ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರಿಂದು 2026 ಮೇ ತಿಂಗಳ 25 ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುಣಾಳು ಬಾಬಳಿಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ಮನೋಚಿಂತನ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ರೈತ ಧ್ವನಿ ಕಾರ್ಯಕ್ರಮ, 9:20 ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ ಕಾರ್ಯಕ್ರಮ, 10:20 ಗಾನ ಗಂಧರ್ವ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗಿನ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಈ ಘಟನೆ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿದ್ದದ್ದು. ವಕೀಲಿ ಕೆಲಸ ಮಾಡ್ತಿದ್ರು ಗಾಂಧಿ. ಅವ್ರ ಜೊತೆಗೆ ಒಬ್ಬ ಜರ್ಮನ್ ವ್ಯಕ್ತಿ ಇದ್ದ, ಕ್ಯಾಲನ್ ಬ್ಯಾಕ್ ಅಂತ. ಕ್ಯಾಲನ್ ಬ್ಯಾಕ್ ಅವ್ರ ಜೊತೆಗೆ ಇರುವಂತೂ ಗಾಂಧಿ ಶಿಷ್ಯ ಆಗಿದ್ದಾತ. ಒಂದು ಘಟನೆ ಏನಾಯ್ತು ಅಂದ್ರೆ, ಯಾವುದೋ ಒಬ್ಬ ಪಠಾಣ ಗಾಂಧೀಜಿ ಬಗ್ಗೆ ತಪ್ಪು ಅಭಿಪ್ರಾಯ ಬಂತು, ಅವನೊಂಥರ ದ್ವೇಷ ಮಾಡೋಕೆ ಶುರು ಮಾಡಿದ ಗಾಂಧಿನ. ಒಂದು ನಾಲ್ಕೈದು ಜನ ಸೇರ್ಕೊಂಡು ಗಾಂಧಿನ ಹೊಡಿಬೇಕು ಬಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಅದು ಎಲ್ಲರೂ ಗೊತ್ತಾಯ್ತು, ಇವತ್ತಿಲ್ಲ ನಾಳೆ ಪಠಾಣ ಬಂದು ಗಾಂಧೀಜಿನ ಹೊಡಿತಾನೆ ಅಂತ. ಗಾಂಧೀಜಿ ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ, ಇವ್ರ ಕೆಲಸ ಇತ್ತಲ್ಲ ಮಾಡ್ತಾ ಇದ್ರು. ಆದ್ರೆ ಜೊತೆಗಿರುವಂತ ಕ್ಯಾಲನ್ ಬ್ಯಾಕಿಗೆ ಏನನ್ನಿಸ್ತು ಅಂದ್ರೆ, ಆ ಪಠಾಣ ಏನಾದ್ರೂ ತೊಂದರೆ ಕೊಟ್ಟು ರಕ್ಷಣೆ ಮಾಡ್ಬೇಕಲ್ಲ ಗಾಂಧಿನ ಅಂತ. ಗಾಂಧೀಜಿ ಒಂದ್ ದಿವಸ ಕೋರ್ಟ್ಗೆ ಹೋಗಿ ತಯಾರಾಗಿದ್ದಾರೆ. ಅಲ್ಲಿ ಕೂಟಕ್ಕೆ ಕ್ಯಾಲನ್ ಬ್ಯಾಕ್ ಒಂದು ಕೋರ್ಟ್ ಹಾಕಿತ್ತು. ನೋಡಿದ್ರು ಕೋರ್ಟ್ ಇಷ್ಟು ದಪ್ಪ ಇದೆಯಲ್ಲ, ಏನಾಗಿದೆ ಇಷ್ಟು ದಪ್ಪ ಇದು? ಕೈ ಹಾಕಿ ನೋಡಿದ್ರೆ ಆ ಒಳಗಡೆ ಜೇಬಲ್ಲಿ ರಿವಾಲ್ವರ್ ಇದೆ, ಒಂದು ಪಿಸ್ತೂಲ್ ಇದೆ. ಆಶ್ಚರ್ಯ ಆಯ್ತು ಅವರಿಗೆ, ಕ್ಯಾಲನ್ ಬ್ಯಾಗ್ ಪಿಸ್ತೂಲ್ ಹಾಕಿಟ್ಕೊಂಡಿದ್ದಾನೆ. ಕೈಯಲ್ಲಿ ತೆಗೆದು ಹಿಡ್ಕೊಂಡಿದ್ರು, ಅಷ್ಟರ ಕ್ಯಾಲನ್ ಬ್ಯಾಗ್ ಬಂದ. ಗಾಂಧೀಜಿ ಕೈಯಲ್ಲಿ ಆ ಪಿಸ್ತೂಲ್ ಇರೋದನ್ನು ನೋಡಿ ಆತನ ಸ್ವಲ್ಪ ಮುಜುಗರಾಯ್ತು. ಗಾಂಧೀಜಿ ಕೇಳಿದ್ರು, ಈ ರಿವಾಲ್ವರ್ ಹಾಕಿಟ್ಕೊಂಡಿದ್ದೆ ನೀನು ಜೇಬಲ್ಲಿ ಅಂತ ಕೇಳಿದ್ರು. ಏನಿಲ್ಲ, ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ ಅಂದ ಕ್ಯಾಲನ್ ಬ್ಯಾಗ್. ಗಾಂಧೀಜಿ ನಕ್ರಂತೆ, ಟಾಲ್ಸ್ಟಾಯ್ ಅಥವಾ ರಸ್ಕಿನ್ ಪುಸ್ತಕದಲ್ಲಿ ಏನಾದರೂ ಬರೆದಿದ್ದಾರಾ ಪಿಸ್ತೂಲ್ ಒಟ್ಟು ಅಡ್ಡಾಡಬೇಕು ಅಂಥೇಳಿ? ಇಲ್ಲ ಇಲ್ಲ, ಹಾಗೇನಿಲ್ಲ, ಆದರೆ ಕೆಲವು ಗುಂಡಾಗಳು ನಿಮ್ಮ ಮೇಲೆ ದಾಳಿ ಮಾಡಬೇಕು ಅಂತ ಯತ್ನ ಮಾಡ್ತಿದ್ದಾರೆ, ಅದು ಗೊತ್ತಾಯಿತು ನನಗೆ. ಹೇಗೂ ನಿಮ್ಮ ಜೊತೆಗಿರ್ತೀನಲ್ಲ ನಾನು, ಆಪತ್ತಿನ ಸಮಯದಲ್ಲಿ ರಕ್ಷಣೆ ಇರಲಿ ಅಂತ ಇಟ್ಕೊಂಡಿದ್ದೀನಿ ಅಂತ. ಓಹೋ, ಹಾಗಾದರೆ ಗುಂಡಾಗಳಿಂದ ರಕ್ಷಣೆ ಕೊಡ್ತೀವೋ ನನಗೆ ನೀನು ಅಂತ ಕೇಳಿದ್ರಂತೆ. ಹೌದು, ಅದೇ ಉದ್ದೇಶದಿಂದ ನಾನು ನಿಮ್ಗೆ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ, ನಾನು ಅಗತ್ಯ ಬಿದ್ದರೆ ಈ ಪಿಸ್ತೂಲ್ ಬಳಸ್ತೇನೆ, ಉದ್ದೇಶ ಅದೇ ಇದು ನಂದೆ ಅಂತ. ಗಾಂಧೀಜಿ ಮಾತು ಕೇಳಿ ಕೇಳುವ್ರೆ ಎಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಓಹೋ ಹಾಗಾದರೆ ದೊಡ್ಡ ಕೆಲಸ ತೊಗೊಂಡ್ಬಿಟ್ಟಿದ್ಯಪ್ಪ ನೀನು, ನನ್ನ ರಕ್ಷಣೆ ಮಾಡೋನು ಭಗವಂತ ಮಾತ್ರ ಅಂತ ಅಂದ್ಕೊಂಡಿದ್ದೆ, ಅವನ ಕೆಲಸ ನೀನು ಕಿತ್ಕೊಂಡ್ಬಿಟ್ಟಿದ್ಯಾ ಈಗ.

ಜವಾಬ್ದಾರಿ ನೀನು ತಗೊಂಡಿದ್ಯಾ, ನಿಶ್ಚಿಂತೆ ಆಗಿರ್ಬೋದಪ್ಪ ನಾನು ಹಾಗಾದ್ರೆ. ನೀನು ಬದುಕಿರೋವರೆಗೂ ನಾನು ರಕ್ಷಣೆ ಮಾಡ್ತೀಯ, ನಾನು ಸುರಕ್ಷಿತ ಅಂತ ತಿಳ್ಕೋಬೇಕು. ನನ್ನ ಮೇಲಿನ ಪ್ರೀತಿಯಿಂದ ಭಗವಂತನಿಂದ ಅವಕಾಶವನ್ನು ಕಿತ್ಕೊಂಡಿರೋದ್ರಿಂದ ನಾನು ನಿನಗೆ ಅಭಿನಂದನೆ ಹೇಳಬೇಕಪ್ಪ, ಭಗವಂತನ ಕೆಲಸ ನೀನೇ ಮಾಡ್ತಿದ್ದೀಯಲ್ಲ ಅಂತ ಕ್ಯಾಲೆನ್ ಬ್ಯಾಕಿ ಬಹಳ ಅರಿವಾಯ್ತು. ತಲೆ ತಗ್ಸಿದ್ರು, ಅವ್ರು ಹೇಳಿದ್ರು ಕ್ಯಾಲೆನ್ ಬ್ಯಾಕ್ ಹಾಗಾದ್ರೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅನ್ನಂಗಾಯ್ತಲ್ಲಪ್ಪ ನಿನಗೆ, ನನ್ನ ಭಾಗ್ಯವನ್ನ ನನ್ನ ಯೋಗಕ್ಷೇಮವನ್ನ ಭಗವಂತ ನೋಡ್ಕೋತಾನೆ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಭಗವಂತ ನಿನಗಿಂತ ಹೆಚ್ಚು ಶಕ್ತಿವಂತನಾದ್ರಿಂದ ನಿನ್ನ ರಿವಾಲ್ವರ್ಕ್ಕಿಂತ ಹೆಚ್ಚಿನ ಶಕ್ತಿ ಅವನ ಕಡೆ ಇದೆ, ಅದರಿಂದ ಮತ್ತೊಬ್ಬರು ರಕ್ಷಣೆ ತಲೆಗೆ ಹಾಕೋಬೇಡ, ನಿನ್ನ ಪಾಡಿಗೆ ನೀ ಎದ್ದುಬಿಡು. ಭಗವಂತನಲ್ಲಿರುವಂತಹ ನಂಬಿಕೆ ಅಪಾರವಾದಂತಹ ನಂಬಿಕೆ ಗಾಂಧೀಜಿಗೆ, ಕೊನೆವರೆಗೂ ನಂಬಿಕೆ ಇತ್ತು ಅವರಲ್ಲಿ. ಅಂಥ ಗಾಂಧೀಜಿ ಬಗ್ಗೆ ನಾವು ಇಡೀ ತಿಂಗಳು ನೆನೆಸ್ಕೊಂಡಿದ್ದೀವಿ. ಯಾಕೆ ಮಾತನ್ನು ಹೇಳಬೇಕು ಅಂದರೆ ಎಷ್ಟೋ ಸಲ ನನ್ನ ಮನಸ್ಸಿಗೆ ತುಂಬ ನೋವು ಅನಿಸುತ್ತೆ. ಪ್ರತಿಯೊಂದು ದೇಶದಲ್ಲಿ ತಮ್ಮದ ದೇಶದ ನಾಯಕರನ್ನು ತುಂಬ ಪ್ರೀತಿ ಮಾಡ್ತಾರೆ, ನಮ್ಮ ನಾಯಕರು ಅಂತ ಅಭಿಮಾನ ಪಡ್ತಾರೆ. ನನ್ನ ದೇಶದಲ್ಲೂ ಯುವಕರು ಹಾಗೆ ಅಭಿಮಾನ ಪಡಬೇಕು ಗಾಂಧೀಜಿ ಬಗ್ಗೆ ಅಂತ ನನ್ನ ಆಸೆ. ಅನಾಕಾರಣ ಅಲ್ಲ, ವಿನಾಕಾರಣ ಅಲ್ಲ ನಂಬಬೇಕಾದದ್ದು. ದಯವಿಟ್ಟು ಗಮನಿಸಿ, ಭಗವಂತನ ಕೃಪೆ, ಅವರು ದೇವರಾಗಿರಲಿಲ್ಲ ಮನುಷ್ಯರಾಗಿದ್ದರು. ಮನುಷ್ಯ ದೌರ್ಬಲ್ಯಗಳು ಅವರಲ್ಲಿ ಇರಬಹುದು, ಆದರೆ ನಾನು ಅವರಿಂದ 70 ವರ್ಷ ದೂರ ನಿಂತಹ ವ್ಯಕ್ತಿ, ನಾನು ಏನೇನು ಪಡ್ಕೋಬೇಕು ಅವ್ರ ಕಡೆಯಿಂದ? ಅವರ ಆದರ್ಶಗಳಲ್ಲಿ ಕೆಲವು ಆದರ್ಶಗಳು ನನ್ನ ಜೀವನಕ್ಕೆ ಬಂದರೆ ಒಳ್ಳೇದಲ್ವಾ? ಅವ್ರಲ್ಲಿ ದೋಷ ಇದ್ದರೆ ಬಿಟ್ಟುಬಿಡೋಣ. ನನ್ನ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಒಳ್ಳೆ ವಸ್ತುಗಳಂತಂದು ತುಂಬ್ಕೋಬೇಕಾಗತ್ತೆ. ಮನಸ್ಸಲ್ಲಿ ಕಸ ತುಂಬ್ಕೊಳ್ಳೋದು ಬೇಕಾಗಿಲ್ಲ. ಗಾಂಧೀಜಿ ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ ಅಂತ ಹೇಳೋದ್ರಲ್ಲಿ ಏನೂ ಸಾರ್ಥಕ್ಯ ಇಲ್ಲ. ಪ್ರತಿಯೊಂದು ಜೀವನದಲ್ಲಿ ಇರುವಂಥ ಒಳ್ಳೆ ಗುಣಗಳನ್ನು ಆಯ್ದು ಆಯ್ದು ನನ್ನ ಜೀವನದ ಸೌಂದರ್ಯವನ್ನು ಹೆಚ್ಕೋಬೋದಲ್ಲಪ್ಪ ನಾನು, ಹಾಗೆ ಮಾಡಿದರೆ ಒಳ್ಳೆಯದಲ್ವಾ? ಆ ರೀತಿಯಲ್ಲಿ ಗಾಂಧೀಜಿಯನ್ನು ಮೆಚ್ಚಿಕೊಳ್ಳುವಂಥವ್ರು ಪ್ರಪಂಚದಾದ್ಯಂತ ಜನ ಇದ್ದಾರೆ, ಕಾರಣವಿಲ್ಲದೆ ಮೆಚ್ಚಿಕೊಳ್ಳಿಲ್ಲ. ಅವರಲ್ಲಿರುವಂಥ ಒಳ್ಳೆಯ ಸತ್ವಯುತವಾದಂಥ ಗುಣಗಳನ್ನು ನಾವು ಬಳಸಿಕೊಂಡು ನಮ್ಮ ಮಕ್ಕಳಿಗೆ ಹೇಳೋದಾದರೆ ಅದು ಬಹುದೊಡ್ಡ ಗಾಂಧಿ ಸ್ಮರಣೆ ಆದೀತು, ಅವ್ರ ಸ್ಮರಣೆಗೆ ನಾವು ಕೊಟ್ಟಂಥ ಒಂದು ಗೌರವ ಆದೀತು ಅಂತ ನನ್ನ ನಂಬಿಕೆ.

0: ಇದುವರೆಗೂ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 90 ರೂಪಾಯಿ, ಪೆನ್ಸಿಲ್ ಬೀನಿಸ್ 80 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ,

ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ 18 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧರ್ತಿ ಆಬಾ ಜನ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಧರ್ತಿ ಆಬಾ ಜನ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ರಾಜ್ಯಗಳ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಕೈಗೊಂಡ ಜನಜಾಗೃತಿ ಹಾಗೂ ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಒಳಗೊಳ್ಳುವಿಕೆ ಆಂದೋಲನ ಇಂದು ಸಮಾರೋಪಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಹಿಂದುಳಿದ ಹಾಗೂ ಬುಡಕಟ್ಟು ಸಮುದಾಯದವರೇ ಹೆಚ್ಚಿರುವ ರಾಜ್ಯದ ಮೈಸೂರು, ಕೊಡಗು, ಚಾಮರಾಜನಗರ, ಚಿತ್ರದುರ್ಗ ಹಾಗೂ ವಿಜಯನಗರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಿ ಎಲ್ಲ 31 ಜಿಲ್ಲೆಗಳಲ್ಲಿ ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಆಯೋಜಿಸಿದೆ. ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸೌಲಭ್ಯಗಳು ಮತ್ತು ಜನಪರ ಯೋಜನೆಗಳನ್ನು ಪರಿಶಿಷ್ಟ ವರ್ಗದ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲು ಈ ಅಭಿಯಾನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಜನಮನ ಹಾಗೂ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ವಿಜಯನಗರ ಜಿಲ್ಲೆಯಾದ್ಯಂತ 25 ಗ್ರಾಮ ಪಂಚಾಯಿತಿಗಳಲ್ಲಿ ಇಂದು ಪೂರ್ಣಗೊಳ್ಳಲಿದೆ ಎಂದು ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಕೆ ರವಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಅಭಿಯಾನದಡಿ

0: ವಿಜಯನಗರ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರುವ 25 ಗ್ರಾಮಗಳಲ್ಲಿ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಮುಖವಾಗಿ ಆರೋಗ್ಯ ಇಲಾಖೆ, ಶಿಕ್ಷಣ, ಆಹಾರ ಮತ್ತು ನಾಗರಿಕ ಸರಬರಾಜು, ಪಂಚಾಯತ್ ರಾಜ್, ಕೃಷಿ, ಭೂಮಾಪನ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನಧನ್ ಬ್ಯಾಂಕ್ ಖಾತೆ, ವಿಮಾ ಹಕ್ಕುಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಾತೃ ವಂದನ್ ಯೋಜನೆಗಳು, ಸಿಕಲ್ ಸೆಲ್ ಅನಿಮಿಯಾದಂತಹ ಕಾಯಿಲೆಗಳ ಬಗ್ಗೆ ಶಿಬಿರಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಇತರೆ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತದೆ. ಸಂಬಂಧಪಟ್ಟ ಇಲಾಖೆಗಳಿಂದ ದಾಖಲಾತಿಗಳನ್ನು ಮಾಡಿಸಿಕೊಡುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿರುತ್ತದೆ. ಎಲ್ಲಾ ನಿಗದಿತ 25 ಗ್ರಾಮಗಳಲ್ಲಿ ಕರಪತ್ರಗಳನ್ನು ಹಂಚುತ್ತಿದ್ದು, ಈಗಾಗಲೇ 2 ಗ್ರಾಮ ಪಂಚಾಯತ್ಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು 156 ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಸಹ ನೀಡಲಾಗಿರುತ್ತದೆ. ಎಲ್ಲಾ ಪರಿಶಿಷ್ಟ ಪಂಗಡದ ಜನಾಂಗದವರು, ಸಾರ್ವಜನಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ.
1: ಅ ನ್ಯೂ ಐಕಾನ್ ಫಾರ್ ಅ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳ ಸಹಯೋಗದಲ್ಲಿ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಕಾಂತ್ ನಾಯಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಾವು ಪಾರ್ಟಿಸಿಪೇಷನ್ ಮಾಡಿದ್ವಲ್ಲ, ಇದು ಕಾಮನ್ವೆಲ್ತ್ ಗೇಮ್ ಅಂಗವಾಗಿ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ನಾವು ರೋಟರಿ ಕ್ಲಬ್ ನಿಂದ ಕೆಲವು ಸದಸ್ಯರು ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಜನ ಬಂದಿದ್ರು. ಸುಮಾರು 75 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ಒಳ್ಳೆ ಒಂದು ಕ್ವಾಲಿಟಿ ಸೈಕಲ್ ನಮ್ ಕೊಟ್ರು. ಸೊ ನಾವು ಅದನ್ನ ಸುಮಾರು ನನಗಂತೂ ಮಟ್ಟಿಗೆ 1 ಕಿಲೋಮೀಟರ್ ಮೇಲೆ ಸೈಕ್ಲಿಂಗ್ ಮಾಡಿ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಒಂದು ಅನುಭವ, ಇನ್ನು ಮುಂದೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕಂತ ನಮ್ಮ ಒಂದು ಅಪೇಕ್ಷೆ. ಈಗ ನಾನಂತೂ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ಬಾಕಿ ನನ್ನ ತಂಡ ಬಂದ ಮಿತ್ರರು ಅವ್ರು ಹೇಳ್ತಾ ಇದಾರೆ ಇದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಬಹಳ ಫ್ರೆಶ್ ಆದ್ವಿ, ಇದೇ ರೀತಿ ನಾವು ಸೈಕ್ಲಿಂಗ್ ಮುಂದುವರಿಸಬೇಕು ಅಂತ ಅವರು ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು. ಸೈಕ್ಲಿಂಗ್ ಇಸ್ ವೆರಿ ಗುಡ್ ಎಕ್ಸರ್ಸೈಸ್, ಪ್ಲಸ್ ನಮ್ಮ ಮೋದಿ ಅವರು ಕರೆ ಕೊಟ್ಟಂಗೆ ಈಗ ಪೆಟ್ರೋಲ್ ಡೀಸೆಲ್ ಕ್ಯಾರಿಸಿಟಿ ಇದೆ. ಸೈಕ್ಲಿಂಗ್ ಬಗ್ಗೆ ನಾವು ಸ್ವಲ್ಪ ಗಮನ ನಡೆಸಿದ್ರೆ ನಮಗೆ ಆರೋಗ್ಯನೂ ಉತ್ತಮ ಆಗ್ತದೆ, ದೇಶಕ್ಕಾಗಿ ತೈಲ ಉಳಿತಾಯನೂ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ಕಣ್ಮರೆ ತಡೆಗಟ್ಟಲು ಪೋಷಕರ ಮತ್ತು ಸಮುದಾಯ ಆರೈಕೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದು ಕಾಣೆಯಾದ ಮಕ್ಕಳ ದಿನವನ್ನು ಆಚರಿಸಲಾಗುತ್ತಿದೆ. ದೇಶಾದ್ಯಂತ ಪ್ರತಿ ವರ್ಷ ಕಾಣೆಯಾಗುವ ಸಾವಿರಾರು ಮಕ್ಕಳ ಜ್ಞಾಪನಾರ್ಥ ಈ ದಿನಾಚರಣೆ. ಮಕ್ಕಳ ಅಪಹರಣದ ಬಗ್ಗೆ ಜನಜಾಗೃತಿ, ಚೇತರಿಕೆಯ ಪ್ರಯತ್ನಗಳು, ಪೀಡಿತ ಕುಟುಂಬಗಳಿಗೆ ಬೆಂಬಲ ಸೂಚಿಸಲು ಜಾಗತಿಕವಾಗಿ ಹ್ಯಾಶ್ಟ್ಯಾಗ್ ಬ್ಲೂ ಫಾರ್ ಹೋಪ್ ಸಂದೇಶದೊಂದಿಗೆ ನೀಲಿ ಬಣ್ಣ ಧರಿಸಿ ಬೆಂಬಲಿಸಲು ಕೋರಲಾಗಿದೆ. ಶಿಕ್ಷಣದ ಮೂಲಕ ಜಾಗೃತಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ. ಥೈರಾಯ್ಡ್ ಗ್ರಂಥಿಯ ಮಹತ್ವ, ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ಹೊಂದಿದೆ. ಥೈರಾಯ್ಡ್ ಅಸ್ವಸ್ಥತೆಗಳನ್ನು ಜಾಗತಿಕವಾಗಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಯೋಡಿನ್ ಉಪ್ಪು ಸೇವನೆ, ಸೂಕ್ತ ಮತ್ತು ಸಕಾಲಿಕ ಚಿಕಿತ್ಸೆಯಿಂದ ಥೈರಾಯ್ಡ್ ಅನಾರೋಗ್ಯವನ್ನು ಸರಿಪಡಿಸಬಹುದು ಎನ್ನುತ್ತಾರೆ ಧಾರವಾಡದ ಖ್ಯಾತ ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿ ತಜ್ಞ ಡಾಕ್ಟರ್ ಶಿವಾನಂದ ಅಂಗಡಿ.
6: ಹವಾಮಾನದಲ್ಲಿ, ಊಟದಲ್ಲಿ ಹಾಗೂ ಸಾಬೂನ್ ಆಯ್ತು, ಸ್ಪ್ರೇ ಆಯ್ತು, ಶಾಂಪೂ ಆಯ್ತು, ಈ ತರ ಕೆಮಿಕಲ್ಗಳು ಪ್ರದೂಷಣ ಆಗಿ ಥೈರಾಯ್ಡ್ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ. ಬಹಳಷ್ಟು ಮಂದಿಗೆ ಮಕ್ಕಳು ಆಗೋದು ಸಮಸ್ಯೆ ಆಗ್ತಾ ಇದೆ. ಕೂದಲು ಉದುರೋದು, ಚರ್ಮದ ಸಮಸ್ಯೆ, ಆಯಾಸ ಆಗೋದು, ಬೆನ್ನು, ತಲೆನೋವು, ಮೈಕೈ ನೋವು, ಬೇರೆ ಬೇರೆ ಸಮಸ್ಯೆ ಕಂಡು ಬರ್ತಾ ಇದೆ. ಥೈರಾಯ್ಡ್ ಟೆಸ್ಟ್

0: ಮಾಡಿಸ್ತಾ ಇದ್ದೇವೆ. ಮುಂದೆ ಟ್ರೀಟ್ಮೆಂಟ್ ಗೆ ಅನುಕೂಲ ಆಗ್ತದೆ. ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಎಲ್ಲರೂ ಥೈರಾಯ್ಡ್ ಬಗ್ಗೆ ಅರಿವು ಆಗಲಿ.
1: ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಶಿರಾಲಿಯ ಅಳ್ವೇಕೋಡಿ ಸಮೀಪ ತಟ್ಟಿ ಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆ ಚಿಪ್ಪು ಹೆಕ್ಕಲು ಹೋದ 14 ಜನರ ಪೈಕಿ ಇಬ್ಬರು ಪುರುಷರು ಹಾಗೂ 8 ಜನ ಮಹಿಳೆಯರು ಸೇರಿ 10 ಜನ ಜಲಸಮಾಧಿಯಾಗಿದ್ದಾರೆ. ಓರ್ವರು ನಾಪತ್ತೆಯಾಗಿದ್ದು ಮೂವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ಸಂತಾಪ ಸೂಚಿಸಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನರೇಂದ್ರ ಮೋದಿ ಅವರು ಪ್ರಕಟಿಸಿ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ವಿಶ್ವ ಆಮೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಾರತೀಯ ಅಂಚೆ ಇಲಾಖೆ, ಪೋಸ್ಟ್ ಕ್ರಾಸಿಂಗ್ ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಪೋಸ್ಟ್ ಕಾರ್ಡ್ಸ್ ವಿಲೆ ಸಂಸ್ಥೆಗಳ ಸಹಯೋಗದಲ್ಲಿ 9 ಶೈಕ್ಷಣಿಕ ಪೋಸ್ಟ್ ಕಾರ್ಡ್ಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಪೋಸ್ಟ್ ಕಾರ್ಡ್ಗಳಲ್ಲಿ ನೆಲದ ಆಮೆಗಳು, ಕಡಲಾಮೆಗಳು, ಸಿಹಿನೀರಿನ ಆಮೆಗಳು ಚಿತ್ರಿತವಾಗಿವೆ. ಕೃಷಿ ಪರಿಸರದೆಡೆಗೆ ನಮ್ಮ ನಡಿಗೆ ಧ್ಯೇಯದೊಂದಿಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಗುಂಡುತೋಪಿನಲ್ಲಿ ರೈತ ಸಂತೆ ಜರುಗಿತು. ವಿಜಯಪುರದ ರೈತ ಮಹಿಳೆಯರ ಮುಳ್ಳು ಬದನೆಯ ನಾಟಿ ತಳಿಗಳು, ನೇರಳೆ ಹಣ್ಣಿನ ಪಾನೀಯ ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದಿನಿಂದ 29ರವರೆಗೆ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಆಯೋಜಿಸಿದೆ. 8ರಿಂದ 14 ವರ್ಷದೊಳಗಿನ ಮಕ್ಕಳು ಭಾಗವಹಿಸಬಹುದು. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜಿ ಕೆರೆ ಪ್ರಕೃತಿ ಉದ್ಯಾನ ನಾಳೆ ಮಂಗಳವಾರ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಇಂಡಿಗನತ್ತ ಬಳಿ ಮತ್ತೊಂದು ಚಿರತೆ ಗೋಚರಿಸಿದೆ. ಅರಣ್ಯ ಇಲಾಖೆ ಬೋನ್ ಇರಿಸಿ ಕಾರ್ಯಾಚರಣೆ ಆರಂಭಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿ ಅಧೀಕ್ಷಕ ಅಭಿಯಂತರ ಬಿವೈ ಬಂಡಿವಡ್ಡರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಂದು ಸಂಜೆ 6 ಗಂಟೆಗೆ ನೀರಿನ ಮಹತ್ವ ಕುರಿತು ಉಪನ್ಯಾಸ ನೀಡುವರು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ನೀರಿನ ಅದಾಲತ್ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಪರಿಶಿಷ್ಟ ಸಮುದಾಯಗಳ ಶ್ರೇಯೋಭಿವೃದ್ಧಿ ಆಂದೋಲನ ಇಂದು ಸಮಾರೋಪ. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡದಲ್ಲಿ 75ನೇ ಆವೃತ್ತಿಯ ಸೈಕ್ಲೋಥಾನ್. ಇಂದು ಅಂತಾರಾಷ್ಟ್ರೀಯ ಕಾಣೆಯಾದ ಮಕ್ಕಳ ಜ್ಞಾಪಕಾರ್ಥ ದಿನ. ವಿಶ್ವ ಥೈರಾಯ್ಡ್ ಜಾಗೃತಿ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 25ರ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಅದನ್ನೇ ಮುಂದುವರಿಸ್ತಾ ಮುಂದಿನ ಮುಕ್ತಕದಲ್ಲಿ ಇಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತಾರೆ ಪ್ರಶ್ನೆ ನಮಗಿದ್ದಾಗ ಮಕ್ಕಳು ಏನು ಮಾಡ್ತಾರೆ, ಅದೇ ರೀತಿಯಲ್ಲಿ

0: ಒಬ್ಬ ಮನುಷ್ಯನಿಗೆ ಕೆಲವು ಸಮಸ್ಯೆಗಳು ಬಂದಾಗ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತಂದಾಗ ಏನ್ ಮಾಡ್ತಾನವನು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದನ್ನ ಈಗ ನೋಡೋಣ. ಎಷ್ಟು ಚಿಂತಿಸಿದೊಡಂ
1: ಶಂಕೆಯನೆ ಬೆಳೆಸುವಿ
0: ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿ ನರನು ಕಷ್ಟಪಡುತ್ತಿರಲಿ
1: ಎನ್ನುವುದೇ ಬ್ರಹ್ಮವಿಧಿಯೇನೋ
0: ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ. ಸೊ ಈಗ ಸಮಸ್ಯೆ ನಮ್ಮ ಎದುರಿಗೆ ಬಂತು, ನಮ್ಗೆ ಉತ್ತರ ಗೊತ್ತಿಲ್ಲ, ಉತ್ತರ ಕೊಡಬೇಕಾದಂತಹ ವ್ಯಕ್ತಿ ನಮ್ಮ ಎದುರಿಗೆ ಇಲ್ಲ ಅಂದಾಗ ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಏ ಈ ಪ್ರಶ್ನೆ ನಾನು ಉತ್ತರ ಹುಡ್ಕಲ್ಲಪ್ಪ ಅಂತ ಕೆಲವರು ಕೈ ಬಿಟ್ಬಿಡ್ತಾರೆ. ಇನ್ನು ಕೆಲವರು ಇಲ್ಲ, ನಮ್ಮ ಕೈಲಾದಷ್ಟು ನಾವು ಉತ್ತರವನ್ನು ಕಂಡುಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ. ನಮಗೆ ಏನು ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತರಗಳನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಾರೆ. ನಮಗೀಗಾಗಲೇ ಗೊತ್ತಿರೋ ವಿಷಯವನ್ನು ಆಧಾರವಾಗಿಟ್ಕೊಂಡು ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಳ್ಳೋಣ ಅಂತ ಆಧಾರವಾಗಿಟ್ಕೊಳ್ತಾರೆ, ಸಂಶೋಧನೆಗಳನ್ನು ಮಾಡ್ತಾರೆ ಅಲ್ವಾ, ರಿಸರ್ಚ್. ಈ ರಿಸರ್ಚ್ ಅನ್ನೋದ್ರ ಬಗ್ಗೆ ಒಂದು ಸ್ವಾರಸ್ಯಕರವಾದಂಥ ವಾಕ್ಯ ಇದೆ ಇಂಗ್ಲೀಷ್ನಲ್ಲಿ. ನಾವು ಈ ವಾಕ್ಯವನ್ನು ಬಹಳಷ್ಟು ಸರ್ತಿ ರಿಸರ್ಚ್ನ ವರ್ಣನೆ ಮಾಡುವಾಗ ಬಳಸ್ತೀವಿ. ಅದೇನಪ್ಪ ಅಂದರೆ, ಲುಕಿಂಗ್ ಫಾರ್ ಅ ಬ್ಲ್ಯಾಕ್ ಕ್ಯಾಟ್ ಇನ್ ಎ ಡಾರ್ಕ್ ರೂಮ್ ವೆನ್ ಇಟ್ ಈಸ್ ನಾಟ್ ದೇರ್ ಅಂತ. ಅಂದರೆ ಗೊತ್ತಾಯ್ತಾ, ಅಂದರೆ ಕಗ್ಗತ್ತಲೆಯ ಒಂದು ಕೋಣೆ, ಅದರಲ್ಲಿ ನಾವು ಏನು ಹುಡುಕಕ್ಕೆ ಹೊರಟಿದ್ದೀವಿ, ಒಂದು ಬ್ಲ್ಯಾಕ್ ಕ್ಯಾಟ್, ಒಂದು ಕಪ್ಪು ಬೆಕ್ಕನ್ನು ಹುಡುಕಕ್ಕೆ ಹೊರಟಿದ್ದೀವಿ. ಮೊದಲೇ ಕಪ್ಪು ಕಾಣಿಸಲ್ಲ, ಕಗ್ಗತ್ತಲೆಯ ಕೋಣೆ ಏನೂ ಕಾಣಿಸಲ್ಲ, ಅಲ್ಲಿ ನಾವು ಒಂದನ್ನು ಏನೋ ಹುಡುಕಕ್ಕೆ ಹೊರಟಿದ್ದೀವಿ. ಅದರಲ್ಲಿ ಸ್ವಾರಸ್ಯ ಏನಪ್ಪ ಅಂದರೆ, ಕಡೆಯ ಪಂಚ್ ಲೈನ್ ಏನಪ್ಪ ಅಂದರೆ, ವೆನ್ ಇಟ್ ಈಸ್ ನಾಟ್ ದೇರ್, ಅಲ್ಲಿ ಇಲ್ಲವೇ ಇಲ್ಲ ಅದು. ಸೊ ರಿಸರ್ಚ್ ಅನ್ನೋವಂಥದ್ದು ಹಾಗೆ, ಸಂಶೋಧನೆ ಅನ್ನುವಂಥದ್ದು ಎಷ್ಟೋ ಸಂದರ್ಭದಲ್ಲಿ ಹಾಗೆ, ನಮಗೆ ಯಾವುದನ್ನು ಎಲ್ಲಿ ಹುಡುಕಬೇಕು ಅನ್ನೋಂಥ ಒಂದು ಪರಿಕಲ್ಪನೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿರುತ್ತೆ. ನಾವು ಹುಡುಕ್ತಿರೋಂಥ ಜಾಗದಲ್ಲಿ ಆ ವಸ್ತು ಇದೆಯಾ ಅನ್ನೋದ್ರ ಬಗ್ಗೆ ನಮಗೆ ಖಾತ್ರಿ ಇರಲ್ಲ. ಅದು ನಮಗೆ ಸಿಕ್ಕಿದ್ರೆ ಅದು ಹೆಂಗೆ ಗೋಚರ ಆಗುತ್ತೆ ಅನ್ನೋದು ನಮಗೆ ಖಾತ್ರಿ ಇರಲ್ಲ. ಸೊ ಹೀಗೆ ಕಗ್ಗತ್ತಲಿನಲ್ಲಿ ಎಲ್ಲೋ ತಡವುತ್ತಾ ಎಡವುತ್ತಾ ಮುಂದಕ್ಕೆ ಹೋಗುವಂಥ ಪ್ರಯತ್ನ. ಸೊ ಹಾಗೆ ಜೀವನದ ಸಂದರ್ಭಗಳನ್ನು ನಮ್ಮ ಮುಂದೆ ಇಟ್ಬಿಟ್ಟು ಅದನ್ನೇ ಒಂದು ಸಮಸ್ಯೆಯಾಗಿ ನಮಗೆ ಕೊಟ್ಬಿಟ್ಟು, ಹುಡುಕ್ತಾ ಇರಪ್ಪ ನೀನು ಉತ್ತರನ ಅಂಥೇಳಿ ಮಾಯ ಆಗ್ಬಿಟ್ಟಿದಾನಲ್ಲ ಸೃಷ್ಟಿಕರ್ತ. ಈ ರೀತಿ ಸುಮ್ಮನೆ ಅಲ್ಲಿ ಇಲ್ಲಿ ಸಿಕ್ತಾ ಸಿಕ್ಲಿಲ್ವಾ ಅಂತ ತಡಕ್ತಾ ಬೆದಕ್ತಾ ಹುಡುಕ್ತಾ ಹೋಗೋದು ಅಷ್ಟೇ ನಮ್ಮ ಒಂದು ಜೀವನದ ಪಾಡಾಗೋಯ್ತಾ? ಯಾಕೆಂದರೆ ಎಷ್ಟು ಆಲೋಚನೆ ಮಾಡಿದರೂ ಕೂಡ ಸ್ಪಷ್ಟವಾದಂತಹ ಉತ್ತರ ನಮಗೆ ಸಿಗ್ತಾ ಇಲ್ಲ. ಇದೇ ಉತ್ತರನ ಅನ್ನೋಂಥ ಡೌಟು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ತಾನೆ ಹೋಗ್ತಿದೆ. ಸದಾಕಾಲ ಒಂದು ಡೌಟಿನಿಂದ ಇನ್ನೊಂದು ಡೌಟಿಗೆ, ಆ ಡೌಟಿನಿಂದ ಇನ್ನೊಂದು ಸಮಸ್ಯೆಗೆ ಅಥವಾ ಸಂಶಯಕ್ಕೆ, ಅಲ್ಲಿಂದಲ್ಲಿಗೆ ಹೋಗೋದೇ ನಮ್ಮ ಒಂದು ಪಾಡಾಗೋಗುತ್ತಾ? ಅಥವಾ ನಿಜಕ್ಕೂ ಜೀವನದ ಅರ್ಥವನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇದು ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡಿದಾಗ ಎಷ್ಟೋ ಸರ್ತಿ ನಾವಾಗಲೇ ಹೇಳ್ದಂಗೆ ನಾವು ಮೇಷ್ಟ್ರನ್ನ ಬೈತೀವಿ ಅಲ್ವಾ. ಆಗಲೇ ನಾವು ಅಂದ್ಕೊಂಡ್ವಲ್ಲ, ಮೇಷ್ಟ್ರು ನಮಗೆ ಪ್ರಶ್ನೆ ಮಾತ್ರ ಕೊಟ್ಟರು ಉತ್ತರ ಹೇಳಿಕೊಡ್ಲಿಲ್ಲ ಅಂತ. ಹಾಗೆ ದೇವರ ಬಗ್ಗೆ ಕೂಡ ನಮಗೆ ಒಂದು ರೀತಿಯ ನಕಾರಾತ್ಮಕ ಭಾವನೆ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಈ ಮಾತನ್ನು ನಾವು ತುಂಬ ಉಪಯೋಗಿಸ್ತೀವಿ. ನಮ್ಗೆ ಯಾವುದಾದ್ರೂ ಕಷ್ಟ ಬಂದ್ಬಿಟ್ಟಾಗ ದೇವರು ನನಗೆ ಹಿಂಗೆ ಮಾಡಿಬಿಟ್ನಲ್ಲ ಅಂತ, ಅಥವಾ ಇನ್ಯಾರ್ದೋ ಬಗ್ಗೆ ನಾವು ಹೇಳುವಾಗ ದೇವರು ಅವನಿಗೆ ಹಾಗೆ ಮಾಡಬಾರ್ದಿತ್ತಪ್ಪ ಅಂತಂತೀವಿ. ಸೊ ಒಟ್ಟಲ್ಲಿ ದೇವರು ಏನೋ ಮಾಡಿದ್ದು ಸರಿಯಲ್ಲ, ಸರಿ ಇದೆ ಅನ್ನೋಂಥ ಒಂದು ಡಯಾಗ್ನೋಸಿಸ್, ಒಂದು ಜಡ್ಜ್ಮೆಂಟ್, ಅದನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದರ ಬಗ್ಗೆ ಮುಂದಿನ ಮುಕ್ತಕದಲ್ಲಿ ಡಿ ವಿ ಜಿ ಅವರು ಹೀಗೆ ಹೇಳ್ತಾರೆ. ಇರಬಹುದು ಚಿರಕಾಲ
1: ಬೊಮ್ಮ ಚಿಂತಿಸಿ ದುಡಿದು
0: ನಿರವಿಹಿಸಿಹ ವಿಶ್ವಚಿತ್ರವ ಮರ್ತ್ಯ ನರನು
1: ಮರ್ತ್ಯ ನರನು

0: ಆಗೆ
1: ಅರಿತೆ ನಾನ್ ಎನ್ನುವಂತಾಗೆ
0: ಕೃತಿ ಕೌಶಲದ ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ ಸೊ ನಾವು ಪ್ರಯತ್ನ ಪಡ್ತಾ ಇರೋದು ಏನಪ್ಪ ಅಂತಂದ್ರೆ ಬಹಳ ಗಹನವಾದಂಥ ಬಹಳ ಸಂಕೀರ್ಣವಾದಂಥ ಆದಿಯಲ್ಲಿ ಅಂತ್ಯ ಎಲ್ಲಿ ಮಧ್ಯ ಎಲ್ಲಿ ಅಂತ ನಮಗೆ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವೇ ಇಲ್ಲದೆ ಇರುವಂತಹ ಗಾತ್ರದ ಒಂದು ವಿಚಾರವನ್ನು ಸಂಪೂರ್ಣವಾಗಿ ನಾನು ತಿಳ್ಕೊಂಡ್ಬಿಡ್ತೀನಿ ಅನ್ನೋಂಥ ಪ್ರಯತ್ನ. ಬಹಳ ಗಹನವಾದಂಥ ವಿಚಾರ, ನಮಗೆ ಗೊತ್ತಾಗಬಹುದಾಗಿರುವಂಥದ್ದು ಅಲ್ಪದ್ದಷ್ಟೇ. ಆದರೆ ಎಲ್ಲವನ್ನೂ ತಿಳಿದಂಥ ಒಬ್ಬ ವ್ಯಕ್ತಿ ಇರಬಹುದಲ್ವಾ, ಅದನ್ನು ನಾವು ಆಲೋಚನೆ ಮಾಡಬೇಕು. ನಾವು ಬೇರೆಯವ್ರು ಮಾಡಿರೋದ್ರ ಬಗ್ಗೆ ಕಾಮೆಂಟ್ಸ್ನ ಬಹಳ ಸುಲಭವಾಗಿ ಮಾಡಿಬಿಡ್ತೀವಿ. ಈಗ ಉದಾಹರಣೆಗೆ ನಾವಾಗಲೇ ಅಡುಗೆ ಮಾಡೋದ್ರ ಬಗ್ಗೆ, ಒಬ್ಬ ಸಣ್ಣ ಬಾಲಕ ಬಾಲಕಿ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅಲ್ವಾ. ಸೊ ಹಾಗೆ ನನ್ನ ಅಡುಗೆಯ ಒಂದು ಕೊಡುಗೆ ಏನೋ ಒಂದು ಸಣ್ಣ ಪಾತ್ರ ಇದ್ದಿರುತ್ತೆ, ಯಾವುದೋ ಒಂದು ಸಣ್ಣ ಪಾತ್ರ. ಆದರೆ ಅಡುಗೆಯನ್ನು ಚೆನ್ನಾಗಿ ಮಾಡುವಂಥ ಪರಿಣತಿ ಪಡೆದಂಥವ್ರು ಬೇರೆ ಯಾರೋ ಇರ್ತಾರೆ, ಅವರು ಅಡುಗೆಯನ್ನೇನೋ ಚೆನ್ನಾಗಿ ಮಾಡಿರ್ತಾರೆ ಅಂದ್ಕೊಳ್ಳಿ. ಅವರು ಮಾಡಿದಂಥ ಅಡುಗೆಯ ಬಗ್ಗೆ, ಅಡುಗೆಯಲ್ಲಿ ಏನು ಹೇಗೆ ಅನ್ನೋದು ಏನೂ ತಿಳಿದೇ ಇರೋಂತಹ ನಾನು ಎಷ್ಟೋ ಸರ್ತಿ ಕಾಮೆಂಟ್ಸ್ನ ಪಾಸ್ ಮಾಡ್ತೀನಿ. ಇದನ್ನು ಹಿಂಗೆ ಮಾಡಿಬಿಡ್ಬೇಕಾಗಿತ್ತು, ಅದನ್ನು ಹಂಗೆ ಮಾಡಿಬಿಡ್ಬೇಕಾಗಿತ್ತು, ಉಪ್ಪು ಸ್ವಲ್ಪ ಕಡಿಮೆ ಹಾಕಬೇಕಾಗಿತ್ತು, ಒಗ್ಗರಣೆಯಲ್ಲಿ ಇನ್ನೇನೋ ಮಾಡಿಬಿಟ್ರು, ನೀನು ಮಾಡಯ್ಯ ಅಂದರೆ ನನಗೆ ಬರಲ್ಲ, ಆದರೆ ಕಾಮೆಂಟ್ ಮಾತ್ರ ಮಾಡ್ತೀನಿ ನಾನು. ಹಾಗೆ ಇವಾಗ IPL ಮ್ಯಾಚ್ಗಳು ನಡೀತಾ ಇದೆ, ಎಲ್ಲರೂ ನೋಡ್ತಾ ಇರ್ತೀವಿ. ಅದರಲ್ಲಿ ನಮ್ಮ ಪಾತ್ರ ಏನಪ್ಪ ಅಂದರೆ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು TV ನೋಡೋವಂಥದ್ದು. ಕಷ್ಟಪಟ್ಟು ಆಡ್ತಾ ಇರೋವಂಥವ್ರು ಅವ್ರು ಅಲ್ಲಿ ಯಾರೋ ಇರ್ತಾರೆ, ಯಾರೋ ಒಬ್ಬರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅವನು ಏನೋ ಬ್ಯಾಟ್ ಬೀಸ್ದ, ಬಾಲ್ ಟಚ್ ಆಗಲಿಲ್ಲ ಅಂತಂದಾಗ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ, ಏ ಹಂಗೆ ಆಡೋದು ಅವನು, ಸರಿಯಾಗಿ ಬೀಸ್ಬೇಕಿತ್ತು, ಅಷ್ಟು ಮಾಡೋಕೆ ಗೊತ್ತಾಗಲ್ಲ ಅವನಿಗೆ ಅಂತ. ಸೊ ಹಾಗೆ ಅತ್ಯಂತ ಸಂಕೀರ್ಣವಾದಂತಹ ಇಂತಹ ಅದ್ಭುತವಾದಂತಹ ಸೃಷ್ಟಿ ಭಗವಂತ ಮಾಡಿದಾನೆ, ಅದನ್ನು ನಾನು ಪಾಮರನಾದಂತಹ ನಾನು, ಯಹ್ ಕಶ್ಚಿತ್ ಮನುಷ್ಯನಾದಂತಹ ನಾನು ಎಲ್ಲವನ್ನೂ ತಿಳ್ಕೊಂಬಿಡ್ತೀನಿ ಅಂತಂದರೆ ಆ ಅದ್ಭುತವಾದಂಥ ಜ್ಞಾನಕ್ಕೆ ಕುಂದಲ್ತೆ, ಅದನ್ನು ನಾನು ಕಡಿಮೆ ಮಾಡ್ದಂಗಾಗಲಿಲ್ವಾ, ನನ್ನ ಸ್ಥಾನ ಎಲ್ಲಿ, ಭಗವಂತನ ಸ್ಥಾನ ಎಲ್ಲಿ, ಭಗವಂತ ತಿಳ್ಕೊಂಡಿರೋದೆಲ್ಲವನ್ನು ನಾನು ತಿಳ್ಕೊಂಬಿಡೋಕ್ಕೆ ಸಾಧ್ಯವಾ, ಆ ಹಿರಿಮೆಗೆ ನಾನು ಮುಟ್ಟೋದಕ್ಕೆ ಸಾಧ್ಯವಾ. ಸೊ ಇದು ಬಹಳ ನಾವು ಯೋಚಿಸಬೇಕಾದಂಥ ವಿಚಾರ. ಎಷ್ಟೋ ಸರ್ತಿ ನಾನು ಹೇಳಿದಂಗೆ ನಿತ್ಯ ಜೀವನದಲ್ಲಿ ಈ ಸಂದರ್ಭಗಳನ್ನು ನಾವು ಎದುರಿಸ್ತೀವಿ. ಬಹಳ ಕಷ್ಟಪಟ್ಟು ಬಹಳ ಚೆನ್ನಾಗಿ ಮಾಡಿರೋಂಥ ವಿಚಾರಗಳನ್ನು ನಾವು ಅದೇನೂ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಕಾಮೆಂಟ್ಸ್ ಪಾಸ್ ಮಾಡಿಬಿಡ್ತೀವಿ. ಅದನ್ನು ಮಾಡೋಂಥ ಯೋಗ್ಯತೆ ನಮಗಿದೆಯಾ ಅಂದರೆ ನಮಗಿರಲ್ಲ, ಕಾಮೆಂಟ್ಸ್ ಮಾತ್ರ ನಾವು ಮಾಡ್ತಾ ಇರ್ತೀವಿ. ಸೊ ಈ ವಿಚಾರದ ಬಗ್ಗೆ ಕೂಡ DVG ಅವರು ಮುಂದಿನ ಮುಕ್ತಕಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಸೊ ಈ ಮಾತನ್ನು ನಾವು ಯಾವಾಗಲೂ ನೆನ್ಪಿಟ್ಕೊಂಡಿರಬೇಕು, ನಮ್ಮ ಸ್ಥಾನಮಾನಗಳನ್ನು ನಾವು ಯಾವತ್ತೂ ಮರಿಬಾರ್ದು. ನಮ್ಮ ಸ್ಥಾನಮಾನಕ್ಕೆ ತಕ್ಕದಾದಂತಹ ಒಂದು ಫಲವನ್ನು ಮಾತ್ರ ನಾವು ಅಪೇಕ್ಷೆ ಪಡಬೇಕು. ಅದಕ್ಕಿಂತ ಹೆಚ್ಚಿಂದು ನಮಗೆ ಯಾವುದಕ್ಕೆ ನಮಗೆ ಯೋಗ್ಯತೆ ಇಲ್ಲವೋ ಅಂಥದ್ದನ್ನು ನಾವು ಆಸೆ ಪಡ್ತಾ ಅದು ಸಿಕ್ಕಲಿಲ್ಲ ಅಂದ ಮಾತ್ರಕ್ಕೆ ದೂಷಣೆ ಮಾಡುವಂತಹ ಒಂದು ನಡವಳಿಕೆ ನಮ್ಮದಾಗದೇ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ.
2: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 25 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಹಾತಾಯಿ ಯುಲಿಯಾನಳ ಮಹಾಪಯಣ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಹಾತಾಯಿ ಯುಲಿಯಾನಳ ಮಹಾಪಯಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಇದು 1941 ಕಡು ಬೇಸಿಗೆಯ ಸಮಯ. ಇಡೀ ಜಗತ್ತೇ ಎರಡನೇ ಮಹಾಯುದ್ಧದ ಕ್ರೌರ್ಯಕ್ಕೆ ತಲ್ಲಣಿಸಿ ಹೋಗಿತ್ತು. ನಾಜಿ ಸೈನಿಕರು ರಷ್ಯಾ ದೇಶದ ಮೇಲೆ ದಿಢೀರ್ ದಾಳಿ ಮಾಡಿದ್ದರು. ಆಕಾಶದಿಂದ ಸುರಿಯುತ್ತಿದ್ದ ಬಾಂಬ್ಗಳು, ಕಿವಿಗೆ ಅಪ್ಪಳಿಸುತ್ತಿದ್ದ ಸೈನಿಕರ ಬೂಟುಗಳ ಸದ್ದು, ಎಲ್ಲಿ ನೋಡಿದರು ಸಾವು ಮತ್ತು ರಕ್ತದ ಆಕ್ರಂದನ. ಕ್ಷಣಾರ್ಧದಲ್ಲಿ ಹಸಿರು ಹಳ್ಳಿಗಳು ಸ್ಮಶಾನಗಳಾಗಿ ಬದಲಾಗುತ್ತಿದ್ದವು. ಲಕ್ಷಾಂತರ ಕುಟುಂಬಗಳು ದಿಕ್ಕಪಾಲಾಗಿ ಓಡುತ್ತಿದ್ದವು. ಆ ಭೀಕರ ಯುದ್ಧದ ಸುಳಿಗೆ ಸಿಲುಕಿದ್ದ ಯುಲಿಯಾನ ಶಕೋವ ಎಂಬ ಒಬ್ಬ ಸಾಮಾನ್ಯ ತಾಯಿ ಮತ್ತು ಅವಳ ಮುತ್ತಿನ ಮಗ ಅಲೆಕ್ಸಿ, ಆಗಿನ್ನು ಹದಿಹರೆಯದ ಹುಡುಗ, ರಜೆಯಲ್ಲಿ ಇದ್ದಾಗ ತನ್ನ ಬಡ ಕುಟುಂಬಕ್ಕೆ ಆಸರೆಯಾಗಲೆಂದು ತಾಯಿಯಿಂದ 100 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಕೃಷಿ ಕೆಲಸಕ್ಕೆ ಸೇರಿದ್ದ. ಆದರೆ ದುರದೃಷ್ಟವಶಾತ್ ನಾಜಿ ಸೈನಿಕರ ಮೊದಲ ದಾಳಿ ನಡೆದಿದ್ದೇ ಆ ಭಾಗದ ಮೇಲೆ. ಮಗನಿದ್ದ ವಲಯ ಸಂಪೂರ್ಣವಾಗಿ ಶತ್ರುಗಳ ವಶವಾಯಿತು. ಮನೆಯಲ್ಲಿದ್ದ ಯುಲಿಯಾನಳಿಗೆ ಮಗನ ಕಡೆಯಿಂದ ಬರುತ್ತಿದ್ದ ಸಂದೇಶಗಳು ಸಂಪೂರ್ಣವಾಗಿ ನಿಂತು ಹೋದವು. ಸುತ್ತಮುತ್ತಲಿನ ಜನರೆಲ್ಲ ಮನೆಯಲ್ಲಿದ್ದ ಯುಲಿಯಾನಳಿಗೆ ಸುತ್ತಮುತ್ತಲಿನ ಜನರೆಲ್ಲ ಪ್ರಾಣ ಭಯದಿಂದ ಊರು ಬಿಡುತ್ತಿದ್ದರು. ವೈರಿಗಳು ಆ ಭಾಗದಲ್ಲಿ ಯಾರನ್ನು ಬದುಕಲು ಬಿಡುತ್ತಿಲ್ಲ, ಅಲ್ಲಿಗೆ ಹೋದವರು ಸಾಯುವುದು ಖಂಡಿತ ಎಂದು ಆತಂಕದಿಂದ ಆಕೆಯನ್ನು ತಡೆಯಲು ನೋಡಿದರು. ಮಿಲಿಟರಿ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗುವುದು ಆತ್ಮಹತ್ಯೆಗೆ ಸಮಾನ, ಶತ್ರುಗಳ ರೇಖೆಯನ್ನು ದಾಟಲು ಸಾಧ್ಯವೇ ಇಲ್ಲ ಎಂದು ಕೈ ಚೆಲ್ಲಿದರು. ಆದರೆ ಒಬ್ಬ ತಾಯಿಯ ಹೃದಯಕ್ಕೆ ಆ ಮಾತುಗಳು ಕೇಳಿಸುವುದು ಹೇಗೆ ಸಾಧ್ಯ? ಲೋಕವೇ ಹುರಿದು ಬೂದಿಯಾಗುತ್ತಿದ್ದರು. ತನ್ನ ಮಗ ಅಲ್ಲೆಲ್ಲೋ ಹಸಿದು ಭಯದಿಂದ ಅಳುತ್ತಾ ತನ್ನನ್ನು ಕರೆಯುತ್ತಿದ್ದಾನೆ ಎಂಬ ಧ್ವನಿ ಮಾತ್ರ ಆಕೆಗೆ ಕೇಳಿಸುತ್ತಿತ್ತು. ಶತ್ರುಗಳ ಗುಂಡು ನನ್ನ ಎದೆಸೇಳುವ ಮುನ್ನ ನನ್ನ ಮಗನನ್ನು ನಾನು ನೋಡಲೇಬೇಕು ಎಂದು ಆಕೆ ಸಂಕಲ್ಪ ಮಾಡಿದಳು. ಆಕೆಯ ಬಳಿ ಹಣವಿರಲಿಲ್ಲ, ಹೋಗಲು ಯಾವುದೇ ವಾಹನವಿರಲಿಲ್ಲ, ಜೊತೆಗೆ ಬರಲು ಯಾರೂ ಇರಲಿಲ್ಲ. ಇದ್ದದ್ದು ಕೇವಲ ಒಂದು ಹರಿದ ಜೊತೆ ಚಪ್ಪಲಿ, ಚೀಲದಲ್ಲಿ ಸ್ವಲ್ಪ ಒಣರೊಟ್ಟಿ ಮತ್ತು ಎದೆಯಲ್ಲಿದ್ದ ತಾಯ್ತನದ ಮಮಕಾರ ಮಾತ್ರ. ಆಕೆ ಸಾವಿನ ರಸ್ತೆಯಲ್ಲೇ ಒಂಟಿಯಾಗಿ ಹೆಜ್ಜೆ ಇಟ್ಟಳು. ಸಾವಿರಾರು ಜನ ಪ್ರಾಣ ಉಳಿಸಿಕೊಳ್ಳಲು ಯುದ್ಧ ಭೂಮಿಯಿಂದ ಹಿಂದಕ್ಕೆ ಓಡಿ ಬರುತ್ತಿದ್ದರೆ ಈ ಒಂಟಿ ತಾಯಿ ಮಾತ್ರ ಆ ಜನ ಪ್ರವಾಹಕ್ಕೆ ಎದೆಯೊಡ್ಡಿ ಶತ್ರುಗಳು ನುಗ್ಗುತ್ತಿದ್ದ ದಿಕ್ಕಿನತ್ತಲೇ ಮುನ್ನಡೆದಳು. ಆಕೆ ಕ್ರಮಿಸಬೇಕಾಗಿದ್ದ ದೂರ ಬರೋಬ್ಬರಿ 400 ಮೈಲಿಗಳು, ಸುಮಾರು 640 ಕಿಲೋಮೀಟರ್ಗಳು. ದಿನಗಳು ಉರುಳಿದಂತೆ ಚೀಲದಲ್ಲಿದ್ದ ರೊಟ್ಟಿ ಖಾಲಿಯಾಯಿತು. ಹಸಿವಿನಿಂದ ಹೊಟ್ಟೆ ಒಣಗಿದಾಗ ಗಿಡಗಳ ಎಲೆಗಳನ್ನು ಹಗಿದು ಹಳ್ಳದ ನೀರು ಕುಡಿದು ಪ್ರಾಣ ಉಳಿಸಿಕೊಂಡಳು. ಮೈ ನಡುಗಿಸುವ ಚಳಿ ಸುರಿಯುವ ಮಳೆಯಲ್ಲಿ ನೆನೆದು ಆಕೆಯ ದೇಹ ಜರ್ಜರಿತವಾಯಿತು. ಕಾಲುಗಳು ಸುಸ್ತಾಗಿ ಮೈಯೆಲ್ಲ ನಡುಗುತ್ತಿದ್ದರೂ ಆಕೆ ನಿಲ್ಲಲಿಲ್ಲ. ನನ್ನ ಮಗ ನನಗಾಗಿ ಕಾಯುತ್ತಿದ್ದಾನೆ, ನಾನು ಆಯಾಸಗೊಂಡರೆ ಅವನು ಅನಾಥನಾಗುತ್ತಾನೆ ಎಂಬ ಒಂದೇ ಒಂದು ಆಶಾಕಿರಣ ಆಕೆಯ ಕಣ್ಣುಗಳಲ್ಲಿ ಜೀವಂತವಾಗಿತ್ತು. ಕೊನೆಗೂ ಒಂದು ತಿಂಗಳ ಕಠಿಣ ನಡಿಗೆಯ ನಂತರ ಸಾಕ್ಷಾತ್ ಯಮನ ಸಾಮ್ರಾಜ್ಯದಂತಿದ್ದ ಶತ್ರುಗಳ ವಲಯವನ್ನು ಯುಲಿಯಾನ ತಲುಪಿಯ ಬಿಟ್ಟಳು. ಆಳಗಿದ್ದ ಮನೆಗಳು, ಸುಟ್ಟು ಕರಕಲಾಗಿದ್ದ ಹೊಲಗಳ ನಡುವೆ ಆಕೆ ಮಗನಿಗಾಗಿ ಉಚ್ಚಿಯಂತೆ ಹುಡುಕಾಡಿದಳು. ಮತ್ತು ಆ ತಾಯಿಯ ತಪಸ್ಸಿಗೆ ಜಗತ್ತೇ ತಲೆಬಾಗುವಂತೆ ಆ ಪವಾಡ ಸಂಭವಿಸಿತು. ಒಂದು ಹಳೆಯ ಶಿಥಿಲವಾದ ಕಟ್ಟಡದ ಮೂಲೆಯಲ್ಲಿ ಹಸಿವಿನಿಂದ ಸೊರಗಿ ದಿಕ್ಕಿಲ್ಲದೆ ನಡುಗುತ್ತಿದ್ದ ಮಗ ಅಲೆಕ್ಸಿ ಆಕೆಗೆ ಕಾಣಿಸಿದ. ಮಗನನ್ನು ಕಂಡೊಡನೆ ಆ ತಾಯಿಯ ಒಣಗಿದ ಕಣ್ಣುಗಳಿಂದ ಆನಂದ ಬಾಷ್ಪ ಧಾರೆಯಾಗಿ ಹರಿಯಿತು. ಅಲೆಕ್ಸಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ. ಈ ಯುದ್ಧದ ನರಕದಲ್ಲೂ

ತನ್ನ ತಾಯಿ ತನ್ನನ್ನು ಹುಡುಕಿಕೊಂಡು ಬಂದಿದ್ದಾಳೆ ಎನ್ನುವುದನ್ನು ಕಂಡು ಅವನು ಅವಳನ್ನು ಗಟ್ಟಿಯಾಗಿ ಹಪ್ಪಿ ಬಿಕ್ಕಿ ಬಿಕ್ಕಿ ಹತ್ತನು. ಆ ಒಂದು ಒಪ್ಪುವಿಕೆಯಲ್ಲಿ ತಿಂಗಳುಗಳ ಹಸಿವು ನೋವು ಎಲ್ಲವೂ ಕರಗಿ ಹೋಗಿದ್ದವು. ಮರಳಿ ಮತ್ತೆ ಅದೇ ಕಾಡು ಮೇಡುಗಳನ್ನು ದಾಟಿ ಕೊನೆಗೂ ತನ್ನ ಸುರಕ್ಷಿತ ಮನೆಗೆ ಮಗನನ್ನು ಕರೆತಂದಳು. ಅವರು ತಮ್ಮ ಗ್ರಾಮವನ್ನು ತಲುಪಿದಾಗ

ಕಂಡು ಆಕೆ ಕೃಶವಾಗಿದ್ದಳು. ಆದರೆ ಅವಳ ಮುಖದಲ್ಲಿ ಮಗನನ್ನು ಸಾವಿನ ದವಡಿಯಿಂದ ಗೆದ್ದು ತಂದ ಎಮ್ಮೆಯ ನಗು ಮಾತ್ರ ಇತ್ತು. ಮುಂದೆ ಅಲಕ್ಷಿ ದೊಡ್ಡವನಾಗಿ ಮಕ್ಕಳು ಮೊಮ್ಮಕ್ಕಳನ್ನು ಪಡೆದಾಗಲೂ ಪ್ರತಿ ವರ್ಷ ಈ ಕಥೆಯನ್ನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳುತ್ತಿದ್ದ. ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ತಾಯಿಯ ಪ್ರೀತಿಗೆ ಸಮನಾವುದು ಇಲ್ಲ, ಮಾತೃ ದೇವೋಭವ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಹಾತಾಯಿ ಯುಲಿಯಾನಳ ಮಹಾಪಯಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಹಾತಾಯಿ ಯುಲಿಯಾನಳ ಮಹಾ ಪಯಣ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ಧ, ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ರಾಷ್ಟ್ರ, ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್, 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ವಾರ್ತೆಗಳ ವಿವರ: ಭಾರತ ಮತ್ತು ಅಮೆರಿಕ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಜೈಶಂಕರ್, ಭಯೋತ್ಪಾದನೆಯ ಬಗ್ಗೆ, ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಹಾಗೆ ಅವರ ಭಯೋತ್ಪಾದನಾ ನಿಗ್ರಹ ಸಹಕಾರವೂ ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಎರಡೂ ರಾಷ್ಟ್ರಗಳು ಸಾಮಾನ್ಯ ಆಸಕ್ತಿಯನ್ನು ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟ್ರಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಅಮೆರಿಕದ 250ನೇ ಸ್ವಾತಂತ್ರ್ಯ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಜಿಯೋ ಗೋರ್ ಅವರಿಗೆ ದೂರವಾಣಿ ಕರೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ಮಿತ್ರ ಎಂದು ಬಣ್ಣಿಸಿದ ಟ್ರಂಪ್, ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಇಂದು ಎಂದೆಂದಿಗೂ ಹೆಚ್ಚು ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ತಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿ ಎಂದು ತಿಳಿಸಿದ ಅವರು, ಭಾರತ ತಮ್ಮ ಮೇಲೆ 100% ವಿಶ್ವಾಸ ಇಡಬಹುದು ಎಂದು ಟ್ರಂಪ್ ಅಭಯ ನೀಡಿದರು. ಸಭಿಕರು ಟ್ರಂಪ್ ಅವರ ಮಾತುಗಳನ್ನು ಕೇಳಲು ಅನುವಾಗುವಂತೆ ರಾಯಭಾರಿ ಗೋರ್ ತಮ್ಮ ದೂರವಾಣಿಯನ್ನು ಮೈಕ್ ಬಳಿ ಹಿಡಿದಿದ್ದರು. ರಾಷ್ಟ್ರಪತಿ ಭವನದಲ್ಲಿಂದು ನಡೆಯಲಿರುವ 2026ನೇ ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗವಹಿಸಲಿರುವ ಸಮಾರಂಭ

0: ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ನೇ ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿ ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ನಂತರ ನಡೆಯುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಿಇಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು ಎರಡನೇ ಹಂತದ ಮಾತುಕತೆ ಮೇ 8ರಂದು ಪೂರ್ಣಗೊಂಡಿದೆ. ಭಾರತೀಯ ನಿಯೋಗದ ಕೆನಡಾ ಭೇಟಿಯ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು 2030ರೊಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕರೂಪ ನಾಗರಿಕ ಸಂಹಿತೆಯ ವ್ಯಾಪ್ತಿಯಿಂದ ಎಲ್ಲಾ ಬುಡಕಟ್ಟು ಸಮುದಾಯಗಳನ್ನು ಹೊರಗಿಡಲು ಸರ್ಕಾರ ವಿಶೇಷ ನಿಬಂಧನೆಗಳನ್ನು ರೂಪಿಸಿದ್ದು ಅವರ ಹಕ್ಕುಗಳು ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಜನಜಾತಿ ಸಾಂಸ್ಕೃತಿಕ ಸಮಾಗಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಕರೂಪ ನಾಗರಿಕ ಸಂಹಿತೆಯು ಯಾವುದೇ ಬುಡಕಟ್ಟು ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಮಹಾನ್ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಆದರ್ಶಗಳನ್ನು ಸ್ಮರಿಸಿದ ಸಚಿವರು, ಬುಡಕಟ್ಟು ಜನರಿಗೆ ತಮ್ಮ ಭೂಮಿ ಮತ್ತು ಅರಣ್ಯದ ಮೇಲೆ ನ್ಯಾಯಸಮ್ಮತ ಒಡೆತನವಿದ್ದು ಅವುಗಳನ್ನು ಯಾರೂ ಅತಿಕ್ರಮಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಬಿರ್ಸಾ ಮುಂಡಾ ನೀಡಿದ್ದರು ಎಂದು ಅವರು ಸ್ಮರಿಸಿದ್ದಾರೆ. ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ದೇಬಾಂಗ್ಯು ಪಾಂಡಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಗೆಲುವು ಪಶ್ಚಿಮ ಬಂಗಾಳದ ಜನತೆಯ ಬಿಜೆಪಿಯ ಬಗ್ಗೆ ಇರುವ ಅಚಲ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಪ್ರಧಾನಿ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರದ ಅಸಾಧಾರಣ ಕಾರ್ಯವನ್ನು ಜನರು ನೋಡುತ್ತಿದ್ದಾರೆ, ಆದ್ದರಿಂದ ಪಕ್ಷವನ್ನು ಮತ್ತಷ್ಟು ಆಶೀರ್ವದಿಸಲು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು. ಪಶ್ಚಿಮ ಬಂಗಾಳದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಧಾನಿ ಅವರನ್ನು ಅಭಿನಂದಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ ತಿಂಗಳ 28ರಂದು ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ ಸಿಯುಇಟಿ ಯುಜಿ 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆಯ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪೀಡಿತ ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಮೇಲಿನವುಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳಿಗಾಗಿ ನಿಯಮಿತವಾಗಿ ತನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹ

0: ಕಾಯವಾಣಿ 011-407-590-00 ಸಂಪರ್ಕಿಸಬಹುದು ಅಥವಾ CUET UGINTA.AC.INಗೆ ಇಮೇಲ್ ಮಾಡಬಹುದು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ CBSE 12ನೇ ತರಗತಿ ಬೋರ್ಡ್ ಪರೀಕ್ಷೆಗಳಿಗೆ ಉತ್ತರ ಪುಸ್ತಕಗಳ ಸ್ಕ್ಯಾನ್ ಮಾಡಿದ ಫೋಟೋ ಕಾಪಿಗಳನ್ನು ಪಡೆಯುವ ಕೊನೆಯ ದಿನಾಂಕವನ್ನು ಇನ್ನು ಒಂದು ದಿನ ವಿಸ್ತರಿಸಿದೆ. ವಿದ್ಯಾರ್ಥಿಗಳಿಗೆ ವಿನಂತಿಗಳನ್ನು ಸಲ್ಲಿಸಲು ಸಾಕಷ್ಟು ಸಮಯವನ್ನು ಒದಗಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಮರು ಮೌಲ್ಯಮಾಪನ ವಿನಂತಿಗಳನ್ನು ಸ್ವೀಕರಿಸುವ ಪ್ರಾರಂಭದ ದಿನಾಂಕವನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಮಂಡಳಿ ಹೇಳಿದೆ. ಸ್ಕ್ಯಾನ್ ಮಾಡಿದ ಮತ್ತು ಮೌಲ್ಯಮಾಪನ ಮಾಡಿದ ಉತ್ತರ ಪುಸ್ತಕದ ಕೊನೆಯ ಪ್ರತಿಯನ್ನು ಅರ್ಜಿದಾರರಿಗೆ ಲಭ್ಯವಾದ ನಂತರ ಕನಿಷ್ಠ 2 ದಿನಗಳವರೆಗೆ ಪೋರ್ಟಲ್ ತೆರೆದಿರುತ್ತದೆ ಎಂದು ಮಂಡಳಿ ಪುನರುಚ್ಚರಿಸಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಜಲಸಮಾಧಿ ದುರಂತದಲ್ಲಿ ಜೀವ ಕಳೆದುಕೊಂಡವರ ಬಗ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಈ ದುರಂತದಲ್ಲಿ ಜೀವ ಕಳೆದುಕೊಂಡ ಸುದ್ದಿ ತೀವ್ರ ನೋವುಂಟು ಮಾಡಿದೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 40 ರನ್ಗಳ ಭರ್ಜರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಮಣಿಸಿದೆ. ಇದರೊಂದಿಗೆ ಉಭಯ ತಂಡಗಳು ಲೀಗ್ ಹಂತದಲ್ಲಿ ಅಭಿಯಾನ ಮುಗಿಸಿದ್ದಾವೆ. ಮೊದಲಿಗೆ ಬ್ಯಾಟ್ ಮಾಡಿದ ಡೆಲ್ಲಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 204 ರನ್ ಗುರಿ ನೀಡಿತ್ತು. ಇದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ತಂಡ 18.4 ಓವರ್ಗಳಲ್ಲಿ ಕೇವಲ 163 ರನ್ಗಳಿಗೆ ಸೀಮಿತಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲ ರೀತಿಯ ಭಯೋತ್ಪಾದನೆ ಎದುರಿಸಲು ಭಾರತ ಅಮೆರಿಕ ಸನ್ನದ್ಧ, ಸಚಿವ ಡಾ ಎಸ್ ಜೈಶಂಕರ್. ಭಾರತ್ ಮಂಟಪಂನಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಆಚರಣೆ, ಅಮೆರಿಕ ಭಾರತದ ವಿಶ್ವಾಸಾರ್ಹ ದೇಶ ಡೊನಾಲ್ಡ್ ಟ್ರಂಪ್. ಇಂದು ರಾಷ್ಟ್ರಪತಿ ಭವನದಲ್ಲಿ 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಐಪಿಎಲ್ ಟಿ20 ಕ್ರಿಕೆಟ್ 4ನೇ ತಂಡವಾಗಿ ರಾಜಸ್ಥಾನ ರಾಯಲ್ಸ್ ಪ್ಲೇಆಫ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಹೊಂದಾಣಿಕೆ ಸಮಸ್ಯೆಯನ್ನು ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾ ರಜನಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಶ್ರೋತೃಗಳ ಇವತ್ತಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ನಾನು ಎಂ ಶಿವರಾಮ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ವಿಷಯ ಹೊಂದಾಣಿಕೆ ಸಮಸ್ಯೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ರಜನಿ ಪ್ರಿ, ಮನೋವೈದ್ಯರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಜನಿ ಅವರು ಆಗಮಿಸಿದ್ದಾರೆ, ನನ್ನ ಜೊತೆ ಇದ್ದಾರೆ. ಅವರಿಗೆ ನಮ್ಮ ನಿಲಯದ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ಸ್ವಾಗತ ಹಾಗೂ ನಮಸ್ಕಾರ ಡಾಕ್ಟ್ರೆ.
3: ನಮಸ್ಕಾರ
2: ಡಾಕ್ಟ್ರೆ. ಇವತ್ತಿನ ವಿಷಯನೇ ಒಂಥರ

0: ವಿಚಿತ್ರವಾದ ವಿಷಯ ಇದು. ಎಲ್ಲಾ ಕಡೆ ವ್ಯಾಪಾರದಲ್ಲಿರಬಹುದು, ವ್ಯವಹಾರದಲ್ಲಿರಬಹುದು, ಅಥವಾ ದಂಪತಿಗಳ ಮಧ್ಯೆ ಇರ್ಬೋದು, ಯಾರು ಇಬ್ಬರು ವ್ಯಕ್ತಿಗಳ ನಡುವೆ ಈ ಹೊಂದಾಣಿಕೆ ಸಮಸ್ಯೆ ಅನ್ನೋದು ತಲೆದೋರುತ್ತೆ. ಹೊಂದಾಣಿಕೆ ಸಮಸ್ಯೆ ಅಂತಂದ್ರೆ ನಿಜವಾಗ್ಲೂ ಏನು ಡಾಕ್ಟ್ರೆ, ಮತ್ತೆ ಇದಕ್ಕೂ ದುಃಖಕ್ಕೂ ಏನ್ ವ್ಯತ್ಯಾಸ ಇರುತ್ತೆ, ಮತ್ತೆ ಹೆಚ್ಚಾಗಿ ಇದು ಎಲ್ಲಿ ಕಂಡು ಬರುತ್ತೆ?
1: ನೀವು ಹೇಳ್ದಂಗೆ ಒತ್ತಡ ನೋಡಿ ನಮ್ಮನ್ನು ಬಿಟ್ಟಿದ್ದಲ್ಲ, ಹುಟ್ಟಿದ ದಿವಸದಿಂದ ಹೋಗೋ ದಿವಸದ ತನಕ ಒತ್ತಡನ ನೋಡ್ತಾನೆ ಇರ್ತೀವಿ. ಯಾವುದೇ ಒಬ್ಬ ಮನುಷ್ಯ ಒತ್ತಡದಲ್ಲಿ ಸಿಲುಕಿದಾಗ ಆತನಲ್ಲಿ ನಿರೀಕ್ಷೆಗೆ ಮೀರಿದಂತಹ ಮಾನಸಿಕ ಬದಲಾವಣೆಗಳು ಭಾವನೆಗಳಲ್ಲಿರಬಹುದು, ವರ್ತನೆಗಳಲ್ಲಿರಬಹುದು. ಈ ಒತ್ತಡ ಶುರುವಾದಾಗಿಂದ 3 ತಿಂಗಳೊಳಗೆ ಕಾಣಿಸ್ಕೊಂಡ್ರೆ ಅದನ್ನ ಹೊಂದಾಣಿಕೆ ಸಮಸ್ಯೆ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ 6 ತಿಂಗಳಿಗಿಂತ ಹೆಚ್ಚಾಗಿ ಇರೋದಿಲ್ಲ. ಸೊ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ದುಃಖಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು, ಯಾವುದೇ ಒಂದು ಸಾವಾದಾಗ ನೋವಾದಾಗ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಮ್ಗೆ ಇಷ್ಟ ಇದ್ದವರು ಸತ್ತು ಹೋದಾಗ ತೀರ್ ಹೋದಾಗ ನಮ್ಗೆ ಬಹಳ ದುಃಖ ಆಗುತ್ತೆ. ಸೊ ಇದು ಜನರಲ್ಲಿ ಆಗುವಂತಹ ಸಾಮಾನ್ಯ ಪ್ರತಿಕ್ರಿಯೆ, ಇದು 2 ತಿಂಗಳಿಗಿಂತ ಜಾಸ್ತಿ ಸಾಮಾನ್ಯವಾಗಿ ಉಳಿಯೋದಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಇದು ಯಾರಲ್ಲಿ ಜಾಸ್ತಿ ಕಾಣುತ್ತೆ ಅಂತ, ಹೊಂದಾಣಿಕೆ ಸಮಸ್ಯೆ ಇದು ಯಾರಲ್ಲಿ ಬೇಕಾದ್ರೂ ಹೊಂದಾಣಿಕೆ ಸಮಸ್ಯೆ ಕಾಣಬಹುದು, ಯಾಕಂದ್ರೆ ಒತ್ತಡ ಯಾರನ್ನು ಬಿಟ್ಟಿದ್ದಲ್ಲ. ಸೊ ಮಕ್ಕಳಲ್ಲಿ, ಹದಿಹರೆಯದವರಲ್ಲಿ, ದೊಡ್ಡವರಲ್ಲಿ, ವಯಸ್ಸಾದವರಲ್ಲಿ. ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಏನಂದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮತ್ತು ಗಂಡು ಮಕ್ಕಳಲ್ಲಿ ಸಮವಾಗಿ ಕಾಣಿಸ್ಕೊಳ್ಳುತ್ತೆ ಹೊಂದಾಣಿಕೆ ಸಮಸ್ಯೆ. ಅದೇ ದೊಡ್ಡವರಲ್ಲಿ, ಮಧ್ಯ ವಯಸ್ಕರಲ್ಲಿ, ಹೆಂಗಸರಲ್ಲಿ ಗಂಡಸರಿಗಿಂತ 2 ಪಟ್ಟು ಜಾಸ್ತಿ ಈ ಹೊಂದಾಣಿಕೆ ಸಮಸ್ಯೆಗಳು. ಮತ್ತೆ ವಯಸ್ಸಾದವರಲ್ಲಿ ಕೂಡ ಇದು ಕಾಣಿಸಿಕೊಳ್ಳಬಹುದು. ಒತ್ತಡ ಶುರುವಾಗಿ, ತೀವ್ರತರದ ಒತ್ತಡ ಶುರುವಾಗಿ 1-3 ತಿಂಗಳೊಳಗೆ ನಿರೀಕ್ಷೆಗೆ ಮೀರಿದಂತಹ ಮಾನಸಿಕ ಬದಲಾವಣೆಗಳು, ಭಾವನೆ ಅಥವಾ ವರ್ತನೆಗಳಲ್ಲಿ ಬದಲಾವಣೆಗಳು ಕಾಣಿಸ್ಕೊಂಡಾಗ ಇದನ್ನ ಹೊಂದಾಣಿಕೆ ಸಮಸ್ಯೆ ಅಂತ ನಾವು ಕರಿತೀವಿ.
0: ಈ ಮನೆಯಲ್ಲಿ ಸಾಮಾನ್ಯವಾಗಿ ಅತ್ತೆ ಸೊಸೆ ಮಧ್ಯೆ, ಮತ್ತೆ ಅತ್ತಿಗೆ ನಾದಿನಿಯರ ಮಧ್ಯೆ ಈ ತರ ಈ ಹೊಂದಾಣಿಕೆ ಸಮಸ್ಯೆ ಇರುತ್ತಲ್ಲ, ಇದಕ್ಕೆ ಏನಾದರೂ ನಿಖರವಾದ ಕಾರಣ ಇದೆಯಾ?
1: ನಿಖರವಾದ ಕಾರಣ ಅನ್ನೋದಕ್ಕಿಂತ ಇದು ಆನ್ಗೋಯಿಂಗ್ ಪ್ರೋಸೆಸ್, ನಡೀತಾನೆ ಇರುತ್ತೆ ಪ್ರತಿನಿತ್ಯ. ಸುಮಾರು ಜನ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾರಲ್ಲಿ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಈ ಸಮಸ್ಯೆಗಳನ್ನ, ಅಂಥವರಲ್ಲಿ ಈ ಹೊಂದಾಣಿಕೆ ತೊಂದರೆ ಅಥವಾ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಶುರುವಾಗುತ್ತೆ. ಆಗ ತೀವ್ರವಾದ ಭಾವನೆಗಳ ಮತ್ತು ವರ್ತನೆಗಳ ಬದಲಾವಣೆಗಳು ಶುರುವಾಗುತ್ತೆ. ವಿಪರೀತ ಖಿನ್ನತೆ, ಬೇಜಾರು, ಅಳೋದು, ಕೋಪ, ದುಃಖ. ಸೊ ಈ ರೀತಿ ವಿಪರೀತವಾದ ತೊಂದರೆಗಳು ಶುರುವಾದಾಗ ಅದನ್ನ ಒಂದು ಡಿಸಾರ್ಡರ್ ಅಥವಾ ಸಮಸ್ಯೆ ಅಥವಾ ತೊಂದರೆ ಅಂತ ಹೇಳ್ತೀವಿ. ಸೊ ನಿಭಾಯಿಸಿಕೊಂಡು ಹೋದಾಗ ಈ ಸಮಸ್ಯೆ ಬರೋದಿಲ್ಲ.
0: ಇದರಲ್ಲಿ ಈಗೋ ಪಾತ್ರ ಏನು ಡಾಕ್ಟರ್?
1: ಈಗೋ ಖಂಡಿತವಾಗ್ಲೂ ಇರುತ್ತೆ. ಈಗೋ ಬಿಟ್ರೆ ಈ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ ಅನ್ಸುತ್ತೆ.
0: ಇನ್ನೂ ಹೆಚ್ಚಿನ ವಿಷಯವನ್ನ ನಾವು ತಿಳಿಯೋಣ ಮನೋಚಿಂತನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ಒಂದು ಹಾಡು ನಿಮಗಾಗಿ.

0: ಶ್ರೋತೃಗಳೇ, ಮಿಶ್ರ ಮಾಧುರ್ಯ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮನೋವೈದ್ಯರಾದ ಡಾಕ್ಟರ್ ರಂಜಿನಿ ಪಿ ಅವರು ಹೊಂದಾಣಿಕೆ ಸಮಸ್ಯೆಯ ಬಗ್ಗೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಾ. ನೀವು ನಮಗೆ ಡಾಕ್ಟ್ರೆ, ಒತ್ತಡಕ್ಕೂ ಹೊಂದಾಣಿಕೆಗೂ ಏನಾದರೂ ಸಂಬಂಧ ಇದೆಯಾ ಅಂತ.
1: ಖಂಡಿತ, ಈ ಒತ್ತಡದ ಸಮಸ್ಯೆ ಶುರುವಾಗಿರೋದೆ ಆ ಹೊಂದಾಣಿಕೆ ಕಡಿಮೆ ಆದಾಗ. ಸೊ ಹೊಂದಾಣಿಕೆ ಡಿಸಾರ್ಡರ್ ಅಥವಾ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಹೇಳ್ತೀವಲ್ಲ, ಸೊ ಇದು ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಒತ್ತಡಗಳು ಬಂದಾಗ ಅದಕ್ಕೊಳಗಾದವರು

0: ಕಾರಣದಿಂದಾಗಿ ಹೊಂದಾಣಿಕೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಯಾವುದೇ ಒಂದು ತೀವ್ರ ತರಹದ ಕಾಯಿಲೆ ಅಂತ ಗೊತ್ತಾಗಿರ್ಬೋದು, ಅಥವಾ ಹೊಸದಾಗಿ ಅತ್ತೆ ಮನೆಗೆ ಹೋಗಿರಬಹುದು, ಮತ್ತೆ ತೀವ್ರ ತರದ ಕಾಯಿಲೆಗಳು ಅಂತ ಹೇಳಿದ್ವಿ, ಅದರಲ್ಲಿ ಹೃದಯದ ಸರ್ಜರಿ ಇರ್ಬೋದು, ಕ್ಯಾನ್ಸರ್ ಅಂತಿರಬಹುದು, ಹೊಸದಾಗಿ ನಿಮ್ಗೆ ಶುಗರ್ ಕಾಯಿಲೆ ಇದೆ ಅಂತ ಕಂಡಿಡಿದಿರ್ಬೋದು, ಅಥವಾ ಮೂತ್ರಪಿಂಡದ ಕಾಯಿಲೆ, ಇನ್ನು ಈ ರೀತಿಯಾದ ಯಾವುದೇ ರೀತಿ ಒತ್ತಡಗಳು ಶುರುವಾದಾಗ ಹೊಂದಾಣಿಕೆ ನಮಗೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂದಾಗ ಈ ಸಮಸ್ಯೆ ಶುರುವಾಗುತ್ತೆ. ಇನ್ನು ಏನೇನು ಕಾರಣಗಳಿಂದ ಈ ಹಲವಾರು ಸಮಸ್ಯೆ ಅಥವಾ ಹೊಂದಾಣಿಕೆ ಸಮಸ್ಯೆ ಬರುತ್ತೆ ಅಂತ ಕೇಳಿದ್ರೆ, ಮಕ್ಕಳಲ್ಲಿ ತಗೊಂಡ್ರೆ ಶಾಲೆಯಲ್ಲಿ ಏನೋ ತೊಂದರೆಗಳು, ಶಾಲೆಗೆ ಹೋಗೋದೇ ಕೆಲವು ಮಕ್ಕಳಿಗೆ ತೊಂದರೆ ಆಗ್ತಾ ಇರುತ್ತೆ, ಅದರಿಂದಾನು ಬರಬಹುದು. ಸೊ ಇನ್ನು ಡಿವೋರ್ಸ್ ಅಥವಾ ವಿಚ್ಛೇದನ, ಸೊ ಪ್ರೀತಿ ಪಾತ್ರರಾದ ಹುಡುಗ ಅಥವಾ ಹುಡುಗಿ ಸಿಗದೇ ಇದ್ದಾಗ, ಇಲ್ಲಿ ಕೆಲಸ ಹೋದಾಗ, ಮಗು ಹುಟ್ಟೋದು, ಹಣಕಾಸಿನ ತೊಂದರೆ, ದೈಹಿಕ ಹಲ್ಲೆ, ಮತ್ತೆ ಲೈಂಗಿಕ ತೊಂದರೆಗಳು, ಲೈಂಗಿಕ ಕಿರುಕುಳಗಳು, ರಿಟೈರ್ಮೆಂಟ್, ಇಷ್ಟವಾದವರ ಸಾವು, ಮತ್ತೆ ಪೊಲೀಸ್ ಅವರು ಅರೆಸ್ಟ್ ಮಾಡಿದಾಗ ಅಥವಾ ಕಾರಾಗೃಹಕ್ಕೆ ಹೋದಾಗ, ಸೊ ಬೇರೆ ಮಾನಸಿಕ ತೊಂದರೆಗಳು ಇದ್ದಾಗ, ಮತ್ತೆ ಸಾಮಾನ್ಯವಾಗಿ ಯಾವುದೇ ಕಷ್ಟಗಳನ್ನ ನಿಭಾಯಿಸೋ ಸಾಮರ್ಥ್ಯ ಕಮ್ಮಿ ಇರೋರಲ್ಲಿ ಈ ಹೊಂದಾಣಿಕೆ ಸಮಸ್ಯೆ ಜಾಸ್ತಿ. ಸೊ ಅದರ ಜೊತೆಗೆ ನಮ್ಮ ಅನುವಂಶೀಯ ಗುಣಗಳು, ಅದು ಕೂಡ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಮತ್ತೆ ನಮ್ಮ ಜೀವನದ ಅನುಭವಗಳು, ಹೇಗಿತ್ತು ನಮ್ಮ ಅನುಭವ ಸಣ್ಣ ವಯಸ್ಸಿಂದ, ನಮ್ಮ ಸಪೋರ್ಟ್ ಸಿಸ್ಟಮ್ ಹೇಗಿತ್ತು, ತಂದೆ ತಾಯಿಗಳು, ಅಕ್ಕಪಕ್ಕದವರು ಎಲ್ಲರ ಜೊತೆ ನಮ್ಮ ನಡವಳಿಕೆ ಹೆಂಗಿತ್ತು, ಅವರ ಸಪೋರ್ಟ್ ನಮಗೆ ಹೇಗಿತ್ತು, ಮತ್ತೆ ಒಳ್ಳೆ ಒಳ್ಳೆ ಅನುಭವಗಳಾಗಿತ್ತಾ ಇಲ್ಲ ಬರೀ ಕೆಟ್ಟ ಅನುಭವಗಳೇ ಆಗಿತ್ತಾ, ಸೊ ಇದೆಲ್ಲ ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ನಮ್ಮ ಸ್ವಭಾವ, ನೀವು ನೋಡ್ದಂಗೆ ಕೆಲವರು ಸ್ವಭಾವ, ಒಬ್ರು ಜಿಪುಂಡ್ರು ಅಂತಾರೆ, ಒಬ್ರು ಬಹಳ ಧಾರಾಳ ಅಂತಾರೆ, ಒಬ್ಬನ ಕೋಪಿಷ್ಟ ಅಂತಾರೆ, ಸೊ ಈ ರೀತಿ ಬೇರೆ ಬೇರೆ ತರಹದ ಒಬ್ರು ತುಂಬಾ ಧಾರಾಳ ಇರ್ತಾರೆ, ಒಬ್ಬೊಬ್ರು ಎಲ್ಲದಕ್ಕೂ ಬಹಳ ಸ್ಥಿತಪ್ರಜ್ಞರಾಗಿರ್ತಾರೆ, ಹೇಳಲ್ಲ ಬೀಳೋದು ಇಲ್ಲ,
1: ರಿಸರ್ವ್ ಆಗಿರ್ತಾರೆ,
0: ಅಲ್ಲ ಒಂದೇ ಸಮ ಬ್ಯಾಲೆನ್ಸ್ಡ್ ಆಗಿರೋದು. ರಿಸರ್ವ್ಡ್ ಅಂದ್ರೆ ಜಾಸ್ತಿ ಮಾತಾಡೋದಿಲ್ಲ, ಇಂಟ್ರಾಕ್ಟ್ ಮಾಡಲ್ಲ, ಸೊ ಅದು ಬೇರೆ ತರ ಸ್ವಭಾವ. ಸೊ ಇನ್ನು ಕೆಲವರು ಎಲ್ಲದಕ್ಕೂ ಸಮತೋಲನವಾಗಿ ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಂಡು ಹೋಗೋದು, ಸೊ ಈ ರೀತಿಯಾದ ಸ್ವಭಾವಗಳು ಕೂಡ ಇಲ್ಲಿ ನಾವು ಪರಿಗಣಿಸಬೇಕಾಗುತ್ತೆ. ಮತ್ತೆ ಇದೆಲ್ಲ ಸೇರಿ ವಿಪರೀತ ಒತ್ತಡ ಬಂದಾಗ ಮೆದುಳಿನ ರಾಸಾಯನಿಕ ಬದಲಾವಣೆಗಳು, ಸೊ ಇವೆಲ್ಲ ಆದಾಗ ಹೊಂದಾಣಿಕೆಯ ಸಮಸ್ಯೆ ಅಥವಾ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಬರುವ ಸಾಧ್ಯತೆ ಜಾಸ್ತಿ.
1: ಈಗ ಇಷ್ಟೊತ್ತು ಹೇಳಿದ್ರಲ್ಲ ಇವೆಲ್ಲ ಹೊಂದಾಣಿಕೆ ಸಮಸ್ಯೆಯ ಕಾರಣಗಳು, ಈ ಹೊಂದಾಣಿಕೆ ಸಮಸ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳಿಸಿ.
0: ಇದು ಒಳ್ಳೆ ಪ್ರಶ್ನೆ, ಯಾಕಂದ್ರೆ ಏನು ಹೊಂದಾಣಿಕೆ ಸಮಸ್ಯೆ ಅಂದ್ರೆ ಎಲ್ಲರಿಗೂ ನಮಗೂ ಇದೆ ನಮಗೂ ಇದೆ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬಹುದು. ಇದರಲ್ಲಿ ಎರಡು ತರಹ ನಾವು ವಿಂಗಡಿಸಬಹುದು ಗುಣಲಕ್ಷಣಗಳು. ಒಂದು ಭಾವನೆಗಳಲ್ಲಿ ಏರುಪೇರಾಗೋದು, ಇನ್ನೊಂದು ನಡವಳಿಕೆಯ ತೊಂದರೆಗಳು. ಭಾವನೆಗಳು ಏರುಪೇರು ಅಂದ್ರೆ ನಮಗ್ ಗೊತ್ತಿರೋ ಹಂಗೆ ಬೇಜಾರು, ಯಾವಾಗ್ಲೂ ಬೇಜಾರಾಗೋದು, ನಕಾರಾತ್ಮಕ ಭಾವನೆಗಳು, ನಾನು ಮಾಡೋ ಕೆಲಸ ಸರಿಯಾಗಲ್ಲ, ನನಗೇನು ಸರಿಯಾಗೋದಿಲ್ಲ, ನನಗೆ ಬರೀ ಕೆಟ್ಟದೇ ಆಗಬಹುದು, ಏನು ಸರಿಯ, ಈ ರೀತಿಯಾದ ನಕಾರಾತ್ಮಕ ಭಾವನೆಗಳು, ಯಾವುದೇ ವಿಷಯದಲ್ಲಿ ಸಂತೋಷ ಇಲ್ಲದೆ ಇರೋದು. ಸೊ ಮುಂಚೆ ಉದಾಹರಣೆಗೆ ಟಿವಿ ನೋಡೋದ್ರಲ್ಲಿ ಸಂತೋಷ ಇರುತ್ತೆ, ಜನ ಬಂದ್ರೆ ಸಂತೋಷ ಇರುತ್ತೆ, ಯಾವ್ದಾದ್ರು ಕೆಲಸ ತಗೊಂಡ್ರೆ ಸಂತೋಷವಾಗಿ ಮಾಡ್ತಾ ಇರ್ತಾರೆ. ಸೊ ಯಾವುದೇ ಕೆಲಸಗಳಲ್ಲಿ ಅವ್ರಿಗೆ ಸಂತೋಷ ಇಲ್ಲದೆ ಇರೋದು, ಪದೇ ಪದೇ ಅಳು ಬರೋದು, ಕಾರಣ ಇರ್ಲಿ ಇಲ್ಲದೆ ಇರ್ಲಿ. ಮತ್ತೆ ಆತಂಕ, ಪ್ರತಿಯೊಂದಕ್ಕೂ ಆತಂಕ, ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ಜೊತೆ, ಗಡಿಯಾರದ ಜೊತೆ ಅವರ ಫೈಟಿಂಗ್ ಶುರುವಾಗುತ್ತೆ. ಸೊ ಪ್ರತಿಯೊಂದಕ್ಕೂ ಆತಂಕ, ಚಿಂತೆ, ಸೊ ವಿನಾಕಾರಣ ಚಿಂತೆ ಮಾಡೋದು, ಸಣ್ಣ ಪುಟ್ಟ ವಿಷಯಕ್ಕೂ ಚಿಂತೆ ಮಾಡೋದು, ಮತ್ತೆ ಆತ್ಮಹತ್ಯೆಯ ಆಲೋಚನೆ, ಮತ್ತೆ ಪ್ರಯತ್ನ, ನಿದ್ರಾಹೀನತೆ, ಏಕಾಗ್ರತೆಯ ಕೊರತೆ. ಹೇಳ್ತಾರೆ ಕೆಲವರು, ಡಾಕ್ಟರ್ ಇಷ್ಟು ದಿನ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಅಥವಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ, ಈ ನಡುವೆ ಯಾಕೋ ನಂಗೆ ಪದೇ ಪದೇ ಮರ್ತು ಹೋಗುತ್ತೆ, ಅಥವಾ ಒಂದ್ ಕೆಲಸ ಮಾಡ್ತಿದ್ರೆ ಏಕಾಗ್ರತೆಯಿಂದ ಕೂತು ಒಂದ್ ಅರ್ಧ ಗಂಟೆನೂ ಮಾಡೋಕ್ಕಾಗಲ್ಲ, ಮುಂಚೆ 5 hour 6 hour ಮಾಡ್ತಿದ್ದೆ. ಈ ರೀತಿಯಾದ ಭಾವನೆಗಳಲ್ಲಿ ವ್ಯತ್ಯಾಸ. ಮತ್ತೆ ನಡವಳಿಕೆ ಬದಲಾವಣೆಗಳು ನೋಡಿದ್ರೆ ಅಂದ್ರೆ ವಿನಾಕಾರಣ ಅಥವಾ ಪದೇ ಪದೇ ಜಗಳ ಆಡೋದು, ಇವನೇನಪ್ಪ ಪದೇ ಪದೇ ಎಲ್ಲದಕ್ಕೂ ಜಗಳಾಡ್ತಾನೆ, ಕಾಲ್ ಕೆರ್ಕೊಂಡ್ ಬರ್ತಾನೆ ಅಂತ ಕೇಳಿರ್ಬೋದು ನೀವು. ಸೊ ಈ ರೀತಿಯಾದ ಒಂದು ಸ್ವಭಾವ. ಮತ್ತೆ ಅತಿ ವೇಗದಿಂದ ವಾಹನ ಓಡಿಸೋದು, ತುಂಬಾ ಎರಾಬಿರಿ ಓಡಿಸೋದು, ಎಲ್ಲರ ಜೊತೆ ಜಗಳಾಡೋದು ರೋಡಲ್ಲೂ, ಮತ್ತೆ ಸ್ನೇಹಿತರು ಮನೆಯವರು ಯಾರಾದ್ರೂ ಬಂದ್ರೆ ಅವಾಯ್ಡ್ ಮಾಡಕ್ ಶುರು ಮಾಡೋದು, ಇಷ್ಟು ದಿನ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದವರು ಸಪರೇಟ್ ಆಗಿ ಹೋಗಿ ಕೂತ್ಕೊಳ್ಳೋದು, ರೂಮಲ್ಲಿ ಹೋಗ್ಬಿಡೋದು ಯಾರಾದ್ರೂ ಬಂದ್ರೆ. ಮತ್ತೆ ಮಕ್ಕಳಲ್ಲಿ ನೋಡಿದ್ರೆ ಶಾಲೆಗೆ ತಪ್ಪಿಸ್ಕೊಳ್ಳೋದು, ಹೊಟ್ಟೆ ನೋವು ಅಂತ ಹೇಳೋದು, ತಲೆನೋವು ಅಂತ ಹೇಳೋದು, ಹೀಗೇನಾದ್ರೂ ಹೆಣ್ದು ಹೇಳಿ ಶಾಲೆಗೆ ತಪ್ಪಿಸ್ಕೊಳ್ಳೋದು. ಮತ್ತೆ ಇನ್ನೂ ದೊಡ್ಡವರಲ್ಲಿ ನೋಡ್ಬೇಕಂದ್ರೆ ಪ್ರಾಪರ್ಟಿ, ಮನೆ ಸಾಮಾನುಗಳು ವಿಪರೀತ ಕೋಪ ಬಂದಾಗ ಹಾಳು ಮಾಡೋದು, ಒಡೆದು ಹಾಕೋದು. ಸೊ ಈ ರೀತಿಯಾದ ಹಲವಾರು ಗುಣಲಕ್ಷಣಗಳನ್ನ ನಾವು ಹೊಂದಾಣಿಕೆ ಸಮಸ್ಯೆಯಲ್ಲಿ ನೋಡಬಹುದು.
1: ಈಗ ಒಂದು ಪ್ರಶ್ನೆ ಬಂದಿದೆ, ಈಗೋ ಇದ್ರೆ ಹೊಂದಾಣಿಕೆ ಸಾಧ್ಯವೇ ಅಂತ.
0: ಈಗೋ ಅಂದ್ರೆ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನಾವು ಅನ್ಕೋಬೇಕು. ಈಗೋ ಅಂದ್ರೆ ಏನು? ಪ್ರತಿಷ್ಠೆ, ನಾನೇ ಹೇಳಿದ್ದೇ ಆಗ್ಬೇಕು, ನಾನೇ ದೊಡ್ಡವನು. ಸೊ ಈ ರೀತಿಯಾಗಿ ಶುರುವಾದಾಗ ಸಮಸ್ಯೆ ಜಾಸ್ತಿ ಆಗುತ್ತೆ. ಸಂಸಾರದಲ್ಲಿ ಈ ರೀತಿ ಇದ್ದಾಗ ಬಹಳ ಕಷ್ಟ ಆಗುತ್ತೆ. ಯಾವಾಗ್ಲೂ ಬಿಟ್ಕೊಟ್ಟು ಹೋಗ್ಬೇಕು ಅಥವಾ ಸೋತು ಗೆಲ್ಬೇಕು. ಸೊ ಈಗೋ ಅಂದ್ರೆ ನಾನ್ ಹೇಳಿದ್ದೇ ಆಗ್ಬೇಕು ಅಂದ್ರೆ ಬಹಳ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದರಿಂದ ಏನು ಸಾಧಿಸೋದಿಲ್ಲ, ಮತ್ತೆ ಜಗಳಗಳೇ ಜಾಸ್ತಿ ಆಗತ್ತೆ, ಅಸಮಾಧಾನ ಜಾಸ್ತಿ ಆಗತ್ತೆ. ನೀವು ಹೇಳಿದ್ದೆ ಯಾವಾಗ್ಲೂ ನಡೀಬೇಕು ಅಂದ್ರೆ ಇನ್ನೊಬ್ರು ಕೂಡ ಅವರೇನ್ ಹೇಳ್ತಿದ್ದಾರೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ನಾವು ಅವಕಾಶ ಕೊಡ್ಲೇಬೇಕಾಗತ್ತೆ. ಈಗೋ ಬಿಟ್ರೆ

0: ಸಮಾಧಾನವಾಗಿ ಸಂತೋಷವಾಗಿ ಇರಬಹುದು.
1: ಶ್ರೋತೃಗಳೇ, ಇದುವರೆಗೆ ಹೊಂದಾಣಿಕೆ ಸಮಸ್ಯೆ ಅಂದರೆ ಏನು ಮತ್ತು ಎಲ್ಲಿ ಜಾಸ್ತಿ ಬರುತ್ತೆ, ಹೊಂದಾಣಿಕೆ ಸಮಸ್ಯೆಯ ಕಾರಣಗಳು, ಗುಣಲಕ್ಷಣ ಬಗ್ಗೆ ತಿಳ್ಕೊಂಡಿದ್ರೆ ಇನ್ನೂ ಹೆಚ್ಚಿನ ವಿಷಯವನ್ನು ನಾವು ತಿಳಿಯೋಣ ಮನೋಚಿಂತನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ಒಂದು ಹಾಡು ನಿಮಗಾಗಿ.

0: ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮನೋಚಿಂತನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಹೊಂದಾಣಿಕೆ ಸಮಸ್ಯೆಯ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಡಾಕ್ಟರ್ ರಂಜಿನಿ ಪಿ, ಮನೋವೈದ್ಯರು. ಡಾಕ್ಟ್ರೆ, ಹೊಂದಾಣಿಕೆ ಲಕ್ಷಣಗಳ ಬಗ್ಗೆ ತಿಳಿಸಿದ್ರಿ, ಸಮಸ್ಯೆಗೆ ಕಾರಣಗಳನ್ನ ತಿಳಿಸಿದ್ರಿ, ಈಗ ಈ ಹೊಂದಾಣಿಕೆ ಸಮಸ್ಯೆಗೆ ಚಿಕಿತ್ಸೆ ಏನಾದರೂ ಇದೆಯಾ?
1: ಹಾ, ಖಂಡಿತ ಇದೆ. ಈ ಹೊಂದಾಣಿಕೆ ಸಮಸ್ಯೆಗೆ ಚಿಕಿತ್ಸೆ ಇದೆ. ನಮ್ಮ ಜನಗಳಲ್ಲಿ ಏನಂದ್ರೆ ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಅದು ಖಂಡಿತವಾಗ್ಲೂ ಸುಳ್ಳು. ಯಾವಾಗ ಖಿನ್ನತೆ, ಆತಂಕದ ಸಮಸ್ಯೆ ಅಥವಾ ನಡವಳಿಕೆಯ ತೊಂದರೆ, ನಾವೆಲ್ಲ ಏನ್ ಹೇಳಿದ್ವಿ, ಈ ರೀತಿಯಾಗಿ ತೊಂದರೆಗಳಾದಾಗ ಖಂಡಿತ ಮನೋವೈದ್ಯರ ಹತ್ರ ಬಂದ್ರೆ ಅದಕ್ಕೆ ಚಿಕಿತ್ಸೆ ಲಭ್ಯವಿದೆ. ಒಂದು ಆಪ್ತ ಸಮಾಲೋಚನೆ. ಆಪ್ತ ಸಮಾಲೋಚನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅವರ ಸಮಸ್ಯೆಗಳೇನು ಅದನ್ನ ಫಸ್ಟ್ ಆಲಿಸ್ಕೊಳ್ತೀವಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಯಾರಾದ್ರೂ ಒಂದ್ ಕಷ್ಟ ಅಂತ ಬಂದ ತಕ್ಷಣ ಅವ್ರ ಕಷ್ಟ ಒಂದ್ ಲೈನ್ ಹೇಳಿರಲ್ಲ, ನಾವು ಅವರಿಗೆ ಬೋಧನೆ ಮಾಡಕ್ ಶುರು ಮಾಡ್ಬಿಟ್ಟಿರ್ತೀವಿ. ಸೊ ಇದಕ್ಕಿಂತ ಮುಖ್ಯವಾಗಿರೋದು ಏನು ಅಂದ್ರೆ ನಮ್ಮ ಬಾಯಿನ ಕ್ರಿಯೆ ಕಮ್ಮಿ ಮಾಡಿಕೊಂಡು ಕಿವಿ ಆಲಿಸೋದು ಅವ್ರಿಗೆ ಮುಖ್ಯ. ಸೊ ಅವರ ಕಷ್ಟ ಏನು ಫಸ್ಟ್ ಕೇಳಿಸ್ಕೋಬೇಕು. ಅವರ ಕಷ್ಟ ಸಂಪೂರ್ಣವಾಗಿ ಕೇಳಿಸ್ಕೊಂಡ್ಮೇಲೆ ಹೇಗೆ ಇದನ್ನ ನಿಭಾಯಿಸಬಹುದು, ಯಾವ ಬದಲಾವಣೆಗಳು ಸಾಧ್ಯ ಅವರ ಪರಿಸರದಲ್ಲಿ, ಉದಾಹರಣೆಗೆ ಹೊಸ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರ ಬಾಸ್ ತುಂಬಾ ಟಫ್ ಆಗಿರ್ಬಹುದು ಅಥವಾ ಅಲ್ಲೇನೋ ಕಿರುಕುಳ ಇರಬಹುದು ಅಥವಾ ಶಾಲೆಯಲ್ಲಿ ಏನೋ ಒಂದು ತೊಂದರೆ ಇರಬಹುದು. ಸೊ ಈ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸೋದು, ಅದಕ್ಕೆ ಯಾರು ಆಸರೆ, ಯಾವ್ದಾವ್ದು ಪರಿಸರದಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು ಮತ್ತೆ ಇವರಲ್ಲಿ ಯಾವ ಬದಲಾವಣೆಗಳು ಮಾಡ್ಕೋಬೇಕು, ಇದನ್ನೆಲ್ಲ ವಿಮರ್ಶೆ ಮಾಡಿ ಯಾವ ರೀತಿ ನಿಭಾಯಿಸೋದು ಅದಕ್ಕೆ ಸಜೆಷನ್ ಕೊಡೋದಕ್ಕೆ ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಔಷಧಿ, ಸೊ ಆಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಿ, ಖಿನ್ನತೆ ಕಡಿಮೆ ಆಗ್ಲಿಕ್ಕೆ ಮತ್ತೆ ಆಂಟಿ ಆಂಗ್ಸೈಟಿ ಅಂತ ಹೇಳ್ತೀವಿ, ಆತಂಕ ಕಡಿಮೆ ಆಗ್ಲಿಕ್ಕೆ, ಇದು ಎರಡಕ್ಕೂ ಕೂಡ ಔಷಧಿಗಳು ಇದೆ. ಕ್ರಮವಾಗಿ ಔಷಧಿಗಳನ್ನ ವೈದ್ಯರು ಹೇಳದಂಗೆ ತಗೊಂಡ್ರೆ ಈ ಕಾಯಿಲೆ ಸಂಪೂರ್ಣವಾಗಿ ಗುಣವಾಗುತ್ತೆ. ಒಂದ್ 4-6 ವಾರದೊಳಗೆ ಸಾಕಷ್ಟು ಇವರಿಗೆ ಗುಣ ಕಂಡು ಬರುತ್ತೆ. ಈ ರೀತಿಯಾಗಿ ಚಿಕಿತ್ಸೆ ಖಂಡಿತ ಇದೆ. ಚಿಕಿತ್ಸೆ ತಗೊಳ್ಳದೆ ಹೋದ್ರೆ ಏನಾಗುತ್ತೆ ಡಾಕ್ಟರ್ ಅಂತ ಕೇಳ್ಬಹುದು ನೀವು. ಚಿಕಿತ್ಸೆ ತಗೊಳ್ಳದಿದ್ರೆ ಖಿನ್ನತೆ ತೀವ್ರತರಕ್ಕೆ ಹೋಗಬಹುದು. ಇದರಿಂದ ನಾ ಹೇಳಿದೆ, ಆತ್ಮಹತ್ಯೆ ಆಲೋಚನೆ, ಪ್ರಯತ್ನ, ಈ ರೀತಿಯಾದ ಅನಾಹುತಗಳು ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ಬಿಡೋದು ಬೇಡ.

0: ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಮದ್ಯ ಮಾದಕ ವಸ್ತು ಸೇವನೆ ಅಥವಾ ಅವಲಂಬನೆಗೆ ಒಳಗಾಗ್ಬಿಡ್ತಾರೆ. ಬೇಜಾರಾಗ್ತಾ ಇರುತ್ತೆ, ದುಃಖ ಆಗ್ತಿರುತ್ತೆ. ನೀವು ಕೇಳಿರ್ಬೋದು ಎಷ್ಟೋ ಜನ, ಯಾಕೋ ತುಂಬಾ ಕೆಲಸ ಮಾಡಿದೀನಿ, ಮೈಕೈ ನೋವು ಬಂದಿದೆ, ಒತ್ತಡ ಜಾಸ್ತಿ, ಟೆನ್ಷನ್, ಅದಕ್ಕೆ ಸ್ವಲ್ಪ ಒಂದ್ ಕ್ವಾರ್ಟರ್ ತಗೋತೀನಿ ಅಷ್ಟೇ ನೈಟ್ ಅಂತ ಹೀಗೆ ಶುರು ಆಗ್ಬಿಡುತ್ತೆ. ಸೊ ನಮಗೆ ಗೊತ್ತಿಲ್ದಂಗೆ ಅದು ಮದ್ಯ ಮಾದಕ ವಸ್ತುಗಳು ಅವಲಂಬನೆಗೆ ಒಳಗಾಗ್ಬಿಟ್ಟಿರ್ತಾರೆ. ಮತ್ತೆ ಚಿತ್ತ ವಿಕಲತೆ ಅಥವಾ ತೀವ್ರ ತರದ ಮಾನಸಿಕ ಕಾಯಿಲೆ ಕೂಡ ಹೋಗಬಹುದು ಇದು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ. ಇದು ಇಲ್ದೆಲ್ಲ ಸಮಾಜ ವಿರೋಧಿ ಕೆಲಸಗಳಲ್ಲಿ ಕೂಡ ತೊಡಗಿಸಿಕೊಳ್ಳಬಹುದು ಸುಮಾರು ಜನ. ಈ ರೀತಿಯಾಗಿ ಚಿಕಿತ್ಸೆ ತಗೊಂಡ್ರೆ ಅನುಕೂಲಗಳು ಜಾಸ್ತಿ.
1: ಈಗ ಇಲ್ಲೊಂದು ಗಂಡ ಹೆಂಡತಿ ನಡುವೆ ಈಗೋ ಇದ್ದೇ ಇರುತ್ತೆ, ಈ ಈಗೋನ ತ್ಯಾಗ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ.
0: ಈಗೋ ತ್ಯಾಗ ಮಾಡೋದು ಹೇಗೆ ಅಂತ ಕೇಳಿದ ತಕ್ಷಣನೇ ಅವ್ರು ರೆಡಿ ಇದಾರೆ ಅನ್ಸುತ್ತೆ ತ್ಯಾಗ ಮಾಡ್ಲಿಕ್ಕೆ. ತ್ಯಾಗ ಮಾಡೋದು ಹೇಗೆ ಅಂದ್ರೆ ಏನಿಲ್ಲ, ನಿಮ್ಮ ಹೆಂಡತಿಯ ಸಮಸ್ಯೆಗಳೇನಿದೆ ಕೂತು ಆಲಿಸಿದಾಗ ನಿಮಗೆ ಅದಕ್ಕೆ ಮನ್ನಣೆ ಕೊಡಬೇಕಾ ಬೇಡವಾ ಆಮೇಲೆ ಇವರು ತೀರ್ಮಾನ ಮಾಡಬಹುದು. ಈಗ ಯಾವಾಗ ಬರುತ್ತೆ ಅಂದ್ರೆ ಅವ್ರನ್ನ ಬಾಯಿ ತೆಗಿಯಕ್ಕೆ ಬಿಡಲ್ಲ, ಏ ಸುಮ್ಮನೆ ಬಾಯಿ ಮುಚ್ಕೊಂಡಿರು ನಿಮಗೇನ್ ಗೊತ್ತಿದೆ ನನಗೆಲ್ಲ ಗೊತ್ತು ಅಂತ ಹೇಳಿದಾಗ ಸಮಸ್ಯೆ ಆಗುತ್ತೆ. ಕೂತು ಒಂದ್ 10 ನಿಮಿಷ ಅವ್ರ ಸಮಸ್ಯೆ ಏನಿದೆ ಅಥವಾ ಅವರ ಭಾವನೆಗಳೇನಿದೆ ಅವರ ಏನ್ ಸಜೆಷನ್ಸ್ ಕೊಡ್ತಾರೆ ತಗೊಳ್ಳಿ, ಕೇಳೋದು ಬಿಡೋದು ಸೆಕೆಂಡ್ರಿ. ಅಟ್ಲೀಸ್ಟ್ ಇವ್ರು ಕೂತು ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರ ಹೆಂಡತಿಗೆ ಎಷ್ಟೋ ಸಂತೋಷ ಆಗುತ್ತೆ. ಸೊ ಅದರಿಂದ ಈಗ ಬಿಡೋದು ತಗೊಳ್ಳೋದು ಅಂತ ಏನಿಲ್ಲ, ಕೂತು ಒಬ್ಬರನ್ನೊಬ್ಬನ ಅರ್ಥ ಮಾಡಿಕೊಂಡು ಜಾಯಿಂಟ್ ಡಿಸಿಷನ್ ಯಾವುದೇ ಒಂದು ಕೆಲಸ ಮಾಡುವಾಗ, ಒಂದು ಸಣ್ಣ ಸೈಕಲ್ ತಗೊಳ್ಳೋದಾಗ್ಲಿ, ಕಾರ್ ತಗೊಳ್ಳೋದಾಗ್ಲಿ. ಇನ್ನೊಬ್ರು ಪೇಷಂಟ್ ಬಂದಿದ್ರು ನಮ್ಮನೆಯಲ್ಲಿ. ಸೊ ಅವ್ರೇನ್ ಹೇಳ್ತಿದ್ರು ಅಂದ್ರೆ, ಟ್ರೀಟ್ಮೆಂಟ್ಗೆ ಬಂದಾಗ ಡಾಕ್ಟರ್ ನನ್ನ ಗಂಡ ಬೇಕಾದಷ್ಟು ಖರ್ಚು ಮಾಡ್ತಾನೆ ನನಗೋಸ್ಕರ, ಆದ್ರೆ ಯಾವುದಕ್ಕೂ ನನ್ನ ಡಿಸಿಷನ್ನೇ ಕೇಳೋದಿಲ್ಲ, ತನಗಿಷ್ಟ ಬಂದಿತ್ತ ಅಂತ ಅಂದ್ಬಿಡೋದು. ಒಂದು ಕಾರು, ಒಂದ್ ದಿವಸ ನಾನು ಊರಿಗೆ ಹೋಗಿದ್ದೀನಿ, ನಮ್ಮ ಅಮ್ಮನ ಮನೆಯಿಂದ ಬರೋ ಹೊತ್ತಿಗೆ ಕಾರ್ ತಂದಿಟ್ಬಿಟ್ಟಿದ್ದಾರೆ, ಆ ಕಾರ್ ನನಗೆ ಕೊಂಚ ಕೂಡ ಇಷ್ಟ ಇಲ್ಲ, ಆ ಕಲರ್ ಕೂಡ ನನಗೆ ಇಷ್ಟ ಇಲ್ಲ, ಒಂದು ಮಾತು ಕೂಡ ನನ್ನನ್ನ ಕೇಳಲೇ ಇಲ್ಲ ನೋಡಿ, ಇಷ್ಟು ದೊಡ್ಡ ಡಿಸಿಷನ್ ನನ್ನನ್ನು ಒಂದ್ ಮಾತು ಕೇಳಬಾರ್ದಿತ್ತೆ. ಸೊ ಇದಕ್ಕೇನ್ ಹೇಳ್ತೀರಾ, ಕೇಳ್ಬೇಕಿತ್ತು ಅಂತ ಹೇಳೋಣ ಬೇಡ ಅಂತ
1: ಹೇಳೋಣ, ನಿರ್ಧಾರ ಜಂಟಿಯಾಗಿರ್ಬೇಕಾಗಿತ್ತು ಅಂತ ಹೇಳ್ತೀವಿ
0: ಅಷ್ಟೇ ಅಷ್ಟೇ. ಸೊ ಆಕೆ ಹೇಳಿರ್ಬೋದಿತ್ತು, ಆಕೆನ ಒಂದ್ ಮಾತು ಕೇಳಿದ್ರೆ ಅವಳಿಗೆ ಯಾವ ಕಲರ್ ಬೇಕು ಅಥವಾ ಯಾವ ಕಾರ್ ಬೇಕು ವಿಮರ್ಶೆ ಮಾಡಿ ಈತ ಅದೇ ಕಾರ್ ತಗೊಂಡಿರಬಹುದು, ಆವಾಗ ಅವರಿಗೆ ಬೇಜಾರಾಗ್ತಿರ್ಲಿಲ್ಲ. ಯಾಕಂದ್ರೆ ನನಗೂ ಹೇಳಿದ್ರು, ಹೌದು ಅವ್ರನ್ನ ಕನ್ವಿನ್ಸ್ ಮಾಡಿರ್ತಾರೆ, ಇಲ್ಲ ಈ ಕಾರ್ ಚೆನ್ನಾಗಿದೆ ಅಥವಾ ಫ್ಯೂಯಲ್ ಎಫಿಶಿಯನ್ಸಿ ಚೆನ್ನಾಗಿದೆ, ಈ ಕಾರು ಸಿಲ್ವರ್ ಕಲರ್ ತಗೊಂಡ್ರೆ ಡಾರ್ಕ್ ಅಲ್ಲಿ ಅಥವಾ ರಾತ್ರಿಲಿ ಹೋಗ್ತಾ ಇದ್ರೇನು ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಈ ರೀತಿಯಾಗಿ ಏನೋ ಒಂದು ಕೊಟ್ಟಿರ್ಬೋದಾಗಿತ್ತು ಕಾರಣ. ವಿಶ್ವಾಸಕ್ಕೆ ತಗೋಬೇಕಷ್ಟೇ ನಾವು ಹೇಳೋದು, ಈಗ ಬಿಡೋದು ತಗೊಳೋದು ಅಂತಲ್ಲ. ಸೊ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದಾಗ ಸಮಸ್ಯೆಗಳು ಕಡಿಮೆ ಆಗುತ್ತೆ.
1: ಇದು ಅವರಲ್ಲಿ ಗಂಡ ಹೆಂಡತಿಯರಲ್ಲಿ ಈಗೋ ಇದ್ರೆ ಹೇಗೆ ತ್ಯಾಗ ಮಾಡೋದು ಅಂತ ಹೇಳಿದ್ರು. ಎರಡನೇ ಪಾರ್ಟ್ ನಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ, ಬೇರೆಯವರಿಗೆ ಈಗೋ ಇದ್ರೆ ಅದನ್ನ ನಾವು ಹೇಗೆ ಕನ್ವಿನ್ಸ್ ಮಾಡಬಹುದು ಅಂತ.
0: ಬೇರೆಯವರಿಗೆ ಈಗೋ ಇದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬಹುದು, ಜೋರ್ ಮಾಡಬಹುದು, ಈ ರೀತಿ ಮಾಡಿರಬಹುದು, ಆಗ ನಮಗ್ ಬೇಜಾರಾಗಿರುತ್ತೆ. ಖಂಡಿತ ಇವ್ರು ಹೋಗ್ಬಿಟ್ಟು ಅವ್ರು ಬಯ್ಯೋ ಸಮಯದಲ್ಲಿ ಬಿಟ್ಬಿಡ್ಲಿ, ಆಮೇಲೆ ಹೋಗ್ಬಿಟ್ಟು ಹೇಳಬಹುದು, ನೋಡಿ ನಿಮ್ಮ ಈ ರೀತಿಯಾದ ಒಂದು ವರ್ತನೆ ನಡವಳಿಕೆಯಿಂದ ನನ್ಗೆ ತುಂಬಾ ಹರ್ಟ್ ಆಯ್ತು, ನೋವಾಯ್ತು ಅಂತ ಹೇಳಿದಾಗ ಖಂಡಿತವಾಗ್ಲೂ ಯಾರಿಗೆ ಈಗೋ ಇತ್ತು, ಈಗೋಯಿಂದ ಯಾರು ಇವರಿಗೆ ದಬ್ಬಾಳಿಕೆ ಮಾಡಿದ್ರು ಅವ್ರಿಗೂ ನಾಟತ್ತೆ. ಸೊ ಇದರಿಂದ ಈ ಬೇರೆಯವರ ಈಗೋಗೆ ಇವರೊಂದು ಉತ್ತರ ಕೊಡಬಹುದು.
1: ಈ ಹೊಂದಾಣಿಕೆ ಸಮಸ್ಯೆ ಇರುವಂತಹ ಅವರು ತಾವೇ ಸ್ವತಃ ಏನಾದ್ರೂ ಮಾಡ್ಕೋಬಹುದಾ?
0: ಖಂಡಿತ ಮಾಡಬಹುದು. ನಾನು ಹೇಳ್ದಂಗೆ ಒತ್ತಡ ಯಾರನ್ನು ಬಿಟ್ಟಿದ್ದಿಲ್ಲ, ಹುಟ್ಟಿದ ದಿವಸದಿಂದ ಹೋಗೋ ದಿವಸದ ತನಕ ಒತ್ತಡಗಳು ಬರ್ತಾನೆ ಇರುತ್ತೆ, ಪ್ರತಿನಿತ್ಯ ಒಂದಲ್ಲ ಒಂದು ಒತ್ತಡ ಇರುತ್ತೆ. ಪ್ರತಿಯೊಂದಕ್ಕೂ ನೀವು ಡಾಕ್ಟರ್ ಹತ್ರ ಓಡ್ ಬರಕ್ಕಾಗಲ್ಲ ಅಥವಾ ಮನೋವೈದ್ಯರನ್ನ ಹುಡುಕಿ ಓಡ್ ಬರ್ಲಿಕ್ಕಾಗಲ್ಲ. ಸೊ ದಿನನಿತ್ಯ ಜೀವನದಲ್ಲಿ ಹಲವಾರು ಕಷ್ಟಗಳು ಬರುವಾಗ ತಮಗೆ ಆಪ್ತರಲ್ಲಿ ಹಂಚ್ಕೋಬೇಕು. ಸೊ ನಾವು ಕೇಳಿದೀವಿ, ಕಷ್ಟವನ್ನ ಹಂಚಿಕೊಂಡಾಗ ಅರ್ಧ ಆಗತ್ತೆ, ಮತ್ತೆ ಸುಖವನ್ನ ಅಥವಾ ಸಂತೋಷವನ್ನ ಹಂಚಿಕೊಂಡಾಗ ಡಬಲ್ ಆಗತ್ತೆ ಅಂತ. ಯಾವಾಗ್ಲೂ ನಮಗೆ ಅಂತ ಯಾರ್ಯಾರು ಆಪ್ತರು ಇರ್ತಾರೆ, ಮನೆಯವರು ಇರಬಹುದು, ಸ್ನೇಹಿತರು ಇರಬಹುದು, ನಮ್ಮ ಕಷ್ಟ ಸುಖಗಳನ್ನ ಅವರಲ್ಲಿ ಹಂಚ್ಕೋಬೇಕು, ಮತ್ತೆ ಹೇಗೆ ಸಮಸ್ಯೆಗಳನ್ನ ನಿಭಾಯಿಸಬೇಕು ಇದನ್ನ ಯೋಚಿಸ್ಕೋಬೇಕು, ಪ್ರತಿಯೊಬ್ಬರ ಸಲಹೆನೂ ತಗೊಂಡು ನಿಧಾನಕ್ಕೆ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ತಾವು ಕಲಿಬೇಕು. ತೀವ್ರ ತರದ ತೊಂದರೆ ಆದಾಗ ತಮ್ಮ ವೈದ್ಯರನ್ನ ಮತ್ತೆ ಮನೋವೈದ್ಯರನ್ನ ಭೇಟಿ ಮಾಡಬೇಕು.
1: ಸ್ನೇಹಿತರೆ, ಇದುವರೆಗೆ ಮನೋಚಿಂತನ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೊಂದಾಣಿಕೆ ಸಮಸ್ಯೆ ಕುರಿತು ಮಾತನಾಡಿದವರು ಡಾಕ್ಟರ್ ರಜನಿ ಪಿ, ಮನೋವೈದ್ಯರು.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಹೊಂದಾಣಿಕೆ ಸಮಸ್ಯೆಯನ್ನು ಕುರಿತು ಡಾಕ್ಟರ್ ರಜನಿ ಪೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಗಡಿರಾಜನ ಧ್ವನಿ. ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಸ್ಬಿಹಾರಿ ಬೋಸ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ರಾಸ್ಬಿಹಾರಿ ಬೋಸ್ ಅವರು ಪಶ್ಚಿಮ ಬಂಗಾಳದ ಬರ್ಧಮಾನ್ ಜಿಲ್ಲೆಯ ಸುಬಹಲ್ದ ಗ್ರಾಮದಲ್ಲಿ 1886 ಮೇ 25ರಂದು ಜನಿಸಿದರು. ಇವರು ಈ ಗ್ರಾಮದಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದರು. ನಂತರ ಚಂದ್ರನಗರದ ಡೂಪ್ಲೇಸ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ಆ ಸಮಯದಲ್ಲಿ ಚಂದ್ರನಗರ್ ಫ್ರೆಂಚ್ ಆಳ್ವಿಕೆಯಲ್ಲಿ ನಡೆಯುತ್ತಿತ್ತು ಮತ್ತು ಬೋಸ್ ಅವರು 1889ರಲ್ಲಿ ಫ್ರೆಂಚ್ ಕ್ರಾಂತಿಯಿಂದ ಆಳವಾಗಿ ಪ್ರಭಾವಿತರಾಗಿದ್ದರು. ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ ಇವರು ಮತ್ತು ನಂತರ ಡೆಹರಾಡೂನ್ ಅರಣ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಕ್ಲೆರಿಕಲ್ ಹುದ್ದೆಯಲ್ಲಿ ನೆಲೆಸಿದರು. ಆದಾಗ್ಯೂ ಅವರು ಕ್ರಾಂತಿಕಾರಿ ವಿಚಾರಗಳು ಮತ್ತು ಅಮೂಲಾಗ್ರ ಚಳವಳಿಗಳತ್ತ ಆಕರ್ಷಿತರಾದರು. ಇವರು ಜತಿನ್ ಮುಖರ್ಜಿ ಅಲಿಯಾಸ್ ಭಾಗಾ ಜತಿನ್ ಅವರೊಂದಿಗೆ ಪರಿಚಯವಾದರು ಮತ್ತು ಬಂಗಾಳದ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರೊಂದಿಗೆ ತೊಡಗಿಸಿಕೊಂಡರು.

December 23, 1912 ಭಾರತದ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜರ ಮೇಲೆ ಹತ್ಯೆಯ ಪ್ರಯತ್ನ ಮಾಡಲಾಯಿತು. ಈ ದಾಳಿಯ ಪ್ರಮುಖ ರೂವಾರಿ ಬೋಸ್ರಾಗಿದ್ದರು. ದಾಳಿಯಲ್ಲಿ ಹಾರ್ಡಿಂಜ್ ಗಾಯಗೊಂಡರು, ಆದರೆ ಕೊಲ್ಲಲ್ಪಟ್ಟಿಲ್ಲ. ಬೋಸ್ ಮತ್ತು ಅವರ ಸಹಚರರನ್ನು ಸೆರೆಹಿಡಿಯಲು ದೊಡ್ಡ ಮಾನವ ಬೇಟೆ ನಡೆಯಿತು, ಆದರೆ ಬೋಸ್ ಇಂದಿಗೂ ಸಿಕ್ಕ ಬೀಳಲಿಲ್ಲ. ಬಸಂತ್ ಕುಮಾರ್ ಬಿಸ್ವಾಸ್, ಅವಧ್ ಬಿಹಾರಿ ಮತ್ತು ಅಮೀರ್ ಚಂದ್ ಸೇರಿದಂತೆ ಈ ಮೂವರನ್ನ ಹಿಡಿದು ವಿಚಾರಣೆಗೆ ಒಳಪಡಿಸಿ ಗಲ್ಲಿಗೇರಿಸಲಾಯಿತು. ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸುವ ಸಂದರ್ಭದಲ್ಲಿ ಈ ಪ್ರಯತ್ನ ನಡೆದಿದೆ. ಚಾಂದಿನಿ ಚೌಕ್ ಪ್ರದೇಶದಲ್ಲಿ ಮೆರವಣಿಗೆ ಸಾಗುತ್ತಿದ್ದಾಗ ವೈಸ್ರಾಯ್ರವರ ಹೌಡಾದ ಮೇಲೆ ಮನೆಯ ತಯಾರಿ ಬಾಂಬೆ ಸೀಲಾಯಿತು. ಪೊಲೀಸ್ ಈ ಘಟನೆಯನ್ನು ದಲಿತ ಪಿತೂರಿ ಪ್ರಕರಣ ಅಥವಾ ದಲಿತ ಲಾಹೋರ್ ಪಿತೂರಿ ಪ್ರಕರಣ ಎಂದು ಕರೆಯಲಾಗುತ್ತದೆ. ಬೋಸ್ ಪೊಲೀಸರ ಸೆರೆಯಿಂದ ತಪ್ಪಿಸಿಕೊಂಡು ಆನಂತರ ಅವರು ಅಮೆರಿಕದಲ್ಲಿ ಹುಟ್ಟಿಕೊಂಡ ಗದಗ್ ಚಳವಳಿತ ಮುಖ ಮಾಡಿದರು ಮತ್ತು ವಿದೇಶಗಳಲ್ಲಿ ಭಾರತೀಯರು ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಂಗೆಗಳನ್ನು ಆಯೋಜಿಸುತ್ತಿದ್ದರು. ಬೋಸ್ರವರನ್ನ ಚಳವಳಿಯ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಆದಾಗ್ಯೂ ಇದು ವಿಫಲವಾಯಿತು ಮತ್ತು ಅನೇಕರನ್ನ ಬಂಧಿಸಲಾಯಿತು. ಬೋಸ್ ಮತ್ತೊಮ್ಮೆ ಬಂಧನದಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಮತ್ತು 1915 ಜಪಾನ್ಗೆ ಪಲಾಯನ ಮಾಡಿದರು. ಜಪಾನ್ನಲ್ಲಿ ಅವರು ಅನೇಕ ಫ್ಯಾನ್ ರಷ್ಯಾ ಗುಂಪುಗಳೊಂದಿಗೆ ಪರಿಚಯವಾದರು. ಅವರು ಜರ್ಮನಿಯ ಹುಡುಗಿಯನ್ನ ಮದುವೆಯಾಗಿ ತಮ್ಮ ಜೀವನದಕ್ಕೂ ಅಲ್ಲಿಯೇ ವಾಸಿಸುತ್ತಿದ್ದರು. ಬೋಸ್ ಜಪಾನ್ನಲ್ಲಿ ಬಹಳ ಸಕ್ರಿಯರಾಗಿದ್ದರು. ಅಲ್ಲಿ ಅವರು ಭಾರತದ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು ಮತ್ತು ಭಾರತೀಯ ರಾಷ್ಟ್ರೀಯತಾವಾದಿ ಚಳುವಳಿಯನ್ನು ಬೆಂಬಲಿಸುವಂತೆ ಜಪಾನಿನ ಸರ್ಕಾರವನ್ನು ಒತ್ತಾಯಿಸಿದರು. ಅವರು ಜಪಾನೀಸ್ ಭಾಷೆಯನ್ನು ಕಲಿತು ಮತ್ತು ಬರಹಗಾರ ಮತ್ತು ಪತ್ರಕರ್ತರಿಗೆ ಕೆಲಸ ಮಾಡಿದರು. 1942 ಟೋಕಿಯೋದಲ್ಲಿ ನಡೆದ ಸಮ್ಮೇಳನದಲ್ಲಿ ಅವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನು ಸ್ಥಾಪಿಸಿದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯವನ್ನು ರಚಿಸುವ ಬಯಕೆಯು ಅವರಿಗಿತ್ತು. ಇದು ಭಾರತೀಯ ಸೇನೆಯ ಹುಟ್ಟು. ಬ್ಯಾಂಕಾಕ್ನಲ್ಲಿ ನಡೆದ ಲೀಗ್ನ 2ನೇ ಸಮ್ಮೇಳನದಲ್ಲಿ ಸುಭಾಷ್ ಚಂದ್ರ ಬೋಸ್ರವರನ್ನ ಚಳವಳಿಯ ನಾಯಕನಾಗಿ ಕರೆಯುವ ನಿರ್ಣಯವನ್ನು ಅಂಗೀಕರಿಸಲಾಯಿತು. 2ನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ಸೆರೆ ಹಿಡಿದ ಭಾರತೀಯ ಯುದ್ಧ ಕೈದಿಗಳನ್ನು ಭಾರತೀಯ ರಾಷ್ಟ್ರೀಯ ಸೇನೆಗೆ ಸೇರಿಸಲು ಲೀಗ್ ಪ್ರೋತ್ಸಾಹಿಸಿತು. ಬೋಸ್ 1945 ಕ್ಷಯರೋಗದಿಂದ ಬಳಲುತ್ತಿದ್ದರು ಮತ್ತು ಅವರು ಜನವರಿ 21, 1941 ಟೋಕಿಯೋದಲ್ಲಿ ನಿಧನರಾದರು. ಜಪಾನ್ ಸರ್ಕಾರವು ಅವರಿಗೆ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಎಂಬ ಗೌರವವನ್ನು ನೀಡಿತು. ಕೇಳುಗರೆ, ಕೇಳುತ್ತಲ್ಲ ಇಸ್ರೋ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಸ್ ಬಿಹಾರಿ ಬೋಸ್ ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 90 ರೂಪಾಯಿ, ಪೆನ್ಸಿಲ್ ಬೀನಿಸ್ 80 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ 18 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆ ಒಳಗಿನ ನೀರು ತಂಪಾಗಿದೆ ಏಕೆ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯೊಳಗಿನ ನೀರು ತಂಪಾಗಿವೆ ಏಕೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮಣ್ಣಿನ ಮಡಿಕೆಗಳ ಇತಿಹಾಸ ಮತ್ತು ಅವುಗಳ ತಯಾರಿಕಾ ವಿಧಾನವನ್ನು ಒಂದಿಷ್ಟು ಗಮನಿಸಿಕೊಂಡು ಆಮೇಲೆ ಮೇಲಿನ ಎಲ್ಲ ಪ್ರಶ್ನೆಗಳಿಗೆ, ಅಂದರೆ ಮಡಿಕೆ ಏಕೆ ತಂಪಾಗಿರುತ್ತದೆ ಎಂದು ತಿಳಿದುಕೊಳ್ಳೋಣ. ಮಣ್ಣಿನ ಮಡಿಕೆಗಳು ಸುಮಾರು 25,000 ಹಳೆಯ ಇತಿಹಾಸವನ್ನು ಹೊಂದಿವೆ. ನವ ಶಿಲಾಯುಗ ಊರ್ಧ್ವಮುಖವಾಗಿ ಬೆಳೆಯುವ ಕಾಲದಲ್ಲಿ ಮಣ್ಣಿನ ಮಡಿಕೆಗಳು ಇದ್ದವು ಎಂದು ಹೇಳಲಾಗುತ್ತದೆ. ಆದರೆ ಮಣ್ಣಿನ ಅಚ್ಚೊತ್ತಿದ ಆಕೃತಿಗಳು ಮಣ್ಣಿನ ಮಡಿಕೆಗಳಿಂದ ಹಳೆಯದಾದ ಇತಿಹಾಸವನ್ನು ಹೊಂದಿವೆ. ಅಂದಿನ ಕಾಲದಲ್ಲಿ ಆಯಾ ಭಾಗದಲ್ಲಿ ಲಭ್ಯವಿರುವ ಮಣ್ಣಿನಿಂದ ಮಡಿಕೆಗಳನ್ನು ಮಾಡುವುದು ರೂಢಿಯಲ್ಲಿ ಇತ್ತು. ದಿನಗಳದಂತೆ ಆಧುನಿಕತೆಯ ಕಡೆಗೆ ಹೊರಳಿದಂತೆ ಮಡಿಕೆಗಳು ದಿನನಿತ್ಯದ ಬಳಕೆಯಿಂದ ದೂರವಾದವು. ತಾಮ್ರ, ಅಲ್ಯೂಮಿನಿಯಂ, ಸ್ಟೀಲ್ ಪಾತ್ರೆಗಳು ಅಡಿಗೆ ಮನೆಯನ್ನು ಅಲಂಕರಿಸಿದ ಮೇಲೆ ಮಡಿಕೆಗಳು ಮೂಲೆ ಗುಂಪಾದವು. ಪ್ಲಾಸ್ಟಿಕ್ ವಸ್ತುಗಳು ಬಳಕೆಗೆ ಬಂದ ನಂತರವೂ ಮಡಿಕೆ, ಕುಡಿಕೆ, ಗಡಿಗೆ ಎನ್ನುವ ಪದಗಳೇ ಮಾಯವಾಗಿ ನಿಘಂಟಿಗೆ ಮಾತ್ರ ಸೀಮಿತವಾಗಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಲ್ಲಿ ಕುಡುಕಿ ಮಡಿಕೆಗಳು ಇಣುಕುತ್ತಿವೆ. ಐಷಾರಾಮಿ ಹೋಟೆಲ್ಗಳಲ್ಲಿ ಮಡಿಕೆ ಮೊಸರು, ಮಡಿಕೆಯಲ್ಲಿ ಮಾಡಿದ ಪಲ್ಯಗಳು, ಮಡಿಕೆಯಲ್ಲಿ

0: ಬೇಯಿಸಿದ ಆಹಾರ, ಮಾಂಸ ಆಹಾರ, ಕುಡಿಕೆ ಚಹಾ ಇತ್ಯಾದಿಗಳ ರೂಪದಲ್ಲಿ ಕುಡಿಕೆ ಮಡಿಕೆಗಳು ಪುನಃ ನಮ್ಮ ಜೀವನದಲ್ಲಿ ಪ್ರವೇಶವನ್ನು ಪಡೆಯುತ್ತಿವೆ. ಇದಕ್ಕೆ ಕಾರಣ ಈ ಕುಡಿಕೆ ಮಡಿಕೆಗಳಿಗಿರುವ ವಿಶಿಷ್ಟ ಗುಣಗಳು. ಅಲ್ಯೂಮಿನಿಯಂ, ಸ್ಟೀಲ್ಸ್ ಮತ್ತು ಕಬ್ಬಿಣದ ಪಾತ್ರೆಗಳಿಗೆ ಹೋಲಿಕೆ ಮಾಡಿದರೆ ಮಡಿಕೆಗಳು ಬಲು ಬೇಗನೆ ಉಷ್ಣತೆಯನ್ನು ಹೀರಿಕೊಳ್ಳುತ್ತವೆ. ಮಡಿಕೆಯಲ್ಲಿ ಇರುವ ಅತಿ ಸೂಕ್ಷ್ಮ ರಂಧ್ರಗಳು ಸಂಗ್ರಹಿಸಿದ ನೀರನ್ನು ತಂಪಾಗಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಇದಲ್ಲದೆ ಅಲ್ಯೂಮಿನಿಯಂ, ಸ್ಟೀಲ್ಸ್ ಮತ್ತು ಕಬ್ಬಿಣದ ಪಾತ್ರೆಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ದರದಲ್ಲಿಯೂ ಲಭ್ಯವಾಗುತ್ತದೆ. ಒಂದು ನೋಟವನ್ನು ಇದರ ತಯಾರಿಕೆಯಲ್ಲಿ ಹರಿಸುವುದಾದರೆ ಹದವಾಗಿ ತುಳಿದ ಮಣ್ಣನ್ನು ತಿರುಗುವ ತಿರುಗಣಿಯ ಮೇಲೆ ಇಟ್ಟು ತಮ್ಮ ಇಷ್ಟದ ಆಕಾರ ಮತ್ತು ಗಾತ್ರಕ್ಕೆ ಮಡಿಕೆ ಕುಡಿಕೆಗಳನ್ನು ಮಾಡುತ್ತಾರೆ. ವಾತಾವರಣದ ಬಿಸಿಲಿನಲ್ಲಿ ಸಂಪೂರ್ಣವಾಗಿ ಒಣಗಿದ ನಂತರ ಮಡಿಕೆಗಳನ್ನು ಒಲೆಗಳಲ್ಲಿ ಅಂದರೆ ಮಡಿಕೆಗಳನ್ನು ಕಾಯಿಸುವ ಬಟ್ಟೆಗಳಲ್ಲಿ ಇಟ್ಟು ಸುಮಾರು 600 ಡಿಗ್ರಿ ಸೆಲ್ಸಿಯಸ್ನಿಂದ 1000 ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ ಉಷ್ಣವನ್ನು ನೀಡಿ ಕಾಯಿಸತೊಡಗುತ್ತಾರೆ. ಮೊದಲ ಹಂತದಲ್ಲಿ ಮಂದಗತಿಯಲ್ಲಿ ಉಷ್ಣತೆಯನ್ನು ಏರಿಸುತ್ತಾ ಕಾಯಿಸುತ್ತಾರೆ. ಕಾರಣ ಮಣ್ಣಿನ ಮಡಿಕೆಗಳಲ್ಲಿ ಹುದುಗಿದ ನೀರಿನ ಅಂಶವು ಕಾಯ್ದು ಆವಿಯಾಗುವಾಗ ಮಡಿಕೆಗಳನ್ನು ಸೀಳಬಾರದು ಎಂಬ ಎಚ್ಚರಿಕೆ ಇದೆ. 150 ಡಿಗ್ರಿ ಸೆಲ್ಸಿಯಸ್ ನಂತರ ಉಷ್ಣತೆಯು ಸಹಜವಾದ ಏರಿಕೆಯನ್ನು ಹೊಂದುತ್ತದೆ. ಮಣ್ಣಿನ ಅಣುಗಳ ಬಂಧಗಳಲ್ಲಿ ಕೂತಿದ್ದ ನೀರಿನ ಅಣುಗಳು ಕೂಡ ಆವಿಯಾಗಿ ಮಣ್ಣಿನ ಕಣಗಳಲ್ಲಿ ಬೆಸುಗೆ ಮೂಡಿ ಸೂಕ್ಷ್ಮ ರಚನೆಯನ್ನು ಹೊಂದುತ್ತದೆ. ಇದರೊಟ್ಟಿಗೆ ಅಧಿಕ ಉಷ್ಣತೆಯಲ್ಲಿ ಮಣ್ಣಿನಲ್ಲಿ ಅಡಗಿದ ಇಂಗಾಲದ ಕಣಗಳು ಸುಟ್ಟಿ ಹೋಗುವುದರೊಂದಿಗೆ ಮಡಿಕೆಗಳು ಗಟ್ಟಿತನವನ್ನು ತನ್ನದಾಗಿಸಿಕೊಳ್ಳುತ್ತವೆ. ಚೆನ್ನಾಗಿ ಒಂದು ಹದಕ್ಕೆ ಮಡಿಕೆಗಳು ಸುಟ್ಟ ನಂತರ ಒಲೆಯು ತಾನಾಗಿ ನಿಧಾನಕ್ಕೆ ತಣ್ಣಗಾಗಲು ಬಿಡುತ್ತಾರೆ. ಒಂದು ಪಕ್ಷ ಹದಕ್ಕೆ ಸುಟ್ಟ ಮಡಿಕೆಗಳನ್ನು ಉರಿಯುವ ಒಲೆಯಿಂದ ಒಮ್ಮೆಗೆ ವಾತಾವರಣದ ಉಷ್ಣತೆಗೆ ತೆಗೆದಲ್ಲಿ ಮಡಿಕೆಗಳಲ್ಲಿ ಬಿರುಕು ಉಂಟಾಗುತ್ತವೆ. ಇದಕ್ಕೆ ಕಾರಣ ಉಷ್ಣಾಘಾತ. ಹೆಚ್ಚಿನ ಉಷ್ಣತೆಯಲ್ಲಿ ಇಟ್ಟ ಮಡಿಕೆಗಳು ಒಮ್ಮಿದೊಮ್ಮೆಲೆ ಕಡಿಮೆ ಉಷ್ಣತೆಗೆ ತೆಗೆದಲ್ಲಿ ಆ ಮಡಿಕೆಗಳು ಉಷ್ಣಾಘಾತವನ್ನು ಎದುರಿಸಬೇಕಾಗುತ್ತದೆ. ದಿಢೀರನೆ ಬದಲಾದ ಉಷ್ಣತೆಗೆ ಹೊಂದಿಕೊಳ್ಳಲು ವಸ್ತುಗಳು ಸಂಕುಚನೆ ಅಥವಾ ವ್ಯಾಕುಚನೆಯನ್ನು ಹೊಂದುತ್ತವೆ. ಹಾಗಾಗಿ ಮಡಿಕೆಗಳು ಸೀಳಿ ಬಿರುಕು ಬಿಡುತ್ತವೆ. ಇಷ್ಟೆಲ್ಲ ವೈಜ್ಞಾನಿಕ ಹಿನ್ನೆಲೆ ಇರುವ ಮಡಿಕೆ ತಯಾರಿಕೆಯನ್ನು ಯಾವುದೇ ವಿಜ್ಞಾನದ ಗಂಧಗಾಳಿ ಇಲ್ಲದ ಹಳ್ಳಿಯ ಒಬ್ಬ ಸಾಮಾನ್ಯ ವ್ಯಕ್ತಿ ತಯಾರಿಸಿ ನಿಮಗೆ ನೀಡುತ್ತಾನೆ. ಇದರ ಹಿಂದೆ ಅವನ ಅನುಭವದ ಅಮೃತವೇ ಅಡಗಿದೆ. ಈಗ ಮಣ್ಣಿನ ಮಡಿಕೆಗಳು ಹೇಗೆ ನೀರನ್ನು ತಂಪಾಗಿಸುತ್ತವೆ ಮತ್ತು ಇದರ ಹಿಂದೆ ಅಡಗಿರುವ ವೈಜ್ಞಾನಿಕ ಸತ್ಯವನ್ನು ಅರಿಯುವುದಾದರೆ ಮಣ್ಣಿನ ಮಡಿಕೆಯಲ್ಲಿ ಸೂಕ್ಷ್ಮ ರೂಪದ ರಂಧ್ರಗಳು ಇರುತ್ತವೆ. ಮಡಿಕೆಗೆ ಸುರಿದ ನೀರು ಸೂಕ್ಷ್ಮ ರಂಧ್ರಗಳ ಮೂಲಕ ಬಸಿಯುತ್ತದೆ. ಮಡಿಕೆಯ ಹೊರ ಮೇಲ್ಮೈ ಮೇಲೆ ಒಸರಿದ ನೀರು ನಿಧಾನವಾಗಿ ಹಾವಿಯಾಗುತ್ತದೆ. ನೀರು ಹಾವಿಯಾಗಲು 100 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕಾಗುತ್ತದೆ. ಆ ಹೆಚ್ಚಿನ ಉಷ್ಣತೆಯನ್ನು ಮಡಿಕೆಯ ಒಳಗಿರುವ ನೀರಿನಿಂದ ಹೀರಿಕೊಳ್ಳುತ್ತದೆ. ದ್ರವ ರೂಪದ ನೀರು ಆವಿಯಾಗಿ ಅನಿಲ ರೂಪವನ್ನು ತಾಳಲು ಮಡಿಕೆಯ ಒಳಗಿನ ನೀರಿಂದ ಗುಪ್ತವಾಗಿ ಪಡೆದ ಉಷ್ಣವನ್ನು ಸುಪ್ತ ಶಾಖ ಅಥವಾ ಗುಪ್ತ ಶಾಖ ಎಂದು ಕರೆಯತೊಡಗುತ್ತಾರೆ. ಈ ರೀತಿಯಾಗಿ ಉಷ್ಣವನ್ನು ಕಳೆದುಕೊಂಡ ಮಡಿಕೆಯ ಒಳಗಿನ ನೀರು ತಂಪಾಗುತ್ತದೆ. ಸ್ಥಿರವಾದ ಉಷ್ಣತೆ ಮತ್ತು ಒತ್ತಡದಲ್ಲಿ ಒಂದು ಮೂಲಮಾನದಷ್ಟು ದ್ರವವನ್ನು ಒಂದು ಭೌತ ಸ್ಥಿತಿಯಿಂದ ಇನ್ನೊಂದು ಭೌತ ಸ್ಥಿತಿಗೆ ಬದಲಾಯಿಸಲು ಬೇಕಾಗುತ್ತದೆ. ಗುಪ್ತ ಶಾಖವನ್ನು ಸಮೀಕರಣ ರೂಪದಲ್ಲಿ ಬರೆಯುವುದಾದರೆ ಗುಪ್ತ ಶಾಖ = ವಸ್ತುವಿನ ಒಂದು ಸ್ಥಿತಿಯಿಂದ ಇನ್ನೊಂದು ವಸ್ತುವಿಗೆ ಬದಲಾಗಲು ಬೇಕಾದ ಶಾಖ ಅಥವಾ ಆ ವಸ್ತುವಿನ ದ್ರವ್ಯರಾಶಿ. ಉಷ್ಣಮಾಪಕವನ್ನು ಬಳಸಿ ಅಳೆಯಲಾಗದ ಶಾಖ ವರ್ಗಾವಣೆ ಕ್ರಿಯೆ ಗುಪ್ತವಾಗಿ ನಡೆಯುತ್ತದೆ. ಇದನ್ನು ಗುಪ್ತ ಶಕ್ತಿ ಎಂದು ಕರೆಯತೊಡಗುತ್ತಾರೆ. ಏಕೆಂದರೆ ಶಾಖವು ಒಂದು ಶಕ್ತಿಯ ರೂಪ. ಇದನ್ನು ಚೌಲ್ಗಳಲ್ಲಿ ಅಳತೆ ಮಾಡುತ್ತಾರೆ. ಕೆಲವೊಮ್ಮೆ ಕ್ಯಾಲೋರಿಗಳಲ್ಲೂ ಅಳೆಯತೊಡಗುತ್ತಾರೆ. ನಮ್ಮ ಸುತ್ತಲೂ ಇಂತಹ ವೈಜ್ಞಾನಿಕ ತತ್ವಗಳನ್ನು ಅಡಗಿಸಿಕೊಂಡಿರುವ ಅನೇಕ ವಸ್ತುಗಳು ಇವೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವ ಕಣ್ಣನ್ನು ತೆರೆದುಕೊಳ್ಳಬೇಕು ಅಷ್ಟೇ. ಕೇಳುಕರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯೊಳಗಿನ ನೀರು ತಂಪಾಗಿವೆ ಏಕೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆ ಒಳಗಿನ

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸ್ವನದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 4ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನ, ಇಲ್ಲಿ ಕೇಳು. ನಶ್ವರವಾದ ವಸ್ತುಗಳೇ ಅಧಿಭೂತ, ಇಲ್ಲಿರುವ ಜೀವ ಸ್ವರೂಪನೇ ಅಧಿದೈವ. ಈ ದೇಹದಲ್ಲಿ ನಾನೇ ಅಧಿಯಜ್ಞ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಕೃಷ್ಣನ ಈ ಶ್ಲೋಕದ ಸವಿಸ್ತಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನಶ್ವರವಾದ ವಸ್ತು ಅನ್ನೋದೇನಿದೆಯಲ್ವಾ, ಅದೇ ಅಧಿಭೂತ. ಅಂದ್ರೆ ಯಾವುದೆಲ್ಲ ಶಾಶ್ವತವಾಗಿಲ್ಲವೋ ಅಥವಾ ಯಾವುದೆಲ್ಲ ಇಲ್ಲಿ ಕ್ಷಯವಾಗುತ್ತೋ, ಯಾವುದೆಲ್ಲ ನಾಶವಾಗುತ್ತೋ, ಆ ವಸ್ತುಗಳೇನಿದೆ ಅದು ಅಧಿಭೂತ. ಉದಾಹರಣೆಗೆ ನಮ್ಮ ದೇಹ, ನಾವು ಕಟ್ಟಿರುವಂಥ ಮನೆ, ಪ್ರಾಣಿ ಪಕ್ಷಿಗಳು, ಇವೆಲ್ಲವೂ ಕೂಡ ಅಧಿಭೂತ. ಈ ದೇಹ ಮತ್ತು ಈ ಪ್ರಪಂಚ ಎಲ್ಲ ಆಗಿರುವಂಥದ್ದು ಈ ಜಡವಾದ ಪಂಚಭೂತಗಳಿಂದ. ಈ ಪಂಚಭೂತಗಳು ಒಂದೊಂದು ಕಡೆ ಒಂದೊಂದು ಆಕಾರವನ್ನು ತಾಳುತ್ತವೆ. ಯಾವ ಆಕಾರವನ್ನು ಪಡೆದುಕೊಂಡರೂ ಕೂಡ ಅವು ಬದಲಾವಣೆ ಆಗ್ತವೆ. ಬದಲಾವಣೆ ಆಗದ ಆಕಾರವೇ ಇಲ್ಲ. ಕೆಲವು ನಿಧಾನವಾಗಿ ಬದಲಾವಣೆ ಆಗುತ್ತೆ, ಮತ್ತೆ ಕೆಲವು ಬೇಗ ಬೇಗ ಬದಲಾವಣೆ ಆಗುತ್ತೆ. ಈಗ ಭೂಮಿಯ ಮೇಲಿರುವಂತಹ ಹಿಮಾಲಯ ಪರ್ವತ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಕಡಲಿನ ತಡಿಯಲ್ಲಿತ್ತು. ಈಗ ಸಮುದ್ರ ಇರುವ ಕಡೆ ಒಂದು ಕಾಲದಲ್ಲಿ ಭೂಮಿ ಅಂದ್ರೆ ನೆಲವಿತ್ತು. ಈಗ ನೆಲ ಇರುವ ಕಡೆ ಒಂದು ಕಾಲದಲ್ಲಿ

0: ಸಮುದ್ರವಿತ್ತು.
1: ನಂತರ ಕಾಲಾನುಕ್ರಮದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಕೂಡ ಭೂಮಿಯಿಂದ ಮೇಲೆದ್ದವು. ಮಳೆ, ಬಿಸಿಲು, ಗಾಳಿ ಇವುಗಳ ಹೊಡೆತಕ್ಕೆ ಸಿಕ್ಕಿ ಕ್ರಮೇಣ ನಾಶವಾಗ್ತಲೂ ಇದೆ. ರೂಪವನ್ನ ಕೆಲವು ಬೆಟ್ಟಗಳು ಇದೀಗ ಧರಿಸಿರುವಂತಹ ರೂಪ ಏನಿದೆ ಅದು ಹಿಂದೆ ಇದೇ ರೂಪ ಇತ್ತು ಅಂತ ಹೇಳಿ ಹೇಳಲಾರೆವು. ಮುಂದೆ ಇದೇ ರೂಪವನ್ನ ಕಾಪಾಡಿಕೊಂಡು ಹೋಗುತ್ತೆ ಅಂತಲೂ ಕೂಡ ಹೇಳಲಾರೆವು. ಆ ರೂಪ ಕಳೆದುಕೊಳ್ಳುವಂತಹ ಕಡೆಗೂ ಕೂಡ ಅದು ಧಾವಿಸುತ್ತೆ. ಹೀಗೆ ಸೃಷ್ಟಿಯಾದ ಪ್ರತಿಯೊಂದು ವಸ್ತುವು ಕೂಡ ನಾಶವಾಗಲೇಬೇಕು. ನಾಶವಾಗದೆ ಯಾವುದು ಇರುವುದಕ್ಕೆ ಆಗೋದಿಲ್ಲ, ಅದೇ ಅಧಿಭೂತ. ಇನ್ನು ಈ ದೇಹವೆಂಬ ಗೂಡಿನಲ್ಲಿ ಹಕ್ಕಿಯಂತೆ ಬಂದು ಕುಳಿತು ಈ ದೇಹದ ಮೂಲಕ ಹಲವು ಕರ್ಮಗಳನ್ನು ಮಾಡಿ ಸಿಹಿ ಕಹಿ ಅನುಭವಗಳನ್ನು ಉಂಡು ದೇಹ ನಾಶವಾದ ಮೇಲೆ ಪುನಃ ಹಾರಿ ಹೋಗುವ ಹಕ್ಕಿಯಂತೆ ಇರುವವನೇ ಜೀವ. ಆದರೆ ಈ ದೇಹವೇ ಜೀವನಲ್ಲ, ಜೀವ ವಾಸಿಸುವ ಗೂಡು ಈ ದೇಹ. ಈ ಜೀವವನ್ನ ಪ್ರತಿಬಿಂಬಿಸುತ್ತಿರುವುದು ದೇಹ ತನ್ನ ಕ್ರಿಯೆಗಳ ಮೂಲಕ. ಜೀವ ಇದ್ದರೆ ಅಂಗಗಳೆಲ್ಲ ಕೆಲಸ ಮಾಡ್ತವೆ, ಅದಿಲ್ಲದೆ ಇದ್ರೆ ಅಂಗಗಳೆಲ್ಲ ಇರುತ್ತೆ ಅಷ್ಟೇ, ಆದರೆ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ದೊಡ್ಡದೊಂದು ಫ್ಯಾಕ್ಟ್ರಿ ಕೆಲಸ ಮಾಡಬೇಕಾದ್ರೆ ಅದನ್ನ ಚಲಿಸುವಂತೆ ಮಾಡುವಂಥದ್ದೇ ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಇಲ್ಲದೆ ಯಾವುದೇ ಫ್ಯಾಕ್ಟ್ರಿ ಕೂಡ ಕೆಲಸ ಮಾಡಲ್ಲ. ಯಾವಾಗ ವಿದ್ಯುತ್ ಶಕ್ತಿ ನಿಲ್ಲುತ್ತದೋ ಆಗ ಆ ಫ್ಯಾಕ್ಟರಿಯ ಯಂತ್ರಗಳೆಲ್ಲವೂ ನಿಶ್ಶಬ್ದವಾಗ್ತಿರುತ್ತೆ. ಅವೆಲ್ಲ ಯಂತ್ರಗಳು ಇರುತ್ತೆ, ವಿದ್ಯುತ್ ಶಕ್ತಿ ಇಲ್ಲ ಅಂದ ಕೂಡಲೇ ಅಲ್ಲಿರುವಂಥ ಯಂತ್ರಗಳೇನು ಹಾಳಾಗೋದಿಲ್ಲ ಅಥವಾ ಮಾಯಮಂತ್ರ ಆಗೋದಿಲ್ಲ. ಆ ಯಂತ್ರಗಳೆಲ್ಲ ಅಲ್ಲೇ ಇರುತ್ತೆ, ಆದರೆ ನಿಶ್ಶಬ್ದವಾಗಿ ಏನನ್ನು ಕೂಡ ಮಾಡಲಾಗದ ಒಂದು ಸ್ಥಿತಿಗೆ ಹೋಗುತ್ತೆ. ಅದೇ ರೀತಿ ಜೀವಕ್ಕೆ ದೇಹ ಸಂಬಂಧವಾದರೆ ದೇಹ ವಿದ್ಯುತ್ ಶಕ್ತಿಗೆ ಹಾಕಿದ ಬಲ್ಬಿನಂತೆ ಹೊಳೆಯುತ್ತೆ. ಯಾವಾಗ ಜೀವ ಅದರಿಂದ ಬೇರೆ ಆಗುತ್ತೋ ಆಗ ಬಲ್ಬ್ ಇದ್ದರೂ ಕೂಡ ಯಾವ ಪ್ರಯೋಜನಕ್ಕೂ ಕೂಡ ಅದು ಬರೋದಿಲ್ಲ. ಈ ದೇಹದಲ್ಲಿ ಜೀವಿ ಇದ್ದಾನೆ, ಅದರಂತೆ ಎಲ್ಲ ಜೀವರಾಶಿಗಳ ಹಿಂದೆಯೂ ಸರ್ವಸಾಮಾನ್ಯವಾಗಿ ಆ ದೇವನಿದ್ದಾನೆ. ಇವನೇ ಅಧಿಯಜ್ಞನಂತೆ ಕೆಲಸ ಮಾಡ್ತಾ ಇರುವಂಥವನು. ನಾವು ಮಾಡುವ ಯಜ್ಞಗಳೆಲ್ಲ ಅರ್ಪಿತವಾಗುವುದು ನಮ್ಮಲ್ಲಿರುವ ಅವನಿಗೆ. ನಾವು ಅವನಿಗೆ ಕೊಟ್ಟರೂ ಸೇರುವುದು, ಅವನಿಗೆ ಕೊಡದೇ ಇದ್ದರೂ ಕೂಡ ಅವನಿಗೆ ಸೇರುವಂಥದ್ದು. ಆದ ಕಾರಣವೇ ನಾವು ಮಾಡುವ ಕರ್ಮಗಳೆಲ್ಲ ಜೋಪಾನವಾಗಿರಬೇಕು. ನಮ್ಮ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಎಲ್ಲವನ್ನೂ ಅವನು ಸ್ವೀಕರಿಸ್ತಾ ಇದ್ದಾನೆ. ಹೇಗೆ ಕಡಲ ಅಡಿಯಲ್ಲಿ ಬಾಡದೇ ಇರುವಂತಹ ನದಿಯ ನೀರನ್ನೆಲ್ಲ ಕುಡಿಯುವನೋ ಹಾಗೆ ನಮ್ಮ ಹಿಂದೆ ಇರುವ ದೇವರು ಯಜ್ಞಗಳನ್ನೆಲ್ಲ ಸ್ವೀಕರಿಸ್ತಾ ಇದ್ದಾನೆ. ನಾನಿರುವ ಕಡೆಯಲ್ಲೆಲ್ಲ ದೇವರಿದ್ದಾನೆ, ಅಲೆ ಇರುವ ಕಡೆಯಲ್ಲೆಲ್ಲ ಸಮುದ್ರ ಇರುವಂತೆ. ಅವನು ನನಗೆ ಗೊತ್ತಿದ್ದರೂ ಕೂಡ ಇದ್ದಾನೆ, ನನಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ಇದ್ದಾನೆ. ನಾನು ನಂಬಿದರೂ ಆ ಭಗವಂತ ಇದ್ದಾನೆ, ನಾನು ನಂಬದೇ ಇದ್ದರೂ ಕೂಡ ಅದೇ ಭಗವಂತ ಇದ್ದಾನೆ. ಹಾಗಾಗಿ ಅಜ್ಞಾನದಲ್ಲಿ ನಾನು ಅವನನ್ನು ಮರೆತಾಗ, ದುರಹಂಕಾರದಲ್ಲಿ ನಾನು ಅವನನ್ನು ಅಲ್ಲಗಳೆದಾಗ ಸದಾಕಾಲದಲ್ಲಿಯೂ ಅವನು ಇದ್ದೇ ಇರುತ್ತಾನೆ. ಅದರಂತೆ ನಾವು ಮಾಡುವುದನ್ನೆಲ್ಲ ಅವನಿಗೆ ಅರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಬೆಳೆದಾಗ ಅಥವಾ ಆ ರೀತಿ ನಾವು ತಿಳಿದು ಕೃಷ್ಣಾರ್ಪಿತ ಅಂತಂದಾಗ ಮಾತ್ರ ಈ ಬದುಕು ಸಾರ್ಥಕವಾಗುತ್ತೆ. ತಿಳಿದುಕೊಟ್ಟರೂ ಅದು ಕೃಷ್ಣಾರ್ಪಿತ, ತಿಳಿಯದೇ ಕೊಟ್ಟರೂ ಅದು ಕೃಷ್ಣನೇ ತೆಗೆದುಕೊಳ್ತಾನೆ. ಆದ ಕಾರಣವೇ ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ, ಏನು ಆಲೋಚನೆ ಮಾಡ್ತಾ ಇದ್ದೇವೆ ಎಂಬ ಎಲ್ಲದರ ವಿಷಯ ಮೇಲೂ ಜೋಪಾನವಾಗಿರಬೇಕು. ಹಾಗಾಗಿ ನಾಶವಾಗುವ ಶರೀರಾದಿಗಳೆಲ್ಲವೂ ಕೂಡ ಅಧಿಭೂತ ಅನ್ನಿಸ್ಕೊಳ್ತವೆ. ಇನ್ನು ಬ್ರಹ್ಮ ಅವನು ಅವಿನಾಶಿ. ಇನ್ನು ಆ ಒಂದು ಶರೀರದ ಒಳಗೆ ಇರುವಂಥ ಆತ್ಮವೇ ಅಧಿದೈವ. ಬುದ್ಧಿಯ ಅಭಿಮಾನಿ ದೇವತೆಗೆ ಅಧಿದೈವ ಎಂದು ಹೆಸರು. ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ದೇವತೆಗಳು ಎಂದು ಹೆಸರು. ಇವೆಲ್ಲವುಗಳಿಗೆ ಅಭಿಮಾನಿ ಶಕ್ತಿ ಅಧಿದೈವ. ಈ ದೇಹದಲ್ಲಿ ಅಧಿಯಜ್ಞನು ನಾನೇ ಎಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಯಜ್ಞ ಎನ್ನುವ ಶಬ್ದಕ್ಕೆ ಗ್ರಹಣ ಎನ್ನುವ ಅರ್ಥ ಇದೆ. ಇಂದ್ರಿಯಗಳ ಮೂಲಕ ಮತ್ತು ಮನಸ್ಸು

0: ಮನಸ್ಸು ಬುದ್ಧಿಯ ಮೂಲಕ ನಾವು ಏನೆಲ್ಲವನ್ನ ಗ್ರಹಿಸ್ತೇವೋ ಅದೆಲ್ಲವೂ ಯಜ್ಞವೇ. ದ್ರವ್ಯ ಯಜ್ಞದಲ್ಲಿ ಯಜ್ಞಕುಂಡಕ್ಕೆ ನಾವು ಹವಿಸ್ಸನ್ನು ಆಹುತಿ ಮಾಡ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ವಿಷಯಗಳೆಂಬ ಹವಿಸ್ಸನ್ನು ಆಹುತಿ ಕೊಡ್ತಾ ಇದ್ದೇವೆ. ಜ್ಞಾನ ಸಂಪಾದನೆಯೇ ಈ ಯಜ್ಞದಿಂದ ಸಿಗುವಂತಹ ಫಲ. ಆತ್ಮನ ಸನ್ನಿಧಿಯಿಂದಲೇ ಈ ಯಜ್ಞವು ನಡೆಯಲು ಸಾಧ್ಯ. ಆದುದರಿಂದಲೇ ಅವನಿಗೆ ಅಧಿಯಜ್ಞ ಎಂದು ಹೆಸರು. ಹಾಗಾಗಿ ಅವನೊಬ್ಬನೇ ಸತ್ಯ. ಅವನಿಗಿಂತ ಬೇರೆಯಾಗಿ ಏನೆಲ್ಲ ಕಾಣ್ತಾ ಇದೆಯೋ ಅದೆಲ್ಲವೂ ಮಿಥ್ಯ. ಇಂಥ ಒಂದು ಸತ್ಯ ಸಂಗತಿಯನ್ನ ಕೃಷ್ಣ ನಮ್ಮೊಡನೆ ಹಂಚಿಕೊಂಡಿದ್ದಾನೆ. ಇನ್ನು ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.
1: ತೈಲವಿಲ್ಲದೆ ಎಂತೂ ಪ್ರಜ್ವಲಿಪುದೀ ಸೂರ್ಯ, ತೈಲವಿಲ್ಲದೆ ಎಂತೂ ಪ್ರಜ್ವಲಿಪುದೀ

ಸೂರ್ಯನಿಗೆ ಒಂದು ತೈಲ ಬೇಕು, ಅದೇ ಹೈಡ್ರೋಜನ್ H3 ಅನ್ನುವಂಥ ತೈಲ. ಹಾಗೆ ತಾರೆಯು ಮಿನುಗಬೇಕು ಅಂದರೆ ಅದಕ್ಕೊಂದು ಬಲವಿರಬೇಕು, ಅದನ್ನೇ ತೇಜೋಬಲ ಅಂತ ಕರೆಯೋದು. ನಾವು ಈ ಒಂದು ಪ್ರಪಂಚದಲ್ಲಿ ಬೆಳಕನ್ನು ಕಾಣಬೇಕು ಅಂದರೆ ಆ ಬೆಳಗುವಿಕೆ ಇರಬೇಕು. ಹಾಗಾಗಿ ಆ ಬೆಳಕನ್ನು ನಾವು ಆಸ್ವಾದಿಸಬೇಕು ಅಂದರೆ ಅದೇ ಪರಮಾತ್ಮ. ಆ ಒಂದು ದೀಪಕ್ಕೆ, ಆ ಒಂದು ಜ್ಯೋತಿಗೆ ನಾವು ಬತ್ತಿಯಾದರೆ ಒಂದು ಜ್ಯೋತಿಯಾಗಿ ಆ ಭಗವಂತ ನಮ್ಮಲ್ಲಿ ನೆಲೆ ನಿಲ್ತಾನೆ ಅನ್ನುವಂಥದ್ದನ್ನೇ ಮುದ್ದುರಾಮನು ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಬೋಧಿಸ್ತಾ ಇದ್ದಾನೆ, ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಯಲಿ.

0: ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನೇ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮುಂಗಾರು ಮುನ್ಸೂಚನೆ ಹಾಗೂ ಅಗತ್ಯ ಕೃಷಿ ವಿಧಾನ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರಾದ ಡಾ ಮಂಜುನಾಥ್ ಎಂಎಚ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ
1: ಸಾವಯವ ಕೃಷಿಗೆ ಉತ್ತೇಜನ
2: ಬಿತ್ತನೆ ಬೀಜ ರಸಗೊಬ್ಬರ
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ರೈತ ಬಾಂಧವರಿಗೆ ಮೊದಲನೇದಾಗಿ ನಮಸ್ಕಾರ. ಸೊ ನಾವು ಈ ವರ್ಷದ ಮುಂಗಾರಲ್ಲಿ ಮುನ್ಸೂಚನೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ತಾವೆಲ್ಲ ಗಮನಿಸಬೇಕಿರೋ ವಿಚಾರ ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಮುನ್ಸೂಚನೆ ಯಾರಪ್ಪ ಅಂತಂದ್ರೆ, ಭಾರತೀಯ ಹವಾಮಾನ ಇಲಾಖೆ ಪ್ರತಿ ವರ್ಷ ನಮಗೆ ಈ ಮುಂಗಾರಿನ ಮುನ್ಸೂಚನೆ ಕೊಡಂತ. ಅದಕ್ಕೆ ಮುಂಚೆ ನಾವು ತಿಳ್ಕೊಳ್ಳೋ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ನಮ್ಗೆ ವಾರ್ಷಿಕ, ನೀವು ನಮ್ ಕರ್ನಾಟಕ ತಗೊಳೋದಾದ್ರೆ ಸುಮಾರು ಒಂದು ಅಂದಾಜು 1150-160 ಮಿಲಿಮೀಟರ್ ಮಳೆ ಆಗಂತದ್ದು. ಇದರಲ್ಲಿ ನಮಗೆ ಮುಂಗಾರು ಅಂದ್ರೆ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 4 ತಿಂಗಳು, ಪೂರ್ವ ಮುಂಗಾರು ಅಂತಂದ್ರೆ ಮಾರ್ಚ್ ಏಪ್ರಿಲ್ ಮೇ. ಅಂದ್ರೆ ನಮ್ಗೆ ಮುಂಗಾರಲ್ಲಿ ಸುಮಾರು 70-75 ಭಾಗ ಅಂದ್ರೆ 850-860 ಮಿಲಿಮೀಟರ್ ಸಾಧ್ಯತೆ ಇರುತ್ತೆ ಒಟ್ಟಾರೆ ತಗೊಳೋದಾದ್ರೆ. ಅದೇ ರೀತಿ ನಾವು ಪೂರ್ವ ಮುಂಗಾರು ತಗೊಳೋದಾದ್ರೆ 15-17% ಮಳೆ ಆಗುತ್ತೆ ನಮ್ಗೆ. ಅದೇ ರೀತಿ ನಾವು ಹಿಂಗಾರು ಪೂರ್ವ ಮುಂಗಾರು ಅಂತಂದ್ರೆ ನಾನು ಅವಾಗ ಹೇಳ್ದಂಗೆ ಮಾರ್ಚ್ ಏಪ್ರಿಲ್ ಮತ್ತೆ ಮೇ ತಿಂಗಳು. ಹಿಂಗಾರು ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಮ್ಗೆ 10-12% ಮಳೆ ಬರಂತದ್ದು. ಇನ್ನು ಉಳಿದ

ತಿಂಗಳು ಜನವರಿ ಫೆಬ್ರವರಿನ ನಮ್ಗೆ ಕೇವಲ 1% ಮಳೆ ಆಗಂತ ಇರುತ್ತೆ. ಇಲ್ಲಿ ಮುಂಗಾರು ಮುನ್ಸೂಚನೆ ಯಾಕಪ್ಪ ಇಂಪಾರ್ಟೆಂಟ್ ಅಂತಂದ್ರೆ 75% ನಿಯರ್ಲಿ 75% ನಮಗೆ ಮಳೆ ಬರುವಂತದ್ದು ಈ ಮುಂಗಾರು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದ್ರೆ ಸುಮಾರು 850 ರಿಂದ 860 ಮಿಲಿಮೀಟರ್ ಕರ್ನಾಟಕದಲ್ಲಿ ಬೀಳುತ್ತೆ. ನಾನು ಅವಾಗಲೇ ಹೇಳದಂಗೆ ಭಾರತೀಯ ಹವಾಮಾನ ಇಲಾಖೆ ಪ್ರತಿ ವರ್ಷ ಏಪ್ರಿಲ್ 15 ಸರ್ವೇ ಸಾಮಾನ್ಯವಾಗಿ ಏಪ್ರಿಲ್ 15 ನಮ್ಮ ಎಂಟೈರ್ ಭಾರತದಲ್ಲಿ ಆ ವರ್ಷದ ಮುಂಗಾರು ಹೆಂಗಿರುತ್ತೆ ಅಂತೇಳಿ ನಮ್ಗೆ ಮುನ್ಸೂಚನೆ ಕೊಡ್ತಾರೆ. ಎರಡನೇದ ಏನ್ ಮಾಡ್ತಾರೆ ಅವರು, ಮೊದಲನೇ ಹಂತದಲ್ಲಿ ಅವಾಗ ಕೊಡ್ತಾರೆ, ಅದಾದ್ಮೇಲೆ ಈ ಮೇ ಕೊನೆ ವಾರದಲ್ಲಿ ಮುನ್ಸೂಚನೆಯನ್ನು ಕೊಡ್ತಾರೆ. ರೈತರಿಗೆ ಮಾಹಿತಿಗಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಈ ಮುನ್ಸೂಚನೆ ಯಾವ ರೀತಿ ಕೊಡ್ತಾರೆ ಅಂತ. ಮೊದಲನೇದಾಗಿ ಸರಿಸುಮಾರು 2001, 2002, 2003 ಆ ಸುಮಾರಲ್ಲಿ ನೋಡೋದಾದ್ರೆ ಭಾರತೀಯ ಹವಾಮಾನ ಇಲಾಖೆ ಈ ಬೇರೆ ಬೇರೆ ವಿಧಾನಗಳು ಅಂದ್ರೆ ಮುಖ್ಯವಾಗಿ ಸಂಖ್ಯಾಶಾಸ್ತ್ರ ಅಥವಾ ಹಿಸ್ಟ್ರಿ ಆಧಾರಿತವಾಗಿ ನಮ್ಗೆ ಹವಾಮಾನ ಮುನ್ಸೂಚನೆಯನ್ನು ಕೊಡ್ತಾ ಇದ್ರು, ಮುಂಗಾರಿನ ಮುನ್ಸೂಚನೆ ಕೊಡ್ತಾ ಇದ್ರು. ತದನಂತರ 23ರ ನಂತರ ಏನಾಯ್ತಪ್ಪ ಅಂದ್ರೆ ಬರೀ ಆ ಒಂದು ವಿಧಾನ ಇಟ್ಕೊಂಡ್ದೇನೆ ಬೇರೆ ಬೇರೆ ಮಾದರಿಗಳನ್ನ ಬಳಸ್ಕೊಂಡು ಮತ್ತೆ ಪ್ರಪಂಚದಾದ್ಯಂತ ಯಾವ ಯಾವ ಮಾದರಿಗಳನ್ನ ಬಳಸ್ತಾರೆ ಅದನ್ನೆಲ್ಲ ಇಟ್ಕೊಂಡು ಮುನ್ಸೂಚನೆ ಕೊಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಇದನ್ನೆಲ್ಲ ತಗೊಂತಾರೆ ಅಂದಾಗ, ಈ ತರ ನಾವು 4-5 ವಿಧಾನಗಳನ್ನ ಬಳಸಿದಾಗ ಆ ಮುನ್ಸೂಚನೆ ನಿಖರತೆ ಜಾಸ್ತಿ ಇರುತ್ತೆ, ಆ ನಿಖರತೆ ಜಾಸ್ತಿ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು 3 ಅಥವಾ 4 ತರದ ವಿಧಾನಗಳನ್ನ ಬಳಸ್ತಾರೆ. ಇದು ಯಾವ ಆಧಾರದ ಮೇಲೆ ಮಾಡ್ತಾರಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಏಪ್ರಿಲ್ ಮೇ ಈವನ್ ಮಾರ್ಚ್ ಈ 3 ತಿಂಗಳು, ಆಮೇಲೆ ಕಳೆದ ನಂತರ ಜೂನ್, ಈ ಒಂದು 4 ತಿಂಗಳಲ್ಲಿ ಕೆಲವು ಟೈಮ್ ಜನವರಿ ಫೆಬ್ರವರಿ ನಮ್ಮ ಭಾರತ ದೇಶದ ಒಂದು 8 ಭಾಗ ಅಂದ್ರೆ ಮೇಲ್ಮೇಲೆ ವಿಧ ವಿಧವಾದ ಭಾಗಗಳಲ್ಲಿ ಇವರು ಒಂದು ಕೆಲವು ಕಂಡೀಷನ್ಸ್ ಇರ್ತವೆ, ಆ ಕಂಡೀಷನ್ಸ್ ನ ಅಧ್ಯಯನ ಮಾಡ್ತಾರೆ. ಅದೇ ರೀತಿ ಈ ಏನು ಓಷನ್ ಅಥವಾ ನಾವು ಏನು ಮಹಾಸಾಗರ ಅಂತ ಕರಿತೀವಿ, ಆ ಸಾಗರದ ಟೆಂಪರೇಚರ್ ಅಂದ್ರೆ ಸೀ ಸರ್ಫೇಸ್ ಟೆಂಪರೇಚರ್, ಆ ಸಾಗರದ ಮೇಲ್ಮೈ ಭಾಗದಲ್ಲಿ ಯಾವ ರೀತಿ ಟೆಂಪರೇಚರ್ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗ್ತಾರೆ. ಈ ಆಧಾರದ ಮೇಲೆ ಈ ವರ್ಷದ ಮುನ್ಸೂಚನೆ ಭಾರತೀಯ ಹವಾಮಾನ ಇಲಾಖೆ ಏಪ್ರಿಲ್ 13 ಕೊಡುತ್ತೆ. ಇವರು ಇದು ಕೊಡೋದಕ್ಕೆ ಮುಂಚೆ ಒಂದು 5 ವಿಧಾನಗಳನ್ನ ಅನುಸರಿಸ್ತಾರೆ. ಏನಪ್ಪಾ ಅಂತಂದ್ರೆ, ಒಂದು ಕೊರತೆ, ವಾಡಿಕೆಗಿಂತ ಕಡಿಮೆ, ವಾಡಿಕೆಗಿಂತ ಹೆಚ್ಚು, ಅತಿ ಹೆಚ್ಚು ಅಂತ 5 ಭಾಗಗಳನ್ನ ಮಾಡ್ತಾರೆ. ನಾವು ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಡಿಫಿಸಿಟ್, ಬಿಲೋ ನಾರ್ಮಲ್, ನಾರ್ಮಲ್, ಎಬೋವ್ ನಾರ್ಮಲ್, ಎಕ್ಸಸ್ ಅಂತ. ಈ ವಾಡಿಕೆ ಅಥವಾ ನಾರ್ಮಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿ ಸರಿಸುಮಾರು 40-50 ವರ್ಷದ ಹಿಂದಿನ ಆವರೇಜ್ ತಗೊಂತಾರೆ, ಲಾಂಗ್ ಪೀರಿಯಡ್ ಆವರೇಜ್ ಅಂತ ಕರೀತಾರೆ. ಅದರ ಪ್ರಮಾಣ ನಮ್ಮಲ್ಲಿ ಎಷ್ಟಿದೆಯಪ್ಪ ಅಂತಂದ್ರೆ ಸುಮಾರು 850 ಮಿಲಿಮೀಟರ್ ಇದೆ. ಈ 850 ಮಿಲಿಮೀಟರ್ನ ಆಧಾರವಾಗಿ ಇಟ್ಕೊಂಡು ಈ ಒಂದು ಕ್ಯಾಟಗರಿನ ಡಿವೈಡ್ ಮಾಡ್ತಾರೆ. ಇಲ್ಲಿ ಮಾಡಿದಾಗ ಈ ವರ್ಷ ಏನಪ್ಪಾ ಅಂತಂದ್ರೆ, ನಮ್ಗೆ ನೀವು ಕಾಣ್ಬೋದು ಇಲ್ಲಿ ಹೆಚ್ಚಾಗಿ ಅಂದ್ರೆ less than 90% 90-95% 66% ಇದೆ. ಅದರ ಅರ್ಥ ವಾಡಿಕೆ ಮಳೆಗಿಂತ 92% ± 5 ಅಂದ್ರೆ 5% %5 ಭಾಗ ಮೇಲಕ್ಕಾದ್ರೂ ಹೋಗ್ಬೋದು ಕೆಳಕ್ಕಾದ್ರೂ ಬರ್ಬೋದು, ಆ ನಿಟ್ಟಲ್ಲಿ 66% ನಮಗ್ ಮಳೆ ಈ ಸತಿ ವಾಡಿಕೆಗಿಂತ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತೇಳಿ ಮುನ್ಸೂಚನೆ ಕೊಡ್ತಾರೆ. ಈ ಮುನ್ಸೂಚನೆ ಯಾಕಪ್ಪ ನಮ್ಗೆ ಈ ವರ್ಷ 66% ಮಳೆ ಅಂದ್ರೆ, ನೀವು ಒಂದು 850 ಮಿಲಿಮೀಟರ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಮಳೆ ಆಗ್ತಿತ್ತೋ ಆ 4 ತಿಂಗಳಲ್ಲಿ ಮಳೆ ಪ್ರಮಾಣದಲ್ಲಿ ಈ ವಾಡಿಕೆಗಿಂತ ಅಂದ್ರೆ 90-95% below 95% ಅಥವಾ ಈ ವರ್ಷ 92% ± 5% ಬೀಳೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ, ಈ ಮುಂಗಾರಲ್ಲಿ ಎಲ್ನಿನೋ ಪರಿಸ್ಥಿತಿ ತಲೆದೋರ್ಬೋದು ಅಂತ ಹೇಳ್ತಾರೆ. ಈ ಎಲ್ನಿನ ಏನನ್ನೋದನ್ನ ನಾನು ನಿಮ್ಗೆ ರೈತರಿಗೆ ಆಮೇಲೆ ವಿವರಿಸ್ತೀನಿ. ಈಗ ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ನಮ್ಗೆ 1 ರೂಪಾಯಿಯಲ್ಲಿ ಕೇವಲ 85-90 ಭಾಗ ಅಷ್ಟು ಮಳೆ ಆಗುತ್ತೆ ಅಂದ್ರೆ 850-860 ಮಿಲಿಮೀಟರ್ ಅಲ್ಲಿ ನಮ್ಮ ಕರ್ನಾಟಕಕ್ಕೆ 790-800 ಮಿಲಿಮೀಟರ್ ಮಳೆ ಆಗಷ್ಟು ಸಾಧ್ಯತೆ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಮಳೆ ಕಡಿಮೆ ಅಂತೇಳಿ ಭಾರತೀಯ ಹವಾಮಾನ ಮುನ್ಸೂಚನೆ ನಮ್ಗೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇದೇ ರೀತಿ ಹೆಂಗೆ ಭಾರತೀಯ ಹವಾಮಾನ ಇಲಾಖೆ ಇದೆಯೋ ಅದೇ ರೀತಿ ಸ್ಕೈಮೆಟ್ ಅಂತ ಒಂದು ಪ್ರೈವೇಟ್ ಸಂಸ್ಥೆ ಇದೆ, ಇದು ಸಹ ಮುನ್ಸೂಚನೆ ಕೊಟ್ಟಿದೆ.

ಹವಾಮಾನ ಇಲಾಖೆ ಪ್ರಕಾರ 92%±5 ಆದ್ರೆ ಶೇಕಡ, ಇಲ್ಲಿ ಶೇಕಡ 94% ಪ್ಲಸ್ ಆರ್ ಮೈನಸ್ ಅಂದ್ರೆ ಇಲ್ಲೂ ಬಿಲೋ ನಾರ್ಮಲ್ ಅಥವಾ ವಾಡಿಕೆಗಿಂತ ಕಡಿಮೆ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ನಾವು ನೋಡಿದಾಗ 66% ಡಿಫಿಸಿಟ್ ಅಥವಾ ಬಿಲೋ ನಾರ್ಮಲ್ ಇರ್ತಿತ್ತು. ಈ ಸ್ಕೈಮ್ಯಾಟ್ ಸೂಚನೆ ಪ್ರಕಾರ 70% ನಮ್ಮ ಭಾರತದಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ, ನಾವು ಮೂರು ಸ್ಥಿತಿಗಳಿದಾಗ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಲಾನಿನ ಸ್ಥಿತಿಯಿಂದ ಎಲ್ಲಿನ ಕಡೆಗೆ ಬದಲಾಗ್ತೀರಾ ಅಂತದ್ದು. ಈ ಮುಂಗಾರಲ್ಲಿ ಎಲ್ಲಿನ ಸ್ಥಿತಿ ತಲುಪಿ ಮಳೆ ಕೊರತೆ ಆಗ್ಬೋದು ಮತ್ತೆ ಮುಂಗಾರು ವ್ಯತ್ಯಯ ಆಗ್ಬೋದು ಅನ್ನೋದು ಇದರಿಂದ ಸೂಚಿಸುತ್ತೆ. ನೀವು ಇನ್ನೊಂದು ಗಮನಿಸ್ಬೋದು, ಏನಪ್ಪ ಇವರು ಈ ತರ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಥವಾ ಎಲ್ಲಿನ ಈ ತರದ್ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ತಿಳ್ಕೊಳ್ಳೋದಾದ್ರೆ, ನಾವು ಈ ಮೊದಲು ಏನ್ ಮಾಡ್ತಾ ಇದ್ರು, ಭಾರತೀಯ ಹವಾಮಾನ ಇಲಾಖೆ ಒಂದೇ ಸತಿ ನಮ್ಗೆ 4 ತಿಂಗಳು ಮುಂಗಾರಿನ ಮುನ್ಸೂಚನೆಯನ್ನು ಕೊಡ್ತಾ ಇದ್ರು. ಈಗ ವಿಶೇಷವಾಗಿ 23 ಆದ್ಮೇಲೆ ಏನ್ ಮಾಡ್ತಿದ್ದಾರೆ, ಪ್ರತಿ ತಿಂಗಳು ಅಂದ್ರೆ ಮೇ ಕೊನೆ ವಾರದಲ್ಲಿ ನೀವು ಒಟ್ಟಾರೆ 4 ತಿಂಗಳ ಜೊತೆಗೆ ಜೂನ್ ತಿಂಗಳಲ್ಲಿ ಹೆಂಗ್ ಮಳೆ ಆಗುತ್ತೆ, ಜುಲೈ ತಿಂಗಳಲ್ಲಿ ಹೆಂಗ್ ಮಳೆ ಆಗುತ್ತೆ, ಅದೇ ರೀತಿ ಆಗಸ್ಟ್ ಅಲ್ಲಿ ಹೆಂಗ್ ಮಳೆ ಆಗುತ್ತೆ ಜುಲೈ ಕೊನೆ ವಾರದಲ್ಲಿ ನೋಡೋದ್ರಿಂದ, ಆಗಸ್ಟ್ ಕೊನೆ ವಾರದಲ್ಲಿ ನೋಡೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಮಳೆ ಆಗುತ್ತೆ ಅಂತ ನೋಡ್ಬೋದು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ, ನಾವು ಮುಂಚೆ ಏನ್ ಮಾಡ್ತಿದ್ವಿ, ಕೇವಲ ಒಂದು ಕೆಲವು ವಿಧಾನಗಳನ್ನ ಬಳಸ್ತಾ ಇದ್ವಿ. ಈಗ ಒಂದೇ ವಿಧಾನ ಬಳಸದೆ ಡೈನಾಮಿಕ್ ಮಾಡಲ್ಸ್ ಅಂತ ಬರ್ತವೆ, ಬೇರೆ ಬೇರೆ ಮಾಡಲ್ಸ್ ನ ಕಾಂಬಿನೇಷನ್ ಮಾಡ್ತಾರೆ. ಆಮೇಲೆ ನೀವು ಇತ್ತೀಚೆಗೆ ಕೇಳಿರ್ಬೋದು, ಏನದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿ ಉಪಯೋಗಿಸೋದಿರ್ಬೋದು ಅಥವಾ ಮೆಷಿನ್ ಲರ್ನಿಂಗ್ ಟೂಲ್ಸ್ ಬಳಸೋದಿರ್ಬೋದು, ಇವನ್ನೆಲ್ಲ ಬಳಸಿದಾಗ ಆಕ್ಯುರಸಿ ಜಾಸ್ತಿ ಆಗ್ತಿದೆ ಮತ್ತೆ ತಿಂಗಳು ತಿಂಗಳು ಕೊಡೋ ಅಂತ ಅವಕಾಶ ಇದೆ. ಸರಿ, ನಾನು ನಿಮ್ಗೆ ಅಲ್ಲೊಂದು ಪದ ಹೇಳಿದೆ, ಎಲ್ ನೀನು ಅನ್ನೋ ಒಂದು ಪದ ಇದೆ, ಅದರಿಂದ ನಮಗೆ ಈ ವರ್ಷ ಮುಂಗಾರು ಕಡಿಮೆ ಆಗ್ಬೋದು ವಾಡಿಕೆಗಿಂತ ಅಂತ ಒಂದು ಪದ ಹೇಳಿದೆ. ನಾವು ರೈತರಿಗೆ ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ ಹೇಳೋದಾದ್ರೆ, ಪೆಸಿಫಿಕ್ ಓಷನ್ ಅಥವಾ ಪೆಸಿಫಿಕ್ ಮಹಾಸಾಗರ ಅಂತ ಒಂದು ಸಾಗರದ ಈ ದಕ್ಷಿಣ ಸ್ಥಾನ ಪಲ್ಲಟ ಎಲ್ಲಿ ನಾವು ನೋಡಿ, ಒಂದು ಈ ದಕ್ಷಿಣ ಸ್ಥಾನ ಪಲ್ಲಟ ಅನ್ನೋ ಒಂದು ವಿಚಾರದಲ್ಲಿ ಮೂರು ಭಾಗಗಳಿದ್ದಾವೆ. ಒಂದು ಲಾನಿನ ಅಂತ, ಲಾನಿನ ಅಂತಂದ್ರೆ ಅಲ್ಲಿ ತಣ್ಣಗಿರ ಅಂತ ಒಂದು ಭಾಗ. ಎರಡನೇದು ಎಲ್ನಿನೋ ಅಂತ, ಅಂದ್ರೆ ಅಲ್ಲಿ ಬಿಸಿ ಇರ ಅಂತ ಒಂದು ಭಾಗ. ಮೂರನೇದು ನ್ಯೂಟ್ರಲ್ ಅಂತ, ಅಂದ್ರೆ ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ಈ ಮೂರು ಫೇಸ್ ಅಥವಾ ಮೂರು ಮುಖಗಳು ಅಥವಾ ಮೂರು ಸ್ಟೇಜಸ್ ಇರ್ತವೆ. ಇದು ಎಲ್ಲಪ್ಪ ಈ ಒಂದು ವ್ಯತ್ಯಾಸ ಆಗುತ್ತೆ ಅಂತಂದ್ರೆ, ಪೆಸಿಫಿಕ್ ಅನ್ನೋ ಒಂದು ಸಾಗರದಲ್ಲಿ ಆ ಸಾಗರದ ಹತ್ರ ನಾವು ಏನೋ ಒಂದು ಈ ಸಮಭಾಜಕ ವೃತ್ತ ಅಂತ ಈಕ್ವೆಟಾರ್ ಅಂತ ಏನ್ ಕರಿತೀವಿ, ಆ ಈಕ್ವೆಟಾರ್ ಅನ್ನೋ ಪ್ರದೇಶದಲ್ಲಿ, ಸೆಂಟ್ರಲ್ ಈಕ್ವೆಟಾರ್ ಅಂತ ಕರೀತಾರೆ, ಆ ಪ್ರದೇಶದಲ್ಲಿ ಈ ಒಂದು ಸಾಗರದ ಮೇಲ್ಮೈ ಟೆಂಪರೇಚರ್ ಉಷ್ಣಾಂಶ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದ್ರ ಮೇಲೆ ಈ ಮೂರು ಮುಖಗಳನ್ನ ಅಥವಾ ಮೂರು ಹಂತಗಳನ್ನ ಇಲ್ಲಿ ಗಮನಿಸೋದ್ ಏನಪ್ಪಾ ಅಂತಂದ್ರೆ, ಈ ಪೆಸಿಫಿಕ್ ಓಷನ್ ಅಲ್ಲಿ ಒಂದು ಇದನ್ನೇ ಯಾಕಪ್ಪ ತಗೊಂತಾರೆ ಅಂದ್ರೆ, ಭಾರತದ ಮುಂಗಾರ ಮೇಲೆ ಇದ್ರ ಪರಿಣಾಮ ನೇರವಾಗಿರೋದ್ರಿಂದ ಈ ಒಂದು ಭಾಗನ ನಾವು ತಗೊಂತೀವಿ. ಈ ಭಾಗದಲ್ಲಿ ಏನಾಗುತ್ತೆ, ಇಲ್ಲಿ ಮೂರು ಭಾಗನ ಗಮನಿಸ್ಬೋದು. ಒಂದು ಸೆಂಟ್ರಲ್ ಪೆಸಿಫಿಕೇಶನ್ ಅಂದ್ರೆ ಪೆಸಿಫಿಕ್ ಓಷನ್ ಅಂದ್ರೆ ಮಧ್ಯದ ಪೆಸಿಫಿಕ್ ಸಾಗರ, ಇನ್ನೊಂದು ಪೂರ್ವ ಪೆಸಿಫಿಕ್ ಸಾಗರ, ಇನ್ನೊಂದು ಪಶ್ಚಿಮ ಪೆಸಿಫಿಕ್ ಸಾಗರ ಅಂತಿದೆ. ಇಲ್ಲಿ ಒಂದು ಸರ್ಕ್ಯುಲೇಷನ್ ಆಗುತ್ತೆ. ಆ ಸರ್ಕ್ಯುಲೇಷನ್ ಏನಂತ ಕರೀತಾರೆ ಅಂದ್ರೆ ವಾಕರ್ ಸರ್ಕ್ಯುಲೇಷನ್ ಅಂತ. ಅಂದ್ರೆ ವಾಕರ್ ಅನ್ನೋದು ವಿಜ್ಞಾನಿ ಹೆಸರು. ಈ ವಿಜ್ಞಾನಿ ಅದನ್ನ ಕಂಡಿಡಿದಿರ್ತಾರೆ. ಇಲ್ಲಿ ಏನಾಗುತ್ತೆ, ಪ್ರಾಕೃತಿಕ ದತ್ತವಾಗಿ ಈ ಗಾಳಿ ಭಾರತದ ಕಡೆಗೆ ಹೋಗ್ತಾ ಇದೆ. ಸೊ ಈ ರೀತಿ ಭಾರತದ ಕಡೆಗೆ ಗಾಳಿ ನಮ್ಗೆ ಸಾಮಾನ್ಯವಾಗಿ ಟ್ರೇಡ್ ವಿಂಡ್ಸ್ ಹೋದಾಗ ಅಲ್ಲಿ ನಮ್ಗೆ ಬಿಸಿ ಉಷ್ಣಾಂಶ ಆಗುತ್ತೆ. ಉಷ್ಣಾಂಶ ಬಿಸಿ ಆದಾಗ ಹೆಚ್ಚಾದಾಗ ಪ್ರೆಷರ್ ಕಡಿಮೆ ಆಗುತ್ತೆ. ಅಂದ್ರೆ ವಾಯುಭಾರ ಅಂತ ಅಥವಾ ವಾಯು ಒತ್ತಡ ಅಥವಾ ವಾಯುಭಾರ ಅಂತ ಏನ್ ಕರಿತೀವಿ ಅದು ಕಡಿಮೆ ಆಗುತ್ತೆ. ಈ ಆಪೋಸಿಟ್ ಕಡೆ ಇಲ್ಲಿ ಕೂಲ್ ಅನ್ನೋ ಒಂದು ಪದ ಕಾಣಿಸ್ತಿದೆ, ಅಂದ್ರೆ ತಣ್ಣನೇ ಪದ. ಅದು ಎಲ್ಲಿದೆಯಪ್ಪ ಅಂತಂದ್ರೆ ಪಶ್ಚಿಮಕ ಪೆಸಿಫಿಕ್ ಓಷನ್ ಅಂದ್ರೆ ಈಸ್ಟರ್ನ್ ಪೆಸಿಫಿಕ್ ಓಷನ್ ಭಾಗದಲ್ಲಿ ಕೂಲ್ ಇದೆ. ಅಲ್ಲಿ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ, ಈ ವಾಯುಭಾರ ಒತ್ತಡ ಜಾಸ್ತಿ ಆಗುತ್ತೆ. ವಾಯುಭಾರ ಒತ್ತಡ ಯಾವಾಗ್ಲೂ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಹೋಗುತ್ತೆ. ಆ ಕಡಿಮೆ ಹೋದಾಗ ನಮಗೇನಾಗುತ್ತೆ, ಭಾರತದಲ್ಲಿ ಮಳೆ ಆಗುತ್ತೆ. ಇದು ಯಾವಾಗ, ಈ ಉಷ್ಣಾಂಶ ನ್ಯೂಟ್ರಲ್ ಇದ್ದಾಗ. ಅವಾಗ್ಲೇ ಅದು ನ್ಯೂಟ್ರಲ್ ಇದ್ದಾಗ, ಅದು ಯಾರಿಗೂ ಸಪೋರ್ಟ್ ಮಾಡದೇ ಇದ್ದಾಗ ನಮ್ಗೆ ಮುಂಗಾರಲ್ಲಿ ಮಳೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ವರ್ಷ ನಮ್ಗೆ ವಾಡಿಕೆಗಿಂತ ಕಡಿಮೆ ಮಳೆ ಯಾಕಪ್ಪ ಇದೆ ಅಂದ್ರೆ, ಇಲ್ಲಿ ಗೊತ್ತಾಗುತ್ತೆ ಎಲ್ನಿನೋ ಪರಿಸ್ಥಿತಿ.

ಇಲ್ಲಿ ವೆಸ್ಟರ್ನ್ ಪೆಸಿಫಿಕ್ ಕಡೆ ಕೂಲ್ ಇದೆ, ಈಸ್ಟರ್ನ್ ಪೆಸಿಫಿಕ್ ಕಡೆ ವಾರ್ಮ್ ಇದೆ. ಅವಾಗಲೇ ಉಲ್ಟಾ ಇತ್ತು, ಪೂರ್ವ ಅಂದ್ರೆ ಈಸ್ಟರ್ನ್ ಪೆಸಿಫಿಕ್ ಕಡೆ ಕೂಲ್ ಇತ್ತು, ಈ ಕಡೆ ವಾರ್ಮ್ ಇತ್ತು. ಸೊ ಇಲ್ಲಿ ಏನಾಗುತ್ತೆ, ನಾವು ಯಾವ ದಿಕ್ಕಲ್ಲಿ ಗಾಳಿ ಬೀಸಬೇಕು ಅದು ರಿವರ್ಸ್ ಆಗುತ್ತೆ, ಅಂದ್ರೆ ವಾಯುಭಾರ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಕೂಲ್ ಇರೋ ಕಡೆ ಜಾಸ್ತಿ ವಾಯುಭಾರ ಆಗುತ್ತೆ, ಹೆವಿ ಇರೋ ಕಡೆ ಕಡಿಮೆ ವಾಯುಭಾರ ಆಗುತ್ತೆ. ಅವಾಗ ಏನ್ ಮಾಡುತ್ತೆ, ಗಾಳಿ ವಿರುದ್ಧ ದಿಕ್ಕಲ್ಲಿ ಬೀಸುತ್ತೆ. ಗಾಳಿ ಅವಾಗಲೇ ನಮ್ಮ ಭಾರತ ದೇಶದ ಕಡೆ ಹೋಗ್ತಾ ಇತ್ತು, ಈಗ ನಮ್ಮ ಈ ಕಡೆ ಈ ಅಮೆರಿಕ ಅಥವಾ ಇನ್ನೊಂದ್ ಕಡೆ ಆಪೋಸಿಟ್ ಕಡೆ ಹೋಗ್ತಿದೆ. ಇಷ್ಟೇ ಗಮನಿಸ್ಬರುತ್ತಿರೋದು, ಈ ಒಂದು ಪರಿಸ್ಥಿತಿ ಈ ವರ್ಷ ನಮ್ಮ ಪೆಸಿಫಿಕ್ ಸಾಗರದಲ್ಲಿ ಉದ್ಭವ ಆಗ್ತಿರೋದ್ರಿಂದ ನಮ್ಮ ಭಾರತದಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಆಗುತ್ತೆ ಅನ್ನೋದನ್ನ ನಮ್ಮ ಏನು ಒಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರೈತರು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು, ಅಂದ್ರೆ ನಮಗೆ ಈ ವಾತಾವರಣ, ಸಮುದ್ರದ ಮೇಲ್ಮೈ ಟೆಂಪರೇಚರು ಪೆಸಿಫಿಕ್ ಸಾಗರದಲ್ಲಿ ವ್ಯತ್ಯಾಸ ಆಗ್ತಿರೋದ್ರಿಂದ ನಮಗೆ ಈ ವರ್ಷ ವಾಡಿಕೆಗಿಂತ ಮಳೆ ಕಡಿಮೆ ಬರೋ ಸಾಧ್ಯತೆ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಇದು ಇನ್ನೊಂದು ಮುಖ, ಲಾನಿನ ಇದ್ದಾಗ ಇಲ್ಲಿ ಸಹ ನಮಗೆ ಮಳೆ ಆಗುವ ಸಾಧ್ಯತೆ ಇರುತ್ತೆ. ನ್ಯೂಟ್ರಲ್ ಲಾನಿನ ಇದ್ದಾಗ ನಮಗೆ ಮುಂಗಾರಿಗೆ ಸಪೋರ್ಟ್ ಮಾಡುತ್ತೆ, ಆದ್ರೆ ಎಲ್ಲಿನೋ ಕಂಡೀಷನ್ ಇದ್ದಾಗ ಅದು ನಮಗೆ ಸಪೋರ್ಟ್ ಮಾಡೋದಿಲ್ಲ, ಮಳೆ ಕಡಿಮೆ ಆಗುತ್ತೆ. ನೀವು ಪತ್ರಿಕೆಗಳಲ್ಲಿ ಅಥವಾ ಟಿವಿಗಳಲ್ಲಿ ಈ ವರ್ಷ ಸೂಪರ್ ಎಲ್ನಿನೋ ಅಂತ ಯಾರು ಎದುರು ಅವಶ್ಯಕತೆ ಇಲ್ಲ. ಸೂಪರ್ ಎಲ್ನಿನೋ ಅಂದ್ರೆ ನಮ್ಗೆ ವಾಡಿಕೆಗಿಂತ ಮಳೆ ಕಡಿಮೆ ಆಗತ್ತೆ ಹೊರತು ಮಳೆನೇ ಆಗಲ್ಲ ಅಂತಲ್ಲ. ಕೆಲವು ಪ್ರದೇಶ ಅಂದ್ರೆ ನಮ್ಮ ಭಾಗಗಳಲ್ಲಿ ಮಳೆ ಕಡಿಮೆ ಆಗುತ್ತೆ, ನಮ್ಮ ಆಪುರ ಅಂದ್ರೆ ಬೇರೆ ದೇಶಗಳಲ್ಲಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದನ್ನ ನಮಗೆ ಅನುಕೂಲ ಮಾಡುತ್ತೆ, ಎಲ್ಲಿನ ಸ್ಥಿತಿ ನಮಗೆ ಅನುಕೂಲ ಮಾಡೋದಿಲ್ಲ. ಇನ್ನೊಂದು ವಿಚಾರ, ಬರೀ ಇಷ್ಟೇ ನಮಗೆ ಹೆಲ್ಪ್ ಮಾಡೋದಿಲ್ಲ ನಮ್ಮ ಭಾರತೀಯ ಹವಾಮಾನ ಅಥವಾ ಭಾರತೀಯ ಮುಂಗಾರಿಗೆ, ಕೇವಲ ಪೆಸಿಫಿಕ್ ಸಾಗರದಲ್ಲಿ ಇರುವಂತ ಏನು ಈ ಎಲ್ನಿನೋ ಸ್ಥಿತಿ ಅಷ್ಟೇ ನಮಗೆ ವ್ಯತ್ಯಾಸ ಮಾಡೋದಿಲ್ಲ. ನಮ್ಗೆ ಒಂದು ಅದೃಷ್ಟ ಅಂತಂದ್ರೆ ಮ್ಯಾಸ್ಕರೈನ್ ಹೈ ಅಂತ, ಈ ತರ ಇಂಡಿಯಾ ಸುತ್ತ ಒಂದು 8 ಜಾಗಗಳಲ್ಲಿ ನಮಗೆ ಮಳೆ ಬರೋದಕ್ಕೆ ಅವಕಾಶ ಇದೆ. ಇದಕ್ಕೆ ಹೆಂಗ್ ಅವಕಾಶ ಇದೆ ಅಂತಂದ್ರೆ, ಇಲ್ಲಿ ನೀವು ಇದ್ರ ನೋಡಿದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ಈ ನಮ್ಮ ಅರಬ್ಬಿ ಸಮುದ್ರ ಮತ್ತೆ ಬಂಗಾಳ ಕೊಲ್ಲಿ ಸೇರಂತ ಜಾಗ ಅಥವಾ ನಾವೇನ್ ಕನ್ಯಾಕುಮಾರಿ ಅಂತೀವೋ ಅದನ್ನ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರೀತಾರೆ. ಈ ಇಂಡಿಯನ್ ಓಷನ್ ಡೈಪೋಲ್ ಅಲ್ಲಿ ಅಲ್ಲಿ ಒಂದು ಏನು ಈ ಮೇಲ್ಮೈ ಟೆಂಪರೇಚರ್ ಉಷ್ಣಾಂಶ ಅಂದ್ರೆ ಸಾಗರದ ಉಷ್ಣಾಂಶ ವ್ಯತ್ಯಾಸನೂ ಇಂಪಾರ್ಟೆಂಟ್ ಆಗುತ್ತೆ. ಈ ಸತಿ ನಮ್ಗೆ ಇಲ್ಲಿ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಇದು ಪಾಸಿಟಿವ್ ಆದ್ರೆ ನಾವ್ ಏನ್ ಅವಾಗಲೇ ಎಲ್ನಿನೋ ಅಂತ ಹೇಳಿದ್ರು ಅದರಿಂದ ಆಗಂತ ಎಫೆಕ್ಟ್ನ ಈ ಪಾಸಿಟಿವ್ ಎಫೆಕ್ಟ್ ಕಡಿಮೆ ಅಂತ ಮಾಡೋ ಸಾಧ್ಯತೆ ಇರುತ್ತೆ. ಯಾಕೆ ಇದನ್ನ ಹೇಳ್ತೀನಪ್ಪ ಅಂತಂದ್ರೆ, ಹಿಂದೆ ಎಷ್ಟೋ ವರ್ಷಗಳಲ್ಲಿ ಎಲ್ಲಿನ ಸ್ಥಿತಿ ಇದ್ದಾಗ ಈ ಒಂದು ಏನು ಬಂಗಾಳ ಕೊಲ್ಲಿ ಮತ್ತು ಕನ್ಯಾಕುಮಾರಿ ಪ್ರದೇಶ ಐತೆ, ಆ ಪ್ರದೇಶಕ್ಕೆ ನಮಗಲ್ಲಿ ಬರುವಂತ ವ್ಯತ್ಯಾಸದಿಂದ ನಮಗೆ ಇಲ್ಲಿ ಆಗುವಂತ ತೊಂದರೆಗಳನ್ನ ಕಡಿಮೆ ಮಾಡಿದೆ. ಆ ಉದ್ದೇಶದಿಂದ ನಾವು ಯಾರು ಎದುರು ಅವಶ್ಯಕತೆ ಇಲ್ಲ. ಸಾಮಾನ್ಯ ಮಳೆ ಬೀಳ್ಬೋದು, ಇಲ್ಲ ಅಂದ್ರೆ ನಮ್ಗೆ ಒಂದು 85 ಅಂದ್ರೆ ಬಿಲೋ ನಾರ್ಮಲ್ ಅಂದ್ರೆ ನಿಯರ್ ಒಂದು 800 ಮಿಲಿಮೀಟರ್ ಅಷ್ಟು ಈ ಏನು ನಾವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆನ ಪಡಿಬಹುದು. ಇದು ನಮ್ಮ ಅದೇ ನಾನು ಏನ್ ಕನ್ಯಾಕುಮಾರಿ ಅನ್ನೋ ಭಾಗ ಹೇಳಿದ್ನಲ್ಲ ಅಲ್ಲಿ ಪಾಸಿಟಿವ್ ಆಗ್ತಿದೆ ಅಂತ ತೋರಿಸೋದಕ್ಕೆ. ಮುಂದಕ್ಕೆ ಹೋಗಿ, ಸರಿ ಆಯ್ತು ಸರ್, ಎಲ್ನಿನ ಎಫೆಕ್ಟ್ ಇದ್ದಾಗ ಅಥವಾ ಲಾನಿನ ಎಫೆಕ್ಟ್ ಇದ್ದಾಗ ಅಥವಾ ಅದ್ ನ್ಯೂಟ್ರಲ್ ಇದ್ದಾಗ ನಮ್ಮ ಕರ್ನಾಟಕದ ಮಳೆಯ ಚಿತ್ರಣ ಹೇಗಾಗಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ಇದರಿಂದ ಯಾರು ಎದುರು ಅವಶ್ಯಕತೆ ಇಲ್ಲ. ಇಲ್ಲಿ 2023 ಅಂದ್ರೆ ಕಳೆದ ಒಂದು 3 ವರ್ಷದ ಹಿಂದ್ಗಡೆ ಎಲ್ಲಿನ ಸ್ಥಿತಿ ಇತ್ತು, ಇವತ್ತೇನ್ ನಾವು ಆ ಪರಿಸ್ಥಿತಿ ಹೇಳ್ತಾ ಇದೀವೋ ಅದೇ ಸ್ಥಿತಿ ಇದ್ದಾಗ ಏನಾಗ್ತಿತ್ತಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಸುಮಾರು 223 ತಾಲೂಕು ನನಗೆ ಜ್ಞಾಪಕ ಇದ್ದಂಗೆ, ಅಂದ್ರೆ ಹೆಚ್ಚು ಪ್ರದೇಶಗಳಲ್ಲಿ ಮಳೆ ಡಿಫಿಸಿಟ್ ಅಂದ್ರೆ ಕೊರತೆ ಆಗಿದೆ. ಆ ವರ್ಷ ಎಲ್ನಿನ ವರ್ಷ ಇದ್ದಾಗ ಮಳೆಯ ಪ್ರಮಾಣ ಕೊರತೆ ಆಗಿದೆ. 2024 ಈ ಒಂದು ಲಾನಿನ ಸ್ಥಿತಿಗೆ ಬರುತ್ತೆ, ಅಂದ್ರೆ ಇನ್ನೊಂದು ಸ್ಥಿತಿಗೆ ಬರುತ್ತೆ. ಆ ಸ್ಥಿತಿ ನಮ್ಗೆ ಯಾವಾಗಲೂ ಅನುಕೂಲ ಮಾಡುತ್ತೆ. ನೀವು ಗಮನಿಸ್ಬೋದು ಇಲ್ಲಿ ಯಾವುದೇ ಮ್ಯಾಪ್ ಅಲ್ಲಿ ರೆಡ್ ಕಲರ್ ತಾಲೂಕಿಲ್ಲ, ಅಂದ್ರೆ ಆ ವರ್ಷ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಕ್ಸಸ್ ಅಥವಾ ವಾಡಿಕೆ ಅಥವಾ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಅದೇ ರೀತಿ ನೀವು 2025 ಗಮನಿಸಿದ್ರೆ 2025 ಏನಾಯ್ತು, ಈ ಪೋರ್ಷನ್ ನ್ಯೂಟ್ರಲ್ ಆಗಿರುತ್ತೆ. ನ್ಯೂಟ್ರಲ್ ಅಂತಂದ್ರೆ ಲಾನಿನ ಸ್ಥಿತಿಗೂ ಇರೋದಿಲ್ಲ, ಎಲ್ನಿನ ಸ್ಥಿತಿಯಲ್ಲಿ ಇರಲ್ಲ. ಆ ಕಂಡೀಷನ್ ಸಹ ನಾವು ಈ ಚಾಮರಾಜನಗರ ಅಥವಾ ಯಾವ್ದೋ ಒಂದು ಜಿಲ್ಲೆ ಬಿಟ್ರೆ ಉಳಿದ ಎಲ್ಲಾ ಜಿಲ್ಲೆಗಳನ್ನು ನಾರ್ಮಲ್ ವಾಡಿಕೆ ಅಥವಾ ಹೆಚ್ಚು ಮಳೆನ ಪಡೆದಿದ್ದೀವಿ. ಆದ್ರೆ 2026 ಇಲ್ಲಿ ಏನ್ ಹೇಳ್ತಾರೆ,

ಸೊ ನಮಗೆ ಏನಾಗುತ್ತೆ, ಈ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ, ಅದಾದ್ಮೇಲೆ ಮಾರ್ಚ್ ಏಪ್ರಿಲ್ ಮೇ ಕೊಟ್ಟಿದ್ದಾರೆ, ಅದಾದ್ಮೇಲೆ ಏಪ್ರಿಲ್ ಮೇ ಜೂನ್ ಇದೇ ರೀತಿ ಕೊಟ್ಟಾಗ ಈ ರೆಡ್ಡಿನ ಅಂಶ ಮೇ ಆದ್ಮೇಲೆ ಜಾಸ್ತಿ ಆಗ್ತಿದೆ, ಜೂನ್ ಜುಲೈ ಅಲ್ಲಿ ಜಾಸ್ತಿ ಆಗ್ತಿದೆ. ಅದೇ ರೀತಿ ನೀವು ಮುಂದಕ್ಕೆ ಹೋಗ್ತಿದ್ರೆ ಈ ವರ್ಷ ಕೊನೆಯಲ್ಲಿ ಇನ್ನ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸೊ ಈ ರೀತಿ ಇದ್ದಾಗ ನಮಗೆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ, ಎಣ್ಣೆನೋ ಪರಿಸ್ಥಿತಿ ಇರುತ್ತೆ ಅನ್ನೋದು ಒಂದು ವಾಡಿಕೆ ಅಥವಾ ಒಂದು ಫೋರ್ಕ್ಯಾಸ್ಟ್ ಮುನ್ಸೂಚನೆ ಕೊಡುವಂಥದ್ದು. ಜೊತೆಗೆ ಈ ಮೇ ಕೊನೆ ವಾರದಲ್ಲಿ ಭಾರತೀಯ ಹವಾಮಾನ ಇಲಾಖೆ ಮತ್ತೆ ನಮಗೆ ಮುನ್ಸೂಚನೆ ಕೊಡುತ್ತೆ, ಅಂದ್ರೆ ವ್ಯಾಲಿಡೇಟ್ ಮಾಡ್ತಾರೆ, ಅಂದ್ರೆ ಆ ಕಳೆದ ವರ್ಷಗಳಿಂದ ಅಥವಾ ಕಳೆದ ತಿಂಗಳುಗಳಿಂದ ಏನ್ ಮುನ್ಸೂಚನೆ ಕೊಟ್ಟಿರ್ತಾರೋ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ ಅಂತೇಳಿ ಕೊಡ್ತಾರೆ. ಸೊ ನಾವೆಲ್ಲ ಅನ್ಕೊಂಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿನ ಪರಿಸ್ಥಿತಿಯಿಂದ ಈ ವರ್ಷ ನಮಗೆ ವಾಡಿಕೆಗಿಂತ ಕಡಿಮೆ ಮಳೆ ಆಗ್ಬೋದು. ಇದೇ ರೀತಿ ಅಲ್ಲಿ ನಾವು ಕನ್ಯಾಕುಮಾರಿ ಅನ್ನೋ ಭಾಗ ಅಥವಾ ಇಂಡಿಯನ್ ಓಷನ್ ಡೈಪೋಲ್ ಅಂತ ಏನ್ ಹೇಳ್ತೀವಿ ಆ ಭಾಗದಿಂದ ಇಲ್ಲಾಗಂತ ವ್ಯತ್ಯಾಸ ಸರಿದುಗೊಳಿಸೋದಕ್ಕೂ ಅವಕಾಶ ಇರುತ್ತೆ. ಆಶಾವಾದಿಗಳಾಗಿರೋಣ, ಒಳ್ಳೆ ಮಳೆ ಬೀಳುತ್ತೆ ಅಂತ ಆಶಯ ಇಟ್ಕೊಳ್ಳೋಣ. ಸರಿ, ಈ ತರ ಪರಿಸ್ಥಿತಿ ಇದ್ದಾಗ ನಾವು ಕೃಷಿನ ಯಾವಾಗ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಆಮೇಲೆ ನಾವು ಮಣ್ಣು ಮತ್ತೆ ನೀರಿನ ಸಂರಕ್ಷಣೆ ಬಗ್ಗೆ ಹೋಗೋಣ. ಸೊ ಈ ಎಲ್ಲಿನ ಪರಿಣಾಮ ಇದ್ದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ನೈಸರ್ಗಿಕ ವಿಕೋಪಗಳು ಜಾಸ್ತಿ ಆಗ್ತವೆ. ಏನು ನೈಸರ್ಗಿಕ ವಿಕೋಪಗಳು ಅಂದ್ರೆ, ಕೆಲವು ಭಾಗಗಳಲ್ಲಿ ಬರಗಾಲ ಬರ್ಬೋದು, ಕೆಲವು ಭಾಗಗಳಲ್ಲಿ ನೆರೆ ಬರ್ಬೋದು, ಅದೇ ರೀತಿ ಉಷ್ಣಾಂಶ ವ್ಯತ್ಯಯ ಆಗುತ್ತೆ. ಏನಾದ್ರು ನಮ್ಗೆ ನೋಡಿ, ಈ ವರ್ಷ ನಮ್ಗೆ ಸುಮಾರು ಕಡೆ ಈ ಬಿಸಿ ಗಾಳಿ ಪ್ರಾಬ್ಲಮ್ ಇತ್ತು. ಇವನ್ ಬೆಂಗಳೂರಂತ ಜಾಗದಲ್ಲೂ ಉಷ್ಣಾಂಶ ಜಾಸ್ತಿ ಆಗ್ತಿತ್ತು. ದೇವ್ರ ದಯದಿಂದ ಕಳೆದ ಒಂದು ಎರಡು ಮೂರು ದಿನ ಅಥವಾ ಕೆಲವು ಭಾಗಗಳಲ್ಲಿ ಒಂದು ವಾರದಿಂದ ಮಳೆ ಆಗೋದ್ರಿಂದ ನಮ್ಗೆ ಈ ಉಷ್ಣಾಂಶ ತಗ್ಗುತ್ತಿದೆ. ಈ ಉಷ್ಣಾಂಶದಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ಈ ನಾನು ಅವಾಗಲೇ ಹೇಳ್ದಂಗೆ ಮಳೆಯಲ್ಲಿ ವ್ಯತ್ಯಯ ಅಂದ್ರೆ ಬರ ಬರ್ಬೋದು, ನೆರೆ ಬರ್ಬೋದು, ಅಥವಾ ಒಂದೇ ಸತಿ ಜಾಸ್ತಿ ಮಳೆ ಬರ್ಬೋದು ಅಥವಾ ಕಡಿಮೆ ಆಗ್ಬೋದು. ಇದ್ರ ಜೊತೆಗೆ ನೀವು ಗಮನಿಸ್ಬೋದು ನೋಡ್ರಿ, ಒಂದ್ ಮೂರು ದಿನ ನಾಲ್ಕು ದಿನದಿಂದ ನೋಡಿದ್ರೆ ನೀವು ಈ ಉತ್ತರ ಪ್ರದೇಶ ಭಾಗದಲ್ಲಿ ಜಾಸ್ತಿ ಮಳೆ ಆಯ್ತು, ಗಾಳಿನಲ್ಲಿ ಮನುಷ್ಯನೆಲ್ಲ ಹೊತ್ಕೊಂಡು ಹೋಯ್ತು ಅಂತ ನೋಡಿರ್ಬೋದು. ಅದೇ ಟೈಮಲ್ಲಿ ನಮ್ಮಲ್ಲಿ ಬಿಸಿ ಯಾವಾಗ ಜಾಸ್ತಿ ಇರ್ತಿತ್ತು, ನಮ್ಗೆ ಬರ್ತಾ ಇದೆ, ಆ ಬೇರೆ ಪ್ರದೇಶಗಳಲ್ಲಿ ಈ ಬಿಸಿ ಗಾಳಿಯ ಇದು ಜಾಸ್ತಿ ಆಗಿದೆ. ಸೊ ಈ ತರದ ಸಂದರ್ಭಗಳು ಈ ಒಂದು ಎಲ್ಲಿನ ಒಂದು ಪರಿಸ್ಥಿತಿಯಲ್ಲಿ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಈಗ ನಾವು ಈ ತರ ಮುನ್ಸೂಚನೆ ಇದ್ದಾಗ ನಾವ್ ಯಾವ ರೀತಿ ತಯಾರಾಗ್ಬೇಕಪ್ಪ, ಮೊದಲನೇದಾಗಿ ನೋಡಿ, ಇಲ್ಲಿ ಕಡಿಮೆ ಅವಧಿ ಇದೆ, ನಮ್ಗಿರೋ ಅವಧಿನಲ್ಲಿ ನಾವ್ ಯಾವ ರೀತಿ ತಯಾರಾಗ್ಬೇಕು, ಯಾವತ್ತು ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ಕೊಡ್ಬೇಕು. ಇದು ಎಲ್ಲಿನ ಬಂದಿರೋ ಪರಿಸ್ಥಿತಿಯಲ್ಲಿ ಒತ್ತು ಕೊಡೋದಲ್ಲ, ಇದು ನಿರಂತರವಾಗಿ ನಡಿಬೇಕು. ನಿಮ್ಗೆ ಯಾವ ಮಳೆ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ನಾವು ಮಣ್ಣಿನ ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕು. ಈ ಮಣ್ಣಿನ ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕ ಏನಪ್ಪ ಅಂತಂದ್ರೆ, ಮಣ್ಣಿನಲ್ಲಿ ಸಾವಯವ ಅಂಶನ ಜಾಸ್ತಿ ಇದೆ ಕೊಡ್ಬೇಕು. ಮಣ್ಣಿನಲ್ಲಿ ಎಷ್ಟು ಜಾಸ್ತಿ ಸಾವಯವ ಅಂಶ ಕೊಡ್ತೀವೋ, ಅಂದ್ರೆ ಸಾವಯವ ಅಂಶ ಅಂದ್ರೆ ಇಷ್ಟೇ, ನಾವು ತಿಪ್ಪೆ ಗೊಬ್ಬರ ಹಾಕೋದಿರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಅಥವಾ ಕೊಟ್ಟಿಗೆ ಇದು ಏನು ಕೊಟ್ಟಿಗೆ ಗೊಬ್ಬರಗಳು ಇರ್ಬೋದು, ಅಥವಾ ಈ ಜೈವಿಕ ಗೊಬ್ಬರ ಇರ್ಬೋದು, ಯಾವುದೇ ರೀತಿ ಗೊಬ್ಬರ ಯಥೇಚ್ಛವಾಗಿ ಮಣ್ಣಿಗೆ ಸೇರಿಸಿದ್ರೆ ಮಣ್ಣಲ್ಲಿ ನೀರು ಇಟ್ಕೊಳ್ಳಂತ ಶಕ್ತಿ ಇದ್ದು ಈ ತರ ಮಳೆಯಲ್ಲಿ ವ್ಯತ್ಯಾಸ ಆದ್ರೂ ಬೆಳೆ ತಡೆದಿಟ್ಕೊಳಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ನಾವ್ ಏನಪ್ಪ ಮಾಡ್ಬೇಕು ಅಂತಂದ್ರೆ, ಇಂಥ ಸಂದರ್ಭಗಳಲ್ಲಿ ತಯಾರಿ ಹೆಂಗಿರ್ಬೇಕಂತಂದ್ರೆ, ಮೊದಲನೇದು ಬೆಳೆಗಳ ಆಯ್ಕೆ, ಯಾವ ಬೆಳೆಗಳು ಕಡಿಮೆ ನೀರು ಕೇಳುತ್ತೆ ಮತ್ತು ಯಾವ ತಳಿಗಳು ಮಧ್ಯಮ ಅವಧಿ ಮತ್ತೆ ಕಡಿಮೆ ಅವಧಿ ಇರುತ್ತೆ. ಈಗ ರಾಗಿ ಅಂತ ಇಟ್ಕೊಂಡ್ರು 110-115 ದಿವಸಕ್ಕೆ ಅಥವಾ 110 ದಿವಸಕ್ಕೆ ಬರುವಂತ ತಳಿಗಳಿಗೆ ನಾವು ಹೆಚ್ಚು ಆದ್ಯತೆ ಕೊಡುವಂಥದ್ದು, ಆ ತಳಿಗಳಿಗೆ ಉತ್ತೇಜನ ಕೊಡುವಂಥದ್ದು. ಜೊತೆಗೆ ಇಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭ ಇರಲಿ, ಒಂದೇ ಬೆಳೆ ಬೆಳೆದಿರ ಅಥವಾ ಏಕ ಬೆಳೆ ಬೆಳೆದಿರ, ನಾವು ಯಾವಾಗ್ಲೂ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗೆ ಆದ್ಯತೆ ಕೊಡಬೇಕು. ಯಾಕಪ್ಪ ಅಂತಂದ್ರೆ, ಒಂದು ತೊಂದರೆ ಆದ್ರೂ ಇನ್ನೊಂದು ಬೆಳೆ ನಿಲ್ಲೋ ಶಕ್ತಿ ಇರುತ್ತೆ, ಮತ್ತೆ ಎರಡು ಬೆಳೆಗಳಿದ್ದಾಗ ಅದರ ಅವಧಿ ಬೇರೆ ಬೇರೆ ಇರುತ್ತೆ, ಅದರ ಬೇರುಗಳು ಬೇರೆ ಬೇರೆ ಇರುತ್ತೆ, ಅದರ ಜೀವನ ಚಕ್ರ ಬೇರೆ ಬೇರೆ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಸಿಗುವಂತ ಮಣ್ಣು ಮತ್ತೆ ನೀರಿನ ಸರಿಯಾದ ಸದ್ಬಳಕೆ ಆಗುತ್ತೆ ಅಥವಾ ಪೋಷಕಾಂಶಗಳ ಸದ್ಬಳಕೆ ಆಗುತ್ತೆ. ಜೊತೆಗೆ ಕಡಿಮೆ ನೀರು ಬಳಕೆ ಅಂದ್ರೆ, ನಾವೇನಪ್ಪ ಅಂತಂದ್ರೆ ಇದನ್ನ ಈ ವರ್ಷ ಅನುಸರಿಸದ ಅಂದ್ರೆ, ನಿರಂತರವಾಗಿ ಯಾವುದು ಬೆಳೆಗೆ ಯಾವ ಸಮಯದಲ್ಲಿ ಎಷ್ಟು ನೀರು ಕೊಡ್ಬೇಕು, ಎಷ್ಟು ದಿನಗಳ ಅಂತರದಲ್ಲಿ ಕೊಡ್ಬೇಕು, ಯಾವ ಹಂತದಲ್ಲಿ ಯಾವ ರೀತಿ ನೀರು ಕೊಡ್ಬೇಕು ಅನ್ನೋದ್ರ ಆಧಾರದ ಮೇಲೆ ಯಾವ ಪದ್ಧತಿಯಿಂದ ನೀರು ಕೊಡ್ಬೇಕು ನೋಡಿ, ತಮ್ಗೆಲ್ಲ ಗೊತ್ತಿರ್ಬೋದು ಹನಿ ನೀರಾವರಿ ಪದ್ಧತಿ ಬೆಸ್ಟ್ ಮೆಥಡ್. ಇಲ್ಲಿ ನಾವು ನೀರಿನ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಬೋದು, ನೀರಿನ ಬಳಕೆಯನ್ನ ಕಡಿಮೆ ಮಾಡ್ಬೋದು. ಜೊತೆಗೆ ಒಂದು ನೀರು ಕೊಡೋದಕ್ಕೂ ಇನ್ನೊಂದು ನೀರದಕ್ಕೂ

0: ಕೊಡೋದಕ್ಕೆ ಅಂತರಗಳನ್ನ ಹೆಚ್ಚು ಮಾಡ್ಬೋದು, ಇರೋ ನೀರಲ್ಲಿ ಬೆಳೆ ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ರೈತ ಬಾಂಧವರು ಇನ್ನೊಂದು ಇಂಥ ಸಂದರ್ಭಗಳಲ್ಲಿ ಕಡಿಮೆ ಮಳೆ ಬೀಳೋ ಸಂದರ್ಭಗಳಲ್ಲಿ ಒಂದು ವಿಚಾರನ ಗಮನಿಸ್ಬೇಕು. ಸಾಮಾನ್ಯವಾಗಿ ನಾವು ಬೆಳೆಗಳಿಗೆ ಸಾರಜನಕ ಮತ್ತೆ ರಂಜಕನ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದನ್ನ ಉತ್ತೇಜನ ಕೊಟ್ಟು ಬಳಸ್ತೀವಿ ಕೂಡ. ಆದ್ರೆ ರೈತರು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಪೊಟಾಷನ ಅಂಶನ ಬೆಳೆಗಳಿಗೆ ಕೊಡೋದು ಕಡಿಮೆ ಮಾಡ್ತೀವಿ ಅಥವಾ ಶಿಫಾರಸ್ ಏನ್ ಮಾಡಿರ್ತಾರೆ ಅದನ್ನ ಕೊಡಕ್ ಹೋಗೋದಿಲ್ಲ. ನಾವು ಯಥೇಚ್ಛವಾಗಿ ಸಾರಜನಕ ಅಥವಾ ರಂಜಕ ಇರಂತಂದ್ರೆ ಯೂರಿಯಾ ಹಾಕ್ಬಿಡ್ತೀವಿ ಇಲ್ಲ DAP ಹಾಕ್ತಿವಿ. ಇಂಥ ಸಂದರ್ಭಗಳಲ್ಲಿ ಪೊಟಾಷಿಯಂ ಅನ್ನ ಅಂಶನ ಸರಿಯಾಗಿ ಅಥವಾ ಸಮತೋಲನ ನಿರ್ವಹಣೆ ಮಾಡಿದಾಗ ಆ ಬೆಳೆ ಈ ಬರ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳುತ್ತೆ, ರೋಗ ಕೀಟ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳುತ್ತೆ, ಮತ್ತೆ ಇಂಥ ಸಂದರ್ಭಗಳಲ್ಲಿ ತಡೆದಿಲ್ಲ ಅಂತ ಶಕ್ತಿ ಸಹ ನೀವು ಗಮನಿಸ್ಬೋದು. ಇದ್ರ ಜೊತೆಗೆ ರೈತರು ಏನಪ್ಪಾ ಅಂತಂದ್ರೆ ನಿರಂತರವಾಗಿ ಅಂದ್ರೆ ಉತ್ತಮ ಕೃಷಿ ಪದ್ಧತಿಗಳು ಅಂದ್ರೆ ನಾವು ಭೂಮಿ ಸಿದ್ಧತೆಯಿಂದ ಹಿಡಿದು ಬಿತ್ತನೆ ವಿಧಾನ ಇರ್ಬೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ನೀರಿನ ನಿರ್ವಹಣೆ, ನಾನು ನಿಮ್ಗೆ ಅವಲೇ ಹೇಳ್ತಾ ಇದ್ದೆ ಸರಿಯಾದ ಪದ್ಧತಿ ಅಂದ್ರೆ ಯಾವ ನಾವು ನೀರ್ ಹಾಯಿಸ್ಬೇಕು, ಮುಂಚೆ ಎಲ್ಲ ಸಾಡೆ ಹೊಡಿತಿದ್ರು ಅಥವಾ ನೀರ್ ಹರಿಯಕ್ ಬಿಟ್ಬಿಡ್ತಿದ್ರು ಅಥವಾ ಜಾಸ್ತಿ ಹರಿದೋಗೋ ತರ ನೋಡ್ಕೊಂತಿದ್ವಿ. ಈಗ ನಾವು ಬೆಳೆಗಳ ಆಧಾರದ ಮೇಲೆ ಅಂದ್ರೆ ನಾವೇನು ರಿಡ್ಜಸ್ ಅಂಡ್ ಫಾರ್ಮೆಟೆಡ್ ಇರ್ಬೋದು ಅಥವಾ ಹನಿ ನೀರಾವರಿ ಇರ್ಬೋದು ಅಥವಾ ತುಂತುರು ನೀರಾವರಿ ಇರ್ಬೋದು ಈ ತರ, ಆಮೇಲೆ ಯಾವ ಸಂದರ್ಭಕ್ಕೆ ಬೇಕು ಅಂತ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನೀರು ಕೊಟ್ಟಾಗ ಬೆಳೆಗಳು ಒಳ್ಳೆ ಇಳುವರಿ ಕೂಡ ಸಾಧ್ಯ ಆಗುತ್ತೆ. ಇಲ್ಲಿ ನಿಮಗೆ ಒಂದು ವಿಚಾರ ಹೇಳಕ್ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ನೀರು ಎಲ್ಲ ಹಂತಗಳಲ್ಲೂ ಬೇಕಿರಲ್ಲ, ಕೆಲವೊಂದು ಕ್ರಿಟಿಕಲ್ ಸ್ಟೇಜ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ಸಮಯದಲ್ಲಿ ನಾವು ನೀರು ಕೊಡ್ಲಿಲ್ಲ ಅಂತಂದ್ರೆ ಇಳುವರಿ ಮೇಲೆ ನೇರ ಪರಿಣಾಮ ಬೀಳಂತ ಹಂತಗಳಿರ್ತವೆ. ಈಗ ಉದಾಹರಣೆ ನೀವು ಮುಸ್ಕಿನ ಜೋಳ ತಗೊಳ್ರಿ, ಮುಸ್ಕಿನ ಜೋಳದಲ್ಲಿ ನಮ್ಗೆ ಮೇಲೆ ಸೂಳಂಗಿ ಹೊಡೆಯುತ್ತೆ, ಮತ್ತೆ ತೆನೆನಲ್ಲಿ ನಾವು ಸಿಲ್ಕ್ ಅಂತೀವಿ ಅದು ಹೊಡೆಯುತ್ತೆ, ರೇಷ್ಮೆ ಅಂತೀವಿ. ಆ ಸಂದರ್ಭಗಳಲ್ಲೇ ನಾವು ನೀರು ಕೊಟ್ರೆ ನೀವು ಅಟ್ಲೀಸ್ಟ್ ರೂಪಾಯಲ್ಲಿ 80 ಪೈಸೆ ಬಾದಷ್ಟು ಇಳುವರಿನ ಪಡಿಬಹುದು. ಸಪೋಸ್ ನೀವು ಆ ಟೈಮ್ಗಳಲ್ಲಿ ನೀರು ಕೊಡೋದು, ಇನ್ನು ಉಳಿದ ಟೈಮಲ್ಲಿ ಬೇರೆ ಟೈಮಲ್ಲಿ ನೀರು ಕೊಟ್ರು ರೂಪಾಯಲ್ಲಿ 80 ಪೈಸೆ ಭಾಗ ಅಷ್ಟು ನಾವು ಬೆಳೆ ಪಡೆಯೋದಕ್ಕೆ ಆಗೋದಿಲ್ಲ. ಅದೇ ರೀತಿ ನಾವು ಈ ಒಂದು ಸಂದರ್ಭಗಳಲ್ಲಿ ನಾವು ಸರಿಯಾದ ಸಮಯಕ್ಕೆ ಕೊಯ್ಲಿರ್ಬೋದು, ಸಂಗ್ರಹಣೆ ಇರ್ಬೋದು, ಒಕ್ಕಣೆ ಇರ್ಬೋದು, ಕಟಾವು, ಈ ತರದ ಎಲ್ಲಾ ವಿಚಾರಗಳನ್ನು ಮನದಲ್ಲಿ ಇಟ್ಕೊಂಡು ಆ ಒಂದು ನಾವು ಒಂದು ಉತ್ತಮ ಕೃಷಿ ಪದ್ಧತಿಗಳು ಅಂತೀವಿ. ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ವಿಧಾನ, ಸರಿಯಾದ ಪ್ರಮಾಣ ಮತ್ತೆ ಶಿಫಾರಸಿನ ಮೇರೆಗೆ ಮಾಡಿದ್ದೆ ಆದ್ರೆ ಇದನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾನು ನಿಮ್ಗೆ ಅವಲೇ ಹೇಳ್ತಾ ಇದ್ದೆ, ಒಂದೇ ಬೆಳೆ ಪದ್ಧತಿ ಮಾಡದೇನೆ, ಏಕ ಬೆಳೆ ಪದ್ಧತಿ ಮಾಡದೇನೆ ಬೇರೆ ಬೆಳೆ ಪದ್ಧತಿ, ಅಂದ್ರೆ ವಿಶೇಷವಾಗಿ ಇಂಥ ಸಂದರ್ಭಗಳಲ್ಲಿ ಅಂತರ ಬೆಳೆ ಪದ್ಧತಿಗಳನ್ನ ಮಾಡುವಂಥದ್ದು. ಒಂದು ನಿಮಗೆ ಧಾನ್ಯ ಇದ್ರೆ ಇನ್ನೊಂದು ದ್ವಿದಳ ಧಾನ್ಯ ಇಟ್ಕೊಳ್ಳಿ, ಅಥವಾ ಕಡಿಮೆ ನೀರು ಬರೋಂಥದ್ದು ಇಟ್ಕೊಳ್ಳಿ. ಅಥವಾ ನೋಡಿ ನಿಮಗೆ ನಮ್ಮ ಮುಂಚೆ ಅಕಡಿ ನಾವು ರಾಗಿನಲ್ಲಿ ಹಾಕ್ತಾ ಇದ್ವಿ, ರಾಗಿ ಇರ್ತಿತ್ತು, ಅಲ್ಲಿ ಮೇವಿಗೆ ಜೋಳ ಇರ್ತಿತ್ತು, ಅದೇ ರೀತಿ ನಾವು ಸಾಸಿವೆ ಹಾಕ್ತಿದ್ವಿ, ಮರಳು ಹಾಕ್ತಿದ್ವಿ, ಅಲಸಂದಿ ಈ ತರ. ಅಂದ್ರೆ ಇಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಬೆಳೆಯಿಂದ ನಷ್ಟ ಆದ್ರೆ ಇನ್ನೊಂದು ಬೆಳೆಯಲ್ಲಿ ಪಡಿಬಹುದು ಅಥವಾ ತಡೆದು ನಿಲ್ಲುವಂತ ಶಕ್ತಿ ಇರುತ್ತೆ ಅನ್ನೋದು ಉದ್ದೇಶ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಇದುವರೆಗೂ ರೈತಧ್ವನಿ ಕಾರ್ಯಕ್ರಮದಲ್ಲಿ ಮುಂಗಾರು ಮುನ್ಸೂಚನೆ ಹಾಗೂ ಅಗತ್ಯ ಕೃಷಿ ವಿಧಾನ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುನಾಥ್ ಎಂಎಚ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 4 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವ ತೆರಳಿ ಐದಾರು ಮಾಸಗಳು ಉರುಳಿದವು. ನಾಗಮ್ಮನಿಗೆ ಬಸವನದೇ ಯೋಚನೆ. ಪರುಷಮಣಿಯಂತಿದ್ದವ ಅನುಪಸ್ಥಿತಿಯು ಶೂನ್ಯತೆಯ ಸಾಕಾರವಾಗಿತ್ತು. ಬಸವನೆಂದು ಹಿಂದಿರುಗಿ ಬಂದಾನೆಂದು ಎಲ್ಲರೂ ಕಾಯುತ್ತಿದ್ದರು. ನಾಗವ್ಯ ದುಃಖವಂತೂ ಹೇಳತೀರದಂತಿತ್ತು. ಎಲ್ಲರೂ ಬಸವಧ್ಯಾನದಲ್ಲಿ. ಒಮ್ಮೆ ಶ್ರೀಮಠದ ಶಿಷ್ಯನೊಬ್ಬ ಬಂದು, ಗುರುಗಳು ನಿಮ್ಮಿಬ್ಬರನ್ನು ಬರಹೇಳಿದ್ದಾರೆ ಎಂದು ಶಿವಸ್ವಾಮಿಯವರಿಗೆ ತಿಳಿಸಿದನು. ದಂಪತಿಗಳು ಆತುರಾತುರದಲ್ಲಿ ಸಿದ್ಧರಾಗಿ ಗುರುಮಠಕ್ಕೆ ಧಾವಿಸಿದರು. ಬಂದಂತೆ ತನ್ನ ಪಯಣ ಮುಗಿಸಿ ಬಂದಿದ್ದ ಬಸವನನ್ನು ಕಂಡರು. ಬಂದ ದಂಪತಿಗಳ ಖುಷಿ ಹೇಳಲಾಗದಿರುವಷ್ಟು. ಹಿಂದಿರುಗಿ ಬಂದಿದ್ದ ಬಸವ ಗುರುಗಳಲ್ಲಿ ತನ್ನೆದೆಯ ಯೋಚನೆ

ಸೂಚನೆಯ ನಿವೇದಿಸಿಕೊಂಡ. ಗುರುದೇವ ಆವರಿಸಿರಲು ಅಳುಕು ಹೊರಡುವ ಮೊದಲು ಹೇಳಲಾಗದೆ ಬಚ್ಚಿಟ್ಟುಕೊಂಡು ಉತ್ಸಾಹ ಉಲ್ಲಾಸ ಹುಮ್ಮಸ್ಸು ತೋರಿದ್ದೆ. ಆದರೆ ಕರುನಾಡ ಉದ್ದಗಲ ಸುತ್ತಿ ಬರಬೇಕೆನ್ನುವ ಆಸೆ ಹರಿವ ತೊರೆಯಾಗಿತ್ತು. ನನ್ನ ಕನ್ನಡ ನಾಡು ಬಹು ಸುಂದರ, ಕನ್ನಡ ಭಾಷೆ ಬಹು ಮಧುರ, ಎಲ್ಲರೆದೆಯನ್ನೂ ಸಿಹಿ ಮಾಧುರ್ಯದಲ್ಲಿ ಅಪಹರಿಸಿದೆ. ಈ ಕರುನಾಡಿನ ಉದ್ದಗಲದಲ್ಲಿ ಚಿನ್ನದೈಸಿರಿಯನ್ನು ಬೆಳೆಯಬಲ್ಲೆನು. ಆದರೆ ಸೋಮಾರಿತನದ ಹೊದಿಕೆಯನ್ನು ಹೊದ್ದಿರಬಾರದು. ಮೈ ಬಗ್ಗಿಸಿ ದುಡಿಯುವ ಕಷ್ಟ ಎಲ್ಲರ ಮನಕ್ಕೆ ಅಂಟಿಕೊಂಡಿದೆ. ದುರ್ವ್ಯಸನದ ನೇತಾರರು ಆಗಿಹರೆಲ್ಲರೂ ಒಣ ರಾಜಕೀಯ ಬಡ್ಡಿ ವ್ಯವಹಾರ ಆಸ್ತಿ ಜಗಳ ಜಾತಿ ದುರ್ಬುದ್ಧಿಗಳಲ್ಲಿ ದಿನದ ಅಮೂಲ್ಯ ಸಮಯವನ್ನು ಹಾಳುಗೆಡಹುತ್ತಿರುವರು. ಎಂತು ಹೊರುವುದು ಇವರನೆಂಬ ನೋವು ನಿರಂತರ ಕಾಡುತ್ತಿದೆ. ನಿರರ್ಗಳವಾಗಿ ಹೊರಬಂದ ಬಸವನ ಎದೆ ನುಡಿಯು ಗುರುವರರ ಮನಮುಟ್ಟಿತು. ಮುಗುಳ್ಳಕ್ಕರು ಬಸವ ತಿರುಗಾಟದಿಂದ ಅನೇಕ ಬದುಕ ಪಾಠಗಳ ಕಲಿತಿರುವೆ. ಅವಕಾಶ ಸಿಕ್ಕಾಗಲೆಲ್ಲ ಪಾಠ ಮಾಡಿದ್ದಿರಲೂಬಹುದು. ಕಲಿಯುವ ಮನ ಇರುವವಗೆ ನಾಲ್ಕು ಗೋಡೆಗಳ ನಡುವೆ ಕಲಿಯುವಂಥದ್ದೇನೂ ಇಲ್ಲ. ಬಯಲ ಆಲಯವು ಇನ್ನು ಮುಂದೆ ನಿನ್ನನ್ನು ತನ್ನೆಡೆಗೆ ಆಕರ್ಷಿಸುತ್ತಾ ಬೆಳೆಸಲಿದೆ. ಹೊಸ ಹೊಸ ವಿಚಾರಧಾರೆಗಳನ್ನು ಚಿಂತನೆಗೆ ಪ್ರೇರಕವಾಗುವಂತೆ ಬೆಳೆಸಿಕೋ ಬಸವ. ಅಂತರ್ದೃಷ್ಟಿಯಲ್ಲಿ ಕಂಡಂತೆ ಬಾಹ್ಯ ವಸ್ತುಗಳನ್ನು ನಿನಗೊಂದು ಅಚ್ಚರಿಯ ದೃಶ್ಯ, ನೀನೇ ಅಚ್ಚರಿ ಪಡುವಂತೆ ಕಂಡುಬರುವುದು ಎಂದು ಮನತುಂಬಿ ಹರಸಿದರು. ದಿನಗಳು ಉರುಳಿದ್ದವು. ಎಲ್ಲರೂ ಬಸವನ ಮದುವೆಯ ಬಗ್ಗೆಯೇ ಚಿಂತಿಸುತ್ತಿದ್ದರು. ಮಂತ್ರಿ ಬಲದೇವರು ತಮ್ಮ ಪುತ್ರಿ ಗಂಗಾಂಬಿಕೆಯನ್ನು ಬಸವನಿಗೆ ಮದುವೆ ಮಾಡಿಕೊಡುವ ಚಿಂತನೆಯಲ್ಲಿ ಇದ್ದಾರೆಂಬ ಸುದ್ದಿಯೂ ಎಲ್ಲರ ಕಿವಿ ತಲುಪಿತ್ತು. ಬಸವನ ಮನದಲ್ಲಿ ಮಾತ್ರ ಸಂಸಾರ ಬಂಧನಕ್ಕೆ ಸಿಲುಕದೆ ಬ್ರಹ್ಮಾಚಾರಿಯಾಗಿ ಉಳಿಯಬೇಕು ಎನ್ನುವ ಆಸೆ. ಆದರಿದ್ದಕ್ಕೆ ಯಾರ ಸಮ್ಮತಿಯೂ ದೊರಕಿರಲಿಲ್ಲ. ಬಸವನ ಮನದಲ್ಲಿ ಚಿಂತೆಗಳ ಸಂತೆ. ನಾನೇನು ಮಾಡಲಿ ಎನ್ನುವ ಬಿಡುವಿರದ ತಹತಹಿಕೆ. ಅಕ್ಕನನ್ನು ಧಿಕ್ಕರಿಸಲಾಗದು, ಗುರು ಮಾತನ್ನು ಮೀರಲಾಗದು. ಕಳವಳ ತಳಮಳದಿಂದ ವಿಲವಿಲನೆ ಒದ್ದಾಡತೊಡಗಿದನು. ಕೊರ ಕೊರಗಿ ಬಳಲಿದನು. ನಟ್ಟಿರುಳ ಕಾಡಿನಲ್ಲಿ ತನ್ನ ಮನದ ಆಶಯವನ್ನು ಕಣ್ಮುಚ್ಚಿ ಬಿಟ್ಟಂತಾಯಿತು. ಗುರುವರರಿಗೆ ಬಸವನ ಅಯೋಮಯ ದುಸ್ಥಿತಿಯ ಅರಿವಾಯಿತು. ಕಳವಳಗೊಂಡರು, ಧೈರ್ಯ ತುಂಬಲು ನಿರ್ಧರಿಸಿದರು. ನಿಧಾನವಾಗಿ ಅವನಲ್ಲಿ, ಬಸವ ನನ್ನ ಅಂತರಂಗದ ಆಸೆಯನ್ನು ನೀನು ನಡೆದರೆ ಹರ್ಷಿಸುವೆ. ಬದುಕ ಬವಣೆಗಳೆನ್ನುವ ಉರಿಯ ಆರಿಸಲು ನಿನಗೆ ಮನವಿದ್ದರೆ ನನ್ನ ಮಾತಿಗೊಪ್ಪಿಗೆ ನೀಡು ಎಂದರು. ಬಸವ ನಿಧಾನವಾಗಿ, ಕಾಯುವೆನು ಬರುವ ನಾಳೆಗೆ ಬಲು ಎಚ್ಚರದಿ ನಾವೆಯಂತೆ ಮುಂದುವರಿದು, ತಮ್ಮಾಶಯವೇ ನನಗೆ ಆಶೀರ್ವಾದ, ಬದಲಿಸುವೆ ಬದುಕ ದಿಕ್ಕನ್ನು ಮನಸೋತು ನಿಮ್ಮ ಒಲವಿಗೆ ಎಂದನು. ಸುದ್ದಿ ಎಲ್ಲರಿಗೂ ತಲುಪಿತು. ಬಸವ ಒಳಗೊಳಗೆ ಎತ್ತೆತ್ತಲೋ ಸುತ್ತಿ ಸುತ್ತಿ ಸೋತ ವ್ಯಸ್ತ ಚಿತ್ತದ ಪರಿತಾಪವನ್ನು ಅನುಭವಿಸುತ್ತಿದ್ದನು. ಸಂಗಮೇಶ್ವರ ದೇವಾಲಯದಲ್ಲಿ ಮುಂಜಾವಿನ ಮಂಗಳಾರತಿಯನ್ನು ದಿಟ್ಟಿಸುತ್ತಿದ್ದಂತೆ ನಯನಗಳು ಮುಂಗಾರ ಧಾರೆಯಂತೆ ಧರೆಯ ಚುಂಬಿಸುತ್ತಿದ್ದವು. ಮನನುಡಿಯಿತು. ಸಿದ್ಧನಾಗಿಯೇ ನಾನು ಬಿಟ್ಟು ಹೋಗಲು ಸಂಗಮವ. ಅರಿತವರಾರಿಹರು ಕಾಲಗತಿಯೊಳಗಿರುವುದನ್ನು ಅದರ ಆಚೆ ಇರುವುದನ್ನು ಪ್ರಸಾದ ಸ್ವೀಕರಿಸಿ ಹೊರಬಂದವನು ಬ್ರಹ್ಮಾಚಾರಿ ಬದುಕ ಕೊನೆಯ ನಮನವಿದು ಎಂದು ಗುರುಗಳ ಅಡಿಗಳಿಗೆ ಎರಗಿದನು. ಆಶೀರ್ವಾದ ಬೇಡಿದನು. ಗುರುವರರು ಮೌನದಲ್ಲಿ ಹರಸಿದರು. ಅಷ್ಟರಲ್ಲಿ ಸಂಗಮದ ಪರಿಚಿತರೆಲ್ಲರೂ ಅವನ ಸುತ್ತ ನೆರೆದರು. ನಾಗಮ್ಮ ಶಿವಸ್ವಾಮಿ ಗುರುವರರ ಅಣತಿ ಅನುಸಾರ ತಮ್ಮಲವ ಸುತ ಚೆನ್ನ ಬಸವನನ್ನು ಗುರುಕುಲದಲ್ಲೇ ಬಿಟ್ಟು ತಾವು ಬಸವನೊಡನೆ ಹೊರಡಲು ಸಿದ್ಧರಾದರು. ಗುರು ಸಂಗಮೇಶ್ವರರು ಮಠದೆಡೆಗೆ ಹೆಜ್ಜೆ ಹಾಕಲು ಸೂರ್ಯದೇವ ಅವರ ಮೊಗ ಕಮಲದಲ್ಲಿ ಅರಳಬೇಕೆನ್ನುವ ಆಸೆ ತಾಳಿದನು. ಬಸವನೀಗ ಮಂಗಳವಾಡಿಯ ನಿವಾಸಿ. ಬಸವನ ಬಗ್ಗೆ ಕೇಳಿ ತಿಳಿದಿದ್ದ ದೊರೆ ಬಿಜ್ಜಳನು ಬಂದು ಭೇಟಿಯಾಗಲು ಹೇಳಿ ಕಳುಹಿಸಿದನು. ಮೊದಲ ಭೇಟಿಯಲ್ಲೇ ಇಬ್ಬರಲ್ಲೂ ಮನರೋಮಾಂಚನ. ಬಿಜ್ಜಳನ ಅಂತರಂಗದಲ್ಲಿ ಬಸವ ಬೆಳಕ

ಪ್ರಜ್ವಲನೆ. ಬಿಸಿಲು ತಂಬಿಸಿಲಾಗಿತ್ತು. ಬಸವನ ಮನದಲ್ಲಿ ಪರಮ ಸುಖ ಸಾಗರವು ಸೆಲೆಯೊಡೆದು ಸಿರಿ ಬುಗ್ಗೆ ಚಿಮ್ಮಿ ಪುಟಿ ಪುಟಿದು ನೆಗೆದಂತಾಯಿತು. ತನಗೆ ತಾನೇ ಹೇಳಿಕೊಂಡ, ಇವರು ಅರಸರು, ನಾನವರ ಮಂತ್ರಿಯ ಮಗಳ ಗಂಡ ಆಗುವವನು, ನನ್ನಂತಹ ನೂರಾರು ಸಾವಿರ ಎಳೆಯರನ್ನು ಸಾಕಿ ಬೆಳೆಸಿದವರಿವರು. ಇವರ ಸಾಂಗತ್ಯ ಬದುಕ ದೀವಿಗೆ. ಇಂತಹ ಪರಮ ಪುರುಷರಿಂದ ಭೇಟಿಯ ಆಹ್ವಾನ ದೊರೆತದ್ದು ಬದುಕ ಸೌಭಾಗ್ಯ. ಕತ್ತಲೆಯ ಮುಸುಕನ್ನು ಕಿತ್ತಿಸದು ಮಹಾಬೆಳಕ ಅರಳಿಸುವ ಪ್ರಜ್ಯೋತಿ ಇವರೆಂದು ನನ್ನೆದೆಯ ಗರ್ಭಕ್ಕೆ ಅನಿಸುತ್ತಿದೆ. ಬಸವನನ್ನು ನೋಡುತ್ತಿದ್ದಂತೆ ದೊರೆ ಬಿಜ್ಜಳರ ಮನದಲ್ಲೂ ಅರಿವಾಗದ ಆನಂದ, ರೋಮಾಂಚನ, ತುಂಬು ಶರೀರಿ, ಬಿಗಿದ ಯೌವನ, ಅರಳಿದ ಮುಖಕಮಲ, ಅಂದದ ಕಿರುನಗೆ, ರಶ್ಮಿ ತಲೆ ಬಾಗಿದ ವಿನಯ, ಬೆರಗಿನಲ್ಲಿ ದಿಟ್ಟಿಸಿದ ತನ್ನೆದುರು ನಿಂತು ಶಿರಬಾಗಿ ನಮಿಸಿದ ಬಸವನ ಕಂಗಳಲ್ಲಿ ಆಗಸದ ಸೂರ್ಯನ ಕಿರಣರಶ್ಮಿ ಕಂಡಂತಾಯಿತು. ಹೊಂಬಿಸಿಲು ಕೆಂಬಿಸಿಲಲ್ಲಿ ಸೇರಿ ಹೊಳೆದು ಸಂಧ್ಯಾರಾಗ ಹೊನ್ನ ಹೊಸಲೊಳಗೆದ್ದು ಮಾಣಿಕ್ಯ ದೀಪ್ತಿ ಮೋಡಿ ಮಾಡಿದಂತಾಗಿ ಮಿರಮಿರನೆ ಹೊಳೆದು ಕಳೆ ತುಂಬಿ ಬೆಳಗಿದವು ಕಂಗಳೆರಡು. ಬಿಜ್ಜಳರಸನ ಮನ ನುಡಿಯಿತು, ಸಾಧಾರಣದವನಲ್ಲ ನಿವ, ಸಿರಿಗಂಧ ಸಿಟ್ಟಾಗಿ ಪರಿಮಳವ ಬಿಟ್ಟಂತಿಹನು. ಯಾವುದೋ ಅರಿವಾಗದ ಶಕ್ತಿ ಇವನ ತನುವಿನಲ್ಲಿದೆ. ಹೊಳೆವ ಯಜ್ಞೇಶ್ವರನಾಗಿ ಉಕ್ಕಿಸಿಯನು ಭಯಭಕ್ತಿಯನ್ನು ನನ್ನೆದೆಯಲ್ಲಿ. ಹೊತ್ತೇರಿ ಹೊಳೆವ ಹೊಂಬಿಸಿಲು ಹರಿವ ಹೊನಲಾಗಿ ಹರ್ಷದುನ್ಮಾದವ ಹರಿಸಿ ಬೆಳಗಿದಂತಾಗಿದೆ ಎದೆಯಲ್ಲಿ. ಬಸವನೆಂದರೆ ಕಾರಿರುಳ ಕತ್ತಲಲ್ಲಿ ಹೊಳೆ ಹೊಳೆವ ಪ್ರಜ್ಯೋತಿ, ಜಗದ ಸುಖವೇ ತನ್ನ ಸುಖ ಎಂದು ಅರಳುತ್ತಿರುವ ನಿತ್ಯ ಪ್ರಣತಿ. ಇವಗಿಲ್ಲ ತನ್ನದೆಂಬುದು, ಇವಗಿಲ್ಲ ತನ್ನವರು ಎಂಬುವವರು, ಎಲ್ಲವೂ ಇವನದೇ, ಎಲ್ಲವೂ ಇವನವರೇ. ಬಂದಿಹನು ಸರ್ವಜನ ಹಿತಕ್ಕಾಗಿ, ಜನಹಿತದಲ್ಲಿ ತನ್ನ ಬದುಕು ಕಾಣಲೆಂದಾಗಿ, ವಿಶ್ವದ ಅನಂತ ಸತ್ಯ ಸೌಂದರ್ಯದಲ್ಲಿ ಕರಗಿ ಹೊಸ ಗಂಧವೀರಿ ನಿತ್ಯ ಪರಿಪೂರ್ಣ ಬದುಕ ಬಾಳಲಿಕ್ಕಾಗಿ, ಹೊನಲಾಗಿ ಹರಿದು ಹಸಿರ ನಬ್ಬಿಸುವ ನೆಲ್ಲೆಲ್ಲೂ ಹೊತ್ತು ತಂದಿಹನಿಂದು ಬೆಳದಿಂಗಳ ಜ್ಯೋತಿರ್ಲಿಂಗವನು ಹೊಸ ಹೊಸತು ಕಳೆಯಿಂದ. ಏನೋ ಸಂಕೋಚದಿಂದ ತನ್ನನ್ನೇ ದಿಟ್ಟಿಸುತ್ತಿದ್ದ ಬಸವನ ಅಂತರಂಗದ ಚಡಪಡಿಕೆಯನ್ನು ಅರಿತು ಬಿಜ್ಜಳ ಇಂತೆಂದರು, ನಿಮಗಾವ ಚಡಪಡಿಕೆ ಬೇಡ, ನನ್ನ ಮನದಲ್ಲಿ ಮಾತು ಮೊಲ್ಲೆಯಾಗಿ ಅರಳಿದೆ. ಬಲದೇವರು ನಮಗೆ ಬಲು ಹತ್ತಿರದವರು, ಆತ್ಮೀಯ ಬಂಧು. ಇಲ್ಲಿರುವ ಕಸವಯ್ಯ ನನ್ನಾತ್ಮೀಯ ಬಂಧು. ನಮ್ಮೆರಡು ಕಣ್ಣುಗಳಿವರು, ನಾವು ದೊರೆತನ ಅನುಭವಿಸಲು ಮುಖ್ಯ ಕಾರಣರು ಇವರಿರುವರು. ನೀವೀಗ ನನ್ನ ಮೂರನೇ ಕಣ್ಣಾಗಿ ಗೋಚರಿಸುತ್ತಿರುವಿರಿ. ಬಲದೇವರ ಅಳಿಯ ನೀವಾದುದರಿಂದ ನಮಗೆ ಬಲು ಹತ್ತಿರದವರಾದಿರಿ. ಎದೆಯ ತಟ್ಟಿದ ನೀವು ಬೆಸೆಯಬಲ್ಲಿರಿ ಹೊಸ ಅನುಬಂಧ. ನಮ್ಮೆದೆಯ ರಾಗಾನುಸಾರದಲ್ಲಿ ಬಸವ ಬಸವ ಎನ್ನುವ ನಿಮ್ಮ ಚಿತ್ಪ್ರಕಾಶ ಹೃದಯದಲ್ಲಿ ಬೆಳಗುತ್ತಿದೆ. ದೊರೆಗಳ ನುಡಿಗಳನ್ನು ಆಲಿಸಿ ಬಸವಣ್ಣನಲ್ಲಿ ಅಪೂರ್ವ ಚೈತನ್ಯ. ಅರಮನೆಯಿಂದ ತನ್ನ ಮನೆಗೆ ಬರುತ್ತಿದ್ದಂತೆ ನಡೆಯುತ್ತಿದ್ದ ಲೌಕಿಕ ವ್ಯವಹಾರಗಳ ಅರಿವಾಗಿ ಪರಿತಪಿಸಿದ. ಮನೆಗೆ ಬಂದವನು ಮನದ ರೇಜಿಕೆಯ ನೀಗಲು ಶಿವ ಧ್ಯಾನದಲ್ಲಿ ತಲ್ಲೀನನಾದ. ಕಂಡುಂಡ ವೇದನೆಯ ನರಕವು ಆಗಸವೇ ಬಾಯ್ದೆರೆದು ಹಾಡಿದಂತೆ ದನಿಸಿತು. ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ. ಪಶುವೇನು ಬಲ್ಲುದು ಹಸಿರೆಂದಳಸುವುದು? ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯ ಮೇಯಿಸಿ ಸುಬುದ್ಧಿಯನು ಹಾಲನೆರೆದು ನೋಡಿ ಸಲಹಯ್ಯ. ಕೂಡಲ ಸಂಗಮದೇವ ಬಸವ ಮೇಲೆದ್ದು ಹೊರಬಂದಂತೆ ಗಾನ ಧ್ಯಾನದಲ್ಲಿ ಲೀನಳಾದ ತನ್ನ ಅಕ್ಕನನ್ನು ಕಂಡನು. ಅಚ್ಚರಿಗೊಂಡನು. ಹತ್ತಿರ ಸಾಗಿ ಅವಳ ಮೈಕುಲುಕಿದನು. ಎಚ್ಚೆತ್ತ ನಾಗವೇ, ಬಸವ, ನಿನ್ನ ಶುಶ್ರಾವ್ಯ ಕಂಠ ಸಿರಿಯಲ್ಲಿ ಹೊರಬಂದ ಹಾಡನ್ನು ಆಲಿಸುತ್ತಿರುವಂತೆ ನನ್ನನ್ನೇ ನಾನು ಒಂದು ಕ್ಷಣ ಮರೆತು ಬಿಟ್ಟೆ ಎಂದಳು. ಬಸವ ನಿಧಾನವಾಗಿ ನಡೆದು

ಮುಗಿದರೂ ಗುಯ್ ಗುಡುವಿಕೆ ಅನುಗಾಲ ಎಂದೆನಿಸಿತು. ಮೌನ ಗಂಭೀರೆಯಾದಳು. ಬಸವ ಅಕ್ಕನನ್ನು ನೋಡುತ್ತಲೇ ಇದ್ದ. ಅಕ್ಕನಿಗೂ ತಮ್ಮ ಕಾಣಿಸುತ್ತಿದ್ದ. ಬಸವನಾಗಿ ಅಲ್ಲ, ಬಸವೇಶ್ವರನೆಂದಾಗಿ. ಸೂರ್ಯ ಮುಳುಗಿದನು, ಬಸವ ಬೆಳಗುತ್ತಿದ್ದನು. ನಾಗಮ್ಮ ಮನೆ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಆಗ ಆಪ್ತ ಸ್ನೇಹಿತೆಯರಾದ ಗಂಗಾಂಬೆ ಹಾಗೂ ನೀಲಾಂಬೆ ಬಂದರು. ನಾಗಮ್ಮ ಸಂತಸದಿಂದ, ತಂಪಾಯಿತು ನನ್ನೆದೆ ಈಗ, ನೀವಿಬ್ಬರೂ ಸದಾ ಜೊತೆಯಾಗಿಯೇ ಇರುವಿರೆಂದು ಮನ ನುಡಿಯುತ್ತಿದೆ. ಆದರೆ ಮನುಜ ರಿಚ್ಛೆಯನ್ನು ಮೀರಿ ನಿಲ್ಲುವ ವಿಧಿಯಿಚ್ಛೆ ಒಂದಿದೆ ಎನ್ನುವ ಅರಿವು ನನಗಿದೆ. ಕಂಡವರಾರಿಲ್ಲ ನಾಳೆ ಎಂತಿದೆ ಎಂಬುದನ್ನು, ಬರುವ ನಾಳೆಯನ್ನು ಆ ದರದಲ್ಲಿ ಬರಮಾಡಿಕೊಳ್ಳುವುದರಲ್ಲಿ ನಾವಿಂದೇ ಸಿದ್ಧರಿರಬೇಕು. ನುಡಿದಂತೆ ಅಕ್ಕನ ಸ್ವಗತ ನುಡಿಗಳಿಗೆ ಗಂಗೆ ನೀಲೆಯರು ಅಚ್ಚರಿಗೊಂಡರು. ಇಬ್ಬರನ್ನು ಅಡಿಗೆ ಮನೆಗೆ ಸ್ವಾಗತಿಸಿ ಮಂದಲಿಗೆಯನ್ನು ಹಾಸಿ ಉಪಚರಿಸುತ್ತಾ ಬಿಸಿ ಬಿಸಿ ಹಾಲಿನ ಆತಿಥ್ಯದಲ್ಲಿ ಸತ್ಕರಿಸಿ ತನ್ನ ಕರುಳ ಕುಡಿಗಳು ಇವರೆಂದು ತನ್ಮಯದಲ್ಲಿ ದಿಟ್ಟಿಸಿದಳು. ಮೂವರೂ ಮಾತನಾಡತೊಡಗಿದರು. ಮಾತನಾಡುತ್ತಲೇ ನಾಗವ್ವಿ ಸರಸರನೆ ಅಡಿಗೆಯ ಕೆಲಸವನ್ನು ಮುಗಿಸಿದಳು. ನೀಲೆ ರೇಗಿಸಿದಳು, ಅಕ್ಕ ನಿಮಗಿಲ್ಲ ಅಡುಗೆಯ ಚಿಂತೆ, ಇನ್ನು ಮುಂದಕ್ಕೆ ಕೂತು ತಿಂದರಾಯಿತು. ಗಂಗೆ ವಹಿಸಿಕೊಳ್ಳುವಳು ಅಡುಗೆ ಮನೆಯ ಸುಪರ್ದಿಯನ್ನು. ತಕ್ಷಣ ಗಂಗೆ ಹೇಳಿದಳು, ಅಕ್ಕ ಮರೆಯದಿರಿ, ಎಲ್ಲಿ ಗಂಗೆ ಇರುವಳೋ ಅಲ್ಲಿ ನೀಲೆ ಇದ್ದೇ ಇರುತ್ತಾಳೆ. ಬಾಲ್ಯದಿಂದಲೂ ಹಂಚಿ ತಿನ್ನುವುದನ್ನು ನಾವು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಏನೇ ಸಿಕ್ಕರೂ ನಮ್ಮೀರುವರಿಗೆ ಅದರಲ್ಲಿ ಸಮಾನ ಪಾಲು. ನಾಗವ್ವೆಯ ಕಂಗಳಲ್ಲಾಗ ಹೊಸ ಬೆಳಕ ಕುಡಿಯೊಂದು ಹೊಳೆಯಿತು. ಮಾತು ಮುಂದಕ್ಕೆ ಮುಂದಕ್ಕೆ ಸಾಗುತ್ತಲೇ ಇತ್ತು. ಮಾತು ಹಾಡು ಹಾಡು ಮಾತು, ಎಲ್ಲರೂ ತಲ್ಲೀನರು. ಮೂವರ ಮನದಲ್ಲೂ ಒಂದೇ ಮಿಡಿತ, ಎಲ್ಲಿ ನೀವೋ ಅಲ್ಲೇ ನಾವು. ನಾಗವ್ವೆ ಇಬ್ಬರಿಗೂ ಪ್ರೀತಿಯಿಂದ ಊಟಕ್ಕೆ ಬಡಿಸಿದಳು. ಊಟ ಮುಗಿಸಿ ಇಬ್ಬರು ಹೊರಟಂತೆ ಬೀಳ್ಕೊಂಡು ಅವರಿಬ್ಬರು ಮನೆಯ ಹೊಸ್ತಿಲು ದಾಟುವ ತನಕ ನಿಂತೇ ಇದ್ದಾಗ ಮನದಲ್ಲಿ ಮೂಡಿದ್ದು, ನನ್ನೆದೆಯ ದೈವವೇ ಅಗಲಿಸದಿರು ನೀನೀ ಹೂವುಗಳ. ಮನೆಯಿಂದ ಹೊರಟ ಗೆಳತಿಯರು ಅರಮನೆಯ ಉದ್ಯಾನದತ್ತ ಸಂಜೆಯ ಸೊಬಗ ಉಂಡಲು ಹೋದರು. ಗಂಗೆ ನಿಧಾನವಾಗಿ, ನೀಲೆ ನನಗಂದು ಸಂಗಮದಲ್ಲಿ ಗುರುಗಳಾಡಿದ ಹೂವು ಎರಡಾದರೂ ಸೌರಭವೊಂದೇ, ಮಾತಿನ ಇಂಪನ್ನು ಮರೆಯಲಾಗುತ್ತಿಲ್ಲ. ನನ್ನ ಎದೆ ಬಡಿತ ಅರ್ಹುತ್ತಿದೆ, ನಾನಿರಲಾರೆ ನೀನಿಲ್ಲದೆ ಎಂದು. ನನಗೊಪ್ಪಿಗೆ ಇದೆ, ನೀನು ಒಪ್ಪಿದರೆ ಅದಕ್ಕೂ ಮೀರಿದ ಬದುಕ, ಬೇರಾವ ಸೌಭಾಗ್ಯವನ್ನು ನಾನು ಬಯಸಲಾರೆ. ನೀಲೆ ಏನೂ ಮಾತನಾಡಲಿಲ್ಲ. ಗಂಗೆಯನ್ನು ಮೌನದಲ್ಲಿ ಆಲಂಗಿಸಿದಳು. ಬಿಡೆನು ನಾನು ನಿನ್ನನು ಎಂದವಳ ಎದೆಬಡಿತ ಮಿಡಿಯುತ್ತಿರಲು ಮಧುಮಾಸ ತೀಡಿತ್ತು ಜಗವನ್ನು ಜೇನಿನೊಳಗೆ ಅದ್ದಿ ತೆಗೆದಂತೆ. ಗಂಗೆ ನೀಲೆಯರು ನಾವು ಸದಾ ಒಬ್ಬರೊಡನೊಬ್ಬರು ಭಾವದಲ್ಲಿ ವಚನ ಸಾಮ್ರಾಜ್ಯದ ಅಧಿಪತಿಗಳಾಗಿದ್ದಂತೆ ಬಸವ ತನ್ನೊಳಗೆ ಚಿಂತಿಸುತ್ತಿದ್ದ. ಯಾವ ಬಂಡಿಯದು ಕರೆದೊಯ್ಯುತ್ತಿದೆ ಎನ್ನನ್ನು ಕಾಣದಿರುವ ದೂರ ತೀರಕ್ಕೆ ಎಂಬುದವನ ಆತಂಕವಾಗಿತ್ತು. ನಾಲ್ಕಾರು ಮಾಸಗಳ ಮಾಸದಿರುವ ಬೆಳವಣಿಗೆ ಕಾಣದಿರುವ ಅಚ್ಚರಿಗೆ ಒಳಗಾಗಿಸಿತ್ತು. ಮದುವೆಯೇ ಬೇಡ, ವಿದ್ಯಾಪೀಠದಲ್ಲಿ ಆಚಾರ್ಯನಾಗುವೆ, ಕಲಿತುದನ್ನು ಕಲಿಸುವೆ, ಮತ್ತಷ್ಟು ಕಲಿಯುವೆ ಎಂಬ ನಿರ್ಧಾರ ಗುರುಗಳ ಅಕ್ಕ ಬಾವಂದಿರ ಮಾತಿನೊತ್ತಾಯಕ್ಕೆ ಮಣಿದು ಮಾತ ಬದಲಾವಣೆಗೆ ಒಪ್ಪಿತ್ತು. ಆದರೀಗ ಗಂಗೆಯೊಡನೆ ನೀಲೆ. ಮದುವೆಗೆ ನಾಲ್ಕಾರು ದಿನಗಳು ಉಳಿದಿದ್ದವು. ಬಸವನ ಮನ ರಿಂಗನ ಹಗಲಿರುಳು ಕಳವಳದ ಕಾಲ್ಗಿಚ್ಚಿನಲ್ಲಿ ಕುದಿ ಕುದಿದು ಸುಟ್ಟು ಕರಕಲಾಗುವ ಬದಲು ನೆಮ್ಮದಿಯನ್ನು ಆವಾಹಿಸಿಕೊಂಡಿರಬೇಕು. ಮದುವೆಗೆ ಕೇವಲ 4 ದಿನಗಳು ಉಳಿದಿರುವಾಗ ಬರುವುದನ್ನು ಸ್ವೀಕರಿಸಲು ಸಿದ್ಧನಿರಬೇಕೇ ಹೊರತು ಅದು ಬೇಡ ಇದು ಬೇಡ ಎನ್ನಬಾರದು. ಬೇಡವೆಂದರೂ ಬಿಡಲಾರರು. ಬೇಡ ಎನ್ನಲು ಸರಿಯಾದ ಕಾರಣಗಳಿಲ್ಲ. ಬರುವವರು ಬರಲಿ, ನನ್ನವರಾಗಿರಲೆಂದು ನಿರ್ಧರಿಸಿದರೆ ಆನಂದದಿಂದ ಮೈ ಹಗುರ.
ಬಂದವರು ತುಂಬುವರು ನನ್ನ

ಕೊಂದು ಎಂಬ ನಿಜದರಿವು ಇರುವಲ್ಲಿ ಒಪ್ಪಿರುವ ಚಲುವೆಯರು ನಮ್ಮೆದೆಯ ಅರಗಿಣಿಯರಾಗುವರು. ಮನವು ಒಪ್ಪಿರುವಾಗ ನಾನಾವ ತಳಮಳದಿಂದಲೂ ಕಂಗೆಡಬಾರದು. ನಿರ್ಧಾರಕ್ಕೆ ಬಂದನು. ತನ್ನ ಮದುವೆಗೆ ಸಂಬಂಧಿಸಿ ಬಸವ ಹೀಗೆಂದನು: ಮದುವೆ ಎಂಬುದು ಎರಡು ಹೃದಯಗಳ ಮಿಲನ. ಇದರ ಅರಿವಿದ್ದರೆ ಯಾವ ಆಡಂಬರವನ್ನು ಬಯಸಲಾರರು. ನನಗೆ ಮದುವೆ ಕಾರ್ಯಕ್ರಮದ ಅದ್ಧೂರಿಯ ವೈಭವ ಬೇಡ. ಧಾರೆ ಎರೆದು ಕೊಡಲಿ ಸಾಕು. ನನಗಾವ ಲೌಕಿಕದ ಬೇಕುಗಳ ಬಯಕೆಯಿಲ್ಲ. ಇಬ್ಬರನ್ನು ಜೊತೆಯಾಗಿ ಒಲವಿನಲ್ಲಿ ಪರಿಗ್ರಹಿಸುವೆ. ಯಾವ ಆಡಂಬರಗಳೂ ಬೇಡ. ಬರುವ ಸ್ನೇಹಿತರು ಅತಿಥಿಗಳಿಗೆ ಸವಿಯೂಟದ ವ್ಯವಸ್ಥೆ ಇರಲಿ. ಊರ ಪರವೂರ ಬಡವ ಬಹು ಜನರಿಗೆ ಧಾರಾಳವಾಗಿರಲಿ. ಬಂದು ಉಂಡು ತಣಿದು ಹರಸಲೆಮ್ಮನ್ನು ಬಹುಕಾಲ ಸುಖದಲ್ಲಿ ಬಾಳಿರೆಂದು. ಮದುವೆ ಮಂಟಪದಲ್ಲಿ ಗಂಗೆ ನೀಲೆಯರು ಜೋಡಿ ನಂದಾದೀಪಗಳಾಗಿ ಬೆಳಗುತ್ತಿದ್ದರು. ಮುಂದಿನ ಬೆಳಗುವಿಕೆ ಬಸವನೆದೆ ಅರಮನೆಯಲ್ಲಿ ಎಂದು ಸಂಭ್ರಮಿಸುತ್ತಿದ್ದರು. ಮದುವೆಗೆ ಬಂದ ರುದ್ರಮುನಿ ಶಿವಾಚಾರ್ಯರು ಗಂಗೆ ನೀಲೆಯರಿಗೆ ದೀಕ್ಷೆಯನ್ನು ನೀಡಿ ಇಷ್ಟಲಿಂಗವನ್ನು ಅನುಗ್ರಹಿಸಿದರು. ಕಾಪಾಡಲಿದು ನಿಮ್ಮನ್ನು ಅನವರತ, ಸುಖ ಸಂಭ್ರಮದ ಬಾಳನಂದನದಲ್ಲಿ ಎಂದು ಹರಸಿದರು. ಬಸವ, ಮದುವೆ ಮಾಡಲು ಬಂದಿದ್ದ ಪುರೋಹಿತರಲ್ಲಿ ನಿಮಗೆ ತಿಳಿದಿರಲಿ. ಹೋಮವನ್ನು ಮಾಡಿಸದಿರಿ, ಕೂಡಿಸದಿರಿ ನಮ್ಮನ್ನು ಬೆಂಕಿ ಎದುರು. ನಾನು ಉರಿವ ಅಗ್ನಿ ಕುಂಡವನ್ನು ಸುತ್ತಲಾರೆನು. ಸಮಿತ್ತುಗಳ ಆ ಅಗ್ನಿಗೆ ಆಜ್ಯವನ್ನಾಗಿಸಿ ಸುಡಲಾರೆನು. ಬಸವನ ಮಾತು ಕೇಳಿ ಶಾಸ್ತ್ರಿಗಳ ಎದೆ ನಡುಗಿತ್ತು. ಜೊತೆಯಲ್ಲಿದ್ದ ರಾಜಪುರೋಹಿತರು ದಂಗುಬಡಿದಂತಿದ್ದರು. ಮದುವೆ ಮುಖ್ಯವೇ ಹೊರತು ಮದುವೆ ಮಾಡುವ ಶಾಸ್ತ್ರಗಳಲ್ಲ ಎಂಬ ಬಸವನೆದೆ ನಿಲುವಿಗೆ ಉತ್ತರಿಸಲು ಸೋತು ಹೋದರು. ಮಾತ ಚಕಮಕಿಯೂ ನಡೆಯಿತು. ಕೊನೆಗೆ ಪುರೋಹಿತರು: ಬಸವ, ನಿನ್ನಿಚ್ಛೆ ಏನೇ ಇರಲಿ, ಮೊದಲು ನಿನ್ನ ಕೈ ಹಿಡಿಯುವವರ ಮನದ ಅಭಿಪ್ರಾಯವನ್ನು ತಿಳಿಯೋಣ ಎಂದಂತೆ ಬಸವನೊಪ್ಪಿದನು. ಗಂಗೆ ನೀಲೆಯರಲ್ಲಿ ಕೇಳಲು ಏಕಸ್ವರನಾದ ಹೊಮ್ಮಿತು: ಬಸವ ಆಸೆಯೇ ನಮ್ಮಾಸೆ. ನಾವವರ ಸಹಧರ್ಮಿಣಿಯಾಗುವವರು. ಅವರೆಂತೋ ನಾವೂ ಅಂತೆಯೇ. ಅವರು ನಮ್ಮ ಕರ ಹಿಡಿದ ಭಾಗ್ಯ ನಮಗೊದಗಿದ್ದು ಬದುಕಿದ ಪುಣ್ಯ ವಿಶೇಷ. ಅವರ ಮಾತಿಗೆ ನಮ್ಮ ಮಾತೂ ಸೇರಿ ಒಂದಾಗುತ್ತದೆ. ಮದುವೆಯ ಸಂಭ್ರಮದಲ್ಲಿ ಮುಳುಗಿದ್ದ ಮಂಗಳವಾಡೆ ದಿನವಿಡೀ ಜಾಗರಣೆಯಲ್ಲಿ ಮುಳುಗಿತ್ತು. ದುಂಬಿಗಳಾಗಿ ಊರ ಜನ. ಇಂದು ಸಿಗುವ ಮದುವೆಯೂಟದ ಸವಿಯು ಮುಂದೆ ನಾವಿರುವ ತನಕವೂ ಸಿಗಲಾರದು. ಭಾವದಲ್ಲಿ ದುಂಬಿಗಳಾಗಿ ಸಿಹಿ ಇರುವಲ್ಲೆಲ್ಲ ಹುಡುಕುಡುಕಿ ಹಾರಾಡುತ್ತಿದ್ದರು. ಬೀದಿ ಬೀದಿಗಳು, ಪೇಟೆ ಪೇಟೆಗಳು, ಅಂಗಡಿ ಮನೆಗಳು, ಉದ್ಯಾನ ಮೈದಾನ, ಅರಮನೆ ನೆಲೆಮನೆ, ಕಣ್ಣು ಹೋದೆಡೆಯಲ್ಲೆಲ್ಲ ಜನಸಂತೆ ತುಂಬಿ ತುಳುಕಿ ಸಂಭ್ರಮಿಸುತ್ತಿತ್ತು. ಎಲ್ಲರ ಮನದ ದನಿಯೂ ಕಳೆದಿಂದಿನ ರಾತ್ರಿ ಕಾಣುವೆವು ಬಸವನನ್ನು ಮಂಗಲದ ಮದುಮಗನಾಗಿ ಎಂಬುದಾಗಿತ್ತು. ಬಸವನ ಮನದಲ್ಲಿ ನಾಳೆಯಿಂದ ನಾನು ಸಂಸಾರಿ. ಗಂಗೆ ನೀಲೆಯರ ಮನದಲ್ಲಿ ನಾಳೆಯಿಂದ ನಾವು ಬಸವನ ಅರ್ಧಾಂಗಿಯರು, ಅವನೆದೆಯ ಒಲವ ಅರಸಿಯರು. ಊರಿನ ಬೀದಿ ಬೀದಿಗಳಲ್ಲೆಲ್ಲ ಹಸಿರ ಹಂದರ. ಓಡಾಡುವವರಿಗೆ ಸುಖ ಇರಲೆಂದು ಉಪಾಹಾರ ಕೇಂದ್ರಗಳು, ಉಪಚಾರ ದೌತಣಗಳು. ಊರ ತುಂಬೆಲ್ಲ ನೃತ್ಯ, ಸಂಗೀತ, ಭಜನೆ, ಗಮಕ, ಸುಖತಾಗೋಷ್ಠಿ, ಬಯಲಾಟ, ಲಾವಣಿ, ಗೊಂಬೆಯಾಟ, ವಚನಗಾಯನ. ಈ ಸಂಭ್ರಮದ ಐಸಿರಿ ರಾತ್ರಿಯನ್ನು ಬೆಳಗಾಗಿಸಿತ್ತು. ಚಂದಿರ ನಾನು ಮದುವೆಗೆ ಹೋಗುವುದೆಂದು ಚಿಂತಿಸುತ್ತಿದ್ದಾಗ ಕುಣಿ ಕುಣಿದು ಸುಸ್ತಾಗಿ ಬಂದ ಅರುಣನು ಹೊಸದಾದ ಉಡುಗೆ ಧರಿಸಿ ಬಸವನ ಉಡುಗೊರೆ ಇದು ಸಾರಿದ್ದನು. ಆಲಿಸಿ, ಶುಕ್ರ ಮಂಗಳ ಚುಕ್ಕಿ ಚಂದ್ರ ತಾರೆಗಳು ನಮಗಿಲ್ಲವೇ? ಕೇಳಲು ಮರುತ, ಏಕಿಲ್ಲ? ತಡೆಯಿರೀಗ ನಾಲ್ಕು ಗಳಿಗೆಯ ಕಾಲ. ತರುವರದ ಅರಮನೆಯ ಆಳುಗಳೆನ್ನುತ್ತ ಹೊರಟನು. ರಾತ್ರಿ ಪಾಳಿಯ ಕೆಲಸವನ್ನು ಮುಗಿಸಿದವರು ಅಲ್ಲಿಯೇ ಕಾಯತೊಡಗಿದರು. ಶಿವಾಲಯದಲ್ಲಿ ಮಂಗಳ ವಾದ್ಯಗಳು ಮೊಳಗಿದವು. ಅದನ್ನನುಸರಿಸಿ ಊರ ದೇಗುಲಗಳೆಲ್ಲ ದನಿ ಮಾಡಿದವು. ಅರಮನೆಯಲ್ಲಿ ವಾದ್ಯಗಳ ಭೊರ್ಗರೆತ ಚಿನ್ನಕ್ಕೆ ಮೆರುಗಿಟ್ಟಂತೆ ಅರುಣೋದಯವಾಗಿ ಶುಭ ಮುಹೂರ್ತಕ್ಕೆಲ್ಲರೂ ಕಾತರಿಸಿದ್ದರು. ಹೆತ್ತ ಮಗಳನ್ನು ಧಾರೆ ಎರೆಯಲು ಬಲದೇವ ಸಜ್ಜಾಗಿರಲು, ಸೋದರಿ ನೀಲೆಯನ್ನು ಧಾರೆ ಎರೆಯಲು ರಾಜಬಿಜ್ಜಳನೂ ಸಿದ್ಧನಾಗಿದ್ದನು. ಸ್ವೀಕರಿಸಲು ನಾಗಮ್ಮ ಶಿವಸ್ವಾಮಿ ತುದಿಗಾಲಲ್ಲಿದ್ದರು.
ಪುರೋಹಿತರು ಕರೆ

ದಂತೆ ಸಂತಸದ ಸುಖ ತೇಜದಲ್ಲಿ ಗಂಗೆ ನೀಲೆಯರು ಒಂದೆನ್ನುವ ನಗೆ ಮೊಗದಲ್ಲಿ ಸುರ ಸುಂದರಿಯಾಗಿ ಕಂಗೊಳಿಸುತ್ತಿದ್ದರು. ಅವರ ನಡೆ, ನಿಲುವು, ರೂಪ, ಮುಖಕಾಂತಿ ಎಲ್ಲರ ಮನಸೂರೆಗೊಂಡಿತ್ತು. ಬಸವ ಬಹಳ ಭಾಗ್ಯಶಾಲಿ ಎಂಬುದು ಅಲ್ಲಿದವರ ಎದೆನುಡಿ. ಮಂಗಳ ವಾದ್ಯಗಳು ಮತ್ತೆ ಭೊರ್ಗರೆದವು. ಧರೆಗಿಳಿದ ಗಂಧರ್ವನ ಆಗಮನದ ಸೂಚನೆ ನೀಡಿದವು. ಸಿಹಿಮೊಗದ ಸಿರಿ ಬೆಳಕ ಬಸವನನ್ನು ಕಂಡಂತೆ ಅಚ್ಚರಿಯಲ್ಲಿ ಇವನನ್ನು ಇವರಿರುವರು ಒಪ್ಪಿದ್ದು ಭಾವವೆಲ್ಲರಲ್ಲಿ. ಇನ್ನು ಅನೇಕರು ಇರುವರಲ್ಲಿ ಬಸವನೊಪ್ಪಿದರೆ ಗಂಗೆ ನೀಲೆಯರ ಪಕ್ಷವನ್ನು ಸೇರುವವರು ಎಂದು ಅನೇಕರಿಗೆ ಅನ್ನಿಸುತ್ತಿತ್ತು. ಆಗ ಗಂಡು ಹೆಜ್ಜೆಯ ನಿರಸುತ್ತ ಪುರುಷಾಕೃತಿಯ ಧರಿಸಿದ ಗಂಧರ್ವ ಮಂದಹಾಸದ ಮೋಹ ಮೋಡಿಯಲ್ಲಿ ಅವರೆದರು. ಕಂಡು ಬಸವನ ಸರಳತೆಯ ಬೇಕಿಲ್ಲ ಯಾವ ಅಲಂಕಾರ ಸಿಂಗರಿಸಲು ಇವನನ್ನು ಎಂದೆಲ್ಲರಿಗೆ ಅನ್ನಿಸಿತು. ಗಂಗೆ ನೀಲೆಯರನ್ನು ಬಸವನಿಗೆ ಧಾರೆ ಎರೆದು ಬಲದೇವ ಬಿಜ್ಜಳರು ಮನೆಯ ಬೆಳಕಾಗಿದ್ದವರು ಬೆಳಗಲಿನ್ನು ನಿಮ್ಮ ಮನೆಯನ್ನು ಮನವನ್ನು ಎಂದು ಹರಸಿದರು. ತನ್ನತ್ತೆಯರನ್ನು ಮಾತನಾಡಿಸುವ ಆಸೆಯಲ್ಲಿ ಚನ್ನಬಸವ ಓಡೋಡಿ ಬಂದನು. ಗಂಗೆ ನೀಲೆಯರು ಹತ್ತಿರಕ್ಕೆ ಕರೆದರು. ಬಂದವನನ್ನು ಮೃದುವಾಗಿ ತಬ್ಬಿ ತಮ್ಮ ಎನ್ನಲು ಚನ್ನಬಸವ ಪುಳಕಿತನಾದನು. ಮದುವೆ ಸಂಭ್ರಮ ಮುಗಿದು ಕೆಲವು ದಿನಗಳಾಗಿದ್ದವು. ಬಸವನಿಗೆ ತನ್ನೊಲವ ಎದೆ ದೈವ ಗುರುವರಿಯರನ್ನು ಕಂಡು ಅವರ ಆಶೀರ್ವಾದ ಪಡೆಯಬೇಕೆನ್ನುವ ಆತುರ ತಳಮಳ ಅವನ ಮನ ಪಿಸುಗುಟ್ಟಿತು. ಅಂತರಂಗರಾರಾಧ್ಯ ದೈವವರು ಮದುವೆಯಾದಂತೆ ಬರುವೆ ಎಂದಿದ್ದೆ. ಮನಮಬ್ಬು, ತನುಭಾರ, ಯಾವುದೋ ಸೂಚನೆಯ ತಳಮಳ, ಬುದ್ಧಿ ನಂದಿ ಹೋಗಿದೆ. ಭಾವ ಕತ್ತಲಿಸಿ ಎದೆಯ ಗೂಡು ಕತ್ತಲೆಯ ನಿವಾಸವಾಗಿದೆ. ಮನೆಯ ಹಿರಿಯರೆಲ್ಲರ ಒಪ್ಪಿಗೆ ಪಡೆದು ರಾಜ ಬಿಜ್ಜಳನಲ್ಲಿ ತೆರಳಿ ತನ್ನಾಸೆಯನ್ನು ತಿಳಿಸಂತೆ ಬಿಜ್ಜಳರಸ ಇಂತೆಂದರು. ಮನದಲ್ಲೆದ್ದ ಗಿರಿಭಾರವು ಹೊರೆ ಎಂದಾಗುವ ಮೊದಲು ಇಳಿಸದನ್ನು ತಾವು ಕೈಗೊಂಡ ನಿರ್ಧಾರ ಸರಿಯಾದುದು ಬಸವ. ಹೋಗಿ ಬನ್ನಿ, ನೀವು ಹಿಂದಿರುಗಿ ಬರುವ ದಿನವನ್ನು ನಾನು ಕಾಯುತ್ತಿರುವೆ ಎಂಬುದು ನಿಮಗೆ ನೆನಪಿರಲಿ. ನೀವು ಹಿಂದಿರುಗಿ ಬಂದ ನಂತರ ನಾನು ನೀಡಲಿರುವ ಹುದ್ದೆಯೊಂದನ್ನು ತಾವು ಒಪ್ಪಿಕೊಳ್ಳಬೇಕು. ಯಾವ ಕಾರಣಕ್ಕೂ ನೀವು ನನ್ನ ಮನವನ್ನು ಕಾಡುತ್ತಿರುವ ಆಸೆಯನ್ನು ಹದಗೆಡಿಸಬಾರದು. ನೀಲೆ ಪುನೀತಳಾಗಿ ಹೇಳಿ, ನಮ್ಮಲ್ಲೂ ಕಿರು ಕರುಣೆ ಇರಲಿ. ಗುರುಗಳನ್ನು ಕಂಡು ಪಡೆಯಿರಿ ಅವರ ಶುಭ ಹರಕೆಯನ್ನು. ನಮ್ಮ ನಮನವನ್ನು, ಬೇಡುವ ಆಶೀರ್ವಾದವನ್ನು ತಿಳಿಸಿ. ಅವರ ಹರಕೆ ಹಾರೈಕೆಯಿಂದ ನಮ್ಮ ರಾಜ್ಯವನ್ನು ಸುಲಭದಲ್ಲಿ ಎಲ್ಲರಿಗೂ ನೆರವಾಗುವಂತೆ ಮುನ್ನಡೆಸಲು ಸುಲಭ. ಬಸವ ಸಹಧರ್ಮಿಡಿಯರೊಡನೆ ಮಂಗಳ ವೇಳೆಯಿಂದ ಕಪ್ಪಡಿ ಸಂಗಮಕ್ಕೆ ಪ್ರಯಾಣ ಬೆಳೆಸಿದರು. ತನ್ನಕ್ಕನ ಮಾವನ ಮನೆಯಲ್ಲಿ ಉಳಿದುಕೊಂಡರು. ಬಸವ ಬರುವ ಸುದ್ದಿ ಗುರುಕುಲಕ್ಕೆ ಮೊದಲೇ ತಿಳಿದಿತ್ತು. ಬಂದವರು ಒಂದಷ್ಟು ಸಮಯ ಮನೆಯಲ್ಲಿ ವಿಶ್ರಮಿಸಿ ನಂತರ ಗುರುಗಳಲ್ಲಿಗೆ ಹೋಗಿ ಅವರ ಆಶೀರ್ವಾದ ಪಡೆಯೋಣ ಎಂಬ ಭಾವದಲ್ಲಿದ್ದರು. ಆದರೆ ಕೆಲ ಗಳಿಗೆಯಲ್ಲೇ ಓಡೋಡಿ ಬಂದ ಗುರುಮಠದ ಆಳು ಬಸವಣ್ಣನವರ ಮನೆಯವರನ್ನು ಕಂಡು ಎಂದಿನಂತಿಲ್ಲ ಗುರುಗಳಿಂದು ಚಡಪಡಿಸುತ್ತಿಹರು, ತೊದಲುತ್ತಿಹರು. ಅವರ ಮೊಗದಲ್ಲಿ ಅರಿವಾಗದ ಆಸೆ ಮೂಡಿದೆ. ಆದರೆ ಹೇಳಲಾಗದ ದುರ್ಬಲತೆ ಅವರನ್ನು ಅಸಹಾಯಕರನ್ನಾಗಿಸಿದೆ. ಅವರ ಅದರುವ ಅಧರವ ಗಮನಿಸಿದಂತೆ ಬಸವ ಬಸವ ಬಸವ ಎನ್ನುತ್ತಿಹರು ಎಂದೆನಿಸಿದೆ. ಇಂದು ಬೆಳಿಗ್ಗೆ ಶಿವ ಪೂಜೆಯನ್ನು ಮುಗಿಸಿ ಮೇಲೆದ್ದವರು ಹಾಗೆಯೇ ಕುಸಿದು ಬಿದ್ದರು. ಶಿವಗುರು ಧಾವಿಸಿ ಮೇಲೆತ್ತಿ ಮಲಗಿಸಿ ವಿದ್ಯಾಪೀಠದ ವೈದ್ಯರಿಗೆ ಹೇಳಿ ಕಳುಹಿಸಿದಂತೆ ನಾನಿತ್ತ ಬಂದೆ ಬಸವರಸರನ್ನು ಕರೆಯಬೇಕೆಂದು. ಒಂದೇ ಉಸಿರಿನಲ್ಲಿ ಆಡಿದ ಮಾತುಗಳು ಬಸವನನ್ನು ಬರಮಾಡಿತು. ಮೊಗದಲ್ಲಿ ಅಪರಾಧಿ ಭಾವ, ಮಡದಿಯರಿಗೆ ನೀವೂ ಬನ್ನಿ ನುಡಿದು ಬರಬರನ ಹೆಜ್ಜೆಯನ್ನು ಹೊರಗಿಟ್ಟನು. ಗುರುಗಳ ಅನಾರೋಗ್ಯದ ವಿಷಯ ಸಂಗಮದಲ್ಲೆಲ್ಲ ಹರಡಿಯಾಗಿತ್ತು. ಮೊರವ ಶರದಿ ಅಲೆಗಳ ನಾಚಿಸುವ ಜನಮೊರೆತ. ಗುರುಕುಲದೆಡೆಗೆ ಧಾವಿಸಿದ ಪವನನು ಗಳಿಗೆ ಗಳಿಗೆಗೂ ಸುದ್ದಿಯನ್ನು ಬಿತ್ತರಿಸುತ್ತಲೇ ಇದ್ದನು. ಎಲ್ಲರ ಮನದಲ್ಲೂ ಭೀತಿ ಆವರಿಸಿತ್ತು. ನಮ್ಮ ಪಾಲಿಗಿನ್ನು ಗುರುಗಳಿಲ್ಲ. ಭಾವ ಮೂಡಿದಂತೆ ಬಸವ ಬಂದ, ಬಸವ ಬಂದ, ಬೊಬ್ಬೆ. ಬಸವ ಒಳಹೊಕ್ಕನು. ಊರವರು ಮಠದ ಮುಂದಿನ ಅಂಗಳದಲ್ಲಿ ಗುರುಗಳ ಬಳಿ ಬಂದ ಬಸವ
ಮೆಲ್

ಅಲ್ಲನೆ ಅವರ ಕರಗಳನ್ನು ತೀಡುತ್ತಾ ಕಾಲುಗಳನ್ನು ಒತ್ತ ತೊಡಗಿದ. ಮನದಲ್ಲೇನೋ ಅರಿವಾಗದ ಕಳವಳ ಕಸಿವಿಸಿ ಬಸವಣ್ಣನ ಸ್ಪರ್ಶ ಸುಖದಲ್ಲಿ ಗುರುವರಿಯರ ದೇಹದಲ್ಲಿ ಚಲನೆ ಕಾಣಿಸಿತು. ಕಣ್ದೆರೆದರು. ಬಸವ ಅವರ ಕಿವಿಯಲ್ಲಿ ಗುರುದೇವ ಆಯಾಸವೇ ಕೇಳಿದನು. ಗುರುಗಳು ನಿಧಾನವಾಗಿ ಸ್ವರವನ್ನು ಹೊರಗೆಳೆದು, ಆಯಾಸವಿಲ್ಲ ಬಸವ, ಆಯಾಸ ಪರಿಹಾರವಾಗುವ ಕಾಲ ಸನಿಹದಲ್ಲಿದೆ, ಪಿಸುಗುಟ್ಟಿದರು. ಬಸವ ನಡುಗಿದನು. ಗುರುಗಳು ಎಲ್ಲರನ್ನು ಬರಹೇಳಿದರು. ಬಂದಂತೆ ದಿಟ್ಟಿಸಿ ಮನ ತುಂಬಿಕೊಂಡರು. ಎಲ್ಲರನ್ನು ಹರಸಿದರು. ನಿಧಾನವಾಗಿ ಬಸವ ಇರುವ ಜಾಗದಲ್ಲಿ ಹಸಿರನ್ನು ಎಬ್ಬಿಸಲು ಮುಂದಾಗು. ನಿನ್ನ ಆದರ್ಶತನ ಎಲ್ಲರ ನರಳುವಿಕೆಯ ಯಾತನೆಗೆ ಪರಮೌಷಧವಾಗಲಿ. ನಿಂತ ನೆಲ ನಿನ್ನದಾಗಲಿ. ಜಯಶೀಲನಾಗು ಬಸವ. ಮರೆಯದಿರು ಎಂದೆಂದು ಉಂಡು ಉಣಬಡಿಸಲು ಯತ್ನಿಸಿದ ವಿಚಾರ ಚಿಂತನೆಗಳನ್ನು ಕ್ರಾಂತಿ ಗೀತೆಯ ಹಾಡಿ ತಂಪಾದ ಕಾಂತಿ ಕಂಗೊಳಿಸಲಿ. ಕಸ್ತೂರಿ ಕನ್ನಡ ನೆಲದಲ್ಲಿ ಕಂಪನ್ನು ಒಗೆದಂತೆ ಕ್ರಾಂತಿಯ ಕಾಂತಿ ಧಾವಿಸುವರೆಲ್ಲರೂ ಕಾಶ್ಮೀರದಿಂದಲೂ ನಿನ್ನ ಆಸರೆಯ ಬಯಸಿ. ನುಡಿದವರು ಮತ್ತೂ ಮೆತ್ತನೆಯ ಸ್ವರದಲ್ಲಿ, ಬಸವ ಹೊತ್ತು ಮುಳುಗುವ ಮೊದಲು ಮುಗಿಸಿರಬೇಕೆಲ್ಲ ಕೆಲಸವನ್ನು. ದುಃಖವಿದ್ದರೂ ನಿಲ್ಲಬಾರದಾವ ಕೆಲಸಗಳು. ಅಳುತಳುತ ನಿಲ್ಲುವ ಸಮಯವಲ್ಲವಿದು. ಅತ್ತರೆ ಬರಲಾರೆ ನೆನಪುಳಿಸಿ ಹೋಗುವ ನಾನು. ನುಡಿದು ಬೆಳೆದು ಮೊಳೆದ ಕಂಗಳನ್ನು ಮುಚ್ಚಿ ಧ್ಯಾನಸ್ಥರಾದರು. ಪ್ರಾಣ ಪಂಚಭೂತದಲ್ಲಿ ಲೀನವಾಯಿ. ಮರುತನು ಇದನ್ನರಿತು, ಬೀಸುವುದನ್ನು ಮರೆತನು. ಎಲ್ಲೆಲ್ಲೂ ಮೌನ, ಬರಿ ಮೌನ.

0: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 4 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ನಂಜನಕನಹಳ್ಳಿಯ ಶ್ರೀತ ವನ್ನಿಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ರುದ್ರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಬೆಳೆದು ಬಂದ ದಾರಿ

0: ಈ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ನಂಜನಾಯಕನ ಹಳ್ಳಿಯ ಶ್ರೀಯುತಾ ಉನ್ನೇಗೌಡರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಬೆಳೆದು ಬಂದ ದಾರಿ ಕುರಿತು ಅವರಿಂದಲೇ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ತತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ತುಂಬಾ ಖುಷಿಯಾಯ್ತು ತತ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ನಿಮ್ದೊಂದು ಪರಿಚಯ ಮಾಡಿಕೊಡಿ ತತ.
1: ನನ್ನ ಹೆಸರು ಉನ್ನೇಗೌಡ, ನಂಜನಾಯಕನಹಳ್ಳಿ.
0: ಎಷ್ಟು ವರ್ಷ ಆಗಿದೆ ನಿಮ್ಗೆ?
1: 81.
0: ಮನೇಲಿ ಯಾರ್ಯಾರು ಇದ್ರಿ ತತ ನೀವು?
1: ಯಾರೇ, ನಮ್ಮ ಮಗಳು ನಾನು ಇಬ್ಬರೇ ಇರೋದು, ಮಕ್ಕಳೆಲ್ಲ ಬೇರೆ ಇದ್ದಾವೆ. ನಮ್ಮ 4 ಜನ, 3 ಜನ ಗಂಡು ಮಕ್ಕಳು, ಒಬ್ಬಳ ಮಗಳು, ಒಬ್ಬ ಮಗ ತೀರೋಗ್ಬಿಟ್ಟ, ಇನ್ನಿಬ್ರು ಬೇರೆ ಬೇರೆ ಅವ್ರೆ, ಎಲ್ಲ ಅವ್ರ ಮಕ್ಕಳು ಮುದು ಬಂದ್ಬಿಟ್ಟವ, ಏಜ್ ಬಂದವ. ನನ್ನ ಹೆಂಡತಿ ತೀರೋಗ್ಬಿಟ್ಲು 2022.
0: ಸ್ಕೂಲ್ಗೆ ಏನಾದ್ರು ಹೋಗಿದ್ರಿ ತದ?
1: ಯಾರು? ನಾ 7ನೇ ಕ್ಲಾಸ್ ಓದಿದ್ದು ಅಷ್ಟೇ. ನಮ್ಮ ತಂದೆಗೆ ಮಕ್ಕಳು ಜಾಸ್ತಿ ಅಲ್ಲ, ಮೆತ್ತಗಾಲು ಹೊರಗಡೆ ಆರಾಮಕ್ಕೆ ನಿಲ್ವಲ್ಲ, ಆರಾಮ ಮಾಡಕ್ ತಿರುಗ್ಬಿಟ್ಟಿ ನಾನು.
0: ಆಗಿನ ಶಿಕ್ಷಣ ವ್ಯವಸ್ಥೆ ಹೆಂಗಿತ್ತು?
1: ಬಸ್ಸಿನ ಕರ್ನಾಟಕ ಸಿಕ್ಕಿತ್ತು ನನಗೆ.
0: ಹೆಂಗಿತ್ತು ಆಗಿನ ಶಿಕ್ಷಣ ವ್ಯವಸ್ಥೆ?
1: ಆಗ ಚೆನ್ನಾಗಿತ್ತು, ನಮ್ಗೆ ಆರೋಗ್ಯವಾಗಿತ್ತು, ಏನ್ ತೊಂದರೆ ಏನಿಲ್ಲ. ಆಗ ಈಗಿನ ತರ ಇಲ್ಲ, ಹೇಳ್ಕೊಡ್ತಿರು ಪಾಠನ.
0: ಯಾಕೆ ಮುಂದಕ್ಕೆ ಓದ್ಲಿಲ್ಲ?
1: ಒಂದಿಲ್ಲ ಅಂದ್ರೆ ಮನೇಲಿ ತೊಂದರೆ, ಎಲ್ಲ ಮಕ್ಕಳೆಲ್ಲ ಜಾತಿ ಆದ್ರಲ್ಲ, ಎಲ್ಲ ಸಣ್ಣ ಮಕ್ಕಳಲ್ವ ಮೇಡಮ್ ಅವ್ರೆ, ಯಾರು ಮಾಡೋರಿಲ್ಲ. ಒಂದು ಪೀಪ ನೀರು ತುಂಬಿಕೊಬೇಕು, ನೀರಿಲ್ಲ. ರಾಜನಹುಂಡಿ ಅಂತ ಆದ್ರೆ ಇಲ್ಲಿ ಭೀಮಳಿನ ಮುಂದೆ ಆ ಗುರುಗಳಿಗೆ ಅಂದ್ರೆ ಬಂದು ಒತ್ತನತೆ ಹೋಗಿ ನೀರು ತುಂಬಿಕೊಬೇಕು. ನಾವು ತುಂಬಿಕೊಬತ್ತಿದ್ದು ನಾನು.
0: ಎಷ್ಟನೇ ವರ್ಷ ಕೃಷಿ ಮಾಡಿದ್ರಿ?
1: ನಾನು ಮಾಡಿದೆ, ನನಗೆ 15 ವರ್ಷದಿಂದ ಶುರು ಆಯ್ತು. ನಾನು
0: ಏನ್ ಕೆಲಸ ಮಾಡ್ತಿದ್ರಿ?
1: ಆರಾಮ್ ಕೆಲಸನೆ, ಆರಾಮ್ ಕೆಲಸ. ಮೈಸೂರು ಹೊಡೆಯೋದು ಸೌದೆ, ಕೆ ಆರ್ ನಗರ ಮೈಸೂರು ಸೌದೆ ಹೊಡೆಯೋದು, ವ್ಯಾಪಾರ ಮಾಡೋದು, ಸಾಮಾನು ತರೋದು ಅತ್ತಿಂದ ಮೈಸೂರಿಂದ ಮನೆಗೆ.
0: ಅಂದ್ರೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ರಿ, ಹೇಗ್ ಅನ್ಸಿತ್ತು ಆ ತರ ಜೀವನ?
1: ಆಗ ಜೀವನ ಆರಂಭದಲ್ಲಿ ಒಳ್ಳೆ ಚೆನ್ನಾಗಿ, ನಾವು 60-70 ಪಲ್ಲ ರಾಗಿ ಬೆಳಿತಿದ್ವು, ಹುಳ್ಳಿ ಎಲ್ಲ ಬೆಳಿತಿದ್ವು, ಕಾಳು ಕಡ್ಡಿ ಎಲ್ಲ. ಎಳ್ಳೆ ಒಂದು 15 ಮೂಟರ ಎಳ್ಳು ಬೆಳೆಯವು, ಎಳ್ಳ ಹುಚ್ಚೆಳ್ಳು ರಾಗಿ, ಹೊಲದಲ್ಲಿ ಭತ್ತ ಕನ್ನಾಳ ಭತ್ತ ಅಂತ ತಪ್ಪತ್ತಿತ್ತು, ಅದನ್ನೇ ಒಂದು 20 ಮೂಟರ ಭತ್ತ ಬೆಳೆಯವು. ಬರೀ ನೀರು, ಹಳ್ಳದಲ್ಲಿ ನೀರು ನಿಂತ್ಕೊಂಡ್ರೆ ಎಲ್ಲ ಕೆಲಸ ಮಾಡ್ದವ ನಾನು ರಾತ್ರಿ ಹೊತ್ತು. ನಮ್ಮ ತಂದೆ 6 ಎಕರೆ ರಾಗಿ ಬಿತ್ತಿದ್ರು, ಹೊಲವಾಡಿನ ನಿಮ್ಮ ತರ್ಮಲ್ಲಿ ಹೇಳಿದ್ರು ಕಟ್ಟಿದ್ವಿ 4 ಗಂಟೆಗೆ.
0: ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ನೀವು ಜಮೀನ್ ಕೆಲಸ ಮಾಡಕ್ಕೆ?
1: 15 ವರ್ಷ ವಯಸ್ಸಿಗೆ ನಂದು.
0: ಹೇಗಿತ್ತು ಅವಾಗನ ಕೃಷಿ?
1: ಇತ್ತು ನನಗೆ ಕಲೆ ಇತ್ತು, ಮಕ್ಕಳು ಸಾಕ್ಬೇಕಲ್ಲ, ತಮ್ದಿರು ಹೆಣ್ಣು ಮಕ್ಕಳ, 8 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು, ನನ್ನ ಮುಂದಿನವ್ರು ಒಬ್ಬ, ನನ್ನ ಒಬ್ಬ ತೀರೋಗ್ಬಿಟ್ಟ, 2 ಗಂಡು ಮಕ್ಕಳು ತೀರೋಗ್ಬಿಟ್ರು, 14 ಜನ ಮಕ್ಕಳಲ್ಲಿ 2 ಜನ ತೀರೋದ್ರು, ಇನ್ನು 12 ಜನ ಉಳ್ಕೊಂಡ್ರು.
0: ಕೃಷಿಲಿ ಈಗ ಎತ್ತು ನೇಗಿಲು ಆ ತರ ಎಲ್ಲ ಬಳಕೆ ಮಾಡ್ಕೋತಿದ್ರು?
1: ಎಲ್ಲ ಎತ್ತು ನೇಗಿಲು ಎಲ್ಲ, ಈಗೆಲ್ಲ ಎಲ್ಲ ಟ್ರ್ಯಾಕ್ಟರ್ ಬಂದ್ಬಿಟ್ಟವ, ಎಲ್ಲ ಮೊಮ್ಮಕ್ಕಳು ಟ್ರ್ಯಾಕ್ಟರ್ ಹೊಡಿತಾ ಕೂತಾರೆ. 4 ಗಂಟೆ ಕಟ್ಟಿದ್ರೆ ಬರೀ ಆರಾಮ್ ಕೆಲ್ಸನೆ, ಬರೀ ನೇಗಲೇ, ಮಧ್ಯಾಹ್ನ 12 ಗಂಟೆ ಬಿಚ್ಚಾಕವ್, ತಿರ್ಗಾ ಸಾಯಂಕಾಲ ಸ್ವಲ್ಪ ಹುಲ್ಲು ಗಿಲ್ಲು ದಾನಿಗೆ ಹುಲ್ಲಾಕಿ ನೀರು ಗೀರು ಕುಡಿಸ್ಕೊಬಿಟ್ಟು ಊಟ ಎರಡು ಮಾಡಲು 2 ಗಂಟೆ ಕಟ್ಟಿರೋಣ, ಸಾಯಂಕಾಲ 6 ಗಂಟೆ ಬಿಚ್ಚಕ ಬತ್ತಿದ್ದು ಆರಾಮ ಹೊಡ್ಬೋದು. ನಮ್ಗೆ ಆಗ ಚೆನ್ನಾಗಿ ಮಳೆ ಆರಂಭ, ಈಗ ನೆನ್ನೆ ಮೊನ್ನೆ ತಗೋದಿಂದಲ್ಲ ಆ ಥರ ಮಳೆ ನಮ್ಗೆ, ಆಗ ಹಿಂದೆ ಭಾರಿ ಮಳೆ ನಮ್ಗೆ, ಆಗ ಖುಷಿ ಅಂದ್ರೆ ಖುಷಿ.
0: ಹಿಂಗಾರು ಮುಂಗಾರು ಕಾಲಕ್ಕೆ ಅನುಸಾರವಾಗಿ ಬೆಳೆನ ಹಾಕ್ತಿದ್ರು?
1: ಬೆಳೆ ರಾಗಿ ಭತ್ತ ಹುಳ್ಳಿ, ಕೊನೆಯಲ್ಲಿ ಹುಳ್ಳಿ ಹಾಕೋ, ಹುಳ್ಳಿ ಹಾಕೋ, ಎಳ್ಳು ಪಳ್ಳು ಕುಯ್ಕೊಬಿಟ್ಟು ಹುಳ್ಳಿ ಹುಳ್ಳಿ ಉಚ್ಚೆಳ್ಳು ಕಡ ಬಿಡೋದು, ಹುಳ್ಳಿ ಬಿತ್ತೋದು, ರಾಗಿ ಹಾಕೋದು, ಇದ್ ಮಾಡ್ತಿದ್ದ.
0: ವರ್ಷಕ್ಕೆ ಎಷ್ಟು ಬೆಳೆ ಬೆಳೀತಿದ್ರಿ ಅವಾಗ?
1: ನಾವು ಒಂದೇ ಬೆಳೆ ಮೇಡಮ್ ಅವ್ರೆ, ಇನ್ಯಾವ ಬೆಳೆ ಬೆಳೀತಿದ್ದಿಲ್ಲ. ರಾಗಿ ಒಂದು ಬಿತ್ಕೊಂಡು ಹತ್ತಿ ಹಾಕೊಂಡು ಸ್ವಲ್ಪ ಏನು ಇಲ್ವಲ್ಲ, ಎಲ್ಲ ಬರೀ ಹುಳ್ಳಿ ಅವ್ರೆ, ತಡ್ನಿ ಹಸಿರು ಉದ್ದು ಮನೆಗೆ ಸಾಂಬಾರು ಕಾಳ್ಬಾಡುವ ಎಲ್ಲ ಬೆಳೆದಿದ.
0: ಮಾರ್ಕೆಟಿಂಗ್ ಮಾಡ್ತಿರ್ಲಿಲ್ಲ?
1: ನಾವು ಮಾರ್ಕೆಟ್ ಮಾಡ್ತಿರ್ಲಿಲ್ಲ, ನಮ್ಮ ಮನೆ ಜೀವನಕ್ಕೆ ಬೇಕಲ್ಲ, ನಟರುಗಳು ಹಸಿಯ, ಒಬ್ಬರು ಬರೋರು ಬರ್ತಾರೆ, ನಟರುಗಳು
0: ತುಂಬಿದ ಕುಟುಂಬ.
1: ಅಯ್ಯೋ ಕುಟುಂಬ ಜಮೀನ ಅರ್ಧ ಉರಿಯದ ನನ್ಗೆ.
0: ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಯಾವುದೇ ರೀತಿಯ ದವಸ ಧಾನ್ಯಗಳನ್ನ ಮಾರುಕಟ್ಟೆಗೆ ಮಾರ್ತಿರ್ಲಿಲ್ಲ, ನೀವೇ ಸಂಗ್ರಹ ಮಾಡ್ಕೋತಿದ್ರಿ. ಈಗ ನಿಮ್ಮ ಕಾಲದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯನ್ನ ಬೆಳೀತಿದ್ರು, ಆರೋಗ್ಯನ ತುಂಬಾ ಚೆನ್ನಾಗಿರ್ತಿತ್ತು, ಊಟ ಚೆನ್ನಾಗಿ ಮಾಡ್ತಿದ್ರಿ. ಈ ಆರೋಗ್ಯದ ಗುಟ್ಟೇನು ತಾತ ನಿಮ್ಗೆ?
1: ಆರೋಗ್ಯದ ಗುಟ್ಟೇನು, ನಮ್ಮ ಸಂಸಾರ ನಾವು ಏನು ಊಟ ಮಾಡ್ತೀವಿ ಅದನ್ನ ನಮ್ಗೆ ಇಳಿದ್ರೆ ಸರಿಯಾಗಿ ಕರೆಕ್ಟ್ ಆಗಿ ನಮ್ಮ ಸಂಸಾರ ಸರಿಯಾಗಿ ಆಗೋದು.
0: ಏನು ಊಟ ಮಾಡ್ತಿದ್ರಿ?
1: ಬರೀ ಹಿಟ್ಟು, ರಾಗಿ ರೊಟ್ಟಿ, ಉಚ್ಚ ಚಟ್ನಿ, ಮೊಸರು, ಹುಳಿ ಕಾಳು ಚೆನ್ನ ತಿಂತಿದ್ದ
0: ನಾವು.
1: ಅಯ್ಯ ಆ ಒಳ್ಳೆ ಹಸಿರದ ಉಂಡೆ, ಅರ್ಶಿಣ ಅರ್ಶಿಣ ಇಲ್ವಾ ಆ ಥರ ಉಂಡೆ ಹಂಗೆ ಕರೆಸಿ ನಮ್ಮ ತಾಯಿ ಹಿಟ್ಟು ಮಾಡಕ್ಕೆ ಮಡಕೆ, ಸಾಂಬಾರು ಮಾಡಕ್ಕೆ ಮಡಕೆ, ಮಜ್ಜಿಗೆ ಕಡೆಯಕ್ಕೆ ಮಾಡಕ್ಕೆ, ತುಪ್ಪ ಕಾಯ್ಸಕ್ಕೆ

0: ಮಾಡಿಕೆ ತಪ್ಪಲೆ ಕರೆಸಿ ಕರೆಸಿ ತುಂಬಿ ಮಡಗಕ್ಕೆ ಅರಿವಿ ಇಷ್ಟ ಗಾತ್ರ ಅದ್ರ ತುಂಬಿದ್ದು ನಾವು. ಅದು ಯಾವಾಗ ಬೇಕೋ ತಗ ತಗೊಂಡು ಉಣ್ತಾ ಇರೋದು. ಮಾಂಸ ಚಂದ ತಿಂದವ್ರು ಮೇಡಮ್ಮ ನಾವು. ನಾವು ಕುಯಿಲ್ ಕುಯ್ಯಕ ರಾಗಿ ಕುಯ್ಯಕ ಚೊಕ್ಕನಹಳ್ಳಿ ಕುಯಿಲ್ ಕುಯ್ಯರು ಅವರು ಸಾರ್ ನೋಡ್ಕೊಂಡ್ಬಿಡೋದು. ಈ 800 ಕಳೆ ಕೇಳೋದು.
1: ಅತಿ ಹೆಚ್ಚಾಗಿ ಆರೋಗ್ಯದ ಕಡೆ ಆರೋಗ್ಯಕರ ಆಹಾರನ ಹೆಚ್ಚಾಗಿ ತಿಂತಿದ್ರಿ, ಮತ್ತೆ ಆರೋಗ್ಯವಾಗಿರ್ತಿತ್ತು. ಈಗ ನೀವೇ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಮಡಿಕೆ ಎಲ್ಲ ಬಳಕೆ ಮಾಡ್ತಿದ್ವಿ ಅಂತ. ಈ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಕಡಿಮೆ ಆಗೋಯ್ತು ಈಗ ಆರಂಭದ ಕಡೆ, ಏನು ನಮ್ಮ ಶರೀರನೇ ವೇಸ್ಟ್ ಆಗೋಯ್ತು ಈಗ. ಆಗ ಚೆನ್ನಾಗಿ ಉಣ್ತಿದ್ದು, ಆರೋಗ್ಯ ಏನ್ ಮಾಡಿದ್ರು ದಿರ್ತಿತ್ತಿಲ್ಲ. ಒಳ್ಳೆ ಅಡುಗೆ ಬೀಸ್ಬೇಕಾಯ್ತು, ಅದು ಕ್ವಾಟೆಗ ಮಿಲ್ಲು ಬತ್ತಿದ್ದು. ಇಲ್ಲೆಲ್ಲೂ ಇತ್ತಿಲ್ಲ, ಎಲ್ಲ ಕ್ವಾಟೆ ಎಗ್ದಂಗ್ ಕೊಟ್ಟಾರಿ. ಸುಬ್ಬಣ್ಣ ಅವ್ರ ಮಿಲ್ಲು ಸಾನ್ ಮಗ್ರ ಮನೆ ಅದ, ಅಲ್ಲಿ ಮಿಲ್ ಇದ್ದ ಸುಬ್ಬಣ್ಣ ಅವ್ರ ಮಿಲ್ಲು. ಕನ್ನಲಕ್ಕಿ ಒಣಗಲಿ ಒಳ್ಳು ಕಲ್ಲೊಳ್ಳ ಕುಟ್ಕೋತಿದ್ದು.
1: ಯಾರು ಮಾಡ್ತಿರೇನೆಲ್ಲ
0: ಈಗ ಕಾಡುಗುರು ಬರ್ತಿರಲ್ಲ ಅವರು, ನಾವು ಅವ್ರು ಬೀಸಿ ಕೊಟ್ಟರೆ ಅವ್ರಿಗೆ ಏನಾದ್ರು ಕಾಳು ಕಡ್ಡಿ ಅದು ಇದು ಕೊಟ್ಟು ಕಳಿಸ್ತಿದ್ದಾರೆ. ಬೀಸಿ ಕೊಟ್ಬಿಡೋರು ಅವರು, ರಾಗಿಯ ಭತ್ತನು ಕುಟ್ಟಿ ಎಲ್ಲ ಕೇರಿ ಕೊಟ್ಬಿಟ್ಟವ್ರು ಅವರು.
1: ಹಾಗೆಲ್ಲ ಪ್ಲಾಸ್ಟಿಕ್ ಸಾಮಾನು
0: ಇಲ್ಲ ಇಲ್ಲ ಇಲ್ಲ ಪ್ಲಾಸ್ಟಿಕ್ ಸಿಗಿಲ್ಲ ಕರಪ್ಪ ನಮ್ಗೆ. ಎಲ್ಲ ಬರೀ ತಪ್ಪಲೆ, ಎಲ್ಲ ಕಂಚಿನ ತಪ್ಪಲೆ ಪಾತ್ರೆ ಕೊಡುವಾಗ ಕಂಚಿನ ಗ್ಲಾಸು ಎಲ್ಲ ಮಡಿಕೆ. ಜ್ವರ ತಿರುಗ್ರು ಆಯ್ತದ ಅಥವಾ ತಿರುಗಿದ್ರೆ ಮಡಿಕೆ
1: ಹೊಡೆಯಲ್ಲ. ನಿಮ್ಮ ಕಾಲದಲ್ಲಿ ತಾತ ತುಂಬಾ ಆರೋಗ್ಯವಾಗಿದ್ರಿ, ಏನೇನ್ ತಿಂತಿದ್ರಿ ಅವಾಗ? ಈ ಕಾಡಿನ ಪದಾರ್ಥಗಳನ್ನ ತಿಂತಿದ್ರ?
0: ಬಿದಿರ್ಕಲ್ಲ ಜಾಸ್ತಿ, ನಾವು ಅಣ್ಣ ಸೊಪ್ಪು ಜಾಸ್ತಿ, ಒಣಗಾಲ ಸೊಪ್ಪು ಅಣ್ಣ ಸೊಪ್ಪು ಗುರ್ಜಿ ಸೊಪ್ಪು ಇದು ಜಾಸ್ತಿ ನಾವು ತಿಂತಿದ್ದು. ಜಮೀನಲ್ಲಿ ಸಿಕ್ತಿತ್ತು, ಈಗ ಅಣ್ಣ ಗಿಡ ಬಂದರೆ ಜಮೀನಲ್ಲಿ ಇಲ್ಲ ಕೇಳ. ಈಗ ಕಣ್ಣು ಮರೆಯಾಗ ಹೋಗೋದೆ ಅದು, ಎಲ್ಲ ಕ್ಯಾನ್ಸರ್ ಗಿಡ ಬಂದ್ರೆ ಕಣ್ಣು ಮರೆಯಾಗೋಯ್ತು ಅಣ್ಣ ಗಿಡ.

0: ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆನ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇತ್ತೀಚಿನ ಊಟದ ಪದ್ಧತಿ ಏನ್ ಹೇಳ್ತೀರಾ?
1: ಏನು ಊಟದ ಪದ್ಧತಿ? ನಾವು ಕ್ಲಿಯರ್ ಮಾಡ್ಕೊಂಡ್ರೆ ನಮ್ಗೆ ಊಟದ ಪದ್ಧತಿ ದಪ್ಪಳಿ ತಿಪ್ಪಳಿ ಮಾಡಿದ್ರೆ ಅದು ಊಟ ಸರಿಯಾಗಿ ಇಡುತ್ತೆ, ನಮ್ಗೆ ನಮ್ಮ ಶರೀರಕ್ಕೆ ಆಗೋದಿಲ್ಲ. ನಾನು ಮಾತ್ರ ಕ್ಲೀನಾಗೆ ಮಾಡೋದು. ನಾನು ಮದುವೆ ಅಡುಗೆ, ಕಣ್ಣರ ಅಡುಗೆ, ಸತ್ಕಂಡವ್ರ ಅಡುಗೆ ಎಲ್ಲ ಮಾಡ್ತೀನಿ. ನಾನು ಊರಲ್ಲಿ ಈಗಲೂ ಮಾಡ್ತೀನಿ. ಹೋದ್ರೆ ನನ್ನ ಜೊತೆ ನಾನು ಹೋಗಿ ನಿಂತ್ಕೊಂಡು ಅವನಿಗೆ ಹಿಂಗೆಲ್ಲ ಹಿಂಗೆ ಮಾಡಪ್ಪ ಅಂತ ಹೇಳ್ಕೊಡ್ತೀನಿ.
0: ಅಂದ್ರೆ ಈಗಲೂ ಕೂಡ ನೀವು ಅಡುಗೆ ಭಟ್ಟ ವೃತ್ತಿಯನ್ನ ಮಾಡ್ತಾ ಇದ್ರಿ. ಹೇಗ ಅನ್ಸುತ್ತೆ ಬೆಳೆದು ಬಂದ ರೀತಿನೇ ಒಂದು ವಿಶೇಷವಾಗಿದೆ ನಿಮ್ಮಲ್ಲಿ? ಅಷ್ಟೆಲ್ಲ ಓದು ಮತ್ತೆ ಕೃಷಿ ಮಾಡ್ಕೊಂಡಿದ್ರಿ, ಅಡುಗೆ ಭಟ್ಟ ಆಗಿ ಕೆಲಸ ಮಾಡ್ತೀರಿ, ಈಗ ವೃದ್ಧಾಪ್ಯ ಜೀವನ ಅನುಭವಿಸ್ತಾ ಇದ್ರಿ, ಹೇಗ ಅನ್ಸುತ್ತೆ ನಿಮ್ಮನ್ನ ನೀವು ನೋಡ್ಕೊಂಡ್ರಿ?
1: ನಮ್ಮ ಜೀವನ ನಮ್ಗೆ ಆರೋಗ್ಯ ಅದ ಚೆನ್ನಾಗಿ ಅಂತ ಆರೋಗ್ಯ ನಮ್ಮ ಹೆಂಗಸರು ಹೋದ್ಮೇಲೆ ಸ್ವಲ್ಪ ಆರೋಗ್ಯ ನನಗೆ ಕಡಿಮೆ ಆಯ್ತು. ಆಗ ಬಹಳ ಕಷ್ಟ ನಾನು ಮೇಡಮ್ ಅವರ ನಮ್ಮ ಹೆಂಗಸರು ಅದು ಕೇಳ್ದಂಗೆ ಆಗ್ಬಿಡ್ತು.
0: ಅಂದ್ರೆ ಅವ್ರಿಗೂ ಆರೋಗ್ಯ ಚೆನ್ನಾಗಿರಲಿಲ್ಲ, ಆದ್ರಿಂದ ಅವ್ರ ತೀರ್ಕೊಂಡ್ರು. ನಿಮಗೆ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ ತಾತ?
1: ನಾನೇನು ಇಲ್ಲ ಕಣವ, ನಾನೇನು ಇಲ್ಲ. ಇದೊಂದು ಕಣ್ಣು ಮಾಡ್ಬಿಟ್ರೆ ಇನ್ನೇನು ಇಲ್ಲ ಕಣವ. ನಂಗೆ
0: ಕಾಣಿಸ್ತಿಲ್ಲ
1: ಈಗ, ಅದೇ ಈಗ ವರ್ಷದಿಂದ ಸ್ವಲ್ಪ ಕಣ್ಣು ಮಂಚಾಗಿರೋದು.
0: ಹಿಂಗ್ ಕಾಣಿಸ್ತಿತ್ತು ಮೊದಲಾಗಿ?
1: ಮೊದಲೇ ಚೆನ್ನಾಗಿ ಕಾಣ್ತಿತ್ತು,
0: ಈಗ ಒಂದು ವರ್ಷದಿಂದ ಕಾಣಿಸ್ತಿರ್ಲಿಲ್ಲ. ಹೆಂಗ ಅನಿಸ್ತಿತ್ತು?
1: ಕಣ್ಣು ಕಾಣ, ಇದೊಂದು ಕಣ್ಣು, ಇದೊಂದು ಕಣ್ಣು ಕಾಣಿಸ ಚೆನ್ನಾಗಿ ದಿಷ್ಟಿಗೆ, ಇದೊಂದು ಕಣ್ಣು ಸ್ವಲ್ಪ ಮಂಜು ಅಷ್ಟೇ. ಒಂದ್ ಮುಕ್ಕಾಲು ವಾಸ ಕಾಣದೇ ಇಲ್ಲ, ಕಾಲು ವಾಸ ಕಾಣುತ್ತೆ ಅಷ್ಟೇ.
0: ಈಗಲೂ ನಿಮ್ ಕೆಲಸ ನೀವು
1: ಮಾಡ್ಕೋತೀರಾ? ನಾ ಮಾಡ್ಕೋತೀನಿ. ಬಟ್ಟೆ ಎಲ್ಲ ನನ್ನ ಮಗಳ ಒಗೀತದ, ಬಟ್ಟೆ ಗಿಟ್ಟೆ ಎಲ್ಲ. ವಾರ ಬಂದಾಗ ಮನೆ ಪನ್ನ ಸೀಟ್ಕೋತೀನಿ. ಇನ್ನಿಂದ ಮುಂದೆ ಎಲ್ಲ ನಮ್ಮ ಹುಡುಗಿ ಓದ್ತಂತೆ ಇದು ಸೀಟಿ. ಅವ್ರ ತಾಯಿಗ ವಾರ ಬಾತು ಹೋದ್ರೆ ಎಲ್ಲ ಪೂಜೆ ಮಾಡ್ತದ, ಅರ್ಶಿನ ಕುಂಕುಮ ಇಕ್ಕಿ ಎಲ್ಲ ಇದು ಮಾಡುದು.
0: ಕಣ್ಣು ಕಾಣಿಸ್ತಿರ್ಲಿಲ್ಲ ಅಂತಂದ್ರಲ್ಲ, ಈ ಕ್ಯಾಂಪ್ ಇರೋ ವಿಷಯ ಹೇಗೆ ಗೊತ್ತಾಯ್ತು ನಿಮ್ಗೆ?
1: ಅದು ಅಣ್ಣೂರು ಬಂದಲ್ಲ ಅಲ್ವಾಸ್ ಮಾಡಕ್ ಬಂದ್ರಲ್ಲ ಅಕ್ಕಿ ಹೇಳಿದ್ವಲ್ಲ, ಹಿಂಗಾದ್ರೆ ಹಣ್ಣೂರು ಮನೆಗೆ ಹೊಡ್ರಿ ಅಂದ್ರು ಅವರು. ಆಗ ಅಲ್ಲಿ ಬಂದ್ವಲ್ಲ ಹಿಂಗಾಯ್ತಲ್ಲ, ಆಗಿತ್ತ ಬಂದದ್ದು. ನಾನು
0: ಹೇಗೆ ನೋಡ್ಕೊಂಡ್ರು ನಿಮ್ಮನ್ನ?
1: ನೋಡಿದ್ರು ಅಲ್ಲಿ ನೋಡಿದ್ರು, ನಡ್ರಿ ಕೊಟ್ರೆ ಏನು ಇಲ್ಲ ನಿಮಗೆ ತೊಂದ್ರೆ, ನಡ್ರಿ ಅಲ್ಗ ಸರ್ ಹೋದ್ರೆ ಅಂದ್ರು.
0: ಇಲ್ಲೇ ನೋಡ್ಕೊಂಡ್ರು ಹಾಸ್ಪಿಟಲ್?
1: ಇಲ್ಲೂ ನೋಡಿದ್ರು, ಚೆನ್ನಾಗಿ ನೋಡಿದ್ರು.
0: ಒಂದು ಕಣ್ಣಲ್ಲೇ ಒಂದು ವರ್ಷ ಜೀವನವನ್ನ ಮಾಡ್ಕೊಂಡ್ರು, ಹೇಗಿತ್ತು ಆ ಪರಿಸ್ಥಿತಿ?
1: ಹಾಗೆ ಚೆನ್ನಾಗಿತ್ತು ನನ್ಗೆ. ನಮ್ಮ ಸ್ವಲ್ಪ ಕಷ್ಟ ಇತ್ತು ಅಷ್ಟೇ, ಚೆನ್ನಾಗಿತ್ತು. ನಮ್ಮ ಇದು ತಿರುಗಾ ಅಲ್ಲೇ 3 ವರ್ಷ ಆಯ್ತು. 2022 ಬುಧವಾರ 3 ಗಂಟೆಗೆ ಆದ್ರೂ ಹೋಯ್ತು. ಅಲ್ಲಿಂದ ಈಚೆಗೆ ಏನ್ ತೊಂದ್ರೆ ಇಲ್ಲ. ಇವನೇ
0: ಸರ್ಕಾರದಿಂದ ಪಿಂಚಣಿ ದುಡ್ಡು ಏನಾದ್ರು ತಗೋತಿದ್ರ?
1: ಬರ್ತದೆ ಈಗ, ಈಗ ಅದು 1200, ನನ್ನ ಮಗಳ 1400 ಬರ್ತದೆ. ಈ 3 ತಿಂಗಳಿಂದ ಬಂದಿಲ್ಲ.
0: ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲ ಕಳೀತೀರ?

0: ನಾವು ಏನಿಲ್ಲ, ಬೆಳಿಗ್ಗೆ ಎದ್ದು ಟೀ ಮಾಡ್ಕೋತೀವಿ, 8-9 ಗಂಟೆ ಹೊತ್ತಿಗೆಲ್ಲ ಅಡುಗೆ ಅನ್ನ ಸಾಂಬಾರು ಮಾಡ್ಬಿಡ್ತೀವಿ. ಸಾಂಬಾರು ಮಾಡಿದ್ರೆ 3 ಗಂಟೆ ಆನ್ ಮಾಡೋಲ್ಲ, ನಾನು ಕ್ಲೀನಾಗಿ ಮಾಡ್ಬಿಡ್ತೀನಿ. ಅಲ್ಲ ಕ್ಯಾರೆಟು, ಆಲೂಗಡ್ಡೆ ಏನಾದ್ರು ತರಕಾರಿಗಳೆಲ್ಲ ಹಾಕಿ ಕ್ಲೀನಾಗಿ 3 ಗಂಟೆ ಆಚೆಗೆ ಇಡಲ್ಲ, ಬೇಸಣ್ಣ ಊಟ ಮಾಡೋಣ.
1: ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೋತೀರಿ, ಈಗಲೂ ಕೂಡ ನೀವು ನೀವೇ ಸ್ವತಃ ಅಡುಗೆ ಮಾಡಿಕೊಂಡು ಊಟ ಮಾಡ್ತೀರಿ. ಈಗ ಒಂದು ವೃದ್ಧಾಪ್ಯ ಅಂತಂತಂದ್ರೆ ಕಷ್ಟ, ಈ ನಿಟ್ಟಿನಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ ನೀವು ಈಗಲೂ ನಿಮ್ಮ ಮನೆಯವ್ರನ್ನ ನೀವೇ ನೋಡ್ಕೋತೀರಿ, ಹೇಗನ್ಸುತ್ತೆ?
0: ಏನಿಲ್ಲ, ಏನ್ ಮಾಡ್ದೇವು, ಪೆದ್ದಣ್ಣದಾದ್ರೆ ಬಿಟ್ಬಿಟ್ಟು ಹೋಗಕ್ಕಾಗದ, ಹೆಂಗ ಇರೋದನ್ನ ಮಾಡ್ಕೊಂಡು ಏನ್ ಕೇಳ್ತಾ ತಂದು ಮಾಡ್ಕೊಂಡ್ಬಿಡ್ತೀನಿ ಮೇಡಮ್. ನಾನು ನಮ್ಮ ಹುಡುಗಿ ನನ್ನ ಮಗಳಿಗೆ
1: ಈಗಲೂ, ಆಗ ನಿಮ್ಮ ಕಾಲದಲ್ಲಿ ನಿತ್ಯದ ಬದುಕು ಸ್ಟಾರ್ಟ್ ಆಗ್ಬೇಕು ಅಂದ್ರೆ 5-10 ಗಂಟೆ ತನಕ ಶ್ರಮ ಇಲ್ಲೇ ದುಡಿತೀರಿ.
0: ಜೀವನ ಚಿಕ್ಕದಲ್ವಾ, ಜಾಸ್ತಿ ಐತಿರುವಲ್ಲ. ಈಗ ನನ್ ಒಳ್ಳೆ ಸಂತೋಷ ಆಗ, ಈ ಮಕ್ಕಳೆಲ್ಲ ಸಾಕ್ಬೇಕಲ್ಲ, 12 ಜನ ಮಕ್ಕಳವ್ರಲ್ಲ, 11 ಜನ ನನ್ನಿಂದವ್ರು, ಅವ್ರು ಸಾಕ್ಬಾರ್ದ? ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಸಾಕಾಗದ ನೋಡಕ್ಕಾಗದ. ಹೊರಗಡೆ ನೀರು ಹುಡ್ಕೊ ಬರ್ಬೇಕು, ಮನೇಲಿ ಎಲ್ಲ ಕ್ವಾಟಲ್ ಹೋಗಿ ಮಿಲ್ ಮಾಡ್ಸ್ಕೊ ಬರ್ಬೇಕು, ದನಿ ಹುಲ್ಲು ತರ್ಬೇಕು, ದನ ಮೇಯಿಸ್ಬೇಕು ಕಾಡಲ್ಲಿ, ಎಲ್ಲ ಚಿಕ್ಕವರು. ಆಗ
1: ಅಕಸ್ಮಾತ್ ನಿಮ್ಮ ಮನೆ ಬಂದವ್ರಿಗೆ ಕೂಲಿ ಎಷ್ಟು ಕೊಡ್ತಿದ್ರಿ?
0: ನಾವು ಆಗ ಏನು 100 ರೂಪಾಯಿ ಒಳಗೆ, 50 ರೂಪಾಯಿ, 25 ರೂಪಾಯಿ ಜೋರ ಕೆಲಸ ಮಾಡೋರ್ಗ, 10 ರೂಪಾಯಿ, 12 ರೂಪಾಯಿ, 2 ರೂಪಾಯಿ ಹೀಗೆಲ್ಲ ಕೊಡ್ತಿದ್ದ. ಹಂಗಿತ್ತು ಆಗ, ಈಗೆಲ್ಲಿದ್ದು ಜೀವನ ಹೆಂಗ ಹೆಂಗ ಕಾಲ ಮಾಡ್ತಿದ್ದು ಅಂತಾನು. ಸಾಮಾನು ಎಲ್ಲ ಸಾಮಾನು ಸಿಗ್ತಿತ್ತು. ನಾವೆಲ್ಲ ಮೈಸೂರಿಗೆ ಹೋಯ್ತಿದ್ವಲ್ಲ, ಸೌದೆ ತುಂಬಿಕೊಂಡು ಮಾರಕ್ಕೆ ಮೈಸೂರು ಕಡೆ ಹೊಡಿತಿದ್ವಲ್ಲ, ಅಲ್ಲೇ ತಂದು ಬಿಡ್ತಿದ್ವಿ. ಒಳ್ಳೆಣ್ಣೆ ಟಿನ್ 15 ರೂಪಾಯಿ, ಸೀಮೆಣ್ಣೆ ಟಿನ್ 20 ರೂಪಾಯಿ, ಎಲ್ಲ ಬೆಲ್ಲ 1.50 ರೂಪಾಯಿಗೆ ಸೋಪು, ಒಂದು ಆಣೆ 12 ಆಣೆ ಕೊಟ್ಟರು 12 ಕೆ ಸೋಪು ಇಷ್ಟ, ಬಟ್ಟೆಗೂ ಅದಿಯೇ ಮೈಗೂ ಅದಿಯೇ ಬಿಳಿ ಸೋಪು, ಇಷ್ಟ 12 ಗೀರು ಸೋಪು, ಆಣೆಗೊಂದು ಗೀರು ಒಂದು ಆಣೆಗೆ. ಎಲ್ಲ ಸೌಲಭ್ಯ ಮಾಡ್ಕೊಂಡೇನೆ ನಾನು. ಈಗ ನೋಡಿ, ಈಗ ನಮ್ಮ ತಂದೆ ಹುಟ್ಟಿರೋ ಕಾಸೆ ಪಡ್ಕಿದ್ದೀನಿ ನೋಡಿ, ಅವ್ರು ಹುಟ್ಟಿದ ಜಾತಕ ಎಲ್ಲ, ನಾವು ಹುಟ್ಟಿದ ಜಾತಕ ಎಲ್ಲ, ಒಂದೊಂದು ಬೈಂಡು ಹಂಗೆ ಬಿದ್ದವ ನನ್ನ ಹತ್ರ. ಎಲ್ಲ ಪ್ರತಿಯೊಂದು ಮಡಗಿನಿ, ನಮ್ಮ ತಂಗರು ಹುಟ್ಟಿದ್ದು, ಮದುವೆ ಆದವು, ಲಾ ಪ್ರಿಂಟ್ಗಳೆಲ್ಲ ಮಡಗಿನಿ.
1: ಹಿಂದಿನ ಕಾಲದಲ್ಲಿ ಹಾಸ್ಪಿಟಲ್ಗಳೇ ಇರಲಿಲ್ಲ, ಹೇಗಿತ್ತು
0: ಆಗ? ನಮ್ಮ ತಾಯಿಯವರ ತಾಯಿ ಅವಮ್ಮ ಬಂದು ಎಲ್ಲಿಂದಾರು ಹೋಗ್ಬಿಟ್ಟು ಸೊಕ್ಕಿದ್ದು ಅಂದ್ಬಿಟ್ಟು ಉಜ್ಬಿಟ್ಟು ಹಿಂಗ ಎಲ್ಲ ಕೈ ಪೈಕಿ ಸಾರ್ಬಿಟ್ಟು ಇಳಿ ತಗೊಂಬಿಟ್ಟು ಕಟ್ಬಿಟ್ಟು ಆದ್ರ ಬೆಳ್ಕರಿ ಅವತ್ತಿಗೆ ಯಾವ ಕಾಯಿ ಬಿಡ್ತಿದ್ದಿಲ್ಲ. ಇಲ್ಲ,
1: 6 ಮಕ್ಕಳು ಅಂತ ಹೇಳಿದ್ವಿ, ಆ ಮಕ್ಳನ್ನ ಸಾಕ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇರ್ತೀವಿ
0: ಕಷ್ಟ ಬಿದ್ದೇವೆ ಗೊತ್ತಾ ನಾವು. 12 ಜನ ಮಕ್ಳು ಸಾಕ್ಬೇಕಾರೆ ಅಯ್ಯೋ, ಅವ್ರು ಕೇಳ್ದೆ ಅವೇನು ತಿಂಡಿ ಪಂಡಿ ಕೇಳ್ದವಲ್ಲ ಮಕ್ಕಳು, ತಿಂಡಿ ಗಿಂಡಿ ಕೇಳ್ದವ್ರಲ್ಲ, ಎಲ್ಲೇ ಹೋದ್ರು ತಿಂಡಿ ಪಂಡಿ ಕೇಳ್ದವ್ರಲ್ಲ, ನಾವು ತಂದವರು ಅಲ್ಲ, ಒಂದು ತಿಂಡಿ ತಂದು ಕೊಟ್ಟವರು ಅಲ್ಲ, ಅದಕ್ಕೆ ಸುಮ್ಮನೆ ಕೇಳ್ಬೇಕು. ನಮ್ಮ ಮಕ್ಕಳು ತಂದು ಕೊಟ್ಟಿವಿ, ನಮ್ಮ ತಂಗರಿಗೆ ಒಂದು ತಿಂಡಿನೂ ತಗೊಂಡು ಕೊಟ್ಟವ್ರಲ್ಲ.
1: ನೀವು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಸೌದೆಗಳೆಲ್ಲ ಎಲ್ಲಿ ಸಿಕ್ತಿದ್ದು?
0: ಇಲ್ಲಿ ಕಾಡಿನಲ್ಲಿ ಹೋಯ್ತಿದ್ವಲ್ಲ, ಸೊಳ್ಳಾಪುರ ಎಡಗನುಂಡಿ ಶಿಳ್ಳಾಪುರ ಮೂರ್ಕಲ್ಲು ಅಲ್ಲಿಂದ ತುಂಬ ಬತ್ತಿದ್ದ ಸೌದಿಯನ್ನು ಬಂಬ್ಲಾಪುರ.
1: ಎಷ್ಟಕ್ಕೆ ಮಾರ್ತಿದ್ರಿ
0: ಸೌದಿಯ? ಆಗ 150-200 ಅಷ್ಟೇ ಆಗ ಸೌದೆ ಖರ್ಚು. ಒಂದು ಟಿಕೆಟು 10 ರೂಪಾಯಿ, ಇದು ಸೌದೆ ಗಾಡಿ, ಅದು ಏರ್ಪೋರ್ಟ್ನಲ್ಲಿ ಚೆಕ್ ಮಾಡ್ಬಿಟ್ಟು ಹೋದ್ರೆ ಇನ್ನು ಮೈಸೂರು ಟೋಲ್ ಗೇಟು ಅಲ್ಲೇ ಚೆಕ್ ಮಾಡ್ತಿದ್ವು. ಅದ ಲೈಸೆನ್ಸ್
1: ಮಿಕ್ತಿತ್ತು
0: ಅದರಲ್ಲಿ ಎಲ್ಲ 15 ರೂಪಾಯಿ 20 ರೂಪಾಯಿ ಎಲ್ಲ ಸಾಮಾನು ಎಲ್ಲ
1: ಅಷ್ಟೇ.
0: ಹೆಚ್ಚಿಗೆ ಎಲ್ಲ ಒಂದು ಟೀ ಶಾಪ್ ಇಷ್ಟಾದ್ರೆ ಬಿಸ್ಕೋತ್ ಪಟ್ಟಣ ಹತ್ರ ಇಷ್ಟು, 7 ಆಣೆ, ಒಂದ್ ಕಟ್ ಬಿಡಿ 2 ಆಣೆ, ಒಂದ್ ಬಿಕ್ಕಿ ಪಟ್ಟಣ 6 ಕಾಸು ಆಗಿದ್ದು.
1: ಈಗ ಅನಿಸ್ತಿದೆ ವೃದ್ಧಾಪ್ಯ ಜೀವನ?
0: ಈಗ ಏನಪ್ಪ, ಈಗ 32 ರೂಪಾಯಿ ಕೂತದ ಬಿಡಿ, ಯಾರ ತಗೊಳ್ಸಿದಾರೆ ಈಗ? ಇಲ್ಲ, ಎಷ್ಟೋ ಜನ ಬಿಟ್ಟೆ ಬಿಟ್ಟು ಕೂತಾರ ನಮ್ಮ ಹಳ್ಳಿ ಜನ.
1: ಈಗ ಅನಿಸ್ತಿದೆ ವಯಸ್ಸಾದ ಜೀವನ?
0: ಏನಿಲ್ಲ ಮೇಡಮ್, ನನ್ಗೆ ಸೌಖ್ಯವಾಗಿ ಆರೋಗ್ಯವಾಗಿ ನಮ್ಮ ಹೆಣ್ಣು ಸೋದ್ಮೇಲೆ ನಮ್ಮ ಮನೇಲಿ ಏನಿದೆ ಅದು ಮಾಡ್ಕೊಂಡು ಉಂಡ್ಕೊಂಡು ಆರೋಗ್ಯ.
1: ಹಿಂದಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನ ದೇವ್ರ ರೀತಿ ನೋಡ್ತಿದ್ರು, ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ವೃದ್ಧಾಶ್ರಮ ಸೇರಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳಿ?
0: ಅದ್ರ ಬಗ್ಗೆ ಏನು ಮೇಡಮ್, ಆರೋಗ್ಯ ಒಳ್ಳೆ ಚೆನ್ನಾಗಲ್ಲ, ಸೌಕರ್ಯ ಇದೆ, ಏನ್ ತೊಂದರೆ ಏನಿಲ್ಲ. ಈಗ ಏನಿಲ್ಲ, ಅಲ್ಲಿ ಆಯ್ತು ಅಂದ್ರೆ ತಗೊಂಡೋಗಿ ಆಗ್ತಾ ಇರೋದೆ. ನಾವು ಆಗ ಅಷ್ಟೇ ಕ್ಲೀನ್ ಮಾಡಿದ್ರು ಮೇಡಮ್, ನಮ್ಮ ತಂದೆ ತಾಯಿಗೆಲ್ಲ. ನಮ್ಮ ತಾಯಿ 84 ತಿರೋದು, 14 84 ನಮ್ಮ ತಾಯಿ ತಿರುತ್ತ
1: ಎಲ್ಲಾನು ಇಷ್ಟು

0: ಸರಿಯಾಗಿ ಹೇಳ್ತಿರಲ್ಲ, ಏನಿದ್ರು ತಾತ್ಪರ್ಯ ಹೆಂಗ್ ಕಂಡಿಡ್ಕೋತೀರಿ ನೀವ್ ಇದನ್ನೆಲ್ಲ?
1: ಎಲ್ಲ ಗೊತ್ತಾಯ್ತದ ಅಲ್ಲಿ ನಮ್ ತಂದೆ ಬರ್ದು ಬರ್ದು ಮಾಡಿದ್ರ ಜಾತಕರ ಅದನ್ನೇ ಕೂತ್ಕೊಂಡು ಓದ್ಬಿಟ್ರೆ ಎಲ್ಲ ಗೊತ್ತಾಗುತ್ತೆ ನಮ್ಗೆ.
0: ಈಗಲೂ ಏನಾದ್ರು ಗೋಡೆ ಮೇಲೆ ಬರ್ದಿರೋದನ್ನ ಓದ್ತೀರಾ ನೀವು?
1: ದೃಷ್ಟಿ ಕಾಣಲ್ಲ ಅಷ್ಟೇ.
0: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಅದ್ರ ಬಗ್ಗೆ ಒಳ್ಳೇದಲ್ವಾ, ನಮಗ್ ಮಾಡೋದು ಒಳ್ಳೇದಲ್ವಾ, ನಿಮ್ಮಂತ ನಿಂತ್ಕೊಂಡು ನಾವು ಮಾಡ್ಕೊಟ್ರೆ ನಾವು ಒಳ್ಳೇದು, ನಮ್ ಸೌಕರ್ಯ ಚೆನ್ನಾಗ್ತದ, ಆರೋಗ್ಯ ಚೆನ್ನಾಗ್ತದ.
0: ಮೊದಲೆಲ್ಲ ಈ ತರ ವ್ಯವಸ್ಥೆ ಇರ್ಲಿಲ್ಲ.
1: ಇತ್ತಿಲ್ಲ, ಎಲ್ಲ ಇಲ್ಲ, ಯಾವತ್ತೇ ಇತ್ತಿಲ್ಲ. ಆಗ ಈಗ ತರ ತರ ಕೊನೆ ಚೀನ್ ತರ.
0: ಉಚಿತವಾಗಿ ಕಣ್ಣನ್ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟೋ ಬಡವರಿಗೆ ಕಣ್ಣಾಗಿದ್ದಾರೆ,
1: ಈಗ ಸಮಸ್ಯೆ ಒಳ್ಳೇದ ಮಾಡ್ಕೊಟ್ರೆ ನಮಗೂ ಅವ್ರಿಗೂ ಆಶೀರ್ವಾದ ಮಾಡ್ತೀವಿ. ಒಳ್ಳೇದು,
0: ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಷ್ಟೊತ್ತು ನಿಮ್ಮ ಒಂದು ಬೆಳೆದು ಬಂದ ದಾರಿ ಕುರಿತು ನಮ್ಮ ಜೊತೆ ಇಷ್ಟೊತ್ತು ಮಾಹಿತಿಯನ್ನ ತಿಳಿಸ್ಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ನಮಸ್ಕಾರ.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಲಿಂಜಿ ಕಾರ್ಯಕ್ರಮದಲ್ಲಿ ಬೆಳೆದು ಬಂದ ದಾರಿ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ವನ್ನೇಗೌಡರವರು ಇಲ್ಲಿಗೆ ಇವತ್ತಿನ ಮುಸ್ಲಿಂಜಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಲಿಂಜಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.

0: ಬೆಳಕು.
1: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ ಜೀವನ ಹಾಗೂ ನಡೆದು ಬಂದ ಹಾದಿಯ ಕುರಿತು ಹೆಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ

72 ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 23 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 72 ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 23 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನ ಗಂಧರ್ವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ನಾನು
1: ಐ,
0: ನೀನು
2: ಯು,
0: ಕಾಡು
1: ಫಾರೆಸ್ಟ್,
0: ಬೆಟ್ಟ
2: ಮೌಂಟೇನ್,
0: ಹೂ
3: ಫ್ಲವರ್,
0: ಬೆಟ್ಟದ ಹೂ
1: ಮೌಂಟೇನ್ ಫ್ಲವರ್.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಎಲ್ಲೇ ಇನ್ನೊಂದ್ಸಲ ಹೇಳು.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಪ್ರೀತಿಯ ಚಿರಂಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 72 ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 23 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಸ್ ಬಿಹಾರಿ ಬೋಸ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು

ಯೋಣ. ರಾಸ್ಬಿಹಾರಿ ಬೋಸ್ ಅವರು ಪಶ್ಚಿಮ ಬಂಗಾಳದ ಬರ್ಧಮಾನ್ ಜಿಲ್ಲೆಯ ಸುಬಹಲ್ದ ಗ್ರಾಮದಲ್ಲಿ 1880 ಮೇ 25 ಜನಿಸಿದರು. ಇವರು ಈ ಗ್ರಾಮದಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದರು. ನಂತರ ಚಂದ್ರನಗರದ ಡೂಪ್ಲೇಸ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ಆ ಸಮಯದಲ್ಲಿ ಚಂದ್ರನಗರ್ ಫ್ರೆಂಚ್ ಆಳ್ವಿಕೆಯಲ್ಲಿ ನಡೆಯುತ್ತಿತ್ತು ಮತ್ತು ಬೋಸ್ ಅವರು 1889 ಫ್ರೆಂಚ್ ಕ್ರಾಂತಿಯಿಂದ ಆಳವಾಗಿ ಪ್ರಭಾವಿತರಾಗಿದ್ದರು. ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ ಇವರು ಮತ್ತು ನಂತರ ಡೆಹ್ರಾಡೂನ್ ಅರಣ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಕ್ಲೆರಿಕಲ್ ಹುದ್ದೆಯಲ್ಲಿ ನೆಲೆಸಿದರು. ಆದಾಗ್ಯೂ ಅವರು ಕ್ರಾಂತಿಕಾರಿ ವಿಚಾರಗಳು ಮತ್ತು ಆಮೂಲಾಗ್ರ ಚಳವಳಿಗಳತ್ತ ಆಕರ್ಷಿತರಾದರು. ಇವರು ಜತಿನ್ ಮುಖರ್ಜಿ ಅಲಿಯಾಸ್ ಭಾಗಾ ಜತಿನ್ ಅವರೊಂದಿಗೆ ಪರಿಚಯವಾದರು ಮತ್ತು ಬಂಗಾಳದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ತೊಡಗಿಸಿಕೊಂಡರು. ಡಿಸೆಂಬರ್ 23 1912 ಭಾರತದ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜರ ಮೇಲೆ ಹತ್ಯೆಯ ಪ್ರಯತ್ನ ಮಾಡಲಾಯಿತು. ಈ ದಾಳಿಯ ಪ್ರಮುಖ ರೂವಾರಿ ಬೋಸ್ ಆಗಿದ್ದರು. ದಾಳಿಯಲ್ಲಿ ಹಾರ್ಡಿಂಜ್ ಗಾಯಗೊಂಡರು, ಆದರೆ ಕೊಲ್ಲಲ್ಪಟ್ಟಿಲ್ಲ. ಬೋಸ್ ಮತ್ತು ಅವರ ಸಹಚರರನ್ನ ಸೆರೆಹಿಡಿಯಲು ದೊಡ್ಡ ಮಾನವ ಬೇಟೆ ನಡೆಯಿತು, ಆದರೆ ಬೋಸ್ ಇಂದಿಗೂ ಸಿಕ್ಕು ಬೀಳಲಿಲ್ಲ. ಬಸಂತ್ ಕುಮಾರ್ ಬಿಸ್ವಾಸ್, ಅವಧ್ ಬಿಹಾರಿ ಮತ್ತು ಅಮೀರ್ ಚಂದ್ ಸೇರಿದಂತೆ ಈ ಮೂವರನ್ನ ಹಿಡಿದು ವಿಚಾರಣೆಗೆ ಒಳಪಡಿಸಿ ಗಲ್ಲಿಗೇರಿಸಲಾಯಿತು. ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸುವ ಸಂದರ್ಭದಲ್ಲಿ ಈ ಪ್ರಯತ್ನ ನಡೆದಿದೆ. ಚಾಂದಿನಿ ಚೌಕ್ ಪ್ರದೇಶದಲ್ಲಿ ಮೆರವಣಿಗೆ ಸಾಗುತ್ತಿದ್ದಾಗ ವೈಸ್ರಾಯ್ರವರ ಹೌಡಾದ ಮೇಲೆ ಮನೆಯ ತಯಾರಿ ಬಾಂಬ್ ಎಸೆಯಲಾಯಿತು. ಪೊಲೀಸ್ ಈ ಘಟನೆಯನ್ನು ದಲಿತ ಪಿತೂರಿ ಪ್ರಕರಣ ಅಥವಾ ದಲಿತ ಲಾಹೋರ್ ಪಿತೂರಿ ಪ್ರಕರಣ ಎಂದು ಕರೆಯಲಾಗುತ್ತದೆ. ಬೋಸ್ ಪೊಲೀಸರ ಸೆರೆಯಿಂದ ತಪ್ಪಿಸಿಕೊಂಡು ಆನಂತರ ಅವರು ಅಮೆರಿಕದಲ್ಲಿ ಹುಟ್ಟಿಕೊಂಡ ಗದಗ್ ಚಳವಳಿತ ಮುಖ ಮಾಡಿದರು ಮತ್ತು ವಿದೇಶಗಳಲ್ಲಿ ಭಾರತೀಯರು ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಂಗೆಗಳನ್ನು ಆಯೋಜಿಸುತ್ತಿದ್ದರು. ಬೋಸ್ ರವರನ್ನ ಚಳವಳಿಯ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಆದಾಗ್ಯೂ ಇದು ವಿಫಲವಾಯಿತು ಮತ್ತು ಅನೇಕರನ್ನ ಬಂಧಿಸಲಾಯಿತು. ಬೋಸ್ ಮತ್ತೊಮ್ಮೆ ಬಂಧನದಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಮತ್ತು 1915 ಜಪಾನ್ಗೆ ಪಲಾಯನ ಮಾಡಿದರು. ಜಪಾನ್ನಲ್ಲಿ ಅವರು ಅನೇಕ ಫ್ಯಾನ್ ರಷ್ಯಾ ಗುಂಪುಗಳೊಂದಿಗೆ ಪರಿಚಯವಾದರು. ಅವರು ಜರ್ಮನಿಯ ಹುಡುಗಿಯನ್ನ ಮದುವೆಯಾಗಿ ತಮ್ಮ ಜೀವನದಕ್ಕೂ ಅಲ್ಲಿ ವಾಸಿಸುತ್ತಿದ್ದರು. ಬೋಸ್ ಜಪಾನ್ನಲ್ಲಿ ಬಹಳ ಸಕ್ರಿಯರಾಗಿದ್ದರು. ಅಲ್ಲಿ ಅವರು ಭಾರತದ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು ಮತ್ತು ಭಾರತೀಯ ರಾಷ್ಟ್ರೀಯತಾವಾದಿ ಚಳವಳಿಯನ್ನು ಬೆಂಬಲಿಸುವಂತೆ ಜಪಾನಿನ ಸರ್ಕಾರವನ್ನು ಒತ್ತಾಯಿಸಿದರು. ಅವರು ಜಪಾನೀಸ್ ಭಾಷೆಯನ್ನು ಕಲಿತು ಮತ್ತು ಬರಹಗಾರ ಮತ್ತು ಪತ್ರಕರ್ತರಿಗೆ ಕೆಲಸ ಮಾಡಿದರು. 1942 ಟೋಕಿಯೋದಲ್ಲಿ ನಡೆದ ಸಮ್ಮೇಳನದಲ್ಲಿ ಅವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನು ಸ್ಥಾಪಿಸಿದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯವನ್ನು ರಚಿಸುವ ಬಯಕೆಯು ಅವರಿಗಿತ್ತು. ಇದು ಭಾರತೀಯ ಸೇನೆಯ ಹುಟ್ಟು. ಬ್ಯಾಂಕಾಕ್ನಲ್ಲಿ ನಡೆದ ಲೀಗ್ನ 2ನೇ ಸಮ್ಮೇಳನದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರನ್ನ ಚಳವಳಿಯ ನಾಯಕನಾಗಿ ಕರೆಯುವ ನಿರ್ಣಯವನ್ನು ಅಂಗೀಕರಿಸಲಾಯಿತು. 2ನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ಸೆರೆ ಹಿಡಿದ ಭಾರತೀಯ ಯುದ್ಧ ಕೈದಿಗಳನ್ನ ಭಾರತೀಯ ರಾಷ್ಟ್ರೀಯ ಸೇನೆಗೆ ಸೇರಿಸಲು ಲೀಗ್ ಪ್ರೋತ್ಸಾಹಿಸಿತು. ಬೋಸ್ 1945 ಕ್ಷಯರೋಗದಿಂದ ಬಳಲುತ್ತಿದ್ದರು ಮತ್ತು ಅವರು ಜನವರಿ 21 1941 ಟೋಕಿಯೋದಲ್ಲಿ ನಿಧನರಾದರು. ಜಪಾನ್ ಸರ್ಕಾರವು ಅವರಿಗೆ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಎಂಬ ಗೌರವವನ್ನು ನೀಡಿತು. ಕೇಳುತ್ತಲ ಇಸ್ರೋತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಸ್ಬಿಹಾರಿ ಬೋಸ್ ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ

0: ಶಾಪಿಂಗ್ ಹೇಗೆ ಮಾಡಬೇಕು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
4: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
6: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
7: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಆಲಿಸಿ ಬರೋಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡುವಸೆ ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ ನಂಜನಾಯ್ಕನಹಳ್ಳಿಯ ಶ್ರೀಯುತ ವನ್ನೇಗೌಡರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ಹರಿ

ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ನಂಜನಾಯ್ಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಸ್ ಬಿಹಾರಿ ಬೋಸ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ರಾಸ್ ಬಿಹಾರಿ ಬೋಸ್ ಅವರು ಪಶ್ಚಿಮ ಬಂಗಾಳದ ಬರ್ಧಮಾನ್ ಜಿಲ್ಲೆಯ ಸುಬಹಲ್ದ ಗ್ರಾಮದಲ್ಲಿ 1886 ಮೇ 25 ಜನಿಸಿದರು. ಇವರು ಈ ಗ್ರಾಮದಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದರು. ನಂತರ ಚಂದ್ರನಗರದ ಡೂಪ್ಲೆಕ್ಸ್ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ಆ ಸಮಯದಲ್ಲಿ ಚಂದ್ರನಗರ್ ಫ್ರೆಂಚ್ ಆಳ್ವಿಕೆಯಲ್ಲಿ ನಡೆಯುತ್ತಿತ್ತು ಮತ್ತು ಬೋಸ್ ರವರು 1889 ಫ್ರೆಂಚ್ ಕ್ರಾಂತಿಯಿಂದ ಆಳವಾಗಿ ಪ್ರಭಾವಿತರಾಗಿದ್ದರು. ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ ಇವರು ಮತ್ತು ನಂತರ ಡೆಹ್ರಾಡೂನ್ ಅರಣ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಕ್ಲೆರಿಕಲ್ ಹುದ್ದೆಯಲ್ಲಿ ನೆಲೆಸಿದರು. ಆದಾಗ್ಯೂ ಅವರು ಕ್ರಾಂತಿಕಾರಿ ವಿಚಾರಗಳು ಮತ್ತು ಆಮೂಲಾಗ್ರ ಚಳವಳಿಗಳತ್ತ ಆಕರ್ಷಿತರಾದರು. ಇವರು ಜತಿನ್ ಮುಖರ್ಜಿ ಅಲಿಯಾಸ್ ಭಾಗಾ ಜತಿನ್ ರವರೊಂದಿಗೆ ಪರಿಚಯವಾದರು ಮತ್ತು ಬಂಗಾಳದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ತೊಡಗಿಸಿಕೊಂಡರು. ಡಿಸೆಂಬರ್ 23, 1912 ಭಾರತದ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜರ ಮೇಲೆ ಹತ್ಯೆಯ ಪ್ರಯತ್ನ ಮಾಡಲಾಯಿತು. ಈ ದಾಳಿಯ ಪ್ರಮುಖ ರೂವಾರಿ ಬೋಸ್ ಆಗಿದ್ದರು. ದಾಳಿಯಲ್ಲಿ ಹಾರ್ಡಿಂಜ್ ಗಾಯಗೊಂಡರು, ಆದರೆ ಕೊಲ್ಲಲ್ಪಟ್ಟಿಲ್ಲ. ಬೋಸ್ ಮತ್ತು ಅವರ ಸಹಚರರನ್ನ ಸೆರೆಹಿಡಿಯಲು ದೊಡ್ಡ ಮಾನವ ಬೇಟೆ ನಡೆಯಿತು, ಆದರೆ ಬೋಸ್ ಇಂದಿಗೂ ಸಿಕ್ಕ ಬೀಳಲಿಲ್ಲ. ಬಸಂತ್ ಕುಮಾರ್ ಬಿಸ್ವಾಸ್, ಅವಧ್ ಬಿಹಾರಿ ಮತ್ತು ಅಮೀರ್ ಚಂದ್ ಸೇರಿದಂತೆ ಈ ಮೂವರನ್ನ ಹಿಡಿದು ವಿಚಾರಣೆಗೆ ಒಳಪಡಿಸಿ ಗಲ್ಲಿಗೇರಿಸಲಾಯಿತು. ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸುವ ಸಂದರ್ಭದಲ್ಲಿ ಈ ಪ್ರಯತ್ನ ನಡೆದಿದೆ. ಚಾಂದಿನಿ ಚೌಕ್ ಪ್ರದೇಶದಲ್ಲಿ ಮೆರವಣಿಗೆ ಸಾಗುತ್ತಿದ್ದಾಗ ವೈಸ್ರಾಯ್ ರವರ ಹೌಡಾದ ಮೇಲೆ ಮನೆಯ ತಯಾರಿ ಬಾಂಬೆ ಸೀಲಾಯಿತು. ಪೊಲೀಸ್ ಈ ಘಟನೆಯನ್ನು ದಲಿತ ಪಿತೂರಿ ಪ್ರಕರಣ

0: ಅಥವಾ ದಲಿತ ಲಾಹೋರ್ ಪಿತೂರಿ ಪ್ರಕರಣ ಎಂದು ಕರೆಯಲಾಗುತ್ತದೆ. ಬೋಸ್ ಪೊಲೀಸರ ಸೆರೆಯಿಂದ ತಪ್ಪಿಸಿಕೊಂಡು ಆನಂತರ ಅವರು ಅಮೆರಿಕದಲ್ಲಿ ಹುಟ್ಟಿಕೊಂಡ ಗದಗ್ ಚಳವಳಿತ ಮುಖ ಮಾಡಿದರು ಮತ್ತು ವಿದೇಶಗಳಲ್ಲಿ ಭಾರತೀಯರು ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಂಗೆಗಳನ್ನು ಆಯೋಜಿಸುತ್ತಿದ್ದರು. ಬೋಸ್ ರವರನ್ನ ಚಳವಳಿಯ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಆದಾಗ್ಯೂ ಇದು ವಿಫಲವಾಯಿತು ಮತ್ತು ಅನೇಕರನ್ನ ಬಂಧಿಸಲಾಯಿತು. ಬೋಸ್ ಮತ್ತೊಮ್ಮೆ ಬಂಧನದಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಮತ್ತು 1915ರಲ್ಲಿ ಜಪಾನ್ಗೆ ಪಲಾಯನ ಮಾಡಿದರು. ಜಪಾನ್ನಲ್ಲಿ ಅವರು ಅನೇಕ ಫ್ಯಾನ್ ರಷ್ಯಾ ಗುಂಪುಗಳೊಂದಿಗೆ ಪರಿಚಯವಾದರು. ಅವರು ಜರ್ಮನಿಯ ಹುಡುಗಿಯನ್ನ ಮದುವೆಯಾಗಿ ತಮ್ಮ ಜೀವನದಕ್ಕೂ ಅಲ್ಲಿಯೇ ವಾಸಿಸುತ್ತಿದ್ದರು. ಬೋಸ್ ಜಪಾನ್ನಲ್ಲಿ ಬಹಳ ಸಕ್ರಿಯರಾಗಿದ್ದರು. ಅಲ್ಲಿ ಅವರು ಭಾರತದ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು ಮತ್ತು ಭಾರತೀಯ ರಾಷ್ಟ್ರೀಯತಾವಾದಿ ಚಳುವಳಿಯನ್ನು ಬೆಂಬಲಿಸುವಂತೆ ಜಪಾನಿನ ಸರ್ಕಾರವನ್ನು ಒತ್ತಾಯಿಸಿದರು. ಅವರು ಜಪಾನೀಸ್ ಭಾಷೆಯನ್ನು ಕಲಿತು ಮತ್ತು ಬರಹಗಾರ ಮತ್ತು ಪತ್ರಕರ್ತರಿಗೆ ಕೆಲಸ ಮಾಡಿದರು. 1942ರಲ್ಲಿ ಟೋಕಿಯೋದಲ್ಲಿ ನಡೆದ ಸಮ್ಮೇಳನದಲ್ಲಿ ಅವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನು ಸ್ಥಾಪಿಸಿದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯವನ್ನು ರಚಿಸುವ ಬಯಕೆಯು ಅವರಿಗಿತ್ತು. ಇದು ಭಾರತೀಯ ಸೇನೆಯ ಹುಟ್ಟು. ಬ್ಯಾಂಕಾಕ್ನಲ್ಲಿ ನಡೆದ ಲೀಗ್ನ 2ನೇ ಸಮ್ಮೇಳನದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರನ್ನ ಚಳವಳಿಯ ನಾಯಕನಾಗಿ ಕರೆಯುವ ನಿರ್ಣಯವನ್ನು ಅಂಗೀಕರಿಸಲಾಯಿತು. 2ನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ಸೆರೆ ಹಿಡಿದ ಭಾರತೀಯ ಯುದ್ಧ ಕೈದಿಗಳನ್ನು ಭಾರತೀಯ ರಾಷ್ಟ್ರೀಯ ಸೇನೆಗೆ ಸೇರಿಸಲು ಲೀಗ್ ಪ್ರೋತ್ಸಾಹಿಸಿತು. ಬೋಸ್ 1945ರಲ್ಲಿ ಕ್ಷಯರೋಗದಿಂದ ಬಳಲುತ್ತಿದ್ದರು ಮತ್ತು ಅವರು ಜನವರಿ 21, 1941ರಂದು ಟೋಕಿಯೋದಲ್ಲಿ ನಿಧನರಾದರು. ಜಪಾನ್ ಸರ್ಕಾರವು ಅವರಿಗೆ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಎಂಬ ಗೌರವವನ್ನು ನೀಡಿತು. ಕೇಳುಗರೆ, ಕೇಳುತ್ತಲ್ಲ ಇಸ್ರೋ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಸ್ ಬಿಹಾರಿ ಬೋಸ್ ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 24ರ ಕುರಿತು SVYMನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮುಂದಿನ 32ನೆಯ ಮುಕ್ತಕ ಪರಬೊಮ್ಮನೀ ಜಗವ ರಚಿಸಿದವನಾದೊಡೆ ಅದು ಬರಿಯಾಟವೋ ಕನಸೋ
3: ನಿದ್ದೆ ಕಲರವವೋ
2: ಮರುಳನವನಲ್ಲದೊಡೆ ನಿಯಮವೊಂದಿರಬೇಕು ಗುರಿಗೊತ್ತದೇನಿಹುದು
3: ಮಂಕುತಿಮ್ಮ.
2: ಈ ಸೃಷ್ಟಿ ಕಾರ್ಯದಲ್ಲಿ ಯಾವ ಒಂದು ಹಿನ್ನೆಲೆ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡೋಣ. ಕೆಲವು ಸರ್ತಿ ನಮಗೆ ಏನೇನೋ ಕನಸುಗಳು ಬರುತ್ತೆ, ಏನೋ ಭಾಳ ಒಳ್ಳೆ ಕನಸೇ ಬಂದಿರ್ಬೋದು, ನನಗೆಲ್ಲೋ ಲಾಟ್ರಿ ಟಿಕೆಟಲ್ಲಿ ಚೆನ್ನಾಗಿ ಪ್ರೈಸ್ ಬಂದ್ಬಿಡ್ತು ಅಂತಲೋ ಏನೋ ಒಂದು ಕನಸು ಬಿದ್ದಿದೆ ಅಂತ ಅಂದ್ಕೊಂಡು ಭಾಳ ಕನಸಿನಲ್ಲಿ ಭಾಳ ಸಂತೋಷ ಪಟ್ಟಿರ್ತೀನಿ ನಾನು. ಆದರೆ ಎಚ್ಚರ ಆದ ತಕ್ಷಣ ಲಾಟ್ರಿ ಟಿಕೆಟು ಇಲ್ಲ ಅದು ಬಂದಂಥ

0: ಇದು ಇಲ್ಲ. ಸೊ ಹಾಗೆ ಯಾವುದೋ ಒಂದು ಭಯಾನಕವಾದಂಥ ಒಂದು ದುಸ್ವಪ್ನ ಬಿತ್ತು ಅಂತ ಅನ್ಕೊಳ್ಳೋಣ. ಹೆದರ್ಕೊಂಡು ಹೆದರ್ಕೊಂಡು ನಾನು ಎದ್ದೇಳ್ತೀನಿ, ಆದರೆ ಎದ್ದಾಗ ನೋಡ್ತೀನಿ, ಓ ಅವೆಲ್ಲ ಏನಿಲ್ಲ, ಅದು ಬರೀ ಕನಸು. ಸೊ ಕನಸು ಅನ್ನುವಂಥದ್ದು ಸತ್ಯವಲ್ಲ, ಅದು ಮಿಥ್ಯ. ಆಟದಲ್ಲಿ ನಾನು ಆಗಲೇ ಹೇಳ್ದಂಗೆ, ಕಳೆದ ಸರ್ತಿ ನಾವು ಅಂದ್ಕೊಂಡಂಗೆ ಯಾವುದೋ ವಸ್ತುವನ್ನು ಮುಚ್ಚಿಟ್ಬಿಟ್ಟು ಅದನ್ನು ಹುಡುಕು ಅನ್ನೋಂಥದ್ದು ರೀತಿಯಲ್ಲಿ ನಾವು ಆಟ ಆಡ್ತೀವಿ. ನಿದ್ದೆಯಲ್ಲಿ ನಾವು ಕನವರ್ಸ್ಕೊಳ್ಳೋದು ಉಂಟು. ಕನಸಿನ ಒಂದು ಸಂದರ್ಭದಲ್ಲಿ ನಿದ್ದೆಯಲ್ಲೇ ಕೆಲವರು ಮಾತಾಡ್ಕೊಳ್ತಾರೆ, ಆಮೇಲೆ ಎಚ್ಚರ ಆದಮೇಲೆ ಏನೋ ಆ ಥರ ಮಾತಾಡ್ತಿದ್ಯಲ್ಲ ಅಂತಂದರೆ ಹೌದಾ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಕಾರ್ಯ ಅದು ಆಗುತ್ತಾ ಇರುವಾಗ ಅದರ ಮೂಲ ಉದ್ದೇಶಗಳು ಅಥವಾ ಮೂಲ ಪ್ರೇರಣೆಗಳು ಕೆಲವು ಸರ್ತಿ ಹೊರಗೆ ನಮಗೆ ಗೊತ್ತಾಗೋ ರೀತಿಯದು ಆಗಿರಲ್ಲ. ಅಕಸ್ಮಾತಾಗಿ ತಾನೇ ತಾನಾಗಿಯೋ ಅಥವಾ ಬೇರೆ ಏನೋ ಮಾಡೋಕ್ಕೆ ಹೋಗಿ ಈ ರೀತಿಯ ಕೆಲಸವೋ ಆ ರೀತಿ ಆಗ್ತಾ ಇರುತ್ತೆ. ಇಲ್ಲಿ ಸಂದೇಹ ಏನಪ್ಪ ಅಂತಂದರೆ, ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿರೋವಂಥದ್ದು ಆ ರೀತಿಯ ಅಕಸ್ಮಾತಾಗಿ ಉದ್ದೇಶ್ಯರಹಿತವಾಗಿಯೇ ಅಥವಾ ಯಾವುದೋ ಬೇರೆ ಗುಂಗಲ್ಲಿ ಮಾಡಿರೋಂತಹ ಒಂದು ಕೆಲಸನ ಅಂತ. ಅಂದರೆ ಈ ಜಗತ್ತಿನ ವೈಶಾಲ್ಯವನ್ನು ನಾವು ನೋಡಿದಾಗ, ಜಗತ್ತಿನ ವೈವಿಧ್ಯತೆಯನ್ನು ನಾವು ನೋಡಿದಾಗ, ಅದರಲ್ಲಿರುವಂಥ ಸಂಕೀರ್ಣತೆಯನ್ನು ನೋಡಿದಾಗ, ಅದಷ್ಟೇ ಅಲ್ಲದೆ ಈ ಎಲ್ಲ ವೈವಿಧ್ಯತೆಯಲ್ಲೂ ಇರೋಂತಹ ಮೂಲಭೂತವಾದಂಥ ಏಕತೆ ಅನ್ನೋದನ್ನು ನಮಗೆ ಗೋಚರ ಆಗೋ ರೀತಿಯಲ್ಲಿರೋದನ್ನು ನಾವು ನೋಡಿದಾಗ, ನಮ್ಮ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು, ಯಾವುದೇ ಒಂದು ಜೀವಿ ಬೇರೆ ವಸ್ತು ಜೀವಿಗಳ ಸಹಾಯ, ಸಹಕಾರ, ಆಧಾರ ಇಲ್ಲದೆ ಬದುಕಕ್ಕಾಗಲ್ಲ. ಒಂದಕ್ಕೊಂದು ಆ ರೀತಿ ಸಮ್ಮಿಳಿತವಾದಂತಹ ಅಸ್ತಿತ್ವದಲ್ಲಿಯೇ ಇರಬೇಕು. ಇಲ್ಲದೆ ಹೋದರೆ ಒಂದು ರೀತಿಯ ಪೂರ್ಣವಾದಂತಹ ಅಸ್ತಿತ್ವದಲ್ಲಿ ಅದು ತನ್ನನ್ನು ತಾನು ಮೆರೆಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲ್ಲ. ಸೊ ಹಾಗೆ ಒಂದಕ್ಕೊಂದು ಹೊಂದಿಕೊಂಡು ಹೊಂದಾಣಿಕೆಯ ಒಂದು ಜೀವನದಲ್ಲೇ ನಡೀಬೇಕು ಅನ್ನೋ ರೀತಿಯಲ್ಲಿ ಬೆಸುಗೆಯಾಗಿದೆ ಅಂತಂದರೆ ಅಕಸ್ಮಾತ್ ಆಗಿ ಆಗಿರುವಂಥದ್ದು ಅಲ್ವೇನೋ ಅಂತ ಅನ್ಸುತ್ತೆ ನಮಗೆ. ಅದು ನಮಗೆ ಗೊಚ್ಚರ ಆಗುತ್ತೆ. ಸೊ ಅದು ಹೇಗೆ ಅಂತ ಯೋಚನೆ ಮಾಡಿದಾಗ ದೇವರು ಬಹುಶಃ ಅಂಥ ಪೆದ್ದ ಅಲ್ಲ ಅಂತ ಅನಿಸುತ್ತೆ ಅಂತ ಡಿ ವಿ ಜಿ ಅವ್ರು ಹೇಳ್ತಾರೆ. ಮರುಳನ್ ಅಲ್ಲ, ಆದರೆ ಮರುಳನ್ ಅಲ್ಲದೆ ಹೋದರೆ ಈ ಕೆಲಸ ಮಾಡಬೇಕಾದ್ರೆ ಏನೋ ಒಂದು ವ್ಯವಸ್ಥೆ ಇರಬೇಕು, ಒಂದು ಸಿಸ್ಟಮ್ ಇರಬೇಕು, ಒಂದು ಮೆಥಡ್ ಇರಬೇಕು. ಹೀಗೆ ಹೀಗೆ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತಲೇ ನೋಡಿ ಮಾಡಿರ್ಬೇಕು ಇದನ್ನು, ಹೌದಲ್ವಾ? ಸೊ ಆ ರೀತಿ ಒಂದು ವ್ಯವಸ್ಥೆ ಇದೆಯಾ ಅಂತ ಇದು ಪ್ರಶ್ನೆ. ಇದಕ್ಕೆ ನಾವು, ನನಗೆ ಸುಮಾರು ಸರ್ತಿ ಅನಿಸೋಂಥ ಉದಾಹರಣೆ ನನಗೇನಪ್ಪ ಅಂತಂದರೆ, ಕೆಲವು ನಾವು ಕಳ್ಸತಿ ಅದು ಅಡುಗೆದು ಉದಾಹರಣೆ ತಗೊಂಡಿದ್ವಿ, ಅದರಲ್ಲೇ ನಾವು ನೋಡ್ಬೋದು. ಮನೆಯಲ್ಲಿ ಎಲ್ರಿಗೂ ಅಡುಗೆಯ ಸಂಪೂರ್ಣ ಹಂತಗಳು ಗೊತ್ತಿರಲ್ಲ. ಈಗ ಮಕ್ಕಳನ್ನು ಕೂಡ ಬಾ ನೀನು ಏನಾದರೂ ಮಾಡು ಅಂತ ನಾವು ಕರ್ಕೊಳ್ಳೋದುಂಟು. ಸೊ ಸಪೋಸ್ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಸಾಂಬಾರು ಮಾಡೋದರ ಎಲ್ಲ ಹಂತಗಳು ಆ ಮಗುವಿಗೆ ಗೊತ್ತಿರಲ್ಲ. ಆ ಮಗುವಿಗೆ ಗೊತ್ತಿರೋದೇನು, ಏನೋ ಬಹುಶಃ ಒಂದು ತರಕಾರಿ ಹೆಚ್ಚು ಅಂತೇನೋ ಕೊಡ್ಬೋದು, ಅಥವಾ ತರಕಾರಿ ಸಿಪ್ಪೆಗಳು ಬಿದ್ದಿರುತ್ತಲ್ಲ ಆ ಸಿಪ್ಪೆ ತೊಗೊಂಡೋಗಿ ನೀನು ಆಚೆ ಹಾಕ್ಬಿಟ್ಬಪ್ಪ ಅಂತ ಏನೋ ಒಂದು ಆ ಥರದ ಒಂದು ಕೆಲಸ ಕೊಡ್ಬೋದು. ಆ ಥರದ ಕೆಲಸವನ್ನಷ್ಟೇ ಮಗು ಮಾಡುತ್ತೆ, ಅದು ಮಾತ್ರ ಕಾಣಿಸ್ತಾ ಇದೆ. ಆದರೆ ಅದಲ್ಲದೆ ಇನ್ನೂ ಹತ್ತಾರು ಕ್ರಮಗಳು ಅಡಿಗೆಯ ಪ್ರಕ್ರಿಯೆಯಲ್ಲಿ ಅಡಕವಾಗಿರುತ್ತೆ, ಅದು ಮಗುಗೆ ಗೊತ್ತಿಲ್ಲ. ಆದರೆ ಮಾಡ್ತಾ ಇರೋವಂಥ ಅಮ್ಮನಿಗೋ ಗಂಡನಿಗೋ ಹೆಂಡತಿಗೋ ಯಾರಿಗೋ ಗೊತ್ತು, ಅವರು ಅದನ್ನು ಮಾಡ್ತಿದ್ದಾರೆ. ನಮಗೆ ಆ ಮಗುವಿನ ಕಣ್ಣಿಗೆ ಕಾಣ್ತಾ ಇರುವಂಥದ್ದು, ಮಗುವಿನ ಕೈಗೆ ಎಟುಕುವಂಥದ್ದು ಆ ಹತ್ತಾರು ಹಂತಗಳಲ್ಲಿ ಯಾವುದೋ ಒಂದು ಸಣ್ಣ ಹೆಜ್ಜೆ ಮಾತ್ರ. ಸೊ ಹಾಗಾಗಿ ಮಗು ಏನನ್ಕೊಳ್ಳುತ್ತೆ, ಅಡುಗೆ ಅಂತಂದರೆ ಬರೀ ಸಿಪ್ಪೆನ ತೊಗೊಂಡೋಗಿ ಆಚೆ ಹಾಕೋದು ಅಷ್ಟೇನೇನೋ, ಹಂಗೆ ಅನ್ಕೊಂಬಿಟ್ರೆ ತಪ್ಪು ಅಲ್ವಾ? ಬೇರೆ ಏನೋ ಗುರಿ ಗೊತ್ತಿದೆ, ಅದಕ್ಕೇನೋ ಒಂದು ಮೂಲವಾದಂಥ ಉದ್ದೇಶ ಇದೆ, ಅದಕ್ಕೊಂದು ಕ್ರಮ ಇದೆ. ಆದರೆ ಆ ಕ್ರಮ ಈ ಸಂದರ್ಭದಲ್ಲಿ ಮಗುವಿಗೆ ಕಾಣಿಸ್ತಾ ಇಲ್ಲ ಅನ್ನೋ ಹಾಗಿದೆಯಲ್ವಾ? ಹಾಗೇನ್ಬಿಟ್ಟು ಗೊತ್ತು ಗುರಿನೇ ಇಲ್ಲ ಅಂತ ಅನ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಹಾಗಾದರೆ ಇದನ್ನು ಪರೀಕ್ಷೆ ಮಾಡಬೇಕಾದ್ರೆ, ಇದು ತಿಳ್ಕೊಳ್ಬೇಕಾದ್ರೆ ಹೇಗೆ ಅಂತ ಮುಂದಿನ ಮುಕ್ತಕದಲ್ಲಿ ಮುಂದುವರಿಸ್ತಾ ಯೋಚನೆ ಮಾಡೋಣ. ನರ ಪರೀಕ್ಷೆಯೇ ಬೊಮ್ಮನಾಶಯವೇ,
1: ನರ ಪರೀಕ್ಷೆಯೇ ಬೊಮ್ಮನಾಶಯವೇ,
0: ನಮ್ಮ ಬಾಳ್
1: ನಮ್ಮ ಬಾಳ್
0: ಬರಿ ಸಮಸ್ಯೆಯೇ
1: ಬರಿ ಸಮಸ್ಯೆಯೇ,
0: ಅದರ ಪೂರಣವದೆಲ್ಲಿ
1: ಅದರ ಪೂರಣವದೆಲ್ಲಿ,
0: ಸುರಿದು ಪ್ರಶ್ನೆಗಳನ್
1: ಸುರಿದು ಪ್ರಶ್ನೆಗಳನ್
0: ಉತ್ತರವ ಕುಡೆ ಬಾರದನ

0: ಉತ್ತರವ ಕುಡೆ ಬಾರದನ
1: ಗುರುವೆಂದು ಕರೆಯುವೆಯ ಮಂಕುತಿಮ್ಮ
0: ಗುರುವೆಂದು ಕರೆಯುವೆಯ ಮಂಕುತಿಮ್ಮ
1: ಬಹಳ ಸುಂದರವಾದಂತಹ ಮುಕ್ತಕ. ಬೊಮ್ಮನ ಆಶಯ ಅಂದರೆ ಪರಬ್ರಹ್ಮ ಸೃಷ್ಟಿಯಲ್ಲಿ ತೊಡಗಿರುವಾಗ ಅವನ ಆಶಯ ಅದೇನು ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಗುರಿ ಗೊತ್ತು ಇದೆಯಾ ಅಂತ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಆಶಯ ಅನ್ನುವಂಥದ್ದು ಮನುಷ್ಯನನ್ನು ಪರೀಕ್ಷೆ ಮಾಡಬೇಕು ಅನ್ನೋದಷ್ಟೇ ಅವನ ಆಶಯವ. ಮನುಷ್ಯನಿಗೆ ಅನೇಕ ಕಷ್ಟಗಳನ್ನು ಕೊಟ್ಟು ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಅವನನ್ನು ಎದುರು ಮಾಡಿ ಯಾವ ವ್ಯಕ್ತಿ ಹೇಗೆ ನಡ್ಕೋತಾನೆ ಅನ್ನೋದನ್ನು ನೋಡೋದೇ ಇದರ ಆಶಯನ. ನಮ್ಮ ಬಾಳು ಕೇವಲ ಸಮಸ್ಯೆಗಳ ಒಂದು ಗಂಟ. ಆ ಸಮಸ್ಯೆಗಳಲ್ಲಿ ಯಾರು ಉತ್ತೀರ್ಣರಾಗ್ತಾರೆ ಅನ್ನೋದನ್ನು ನೋಡೋದೇ ಬ್ರಹ್ಮನ ಒಂದು ಉದ್ದೇಶನ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಕೊಡ್ತಾ ಇರುವಂಥ ಇದು ಕೂಡ ಬಹಳ ಚೆನ್ನಾಗಿದೆ. ಈಗ ಸಪೋಸ್ ಒಂದು ಕ್ಲಾಸ್ನಲ್ಲಿ ಪಾಠ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಪಾಠ ಮಾಡೋದ್ರ ಬದಲು ಮೇಷ್ಟ್ರು ಮಾಡಬೇಕಾದಂಥ ಪಾಠದ ವಿಷಯದ ಬಗ್ಗೆ ಮಕ್ಕಳನ್ನೇ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿಬಿಟ್ರು ಅಂದ್ಕೊಳ್ಳೋಣ. ಯಾವುದೋ ಒಂದು ಗಹನವಾದಂಥ ಒಂದು ವಿಚಾರ ಮಕ್ಕಳಿಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಹೊಸದಾಗಿ ತಿಳ್ಕೊತಾ ಇದ್ದಾರೆ. ಪಾಠ ಮಾಡಬೇಕಾದ್ರೆ ಮೇಷ್ಟ್ರ ಒಂದು ಕರ್ತವ್ಯ ಏನು? ಮೊದಲು ಪಾಠದ ವಿಷಯದ ಬಗ್ಗೆ ಮಕ್ಕಳಿಗೆ ಹೇಳಬೇಕು, ಮಕ್ಕಳು ಅರ್ಥ ಮಾಡ್ಕೊಂಡ್ರ ಅನ್ನೋದನ್ನು ನೋಡಬೇಕು. ಆಮೇಲೆ ಬೇಕಾದರೆ ಪ್ರಶ್ನೆ ಕೇಳಲಿ. ಇಲ್ಲ, ಈ ಮೇಷ್ಟ್ರು ಏನು ಮಾಡ್ತಿದ್ದಾರೆ, ಈಗ ಬರ್ತಾ ಇದ್ದಂಗೆ ಬರೀ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಬರೀ ಸಮಸ್ಯೆಗಳನ್ನೇ ಎದುರು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಅದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಇಲ್ಲ ಸರ್ ನಮಗೆ ಗೊತ್ತಿಲ್ಲ, ನೀವೇ ಹೇಳಿ ಅಂತ ಕೇಳಿದ್ರೆ ಆ ಮೇಷ್ಟ್ರು ಏನು ಮಾಡ್ತಿದ್ದಾರೆ, ಕ್ಲಾಸಿಂದನೇ ಹೊರಟೋದ್ರು, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಈಗ. ಸೊ ಪ್ರಶ್ನೆಗಳ ಒಂದು ಉದ್ದದ ಪ್ರಶ್ನೆ ಪತ್ರಿಕೆ ಮೇಷ್ಟ್ರು ಕೊಟ್ಟುಬಿಟ್ರು, ಉತ್ತರ ನಮಗೆ ಗೊತ್ತಾಗ್ತಿಲ್ಲ ಸರ್ ನೀವು ಹೇಳ್ಕೊಡಿ ಅಂತಂದರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಸೊ ಆ ಥರ ಆಗ್ಬಿಟ್ಟಿದೆಯಲ್ಲ, ಆ ಥರ ಮೇಷ್ಟ್ರು ಕ್ಲಾಸಿಂದನೇ ಬಿಟ್ಟು ಹೊರಟೋದ್ರು ಅಂತಂದರೆ ಅವರನ್ನ ನಿಜವಾದ ಗುರು ಅಥವಾ ಮಾರ್ಗದರ್ಶಕ ಶಿಕ್ಷಕ ಅಂತ ಕರೆಯೋಕ್ಕೆ ಸಾಧ್ಯವಾ? ನಾವಂತೂ ಕರೆಯಲ್ಲ ಅಲ್ವಾ, ಹೇ ಬಿಟ್ಟು ಹೊಟ್ಟೋದ್ರು ಸರಿಯಾಗಿ ಹೇಳ್ಕೊಡ್ಲೇ ಇಲ್ಲ ಅಂತಂತೀವಿ. ಡಿ ವಿ ಜಿಯವರು ದೇವ್ರ ಬಗ್ಗೆ ಕೂಡ ಅದೇ ರೀತಿಯ ಪ್ರಶ್ನೆ ಮುಂದೆ ಇಡ್ತಾ ಅವರು ಹಂಗೆ ದೇವರು ಹಂಗೆ ಮಾಡ್ತಿರೋಂಗಿದೆಯಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನಮಗೆ ಬರೀ ಸಮಸ್ಯೆಗಳನ್ನು ಮಾತ್ರ ನಮ್ಮ ಮುಂದೆ ಇಡ್ತಾ ಇದ್ದಾನೆ ದೇವರು, ಅದರ ಉತ್ತರಗಳನ್ನು ಪರಿಹಾರಗಳನ್ನು ಹೇಗೆ ಕಂಡ್ಕೋಬೇಕು, ಅದರ ಪೂರಣ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಹೇಳ್ತಾನೆ ಇಲ್ಲ ಅಲ್ವಾ, ಅಂಥವ್ರನ್ನ ನಾವು ಗುರು ಅಂತ ಕರಿಬಹುದಾ ಅಂತ ಇಲ್ಲಿ ಡಿ ವಿ ಜಿಯವರ ಪ್ರಶ್ನೆ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 24 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 25 ತಾರೀಕಿನ ಸೋಮವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಕಿತ್ತೂರು, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಮಳೆ. ಅಜಾರಾರಾಮ ದೇಗುಲದಲ್ಲಿ ವಾಳ್ಯ ಶಿಲ್ಪ ಪತ್ತೆ. ಸೂರ್ಯಕಿರಣ ಏರೋಬ್ಯಾಟಿಕ್ಗೆ 30 ಸಂಭ್ರಮ. ಕನಿಷ್ಠ ವೇತನ 19 ವಲಯಕ್ಕೆ ಅನ್ಯಾಯ. ಯುದ್ಧ ಅಂತ್ಯ, ಅಮೆರಿಕ ಇರಾನ್ ಒಪ್ಪಿಗೆ. ಧರ್ಮಪುರದಲ್ಲಿ ಮಳೆ. UPSC ಪರೀಕ್ಷೆ ಸುಗಮ. ಸಾಗಣೆ ವೆಚ್ಚ 19% ಏರಿಕೆ. ವಿದೇಶಿ ಪ್ರಯಾಣ ವೆಚ್ಚ ಇಳಿಕೆ. ಸಿಮೆಂಟ್ ಉತ್ಪಾದನಾ ಪ್ರಗತಿ 8%. ಜನರಿಗೆ ಮಿತವ್ಯಯ ಪಾಠ, ದಾಖಲೆಯ ಆಮದಿಗೆ ಒಪ್ಪಿಗೆ. ಎಲಿಮಿನೇಟರ್ಗೆ ರಾಜಸ್ಥಾನ್ ರಾಯಲ್ಸ್. ಕ್ರಿಕೆಟಿಗ ಅಕ್ಷಯ್ ಹೃದಯಾಘಾತ. ಬ್ಯಾಸ್ಕೆಟ್ಬಾಲ್ ಕ್ವಾರ್ಟರ್ಗೆ ರಾಜ್ಯ ಬಾಲಕರು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಗೆಲುವಿನ ಸಿಹಿ. ಬೆಳಗಾವಿಯ ಶ್ರೀಕರ ಚಾಂಪಿಯನ್. WM ಗೌರವಕ್ಕೆ ಪಾತ್ರರಾದ ಸ್ವರಲಕ್ಷ್ಮಿ. 5000 ಮೀಟರ್ ಓಟ ಗುಲ್ವಿಯರ್ ರಾಷ್ಟ್ರೀಯ ದಾಖಲೆ. ಸತತ 5ನೇ ಬಾರಿ ಪ್ರಶಸ್ತಿ ಗೆದ್ದ ಸೃಷ್ಟಿ. ಪ್ಯಾರಾ ಅಥ್ಲೆಟಿಕ್ ಇಂದಿನಿಂದ. ಪ್ರಮುಖಾಂಶಗಳ ವಿವರಣೆ. ಕಿತ್ತೂರು, ಕರ್ನಾಟಕ ಕಲ್ಯಾಣ ಜಿಲ್ಲೆಗಳಲ್ಲಿ ಮಳೆ. ಹುಬ್ಬಳ್ಳಿ, ಹುಬ್ಬಳ್ಳಿ ನಗರ ಸೇರಿದಂತೆ ಧಾರವಾಡ, ಬಳ್ಳಾರಿ, ವಿಜಯನಗರ, ಉತ್ತರ ಕನ್ನಡ, ಬೆಳಗಾವಿ, ವಿಜಯ

ಇದು ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಶನಿವಾರ ತಡರಾತ್ರಿಯಿಂದ ಭಾನುವಾರ ಮುಂಜಾನೆವರೆಗೆ ವ್ಯಾಪಕ ಮಳೆಯಾಗಿದೆ. ಧಾರವಾಡ ಜಿಲ್ಲೆಯ ಕೆಲವೆಡೆ ಮಳೆಯೊಂದಿಗೆ ಗುಡುಗು ಮಿಂಚಿನ ಆರ್ಭಟ ಜೋರಿತ್ತು. ಧಾರವಾಡ ನಗರದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಸೂರ್ಯಕಿರಣ ಏರೋಬ್ಯಾಟಿಕ್ಗೆ 30ರ ಸಂಭ್ರಮ. ಬೀದರ್ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ ಏರೋಬ್ಯಾಟಿಕ್ ತಂಡ ಈಗ 30ರ ಸಂಭ್ರಮದಲ್ಲಿದೆ. 3 ದಶಕಗಳಲ್ಲಿ ಈ ತಂಡದ ಕಾರ್ಯ ಹಾಗೂ ಸಾಧನೆ ಅನನ್ಯವಾಗಿದ್ದು ವಾಯುಪಡೆಯ ರಾಯಭಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಜಾರರಾಮ ದೇಗುಲದಲ್ಲಿ ವ್ಯಾಳ್ಯ ಶಿಲ್ಪ ಪತ್ತೆ. ಹೊಸಪೇಟೆ ಅತ್ಯಂತ ಶಕ್ತಿಶಾಲಿ ಮತ್ತು ರೋಚಕ ಕಾಲ್ಪನಿಕ ಪ್ರಾಣಿ ಯಾಳಿ ಎಂದು ಕರೆಯಲಾಗುವ 2 ಅಡಿ ಎತ್ತರದ ವ್ಯಾಳದ ಕಲ್ಲಿನ ಕೆತ್ತನೆಯು ಹಂಪಿಯ ಹಜಾರರಾಮ ದೇವಸ್ಥಾನದ ಆವರಣದಲ್ಲಿ ಪತ್ತೆಯಾಗಿದೆ. ಕನಿಷ್ಠ ವೇತನ 19 ವಲಯಕ್ಕೆ ಅನ್ಯಾಯ. ಬೆಂಗಳೂರು ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಗಾರ್ಮೆಂಟ್ಸ್ ಸೇರಿದಂತೆ 19 ಉದ್ಯಮಿಗಳನ್ನು ಹೊರಗಿಟ್ಟಿರುವುದನ್ನು ಗಾರ್ಮೆಂಟ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ ವರ್ಕರ್ಸ್ ಯೂನಿಯನ್ ಖಂಡಿಸಿದೆ. ಯುದ್ಧ ಅಂತ್ಯ, ಇರಾನ್ ಅಮೆರಿಕ ಒಪ್ಪಿಗೆ. ಡೆಹರಾಡೂನ್ ಪಶ್ಚಿಮ ಏಷ್ಯಾದ ಯುದ್ಧ ಕೊನೆಗೊಳಿಸಲು ಅಮೆರಿಕ ಹಾಗೂ ಇರಾನ್ ಒಪ್ಪಂದಕ್ಕೆ ಮುಂದಾಗಿದೆ ಎಂದು ಅಮೆರಿಕದ ಉನ್ನತ ರಾಜತಾಂತ್ರಿಕರೊಬ್ಬರು ತಿಳಿಸತೊಡಗಿದ್ದಾರೆ. ಆದರೆ ಈ ಒಪ್ಪಂದವು ತನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕಡಿವಾಣ ಹಾಕುವಂತಿಲ್ಲ ಎಂದು ಇರಾನ್ ಹೇಳಿದೆ. ಧರ್ಮಪುರದಲ್ಲಿ ಮಳೆ. ಧರ್ಮಪುರ ಪೂರ್ವ ಮುಂಗಾರಿನ ಕೊರತೆಯಿಂದ ಕೃಷಿ ಚಟುವಟಿಕೆಗಳಲ್ಲಿ ದೂರ ಉಳಿದಿದ್ದ ರೈತರು ಭಾನುವಾರ ಸುರಿದ ಮಳೆಯಿಂದ ಸಮಾಧಾನಗೊಂಡಿದೆ. ನೀರಾವರಿ ಹೊಂದಿದ ರೈತರು ಶುಂಠಿ ಬಾಳೆ ಅರಿಶಿನ ಬಿತ್ತನೆ ಮಾಡಿದರು. ಅಂತರ್ಜಲ ಕಡಿಮೆಯಾಗಿ ಕೂಡ ಅವರು ಕಡಿಮೆ ಮಳೆಯಾಗಿ ಪರಿತಪಿಸುತ್ತಿದ್ದರು. ಜನರು ಕುಡಿಯುವ ನೀರಿನ ಸಮಸ್ಯೆಯಿಂದ ಕಂಗಾಲಾಗಿದ್ದರು. ಸಂಜೆ ಸುರಿದ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿವೆ. ಹಳ್ಳದ ಕೊಪ್ಪಲು, ರತ್ನಪುರಿ, ತರಿಕಲ್, ಮಲ್ಲೇಗೌಡನಪುರ ಕೊಪ್ಪಲು, ಗೌರಿಪುರ, ನಂಜನಪುರ ಉತ್ತಮ ಮಳೆಯಾಗಿದೆ. ಯುಪಿಎಸ್ಸಿ ಪರೀಕ್ಷೆ ಸುಗಮ. ಮೈಸೂರು ನಗರದ 12 ಕೇಂದ್ರಗಳಲ್ಲಿ ಭಾನುವಾರ ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆಯು ನಡೆಯಿತು. ಜಿಲ್ಲೆಯಲ್ಲಿ 4,447 ಅಭ್ಯರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದರು. ಇದೇ ಮೊದಲ ಬಾರಿಗೆ ಪರೀಕ್ಷೆ ಬರೆದವರೊಂದಿಗೆ ಈ ಹಿಂದಿನ ವರ್ಷಗಳಲ್ಲಿ ಎದುರಿಸಿದ್ದರನ್ನು ಭಾಗವಹಿಸುತ್ತಿದ್ದರು. ಬೆಳಗ್ಗೆ 9:00 ರಿಂದ 11:00 ಸಾಮಾನ್ಯ ಜ್ಞಾನ ಪರೀಕ್ಷೆ ಹಾಗೂ ಮಧ್ಯಾಹ್ನ 2:00 ರಿಂದ 4:30 ಸಿ ಸ್ಮಾರ್ಟ್ ಪರೀಕ್ಷೆ ನಡೆಯಲಾಯಿತು. ಮರುಮೌಲ್ಯಮಾಪನ ಹೆಚ್ಚುವರಿ ಶುಲ್ಕ ಪಾವತಿ. ನವದೆಹಲಿ 12ನೇ ತರಗತಿಯ ಮರು ಮೌಲ್ಯಮಾಪನ ಪ್ರಕ್ರಿಯೆ ವೇಳೆ ತಾಂತ್ರಿಕ ದೋಷದಿಂದ ವಿದ್ಯಾರ್ಥಿಗಳಿಗೆ ವಿಧಿಸಿದ ಹೆಚ್ಚುವರಿ ಶುಲ್ಕವನ್ನು ಮರುಪಾವತಿ ಮಾಡುವುದಾಗಿ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಭಾನುವಾರ ತಿಳಿಸಿದ. ಮರುಮೌಲ್ಯಮಾಪನದ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಎದುರಿಸಿದ ತಾಂತ್ರಿಕ ದೋಷಗಳ ಕುರಿತು ವಿವರವಾದ ವರದಿಯನ್ನು ಸಲ್ಲಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಡಿಎಸ್ಸಿಗೆ ಸೂಚಿಸಿದ. ಸಾಗಣೆ ವೆಚ್ಚ ಶೇಕಡ 19% ಏರಿಕೆ. ನವದೆಹಲಿ ಭಾರತ ಸೇರಿದಂತೆ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಸಕ್ತ ವರ್ಷದ ಮಾರ್ಚ್ನಿಂದ ಮೇ ತಿಂಗಳ ಇದುವರೆಗಿನ ಸಾಗಣೆ ವೆಚ್ಚವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡ 19% ಏರಿಕೆಯಾಗಿದ್ದು ಸರಕು ಸೇವೆಗಳ ನೀಡುವ ಫಾರ್ ಎ ಸಂಸ್ಥೆಯಲ್ಲಿ ವರದಿ ತಿಳಿಸಿದೆ. ವಿದೇಶಿ ಪ್ರಯಾಣ ಹೆಚ್ಚಳ ಇಳಿಕೆ. ಮುಂಬೈ ಭಾರತೀಯರು ವಿದೇಶಿ ಪ್ರಯಾಣಕ್ಕೆ ಮಾಡುವ ಖರ್ಚು ಮಾರ್ಚ್ ತಿಂಗಳಲ್ಲಿ ಅಂದಾಜು 2,010 ಕೋಟಿಯಷ್ಟು ಕಡಿಮೆಯಾಗಿದ್ದು 10,431 ಕೋಟಿಗೆ ಇಳಿದಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಂಕಿಅಂಶಗಳು ತಿಳಿಸಿವೆ. ಸಿಮೆಂಟ್ ಉದ್ಯಮದ ಪ್ರಗತಿ ಶೇಕಡ 8%. ನವದೆಹಲಿ ಮೂಲಸೌಕರ್ಯ ವಲಯದ ಮೇಲೆ ಸರ್ಕಾರ ಮಾಡುವ ವೆಚ್ಚವು ಏರಿಕೆಯಾಗಿದೆ ಮತ್ತು ಮನೆಗಳಿಗೆ ಬೇಡಿಕೆ ಹೆಚ್ಚಳವಾಗಿದೆ. ಹೀಗಾಗಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ದೇಶದ ಸಿಮೆಂಟ್ ವಲಯವು ಶೇಕಡ 7ರಿಂದ 8% ಬೆಳವಣಿಗೆ ಕಾಣುವ ನಿರೀಕ್ಷೆ ಇದೆ ಎಂದು ಪ್ರಮುಖ ಸಿಮೆಂಟ್ ತಯಾರಕ ಕಂಪನಿಗಳು ಅಂದಾಜಿಸಿವೆ. ಜನರಿಗೆ ಮಿತವ್ಯಯ ಪಾಠ, ದಾಖಲೆಯ ಆಮದಿಗೆ ಒಪ್ಪಿಗೆ. ನವದೆಹಲಿ ಪ್ರಧಾನಿಯವರೇ ಒಂದೆಡೆ ವಿದೇಶಿ ವಿನಿಮಯ ಉಳಿಸುವಂತೆ ಕೋರುವ ನೀವು ದೇಶದ ಜನರಿಗೆ ಮಿತವ್ಯಯ ಪಾಠ ಮಾಡುತ್ತಿದ್ದೀರಿ, ಇನ್ನೊಂದೆಡೆ ಅಮೆರಿಕದಿಂದ ದಾಖಲೆ ಪ್ರಮಾಣದ ಆಮದಿಗೆ ಒಪ್ಪಿಕೊಳ್ಳುವುದು ಏಕೆ ಎಂದು ಕಾಂಗ್ರೆಸ್ ಭಾನುವಾರ ಪ್ರಶ್ನಿಸಿದೆ. ಎಲಿಮಿನೇಟರ್ಗೆ ರಾಜಸ್ಥಾನ್ ರಾಯಲ್ಸ್. ಮುಂಬೈ ಚೋಪ್ರಾ ಅರ್ಚರ್ ರವರ ಆಲ್ರೌಂಡರ್ ಆಟದ ಬಲದಿಂದ ರಾಜಸ್ಥಾನ್ ರಾಯಲ್ಸ್ ತಂಡವು ಪ್ಲೇ ಆಫ್ ಪ್ರವೇಶಿಸಿತು. ಭಾನುವಾರ ವಾಕಿಂಡಾ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಎದುರು 30 ರನ್ಗಳ ಜಯ ಸಾಧಿಸಿದ ರಾಯಲ್ಸ್ ಪ್ಲೇ ಆಫ್ ಪ್ರವೇಶಿಸಿದ 4ನೇ ತಂಡವಾಯಿತು. ಒಟ್ಟು 16 ಅಂಕ ಗಳಿಸಿತು. ಇದರಿಂದಾಗಿ ಪಂಜಾಬ್ ಕಿಂಗ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು

ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಪ್ಲೇ ಆಫ್ ಆಸೆ ಕಮರಿತು. ಟಾಸ್ಕ್ ಇದ್ದು ಮುಂಬೈ ಇಂಡಿಯನ್ಸ್ ತಂಡವು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಆದರೆ ರಾಜಸ್ಥಾನ ತಂಡದ ಆರಂಭ ಉತ್ತಮವಾಗಿರಲಿಲ್ಲ. ಪವರ್ ಪ್ಲೇ ಅವಧಿಯಲ್ಲಿ ತಂಡವು 54 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಿತು. ಅದರಲ್ಲಿ ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಮತ್ತು ರಿಯಾನ್ ಪರಗ್ ಅವರಿದ್ದರು. ಕೊನೆಯಲ್ಲಿ ಚೋಪ್ರಾ ಮತ್ತು ರವೀಂದ್ರ ಜಡೇಜಾ ಮಿಂಚಿದರು. ಇದರಿಂದಾಗಿ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 205 ರನ್ ಗಳಿಸಿತು. ಕ್ರಿಕೆಟಿಗ ಅಕ್ಷಯ್ ಗಿರೋದಿಯ ಆಘಾತ. ಬೆಂಗಳೂರು ಕರ್ನಾಟಕ ರಣಜಿ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸುತ್ತಿದ್ದ ಎಸ್ಎಲ್ ಅಕ್ಷಯ್ ರವರು ಭಾನುವಾರ 3ನೇ ಡಿವಿಷನ್ ಲೀಗ್ ಟೂರ್ನಿಯ ಪಂದ್ಯದಲ್ಲಿ ಆಡುವ ಸಂದರ್ಭದಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಬ್ಯಾಸ್ಕೆಟ್ಬಾಲ್ ಕ್ವಾರ್ಟರ್ಗೆ ರಾಜ್ಯ ಬಾಲಕರು. ಬೆಂಗಳೂರು ಅಮೋಘಾಲಯದಲ್ಲಿರುವ ಸಮತ್ ಕುಮಾರ್ ಮರುಣ್ ರವರು ಪುದುಚೇರಿಯಲ್ಲಿ ನಡೆಯುತ್ತಿರುವ 76ನೇ ಜೂನಿಯರ್ ರಾಷ್ಟ್ರೀಯ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾನುವಾರ ಚಂಡೀಗಢ ವಿರುದ್ಧ 33 ಅಂಕ ಗಳಿಸಿದರು. ಅವರ ಆಟದ ಬಲದಿಂದ ಕರ್ನಾಟಕ ಬಾಲಕರ ತಂಡವು 87-67 ಜಯ ಸಾಧಿಸಿತು. ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಗೆಲುವಿನ ಸಿಹಿ. ಕೋಲ್ಕತ್ತಾ ಆಲ್ರೌಂಡರ್ ಆಟ ಆಡಿದ ಡೆಲ್ಲಿ ತಂಡವು ಐಪಿಎಲ್ನಲ್ಲಿ ಹಂತದ ಕೊನೆಯ ಪಂದ್ಯದಲ್ಲಿ 40 ರನ್ಗಳಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಸೋಲಿಸಿತು. ಲೀಗ್ ಹಂತದ ಈ ಕೊನೆಯ ಪಂದ್ಯದಲ್ಲಿ ಗೆಲುವಿನ ಸಿಹಿ ನೆನಪಿನೊಂದಿಗೆ ನಿರ್ಗಮಿಸುವ ವಿಶ್ವಾಸದಲ್ಲಿದ್ದ ಅಜಿಂಕ್ಯ ರಹಾನೆ ಪಡೆಯು ನಿರಾಸೆ ಅನುಭವಿಸಿತು. ಮಧ್ಯಾಹ್ನದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆದ್ದ ಕಾರಣ ಡೆಲ್ಲಿ ಮತ್ತು ಕೋಲ್ಕತ್ತಾ ತಂಡಗಳ ಪ್ಲೇ ಆಫ್ ಅವಕಾಶ ಮುಗಿದ ಕಾರಣ ಈ ಪಂದ್ಯವು ಔಪಚಾರಿಕವಾಗಿತ್ತು. ಬೆಳಗಾವಿಯ ಶ್ರೀಕಾರ ಚಾಂಪಿಯನ್ ಧಾರವಾಡ ಕಾಸ್ಮೋಸ್ ಕ್ಲಬ್ ಮತ್ತು ಅಭಿಜಿತ್ ಬೆಂಗೇರಿ ಫೌಂಡೇಶನ್ ವತಿಯಿಂದ ನಗರದಲ್ಲಿ ಭಾನುವಾರ ನಡೆದ ರಾಜ್ಯಮಟ್ಟದ ಮುಕ್ತ ರಾಪಿಡ್ ಚೆಸ್ ಟೂರ್ನಿಯಲ್ಲಿ ಬೆಳಗಾವಿಯ ಶ್ರೀಕರ ದರ್ಬಾ ಪ್ರಥಮ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. WIM ಗೌರವಕ್ಕೆ ಪಾತ್ರರಾದ ಸ್ವರಲಕ್ಷ್ಮಿ. ಬೆಂಗಳೂರು ನಗರದ ಪ್ರತಿಭಾನ್ವಿತ ಚೆಸ್ ಆಟಗಾರ್ತಿ ಸ್ವರಲಕ್ಷ್ಮಿ ಎಸ್ ನಾಯರ್ರವರು ರಾಜ್ಯದ 2ನೇ ಮಹಿಳಾ ಇಂಟರ್ನ್ಯಾಷನಲ್ ಮಾಸ್ಟರ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇವರು ಈ ಗೌರವ ಪಡೆದ ರಾಜ್ಯದ 2ನೇ ಆಟಗಾರ್ತಿ. 5000 ಮೀಟರ್ ಓಟ ಗುಲ್ವಿಯರ್ ರಾಷ್ಟ್ರೀಯ ದಾಖಲೆ. ನವದೆಹಲಿ ಭಾರತದ ಗುಲ್ವಿಯರ್ ಸಿಂಗ್ ರವರು ಅಮೆರಿಕದ ಲಾಸ್ ಎಲಿಂಜಸ್ನಲ್ಲಿ ಶನಿವಾರ ನಡೆದ ಲಾ ಆಟ್ರಿಕ್ ಫಸ್ಟ್ ಕೂಟದ ಪುರುಷರ 5000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಜಯಿಸಿದರು. 13:0.393 ಸೆಕೆಂಡುಗಳಲ್ಲಿ ಸ್ಪರ್ಧೆ ಮುಗಿಸಿದ ಅವರು ತಮ್ಮದೇ ಆದ ಹೆಸರಿದ್ದ ರಾಷ್ಟ್ರೀಯ ದಾಖಲೆಯನ್ನು ಉತ್ತಮಪಡಿಸಿಕೊಂಡಿದ್ದರು. ಸತತ 5ನೇ ಬಾರಿ ಪ್ರಶಸ್ತಿ ಗೆದ್ದ ಸೃಷ್ಟಿ. ಬೆಂಗಳೂರು ಕರ್ನಾಟಕದ ಉದ್ಯೋನ್ಮುಖ ಆಟಗಾರ್ತಿ ಸೃಷ್ಟಿ ಕಿರಣ್ ರವರು ಎಲ್ ಸಾಲಾವಾಡರ್ನ ಸ್ಯಾಂಡ್ ಟೆಕ್ಲಾದಲ್ಲಿ ಶನಿವಾರ ಮುಕ್ತಾಯಗೊಂಡ ITF ವಿಶ್ವ ಟೆನ್ನಿಸ್ ಜೂನಿಯರ್ ರಾಷ್ಟ್ರೀಯ ಟೂರ್ನಿಯ ಬಾಲಕಿಯರ ಸಿಂಗಲ್ಸ್ನಲ್ಲಿ ಕಿರೀಟವನ್ನು ಗೆದ್ದುಕೊಂಡರು. ಪ್ಯಾರಾ ಅಥ್ಲೆಟಿಕ್ ಇಂದಿನಿಂದ. ಬೆಂಗಳೂರು 8ನೇ ಆವೃತ್ತಿಯ ರಾಷ್ಟ್ರೀಯ ಓಪನ್ ಪ್ಯಾರಾ ಅಥ್ಲೆಟಿಕ್ಸ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನ ಬೆಂಗಳೂರಿನಲ್ಲಿ ಮಂಗಳವಾರ ಆರಂಭವಾಗಲಿದೆ. ಕಂಠೀರವ ಕ್ರೀಡಾಂಗಣದಲ್ಲಿ 3 ದಿನಗಳ ನಡೆಯಲಿರುವ ಈ ಚಾಂಪಿಯನ್ಶಿಪ್ನಲ್ಲಿ ಭಾರತ ಸೇರಿ ಒಟ್ಟು 5 ರಾಷ್ಟ್ರಗಳ ಪ್ಯಾರಾ ಅಥ್ಲೆಟಿಕ್ಗಳು ಪಾಲ್ಗೊಳ್ಳಲಿದ್ದಾರೆ. ಇವತ್ತಿನ ಶುಭಾಷಿತ. ದಯೆ ಮತ್ತು ಕರುಣೆಯ ಮುಂದೆ ಅತಿ ಬುದ್ಧಿವಂತಿಕೆ ನಿಲ್ಲಲಾರದು. ರುಸೋರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ

72 ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 23 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ,

₹35. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರೀತಿಯ ಚಿರಂಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ

0: 72 ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 30 ರೂಪಾಯಿ, ಸೌತೆಕಾಯಿ 12 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 23 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 23 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 45 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ ವಚನಗಳ ನುಡಿಗುಚ್ಛ ಭಾಗ 26 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನಧ್ವನಿಯು ಸಹೃದಯ ಶ್ರೋತೃವರ್ಗಕ್ಕೆ ತಮ್ಮದೇ ಆದ ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಾ ಅವರ ಜ್ಞಾನವನ್ನು ಮತ್ತು ಆನಂದವನ್ನು ಹೆಚ್ಚಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಶರಣರ ಅನುಭಾವಿಕ ನುಡಿಯಾದ ವಚನಗಳನ್ನು ಜನಮನಕ್ಕೆ ಅವರ ಹೃದಯಕ್ಕೆ ಹತ್ತಿರ ತರುವುದಕ್ಕಾಗಿ ವಚನ ವೈಭವ ಎನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ತಮ್ಮ 90.8 ಕಂಪನಾಂಕದ ಮೂಲಕ ಬಿತ್ತರಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶರಣರ ವಚನಗಳನ್ನು ತಮ್ಮ ಹೃನ್ಮನಗಳಿಗೆ ತರಲು ಅವಕಾಶ ದೊರೆತದ್ದು ನನ್ನ ಭಾಗ್ಯವೆಂದೇ ಭಾವಿಸಿದ್ದೇನೆ. ಈಗಾಗಲೇ 25 ನುಡಿ ಸಂಚಿಕೆಗಳ ಮೂಲಕ ಅನೇಕ ವಿಷಯಗಳ ಬಗ್ಗೆ ವಚನ ಸಾಹಿತ್ಯದ ವಿಚಾರವೇನಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದ್ದೇವೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶರಣರು ಮತ್ತು ಅವರು ರಚಿಸಿದ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ. ಇಂದಿನ 26ನೇ ನುಡಿ ಸಂಚಿಕೆಯಲ್ಲಿ 12ನೇ ಶತಮಾನ ಎಂದಾಕ್ಷಣ ಮೊದಲಿಗೆ ನಮ್ಮ ಕಣ್ಮುಂದೆ ಬರುವವರು ಭಕ್ತಿ ಭಂಡಾರಿ ಬಸವಣ್ಣನವರು. ಹೌದು, ಶರಣ ಸತ್ಕುಲದ ಬೆಳಕಿನ ಕಿರಣ ಬಸವಣ್ಣನವರು. ಸಮಾಜದಲ್ಲಿನ ಮೌಢ್ಯತೆಯನ್ನು, ಅಸಮಾನತೆಯನ್ನು, ವರ್ಗ ವರ್ಣ ಜಾತಿ ಲಿಂಗ ಭೇದವನ್ನು ಅಳಿಸಲು ಶ್ರಮಿಸಿದಂಥವರು. ಸಮಾಜದ ಎಲ್ಲ ಸ್ತರದ ಸಮುದಾಯದವರು ಬಹುದೊಡ್ಡ ಸಂಖ್ಯೆಯಲ್ಲಿ ಅವರು ಕೈಗೊಂಡಂತಹ ಆಂದೋಲನದಲ್ಲಿ ಭಾಗವಹಿಸಿ ಕಲ್ಯಾಣದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದಂತಹವರು. ಅಂದು ಇದ್ದಂತಹ ವೈದಿಕ ಸಂಸ್ಕೃತಿಯನ್ನು ಧಿಕ್ಕರಿಸಿ ದೇಗುಲದಲ್ಲಿರುವ ದೇವರನ್ನು ತಮ್ಮ ತಮ್ಮ ಕರಸ್ಥಳದಲ್ಲಿ ಇರಿಸಿ ಪೂಜಿಸಬಹುದೆಂದು, ಅಂಗವನ್ನೇ ಲಿಂಗವಾಗಿ ಪರಿವರ್ತಿಸಿಕೊಳ್ಳಬಹುದೆಂದು ತಿಳಿಸಿ ಅದನ್ನು ಆಚರಣೆಗೆ ತಂದಂತಹವರು. ವ್ಯಕ್ತಿ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವು ಸಾಧ್ಯ ಎಂದು ದಾಸೋಹ ತತ್ವಕ್ಕೆ ಹೆಚ್ಚು ಒತ್ತನ್ನು ನೀಡಿದಂತಹವರು. ಪ್ರತಿಯೊಬ್ಬರೂ ಕಾಯಕದಲ್ಲಿ ತೊಡಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ಆಗ ಸಮಾಜದಲ್ಲಿ ಸಮಾನತೆ ಮೂಡಿ ಬರುತ್ತದೆ ಎಂದು ಕಾಯಕ ತತ್ವಕ್ಕೆ ಬೆಂಬಲ ನೀಡಿದಂತಹವರು. ಇಂತಹ ಕ್ರಾಂತಿ ಕಿರಣ ಸದಾ ಭಾಗಿದ ತಲೆಯ ಕೈ ಮುಗಿದ ಕೈಯಾಗಿರಿಸು ಎಂದು ಕೂಡಲ ಸಂಗಮನಲ್ಲಿ ಪ್ರಾರ್ಥಿಸುತ್ತಿದ್ದ ಬಸವಣ್ಣನವರು ತಮ್ಮ ಅನುಭವದ ಮೂಲಕ ರಚಿಸಿದ ಉತ್ಕೃಷ್ಟ ವಚನಗಳನ್ನು ಅದರೊಳಗಿನ ಭಾವತ್ವವನ್ನು ತಿಳಿಯಲು ಪ್ರಯತ್ನಿಸೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ MM ಕಲಬುರ್ಗಿಯರವರು ಬಸವಣ್ಣನವರ 1414 ವಚನಗಳನ್ನು ಸಂಪಾದಿಸಿದ್ದಾರೆ. ಎಲ್ಲ ವಚನಗಳನ್ನು ಗಮನಿಸಿದಾಗ ಮುಖ್ಯವಾಗಿ ಬಸವಣ್ಣನವರು ನೀನು ಇದನ್ನು ಅನುಸರಿಸು, ನೀವು ಇದನ್ನು ಮಾಡಿ, ನೀನು ಸರಿಯಿಲ್ಲ, ಹೀಗೆ ಇನ್ನೊಬ್ಬರಿಗಾಗಿ ಹೇಳುವ ಹಾಗೆ ಏನನ್ನೂ ವಚನಗಳಲ್ಲಿ ಹೇಳಿಲ್ಲ. ಅವರು ನಾನು ಅನುಸರಿಸುತ್ತೇನೆ, ನಾನು ಮಾಡುತ್ತೇನೆ, ನಾನು ಸರಿಯಲ್ಲ, ಹೀಗೆ ಎಲ್ಲವನ್ನು ಸ್ವವಿಮರ್ಶೆಯ ಮೂಲಕ, ಆತ್ಮಶೋಧನೆಯ ಮೂಲಕ ತಮ್ಮ ಅನುಭವಗಳನ್ನು ಬಿಚ್ಚಿಟ್ಟಿರುವುದನ್ನು ನಾವು ಕಾಣುತ್ತೇವೆ. ಸಮಾಜವನ್ನು, ವ್ಯಕ್ತಿಯನ್ನು ಪರಿವರ್ತಿಸುವಡೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದನ್ನು ನಾವು ಕಾಣುತ್ತೇವೆ. ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಮ್ಮ ವಚನದ ಮೂಲಕ ತಿಳಿಸಿ ಎಚ್ಚರಿಸುತ್ತಾ ಸಾಗುವುದು ಅವರ ವಚನಗಳ ವಿಶೇಷವಾಗಿದೆ. ಪ್ರತಿಯೊಬ್ಬರಿಗೂ ಅರ್ಥವಾಗುವ ಹಾಗೆ, ಸರಳವಾಗಿ ಸಾಮಾನ್ಯರ ಮನಸ್ಸಿಗೆ ನಾಟುವ ಹಾಗೆ, ಬಹಳ ಕಾಲ ಮನದಲ್ಲಿ ನೆಲೆ ನಿಲ್ಲುವ ಹಾಗೆ ವಚನಗಳನ್ನು ಅತ್ಯಂತ ಸರಳವಾಗಿ ಹಾಗೂ ತೀಕ್ಷ್ಣವಾಗಿಯೂ ಕೂಡ ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿಯೇ ಜನಪದರು ತಮ್ಮ ಹಾಡುಗಳಲ್ಲಿ ಬಸವಣ್ಣವರನ್ನ ಹಾಡಿಕೊಂಡಾರಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಹೇಳುತ್ತಾರೆ, ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ, ನಿನ್ನ ಹೆಸರು ಬಸವಯ್ಯ, ಮರ್ತ್ಯದಳು ಮಂತ್ರ ಜೀವನಕ್ಕೆ, ಮರ್ತ್ಯದಳು ಮಂತ್ರ ಜೀವನಕ್ಕೆ ಎಂದು ಬಸವ ಬಸವ ಎನ್ನುವ ನಾಮವೇ ನಾಡಿನ ಮಂತ್ರವಾಗಿರುವುದನ್ನು ನಾವು ಕಾಣಬಹುದಾಗಿದೆ.
ಬಸವಣ್ಣನವರು

ತಮ್ಮ ವಚನಗಳಲ್ಲಿ ಅನೇಕ ವಿಷಯಗಳನ್ನು ಸಮಾಜಕ್ಕೆ ತಿಳಿಸಿದ್ದಾರೆ. ಪ್ರಸ್ತುತ ಸಮಾಜ ಇವುಗಳನ್ನು ಅನುಸರಿಸಿ ನಡೆದರೆ ಸಮಾಜದಲ್ಲಿನ ಪ್ರತಿಯೊಬ್ಬರೂ ಕೂಡ ಉತ್ತಮವಾದಂತಹ ಜೀವನವನ್ನು ಸಾಗಿಸಬಹುದಾಗಿದೆ. ಬಸವಣ್ಣನವರ ಕೆಲವು ಪ್ರಮುಖವಾದ ವಚನಗಳನ್ನು ಗಮನಿಸೋಣ. ಬಸವಣ್ಣನವರು ಬಹಳ ಮುಖ್ಯವಾಗಿ ಹಿರಿಯರಿಗೆ, ಆದ್ಯರಿಗೆ, ಅವರ ಮಾತುಗಳಿಗೆ ಬೆಲೆ ಕೊಡಬೇಕೆಂದು ತಮ್ಮ ವಚನಗಳಲ್ಲಿ ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನ ಹೀಗೆ ಹೇಳುತ್ತದೆ: ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು, ತವ ರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಬುವವನ ವಿಧಿಯಂತಾಯಿತ್ಯನ್ನ ಮತಿ ಕೂಡಲ ಸಂಗಮ ದೇವ, ವಿಧಿಯಂತಾಯಿತ್ಯನ್ನ ಮತಿ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ. ಇಲ್ಲಿ ಬಸವಣ್ಣನವರು ಹಿರಿಯರ ಆದ್ಯರ ವಚನ ಹಾಲಿನಂತೆ ಆಪ್ಯಾಯಮಾನ ಎನ್ನುತ್ತಾರೆ. ಹಿರಿಯರ ಅನುಭಾವಿಕ ನುಡಿಗಳೆಂಬ ಹಾಲಿನ ತೊರೆಯಲ್ಲಿ ಬೆಲ್ಲದ ಕೆಸರಿದೆ, ಸಕ್ಕರೆಯ ಮರಳಿದೆ, ತವರಾಜವೆಂಬ ಶುದ್ಧ ಸಕ್ಕರೆಯ ನೊರೆ ತೆರೆಯಿದೆ ಎನ್ನುತ್ತಾರೆ. ಇಂತಹ ಆತ್ಮೋದ್ಧಾರಕ ಹೃದಯ ತುಂಬಿದ ನುಡಿಗಳನ್ನು ಬಿಟ್ಟು ಬೇರೆಯವರ ಒಣ ಮಾತುಗಳನ್ನು ಕೇಳುವುದು ಎಷ್ಟು ಸರಿ? ಅದು ಬೇರೆ ಬಾವಿಯನ್ನು ತೋಡಿ ಉಪ್ಪು ನೀರು ಕುಡಿದಂತೆ ಎನ್ನುತ್ತಾರೆ. ಹೀಗೆ ಬಸವಣ್ಣನವರು ಆದ್ಯರ, ಹಿರಿಯರ, ಅನುಭಾವಿಕರ ಅಮೃತತ್ವದ ಮಾತುಗಳನ್ನು ಆಲಿಸಬೇಕು, ಪಾಲಿಸಬೇಕು, ಅನುಸರಿಸಬೇಕು ಎನ್ನುವುದು ಬಸವಣ್ಣನವರ ಹಿರಿದಾಸೆಯಾಗಿರುವುದನ್ನು ಅವರ ವಚನದಲ್ಲಿ ಕಾಣಬಹುದಾಗಿದೆ. ಬಸವಣ್ಣನವರು ಜಾತಿ, ಮತ, ಕುಲ ಈ ಭೇದವನ್ನು ಮೀರಿ ನಿಂತವರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ ಎನ್ನುವ ಮೂಲ ತತ್ವ ಇವರದಾಗಿತ್ತು. ಮೇಲಾಗಲಲ್ಲೇನೋ ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನೋ, ಕರೆಯುವುದೇ ಮೇಲಿಂಗೆ ಎಂದು ಪ್ರಶ್ನಿಸುವ ಮೂಲಕ ಯಾವಾಗಲೂ ಭ್ರತ್ತು ಭಾವದಲ್ಲಿರಿಸು ಎಂದು ಕೇಳಿಕೊಂಡಂತಹವರು. ಬ್ರಹ್ಮ ವಿಷ್ಣು ರುದ್ರ ಪದವಿಗಿಂತ ಸದ್ಭಕ್ತರ ಪಾದವನರಿವ ಮಹಾಪದವಿಯ ಕರುಣಿಸು ಎಂದು ಕೋರಿದಂತಹವರು. 12ನೇ ಶತಮಾನದಲ್ಲೇ ಇಂತಹ ಒಂದು ಅದ್ಭುತವಾದ ಚಿಂತನೆಯಡಿಗೆ, ಅದರ ಮೂಲಕ ಉತ್ತಮವಾದಂತಹ ಸಮಾಜವನ್ನು ಕಟ್ಟುವಂತಹ ಕಡೆಗೆ ಅವರು ಸಮಾಜವನ್ನೇ ಕೊಂಡೊಯ್ದದ್ದು ಅತ್ಯಂತ ಉನ್ನತವಾದಂತಹ ವಿಚಾರವಾಗಿದೆ. ಅವರದು ಅಗಾಧವಾದಂತಹ ಆಧ್ಯಾತ್ಮಿಕ ಶಕ್ತಿ, ಹಾಗಾಗಿಯೇ ಸಮಾಜದ ಎಲ್ಲರನ್ನ ಸೆಳೆದದ್ದು ಅವರ ಉನ್ನತವಾದಂತಹ ವ್ಯಕ್ತಿತ್ವ. ಅವರು ಒಂದೆಡೆ ಹೇಳುತ್ತಾರೆ: ನೆಲ ನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚ ಆಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದವಂಗೆ, ಫಲ ಒಂದೇ ಷಡು ದರ್ಶನ ಮುಕ್ತಿಗೆ, ನಿಲ ಒಂದೇ ಕೂಡಲ ಸಂಗಮ ದೇವ, ನಿಮ್ಮನ್ನರಿದವಂಗೆ. ಎಂತಹ ವಿಚಾರ ಬಸವಣ್ಣನವರು. ಬಸವಣ್ಣನವರು ಹೇಳುತ್ತಾರೆ: ದೇವಾಲಯದ ನೆಲ ಮತ್ತು ಹೊಲಗೇರಿಯ ನೆಲ ಎಂದು ವ್ಯವಹಾರಿಕವಾಗಿ ಭೇದ ಕಂಡರೂ ಆ ಎರಡೂ ನೆಲವು ಒಂದೇ ಅಲ್ಲವೇ ಎನ್ನುತ್ತಾರೆ. ಹಾಗೆಯೇ ದೇಹ ಶೌಚದ ನೀರು, ದೇವರ ಪೂಜೆಯ ನೀರು ಎಂದು ಬೇರೆ ಬೇರೆ ಭೇದ ಭಾಷೆಯನ್ನು ಬಳಸಿದರೂ ಕೂಡ ಆ ಎರಡೂ ಜಲವು ಒಂದೇ ಅಲ್ಲವೇ ಎನ್ನುತ್ತಾರೆ. ಹಾಗೆಯೇ ಭಿನ್ನ ಭಿನ್ನ ಕುಲದವರೆಂದು ನಾವು ಹೇಳಿದರೂ ಎಲ್ಲರೂ ಈ ಜಗತ್ತನ್ನು ಸೃಷ್ಟಿಸಿದ ಶಿವನ ಕುಲದವರಲ್ಲವೇ? ಎಂತಹ ಮಾತು ಬಸವಣ್ಣನವರದು. ಇದನ್ನೇಕೆ ನಾವು ಅರಿಯುತ್ತಿಲ್ಲ? ಮುಕ್ತಿ ಸಾಧನೆಗೆ ಷಡು ದರ್ಶನಗಳ ಪಥವಿರಬಹುದು, ಆದರೆ ಮುಕ್ತಿಯ ಫಲದ ರೂಪ ಒಂದೇ ಅಲ್ಲವೇ? ಹೀಗೆ ಹೇಳುವ ಮೂಲಕ ಬಸವಣ್ಣನವರು ಹಂತಿಮವಾಗಿ ಹೇಳುತ್ತಾರೆ: ಪರಮಾತ್ಮ, ನಿನ್ನನ್ನು ಅರಿತವಂಗೆ, ನಿಜ ಜ್ಞಾನದ ಹರಿವಿನ ಹೊಂಬೆಳಕು ಮೂಡಿದವಂಗೆ ಭೇದ ದೃಷ್ಟಿ ಅಳಿದು ಆ ಭೇದ ದೃಷ್ಟಿ ಮೂಡಿ ಒಂದೇ ನಿಲುವು ಆಗಿರುತ್ತದೆ ಎನ್ನುತ್ತಾರೆ. ಮನುಷ್ಯ
ಎಲ್ಲದರಲ್ಲೂ ಭೇದ ಸಂಸ್ಕೃತಿಯನ್ನು ಎಣಿಸುತ್ತಿದ್ದಾನೆ.

ಅದಕ್ಕೆ ಬಸವಣ್ಣನವರು ನೆಲ ಜಲ ಇದು ಎಲ್ಲರಿಗೂ ಒಂದೇ ಅಲ್ಲವೇ ಎಂದು ತಿಳಿಸುವ ಮೂಲಕ, ನಾವೆಲ್ಲರೂ ಭಗವಂತನ ಸೃಷ್ಟಿಯಲ್ಲವೇ ಎಂದು ಕೇಳುವ ಮೂಲಕ ಈ ಭೇದ ಸಂಸ್ಕೃತಿಯನ್ನು ತ್ಯಜಿಸಿ ವಿಚಾರಪೂರ್ಣವಾದಂತಹ ವಿಷಯಗಳನ್ನು ಅರಿತು ಭಗವಂತನಲ್ಲಿ ನಂಬಿಕೆ ವಿಶ್ವಾಸವನ್ನು ಇಡಿ ಎಂದು ಕೇಳಿಕೊಳ್ಳುತ್ತಾರೆ. ಅವರು ತಮ್ಮ ಅನೇಕ ವಚನಗಳಲ್ಲಿ ಈ ಶ್ರದ್ಧೆ ಭಕ್ತಿ ವಿಶ್ವಾಸ ನಿಷ್ಠೆ ಇವುಗಳ ಬಗ್ಗೆ ಮಾತನಾಡಿರುವುದನ್ನು ನಾವು ಕಾಣುತ್ತೇವೆ. ಒಂದೆಡೆ ಹೇಳುತ್ತಾರೆ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಭರಳು ಹಯನ ಹೋದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ, ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ. ಬಸವಣ್ಣನವರು ಭಗವಂತನ ಶಕ್ತಿ ಅಪಾರ, ಅವನು ನಮಗೆ ಒಲಿದಡೆ ಒಣಗಿದ ಕೊರಡು ಕೂಡ ಚಿಗುರಬಹುದು, ಬಂಜೆಯಾದಂತಹ ಹಸುವು ಕೂಡ ಗರ್ಭ ಧರಿಸಬಹುದು, ವಿಷವೂ ಕೂಡ ಅಮೃತವಾಗಬಹುದು. ಹೀಗೆ ಸೃಷ್ಟಿ ನಿಯಮವನ್ನೇ ಮೀರಿ ಅವನ ಶಕ್ತಿ ನಿಲ್ಲಬಹುದು ಎನ್ನುತ್ತಾರೆ. ಈ ವಿಷಯವನ್ನು ತರ್ಕಕ್ಕೆ ಒಳಪಡಿಸುವುದು ತರವಲ್ಲ ಎನಿಸುತ್ತದೆ. ಏಕೆಂದರೆ ಸೃಷ್ಟಿ ನಿರ್ಮಾತೃ ಅವನೇ, ಹಾಗಾಗಿ ಅವನಿಂದ ಇದು ಕೂಡ ಸಾಧ್ಯವಾಗಬಹುದು. ಹೀಗೆ ಬಸವಣ್ಣನವರು ಭಗವಂತ ಪ್ರಕೃತಿ ನಿಯಮವನ್ನು ಮೀರಿ ನಿಲ್ಲಬಲ್ಲ, ಅವನಲ್ಲಿ ವಿಶ್ವಾಸ ಇಟ್ಟು ನಡೆ, ಆಗ ಜೀವನಕ್ಕೆ ಬೇಕಾದಂತಹ ಎಲ್ಲವೂ ಕೂಡ ನಿರಾತಂಕವಾಗಿ ದೊರೆಯುತ್ತದೆ ಎನ್ನುತ್ತಾರೆ. ಮುಂದೆ ಹೋಗಿ ಮತ್ತೊಂದು ವಚನದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಗಳಿಸಲು ಶಿವಮಂತ್ರವೇ ಶ್ರೇಷ್ಠ ಎನ್ನುತ್ತಾರೆ, ಅದನ್ನು ಹಿಡಿದು ಭಗವಂತನ ಒಲುಮೆಗೆ ಪಾತ್ರವಾಗಬಹುದು ಎನ್ನುತ್ತಾರೆ. ವಚನ ಹೀಗಿದೆ, ಜಪ ತಪ ನಿತ್ಯ ನೇಮವೆನೆಗೆ ಉಪದೇಶ, ನಿಮ್ಮ ನಾಮವೆನೆಗೆ ಮಂತ್ರ, ಶಿವನಾಮವೆನೆಗೆ ತಂತ್ರ, ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮ ಕಾಮದೇನುವೆನೆಗೆ, ನಿಮ್ಮ ನಾಮ ಕಾಮದೇನುವೆನೆಗೆ. ಹೀಗೆ ಹೇಳುವ ಮೂಲಕ ಓಂ ನಮ ಶಿವಾಯ ಎನ್ನುವಂತಹ ಮಂತ್ರ ಸರ್ವಶ್ರೇಷ್ಠ ಮಂತ್ರ ಎಂದು ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಶಿವನಾಮವೇ ಮಂತ್ರ, ಅದುವೇ ತಂತ್ರ, ಅದುವೇ ಕಾಮದೇನು ಎನ್ನುತ್ತಾರೆ. ಇಲ್ಲಿ ಮಂತ್ರ ಎಂದರೆ ಅದೊಂದು ತಾರಕ ಶಕ್ತಿ, ದೇಹದಲ್ಲಿ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿಗಳು ಅಡಕಗೊಂಡಿವೆ. ತಂತ್ರ ಎಂದರೆ ಶಕ್ತಿ ಸಂಯೋಜನಾ ಕ್ರಿಯೆಗಳು, ಕಾಯಸ್ಥಲದಲ್ಲಿರುವಂತಹ ಇಷ್ಟಲಿಂಗ, ಮನಸ್ಥಲದಲ್ಲಿ ಪ್ರಾಣಲಿಂಗವಾಗಿ, ನಂತರ ಭಾವಸ್ಥಲದಲ್ಲಿ ಭಾವಲಿಂಗವಾಗಿ ಪರಿವರ್ತನೆ ಹೊಂದುವಂತಹ ಕ್ರಿಯೆ ತಂತ್ರ. ಇದು ಶಿವಯೋಗದಲ್ಲಿ ಬರುವಂತಹ ವಿಚಾರ. ಹೀಗೆ ಓಂ ನಮ ಶಿವಾಯ ಎಂಬ ಮಂತ್ರದಲ್ಲಿ ಶಿವಯೋಗ ಕ್ರಿಯೆಯೇ ಅಡಕವಾಗಿದೆ ಎನ್ನುತ್ತಾರೆ ಬಸವಣ್ಣನವರು. ಇಲ್ಲಿ ಓಂಕಾರ ಅಖಂಡ ಬ್ರಹ್ಮಾಂಡದಿಂದ ಹೊರಹೊಂಬಿದಂತಹ ಪ್ರಥಮ ಶಬ್ದವಾಗಿದೆ. ಇದು ನಿರಾಕಾರ ಬ್ರಹ್ಮನ ಸಾಕಾರ ರೂಪದ ಶಬ್ದ ಸಂಕೇತವಾಗಿದೆ. ಇದನ್ನು ಪ್ರಣವ ಎಂದು ಕರೆಯಲಾಗಿದೆ. ಇದರಲ್ಲಿ ಅಕಾರ್ ಉಕಾರ್ ಅಂಕಾರ್ ಎನ್ನುವ ತ್ರೈಯಕ್ಷರಗಳ ಸಂಯೋಜನೆಯಾಗಿದೆ. ಶಿವ ಇದು ಸೃಷ್ಟಿಕರ್ತನ ಭಯಲ ಭಾವದ ಸಂಕೇತವಾಗಿದೆ. ನಮಃ ಎಂದರೆ ಸಾಧಕ ಜೀವಿಯು ನಾನು ಎನ್ನುವ ಭಾವವನ್ನು ಶಿವನಿಗೆ ಅರ್ಪಿತ ಮಾಡಿ ಅವನಿಗೆ ನಮಿಸುತ್ತೇನೆ ಎನ್ನುವ ವಿಷಯ ಅಡಗಿದೆ. ಹೀಗೆ ನಾನು ಎನ್ನುವ ಭಾವವನ್ನು ಶಿವನಿಗೆ ಅರ್ಪಿಸಿದಾಗ ನಾನೆಂಬ ಭಾವ ಬಳಿದು ಕೇವಲ ಓಂಕಾರ ಮಾತ್ರ ಉಳಿಯುತ್ತದೆ. ಆಗ ಭಗವಂತನ ಸಾಕ್ಷಾತ್ಕಾರ ಲಭಿಸುತ್ತದೆ. ಅವನ ಒಲಿಮೆ ನಮಗೆ ದೊರೆತರೆ ಆಗ ನಾವು ಕಲ್ಲು ಮಣ್ಣುಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ದೇವರನ್ನು ಹುಡುಕಬೇಕಿಲ್ಲ, ನಮ್ಮಲ್ಲೇ ಭಗವಂತನನ್ನು ಕಾಣಬಹುದು ಎನ್ನುವುದು ಬಸವಣ್ಣನವರ ಉನ್ನತೀಯವಾದಂತಹ ಚಿಂತನೆಯಾಗಿದೆ. ಭಕ್ತನಲ್ಲಿ ಶ್ರದ್ಧೆ ನಿಷ್ಠೆ ಇರಬೇಕು, ಆಗ ಮಾತ್ರ ಶಿವನ ಒಲುಮೆ ಶೀಘ್ರ ತೊರೆಯುತ್ತದೆ ಎನ್ನುವುದು ಬಸವಣ್ಣನವರ ಚಿಂತನೆಯಾಗಿತ್ತು. ತಮ್ಮ ಅನೇಕ ವಚನಗಳನ್ನು ಬಹಳವಾಗಿ ತಿಳಿಸಿದ್ದಾರೆ. ಒಂದೆಡೆ ಹೇಳುತ್ತಾರೆ, ಧರಣಿಯ ಮೇಲೊಂದು ಹಿರಿದ

ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಸೆಟ್ಟಿ. ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು. ಕಾಣೆಯ ಸೋಲ ಅರ್ಧಗಾಣೆಯ ಗೆಲ್ಲ, ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವರು ವಚನವನ್ನ ಒಂದು ಸುಂದರವಾದ ಕಾವ್ಯ ಪ್ರತಿಮೆ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ಶಿವ ಒಬ್ಬ ಸೆಟ್ಟಿಯಾಗಿ ದೊಡ್ಡದಾದ ಅಂಗಡಿಯನ್ನಿಟ್ಟು ಕುಳಿತಿದ್ದಾನೆ ಎನ್ನುತ್ತಾರೆ. ಅಂದರೆ ಎಲ್ಲ ರೀತಿಯ ಸರಕುಗಳು ಇರುವ ಅಂತಹ ಅಂಗಡಿ. ಏಕ ಮನಸ್ಸಿನಿಂದ ಮಾತನಾಡಿ ಸರಕನ್ನು ಕೇಳಿದರೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಾನೆ. ಆದರೆ ಎರಡು ಮನಸ್ಸಿನಿಂದ ಮಾತನಾಡಿದರೆ ಅವನು ಪ್ರತಿಕ್ರಿಯೆಯನ್ನೇ ನೀಡುವುದಿಲ್ಲ ಎಂದು ಹೇಳುತ್ತಾರೆ. ಹಾಗೂ ಅವನು ಬಹಳ ಶಿಸ್ತಿನವಾಗಿ ಎನ್ನುತ್ತಾರೆ, ಕಡಿಮೆ ಹಣವನ್ನು ತೆಗೆದುಕೊಳ್ಳುವುದಿಲ್ಲ, ಹಾಗೆಂದರೆ ಹೆಚ್ಚನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಎಂದು ಬಿಡುತ್ತಾರೆ. ಅವನು ಬಲುಜಾಣ, ಎಲ್ಲವನ್ನೂ ಗಮನಿಸುತ್ತಾನೆ ಎಂದು ಮಾರ್ಮಿಕವಾಗಿ ವಚನದ ಮೂಲಕ ತಿಳಿಸಿದ್ದಾರೆ. ವಚನದ ವಿಚಾರದೆಡೆಗೆ ಹೋದಾಗ ಇಲ್ಲಿ ಶಿವ ಜಗತ್ತೆಂಬ ಅಂಗಡಿಯಟ್ಟಾದ್ದಾನೆ. ಇಲ್ಲಿ ಪ್ರೀತಿ, ಪ್ರೇಮ, ಶಾಂತಿ, ಸಹನೆ, ತೃಪ್ತಿ, ಕರುಣೆ, ಕನಿಕರ, ದಯೆ, ಮಾನವೀಯತೆ, ಅಹಿಂಸೆ, ಹೀಗೆ ಅನೇಕವುಗಳನ್ನು ಮಾಡುತ್ತಿದ್ದಾನೆ. ಅವನಲ್ಲಿ ಇಲ್ಲ ಎನ್ನುವಂತಹ ಸರಿಕೇ ಇಲ್ಲ, ಎಲ್ಲವೂ ಇದೆ ಎನ್ನುತ್ತಾರೆ ಬಸವಣ್ಣನವರು. ಯಾವ ವ್ಯಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಗವಂತನಲ್ಲಿ ಏಕನಿಷ್ಠಾಪೂರ್ವಕನಾಗಿ ಅತ್ಯಂತ ಶ್ರದ್ಧೆಯಿಂದ ಮನಃಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾನೋ ಅದನ್ನು ಶಿವ ಕರುಣಿಸುತ್ತಾನೆ ಎನ್ನುತ್ತಾರೆ. ಯಾರು ಆಡಂಬರದಿಂದ ಭಕ್ತಿ ನಿಷ್ಠೆ ಶ್ರದ್ಧೆಯಿಲ್ಲದೆ ತೋರಿಕೆಯ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸುತ್ತಾನೋ ಅವನಿಗೆ ಭಗವಂತ ಏನನ್ನೂ ಕರುಣಿಸುವುದಿಲ್ಲ ಎಂದು ಬಿಡುತ್ತಾರೆ. ಏಕೆಂದರೆ ಅವನು ಬಹಳ ಜಾಣ ಎನ್ನುತ್ತಾರೆ ಬಸವಣ್ಣನವರು. ಹೀಗಾಗಿ ಶಿವನ ಜೊತೆ ಆಧ್ಯಾತ್ಮಿಕ ವ್ಯಾಪಾರ ಅಷ್ಟು ಸುಲಭವಲ್ಲ, ಅದಕ್ಕೆ ಶ್ರದ್ಧೆ, ಭಕ್ತಿ, ನಿಷ್ಠೆ ಇವುಗಳು ಬಹಳ ಮುಖ್ಯ, ಆಗ ಮಾತ್ರ ಅವನೊಲುಮೆ ಸಾಧ್ಯ ಎನ್ನುತ್ತಾರೆ. ಹೌದು, ಆಡಂಬರದ ಪೂಜೆಯಿಂದ ಶಿವನೊಲುಮೆ ಎಂದಿಗೂ ಸಾಧ್ಯವಿಲ್ಲ. ಹಾಗಾಗಿ ಬಸವಣ್ಣನವರು ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನು ಅರಿಯಬೇಕು, ತನ್ನನ್ನು ತಾನು ಮೊದಲು ಸರಿಪಡಿಸಿಕೊಳ್ಳಬೇಕು, ನಂತರ ಮಾತ್ರ ಇನ್ನೊಬ್ಬರನ್ನು ಅರಿಯಲು, ಇನ್ನೊಬ್ಬರನ್ನು ಸರಿಪಡಿಸಲು ಹೆಜ್ಜೆ ಇಡಬಹುದು ಎಂದು ಬಿಡುತ್ತಾರೆ. ಅದನ್ನೇ ತಮ್ಮ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ. ಲೋಕದ ಡೊಂಕ ನೀವೇ ಕೆತ್ತಿದ್ದೀರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಎಂದು ಬಿಡುತ್ತಾರೆ. ಇಲ್ಲಿ ಬಸವಣ್ಣನವರು ಬಹಳ ಮುಖ್ಯವಾಗಿ ಮನುಷ್ಯ ತನ್ನನ್ನು ತಾನು ಅರಿಯಬೇಕು, ತನ್ನ ತನುವಿನ ದೋಷವನ್ನು ಅಂದರೆ ಸುಳ್ಳು, ತಟಪಟ, ಮೋಸ, ವಂಚನೆ, ಕಪಟತನ, ಅಹಂಕಾರ, ಹೀಗೆ ಇಂತಹ ದೋಷದಿಂದ ಹೊರಬನ್ನಿ, ಹಾಗೆಯೇ ಮನದಲ್ಲಿನ ಕಾಮ ಕ್ರೋಧಾದಿಗಳು, ಇಂದ್ರಿಯ ವಾಸನೆಗಳು, ವಿಷಯಗಳು, ಬಯಕೆಗಳು, ಹೀಗೆ ಇವುಗಳನ್ನು ತ್ಯಜಿಸಿ ಹೊರಬನ್ನಿ. ಕೇವಲ ಇವುಗಳನ್ನು ಬಿಡದೆ ಇನ್ನೊಬ್ಬರನ್ನ ಸಂತೈಸುತ್ತೇನೆಂದು ಕೇವಲ ಶಾಬ್ದಿಕ ಸಾಂತ್ವನ ನೀಡಿದರೆ ಕೂಡಲ ಸಂಗಮ ದೇವ ಎಂತು ಮೆಚ್ಚುವನು ಎಂದು ಕೇಳಿಬರುತ್ತಾರೆ. ಹೌದು, ನೆರೆಮನೆಯ ದುಃಖ ಕೇಳುವವರ ಮೆಚ್ಚ ಅಂದರೆ ಕೇವಲ ಅಳುತ್ತಿದ್ದರೆ ಸಾಲದು, ಕೇವಲ ಶಾಬ್ದಿಕ ಸಾಂತ್ವನ ನೀಡಿದರೆ ಸಾಲದು, ಅವನಿಗೆ ನೀನು ನಿನ್ನಿಂದ ಏನು ಕೊಡುತ್ತೀಯ ಎಂದು ಪ್ರಶ್ನೆ ಮಾಡುತ್ತಾರೆ. ನಿನ್ನಿಂದ ಅವನಿಗೆ ಯಾವ ಸಹಾಯವಿದೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಎಷ್ಟು ಚೆನ್ನಾಗಿದೆ! ಹೀಗೆ ಹೇಳುವ ಮೂಲಕ ವ್ಯಕ್ತಿ ಸರಿಯಾದ ಮಾರ್ಗದಲ್ಲಿ ಸಾಗದೆ ಇನ್ನೊಬ್ಬರ ಮಾರ್ಗ ಸರಿಪಡಿಸಲು ಹೋಗುವುದು ಕುರುಡನಿಗೆ ಮಾರ್ಗ ತೋರಿಸಿದಂತಾಗುತ್ತದೆ ಎನ್ನುತ್ತಾರೆ. ಹೀಗೆ ಲೋಕದ ಜನ ಹೇಗಿರಬೇಕು ಎನ್ನುವುದನ್ನು ಬಸವಣ್ಣನವರು ತಿಳಿಸುವ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವದ

ಅನೇಕ ವಿಚಾರಗಳ ಮೂಲಕ ಜಾಗೃತಿ ಮೂಡಿಸಿ ಅವರಿಂದ ಉತ್ತಮ ಸಮಾಜ ನಿರ್ಮಾಣವಾಗುವೆಡೆಗೆ ಕೊಂಡೊಯ್ದದ್ದನ್ನು ನಾವು ಕಾಣಬಹುದಾಗಿದೆ. ಬಸವಣ್ಣನವರು ಮನಸ್ಸನ್ನು ಸರಿಯಾಗಿ ಹದಗೊಳಿಸಬೇಕು, ಇಲ್ಲವಾದಲ್ಲಿ ಮನ ನಮ್ಮ ಸಾಧನೆಗೆ ಅಡ್ಡಿ ಬರುತ್ತದೆ ಎನ್ನುತ್ತಾರೆ. ಇವನಾರವ ಇವನಾರವನೆಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವುದು ಅವರ ಮೂಲ ಮಂತ್ರವಾಗಿತ್ತು. ಶಿವಪಥವನರಿವಡೆ ಗುರುಪಥವೇ ಮೊದಲು ಎಂದು ಹೇಳುವ ಮೂಲಕ ಗುರುವಿಗೆ ಮೊದಲ ಆದ್ಯತೆ ನೀಡಬೇಕು ಎನ್ನುವುದು ಅವರ ನಿಲುವಾಗಿತ್ತು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೊಡೆಯ ಎಂದು ಹೇಳುವ ಮೂಲಕ ಜ್ಞಾನಕ್ಕೆ ಅತ್ಯಂತ ಹೆಚ್ಚಿನ ಬಲವಿದೆ, ಅದನ್ನು ಗಳಿಸಿ ಉಳಿಸಿಕೋ ಎಂದು ತಿಳಿಸುತ್ತಿದ್ದರು. ಕೂಡಲ ಸಂಘನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಎಂದು ಪ್ರಶ್ನಿಸುವ ಮೂಲಕ ಸುಜ್ಞಾನ ಸುಕ್ರಿಯೆ ಇಲ್ಲದಂತಹ ಪೂಜೆ ಅದು ವ್ಯರ್ಥ ಎನ್ನುವುದು ಅವರ ಚಿಂತನೆಯಾಗಿತ್ತು. ಸಾರ ಸಜ್ಜನರ ಸಂಘ ದೂರ ದುರ್ಜನರ ಸಂಘ ಬೇಡವಯ್ಯ ಎಂದು ಸಜ್ಜನರ ಸಂಘವೇ ಎಳುತು ಒಳಿತು ಎಂದು ಸಾರಿದರು. ಭಕ್ತನಂಗಳವೇ ವಾರಣಾಸಿ, ಅವನ ಕಾಯವೇ ಕೈಲಾಸ, ಅವನೆದ್ದಟಾವೇ ದೇವಲೋಕ, ಇದು ಸತ್ಯ ಇದು ಸತ್ಯ ಎಂದು ಒತ್ತಿ ಒತ್ತಿ ಹೇಳಿದರು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂದರು. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಎಂದರು. ಓಂಬ ಜಂಗಮ ಬಂದೆಡೆ ನಡೆ ನಡೆ ಎಂಬರು. ಉಣ್ಣದ ಲಿಗ್ನಕ್ಕೆ ಬೋನವ ಇಡಿ ಹಿಡಿ ಎಂಬರಯ್ಯ, ಇದು ಯಾತರ ಪೂಜೆ ಎಂದು ಪ್ರಶ್ನಿಸಿದರು. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಎಂದರು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಬೇಡ ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರೆ ಹಳಿಯಲು ಬೇಡ ಎನ್ನುವ ಸಪ್ತ ಸೂತ್ರಗಳನ್ನು ಪಾಲಿಸುವ ಮೂಲಕ ಅಂತರಂಗ ಬಹಿರಂಗ ಶುದ್ಧಿ ಮಾಡಿಕೊಳ್ಳಬೇಕು ಎಂದು ಕಳಕಳಿಯಿಂದ ಮನವಿ ಮಾಡಿದರು. ಮೃದುವಚನವೇ ಸಕಲ ಜಪತಪ, ಸದು ವಿನಯವೇ ಸದಾಶಿವನ ಒಲುಮೆ ಎಂದು ಸಾರಿದರು. ದಯವೇ ಧರ್ಮದ ಮೂಲ ಎಂದು ತಿಳಿಸಿದರು. ಎತ್ತೆತ್ತ ನೋಡಿದಡೆ ನೀನೇ ದೇವ, ಸಕಲ ವಿಸ್ತಾರದ ರುಹು ನೀನೇ ದೇವ ಎನ್ನುವ ಮೂಲಕ ಭಗವಂತ ಎಲ್ಲೆಡೆ ಎಲ್ಲರೊಳಗೂ ಇದ್ದಾನೆ ಎಂದು ಸಾರಿದರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಹೇಳುವ ಮೂಲಕ ದೇವಾಲಯ ಸ್ಥಾವರ, ನಡೆದಾಡುವ ಈ ದೇಹವೇ ಜಂಗಮ ದೇವಾಲಯ, ಈ ದೇಹದೊಳಗಿನ ಜೀವನ ತತ್ವ ಶಾಶ್ವತ, ಅದಕ್ಕೆ ಅಳಿವಿಲ್ಲ, ಹಾಗಾಗಿ ಈ ದೇಹವನ್ನು ದೇವಾಲಯ ಮಾಡಿಕೊಳ್ಳುವ ಬಗ್ಗೆ ಬಸವಣ್ಣನವರ ಕಳಕಳಿಯಿತ್ತು. ದೇವನೊಬ್ಬ ನಾಮ ಹಲವು ಎಂದು ತಿಳಿಸಿದರು. ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ನಮ್ಮ ಕೂಡಲ ಸಂಘನ ಶರಣರೇ ಕುಲಜರು ಎಂದು ಹೇಳುವ ಮೂಲಕ ಮೇಲು ಕೀಳುಗಳನ್ನು ಜಾತಿಯ ಮೂಲಕ ಅಳೆಯಬಾರದು, ಉತ್ತಮ ಕೆಲಸಗಳಿಂದ ಕುಲಜನನ್ನ ಅಳೆಯಬೇಕು ಗಮನಿಸಬೇಕು ಎಂದು ತಿಳಿಸಿದರು. ಚಲಬೇಕು ಶರಣಂಗೆ ಪರಧನ ಪರಸತಿ ಪರದೈವವನ್ನೊಲ್ಲೆನೆಂಬ ಎಂದು ತಿಳಿಸುವ ಮೂಲಕ ಜೀವನ ಮೌಲ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಛಲದಿಂದ ಅಳವಡಿಸಿಕೊಳ್ಳಬೇಕು, ಆಗ ಮಾತ್ರ ಜೀವನ ಸುಂದರ ಎಂದರು. ಸುಖ ಬಂದೆಡೆ ಪುಣ್ಯದ ಫಲವೆಂದು, ದುಃಖ ಬಂದೆಡೆ ಪಾಪದ ಫಲವೆಂದು ತಿಳಿಯದೆ ಕರ್ಮಕ್ಕೆ ಕರ್ತನೆ ಕಡೆ ಎಂದು ತಿಳಿಸಿದರು. ಹೀಗೆ ಹೇಳುವ ಮೂಲಕ ಕರ್ಮ ಸಿದ್ಧಾಂತವನ್ನು ಕೂಡ ಅವರ ವಚನದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರನು ನಾನಲ್ಲ, ಲೋಕ ವಿರೋಧಿ ಶರಣನಾರಿಗೂ ಅಂಜುವವನಲ್ಲ, ಆರು ಮುನಿದು ನಮ್ಮನ್ನು ಏನು ಮಾಡುವರು, ಊರಿ ಮುನಿದು ನಮ್ಮನ್ನು ಎಂತು ಮಾಡುವರು, ಹೀಗೆ ಪ್ರಶ್ನಿಸುವ ಮೂಲಕ ತಮ್ಮ ಕ್ರಾಂತಿಕಾರಕ ಮಾರ್ಗಕ್ಕೆ ತೊಡಕುಂಟು ಮಾಡುವವರಿಗೆ ನಾನು ಹೆದರುವವನಲ್ಲ, ಎದುರುವ ಮಾತೇ ಇಲ್ಲ ಎನ್ನುವ ಮೂಲಕ ಒಳಿತಿಗಾಗಿ ದಿಟ್ಟತನದಿಂದ ಮುಂದೆ ಸಾಗುವ ಆತ್ಮವಿಶ್ವಾಸವಿರಬೇಕು ಎನ್ನುವ ಧೀರತ್ವದ ನುಡಿಯನ್ನು ನುಡಿದಿದ್ದಾರೆ. ಹೀಗೆ

0: ಭಕ್ತಿ ಭಂಡಾರಿ ಬಸವಣ್ಣನವರು ನುಡಿದುದೆಲ್ಲ ಶಿವತತ್ವವಾಗಿದೆ, ಅವರ ಕಾಯ ಕೈಲಾಸವಾಗಿದೆ. ಇಂತಹ ಮೇರು ಸಾದೃಶ್ಯ ದಿವ್ಯ ಶಕ್ತಿಯನ್ನು ನೆನೆಯುವುದು, ಅವರ ತತ್ವ ಚಿಂತನೆಯನ್ನು ಚಿಂತನೆ ಮಾಡುವುದು, ಅವರ ನುಡಿಗೆ ನಾವು ನಡೆಯಾಗಿ ಅವರ ಇರುವಿಕೆಗೆ ಜೀವ ತುಂಬುವ ಕೆಲಸ ಮಾಡೋಣ. ಆಗ ಮಾತ್ರ ನಾವು ಬಸವ ಬಸವ ಎಂದು ಹೇಳಲು ಅರ್ಹತೆಯನ್ನು ಪಡೆಯಬಹುದು ಎನ್ನುವಂತಹ ವಿಷಯವನ್ನು ತಿಳಿಸುತ್ತಾ ಕೊನೆಯದಾಗಿ ಬಸವಣ್ಣನವರ ವಚನದ ಮೂಲಕ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಅಣ್ಣ ಬಸವಣ್ಣನವರ ವಚನ ಬಹಳ ಸುಂದರವಾಗಿದೆ. ಅವರು ಹೇಳುತ್ತಾರೆ, ನೇರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದು ಒಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಹೌದು, ನಮ್ಮ ಈ ದೇಹ ಅಳಿಯದ ಮುನ್ನ ಉತ್ತಮ ಸಮಾಜ ನಿರ್ಮಾಣದೆಡೆಗೆ ಸಾಗೋಣ ಎನ್ನುವ ಮಾತನ್ನು ತಿಳಿಸುತ್ತಾ ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುವರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಅಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ನ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ.

0: ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ಧಣ್ಣ ಅಂದ್ರೆ, ನಮ್ಮ ಸಿದ್ಧಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ.
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 25/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಜಾನಪದ ಕಥೆಗಳ ವೈಶಿಷ್ಟ್ಯಗಳ ಕುರಿತು ಎಚ್ಡಿಕೋಟೆ ತಾಲೂಕಿನ ತುಂಬಸೋಗೆಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂಬ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಾದೇವಿ ಎಂ, ಕನ್ನಡ ಉಪನ್ಯಾಸಕಿ, MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ತುಂಬಸೋಗೆ. ಈ ದಿನ ನಾನು ಕನ್ನಡ ಜಾನಪದ ವಿಷಯವನ್ನು ಕುರಿತು ಮಾತನಾಡಲಿದ್ದೇನೆ. ಕನ್ನಡ ಜಾನಪದವು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಾಗಿದ್ದು, ಇದು ಬಾಯಿಯ ಮಾತಿನ ಮೂಲಕ ಅನೇಕ ತಲೆಮಾರುಗಳಿಂದ ಹರಿದು ಬಂದಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಹಿತ್ಯಕ್ಕೆ ಮೂಲ ಜನಪದ ಸಾಹಿತ್ಯ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಜನಪದ ಮೂಲ ಬೇರು ಕವಿವಾಣಿ ಹೂ ಅಂತಲೇ ಹೇಳಿ ನಾವು ಮಾತನಾಡ್ತೀವಿ. ಈ ಕನ್ನಡ ಜಾನಪದವು ಗ್ರಾಮೀಣ ಜನರ ಜೀವನ ಶೈಲಿ, ನಂಬಿಕೆ, ಕಲೆ, ಗೀತೆ ಮತ್ತು ನೃತ್ಯ ಹಾಗೂ ಗಾದೆಗಳನ್ನು ಒಳಗೊಂಡಂತಹ ಒಂದು ಗ್ರಾಮೀಣ ಸಂಸ್ಕೃತಿ ಅಂತಲೇ ಸಹ ನಾವು ಹೇಳಬಹುದು. ಕನ್ನಡ ಜಾನಪದವು ಕರ್ನಾಟಕದ ಆ ಮಣ್ಣಿನ ವಾಸನೆ, ಅದರ ಇತಿಹಾಸ ಮತ್ತು ಸಂಸ್ಕೃತಿ, ಬದುಕಿನ ಕ್ರಮವನ್ನು ಪ್ರತಿಬಿಂಬಿಸುವಂತಹ ಅತ್ಯಂತ ಒಂದು ಶ್ರೀಮಂತ ಪರಂಪರೆ ಈ ಜಾನಪದ ಆಗಿದೆ. ಇದು ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಕನ್ನಡಿಯಾಗಿದೆ ಅಂತಲೇ ನಾವು ಹೇಳ್ಬೋದು. ಜನಪದರು ತಮ್ಮ ಬಿಡುವಿನ ಸಮಯವನ್ನು ಕಳೀಲಿಕ್ಕೋಸ್ಕರ ಹಾಡುಗಳನ್ನು ಕಟ್ತಾ ಇದ್ರು, ಕತೆಗಳನ್ನು ಕಟ್ತಾ ಇದ್ರು, ಒಗಟುಗಳನ್ನು ಕಟ್ತಾ ಇದ್ರು. ಇದು ಕೇವಲ ಮನೋರಂಜನೆಗೋಸ್ಕರ ಆದನು, ಆದರೆ ಇದು ನಮ್ಮ ಹಿಂದಿನ ತಲೆಮಾರಿನ ಸಂಸ್ಕೃತಿಯನ್ನು ಕೂಡ ಪ್ರತಿನಿಧಿಸುವಂತಹ ಒಂದು ಪ್ರತಿಕೈಗನ್ನಡಿಯಾಗಿದೆ ಅಂತಲೇ ಸಹ ನಾವು ಈ ಸಂದರ್ಭ

ಹೇಳಬಹುದು. ಕನ್ನಡ ಜಾನಪದದ ಆರಂಭ ಯಾವಾಗಾಯಿತು, ಅದರ ಪ್ರಮುಖ ಅಂಶಗಳೇನು ಅಂತ ನಾವು ನೋಡೋದಾದರೆ, ಜಾನಪದ ಎಂದರೆ ಜನಪರ ಅಥವಾ ಜನಸಾಮಾನ್ಯರ ಸಂಸ್ಕೃತಿ. ಇದು ಜನರ ಆಡುಮಾತಿನ ಭಾಷೆ ಮತ್ತು ಕಲೆ ಮತ್ತು ಪರಂಪರೆಯಿಂದ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಜನಪದ ಕಲೆಗಳಲ್ಲಿ ನಾಟಕ, ಬಯಲಾಟ, ದೊಡ್ಡಾಟ, ಶ್ರೀಕೃಷ್ಣ ಪಾರಿಜಾತ, ಯಕ್ಷಗಾನ, ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಕನ್ನಡ ಜಾನಪದ ಸಂಸ್ಕೃತಿಯು ಒಂದು ಭಾಗವಾದಂತಹ ಜಾನಪದ ಗೀತೆಗಳು ಬಹಳ ಅತ್ಯಂತ ವೈವಿಧ್ಯಮಯವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಈ ಜನಪದ ಗೀತೆಗಳು ಅಂದರೂ ಸಹ ಬಹುಶಃ ತಪ್ಪಾಗೋದಿಲ್ಲ. ಇಂದಿನ ಪಾಶ್ಚಾತ್ಯ ಶೈಲಿಯ ಸಂಗೀತದ ಮಧ್ಯೆ ಜಾನಪದ ಗೀತೆಗಳು ತನ್ನ ಹಿಂದಿನ ವೈಭವವನ್ನು ಎಲ್ಲೋ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿವೆಯೇನೋ ಅಂತ ಅನಿಸಿದ್ರೂ ಸಹ, ಅದು ತನ್ನ ಮೂಲ ನೆಲೆಯಾದಂತಹ ಹಳ್ಳಿಗಳಲ್ಲಿ ಇನ್ನೂ ಸಹ ತನ್ನ ಮೂಲ ನೆಲೆಯನ್ನು ಭದ್ರವಾಗಿ ಉಳಿಸಿಕೊಂಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಕಂಸಾಳೆ ಪದ, ಗೀಗಿ ಪದ, ಕೋಲಾಟದ ಪದ, ರಾಗಿ ಬೀಸೋ ಪದ, ಸುಗ್ಗಿ ಹಾಡುಗಳು, ಹೀಗೆ ಇನ್ನು ಅನೇಕ ವಿವಿಧ ಬಗೆಯ ಜಾನಪದ ಗೀತೆಗಳು ಆಯಾ ಪ್ರದೇಶದ ಜನರ ದೈನಂದಿನ ಚಟುವಟಿಕೆಗಳನ್ನು ಮತ್ತು ಕೌಟುಂಬಿಕ ಜೀವನಗಳನ್ನು, ಜೊತೆಗೆ ಸಂಬಂಧಗಳನ್ನು, ದೇವರುಗಳನ್ನು ಮತ್ತು ಧಾರ್ಮಿಕ ಆಚರಣೆಗಳನ್ನು ನಮ್ಮ ಮುಂದೆ ತೆರೆದಿಡುವಂಥ ಕೆಲಸವನ್ನು ಮಾಡ್ತಾ ಇವೆ. ಈ ಜಾನಪದ ಗೀತೆಗಳನ್ನು ಸೃಷ್ಟಿಸಿದವರು ಯಾರು ಅಂತ ಹೇಳುವುದಕ್ಕೆ ನಿರ್ದಿಷ್ಟವಾಗಿ ಸಾಧ್ಯ ಇಲ್ಲ. ಯಾಕೆಂದರೆ ಇವು ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಒಂದು ಸಿರಿನುಡಿ ಅಂತಲೇ ಹೇಳ್ಬೋದು. ಓದು ಬರಹ ಗೊತ್ತಿಲ್ಲದೇ ಇದ್ದರೂ ಎಷ್ಟರ ಮಟ್ಟಿಗೆ ಹಾಡುಗಳನ್ನು ಕಟ್ತಾ ಇದ್ರು, ಆ ಪದಗಳ ಜೋಡಣೆ, ಅದರ ವೈಶಿಷ್ಟ್ಯತೆ, ಆ ಗಾದೆಗಳನ್ನು ಕಟ್ಟುವಂತಹ ರೀತಿ, ಇವೆಲ್ಲವನ್ನು ಸಹ ನಾವು ನೋಡಿದಾಗ ಜನಪದ ಎಂಥ ಶ್ರೀಮಂತ ಒಂದು ಸಾಹಿತ್ಯ ಆಗಿತ್ತು ಅಂತ ನಮಗೂ ಕೂಡ ಅನಿಸುತ್ತೆ. ಅದಕ್ಕೆ ಕವಿ ಹೇಳ್ತಾರೆ ಒಂದು ಕಡೆ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್, ನಮ್ಮ ಈ ಜನಪದರು ಅಂತ ಹೇಳಿ ಓದಲಿಲ್ಲ ಅಂದರೂ ಸಹ ಅಷ್ಟು ಅತ್ಯದ್ಭುತವಾಗಿ ಜನಪದ ಸಾಹಿತ್ಯವನ್ನು ನಮ್ಮ ಜನರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಸಾಂಸ್ಕೃತಿಕ ಗುರುತು ಮತ್ತು ಹೆಮ್ಮೆ, ಈ ಜಾನಪದವು ವ್ಯಕ್ತಿಗಳು ತಮ್ಮ ಪರಂಪರೆ ಮತ್ತು ಬೇರುಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಹಾಯವನ್ನು ಮಾಡಿದೆ ಅಂತ ಹೇಳ್ಬೋದು. ಅವರ ಸಾಂಸ್ಕೃತಿಕ ಗುರುತಿನಲ್ಲಿ ಹೆಮ್ಮೆಯ ಭಾವವನ್ನು ಬೆಳೆಸುತ್ತೆ. ಜೊತೆಗೆ ಪೂರ್ವಜರಿಂದ ಬಂದ ಕಥೆಗಳನ್ನು ನಾವು ಕೇಳೋದ್ರ ಮೂಲಕ ಜನರು ತಮ್ಮ ಸಮುದಾಯ ಮತ್ತು ಇತಿಹಾಸ ಮತ್ತು ಭಾಷೆಯೊಂದಿಗೆ ಆಳವಾದಂತಹ ಒಂದು ಸಂಪರ್ಕವನ್ನು ಸಹ ಅನುಭವಿಸ್ತಾ ಹೋಗ್ತಾರೆ. ಇನ್ನು ಜಾನಪದ ಜನರನ್ನು ಒಟ್ಟುಗೂಡಿಸುವಂಥ ಕೆಲಸ ಕೂಡ ಮಾಡುತ್ತೆ. ಜನಪದ ಕಥೆಗಳು, ಹಾಡುಗಳು, ಅಸಾಮಾನ್ಯ ಕುಟುಂಬ ಕೂಟಗಳು, ಹಬ್ಬಗಳು ಮತ್ತು ಸಾಮೂಹಿಕ ಭಾಗವಹಿಸುವಿಕೆ, ಸಮುದಾಯದ ಸದಸ್ಯರಲ್ಲಿ ಸೇರಿರುವ ಮತ್ತು ಏಕತೆಯ ಭಾವನೆಯನ್ನು ಈ ಜನಪದ ಸಾಹಿತ್ಯ ಬೆಳೆಸುತ್ತೆ ಅಂತ ಹೇಳ್ಬೋದು. ಜಾತ್ರೆಗಳು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥದ್ದು, ಎಲ್ಲರೂ ಒಟ್ಟುಗೂಡುವಂಥದ್ದು, ಇದು ಒಬ್ಬರೊಬ್ಬರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಸಹ ಮಾಡ್ತಾ ಇತ್ತು. ಜನಪದ ಸಾಹಿತ್ಯಕ್ಕೆ ಕೊಡುಗೆ ನೀಡಿದಂಥವರು ಅಪಾರ ಅಗ್ರಗಣ್ಯ ವ್ಯಕ್ತಿಗಳನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ. ಮೌಖಿಕ ಪರಂಪರೆಯಲ್ಲಿ ಉಳಿದು ಬಂದಿದ್ದಂತಹ ಜಾನಪದ ಗೀತೆಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಒಗಟುಗಳಾಗಿರ್ಬೋದು, ಗಾದೆಗಳಾಗಿರ್ಬೋದು, ಇವೆಲ್ಲವನ್ನು ಸಂಗ್ರಹಿಸಿ ಮತ್ತು ಸಂಶೋಧಿಸಿ
ಲಿಖಿತ ರೂಪಕ್ಕೆ

ತರುವ ಮೂಲಕ ಜಾನಪದ ಜ್ಞಾನ ಭಂಡಾರವನ್ನ ಉಳಿಸುವಂತ ಕೆಲಸವನ್ನ ಅನೇಕ ಮಹನೀಯರು ಸಹ ಮಾಡಿಕೊಂಡು ಬಂದಿದ್ದಾರೆ. ಈ ಜನಪದ ಸಾಹಿತ್ಯ ಉಳಿಬೇಕು ಅಂತ ಹೇಳಿದ್ರೆ ಅದನ್ನ ಲಿಖಿತ ರೂಪಕ್ಕೆ ತಂದಾಗ ಅದು ಮುಂದಿನ ತಲೆಮಾರಿಗೂ ಸಹ ಅದು ಉಳಿಯುತ್ತದೆ. ಅಂಥವರಲ್ಲಿ ಡಾಕ್ಟರ್ ಜಿ ಶಂ ಪರಮಶಿವಯ್ಯ ಅನ್ನುವಂಥವರು ಈ ಜಾನಪದದ ಪುನರುತ್ಥಾನಕ್ಕೆ ಶ್ರಮಿಸಿದ ಪ್ರಮುಖರಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು. ಹಾಗೆ ಜಿ ಕರೀಂ ಖಾನ್ ಇವರು 1901 1976 ಜಾನಪದ ವಿದ್ವಾಂಸರಾಗಿ ಮತ್ತೆ ಗೀತ ರಚನಾಕಾರರಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಹಿತಿಯಾಗಿ ಕೂಡ ಇವರು ಪ್ರಸಿದ್ಧರು. ಮತ್ತೋರ್ವರು ಸಿಂಪಿ ಲಿಂಗಣ್ಣ, ಇವರನ್ನ ನಾವು ಜಾನಪದ ರತ್ನ ಅಂತಾನೆ ಹೇಳಿ ಇವರು ಪ್ರಸಿದ್ಧರು. ಜಾನಪದ ಸಾಹಿತ್ಯದ ಸಂಗ್ರಹ ಮತ್ತೆ ಅಧ್ಯಯನದಲ್ಲಿ ಒಂದು ಮಹತ್ವದ ಕೆಲಸವನ್ನ ಸಿಂಪಿ ಲಿಂಗಣ್ಣ ಅವರು ಮಾಡಿರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗೆ ಡಾಕ್ಟರ್ ಹಾಮಾ ನಾಯಕ, ಹಾರೋಗದ್ದೆ ಮಾನಪ್ಪ ನಾಯಕ ಇವರು ಹಾಮಾನ ಅಂತಾನೆ ಹೇಳಿ ಪ್ರಸಿದ್ಧರು. ಇವರು ಜಾನಪದ ಸಾಹಿತ್ಯದ ಸಂಶೋಧನೆ ಮತ್ತು ವಿಶ್ಲೇಷಣೆಗೆ ಹೆಚ್ಚಿನ ಒತ್ತನ್ನ ನೀಡಿದಂಥವರು. ಹಾಗೆ ಜಾನಪದ ವಿದ್ವಾಂಸರಾಗಿದ್ದಂಥವರು ಹಾಮಾ ನಾಯಕರು. ಜಾನಪದ ಸಾಹಿತ್ಯ ಒಂದು ಜನಜೀವನದ ಪ್ರತಿಬಿಂಬ ಅಂತಾನೆ ನಾವು ಹೇಳ್ಬೋದು. ಜನಪದ ಸಾಹಿತ್ಯಕ್ಕೆ ಹೀಗೆ ಅನೇಕರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಜನಪದವನ್ನ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಅಳವಡಿಸುವುದರಿಂದ ವಿದ್ಯಾರ್ಥಿಗಳ ಭಾಷಾ ಕೌಶಲ್ಯ ಮತ್ತೆ ಒಂದು ಸಾಂಸ್ಕೃತಿಕ ಜ್ಞಾನವನ್ನ ಹೆಚ್ಚಿಸಬಹುದು. ಜೊತೆಗೆ ಜನಪದ ಸಾಹಿತ್ಯವನ್ನ ನಾವು ಉಳಿಸಬಹುದು. ಕನ್ನಡ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ ಅಪಾರ ಇದೆ. ಹಾಗಾಗಿ ಮುಂದಿನ ಪೀಳಿಗೆಯವರೆಗೂ ನಮ್ಮ ಈ ಸಾಹಿತ್ಯ, ಜಾನಪದ ಸಾಹಿತ್ಯ ಉಳಿಬೇಕು, ಅದರ ಸೊಗಡನ್ನ ಎಲ್ಲರೂ ತಿಳಿಬೇಕು ಅಂತ ಹೇಳಿದ್ರೆ ಅದನ್ನ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅಂತ ಹೇಳ್ತಾ ನಾನು ಇಷ್ಟೊತ್ತು ಈ ಕನ್ನಡ ಜಾನಪದ ವಿಷಯವನ್ನ ಕುರಿತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಜನಧ್ವನಿ ಕೇಳುಗರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಜಾನಪದ ಕಥೆಗಳ ವೈಶಿಷ್ಟ್ಯಗಳ ಕುರಿತು ಎಚ್ಡಿಕೋಡೆ ತಾಲೂಕಿನ ತುಂಬಸೋಗಿಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಮ್ಮ ಅಮ್ಮ ಅನ್ನೋ ಮಾತು ಎಲ್ಲಿಂದ ಬಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ? ಭೂಮಿಗೆ ಬಂದ ಮೊದಲನೇ ಕಂದನ ಅಳುವ ದನಿಯಿಂದ. ಹೌದು, ಮಗು ಹುಟ್ಟಿದ ಕ್ಷಣವೇ ಅಮ್ಮ ಅನ್ನೋ ಬಹುದೊಡ್ಡ ಶಕ್ತಿಯ ಪದದಿಂದ ಅದು ಅಳುತ ಭೂಮಿಗೆ ಬರುತ್ತದೆ. ಆ ಅಗಮ್ಯ ಶಕ್ತಿಯ ಚೈತನ್ಯವೇ ಆ ಮಗು ಕೂಗುವ ಪದದಲ್ಲಿದೆ, ಅದುವೇ ಅಮ್ಮ. ಈ ಜಗತ್ತಿನಲ್ಲಿ ದೇವರನ್ನು ಕಣ್ಣಾರಿ ನೋಡಿಲ್ಲವೆಂದು ಹಲವರು ಹೇಳಬಹುದು, ಆದರೆ ದೇವರ ಪ್ರೀತಿಯನ್ನು ಅನುಭವಿಸಿಲ್ಲ ಎಂದು ಯಾರು ಹೇಳಲಾರದು. ಯಾಕೆಂದರೆ ಆ ಪ್ರೀತಿಯ ರೂಪವೇ ನಮ್ಮ ನಿಮ್ಮೆಲ್ಲರ

ಅಮ್ಮ, ಮಗು ಈ ಭೂಮಿಗೆ ಬರುವ ಮೊದಲೇ ಆ ಮಗುವಿಗಾಗಿ ಕನಸು ಕಾಣುವವಳು ಅಮ್ಮ. ತನ್ನ ನೋವನ್ನು ಮರೆತು ಮಗುವಿನ ನಗು ನೋಡಿದರೆ ಸಾಕೆಂದು ಬದುಕುವ ಹೃದಯ ಅವಳದು. ಅವಳ ಕೈಯಲ್ಲಿ ಮಾಯೆಯಿದೆ, ಮಾತಿನಲ್ಲಿ ಮಮತೆ ಇದೆ, ಕಣ್ಣಲ್ಲಿ ಕಾಳಜಿ ಇದೆ. ಅದಕ್ಕೆ ಅಮ್ಮ ಎನ್ನುವುದು ಕೇವಲ ಒಂದು ಪದವಲ್ಲ, ಅದು ಒಂದು ದೊಡ್ಡ ಶಕ್ತಿ. ಮಗು ಬಿದ್ದಾಗ, ಹತ್ತಾಗ ಮೊದಲಾಗಿ ಓಡಿ ಬರುವವಳು ಅಮ್ಮ. ಜ್ವರ ಬಂದಾಗ ಇಡೀ ರಾತ್ರಿ ನಿದ್ರೆ ಮಾಡದೆ ಕಾದುಕೊಳ್ಳುವವಳು ಅಮ್ಮ. ತನ್ನ ಹಸಿವನ್ನು ಮರೆತು ಮಗುವಿನ ಹೊಟ್ಟೆ ತುಂಬಿಸುವವಳು ಅಮ್ಮ. ಮನೆಯ ಎಲ್ಲರ ಸಮಸ್ಯೆ ಕೇಳಿ ತನ್ನ ನೋವನ್ನು ಒಳಗೊಳಗೆ ಮರೆ ಮಾಡಿಕೊಳ್ಳುವ ಸಹನೆಯ ಪ್ರತಿರೂಪವೇ ಅಮ್ಮ. ನಾವು ಎಲ್ಲೇ ಹೋಗಿ ಮನೆಗೆ ಬಂದ ಕೂಡಲೇ ನಮಗೆ ಏನಾದರೂ ಬೇಕಿರಲಿ ಇಲ್ಲ ಬೇಡವಾಗಿರಲಿ, ನಮ್ಮ ಕಣ್ಣು, ನಮ್ಮ ಧ್ವನಿ, ನಮ್ಮ ಮನೆಯೆಲ್ಲವೂ ಬೇಡುವುದು ಅವಳನ್ನೇ, ಅಮ್ಮ ಎಲ್ಲಿ ಎಂದು. ಜೀವನದಲ್ಲಿ ಎಷ್ಟೇ ದೊಡ್ಡವನಾದರೂ, ಎಷ್ಟೇ ದೂರ ಹೋದರೂ, ಅಮ್ಮ ಎನ್ನುವ ಕರೆಯ ಮುಂದೆ ಪ್ರತಿಯೊಬ್ಬರೂ ಮತ್ತೆ ಚಿಕ್ಕ ಮಕ್ಕಳಾಗಿ ಬಿಡುತ್ತೇವೆ. ಯಾಕೆಂದರೆ ಅಮ್ಮನ ಮಡಿಲು ಜಗತ್ತಿನ ಅತಿ ಸುರಕ್ಷಿತ ಸ್ಥಳ. ಅವಳ ಪ್ರೀತಿ ಯಾವುದೇ ಷರತ್ತುಗಳನ್ನು ಕೇಳುವುದಿಲ್ಲ. ಮಕ್ಕಳ ಜಯ ಕಂಡಾಗ ಹೆಮ್ಮೆ ಪಡುವವಳು ಅವಳು, ಸೋಲು ಬಂದಾಗ ಧೈರ್ಯ ತುಂಬುವವಳು ಅವಳೇ. ಇಂದಿನ ಕಾಲದಲ್ಲಿ ಮಹಿಳೆಯರು ಮನೆ ಮತ್ತು ಉದ್ಯೋಗ ಎರಡನ್ನೂ ಸಮತೋಲನದಲ್ಲಿ ಸಾಗಿಸುತ್ತಿದ್ದಾರೆ. ಬೆಳಗ್ಗಿನಿಂದ ರಾತ್ರಿ ತನಕ ಓಡಾಡುತ್ತಾ ಕುಟುಂಬದ ನಗುವಿಗಾಗಿ ತಮ್ಮ ಆಯಾಸವನ್ನು ಮರೆತು ಬದುಕುತ್ತಿದ್ದಾರೆ. ಆದರೆ ಅವರ ಶಕ್ತಿಯನ್ನು ನಾವು ಅನೇಕ ಬಾರಿ ಗಮನಿಸುವುದೇ ಇಲ್ಲ. ಅಮ್ಮ ಎಂದರೆ ಕೇವಲ ಅಡುಗೆ ಮಾಡುವವಳಲ್ಲ, ಕುಟುಂಬವನ್ನು ಒಂದಾಗಿ ಹಿಡಿದು ನಿಲ್ಲಿಸುವ ಜೀವನಾಡಿ. ತಾಯಿ ಆಶೀರ್ವಾದ ಮಗುವಿನ ಜೀವನವನ್ನು ಬದಲಾಯಿಸಬಲ್ಲದು ಎನ್ನುವ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿದೆ. ಯಾಕೆಂದರೆ ಅಮ್ಮನ ಹೃದಯದಲ್ಲಿ ಇರುವ ಪ್ರಾರ್ಥನೆ ನಿಸ್ವಾರ್ಥವಾದುದು. ಆ ಪ್ರಾರ್ಥನೆಯ ಶಕ್ತಿಯೇ ಅನೇಕ ಮಂದಿಯನ್ನು ಬದುಕಿನಲ್ಲಿ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಅವಳ ತ್ಯಾಗವನ್ನು ಅಳೆಯಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಯಾವ ಶಕ್ತಿಯೂ ತಾಯಿಯ ಮನಸ್ಸಿಗಿಂತ ದೊಡ್ಡದಾಗಲು ಸಾಧ್ಯವಿಲ್ಲ. ಅದಕ್ಕೆ ಅಮ್ಮ ಎನ್ನುವುದು ಕೇವಲ ಸಂಬಂಧವಲ್ಲ, ಅದು ನಮ್ಮ ಬದುಕನ್ನೇ ಬೆಳಗಿಸುವ ಅಪಾರ ಶಕ್ತಿ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಅಮ್ಮ ಅಮ್ಮ ಅನ್ನೋ ಮಾತು ಎಲ್ಲಿಂದ ಬಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಇಂದು 2026 ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೇಚಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ಭವನದಲ್ಲಿಂದು ನಡೆಯಲಿರುವ 2026 ಸಾಲಿನ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ

0: ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿರುವ ಸಮಾರಂಭದಲ್ಲಿ ರಾಷ್ಟಪತಿಯವರು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಮತ್ತು 58 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026 ಸಾಲಿನಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿದಂತೆ 131 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ರಾಷ್ಟಪತಿಯವರು ಅನುಮೋದನೆ ನೀಡಿದ್ದಾರೆ. ಉಳಿದ ಪದ್ಮ ಪುರಸ್ಕೃತರಿಗೆ ನಂತರ ನಡೆಯಲಿರುವ ಸಮಾರಂಭದ 2ನೇ ಸುತ್ತಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ನಾಗರಿಕ ಗೌರವಗಳನ್ನು ನೀಡಲಾಗುತ್ತದೆ. ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ, ಉನ್ನತ ಶ್ರೇಣಿಯ ಸೇವೆಗಾಗಿ ಪದ್ಮಭೂಷಣ ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಾಗಿ ಪದ್ಮಶ್ರೀ ನೀಡಲಾಗುತ್ತದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಹಾಗೂ ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾದ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಎಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಎಪಿಎ ಒಪ್ಪಂದದ ಷರತ್ತುಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಹಂತದ ಮಾತುಕತೆ ವರ್ಚುವಲ್ ಮೂಲಕ ನಡೆದಿದ್ದು, ಎರಡನೇ ಹಂತದ ಮಾತುಕತೆ ಮೇ 8 ಪೂರ್ಣಗೊಂಡಿತು. ಭಾರತೀಯ ನಿಯೋಗದ ಈ ಕೆನಡಾ ಭೇಟಿ ಸಂದರ್ಭದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುವ ನಿರೀಕ್ಷೆ ಇದ್ದು, 2030 ಒಳಗಾಗಿ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ನಾಳೆ ದೆಹಲಿಯಲ್ಲಿ ನಡೆಯಲಿದೆ. ಆತಿಥೇಯ ಭಾರತ ವಿದೇಶಾಂಗ ಸಚಿವರ ಜತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ $100 ದಾಟಿದೆ. ಹೀಗಾಗಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ₹2.61 ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ ₹2.71 ಏರಿಕೆಯಾಗಿದೆ. ಈ ಪರಿಷ್ಕರಣೆಯೊಂದಿಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಈಗ ಪ್ರತಿ ಲೀಟರ್ಗೆ ₹102.12 ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ ₹95.20 ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಈ ತಿಂಗಳ 28 ನಿಗದಿಯಾಗಿದ್ದ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಪದವಿ ಪೂರ್ವ CUET UG 2026 ಪರೀಕ್ಷೆಗಳನ್ನು ಮುಂದೂಡಿದೆ. ಸರ್ಕಾರದ ಅಧಿಸೂಚನೆ ಪ್ರಕಾರ ಈದ್ ಉಲ್ ಜುಹಾ ಬಕ್ರೀದ್ ರಜಾದಿನದ ದಿನಾಂಕವನ್ನು ಬದಲಾಯಿಸಿದ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು NTA ತಿಳಿಸಿದೆ. ಅಭ್ಯರ್ಥಿಗಳಿಗೆ ಪರಿಷ್ಕೃತ ಪರೀಕ್ಷಾ ದಿನಾಂಕಗಳನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಏಜೆನ್ಸಿ ಮಾಹಿತಿ ನೀಡಿದೆ. ಅಭ್ಯರ್ಥಿಗಳು ಈ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇತ್ತೀಚಿನ ನವೀಕರಣಗಳ ಕುರಿತು ತನ್ನ ಅಧಿಕೃತ ವೆಬ್ಸೈಟ್ಗೆ ನಿಯಮಿತವಾಗಿ ಭೇಟಿ ನೀಡುವಂತೆ ಅಭ್ಯರ್ಥಿಗಳಿಗೆ NTA ಸಲಹೆ ನೀಡಿದೆ. ಯಾವುದೇ ಪ್ರಶ್ನೆಗಳು ಅಥವಾ ಸ್ಪಷ್ಟೀಕರಣಗಳಿಗೆ ಅಭ್ಯರ್ಥಿಗಳು NTA ಸಹಾಯವಾಣಿ ಸಂಖ್ಯೆ 011-4075-9000 ಅನ್ನು ಸಂಪರ್ಕಿಸಬಹುದು ಅಥವಾ CUET-UGINTA.ac.inಗೆ ಇಮೇಲ್ ಮಾಡಬಹುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಅಮೆರಿಕ ಎಲ್ಲಾ ರೀತಿಯ ಭಯೋತ್ಪಾದನೆ ಎದುರಿಸಲು ಬಲವಾದ ಆಸಕ್ತಿಯನ್ನು ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಅಮೆರಿಕದ 250ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ

ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತು ಶೂನ್ಯ ಸಹಿಷ್ಣುತೆಯ ಬಗ್ಗೆ ಭಾರತ ಮತ್ತು ಅಮೆರಿಕ ಯಾವಾಗಲೂ ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿ ಪರಸ್ಪರ ಭಯೋತ್ಪಾದನಾ ನಿಗ್ರಹ ಸಹಕಾರವು ಅತಿ ಮುಖ್ಯವಾಗಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕತೆಯ ಅಪಾಯವನ್ನು ತಗ್ಗಿಸಲು ಮತ್ತು ಜಗತ್ತಿಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುವಲ್ಲಿ ಉಭಯ ರಾಷ್ಟ್ರಗಳು ಸಮಾನ ಆಸಕ್ತಿ ಹೊಂದಿವೆ ಎಂದು ಪ್ರತಿಪಾದಿಸಿದ ಅವರು, ಅನೇಕ ಸಮನ್ವಯಗಳು ಎರಡೂ ರಾಷ್ಟ್ರಗಳನ್ನು ಬಹು ಕ್ಷೇತ್ರಗಳಲ್ಲಿ ಪರಿಣಾಮಕಾರಿ ಕಾರ್ಯತಂತ್ರದ ಪಾಲುದಾರರನ್ನಾಗಿ ಮಾಡುತ್ತವೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ನಾಗರಿಕರು ಉಚಿತ ದೂರವಾಣಿ ಸಂಖ್ಯೆ 1800 11 7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ತೀವ್ರ ಉಷ್ಣಾಂಶದ ವಾತಾವರಣ ಮುಂದುವರೆದಿದೆ. ದೆಹಲಿ, ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಬಿಸಿ ಅಲೆಯ ಪರಿಸ್ಥಿತಿ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಇಂದು ಆರೆಂಜ್ ಅಲರ್ಟ್ ನೀಡಿದೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಕರಾವಳಿ ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ ಮತ್ತು ತೆಲಂಗಾಣದ ಕೆಲವು ಭಾಗಗಳು ಹಗಲಿನಲ್ಲಿ ತೀವ್ರ ಶಾಖ ತರಂಗ ಎದುರಿಸುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಗಂಗಾ ನದಿ ಜಲಾನಯನ ಪ್ರದೇಶದಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಮುಂದುವರಿಯಲಿದೆ ಎಂದು ಇಲಾಖೆ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯಾವುದೇ ಒಪ್ಪಂದಕ್ಕೆ ಆತುರ ಪಡದಂತೆ ತಮ್ಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತಮ್ಮ ಆಡಳಿತದಲ್ಲಿ ಇರಾನ್ನೊಂದಿಗಿನ ಯಾವುದೇ ಭವಿಷ್ಯದ ಒಪ್ಪಂದವು ಯಾವುದೇ ರೀತಿಯ ಆರ್ಥಿಕ ರಿಯಾಯಿತಿಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಅಧಿಕಾರಾವಧಿಯಲ್ಲಿ ಏರ್ಪಟ್ಟ ಒಪ್ಪಂದಕ್ಕಿಂತ ಮೂಲಭೂತವಾಗಿ ಭಿನ್ನವಾಗಿರುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾರ್ವೆ ಚೆಸ್ 2026 ಓಸ್ಲೋದಲ್ಲಿ ಇಂದು ಮೊದಲ ಸುತ್ತಿನ ಪಂದ್ಯಗಳೊಂದಿಗೆ ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಟೂರ್ನಿ ಆರಂಭವಾಗಲಿದೆ. ತನ್ನ 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೂರ್ನಿಯು ಸ್ಟಾವೆಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದ್ದು ಅದರ ಪಂದ್ಯಗಳನ್ನು ಡಿಚ್ವನ್ ಬಿರ್ಜೋವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಇದು ನಾರ್ವೆ ಚೆಸ್ನ 14ನೇ ಆವೃತ್ತಿ ಮತ್ತು ನಾರ್ವೆ ಚೆಸ್ ಮಹಿಳಾ ವಿಭಾಗದ 3ನೇ ಆವೃತ್ತಿಯಾಗಿದೆ. ಪ್ರತಿಷ್ಠಿತ 6 ಆಟಗಾರರ ಮುಕ್ತ ಮತ್ತು ಮಹಿಳಾ ವಿಭಾಗಗಳಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್, ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಸೇರಿದಂತೆ ಉನ್ನತ ಗ್ರ್ಯಾಂಡ್ ಮಾಸ್ಟರ್ಗಳು ಭಾಗವಹಿಸಲಿದ್ದಾರೆ. 2026 ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಪ್ಲೇಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದೊಂದಿಗೆ ಲೀಗ್ ಹಂತ ನಿನ್ನೆ ಮುಕ್ತಾಯಗೊಂಡಿತು. 10 ತಂಡಗಳು ಪಾಲ್ಗೊಂಡಿದ್ದ ಟೂರ್ನಿಯಲ್ಲಿ 4 ತಂಡಗಳು ಪ್ಲೇಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಮುಗಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಇಂದು 2026ನೇ ಸಾಲಿನ 66 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ನಿಯೋಗ ಇಂದಿನಿಂದ 3 ದಿನ ಕೆನಡಾ ಭೇಟಿ. ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಕುರಿತು ಚರ್ಚೆ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಭಾರತ, ಆಸ್ಟ್ರೇಲಿಯಾ, ಅಮೆರಿಕ, ಜಪಾನ್ ಸಚಿವರು ಭಾಗಿ. ಹಾಗೂ ನಾರ್ವೆ ಚೆಸ್ ಮುಕ್ತ ಮತ್ತು ಮಹಿಳೆಯರ ವಿಭಾಗದಲ್ಲಿ 4 ಭಾರತೀಯರು ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಬುದ್ಧಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಕಡಲೊಳಗಿನ ಮುತ್ತಿನ

ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ರಜೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
3: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
3: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
4: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 17 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಳ ತೇಗಿಗೆ ಕಾರಣ ಹೊಸದೊಂದು ಕೋಶಾಂಗ, ಉರಿಗಣ್ಣು ಪಚ್ಚೆಗಣ್ಣು ಹಾಗೂ ಕಾಯಿಲೆಗೂ ಸೀಮೆ ಇದೆ. ಕಾಯಿಲೆಗೂ ಸೀಮೆ ಇದೆ. ಕೋವಿಡ್ ಕಾಲವನ್ನ ಅನುಭವಿಸಿದ್ದೀರಲ್ಲ. ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿ ಆ ದೇಶ ಈ ದೇಶ ಅನ್ನದೆ ಎಲ್ಲಾ ಎಲ್ಲೆಗಳನ್ನು ಮೀರಿ ನಮ್ಮನ್ನ ಕಾಡಿತ್ತು. ಯಾವ ವೀಸಾ, ಪಾಸ್ಪೋರ್ಟು, ಆಧಾರ್ ಕಾರ್ಡ್ಗಳು ಕೋವಿಡ್ ವೈರಸ್ ಅನ್ನ ತಡೆಗಟ್ಟಲು ಆಗಿರಲಿಲ್ಲ. ಚೀನಾದಲ್ಲಿ ಹುಟ್ಟಿದ ಈ ವೈರಸ್ಸು ತಿಂಗಳೊಳಗೆ ಎಲ್ಲ ದೇಶಗಳಲ್ಲಿಯೂ ಹರಡಿಕೊಂಡಿತ್ತು. ಕಾಯಿಲೆಗೆ, ಸೋಂಕಿಗೆ, ದ್ವೇಷಕ್ಕೆ ಸೀಮೆ ಇಲ್ಲ ಎನ್ನುವುದನ್ನ ಇದು ನಿರೂಪಿಸಿತ್ತು. ಆದರೆ ಕಾಯಿಲೆಗೂ ಸೀಮೆ ಇರುತ್ತದೆ ಎಂದು ಈಗ ಹೊಸದೊಂದು ಶೋಧ ತಿಳಿಸಿದೆ. ಪ್ರಪಂಚದಲ್ಲಿ ಇದೀಗ ಆತಂಕ ಮೂಡಿಸಿರುವ ಒಂದು ಕಾಲರಾ ಸೋಂಕಿಗೆ ಎರಡು ತವರುಗಳಿವೆಯಂತೆ. ಭಾರತದಲ್ಲಿರುವ ಸುಂದರ್ಬನ್ಸ್ ಒಂದು ತವರು, ಇನ್ನೊಂದು ಆ ಸೀಮೆಯಿಂದ ತುಸುವೇ ದೂರವಿರುವ ಬಾಂಗ್ಲಾದೇಶ. ಇವೆರಡೂ ಪ್ರದೇಶಗಳಲ್ಲಿ ಇರುವ ಕಾಲರಾ ಜೀವಿಗಳು ಪ್ರತ್ಯೇಕವಾಗಿ ಹುಟ್ಟಿವೆ. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದು ಭಾರತಕ್ಕೆ ಬಂದಿಲ್ಲ, ಭಾರತದಲ್ಲಿ ಹುಟ್ಟಿದ್ದು ಬಾಂಗ್ಲಾದೇಶಿಗಳನ್ನು ಕಾಡಿಲ್ಲ ಎಂದು ಚಂಡೀಗಢದಲ್ಲಿರುವ ವೈದ್ಯಕೀಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಸೂಕ್ಷ್ಮ ಜೀವಿ ವಿಜ್ಞಾನಿ ಫಿರ್ದೌಸಿ ಖಾದ್ರಿ ಮತ್ತು ಅವರ ಸಹ ಸಂಶೋಧಕರು ವರದಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇದೀಗ ಹರಡುತ್ತಿರುವ ಕಾಲರಾ ಸೋಂಕಿನ ಜೀವಿಯನ್ನು ವಿವಿಧ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಖಾದ್ರಿ ತಂಟ ಬಂದಿದೆ. ಕಾಲರಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಎನ್ನಬಹುದು. 100-150 ವರ್ಷಗಳ ಹಿಂದೆ ಕಾಲರಾ ಭಾರತಕ್ಕೆ ಸೀಮಿತ ಎನಿಸುವಷ್ಟು ವ್ಯಾಪಕವಾಗಿತ್ತು. ಅದರಲ್ಲಿಯೂ ಗಂಗಾನದಿ ಹರಿಯುವ ಹಾದಿಯಲ್ಲಿದ್ದ ಪಟ್ಟಣಗಳಲ್ಲಿ ಇದರ ಕಾಟ ನಿರಂತರವಾಗಿತ್ತು. ಭಾರತದಲ್ಲಿ ಮಾತ್ರವಲ್ಲ, ಬಾಂಗ್ಲಾದೇಶ ಹಾಗೂ ಇತರೆ ಪ್ರದೇಶಗಳಲ್ಲಿ ಕಾಣಿಸಿದ ಸೋಂಕಿಗೂ ಭಾರತದಲ್ಲಿ ಹುಟ್ಟಿದ ಕಾಲರಾ ಜೀವಿಯೇ ಕಾರಣ ಎಂದು ಗುರುತಿಸಲಾಗಿತ್ತು. 20ನೆಯ ಶತಮಾನದಲ್ಲಿ ಈ ಸೋಂಕು ಹಲವಾರು ಬಾರಿ ಉಲ್ಬಣಿಸಿ ಸಾವಿರಾರು ಮಂದಿಯ ಸಾವಿಗೆ ಕಾರಣವೂ ಆಗಿದೆ. ಭಾರತದ ಪಶ್ಚಿಮ ಬಂಗಾಳ ಹಾಗೂ ಇಂದಿನ ಬಾಂಗ್ಲಾದೇಶದಲ್ಲಿ ಕಾಲರಾ ಸೋಂಕಿಲ್ಲದ ವರ್ಷಗಳೇ ಇಲ್ಲ ಎನ್ನಬಹುದು. ಕಾಲರಾ ಸೋಂಕಿದವರನ್ನು ಸಾವಿನಿಂದ ತಪ್ಪಿಸುವ ಜೀವದಾಯಿ ಜಲ ORS ಪತ್ತೆಯಾಗಿದ್ದು ಈ ಪ್ರದೇಶದಲ್ಲಿಯೇ. ದಿಲೀಪ್ ಮಹಲನೋಬಿಸ್ ಎನ್ನುವ ವೈದ್ಯ ಈ ಅದ್ಭುತ ಚಿಕಿತ್ಸೆಯನ್ನು ಗುರುತಿಸಿ ವ್ಯಾಪಕವಾಗಿ ಬಳಸಿ ಲಕ್ಷಾಂತರ ಮಂದಿಯನ್ನು ಸಾವಿನಿಂದ ಉಳಿಸಿದ್ದು ಭಾರತೀಯ ವೈದ್ಯಕೀಯ ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶ. ಹೀಗಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಪಶ್ಚಿಮ ಬಂಗಾಳದಿಂದ ಆರಂಭಿಸಿ ಬಾಂಗ್ಲಾದೇಶದಲ್ಲಿಯೂ ಹರಡಿರುವ ಸುಂದರ್ಬನ್ ಪ್ರದೇಶವನ್ನು ಕಾಲರಾದ ತವರು ಎಂದು ಪರಿಗಣಿಸುತ್ತಾರೆ. ಗಂಗಾ ನದಿ ಇಲ್ಲಿ ಹಲವು ಕವಲೊಡೆದ ಬಂಗಾಲ ಕೊಲ್ಲಿಯನ್ನು ಪ್ರವೇಶಿಸುತ್ತದೆ. ಈ ಅಳಿವೆ ಭಾಗದಲ್ಲಿರುವ ಕಾಂಡ್ಲಾ ಕಾಡು ಅಪರೂಪದ ಹುಲಿಗಳ ಆವಾಸವೂ ಹೌದು. ಹಾಗೆಯೇ ಕಾಲರಾ ಎಡೆಬಿಡದೆ ಕಾಡುವ ಪ್ರದೇಶ ಕೂಡ. ಆದ್ದರಿಂದ ಇದನ್ನು ಇದುವರೆಗೂ ಜಗತ್ತಿನಲ್ಲಿ ಕಂಡಿರುವ ಎಲ್ಲಾ ಕಾಲರಾ ಸೋಂಕಿನ ಮೂಲ ಎಂದೇ ಗುರುತಿಸಲಾಗಿತ್ತು. ಔಷಧಿಗಳ ದುರ್ಬಳಕೆಯಿಂದಲೋ ಸಹಜವಾಗಿಯೋ ಕೆಲವೊಮ್ಮೆ ಕಾಲರಾ ಜೀವಿಗಳಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು, ಹೊಸ ತಳಿಗಳು ಹುಟ್ಟುವುದುಂಟು. ಅದುವರೆಗೂ ನಿಯಂತ್ರಣದಲ್ಲಿದ್ದ ಕಾಲರಾ ಆಗ ಮತ್ತೊಮ್ಮೆ ಮರುಕಳಿಸುತ್ತದೆ. ಒಮ್ಮೆ ಜೋರಾಗಿ ಹರಡಿದ ಕಾಲರಾ ಸ್ವಲ್ಪ ಸಮಯದ ನಂತರ ನಿಯಂತ್ರಣಕ್ಕೆ ಬಂದಂತೆ ತೋರಿದರೂ ಮರಳಿ ಹರಡಲು ಆರಂಭಿಸುವುದಕ್ಕೆ ಇದುವೇ ಕಾರಣ. ಕಾಲರಾ ಸೋಂಕಿನ ಈ ಏಳು ಬೀಳುಗಳ ಹಾದಿಯಲ್ಲಿ ಇದೀಗ ಮತ್ತೊಂದು ಏರುಗತಿ ಆಗುತ್ತಿದೆ ಎನ್ನುವುದು ವೈದ್ಯರುಗಳ ಅನುಭವ. ಕಳೆದ ಕೆಲವು ದಶಕಗಳಿಂದ ಕಾಲರಾದ 7ನೆಯ ಸಾಂಕ್ರಾಮಿಕ ಎನ್ನುವ ಸೋಂಕು ಜಗತ್ತಿನ ಎಲ್ಲೆಡೆ ಹರಡುತ್ತಿದೆ. 1960ನೇ ಇಸವಿಯಿಂದ ಇಂದಿನವರೆಗೆ ಇದು ಹಲವು ಬಾರಿ ಅಲೆಯಲೆಯಾಗಿ ಜನತೆಯನ್ನ ಕಾಡಿದೆ. ಕಾಲರಾ ರೋಗವನ್ನು ವಿಬ್ರಿಯೋ ಕಾಲರೆ ಎನ್ನುವ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತದೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಈ 7ನೆಯ ಸಾಂಕ್ರಾಮಿಕ ಎನ್ನುವುದು ವಿಬ್ರಿಯೋ ಕಾಲರೆ ಸೂಕ್ಷ್ಮಜೀವಿಯ 7PET ತಳಿ ಎಂದು ವೈದ್ಯವಿಜ್ಞಾನಿಗಳು ಗುರುತಿಸುತ್ತಾರೆ. ಇದನ್ನು ಮೊತ್ತ ಮೊದಲಿಗೆ ಇಂಡೋನೇಷ್ಯಾದಲ್ಲಿ ಗುರುತಿಸಲಾಗಿತ್ತು. ಕಳೆದ ಶತಮಾನದಲ್ಲಿ ಲಕ್ಷಾಂತರ ಜನರನ್ನು ಕೊಂದ ಕಾಲರಾದಿಂದ ಇದು ಸ್ವಲ್ಪ ಭಿನ್ನವಂತೆ. ಅಷ್ಟು ಜನರನ್ನು ಕೊಲ್ಲದಿದ್ದರೂ ನೀರಿನಲ್ಲಿ ಬಲು ದೀರ್ಘಕಾಲ ಉಳಿಯಬಹುದು. ಮನುಷ್ಯರನ್ನು

ನುಕ್ಕಿದರೂ ಕೂಡ ರೋಗ ಲಕ್ಷಣಗಳಾದ ವಾಂತಿ, ಭೇದಿ ಮೊದಲಾದವು ನಿಧಾನವಾಗಿ ತೋರುತ್ತದಂತೆ. ಕೆಲವರಲ್ಲಿ ಈ ಲಕ್ಷಣಗಳು ತೋರದೆಯೂ ಇರಬಹುದು, ಆದರೂ ಅವರಿಂದ ಈ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದರ ಮೇಲೆ ಸಂಶೋಧಕರು ಸದಾ ಕಣ್ಗಾವಲು ಇಟ್ಟಿರುತ್ತಾರೆ. ಈ ತಳಿ ವ್ಯತ್ಯಾಸಕ್ಕೆ ಕಾರಣ, ಇದರಲ್ಲಿ ಕ್ಯಾಲರಾ ಬ್ಯಾಕ್ಟೀರಿಯಾವನ್ನು ಸೋಂಕುವ ವೈರಸ್ನ ಎರಡರ ಅಂಶಗಳು ಕೂಡ ಸೇರಿಕೊಂಡಿವೆ.

0: ಇಂಗ್ಲೆಂಡು ಹಾಗೂ ಬಾಂಗ್ಲಾದೇಶದ ವೈದ್ಯ ವಿಜ್ಞಾನಿಗಳ ಜೊತೆಗೂಡಿ ಖಾದ್ರಿಯವರು ಈ ಸಾಂಕ್ರಾಮಿಕದ ಇತ್ತೀಚಿನ ಬೆಳವಣಿಗೆಗಳನ್ನು ಗುರುತಿಸಲು ಹೊರಟಿದ್ದರು. ಬಾಂಗ್ಲಾದೇಶ ಹಾಗೂ ಭಾರತದಲ್ಲಿರುವ ಸುಂದರ್ಬನದ ಸಮೀಪದಲ್ಲಿ ಕಾಲೆರಾ ಸೋಂಕು ಚಿಕಿತ್ಸೆಗೆಂದು ಬಂದ ಪ್ರತಿ 50ನೇ ವ್ಯಕ್ತಿಯಿಂದ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಡಿಎನ್ಎ ಪರೀಕ್ಷೆ ಮಾಡಿದರು. ಹೀಗೆ ಸುಮಾರು 1780ರಷ್ಟು ಕಾಲೆರಾ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿದ್ದಾರೆ. ಅವುಗಳಲ್ಲಿ ಇರುವ ಫೇಜಿನ ಅಂಶ ಹಾಗೂ ಇತರೆ ಭಾಗಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇವೆಯೇ ಎಂದು ಗುರುತಿಸಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಕೂಡಿಸಿ ಆಫ್ರಿಕಾ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಭಾರತದಲ್ಲಿಯೇ ಪಶ್ಚಿಮ ಬಂಗಾಳದಿಂದ ಹೊರಗೆ ಗಂಗಾ ನದಿಯ ಆಚೀಚಿನ ಪಟ್ಟಣಗಳು ಮೊದಲಾದ ಪ್ರದೇಶಗಳಿಂದ ಸಂಗ್ರಹಿಸಿದ್ದ ಬ್ಯಾಕ್ಟೀರಿಯಾ ಜೀನೋಮಿನೊಂದಿಗೆ ಹೋಲಿಸಿದರು. ವ್ಯತ್ಯಾಸಗಳು ಎಷ್ಟು ಹೆಚ್ಚಿವೆ ಎಂಬುದರ ಆಧಾರದ ಮೇಲೆ ಒಂದಿನ್ನೊಂದರ ನಿಕಟತೆ ಅರ್ಥಾತ್ ವಂಶಾವಳಿಯನ್ನು ಬರೆದಿದ್ದಾರೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿನ ತಳಿಗಳು ಎಲ್ಲವೂ ಕೂಡ ವಂಶಾವಳಿಯ BD1 ಮತ್ತು BD2 ಎನ್ನುವ ಎರಡು ಕವಲುಗಳಿಗೆ ಸೀಮಿತವಾಗಿದ್ದುವು. ಅಂದರೆ ಇವು ಎಲ್ಲದರ ಮೂಲ ಎಂದಂತಾಯಿತು. 2014ರಿಂದ 2017ರವರೆಗೆ ಬಾಂಗ್ಲಾದೇಶದಲ್ಲಿ ಕಾಣಿಸಿದ್ದ BD1 ತಳಿಗಳು ಅನಂತರ ಅಲ್ಲಿ ಕಾಣಿಸಲೇ ಇಲ್ಲ. ಈಗ ಅಲ್ಲಿರುವುದು ಅದರ ಬದಲಿಗೆ BD2 ಕವಲಿಗೆ ಸೇರಿದ ಬಗೆಗಳು. ಅಂದರೆ ಬಾಂಗ್ಲಾದೇಶದಲ್ಲಿನ ಸೋಂಕಿನ ಸ್ವರೂಪ 10 ವರ್ಷದ ಹಿಂದೆ ಇದ್ದುದಕ್ಕಿಂತ ಈಗ ಬದಲಾಗಿದೆ ಎಂದಷ್ಟೇ. ಇನ್ನೊಂದೆಡೆ ಭಾರತದ ಗಡಿ ಈಚೆಗೆ ಕಂಡುಬಂದ ಸೋಂಕಿನಲ್ಲಿ ಬಹುತೇಕ BD1 ಬಗೆಯದಾಗಿದ್ದುವಂತೆ ಬಾಂಗ್ಲಾದೇಶದ ಗಡಿಗೆ ಸಮೀಪದಲ್ಲಿರುವ ಭಾರತದ ಪ್ರದೇಶಗಳಲ್ಲಿಯೂ ಗಂಗಾ ನದಿ ಹರಿಯುವ ಇತರೆ 8 ರಾಜ್ಯಗಳಲ್ಲಿಯೂ ಕೂಡ ಈ BD1 ಉಪವರ್ಗದ ಜೀವಿಯೇ ಸೋಂಕನ್ನು ಉಂಟು ಮಾಡಿತ್ತು. BD2 ಬಹಳ ಕಡಿಮೆ ಕಂಡಿತ್ತು. ಇವು ಒಂದು ವೇಳೆ ನದಿ ನೀರಿನ ಮೂಲಕ ಹರಿದು ಸೋಂಕನ್ನುಂಟು ಮಾಡುತ್ತಿದ್ದರೆ ನದಿ ಹರಿಯುವ ಕಡೆಯಲ್ಲೆಲ್ಲ ಒಂದೇ ಪ್ರಮಾಣದ ಸೋಂಕು ಕಾಣಬೇಕಿತ್ತಷ್ಟೇ. ಆದರೆ ಸೀಮೆಯ ಆಚೆಗೆ ಬೇರೆ, ಈಚೆಗೆ ಬೇರೆ ಎಂದು ಸ್ಪಷ್ಟವಾಗಿ ಬೇರೆಯಾಗಿರುವುದು ಅಚ್ಚರಿಯನ್ನು ತಂದಿದೆ. ಅಷ್ಟೇ ಅಲ್ಲ, ಈ ಎರಡು ಬಗೆಗಳಲ್ಲಿ ಯಾವುದು ಪ್ರಪಂಚದ ಇತರೆಡೆಗೆ ಹರಡಿಕೊಂಡಿದೆ ಎಂಬುದನ್ನು ಖಾದ್ರಿ ತಂಡ ವಿಶ್ಲೇಷಿಸಿದೆ. ಪ್ರಪಂಚದ ಬೇರೆಡೆಗಳಲ್ಲಿ ಹೆಕ್ಕಿದ ಬ್ಯಾಕ್ಟೀರಿಯಾಗಳ ಜೀನೋಮನ್ನು ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿರುವ ಬಗೆದರೊಂದಿಗೆ ಹೋಲಿಸಿ ನೋಡಿದೆ. ಆ ಮೂಲಕ ಮತ್ತೊಂದು ವಂಶಾವಳಿಯನ್ನು ಸೃಷ್ಟಿಸಿದೆ. ಇದರ ಪ್ರಕಾರ ಆಫ್ರಿಕಾ, ಯುರೋಪು ಮೊದಲಾದೆಡೆ ಈಗ ಹಾವಳಿ ಮಾಡುತ್ತಿರುವ ಕಾಲರಾ ಬಗ್ಗೆ ಭಾರತದಿಂದ ಹರಿದು ಹೋದಂಥದ್ದು. ಮತ್ತೊಂದು ಸ್ವಾರಸ್ಯಕರ ವಿಷಯ ಎಂದರೆ ಈ 7PET BD1 ಉಪ ತಳಿಯ ಹಾವಳಿ ಭಾರತಕ್ಕೆ ಮಾತ್ರ ಸೀಮಿತ. ಏಕೆಂದರೆ ಅಸ್ಸಾಂ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ಬಾಂಗ್ಲಾದೇಶದಲ್ಲಿರುವುದರ ಅಂಶಗಳು ಇಲ್ಲವೇ ಇಲ್ಲ. ಹಾಗೆಯೇ ಬಾಂಗ್ಲಾದೇಶದಲ್ಲಿ ಈಗ ಇರುವ ಬಗೆಯಲ್ಲಿ ಅಪ್ಪಿತಪ್ಪಿಯೂ ಭಾರತದ ಬಗೆಯಲ್ಲಿನ ಅಂಶಗಳು ಕಾಣುವುದೇ ಇಲ್ಲ. ಇವೆರಡೂ ಅಂದರೆ BD1 ಮತ್ತು BD2 ಎನ್ನುವ ಬಗೆಗಳು ಹೀಗೆ ದೇಶಗಳೊಳಗಣ ಗಡಿಯಿಂದ ಪ್ರಭಾವಿತವಾಗಿವೆ ಎನ್ನುತ್ತಾರೆ ಖಾದ್ರಿ. ಅರ್ಥಾತ್ ಇವು ನದಿ ನೀರಿನಿಂದ ಹರಡುವುದಿಲ್ಲ, ಬಹುಶಃ ರೋಗಿಯಿಂದಲೇ ಮತ್ತೊಬ್ಬರಿಗೆ ದಾಟಿ ಹೋಗುವುದು ಹೆಚ್ಚು ಎಂದು ಖಾದ್ರಿ ತಂಡ ತೀರ್ಮಾನಿಸಿದೆ. ಹೀಗೆ ಬ್ಯಾಕ್ಟೀರಿಯಾಗಳು ಕೂಡ ನಾವು ಎಳೆದಿರುವ ಗಡಿ ರೇಖೆಯನ್ನು ಮನ್ನಿಸುವಂತೆ ವಿಕಾಸವಾಗಿರುವುದನ್ನು ನೋಡುವುದು ಅಚ್ಚರಿಯ ವಿಷಯ. ಖಾದ್ರಿ ಅವರ ತಂಡದ ಸಂಶೋಧನೆಗಳ ಈ ವಿವರಗಳನ್ನು ನೇಚರ್ ಪತ್ರಿಕೆ ಕಳೆದ ವಾರ ಪ್ರಕಟಿಸಿದೆ.
1: ಆಕಳ ತೇಗಿಗೆ ಕಾರಣ ಹೊಸ ಕೋಶಾಂಗ. ಆಕಳು ಅಂದರೆ ಹಸು, ಕುರಿ, ಆಡು, ಎಮ್ಮೆ ಮೊದಲಾದವುಗಳದ್ದು ಒಂದು ವಿಶೇಷ. ಇವು ಮೆಲುಕು ಹಾಕುವ ಪ್ರಾಣಿಗಳು. ಹೋಟೆಲಿನಲ್ಲಿ ನಾವು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಾ ತಿನಿಸು ಮೆಲ್ಲುತ್ತೇವೆ. ಇವು ಹಾಗಲ್ಲ, ಮೇವು ಕಂಡ ಕೂಡಲೇ ಗಬಗಬನೆ ಅವನ್ನು ನುಂಗಿಬಿಡುತ್ತವೆ, ಅಗಿಯುವುದೂ ಇಲ್ಲ. ಅನಂತರ ನಿಧಾನವಾಗಿ ಸಮಯ ಸಿಕ್ಕಾಗ ಎಲ್ಲೋ ಮಲಗಿ ಅಗಿಯುತ್ತಿರುತ್ತವೆ. ಇದನ್ನೇ ನಾವು ಮೆಲುಕು ಹಾಕುವುದು ಎನ್ನುತ್ತೇವೆ. ಇದು ಒಂದು ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಹುಲ್ಲನ್ನು ಮೇದರೂ ಅರಗಿಸಿಕೊಳ್ಳಬಲ್ಲವು. ಇವೆರಡಕ್ಕೂ ಮೂಲ ಎನ್ನಿಸುವ ಒಂದು ವಿಶೇಷ ಪತ್ತೆಯಾಗಿದೆ. ಆಕಳ ಹೊಟ್ಟೆಯಲ್ಲಿ ಇರುವ ಸೂಕ್ಷ್ಮಜೀವಿಗಳಲ್ಲಿ ಬೇರಾವ ಸೂಕ್ಷ್ಮಜೀವಿಗಳಲ್ಲಿಯೂ ಕಾಣದಂತಹ ಹೊಸದೊಂದು ಕೋಶಾಂಗ ಇದೆ. ಇದು ಆಕಳಿಗೆ ಹುಲ್ಲನ್ನು ಮೇದು ಅರಗಿಸಿಕೊಳ್ಳಲು ನೆರವಾಗುತ್ತದೆ ಎಂದು ಚೀನಾದ ವುಹಾನ್ನಲ್ಲಿ ಇರುವ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಬಯಾಲಜಿ ಸಂಸ್ಥೆಯ ವಿಜ್ಞಾನಿ ವೇ ಮಿಯಾವೋ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಆಕಳಲ್ಲಿರುವ ಈ ಅಧಿಕ ಕೋಣೆಯನ್ನು ರೂಮೆನ್ ಎಂದು ವಿಜ್ಞಾನಿಗಳು

0: ಗುರುತಿಸುತ್ತಾರೆ. ಈ ಕಾರಣದಿಂದಲೇ ಹಸು, ಕುರಿ, ಜಿಂಕೆ, ಎಮ್ಮೆ ಮೊದಲಾದ ಪ್ರಾಣಿಗಳಿಗೆ ರುಮಿನೆಂಟುಗಳು ಎಂದು ಹೆಸರು. ಆಕಳ ಬದುಕಿನಲ್ಲಿ ಈ ರೂಮೆನ್ನಿನ ಪಾತ್ರ ವಿಶಿಷ್ಟ. ಅವು ಯಾರೂ ಮೇಯದ ಪದಾರ್ಥಗಳನ್ನು ಇವು ಮೇಯಲು ನೆರವಾಗುತ್ತವೆ. ಅಷ್ಟೇ ಅಲ್ಲ, ಇಡೀ ಮಾಂಸಾಹಾರಿ ಪ್ರಾಣಿಗಳ ಬದುಕಿಗೂ ಇವು ಮೂಲ. ಆಕಳಿನಂತಹ ಪ್ರಾಣಿಗಳೇ ಮಾಂಸಾಹಾರಿಗಳಿಗೆ ಆಹಾರವಷ್ಟೇ.
1: ರೂಮೆನನ್ನು ಸೂಕ್ಷ್ಮ ಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮ ಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮ ಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮ ಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು. ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನುಗಳಿಂದ ರೂಮೆನನ್ನು ಸೂಕ್ಷ್ಮ ಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮ ಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮ ಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೋ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೋನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮ ಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು.
2: ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನ್ನುಗಳಿಂದ ಹೆಕ್ಕಿದ ಸೂಕ್ಷ್ಮ ಜೀವಿಗಳ ತಳಿಗುಣಗಳನ್ನು ಹೆಕ್ಕಿ ಅವುಗಳ ಡಿಎನ್ಎಯನ್ನು ಪರಿಶೀಲಿಸಿದರು. ಎಲ್ಲ ಜೀನ್ಗಳನ್ನು ಪಟ್ಟಿ ಮಾಡಿದರು. ಒಂದಲ್ಲ ಎರಡಲ್ಲ 65 ಬಗೆಯ ಸೂಕ್ಷ್ಮ ಜೀವಿಗಳನ್ನು ಇವರು ಗುರುತಿಸಿದರು. ಇವುಗಳಲ್ಲಿ ಕೆಲವುದರ ತಳಿಗುಣಗಳನ್ನಷ್ಟೇ ಅಧ್ಯಯನ ಮಾಡಲಾಗಿತ್ತು. ಉಳಿದವುಗಳ ಡಿಎನ್ಎಯನ್ನು ತೆಗೆದು ಹೋಲಿಸಿ ನೋಡಿದರು. ಇವರು ಹೆಕ್ಕಿದ 65 ಜೀವಿಗಳಲ್ಲಿ 45 ಒಂದಕ್ಕೊಂದು ಭಿನ್ನವಾಗಿದ್ದವಾಗಿದ್ದುವು. ರೂಮನ್ನುನಲ್ಲಿ ಜರುಗುವ ಹುದುಗುವಿಕೆಗೆ ಬೇಕಾದ

0: ಕಿಣ್ವಗಳು ಹಾಗೂ ಅವುಗಳ ಜೀನ್ಗಳು ಈ ಜೀವಿಗಳಲ್ಲಿ ಇವೆಯೇ, ಇದ್ದರೆ ಎಲ್ಲವೂ ಒಂದೇ ರೀತಿಯವೇ ಎನ್ನುವುದನ್ನು ಹುಡುಕುವ ಪ್ರಯತ್ನ ಮಾಡಿದರು. ರೂಮೆನ್ನುನಲ್ಲಿರುವ ಸೂಕ್ಷ್ಮ ಜೀವಿಗಳಲ್ಲಿ ಸೀಲಿಯೇಟು ಎನ್ನುವ ಜೀವಿಗಳ ಸಂಖ್ಯೆಗೂ ತೇಗಿಗೂ ಸಂಬಂಧವಿದೆ ಎಂದು ಗೊತ್ತಾಯಿತು. ಯಾವ ಪ್ರಾಣಿಯಲ್ಲಿ ಈ ಸೀಲಿಯೇಟುಗಳ ಪ್ರಮಾಣ ಹೆಚ್ಚಿರುತ್ತದೆಯೋ ಅವು ಹೆಚ್ಚೆಚ್ಚು ಮೀಥೇನ್ ತಯಾರಿಸುತ್ತಿದ್ದುವು, ಹೆಚ್ಚೆಚ್ಚು ತೀಗುತ್ತಿದ್ದುವು. ಹುದುಗುವಿಕೆಯ ವೇಳೆ ಬಹು ಮುಖ್ಯವಾಗಿ ಹೈಡ್ರೋಜನೀಸ್ ಅಂದರೆ ಹೈಡ್ರೋಜನನ್ನು ಬೇರ್ಪಡಿಸುವ ಕಿಣ್ವ ಹಾಗೂ ಆಕ್ಸಿಜನೀಸ್ ಆಕ್ಸಿಜನನ್ನು ಸೇರಿಸುವ ಕಿಣ್ವಗಳು ಬಹು ಮುಖ್ಯವಾಗಿದ್ದರಿಂದ ರೂಮೆನ್ನುನಿಂದ ಹೆಕ್ಕಿ ಬೆಳೆಸಿದ ಸೀಲಿಯೇಟುಗಳಲ್ಲಿ ಇವನ್ನು ಹುಡುಕಲು ಪ್ರಯತ್ನಿಸಿದರು. ಹಾಗೆಯೇ ಇವುಗಳು ಜೀವಕೋಶದೊಳಗೆ ಎಲ್ಲಿ ಇರಬಹುದು ಎಂದು ಬೆದಕಿದರು. ಸಾಮಾನ್ಯವಾಗಿ ಇವು ಜೀವಕೋಶದೊಳಗೆ ಉಸಿರಾಟದ ಕೋಶಾಂಗ ಎನ್ನಿಸಿದ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತವೆ. ಆದರೆ ಕೇವಲ ಈ ಕಿಣ್ವಗಳನ್ನಷ್ಟೇ ಎತ್ತಿ ತೋರಿಸುವ ಬಣ್ಣಗಳನ್ನು ಬಳಸಿದಾಗ ಸೂಕ್ಷ್ಮಜೀವಿಗಳಲ್ಲಿ ಮೈಟೋಕಾಂಡ್ರಿಯಾದ ಜೊತೆಗೆ ಇನ್ನೂ ಕೆಲವು ಭಾಗಗಳು ಬಣ್ಣಗೂಡಿಸಿಕೊಂಡಿದ್ದುವು. ಅಚ್ಚರಿಗೊಂಡ ವೇತಂಡ ಆ ಕೋಶಾಂಗವನ್ನು ವಿಶದವಾಗಿ ಪರಿಶೀಲಿಸಿದೆ. ಈ ಕೋಶಾಂಗವು ಇದುವರೆಗೂ ಕೋಶಗಳೊಳಗೆ ಇವೆ ಎಂದುಕೊಂಡಿದ್ದ ಎಲ್ಲ ಬಗೆಯ ಕೋಶಾಂಗಗಳಿಗಿಂತಲೂ ಭಿನ್ನವಾಗಿದೆಯಂತೆ. ಸಾಮಾನ್ಯವಾಗಿ ಕೋಶದೊಳಗೆ ಇರುವ ಮೈಟೋಕಾಂಡ್ರಿಯಾ, ರೈಬೋಸೋಮು, ನ್ಯೂಕ್ಲಿಯಸ್ಸು ಮೊದಲಾದ ಕೋಶಾಂಗಗಳಿಗೆ ಎರಡು ಪದರವಿರುವ ಕೊಬ್ಬಿನ ಗೋಡೆ ಇರುತ್ತದೆ. ಆದರೆ ಈ ಹೊಸ ಕೋಶಾಂಗದಲ್ಲಿ ಕೇವಲ ಒಂದೇ ಒಂದು ಕೊಬ್ಬಿನ ಪದರವಿತ್ತು. ಇದು ವಿಶೇಷ. ಹಸು, ಆಡು, ಕುರಿ ಮೊದಲಾದವುಗಳಿಂದ ಹೆಕ್ಕಿದ ಮೂರ್ನಾಲ್ಕು ಬಗೆಯ ಸೂಕ್ಷ್ಮಜೀವಿಗಳಲ್ಲಿ ಹೈಡ್ರೋಜನ್ನು ಹಾಗೂ ಮೀಥೇನೂ ತುಂಬಿಕೊಂಡಿದ್ದ ಕೋಶಾಂಗಗಳನ್ನು ಈ ಹಿಂದೆಯೂ ಗುರುತಿಸಲಾಗಿತ್ತು. ಅವನ್ನು ಹೈಡ್ರೋಜನೋಸೋಮು ಎಂದು ಹೆಸರಿಸಿದ್ದರು. ಇವು ಬಹುತೇಕ ಹೈಡ್ರೋಜನ್ನು ತುಂಬಿದ ಬಲೂನಿನಂತೆ ಇದ್ದುವು. ಇನ್ನೆಲ್ಲೂ ಉತ್ಪತ್ತಿಯಾದ ಹೈಡ್ರೋಜನನ್ನು ತುಂಬಿಕೊಂಡ ಕೊಪ್ಪಿನ ಪೊರೆಯ ಚೀಲಗಳು ಇವುಗಳಾಗಿದ್ದುವು. ಆದರೆ ವೇತಂಡ ಗುರುತಿಸಿದ ಹೊಸ ಕೋಶಾಂಗ ಕೇವಲ ಹೈಡ್ರೋಜನನ್ನು ತುಂಬಿದ ಕಾಯವಲ್ಲ,
1: ಅದರಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ, ಅದಕ್ಕೆ ಬೇಕಾದ ಕಿಣ್ವಗಳೂ ಇವೆ ಎನ್ನುತ್ತಾರೆ ವೇ. ಹೀಗಾಗಿ ಇದನ್ನು ಹೈಡ್ರೋಜನೋ ಬಾಡಿ ಅಥವಾ ಹೈಡ್ರೋಜನ್ ಜನಕಾಂಗ ಎಂದು ಹೆಸರಿಸಿದ್ದಾರೆ. ರುಮೆನ್ನಿನಲ್ಲಿ ಇರುವ ಬಹುತೇಕ ಸೀಲಿಯೇಟುಗಳಲ್ಲಿ ಇದು ಇದೆ ಎನ್ನುವುದು ಇವರ ಊಹೆ. ಇವುಗಳಿಂದಾಗಿಯೇ ಆಕಳು ತೇಗುತ್ತವೆ, ಮೀಥೇನು ಸೂಸಿ ಜಗತ್ತನ್ನು ಬಿಸಿಯೇರಿಸುತ್ತಿವೆ. ಈ ಕೋಶಾಂಗಗಳನ್ನು ನಿಯಂತ್ರಿಸುವ ಉಪಾಯ ಸಿಕ್ಕರೆ ಜಗತ್ತಿನಲ್ಲಿ ಹುಟ್ಟುವ ಮೀಥೇನಿನ ಪ್ರಮಾಣವನ್ನು ಕುಗ್ಗಿಸಲಾದೀತು ಎನ್ನುವುದು ವೇಯವರ ಆಶಯ.
2: ಊರೆ ಗಣ್ಣು ಪಚ್ಚೆ ಗಣ್ಣು, ಚಿಕ್ಕಂದಿನಲ್ಲಿ ಈ ರೀತಿ ಕೀಟಲೆಗೆ ಒಳಗಾಗದವರು ಇಲ್ಲವೇ ಇಲ್ಲ. ಹುಣಸೆ ಬೀಜವನ್ನು ಇನ್ಯಾವುದು ಹಣ್ಣಿನ ಬೀಜವನ್ನು ನುಂಗಿಬಿಟ್ಟಾಗ ಓಹೋ ನೋಡು ಆ ಬೀಜ ಹೊಟ್ಟೆಯಲ್ಲಿ ಮೊಳೆತು ಕಣ್ಣಿನಲ್ಲಿ ಹಸಿರಾಗಿ ಕಾಣಿಸುತ್ತದೆ ಅಂತ ಕೀಟಲೆ ಮಾಡಿರುತ್ತೀರಿ. ಬಾಲ್ಯದ ಮುಗ್ಧತೆಯಲ್ಲಿ ಅದನ್ನು ನಂಬಿ ದಿನವೂ ಕಣ್ಣು ಹಸಿರಾಗಿದೆಯೇ ಎಂದು ನೋಡಿಕೊಂಡಿರುತ್ತೀರಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದೀಗ ವಿಜ್ಞಾನಿಗಳು ಕಣ್ಣಿಗೆ ಗಿಡದ ಹಸಿರನ್ನು ಹತ್ತಿಸಿದ್ದಾರಂತೆ. ಸಿಂಗಾಪುರಿನಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಿನ ರಾಸಾಯನಿಕ ಮತ್ತು ಜೈವಿಕ ಅಣು ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಡೇವಿಡ್ ಲಿಯಾಂಗ್ ಮತ್ತು ಸಂಗಡಿಗರು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳ ಹಸಿರು ಕಾಣುವಂತೆ ಮಾಡಿದ್ದಾರಂತೆ. ಅದಕ್ಕೆ ಅವರೇನು ಇಲಿಗಳಿಗೆ ಹುಣಸೆ ಬೀಜ ತಿನ್ನಿಸಲಿಲ್ಲ. ಜಾಣತನದ ಜೈವಿಕ ತಂತ್ರಜ್ಞಾನದ ತಂತ್ರಗಳನ್ನು ಬಳಸಿಕೊಂಡು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳಲ್ಲಿ ಇರುವ ಹಸಿರು ಬಣ್ಣದ ಕೋಶಾಂಗಗಳು ಕೂಡಿಕೊಳ್ಳುವಂತೆ ಮಾಡಿದ್ದಾರೆ. ಹಾಗಂತ ಲಿಯಾಂಗರ ತಂಡದ ಉದ್ದೇಶ ಇಲಿಗಳ ಕಣ್ಣಿಗೆ ಬಣ್ಣ ಬಳಿಯುವುದಾಗಿರಲಿಲ್ಲ. ಬದಲಿಗೆ ನಮ್ಮ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವ ಕೆಲವು ತೊಂದರೆಗಳಿಗೆ ಕಣ್ಣೇ ಚಿಕಿತ್ಸೆ ಮಾಡಿಕೊಳ್ಳುವಂತೆ ಮಾಡುವುದು ಉದ್ದೇಶವಾಗಿತ್ತು. ಉದಾಹರಣೆಗೆ ಉರಿಗಣ್ಣು ಅಥವಾ ಒಣಗಣ್ಣು. ಸಾಮಾನ್ಯವಾಗಿ ಕಣ್ಣಿನ ಗುಡ್ಡೆಯ ಮೇಲೆ ತೆಳುವಾದ ಪೊರೆಯಂತೆ ಕಣ್ಣೀರು ಹರಡಿಕೊಂಡಿರುತ್ತದೆ. ಇದು ಕ್ರಿಮಿ ಧೂಳಿನಿಂದ ಕಣ್ಣನ್ನು ರಕ್ಷಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಪೊರೆ ಒಡೆದು ಶಿಥಿಲವಾಗಬಹುದು. ಅತಿ ಕ್ರಿಯಾಶೀಲವೆನ್ನಿಸಿದ ಕೆಲವು ರಾಸಾಯನಿಕಗಳ ಪ್ರಮಾಣ ಕಣ್ಣಿನಲ್ಲಿ ಹೆಚ್ಚಾದಾಗ ಹೀಗಾಗಬಹುದು. ಅಂತಹ ಆಕ್ಸಿಡೀಕರಿಸುವ ಅಣುಗಳನ್ನು ನಿಶ್ಚೇತಗೊಳಿಸಿದರೆ ಉರಿಗಣ್ಣ ತೊಂದರೆಯನ್ನು ಕಡಿಮೆ ಮಾಡಬಹುದು ಎನ್ನುವುದು ಲಿಯಾಂಗ್ ತಂಡದ ತರ್ಕ. ಕೆರಟೋ ಕಂಜಕ್ಟಿವೈಟಿಸ್ ಸಿಕ್ಕ ಎನ್ನುವ ಉರಿಗಣ್ಣಿನ ತೊಂದರೆಗೆ ಇದು ಉಪಾಯವಾಗಬಹುದು ಎನ್ನುವುದು ಇವರ ತರ್ಕ. ಆಕ್ಸಿಡೀಕರಣದ ಕ್ರಿಯೆಗಳನ್ನು ತಡೆಗಟ್ಟುವಷ್ಟು ಶಕ್ತಿಯನ್ನು ಕಣ್ಣು ಸ್ವತಃ ತಯಾರಿಸಿಕೊಳ್ಳುವಂತೆ ಮಾಡಿದರೆ ಚಿಕಿತ್ಸೆ ಸಾಧ್ಯ ಎನ್ನುವುದು ಇವರ ಉಪಾಯ. ಆದರೆ ಕಣ್ಣಿನಲ್ಲಿ ಈಗಾಗಲೇ ಇರುವ ಇಂತಹ ವ್ಯವಸ್ಥೆ ಕೆಲವೊಮ್ಮೆ ಉಲ್ಟಾ ಒಡೆಯುವುದು ಉಂಟು. ಆದ್ದರಿಂದ

0: ಇಂದ ಕೃತಕವಾಗಿ ಆಕ್ಸಿಡೀಕರಣ ಕ್ರಿಯೆಯನ್ನು ತಡೆಗಟ್ಟುವ ರಾಸಾಯನಿಕಗಳನ್ನು ಕಣ್ಣು ಉತ್ಪಾದಿಸುವಂತೆ ಮಾಡಲು ಇವರು ಉದ್ಯುಕ್ತರಾದರು. ಅದಕ್ಕೆ ನೆರವಾಗಿದ್ದು ಗಿಡಗಳಲ್ಲಿ ಇರುವ ಪತ್ರ ಹರಿತ್ತು ಅಥವಾ ಹಸಿರು ಬಣ್ಣದ ಕ್ಲೋರೋಫಿಲ್ ಇರುವ ಕೋಶಾಂಗಗಳು. ಇವನ್ನು ಪ್ಲಾಸ್ಟಿಡ್ಗಳು ಎನ್ನುತ್ತಾರೆ. ಈ ಪ್ಲಾಸ್ಟಿಡ್ಗಳಲ್ಲಿ ವಿಶೇಷವಾಗಿ ಚಪಾತಿಯ ಗುಡ್ಡೆಯ ಹಾಗೆ ಒಂದರ ಮೇಲೊಂದು ಪೇರಿಸಿಟ್ಟ ಪೊರೆಯ ಹಾಳೆಗಳಿವೆ. ಥೈಲಕಾಯ್ಡ್ಸ್ ಪೊರೆಗಳು ಎನ್ನುವ ಇವುಗಳು ಬೆಳಕಿಗೆ ಸ್ಪಂದಿಸಿ ನಿಕೋಟಿನಮೈಡ್ ಅಡೆನೋಸಿನ್ ಡೈಫಾಸ್ಫೇಟು ಎನ್ನುವ ಅಣುಗಳನ್ನು ಸೃಷ್ಟಿಸುತ್ತವೆ. ಈ ಅಣುಗಳು ಆಕ್ಸಿಡೀಕರಣವನ್ನು ತಡೆಯಲು ಬೇಕಾದ ಶಕ್ತಿಯನ್ನು ಒದಗಿಸಬಲ್ಲುವು. ಥೈಲಕಾಯ್ಡ್ ಪೊರೆಗಳನ್ನು ಸೇರಿಸಿಬಿಟ್ಟರೆ ಸದಾ ಬೆಳಕಿಗೆ ತೆರೆದುಕೊಂಡಿರುವ ಕಣ್ಣುಗಳು ಕೂಡ NADPH ಅನ್ನು ತಯಾರಿಸಿಕೊಳ್ಳಬಹುದಲ್ಲವೇ ಎಂದು ಲಿಯಾಂಗ್ ತಂಡ ಕಲ್ಪಿಸಿತು. ಆದರೆ ಹಾಗೆ ಮಾಡುವುದು ಸುಲಭವಾಗಿರಲಿಲ್ಲ, ಏಕೆಂದರೆ ಥೈಲಕಾಯ್ಡ್ ಪೊರೆಗಳು ಸಸ್ಯಗಳಲ್ಲಿ ಮಾತ್ರ ಇರುತ್ತವೆ, ಪ್ರಾಣಿಗಳಲ್ಲಿ ಅಲ್ಲ. ಇದೇ ಕಾರಣಕ್ಕೆ ಎಷ್ಟೇ ಸಸ್ಯಾಹಾರವನ್ನು ತಿಂದರೂ ನಮ್ಮ ಚರ್ಮ ಹಸಿರಾಗಿರುವುದಿಲ್ಲ. ಸಸ್ಯ ಹಾಗೂ ಪ್ರಾಣಿಗಳ ನಡುವಣ ಈ ಬೇಲಿಯನ್ನು ಮುರಿಯುವ ತಂತ್ರವನ್ನು ಲಿಯಾಂಗ್ ತಂಡ ಹೂಡಿದೆ. ಸಸ್ಯಗಳಲ್ಲದ ಜೀವಕೋಶಗಳಲ್ಲಿ ಈ ಥೈಲಕಾಯ್ಡ್ ಪೊರೆಗಳು ಬೆಳೆಯಬಲ್ಲುವೆ ಎಂಬುದು ಲಿಯಾಂಗ್ ತಂಡ ಮೊದಲು ಪರಿಶೀಲಿಸಿತು. ಗಿಡಗಳ ಎಲೆಗಳನ್ನು ಅರೆದು ಆ ರಸದಲ್ಲಿದ್ದ ಥೈಲಕಾಯ್ಡ್ ಪೊರೆಗಳನ್ನಷ್ಟೇ ಬೇರ್ಪಡಿಸಿತ್ತು. ಅವನ್ನು ಸಾಬೂನಿನ ಗುಳ್ಳೆಗಳಂತಹ ಅತಿ ಸೂಕ್ಷ್ಮವಾದ ಗುಳ್ಳೆಗಳೊಳಗೆ ಕೂಡಿಸಿದರು. ಇದಕ್ಕೆ ಇವರು ಲೀಫ್ ಎಂದು ಹೆಸರಿಸಿದ್ದಾರೆ. ಈ ಗುಳ್ಳೆಗಳನ್ನು ಬಿಸಿಲಿನಲ್ಲಿ ಇಟ್ಟರೆ ಥೇಟ್ ಗಿಡಗಳು ಮಾಡುವ ಹಾಗೆ ನೀರನ್ನಷ್ಟೇ ಬಳಸಿಕೊಂಡು NADPH ತಯಾರಿಸುತ್ತವೆ. ಲೀಫ್ ಎಂದರೆ ಲೈಟ್ ರಿಯಾಕ್ಷನ್ ಎನ್ರಿಚ್ಡ್ ಥೈಲಕಾಯ್ಡ್ NADPH ಫೌಂಡ್ರಿ ಎನ್ನುವುದು ಚುಟುಕು ಪದ. ಲೀಫ್ಗಳಿರುವಡೆ ಮಾನವ ಜೀವಕೋಶಗಳನ್ನು ಬೆರೆಸಿ ಬೆಳೆಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಗಮನಿಸಿದಾಗ ಜೀವಕೋಶಗಳೊಳಗೆ ಲೀಫ್ ಗುಳ್ಳೆಗಳು ನುಸುಳಿದ್ದುವು. ಆಕ್ಸಿಡೀಕರಣಗೊಳಿಸುವ ರಾಸಾಯನಿಕಗಳನ್ನು ಸೇರಿಸಿ ನೋಡಿದರೆ ಅವುಗಳ ಪ್ರಮಾಣ ಕಡಿಮೆ ಆಗಿತ್ತು. ಅಂದರೆ ಲೀಫ್ ಆಕ್ಸಿಡೀಕರಣವನ್ನು ತಡೆಯುತ್ತಿದೆ ಎಂದರ್ಥ. ಈ ರೀತಿಯಲ್ಲಿ ತಮ್ಮ ಕಲ್ಪನೆ ಕುತರ್ಕವಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಕಣ್ಣುಗಳಿಗೆ ಚಿಕಿತ್ಸೆ ಮಾಡಲು ಅಣಿಯಾದರು. ಕೃತಕವಾಗಿ ಇಲಿಗಳಿಗೆ ಕೆರಟೋ ಕಂಜಕ್ಟಿವೈಟಿಸ್ ಉಂಟು ಮಾಡಿದರು. ಕಣ್ಣಿಗೆ ಒಂದಿಷ್ಟು ಸಾಬೂನಿನಂತಹ ದ್ರವವನ್ನು ಹಾಕಿದರೆ ಇಲಿಗಳ ಕಣ್ಣೀರು ಬತ್ತಿ ಹೋಗಿ ಕಣ್ಣುಗಳು ಊದಿಕೊಳ್ಳುತ್ತವೆ. ಈ ರೀತಿಯಲ್ಲಿ ಉರಿಗಣ್ಣು ಬಂದ ಇಲಿಗಳ ಕಣ್ಣಿಗೆ ಲೀಫ್ ದ್ರವವನ್ನು ಔಷಧಿಯಾಗಿ ಸೇರಿಸಿದರು. ಕೆಲವು ಇಲಿಗಳಿಗೆ ಸಾಮಾನ್ಯವಾಗಿ ಇಂತಹ ತೊಂದರೆಯ ವೇಳೆ ನೀಡುವ ಸೈಕ್ಲೋಸ್ಪೋರಿನ್ ಔಷಧವನ್ನು ನೀಡಿದರು. ಎರಡೂ ಬಗೆಯ ಇಲಿಗಳಲ್ಲಿ ಕೆಲವನ್ನು ಬೆಳಕು ಇರುವ ಜಾಗದಲ್ಲಿ ಉಳಿದವನ್ನು ಕತ್ತಲಿನಲ್ಲಿಯೂ ಇರಿಸಿದರು. ಕಣ್ಣಿನ ಗುಡ್ಡೆಗೆ ಆಗಿದ್ದ ಹಾನಿಯನ್ನು ಪ್ರಯೋಗದ ಆರಂಭದಲ್ಲಿಯೂ 5 ದಿನದ ಚಿಕಿತ್ಸೆಯ ನಂತರವೂ ಅಳೆದರು. ಸಾಧಾರಣ ಚಿಕಿತ್ಸೆಯ ಸಂದರ್ಭದಲ್ಲಿ ಹಾಗೂ ಲೀಫ್ ಹಾಕಿದಾಗಿನ ಇಲಿಗಳಲ್ಲಿ ವ್ಯತ್ಯಾಸವಿದೆಯೋ ಎಂದು ಗಮನಿಸಿದರು. ಬೆಳಕಿನಲ್ಲಿ ಮತ್ತು ಲೀಫ್ ಚಿಕಿತ್ಸೆಗೆ ಒಳಗಾಗಿದ್ದ, ಅಂದರೆ ಕಣ್ಣಿಗೆ ಗಿಡಗಳ ಹಸಿರು ಮೆತ್ತಿಸಿಕೊಂಡ ಇಲಿಗಳಲ್ಲಿ ಗುಡ್ಡೆಯ ಹೊರಪದರದ ನಾಶ ಕಡಿಮೆ ಆಗಿತ್ತು. ಗುಡ್ಡೆಯ ಹೊರಪದರದ ನಾಶವನ್ನು ಸೋಡಿಯಂ ಫ್ಲೋರೋಸಿನ್ ಎನ್ನುವ ಬಣ್ಣ ಹಚ್ಚಿ ಹಳೆಯಬಹುದಾಗಿತ್ತು. ಯಾವುದೇ ಚಿಕಿತ್ಸೆ ನೀಡದ ಅಥವಾ ಸಾಧಾರಣ ಔಷಧ ನೀಡಿದ ಇಲಿಗಳಲ್ಲಿ ಇದ್ದುದಕ್ಕಿಂತಲೂ ಲೀಫ್ ಪಡೆದ ಇಲಿಗಳಲ್ಲಿ ಗುಡ್ಡೆಗಳ ನಾಶ ಕಡಿಮೆ ಇತ್ತು. 5 ದಿನಗಳ ನಂತರ ಅವುಗಳಲ್ಲಿ ಕಣ್ಣೀರಿನ ಪ್ರಮಾಣವು ಅಧಿಕವಾಗಿತ್ತು. ಅರ್ಥಾತ್ ಉರಿಗಣ್ಣಿನ 2 ದೊಡ್ಡ ಲಕ್ಷಣಗಳು ಲೀಫ್ ಚಿಕಿತ್ಸೆಯ ನಂತರ ಕಡಿಮೆ ಆಗಿದ್ದುವು. ಕಣ್ಣಿಗಷ್ಟೇ ಅಲ್ಲ, ಶಕ್ತಿಯ ಅಗತ್ಯ ಹೆಚ್ಚಿರುವ ಜೀವಕೋಶಗಳಿಗೆ ಈ ರೀತಿ ಲೀಫ್ ಸೇರಿಸಿದರೆ, ಬೆಳಕನ್ನು ಹಾಯಿಸಿದರೆ ಸಾಕು, ತಮ್ಮಂತಾವೇ ಅವು ಚಿಕಿತ್ಸೆ ಮಾಡಿಕೊಳ್ಳಬಲ್ಲುವು ಎನ್ನುವುದು ಲಿಯಾಂಗ್ ತಂಡದ ಆಶಯ. ಸದ್ಯಕ್ಕಂತೂ ಇದು ಉರಿಗಣ್ಣು ಒಣಗಣ್ಣಿಗೆ ಔಷಧವಾಗಬಹುದು ಎನ್ನಬಹುದಷ್ಟೆ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕುಮಾರಿ ಯಶಸ್ವಿನಿ ಕೊಳ್ಳೇಗಾಲ ಶರ್ಮ ಹಾಗೂ ಜೆಮಿನಿ AI ಧ್ವನಿಗಳು.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಾಳ ವೈದ್ಯರಿಂದ ಅಂತಿಮ ದರ್ಶನ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿರುವುದನ್ನು ಖಂಡಿಸಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಂಟಿ ಮಾಧ್ಯಮ ಹೇಳಿಕೆ ಬಿಡುಗಡೆಗೊಳಿಸಿದರು. ಕಳೆದ 11 ದಿನಗಳಲ್ಲಿ ಇಂಧನ ದರವನ್ನು ಪ್ರತಿ ಲೀಟರ್ಗೆ 7.52 ರೂಪಾಯಿಯಷ್ಟು ಹೆಚ್ಚಿಸಲಾಗಿದ್ದು, ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 110 ಗಡಿ ದಾಟಿದೆ. ಇದು ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ಮಟ್ಟವಾಗಿದ್ದು, ಜನಸಾಮಾನ್ಯರು, ರೈತರು ಹಾಗೂ ಗೃಹಿಣಿಯರ ದೈನಂದಿನ ಜೀವನಕ್ಕೆ ತೀವ್ರ ಹೊಡೆತ ನೀಡಿದೆ ಎಂದು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಈ ದುಬಾರಿ ನೀತಿಯಿಂದಾಗಿ ಕೇವಲ ಇಂಧನ ಮಾತ್ರವಲ್ಲದೆ ಗೃಹ ಬಳಕೆಯ ಗ್ಯಾಸ್, ವಾಣಿಜ್ಯ ಸಿಲಿಂಡರ್ ಹಾಗೂ ಸಿಎನ್ಜಿ ಬೆಲೆಗಳು ಗಗನಕ್ಕೇರಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಇಂಧನ ತೆರಿಗೆಯಿಂದ 43 ಲಕ್ಷ ಕೋಟಿ ರೂಪಾಯಿ ಹಾಗೂ ಆರ್ಬಿಐ ನಿಧಿಯಿಂದ 14 ಲಕ್ಷ ಕೋಟಿ ರೂಪಾಯಿ ಸೇರಿದೆ.

0: ಒಟ್ಟು 57 ಲಕ್ಷ ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂದು ನಾಯಕರು ದೂರಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಎಲ್ಪಿಜಿ ಬೆಲೆಗಳು ಕುಸಿದಿದ್ದರೂ ದೇಶದಲ್ಲಿ ಅಬಕಾರಿ ಸುಂಕವನ್ನು ಪದೇ ಪದೇ ಹೆಚ್ಚಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿರುವ ರಾಜ್ಯ ಸರ್ಕಾರ ತಕ್ಷಣವೇ ಈ ಇಂಧನ ಹೊರೆಯನ್ನು ನಿಲ್ಲಿಸಿ ಬೆಲೆಗಳನ್ನು ಕಡಿತಗೊಳಿಸಬೇಕೆಂದು ಆಗ್ರಹಿಸಿದೆ. ಆರೋಗ್ಯವಂತ ಜನರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 108 ಆರೋಗ್ಯ ಕವಚ ಕೇಂದ್ರೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈ ಅತ್ಯಾಧುನಿಕ ಕೇಂದ್ರ ದೇಶದಲ್ಲೇ ಮೊದಲನೆಯದಾಗಿದ್ದು ಬೇರೆ ರಾಜ್ಯಗಳಲ್ಲಿ ನೀಡಲು ಸಾಧ್ಯವಾಗದ ಅತ್ಯಾಧುನಿಕ ಆರೋಗ್ಯ ಸೇವೆಯನ್ನು ಕರ್ನಾಟಕದಲ್ಲಿ ಜನತೆಗೆ ದೊರಕಿಸಿಕೊಡುವ ಧ್ಯೇಯದೊಂದಿಗೆ ಈ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಮೊದಲು. ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ ಎಂದು ಹೇಳಿದರು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸುತ್ತಿರುವ ಬಿಐಎಎಲ್ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ನಿಗಮ ಕೆಎಸ್ಐಐಡಿಸಿ ಹೊಂದಿರುವ ಶೇಕಡ 13 ಹೂಡಿಕೆಗೆ 2025-26 ಸಾಲಿನಲ್ಲಿ 16.49 ಕೋಟಿ ರೂಪಾಯಿ ಲಾಭಾಂಶ ಲಭಿಸಿದ್ದು, ಲಾಭಾಂಶದ ಚೆಕ್ ಅನ್ನು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಲಾಯಿತು. ಕೆಎಸ್ಐಐಡಿಸಿ ಪರವಾಗಿ ಬಿಐಎಎಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಹರಿ ಕೆ ಮರಾರ್ ಅವರು ಚೆಕ್ ಹಸ್ತಾಂತರಿಸಿದರು. ಬೃಹತ್ ಮತ್ತು ಮಧ್ಯಮ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಹಾಗೂ ಕೆಎಸ್ಐಐಡಿಸಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಉಪಸ್ಥಿತರಿದ್ದರು. ಡೀಮ್ಡ್ ಅರಣ್ಯ ಪ್ರದೇಶಗಳ ಗುರುತಿಸುವಿಕೆಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ತಾಂತ್ರಿಕ ಲೋಪದಿಂದಾಗಿ ಸರ್ಕಾರಿ ಆಸ್ಪತ್ರೆ, ಶಾಲೆ, ಅಂಗನವಾಡಿ ಹಾಗೂ ಸಾರ್ವಜನಿಕರ ಪಟ್ಟ ಭೂಮಿಗಳು ಅರಣ್ಯ ವ್ಯಾಪ್ತಿಗೆ ಸೇರಿ ಬಡಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಈಗ ಕೊನೆಯ ಅವಕಾಶ ಸಿಕ್ಕಿದ್ದು, ಸುಪ್ರೀಂಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅರಣ್ಯ ರಕ್ಷಣೆಯಲ್ಲಿ ತೊಡಗಿರುವ ಮುಂಚೂಣಿ ಸಿಬ್ಬಂದಿಯ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಆನೆ ಕಾರ್ಯಪಡೆ, ಕಳ್ಳಬೇಟೆ ನಿಗ್ರಹ ಪಡೆ ಸೇರಿದಂತೆ ಮುಂಚೂಣಿ ಸಿಬ್ಬಂದಿಗೆ ವಸತಿ ಗೃಹ, ಅಪಾಯ ಭತ್ಯೆ ಹಾಗೂ ಆಧುನಿಕ ಸುರಕ್ಷತಾ ಸಲಕರಣೆಗಳನ್ನು ಒದಗಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಚಿವರು ಅರಣ್ಯ ಹುತಾತ್ಮರಿಗೆ ಪುಷ್ಪ ನಮನ ಸಲ್ಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಮೃತಪಟ್ಟ 11 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಭಟ್ಕಳದ ಶಾರದಾ ಹೊಳೆಯಲ್ಲಿ ನಡೆಯಿತು. ಮೃತರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಭಟ್ಕಳದ ಇತಿಹಾಸದಲ್ಲೇ ಇದೊಂದು ದುರಂತ ಘಟನೆಯಾಗಿದೆ ಎಂದು ಶೋಕ ವ್ಯಕ್ತಪಡಿಸಿದರು. ಏಪ್ರಿಲ್ ಮೇ ತಿಂಗಳಲ್ಲಿ ಕಪ್ಪೆ ಚಿಪ್ಪು ತೆಗೆಯುವುದು ಸಾಮಾನ್ಯ, ಆದರೆ ಈ ದುರ್ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ತನಿಖೆ ನಡೆಸಲು ಸೂಚಿಸಲಾಗಿದ್ದು ಮೃತರ ಕುಟುಂಬಸ್ಥರ ನೆರವಿಗೆ ಸರ್ಕಾರ ಬದ್ಧವಾಗಿದೆ. ರಕ್ಷಿಸಲ್ಪಟ್ಟವರ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದರ ಜೊತೆಗೆ ಮೃತರ ಮಕ್ಕಳಿಗೆ ಶಿಕ್ಷಣದ ನೆರವು ನೀಡಲು ಸಿದ್ಧವಿರುವುದಾಗಿ ತಿಳಿಸಿದರು. ಈ ಘಟನೆ ಕುರಿತು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದರು ಹಾಗೂ ಮೃತರ ವಾರಸುದಾರರಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಸಂಜೆ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 2026ರ ಮೊದಲ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು 2 ಪದ್ಮವಿಭೂಷಣ, 6 ಪದ್ಮಭೂಷಣ ಹಾಗೂ 58 ಪದ್ಮಶ್ರೀ ಸೇರಿದಂತೆ 66 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನಾಟಕ ರಚನೆ, ನಿರ್ದೇಶನ, ಕಿರುಚಿತ್ರಗಳ ನಿರ್ಮಾಣ, ಅಭಿನಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಪ್ರಾಯೋಗಿಕ ತರಬೇತಿ ಕುರಿತು

ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಜೂನ್ 1 ರಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ರಂಗಭೂಮಿ ಮತ್ತು ಕಿರುಚಿತ್ರ ನಿರ್ಮಾಣದಲ್ಲಿ ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ಪರಿಚಯ ಪತ್ರ ಹಾಗೂ ರಂಗಭೂಮಿ ಹಿನ್ನೆಲೆಯ ಅನುಭವದ ವಿವರಗಳನ್ನು ಇದೇ 30ರ ಒಳಗಾಗಿ ವಿಶ್ವವಿದ್ಯಾಲಯದ ನಾಟಕ ವಿಭಾಗದ ಮುಖ್ಯಸ್ಥರಿಗೆ ಸಲ್ಲಿಸಬಹುದಾಗಿದೆ. ನಗರ ನಿವಾಸಿ

0: ಸಂಬಂಧಿತ ಆಧಾರ್ ಸಂಬಂಧಿತ ಸೇವೆ ಒದಗಿಸಲು ಕಾರ್ಯಾಚರಣಾ ಕಿಟ್ಗಳನ್ನು ಈ ಕೇಂದ್ರದಲ್ಲಿ ಅಳವಡಿಸಲಾಗಿದೆ. ಈ ಆಧಾರ್ ಸೇವಾ ಕೇಂದ್ರವು ಆಧಾರ್ ನೋಂದಣಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಮತ್ತು ಕುಂದುಕೊರತೆ ನಿವಾರಣಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುತ್ತದೆ. ಈ ಕೇಂದ್ರವು ವಾರದ ಎಲ್ಲ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲೆಯ 5-17 ವರ್ಷದ ಒಟ್ಟು 68,000 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸೌಲಭ್ಯವನ್ನು ಸೆಪ್ಟೆಂಬರ್ 30ರವರೆಗೆ ನೀಡಲು ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂದಿನಿಂದ ಇದೇ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಿಇಟಿ ಆನ್ಲೈನ್ .karnataka.gov.in/manthana2026 ಲಿಂಕ್ ಬಳಸಿ ಹೆಸರು ನೋಂದಾಯಿಸಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಜೂನ್ 1ನೇ ತಾರೀಖಿನಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಎಲ್ಲ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಡಿಯೋ ಸಂವಾದದ ಮೂಲಕ ಮಾತನಾಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂಧನ ಬೆಲೆಯ ಹೊರೆ ತಗ್ಗಿಸಲು ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಆಗ್ರಹ. ಆರೋಗ್ಯವಂತ ನಾಗರಿಕರಿಂದಲೇ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡೀಮ್ಡ್ ಅರಣ್ಯ ಲೋಪ, ಸುಪ್ರೀಂ ಕೋರ್ಟ್ಗೆ ಮರುಮನವಿ ಸಲ್ಲಿಸಲು ಸಮಿತಿ ರಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಭಟ್ಕಳ ನದಿ ದುರಂತ, 11 ಮಂದಿ ಮೃತರ ಅಂತ್ಯ ಸಂಸ್ಕಾರ, ಸಚಿವ ಮಂಕಳ ವೈದ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಡೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಮಕ್ಕಳೇ, ನನ್ನ ಹೆಸರು ಮಣಿಕಂಠ. ನಾನು ವಿವೇಕ ಗಿರಿಜನ ಶೈಕ್ಷಣಿಕ ಕೇಂದ್ರ ಹೊಸಹಳ್ಳಿಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಇನ್ನೇನು, ನಿಮ್ಗೆಲ್ರಿಗೂ ಬೇಸಿಗೆ ರಜೆ ಮುಗಿತಾ ಬಂತು. ಈ ಬೇಸಿಗೆ ರಜೆಯಲ್ಲಿ ನೀವೆಲ್ಲರೂ ಮನೆಯಲ್ಲಿ ಆಟ ಆಡಿಕೊಂಡು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೆಲ್ಲರೂ ಆಟ ಆಡ್ತಾನೆ ತುಂಬ ಪಾಠಗಳನ್ನೂ ಕಲ್ತಿರ್ತೀರ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮ್ಮೆಲ್ರಿಗೂ ಇದೆ. ಆಕಾಶದಲ್ಲಿ ಅಕ್ಕಿ ಹೇಗೆ ಆರ್ತಿದೆ ಎಂಬ ಕುತೂಹಲ ಬಂದಿದ್ದರಿಂದಲೇ ನಾವಿವತ್ತು ವಿಮಾನ ಕಂಡಿಡೀಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಪ್ರತಿದಿನ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಅವುಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನನೇ ವಿಜ್ಞಾನ. ಈ ವಿಜ್ಞಾನದ ಮೇಲಿನ ಕುತೂಹಲ ನಮ್ಮನ್ನು ಭೂಮಿಯಿಂದ ಬಾಹ್ಯಾಕಾಶದ ಕಡೆಗೆ ಮತ್ತು ಸಮುದ್ರದ ಆಳಕ್ಕೆ

ಹೀಗೆ ಮನುಷ್ಯನ ಕುತೂಹಲಕ್ಕೆ ಮಿತಿನೇ ಇಲ್ಲ. ಈ ಮನುಷ್ಯನ ಕುತೂಹಲ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಾವು ನೋಡೋದಾದರೆ, ಅವನ ಹುಟ್ಟಿನಿಂದಲೇ ಈ ಕುತೂಹಲ ಪ್ರಾರಂಭ ಆಯಿತು. ಪ್ರತಿಯೊಂದು ಮಗುವಿನಲ್ಲೂ ಒಬ್ಬ ವಿಜ್ಞಾನಿ ಇರ್ತಾನೆ. ನಾವು ಒಂದು ಮಗುವಿಗೆ ಒಂದು ಆಟಿಕೆ ಕೊಟ್ಟರೆ ಆ ಮಗು ಆ ಆಟಿಕೆ ಒಳಗಡೆ ಏನಿದೆ ಅನ್ನೋ ನೋಡೋ ಕುತೂಹಲದಲ್ಲಿ ಆ ಆಟಿಕೆನ ಮುರಿದು ಅದರೊಳಗಡೆ ಏನಿದೆ ಅಂತ ಹುಡುಕುತ್ತೆ. ಈ ಕುತೂಹಲದಿಂದಲೇ ಇವತ್ತು ಜಗತ್ತಿಗೆ ಹಲವಾರು ಕೊಡುಗೆಗಳು ನಮಗೆ ಸಿಕ್ಕಿದೆ. ಸೊ ಈ ಕುತೂಹಲನ ನಾವು ಹೀಗೆ ಉಳಿಸ್ಕೋಬೇಕು ಅಂತಂದರೆ ನಾವು ಪ್ರಶ್ನೆ ಮಾಡ್ತಿರ್ಬೇಕು, ಮತ್ತು ಆ ಪ್ರಶ್ನೆಗಳಿಗೆ ಉತ್ತರ ಏನು, ಅದರಲ್ಲೂ ಸರಿ ಉತ್ತರ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಯಾವಾಗಲೂ ಮಾಡ್ತಿರ್ಬೇಕು. ಈಗ ನಾವು ರಜೆಯಲ್ಲಿ ಮನೆಯಲ್ಲಿದ್ದೀವಿ, ಓದಿನ ಕಡೆಗೆ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಿದ್ದೀವಿ, ಆದರೂ ಕೂಡ ನಾವು ಶಾಲೆಗೆ ಬಂದು ಪಾಠ ಕಲಿಯಲಿಲ್ಲ ಅಂತಂದ್ರೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಸುಮಾರು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ.

ನಾನು ಹಾಗಾಗಿ ಇವತ್ತು ನಿಮಗೆಲ್ರಿಗೂ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಉತ್ತರ ಹೇಳಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ತಾನೆ? ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಸರಿಯಾದ ಉತ್ತರ ಬುಧ ಗ್ರಹ. ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಆರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಾನು ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗಿಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20. ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದರೆ ಬೆಳಕಿನ ವೇಗ ತುಂಬ ಜಾಸ್ತಿ. ಅದೆಷ್ಟಪ್ಪ ಅಂದರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು.

ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ ಜೂನ್ 5ರಂದು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾಂ, ಸರಿಯಾದ ಉತ್ತರ ವಿಟಮಿನ್ ಎ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನು ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಹಾ, ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳಿರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ. ಇದಕ್ಕೆ ಕಾರಣ ಏನು?

0: ಇದಕ್ಕೆ ಉತ್ತರ ಏನಪ್ಪ ಅಂದ್ರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬಾ ಜಾಸ್ತಿ. ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದ್ರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ, ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದ್ರ ಕೆಲಸ ಏನಪ್ಪ ಅಂದ್ರೆ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುತ್ತೆ. ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಯಾವುದು? ಈ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ, ನೀವೇ ಈ ಪ್ರಶ್ನೆಗೆ ಉತ್ತರನ ಹುಡುಕಿ. ನಾವು ಹಾಲಿಗೆ ಎಪ್ಪ ಹಾಕಿದಾಗ ಅದು ಮೊಸರಾಗಿ ಪರಿವರ್ತನೆ ಆಗುತ್ತೆ. ಈ ಮೊಸರಾಗಿ ಪರಿವರ್ತನೆ ಆಗಲು ಒಂದು ಬ್ಯಾಕ್ಟೀರಿಯಾ ಇದಕ್ಕೆ ಕಾರಣ ಆಗುತ್ತೆ. ಆ ಬ್ಯಾಕ್ಟೀರಿಯಾದ ಹೆಸರೇನು ಅಂತ ನೀವು ಹುಡುಕಿ. ಮಾನವನ ವೈಜ್ಞಾನಿಕ ಹೆಸರೇನು? ಮಾನವನ ವೈಜ್ಞಾನಿಕ ಹೆಸರು ಹೋಮೋ ಸೇಪಿಯನ್. ಸೊ ಇದೇ ರೀತಿ ನಾವು ಎಲ್ಲ ಜೀವಿಗಳಿಗೂ ಕೂಡ ವೈಜ್ಞಾನಿಕ ಹೆಸರುಗಳನ್ನ ಇಟ್ಟಿದ್ದೀವಿ. ಉದಾಹರಣೆಗೆ ತೆಂಗಿನ ಮರಕ್ಕೆ ನಾವು ಕೋಕಸ್ ನ್ಯೂಸಿಪೆರಾ ಅಂತ ಕರಿತೀವಿ. ಅದೇ ರೀತಿ ಭತ್ತಕ್ಕೆ ವರೈಜಾ ಸಟೈವಾ ಎಂಬ ವೈಜ್ಞಾನಿಕ ಹೆಸರನ್ನು ಕರಿತೀವಿ. ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ? ಸರಿಯಾದ ಉತ್ತರ, ಶಬ್ದದ ವೇಗ ಘನ ಮಾಧ್ಯಮದಲ್ಲಿ ಹೆಚ್ಚಾಗಿರುತ್ತದೆ. ಶಬ್ದ ಪ್ರಸಾರ ಆಗಬೇಕು ಅಂತಂದರೆ ಅದಕ್ಕೆ ಯಾವುದಾದ್ರೂ ಒಂದು ಮಾಧ್ಯಮ ಇರಲೇಬೇಕು. ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಮುಂದಿನ ಪ್ರಶ್ನೆ, ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರುವ ಲೋಹ ಯಾವುದು? ಸರಿಯಾದ ಉತ್ತರ ಪಾದರಸ. ಈ ಪಾದರಸ ಒಂದು ಲೋಹ. ನಾವು ಇದನ್ನು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಇದು ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತದೆ. ಈ ಪಾದರಸವನ್ನು ನಾವು ಈ ಕ್ಲಿನಿಕಲ್ ಥರ್ಮೋಮೀಟರ್ ಅಂದರೆ ನಮ್ಮ ದೇಹದ ತಾಪಮಾನವನ್ನು ಅಳತೆ ಮಾಡುವಂಥ ಒಂದು ಸಾಧನದಲ್ಲಿ ಬಳಸ್ತೀವಿ. ಮತ್ತು ನಮ್ಮ ದೇಹದ ರಕ್ತದೊತ್ತಡ ವನ್ನು ಪರೀಕ್ಷಿಸಲು ಬಳಸುವಂಥ ಸ್ಪಿಗ್ಮೋ ಮ್ಯಾನೋಮೀಟರಲ್ಲೂ ಕೂಡ ನಾವು ಈ ಪಾದರಸವನ್ನು ಬಳಸ್ತೀವಿ. ಈ ಮರ್ಕ್ಯೂರಿ ಎಂಬ ಹೆಸರಿನಲ್ಲೇ ಒಂದು ಗ್ರಹ ಕೂಡ ಇದೆ. ಯಾವ ಗ್ರಹ ಅಂತಂದರೆ ನಾವು ಈ ಹಿಂದೆನೇ ಚರ್ಚೆ ಮಾಡಿದಂಥ ಪ್ರಶ್ನೆ, ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂದರೆ ಬುಧ ಗ್ರಹ. ಈ ಬುಧ ಗ್ರಹಕ್ಕೆ ನಾವು ಇಂಗ್ಲೀಷಲ್ಲಿ ಮರ್ಕ್ಯೂರಿ ಕರಿತೀವಿ. ಧನ್ಯವಾದಗಳು.
1: ವಿದ್ಯಮಾನಗಳನ್ನ ಗುರುತಿಸ್ತೀವಿ. ಸೈಂಟಿಫಿಕ್ ಫೆನಾಮಿನನ್ ಒಂದಷ್ಟು ಇರುತ್ತೆ, ಅದು ಯಾವುದು ಅಂತ ಒಂದು ಚಿತ್ರ ಹಾಕ್ತೀವಿ, ಅದನ್ನ ನೋಡ್ಬಿಟ್ಟು ಹೇಳ್ಬೇಕು ನೀವು. ಕರೆಕ್ಟ್ ಆದಂತಹ ಆನ್ಸರೇ ಬೇಕು ನಮ್ಗೆ. ಓಕೆ, ಎಸ್. ಯಾವ ನಂಬರ್ ನಿಮಗ್ ಬೇಕು? ನಂಬರ್ 6. ಆರರ ಹಿಂದಿರುವಂತಹ ಸೈಂಟಿಫಿಕ್ ಫೆನಾಮಿನ ಯಾವುದು? ಅಬ್ಸರ್ವ್ ಮಾಡಿ. ಎಸ್, ಟೈಮ್ ಅಪ್. ನ್ಯೂಟ್ರಲೈಸೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ನ್ಯೂಟ್ರಲೈಸೇಷನ್ ಸರಿಯಾದ ಉತ್ತರ, 10 ಅಂಕಗಳು. ನೆಕ್ಸ್ಟ್ ನಂಬರ್ 5. ಐದರ ಹಿಂದಿರುವ ಪ್ರಶ್ನೆ, ಎಸ್, ಸಬ್ಲಿಮೇಷನ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ಸಬ್ಲಿಮೇಷನ್ ಸರಿಯಾದ ಉತ್ತರ, 2. ಎಸ್, ಎಸ್, ಆಸ್ಮೋಸಿಸ್ ಸರಿಯಾದ ಉತ್ತರ, 10 ಅಂಕಗಳು. ನೆಕ್ಸ್ಟ್ ನಿಮಗೆ ಒಂದು ಹಿಂದೆ ಯಾವುದಿದೆ? ಎಸ್, ಟೈಮ್ ಅಪ್ ಹೇಳಿ. ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡೋಣ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಸರ್, ಡಿಸ್ಪರ್ಷನ್ ಅಲ್ಲ ಅದು, ಸ್ಕ್ಯಾಟರಿಂಗ್. ಡಿಸ್ಪರ್ಷನ್ ಏಳು ಬಣ್ಣ ಆಗೋದು. ಎಸ್, ಯಾವುದೋ ಒಂದು ಫೋಟೋ ತೋರಿಸ್ತೀವಿ, ಅದನ್ನ ಇಂಗ್ಲಿಷಲ್ಲೂ ಹೇಳ್ಬೇಕು ಕನ್ನಡದಲ್ಲೂ ಹೇಳ್ಬೇಕು.

ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ 5 ಅಂಕ, ಕನ್ನಡದಲ್ಲಿ ಹೇಳಿದ್ರೆ 5 ಅಂಕ, ಒಟ್ಟು 10 ಅಂಕ. ಯಾವ್ದಾದ್ರು ಒಂದ್ರಲ್ಲಿ ಸರಿ ಹೇಳಿದ್ರೆ ಸರ್ ಬರೀ 5 ಅಂಕ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಯಾವ ನಂಬರ್ ಬೇಕು? ನಂಬರ್ 3. ಮೂರರ ಹಿಂದಿರುವ ಪಿಕ್ಚರ್ ಯಾವುದು? ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ, ಮೆಂತ್ಯ ಮತ್ತೆ ಫೆನಿಗ್ರೀಕ್ ಅಂತ ಹೇಳ್ತಾ ಇದಾರೆ. ಸರಿ ಇದೆಯಾ? ಸರಿ ಅಂತೆ. 10 ಅಂಕಗಳು ನಿಮಗೆ. ನೆಕ್ಸ್ಟ್ ನಿಮಗೆ ನಂಬರ್ 3, ಮೂರರ ಹಿಂದಿರುವ ಕ್ವಶನ್ 6. ನಂಬರ್ ತೊಂಡೆಕಾಯಿ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ, ಎಸ್ ಇಂಗ್ಲಿಷ್ ನಲ್ಲಿ ಏನಂತಾರೆ ತೊಂಡೆಕಾಯಿಗೆ? ಐವಿ ಗಾರ್ಡ್ ಅಂತ ಕರೀತಾರೆ ತೊಂಡೆಕಾಯಿಗೆ. ಕೇಳಿದ್ದೆ ಈಗ ಮಾಡ್ತಾ. ಖಂಡಿತ. ನೆಕ್ಸ್ಟ್ ನಿಮ್ಗೆ ಸರ್, ನಂಬರ್ 5, ಐದರ ಹಿಂದಿರುವಂತಹ ಪಿಕ್ಚರ್ ಇದು ಸರ್, ಬೈನಾಕ್ಯುಲರ್ ಕನ್ನಡದಲ್ಲಿ ಸರ್, ದ್ವಿನೇತ್ರಿ ಅಂತ ಹೇಳ್ತಾ ಇದಾರೆ. ಚೆಕ್ ಮಾಡೋಣ ಸರಿಯಾದ ಉತ್ತರ ಸರ್. 2. ನಂಬರ್ 2, ಎರಡರ ಹಿಂದಿರುವ ಚಿತ್ರ ನೇರಳೆ ಹಣ್ಣು ಅಂತ ಕನ್ನಡದಲ್ಲಿ ಬಂದಿದೆ, ಇಂಗ್ಲಿಷ್ ನಲ್ಲಿ ಜಾಮೂನ್ ಸ್ವೀಟ್ ಹೇಳ್ತಾ ಇದಾರೆ. ಚೆಕ್ ಮಾಡೋಣ, ಜಾಮೂನ್ ಸರಿಯಾದ ಉತ್ತರ, ನೇರಳೆ ಹಣ್ಣು. ಸೊ ಅಲ್ಲಿಗೆ ಈ ಸುತ್ತು ಮುಗಿದಿದೆ, ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ ಸುತ್ತು ನಿಮ್ಮಿಂದ ಪ್ರಾರಂಭ ಆಗುತ್ತೆ, ಸಮಸ್ಯೆಗಳು ಬರ್ತಾ ಇದೆ, ನಿಮ್ಮಿಂದ ಪ್ರಾರಂಭ ಆಗುತ್ತೆ. ಒಂದು ಸಮಸ್ಯೆ ಬರುತ್ತೆ, ಸಾಲ್ವ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬೇಕಾಗುತ್ತೆ. ಗೆಟ್ ರೆಡಿ. 1 ಇಂತಹ ಲೆಕ್ಕ, ಎಸ್ 10 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡ್ಬಿಡೋಣ, 40 ಸೆಂಟಿಮೀಟರ್ ತಪ್ಪಾದು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನಿಮ್ಗೆ, 5 ಹಿಂದೆ ಚೆಕ್ ಮಾಡ್ಬಿಡಿ, 5 ಅಂತ ಹೇಳ್ತಾ ಇದ್ದಾರೆ, ಚೆಕ್ ಮಾಡೋಣ. 300 ಕೂಲಂ ಸರ್ ತಪ್ಪು ಉತ್ತರ. ನೆಕ್ಸ್ಟ್ ನಿಮಗೆ 4 ಚೆಕ್ ಮಾಡೋಣ, 30 ಲೀಟರ್ ಹೇಳ್ತಾ ಇದಾರೆ, ಚೆಕ್ ಮಾಡೋಣ. ಅಂದಾಜು 850 ಲೀಟರ್. ಲಾಸ್ಟ್ ಕ್ವಶನ್ ಫಾರ್ ಯು, ಎಸ್ 2, ಎಸ್ 2 ಕಿಲೋಗ್ರಾಮ್ ಅಂತ ಹೇಳ್ತಾ ಇದಾರೆ, ಚೆಕ್ ಮಾಡೋಣ. ಡೆನ್ಸಿಟಿ 2 ಗ್ರಾಮ್ ಸೇಮ್. ಈಗ ನಿಮ್ಮಿಬ್ಬರಿಗೆ ಒಂದು ಟೈ ಬ್ರೇಕ್ ಮಾಡ್ತಾ ಇದೀವಿ. ಈ ಟೈ ಬ್ರೇಕ್ 2 ಕ್ವಶನ್ ಕೇಳೋಣ. ನಮ್ಮ ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಟೆಕ್ಟಾನ್ ಅಂತ ಹೇಳಿದರೆ -1. ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೀಡ್. ನೆಕ್ಸ್ಟ್ ನಿಮಗೆ, ಟೈಟಾನ್ ಯಾವ ಗ್ರಹದ ಉಪಗ್ರಹ ಹೇಳ್ಬೋದು? ಮತ್ತೆ -1, ಶನಿ ಗ್ರಹದ್ದು. ಸೊ -2 ಆಗಿದೆ. ಎಸ್, ಇಷ್ಟೊತ್ತವರೆಗೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಈ ಒಂದು ಕ್ವಿಜ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೆಸೆಟ್ ಪರೀಕ್ಷೆ ಎಂದರೇನು, ವಿದ್ಯಾರ್ಥಿಗಳು ಹೊಂದಿರಬೇಕಾದ ಅರ್ಹತೆಗಳು ಮತ್ತು ಇದರ ಸಿದ್ಧತೆ ತಯಾರಿ ಕುರಿತು ಮೈಸೂರು ಮಾನಸಗಂಗೋತ್ರಿ ಕಾಲೇಜು ಶಿಕ್ಷಣ ಇಲಾಖೆಯ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೈಯದ್ ಬರ್ಕತ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಸೈಯದ್ ಬರ್ಕತ್ ಕೆಎ, ಎಂಎ ಕೆಸೆಟ್ ಎನ್ಇಟಿ ಪಿಎಚ್ಡಿ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕ ಕಾಲೇಜು ಶಿಕ್ಷಣ ಇಲಾಖೆ. ಸ್ನೇಹಿತರೆ, ಇಂದು ನಾನು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುವ ವಿಷಯವೇನೆಂದರೆ ಕೆಸೆಟ್ ಪರೀಕ್ಷಾ ತಯಾರಿ ಮತ್ತು ಪರೀಕ್ಷಾ ತಯಾರಿಗೆ ಬೇಕಾಗುವಂತಹ ಅಧ್ಯಯನ ಸಾಮಗ್ರಿಗಳ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಲು ಬಯಸುತ್ತೇನೆ. ಮೊದಲನೆಯದಾಗಿ ಕೆಸೆಟ್ ಪರೀಕ್ಷೆ ಎಂದರೇನು, ಈ ಕೆಸೆಟ್ ಪರೀಕ್ಷೆಯನ್ನು ಬರೆಯಲು ಯಾರ್ಯಾರು ಅರ್ಹರು, ಈ ಕೆಸೆಟ್ ಪರೀಕ್ಷೆಯ ನಿಯಮಗಳೇನು, ಇವುಗಳನ್ನು ಮೊಟ್ಟ ಮೊದಲನೆಯದಾಗಿ ನಾವು ತಿಳಿದುಕೊಳ್ಳೋಣ. ಕೆಸೆಟ್ ಪರೀಕ್ಷೆ ಕರ್ನಾಟಕ ಸ್ಟೇಟ್ ಎಲಿಜಿಬಲಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್, ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ

ಅತಿಥಿ ಉಪನ್ಯಾಸಕರಾಗಿ ಮತ್ತು ಸಂಶೋಧನೆಗೆ ಅಂದ್ರೆ ನೀವು ರಿಸರ್ಚ್ ಮಾಡಬೇಕು, PhD ಮಾಡಬೇಕು ಅಂದ್ರೆ ಈ KSET ಪರೀಕ್ಷೆಯನ್ನ ಪಾಸ್ ಮಾಡಿರ್ಬೇಕು. ಇದು ನಿಮಗೆ ಒಂದು ಅತ್ಯಮೂಲ್ಯ ಪರೀಕ್ಷೆ ಆಗಿರ್ತದೆ. ಈ ಪರೀಕ್ಷೆಯನ್ನ ಯಾರು ನಡೆಸ್ತಾರೆ ಇದನ್ನು ತಿಳ್ಕೋಬೇಕು. ಈ KSET ಪರೀಕ್ಷೆಯನ್ನ ಈ ಬಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿಕೊಡ್ತಾ ಇದ್ದಾರೆ. ಇದರಲ್ಲಿ 41 ವಿವಿಧ ವಿಷಯಗಳ ಸ್ಪರ್ಧಾತ್ಮಕ ಮಿತ್ರರು ಭಾಗವಹಿಸ್ತಾರೆ. ಅಂದ್ರೆ ಈ 41 ವಿಷಯಗಳು ಯಾವ್ದಂದ್ರೆ, ನೀವು ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ, ಸ್ನಾತಕೋತ್ತರ ಪದವಿ ಅಂದ್ರೆ MA, MSc, MCOM, MBA, ಇದರಲ್ಲಿ ನೀವು ಮಾಸ್ಟರ್ಸ್ ಆಗಿರ್ತಿರಲ್ಲ, ಈ ವಿಷಯಗಳನ್ನ ಕುರಿತು ಪರೀಕ್ಷೆ ತಗೋಬೇಕಾಗಿರುತ್ತದೆ. ಇದರಲ್ಲಿ ಈಗ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು OBC ಸ್ಟೂಡೆಂಟ್ಸ್ ಇದ್ರೆ ನೀವು ಮಾಸ್ಟರ್ ಡಿಗ್ರಿಲಿ 55% ತಗೊಂಡಿರ್ಬೇಕು. SC, ST ಮತ್ತು PH ಮತ್ತು ತೃತೀಯ ಲಿಂಗಿಗಳು, ಈ ಸ್ಪರ್ಧಾ ಮಿತ್ರರಿಗೆ 50% ಮಾಸ್ಟರ್ ಡಿಗ್ರಿಲಿ ಇರಲೇಬೇಕು. ಇವರು ಈ ಪರೀಕ್ಷೆಯನ್ನ ಬರೆಯೋದಕ್ಕೆ ಅರ್ಹರಾಗಿರ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಈ ಪರೀಕ್ಷೆ ತೆಗೆದುಕೊಳ್ಳೋಕೆ ನೀವು ಮಾಸ್ಟರ್ ಡಿಗ್ರಿ ಪರ್ಸ್ಯೂಯಿಂಗ್ ಮಾಡ್ತಿದ್ರು ಈ ಪರೀಕ್ಷೆನ ತಗೋಬಹುದು. ಈಗ ನಾವು ಈ ಪರೀಕ್ಷೆ ಪಠ್ಯಕ್ರಮ ನೋಡೋಣ. ಈ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಮೊದಲ ಪತ್ರಿಕೆ 41 ವಿಷಯಗಳಲ್ಲಿ ಯಾರ್ಯಾರು ಪರೀಕ್ಷೆ ಬರೀತಾರೋ ಎಲ್ಲಾ ಸ್ಪರ್ಧಾ ಮಿತ್ರರು ಈ ಪರೀಕ್ಷೆನ ಬರೀಬೇಕು, ಈ ಪತ್ರಿಕೆನ ತಗೋಬೇಕು ನೀವು. ಎರಡನೇ ಪತ್ರಿಕೆ, ಇದು ನಿಮ್ಮ ಮಾಸ್ಟರ್ ಡಿಗ್ರಿ ಎಕ್ಸ್ಪರ್ಟ್ ಏನಿರ್ತೀರ ನೀವು ಆ ಪತ್ರಿಕೆ ಆಗಿರುತ್ತದೆ. ಪತ್ರಿಕೆ 1ರಲ್ಲಿ 50 ಪ್ರಶ್ನೆಗಳು ಮತ್ತು 100 ಅಂಕಗಳು, ಪ್ರತಿ ಪ್ರಶ್ನೆ 2 ಅಂಕಗಳನ್ನ ಕ್ಯಾರಿ ಮಾಡುತ್ತೆ. ಈ ಪೇಪರ್ 1 ಏನಿರುತ್ತೆ ಅಂತ ನಾವು ನೋಡ್ಬೇಕು. ಪೇಪರ್ 1 ಏನಿರುತ್ತೆ, ರಿಸರ್ಚ್ ಬಗ್ಗೆ ನಮಗ್ ಜ್ಞಾನ ಇದೆಯಾ, ಟೀಚಿಂಗ್ ಬಗ್ಗೆ ನಮಗ್ ಜ್ಞಾನ ಇದೆಯಾ, ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದೆಯಾ, ಲಾಜಿಕಲ್ ರೀಸನ್ ನಾವು ಬಿಡಿಸ್ತೀವ, ಈ ಕಂಪ್ಯೂಟರ್ ನಾಲೆಡ್ಜ್ ಇದೆಯಾ ನಮಗೆ, ಪರಿಸರ ವಿಜ್ಞಾನದ ಬಗ್ಗೆ ನಾಲೆಡ್ಜ್ ಇದೆಯಾ, ಮತ್ತೆ ನಮಗೆ ಹೈಯರ್ ಎಜುಕೇಶನ್ ಬಗ್ಗೆ ನಾಲೆಡ್ಜ್ ಇದೆಯಾ ಅನ್ನೋದನ್ನ ಇದು ಟೆಸ್ಟ್ ಮಾಡುತ್ತೆ. 10 ಯೂನಿಟ್ ಆಗಿ ಪೇಪರ್ 1 ಇರುತ್ತೆ. ಮೊದಲನೇದು ಟೀಚಿಂಗ್ ಆಪ್ಟಿಟ್ಯೂಡ್. ಈ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ 5 ಪ್ರಶ್ನೆಗಳು ಬರುತ್ತೆ. ಎಂಟೈರ್ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ 5 ಪ್ರಶ್ನೆಗಳು, 10 ಅಂಕಗಳು. ರಿಸರ್ಚ್ ಆಪ್ಟಿಟ್ಯೂಡ್ ಅಷ್ಟೇ, ನಿಮಗೆ ರಿಸರ್ಚ್ ಅಂದ್ರೆ ಏನ್ ಗೊತ್ತಾ, ರಿಸರ್ಚ್ ಮೆಥಡಾಲಜಿ ಗೊತ್ತಾ, ಈ ತರ ಪ್ರಶ್ನೆಗಳು ಬರುತ್ತೆ. ಇದು 5 ಪ್ರಶ್ನೆಗಳು. ಪ್ಯಾಸೇಜ್, ಕಮ್ಯುನಿಕೇಶನ್, ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್, ಇನ್ಫಾರ್ಮೇಶನ್ ಮತ್ತು ಕಮ್ಯುನಿಕೇಶನ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಹೈಯರ್ ಎಜುಕೇಶನ್ ಸಿಸ್ಟಮ್, ಈ 10 ಘಟಕಗಳಿಂದ ನಿಮಗೆ ತಲಾ 5 ಪ್ರಶ್ನೆಗಳು, ಒಟ್ಟು 50 ಪ್ರಶ್ನೆಗಳು, ಅಂಕಗಳು 100 ಬರುತ್ತೆ. ಇದು ಮೊದಲ ಪತ್ರಿಕೆ. ಈ ಮೊದಲ ಪತ್ರಿಕೆಗೆ ನಾವು ಹೇಗೆ ಸ್ಟಡಿ ಮಾಡಬೇಕು ಇದನ್ನ ನಾವು ತಿಳ್ಕೋಬೇಕು. ಹೇಗೆ ಸ್ಟಡಿ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಈ ಸ್ಪೆಸಿಫಿಕ್ ಪೇಪರ್ ಬಿಟ್ಟು ಇದು ಜನರಲ್ ಪೇಪರ್ ಆಗಿರೋದ್ರಿಂದ ಜನರಲ್ ಪೇಪರ್ಗೆ ಇದು ಏನ್ ಮಾಡ್ಬೇಕು. ಈಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ್ರೆ GK ಬುಕ್ಸ್, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಓದ್ಕೋತೀರಾ. ಬಟ್ ಇಲ್ಲಿಗೆ ನೀವು ಬೇರೆದೇ ಒಂದು ಪಠ್ಯಕ್ರಮ ಇರುತ್ತೆ. ಇದು BEd ಮಾಡಿರೋ ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ, ಆದ್ರೆ BEd ಮಾಡದೇ ಇರೋ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇದು ಬೇಕೇ ಬೇಕು. ಇದಕ್ಕೆ ನೀವು ಅರಿಹಂತ್ ಪಬ್ಲಿಕೇಶನ್ ಮತ್ತು ಟ್ರೂಮನ್ ಪಬ್ಲಿಕೇಶನ್ ರವರು ಪೇಪರ್ 1ಗೆ UGC ನೆಟ್ ಪೇಪರ್ 1 ಅಂತ ಬುಕ್ನ ತಂದಿದ್ದಾರೆ. ಇದು ನಿಮಗೆ ಫ್ಲಿಪ್ಕಾರ್ಟ್, ಅಮೆಜಾನ್ ಇದರಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ಬಟ್ ಈ ಪೇಪರ್ಗೆ ಬೆಟರ್ ನೀವು ಕನ್ನಡ ಮೀಡಿಯಂ ಆದ್ರೂ ಪೇಪರ್ 1ಕ್ಕೆ ನೀವು ಇಂಗ್ಲಿಷ್ನ ನೀವು ರೆಫರ್ ಮಾಡಿ. ಯಾಕಂದ್ರೆ ನೀವು ಈ ಪೇಪರ್ನ ರೆಫರ್ ಮಾಡಿದ್ರೆ ಮುಂದೆ ಬರುವ NET ಮತ್ತು JRF ಪರೀಕ್ಷೆಗಳನ್ನ ತಗೋಬೇಕಾದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಈ ಪೇಪರ್. ಈ JRF ನೋಡಿ, ಈಗ ನಾನು KSET ಇಂದ ಡೈರೆಕ್ಟ್ JRF ಗೆ ಯಾಕೆ ಹೋಗ್ತೀನಿ ಅಂದ್ರೆ ಇದ್ರ ಜ್ಞಾನ ನಿಮಗಿರ್ಲಿ ಅಂತ. JRF ಅಂದ್ರೆ ಜೂನಿಯರ್ ರಿಸರ್ಚ್ ಫೆಲೋ. ನೀವು NET ಮತ್ತೆ JRF ಕ್ಲಿಯರ್ ಮಾಡಿದ್ರೆ ಇಡೀ ದೇಶದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಾಗ್ಲಿ ನೀವು ಒಬ್ಬ PhD ಫೆಲೋ ಆಗಿ ನೀವು ಜಾಯ್ನ್ ಆಗ್ಬೋದು. KSET ಮಾಡಿದ್ರೆ KSET ಥ್ರೂನು ನೀವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ PhD ಎನ್ರೋಲ್ ಆಗ್ಬೋದು. ಕೆಲವು ವಿಶ್ವವಿದ್ಯಾಲಯಗಳು PhD ಎಂಟ್ರೆನ್ಸ್ ಇಟ್ಟಿರುತ್ತೆ, ಇನ್ನು ಕೆಲವು ವಿಶ್ವವಿದ್ಯಾನಿಲಯಗಳು ಡೈರೆಕ್ಟ್ ಆಗಿ KSET NET ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ರಿಸರ್ಚ್ ಸ್ಕಾಲರ್ ಆಗಿ ಆಪ್ ಮಾಡ್ಕೊಳ್ಳುತ್ತೆ. ಇದು ಪೇಪರ್ 1. ಡೈಲಿ ಹೇಗ್ ಓದ್ಬೇಕು ಇದನ್ನ ನಾವು ತಿಳ್ಕೋಬೇಕು. ಡೈಲಿ ನಿಮ್ಮ ಪೇಪರ್ 1ಗೆ ಮಿನಿಮಮ್ 3 hours ಓದಿ. ಅದನ್ನ ಬೈ ಫಾರ್ಗೆಟ್ ಮಾಡ್ಕೊಳ್ಳಿ. ಟೀಚಿಂಗ್ ಆಪ್ಟಿಟ್ಯೂಡ್ ಫುಲ್ ಒಂದು ಕಾನ್ಸೆಪ್ಟ್ ಮುಗಿಸಿ, ರಿಸರ್ಚ್ ಆಪ್ಟಿಟ್ಯೂಡ್ ಒಂದು ಕಾನ್ಸೆಪ್ಟ್ ಮುಗಿಸಿ, ಪ್ಯಾಸೇಜ್ ಈ ತರ 10 ಯೂನಿಟ್ ಇರುತ್ತಲ್ಲ 10 ಕಂಪ್ಲೀಟ್ ಆಗಿ ಒಂದು ಕಾನ್ಸೆಪ್ಟ್ ಮುಗಿಸಿ ಟೆಸ್ಟ್ ಸೀರೀಸ್ ತಗೊಳ್ಳಿ. ಟೆಸ್ಟ್ ಸೀರೀಸ್ ನಾವು ಏನಪ್ಪಾ ಹೇಗ್ ತಗೋಬೇಕಪ್ಪ ಅಂತ ಯೋಚನೆ ಮಾಡೋದ್ ಬೇಡ. ಹಳೆ ಕ್ವಶನ್ಸ್ ಪೇಪರ್ ಸಿಗುತ್ತೆ ಪೇಪರ್ 1ಗೆ. ಇದರಲ್ಲಿ ನಿಮಗೆ 35% ತಗೊಳ್ಳೇಬೇಕು ಪೇಪರ್ 1ಅಲ್ಲಿ. ಈಗ ನೆಕ್ಸ್ಟ್ ಪೇಪರ್ 2. ಈಗ ನಾನು ಇತಿಹಾಸ

ಅದು ವಿಷಯದ ಸಹಾಯಕ ಪ್ರಾಧ್ಯಾಪಕ ಆಗಿರೋದ್ರಿಂದ ನಾನು ನನ್ನ ಪೇಪರ್ ಬಗ್ಗೆ ಮಾತಾಡ್ತೀನಿ. ಪೇಪರ್ ಸೆಕೆಂಡ್, ಈಗ ನೋಡಿ ಪೇಪರ್ ಸೆಕೆಂಡ್ ಇತಿಹಾಸದಲ್ಲಿ ಬಂದು ಟೋಟಲ್ ನಿಮಗೆ ಯೂನಿಟ್ ಗಳು ಇದ್ರಲ್ಲೂ ನಿಮಗೆ 11 ಯೂನಿಟ್ ಗಳು ಬರುತ್ತೆ. ಇದರಲ್ಲಿ ಜನರಲ್ ಯೂನಿಟ್ ಗಳು 2, ಟೋಟಲ್ ಸಬ್ಜೆಕ್ಟ್ ಯೂನಿಟ್ ಗಳು 9. ಮೊದಲನೇ ಯೂನಿಟ್ ಅಲ್ಲಿ ಏನಪ್ಪ ಇತಿಹಾಸ ಎಂದ್ರೇನು, ಇತಿಹಾಸದ ಸೋರ್ಸಸ್ ಏನು, ಆರ್ಕಿಯಾಲಜಿಕಲ್ ಮತ್ತು ಲಿಟ್ರರಿ ಸೋರ್ಸಸ್ ಅಂದ್ರೇನು, ಫಾರಿನ್ ಅಕೌಂಟ್ಸ್ ಅಂದ್ರೇನು, ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್, ಈ ಪ್ಲೇಸ್ ಗಳು ಎಲ್ಲೆಲ್ಲಿದೆ, ಇದರ ಎಕ್ಸ್ಕವೇಷನ್ ಹೇಗಾಯ್ತು. ಹೀಗೆ ನೆಕ್ಸ್ಟ್ ಇಂಡಸ್ ಮತ್ತು ಹರಪ್ಪ ಸಿವಿಲೈಸೇಷನ್, ಇದರ ಉಗಮ, ಎಲ್ಲೆಲ್ಲಿ ಸೈಟ್ಸ್ ಇದೆ, ಇದ್ರ ಕ್ರಾಫ್ಟ್, ಅಲ್ಲಿಯ ರಿಲಿಜಿಯನ್ ಸಿಸ್ಟಮ್, ಸೊಸೈಟಿ ಸಿಸ್ಟಮ್, ಪಾಲಿಟಿ ಸಿಸ್ಟಮ್, ಫಸ್ಟ್ ಅರ್ಬನೈಸೇಷನ್ ಅಂತ ಇದನ್ನ ಯಾಕೆ ಕರಿತೀವಿ ನಾವು, ಇದರ ಡಿಬೇಟ್ ಮತ್ತು ಡಿಕ್ಲೈನ್ ಬಗ್ಗೆ ಮಾತಾಡ್ತೀವಿ. ಇದಾದ್ಮೇಲೆ ವೇದಿಕ್ ಮತ್ತು ಲೇಟರ್ ವೇದಿಕ್ ಪೀರಿಯಡ್ ಬರುತ್ತೆ, ಇದರಲ್ಲಿ ಲಿಟ್ರೇಚರ್, ಆರ್ ಎನ್ ಡಿಬೇಟ್ಸ್ ಏನಿದೆ, ಪೊಲಿಟಿಕಲ್ ಮತ್ತು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ, ಸ್ಟೇಟ್ ಮತ್ತು ಸ್ಟ್ರಕ್ಚರ್, ಇದರ ಥಿಯರಿ, ವರ್ಣ ಸಿಸ್ಟಮ್ ಹೇಗ್ ಬಿಲ್ಡ್ ಆಯ್ತು, ಇದರ ರಿಲಿಜಿಯಸ್ ಫಿಲಾಸಫಿಕಲ್ ಐಡಿಯಾಸ್ ಹೇಗ್ ಬಂತು, ಟೆಕ್ನಾಲಜೀಸ್ ಹೇಗ್ ಬಂತು, ಇದು ಹೇಗೆ ಮೈಗ್ರೇಷನ್ ಆಯ್ತು ಸೌತ್ ಇಂಡಿಯಾಗೆ ಅಂತ. ನೆಕ್ಸ್ಟ್ ಮಹಾಜನಪದಸ್, ಈ ಮಹಾಜನಪದಸ್ ಅಂದ್ರೇನು, ರಿಪಬ್ಲಿಕ್ ಸ್ಟೇಟ್ಸ್ ಅಂದ್ರೇನು, ಅಲ್ಲಿಯ ಎಕನಾಮಿಕ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ ಹೇಗಿತ್ತು, ಇದನ್ನ ನಾವು ಯಾಕೆ ಸೆಕೆಂಡ್ ಅರ್ಬನೈಸೇಷನ್ ಅಂತ ಕರಿತೀವಿ, ಇದು ಯಾವ ಕಾಲದಲ್ಲಿ ಆಯ್ತು, ಇದೇ ಕಾಲಕ್ಕೆ ಬರೋ ಜೈನಿಸಂ, ಬುದ್ಧಿಸಂ ಮತ್ತು ಅಜೀವಿಕಾಸ್, ಇದ್ರ ಬಗ್ಗೆ ಯೂನಿಟ್ 1 ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 2, ಯೂನಿಟ್ 2 ಅಲ್ಲಿ ಹೇಗೆ ಒಂದು ಸ್ಟೇಟ್ ಹೇಗೆ ಫಾರ್ಮ್ ಆಗುತ್ತೆ, ಅದ್ ಹೇಗೆ ಎಂಪೈರ್ ಆಗಿ ಬದಲಾಗುತ್ತೆ ಅಂತ. ಉದಾಹರಣೆಗೆ ರೈಸ್ ಆಫ್ ಮಗಧ, ಗ್ರೀಕ್ ಇನ್ವೆನ್ಷನ್ ಆಗುತ್ತೆ, ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ, ಚಂದ್ರಗುಪ್ತ ಮೌರ್ಯ, ಮೌರ್ಯರ ಆಡಳಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಅಲ್ಲಿಯ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳು, ಅಶೋಕನ ಧಮ್ಮ, ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ, ಅಶೋಕನ ಶಾಸನಗಳು ಮತ್ತು ಹೇಗೆ ಮೌರ್ಯ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ಫಾರಿನ್ ಇನ್ವೆನ್ಷನ್ ಅಂದ್ರೆ ಇಂಡೋ ಗ್ರೀಕರು, ಕುಶಕರು, ಕುಶಾಣರು, ಕಾನಿಷ್ಕ, ಪೋಸ್ಟ್ ಮೌರ್ಯನ್ ಕಲ್ಚರ್, ಗಾಂಧಾರ ಕಲೆ, ಮಥುರ ಕಲೆ, ಅಮರಾವತಿ ಕಲೆ, ಇದ್ರ ಬಗ್ಗೆ ಬರುತ್ತೆ. ಇದಾದ್ಮೇಲೆ ಇದೇ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಏನೇನಿತ್ತು ಅಂದ್ರೆ ಸಂಗಮಯುಗ, ಇಲ್ಲಿ ಶಾತವಾಹನರು, ಸಂಗಮಯುಗದಲ್ಲಿ ಶಾತವಾಹನರ ಪಾತ್ರ, ಸೌತ್ ಇಂಡಿಯಾದಲ್ಲಿ ಟ್ರೇಡ್ ಹೇಗಿತ್ತು ರೋಮನ್ ಜೊತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ಗುಪ್ತ ಮತ್ತು ವಾಕಟಕರ ಬಗ್ಗೆ ಮಾತಾಡೋಣ. ಈ ಗುಪ್ತರ್ ಯಾರು, ಇವರ ಆಡಳಿತ ಹೇಗಿತ್ತು, ಇವರ ಸಾಮಾಜಿಕ ಪರಿಸ್ಥಿತಿಗಳು ಹೇಗಿತ್ತು, ಅಗ್ರೇರಿಯನ್ ಸಿಸ್ಟಮ್, ಅಲ್ಲಿ ಲ್ಯಾಂಡ್ ಗ್ರ್ಯಾಂಟ್ಸ್ ಹೇಗಿತ್ತು, ಅಲ್ಲಿ ಫ್ಯೂಡಲಿಸಂ ಸಿಸ್ಟಮ್ ಹೇಗೆ ಬಿಲ್ಡ್ ಆಯ್ತು, ಗುಪ್ತರ ಕಾಲದಲ್ಲಿ ನಾಣ್ಯ ಪದ್ಧತಿ ಹೇಗಿತ್ತು ಮತ್ತು ಈ ಸಂಸ್ಕೃತಕ್ಕೆ ಅವರ ವಿಶೇಷ ಕಾಳಜಿ ಹೇಗಿತ್ತು, ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಈಗ ನೋಡಿ ನಾವು ನಳಂದ ಯೂನಿವರ್ಸಿಟಿ ಅಂತ ಮಾತಾಡ್ತೀವಲ್ಲ, ಈ ನಳಂದ ಯೂನಿವರ್ಸಿಟಿ ಗುಪ್ತರ ಕಾಲದ್ದೇ. ವಿಕ್ರಮಶೀಲ ಯೂನಿವರ್ಸಿಟಿ, ವಲ್ಲಭಿ ಯೂನಿವರ್ಸಿಟಿ, ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಸ್ಟ್ರೋನಮಿ, ಮ್ಯಾಥಮೆಟಿಕ್ಸ್, ಮೆಡಿಸನ್ ಹೇಗೆ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಅದ್ಭುತವಾಗಿ ಬಿಲ್ಡ್ ಆಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ಹರ್ಷವರ್ಧನ, ಇವನ ಕಾಲ, ಇವನ ಆಡಳಿತ ಮತ್ತು ರಿಲಿಜಿಯಸ್ ಪಾಲಿಸಿ ಮಾತಾಡ್ತೀವಿ. ನೆಕ್ಸ್ಟ್ ಯೂನಿಟ್ 3 ಎಮರ್ಜೆನ್ಸಿ ಆಫ್ ರೀಜನಲ್ ಕಿಂಗ್ಡಮ್ಸ್, ಕಿಂಗ್ಡಮ್ಸ್ ಆಫ್ ಡೆಕ್ಕನ್, ಗಂಗರು, ಕದಂಬರು, ವೆಸ್ಟರ್ನ್ ಚಾಲುಕ್ಯಸ್, ಈಸ್ಟರ್ನ್ ಚಾಲುಕ್ಯಸ್, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಾಕತೀಯರು, ಹೊಯ್ಸಳರು ಮತ್ತು ಯಾದವರ ಬಗ್ಗೆ ನೋಡ್ತೀವಿ. ಇದೇ ಕಾಲದಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಯಾವ್ದಿತ್ತು, ಪಲ್ಲವರು, ಚೇರರು, ಚೋಳರು, ಪಾಂಡ್ಯರು, ಇವರ ಆಡಳಿತ, ಇವರ ಜೊತೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು. ನೆಕ್ಸ್ಟ್ ಈ ದಕ್ಷಿಣ ಭಾರತದಲ್ಲಿ ಆಡಳಿತ ಹೇಗಿತ್ತು, ಪೊಲಿಟಿಕಲ್ ಸ್ಟ್ರಕ್ಚರ್ ಹೇಗಿತ್ತು, ಕಿಂಗ್ಶಿಪ್ ಹೇಗಿತ್ತು, ಈ ಡೇಟ್ ಆಫ್ ಫಾರ್ಮೇಷನ್ ಹೇಗಿತ್ತು, ನಾವು ಮಿಡಿವಲ್ ಪೀರಿಯಡ್ ಗೆ ಹೇಗೆ ಫ್ಯೂಡಲಿಸಂ ನ ಲಿಂಕ್ ಮಾಡಬಹುದು, ಇದನ್ನ ಮಾತಾಡಬಹುದು. ನೆಕ್ಸ್ಟ್ ಪ್ರಾಚೀನ ಕಾಲದಲ್ಲಿ ಅತಿ ಹೆಚ್ಚು ಇದ್ದಿದ್ದು ಲ್ಯಾಂಡ್ ಗ್ರ್ಯಾಂಟ್ ಸಿಸ್ಟಮ್, ಈ ಲ್ಯಾಂಡ್ ಗ್ರ್ಯಾಂಟ್ ಸಿಸ್ಟಮ್ ಯಾವ್ಯಾವ ರಾಜರು ಹೇಗೆ ಕೊಟ್ರು, ಈ ಪ್ರೊಡಕ್ಷನ್ ಹೇಗಾಗ್ತಿತ್ತು, ಲ್ಯಾಂಡ್ ರೈಟ್ಸ್ ಯಾರಿಗಿತ್ತು, ವಾಟರ್ ರಿಸೋರ್ಸಸ್ ಹೇಗಿತ್ತು, ಟ್ಯಾಕ್ಸೇಷನ್ ಸಿಸ್ಟಮ್ ಅಂದ್ರೆ ತೆರಿಗೆ ಪದ್ಧತಿ ಹೇಗಿತ್ತು, ಮತ್ತೆ ಕಾಯಿನ್ಸ್ ಯಾವ್ಯಾವ ರಾಜ್ಯ, ಈಗ ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ, ಸೀಸದ ನಾಣ್ಯ, ಇದನ್ನ ಹೇಗೆ ಆ ರಾಜ್ಯ ಹೇಗ್ ತಂತು, ಆ ಕರೆನ್ಸಿ ಸಿಸ್ಟಮ್ ನ ಹೇಗೆ ಬೇರೆ ಬೇರೆ ದೇಶಗಳ ಜೊತೆ ವಿನಿಮಯ ಮಾಡ್ಕೊಳ್ತಿತ್ತು, ಟ್ರೇಡ್ ಮತ್ತೆ ಅರ್ಬನೈಸೇಷನ್ ನ ಹೇಗ್ ಮಾಡ್ತಿತ್ತು, ಇವರ ಪ್ಯಾಟರ್ನ್ ಆಫ್ ಟ್ರೇಡ್ ಹೇಗಿತ್ತು, ಕ್ರಾಫ್ಟ್ ಹೇಗಿತ್ತು, ಪೋರ್ಟ್ಸ್ ಮತ್ತು ಇವರ ಗಿಲ್ಡ್ ಶ್ರೇಣಿ ಪದ್ಧತಿ, ಇದು ಹೇಗೆ ಎಂಟೈರ್ ಸೌತ್ ಈಸ್ಟ್ ಏಷ್ಯಾಗೆ ಹೇಗೆ ಹರಡಿತ್ತು ಎಂಬುದನ್ನ ನೋಡ್ತೀವಿ. ನೆಕ್ಸ್ಟ್ ಗ್ರೋತ್ ಆಫ್ ಬ್ರಾಹ್ಮಿನಿಕಲ್ ರಿಲಿಜಿಯನ್, ಈ ವೈಷ್ಣವ ಮತ್ತು ಶೈವ ಧರ್ಮದ ಉಗಮ ಹೇಗಾಯ್ತು, ಈ ಟೆಂಪಲ್ಸ್ ಹೇಗೆ ಬಿಲ್ಡ್ ಆಯ್ತು, ಈ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಒಂದೆರಡು ಕ್ವಶನ್ ಪ್ರತಿ ಎಕ್ಸಾಮ್ ಅಲ್ಲೂ ಇದ್ದೇ ಇರುತ್ತೆ. ಭಕ್ತಿ ಮೂಮೆಂಟ್, ದಕ್ಷಿಣ ಭಾರತದಲ್ಲಿ ಭಕ್ತಿ ಮೂಮೆಂಟ್ ಹೇಗ್ ಬಿಲ್ಡ್ ಆಯ್ತು, ಇಲ್ಲಿ ಶೈವ ಪಂಥ ಮತ್ತು ವೈಷ್ಣವ ಪಂಥ, ಪ್ರಮುಖವಾಗಿ ನಾವು ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ದಕ್ಷಿಣ ಭಾರತದಲ್ಲಿ ವರ್ಣ ಮತ್ತು ಜಾತಿ ಸಿಸ್ಟಮ್ ಹೇಗಿತ್ತು, ಈ ವರ್ಣ ಸಿಸ್ಟಮ್ ಇಂದ ಯಾರ್ಯಾರು ತೊಂದರೆಗೆ ಒಳಪಡ್ತಿದ್ರು,
ಅಲ್ಲಿ ಏನೇನು ಬದಲಾವಣೆ

ಬದಲಾವಣೆಗಳಾಯ್ತು ಇದನ್ನು ತಿಳ್ಕೊಬೇಕು. ನೆಕ್ಸ್ಟ್, ದಕ್ಷಿಣ ಭಾರತದಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳು ಯಾವ್ದಾವ್ದು ಬರುತ್ತೆ? ಅಗ್ರಹಾರಗಳು, ಮಠಗಳು, ಘಟಿಕ ಸ್ಥಾನಗಳು, ಮಹಾವೀರಗಳು, ಇದು ಹೇಗೆ ರೀಜನಲ್ ಲ್ಯಾಂಗ್ವೇಜ್ ನ ಪ್ರೋತ್ಸಾಹ ಮಾಡ್ತಿತ್ತು ಎಂಬುದನ್ನ ನಾವು ತಿಳ್ಕೊಬೇಕು. ಈ ಯೂನಿಟ್ 3 ಇಷ್ಟು ದಕ್ಷಿಣ ಭಾರತದ ಬಗ್ಗೆ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಈ ಪೀರಿಯಡ್ ಅಲ್ಲಿ ಅರಬರ ಆಗಮನ ಹೇಗಾಯ್ತು, ಸಿಂಧ್ ನಲ್ಲಿ ಈ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯಾ ದಾಳಿಗಳು ಹೇಗಾಯ್ತು ಎಂಬುದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಯೂನಿಟ್ 4 ಸೋರ್ಸಸ್ ಆಫ್ ಮೀಡಿಯವಲ್ ಇಂಡಿಯನ್ ಹಿಸ್ಟ್ರಿ, ಆರ್ಕಿಯೋಲಾಜಿಕಲ್, ಕ್ರೋನಾಲಜಿಕಲ್ ಮತ್ತು ಲಿಟರರಿ ಸೋರ್ಸಸ್, ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯಿಕ ಆಧಾರಗಳು, ಇದರ ಬಗ್ಗೆ ತಿಳ್ಕೊತೀವಿ. ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಡಳಿತ, ಇದರಲ್ಲಿ 5 ಸುಲ್ತಾನ್ ಶಾಹಿಗಳು ಬರುತ್ತೆ. ಈ 5 ಸುಲ್ತಾನ್ ಶಾಹಿಗಳನ್ನ ತಿಳ್ಕೊತೀವಿ. ಸ್ಲೇವ್ ಡೈನೆಸ್ಟಿ, ಗುಲಾಮಿ ಪದ್ಧತಿ, ಖಿಲ್ಜಿ ಆಡಳಿತ, ತುಗಲಕ್ನ ಆಡಳಿತ, ಸೈಯದ್ ವಂಶ, ಲೋಧಿ ವಂಶ, ಇವರ ಆಡಳಿತ ಪದ್ಧತಿ ಮತ್ತು ಬಲ್ಬನ್ನ ರಾಜತ್ವ ಸಿದ್ಧಾಂತ ಮತ್ತು ಅಲ್ಲಿಯ ಮುಖ್ಯ ನೋಬೆಲರು ಮತ್ತು ಪ್ರಮುಖರು ಹೇಗೆ ಆಡಳಿತದಲ್ಲಿ ಪಾತ್ರ ವಹಿಸ್ತಿದ್ರು, ಇವರ ಆರ್ಥಿಕತೆ ಹೇಗಿತ್ತು, ಇವರು ತನ್ನ ರಾಜ್ಯವನ್ನ ಸೆಂಟ್ರಲೈಸೇಷನ್ ಮಾಡಿದ್ರ, ಡಿಸೆಂಟ್ರಲೈಸೇಷನ್ ಮಾಡಿದ್ರ, ಪ್ರೊವಿಷನಲ್ ಮಾಡಿದ್ರ, ಇವರ ಎಕನಾಮಿಕ್ ಕಂಡೀಷನ್ ಹೇಗಿತ್ತು, ಆರ್ಕಿಟೆಕ್ಚರ್ಗೆ ದೆಹಲಿ ಸುಲ್ತಾನರ ಕೊಡುಗೆಗಳೇನು ಎಂಬುದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್, ಫೌಂಡೇಶನ್ ಆಫ್ ಮೊಘಲ್ ಎಂಪೈರ್, ಮೊಘಲ ಆಡಳಿತ, ಬಾಬರ್ನಿಂದ ಹಿಡಿದು ಔರಂಗಜೇಬ್ನವರೆಗೆ ಇವರ ಆಡಳಿತನ ನಾವು ನೋಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಇವರ ಕ್ಯಾರೆಕ್ಟರೈಸೇಷನ್, ಸ್ಟೇಟ್ ಹೇಗಿತ್ತು, ಇವರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಇದರಲ್ಲಿ ಈ ಶೇರ್ಷಾ ಸೂರಿ ಬರ್ತಾನೆ, ಇವನ ಆಡಳಿತ ಹೇಗೆ ಮುಂದಿನ ಮೊಘಲ್ ಪೀಳಿಗೆಗೆ ಹೇಗೆ ಉಪಯೋಗ ಆಯ್ತು, ಇವನ ಎಕನಾಮಿಕ್ ಸಿಸ್ಟಮ್ ಹೇಗಾಯ್ತು ಎಂಬುದನ್ನು ತಿಳ್ಕೊತೀವಿ. ಅಕ್ಬರ್ ಮನ್ಸಬ್ದಾರಿ ಪದ್ಧತಿ, ಜಹಾಂಗೀರ್ದಾರಿ ಪದ್ಧತಿ, ಕಲ್ಚರಲ್ ಡಿಫ್ರೆನ್ಸಸ್ ಹೇಗಾಯ್ತು, ಆರ್ಕಿಟೆಕ್ಚರ್ ಹೇಗಾಯ್ತು, ಈ ಮೇಜರ್ ಸ್ಕೂಲ್ಸ್ ಆಫ್ ಪೇಂಟಿಂಗ್ ಬರುತ್ತೆ, ಮ್ಯೂಸಿಕ್ ಬರುತ್ತೆ, ಇದನ್ನ ನಾವು ಈ ಮೊಘಲ್ ಪೀರಿಯಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್, ನಮ್ಮೆಲ್ಲರ ಮಧ್ಯಕಾಲೀನ ಪ್ರಮುಖ ಮತ್ತು ಶ್ರೇಷ್ಠದೊರೆಯಾದ ಶಿವಾಜಿ ಮಹಾರಾಜರನ್ನು ನೋಡ್ತೀವಿ. ಇವರು ಹೇಗೆ ಮೊಘಲರಿಗೆ ಅಡ್ಡಗೋಡೆಯಾಗಿ ನಿಂತಿದ್ರು, ಇವರ ರಿಲೇಷನ್ಶಿಪ್ ಮೊಘಲರ ಜೊತೆ ಹೇಗಿತ್ತು, ಇವರ ಆಡಳಿತ ಪದ್ಧತಿ ಹೇಗಿತ್ತು, ಯುದ್ಧ ಪದ್ಧತಿ ಹೇಗಿತ್ತು ಎಂಬುದನ್ನು ನೋಡ್ತೀವಿ. ಶಿವಾಜಿ ಮಹಾರಾಜರ ಮರಣದ ನಂತರ ಪೇಶ್ವೆಗಳು ಮತ್ತು ಮರಾಠರ ಅಡ್ಮಿನಿಸ್ಟ್ರೇಷನ್ ಅಷ್ಟಪ್ರಧಾನರು ಹೇಗಿತ್ತು, ಇವರ ಕಾಲದಲ್ಲಿ ಹೇಗೆ ಈ ಭಕ್ತಿ ಮೂಮೆಂಟ್ ರೈಸ್ ಆಯ್ತು. ಉದಾಹರಣೆಗೆ ನಾವು ಗುರುನಾನಕ್, ಕಬೀರ್, ಮೀರಾಬಾಯಿ ಮತ್ತು ಸೂಫಿ ಪಂಥ, ಈ ಎಲ್ಲರನ್ನು ಹೇಗೆ ಒಳಗೊಂಡು ಎಲ್ಲರನ್ನ ಸಮಾನತೆಯಲ್ಲಿ ತಗೋಗ್ಬೇಕು ಅಂತ ಸಾರ್ಥ ಎಂಬುದನ್ನ ನಾವು ನೋಡ್ತೀವಿ. ನೆಕ್ಸ್ಟ್, ಯೂನಿಟ್ 5 ದ ವಿಜಯನಗರ ಅಡ್ಮಿನಿಸ್ಟ್ರೇಷನ್, ವಿಜಯನಗರದ ಬಗ್ಗೆ ನೋಡ್ತೀವಿ. ಇಲ್ಲಿ ಬಾಮನಿ ಸುಲ್ತಾನರು ಮತ್ತು ವಿಜಯನಗರದ ಆಡಳಿತ ಪದ್ಧತಿ, 2ನೇ ದೇವರಾಯ, ಶ್ರೀಕೃಷ್ಣ ದೇವರಾಯ, ಅಚ್ಯುತರಾಯ, ಈ ಎಲ್ಲಾ ರಾಜರನ್ನ ನಾವು ನೋಡ್ತೀವಿ. ಆದ್ರೆ ಇದ್ರಲ್ಲಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ ನಾಯಂಕಾರ ಪದ್ಧತಿ ಅಂದ್ರೇನು, ಇವರ ಆಡಳಿತ ಪದ್ಧತಿ ಹೇಗಿತ್ತು, ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನ್ ಕೊಡುಗೆ ನೀಡಿದ್ರು, ಈ ಕರ್ನಾಟಕದಲ್ಲಿ ಭಕ್ತಿ ಮೂಮೆಂಟ್ ಹೇಗೆ ರೈಸ್ ಆಯ್ತು, ಬಸವೇಶ್ವರರು ಬಂದ್ರು, ಹರಿದಾಸ ಮೂಮೆಂಟ್ ಬಂತು, ಇಲ್ಲಿ ಪುರಂದರದಾಸರು ಬಂದ್ರು, ಇವರು ಹೇಗೆ ಅಂದಿನ ಸಮಾಜದ ಅನಿಷ್ಟ ಪದ್ಧತಿಗಳನ್ನ ತೊಡೆದು ಹಾಕಿ ಸಮಾನತೆಯನ್ನು ಸಾರಲು ಪ್ರಯತ್ನಿಸಿದ್ರು ಅಂತ ನೋಡ್ಬೇಕು. ನೆಕ್ಸ್ಟ್, ಇಲ್ಲಿ ಅಗ್ರಿಕಲ್ಚರ್ ಮತ್ತು ಪ್ರೊಡಕ್ಷನ್ ದಕ್ಷಿಣ ಭಾರತದಲ್ಲಿ ಹೇಗಿತ್ತು, ಇರಿಗೇಷನ್ ನೀರಾವರಿ ಪದ್ಧತಿ ಹೇಗಿತ್ತು, ಗ್ರಾಮೀಣ ಆರ್ಥಿಕತೆ ಹೇಗಿತ್ತು ಎಂಬುದನ್ನ ನಾವು ನೋಡ್ಕೋಬೇಕು. ನೆಕ್ಸ್ಟ್, ದಕ್ಷಿಣ ಭಾರತದಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ಇತ್ತು, ಕಾಟನ್ ಇಂಡಸ್ಟ್ರಿ ಇತ್ತ, ಹ್ಯಾಂಡ್ಕ್ರಾಫ್ಟ್ ಹೇಗ್ ಬಂತು, ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಹೇಗ್ ಬಂತು, ಇದನ್ನ ನಾವು ನೋಡ್ಕೋಬೇಕು. ನೆಕ್ಸ್ಟ್, ಯೂನಿಟ್ 6 ಆಧುನಿಕ ಭಾರತಕ್ಕೆ ಬರ್ತೀವಿ ನಾವು. ಸೋರ್ಸಸ್ ಆಫ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆರ್ಕಿವಲ್ ಮೆಟೀರಿಯಲ್ಸ್, ಬಯೋಗ್ರಫೀಸ್, ಮೆಮೋರೀಸ್, ನ್ಯೂಸ್ ಪೇಪರ್ಸ್, ಓರಲ್ ಎವಿಡೆನ್ಸ್, ಇದನ್ನೆಲ್ಲ ನೋಡ್ತೀವಿ. ಹೇಗೆ ವಸಾಹತುಶಾಹಿ ನಮ್ಮನ್ನ ಯಾವ ರೀತಿ ಹಂತ ಹಂತವಾಗಿ ನಮ್ಮನ್ನ ಆಕ್ಯುಪೈ ಮಾಡ್ತು 16ರಿಂದ 18ನೇ ಶತಮಾನದವರೆಗೆ. ಇಲ್ಲಿ ಯುರೋಪಿಯನ್ ಪವರ್ಸ್ ಹೇಗೆ ರೈಸ್ ಆಯ್ತು, ಇದರಲ್ಲಿ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಬರ್ತಾರೆ. ಇವರು ಬಂದಾಗ ಮೊದಲನೇದಾಗಿ ಮಾಡದೆ ವ್ಯಾಪಾರ ಕೋಟೆಗಳ ಸ್ಥಾಪನೆ, ನಂತರ ಮಾಡೋದು ಕರ್ನಾಟಕ ಯುದ್ಧಗಳು. ಈ ಕರ್ನಾಟಕ ಯುದ್ಧಗಳ ನಂತರ ಇವರಿಗೆ ಪ್ರತಿರೋಧವಾಗಿ ದಕ್ಷಿಣ ಭಾರತದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಹೇಗೆ ನಿಲ್ತಾರೆ, ಆಂಗ್ಲೋ ಮೈಸೂರು ಯುದ್ಧಗಳು ಹೇಗಾಗುತ್ತೆ, ಇವರು ತಮ್ಮ ಈ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಹೇಗೆ ಎಕ್ಸ್ಪೆಂಡಿಂಗ್ ಹೇಗೆ ಮಾಡ್ಕೋತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಇದಾದ್ಮೇಲೆ ಈ ಬ್ರಿಟಿಷರು ಹೇಗೆ ಪ್ರೊವಿಷನಲ್ ಸ್ಟೇಟ್ಸ್ ಜೊತೆ ಹೇಗೆ ತಮ್ಮ ರಿಲೇಷನ್ಶಿಪ್ ನ ಇಟ್ಕೊಂಡಿರ್ತಾರೆ, ಉದಾಹರಣೆಗೆ ಬೆಂಗಾಲ್ ಜೊತೆ, ಔಧ್ ಜೊತೆ, ಹೈದರಾಬಾದ್ ನವಾಬನ್ ಜೊತೆ, ಪಂಜಾಬ್ನ ರಣಜಿತ್ ಸಿಂಗ್ ಜೊತೆ, ಮೈಸೂರಿನ ರಾಜರ ಜೊತೆ ಹೇಗೆ ಇಟ್ಕೋತಾರೆ. ಈ ಕಾಲದಲ್ಲಿ ನಮ್ಮ ಕೊಲೋನಿಯಲ್ ರೂಲ್ ನಮ್ಮ ಸ್ಟೇಟಲ್ಲಿ, ಮೈಸೂರು ಸ್ಟೇಟಲ್ಲಿ ಹೇಗಿತ್ತು, ಕಮಿಷನರ್ಗಳು ಇವರೆಲ್ಲ ಬರ್ತಾರಲ್ಲ, ಇದಕ್ಕಿಂತ ಹಿಂದೆ ಹೇಗಿತ್ತು ಎಂಬುದನ್ನು ತಿಳ್ಕೋಬೇಕು. ಇದಾದ್ಮೇಲೆ ಮೇನ್ ಬರದೆ ರಿವೋಲ್ಟ್ ಆಫ್ 1857, ಇದಕ್ಕೆ ಕಾರಣ ಇದ್ರ ಇಂಪ್ಯಾಕ್ಟ್. ನೆಕ್ಸ್ಟ್, ಕೆಲವೊಂದು ಆಕ್ಟ್ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಆಕ್ಟ್ಸ್ ಚೇಂಜಸ್ ಬ್ರಿಟಿಷ್ ಕಾಲದಲ್ಲಿ. 1783 ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು 1935 ಸ್ವತಂತ್ರ ಭಾರತದ ಕಾಯ್ದೆವರೆಗೂ ಹೇಗೆ ಬದಲಾವಣೆ ಆಯ್ತು ಎಂಬುದನ್ನು ನೋಡ್ಕೋತೀವಿ. ನೆಕ್ಸ್ಟ್, ಕೊಲೋನಿಯಲ್ ಎಕನಾಮಿ ಹೇಗೆ ಚೇಂಜಸ್ ಆಯ್ತು, ಟ್ರೇಡ್ ಮತ್ತು ಲೋಕಲ್ ಎಕನಾಮಿ ಹೇಗೆ ಚೇಂಜಸ್ ಆಯ್ತು ಎಂಬುದನ್ನು ನೋಡ್ತೀವಿ.
ನೆಕ್ಸ್ಟ್ ಯೂನಿಟ್

0: ಏಳರಲ್ಲಿ ನಾವು
1: ಆಧುನಿಕ ಭಾರತದಲ್ಲಿ ಅಗ್ರಿಕಲ್ಚರ್ ಇರಿಗೇಷನ್ ಲ್ಯಾಂಡ್ ರೈಟ್ಸ್ ಅಂದ್ರೆ ನೀರಾವರಿ ಪದ್ಧತಿ, ಕೃಷಿ ಪದ್ಧತಿ,
0: ಲ್ಯಾಂಡ್ ರೈಟ್ಸ್ ಹೇಗಿತ್ತು ಮತ್ತು ಕಾಯಂ ಜಮೀನ್ದಾರಿ ಪದ್ಧತಿ ಇದರಿಂದ ಯಾರಿಗೆ ಉಪಯೋಗ ಆಯ್ತು ಅಂತ ನೋಡ್ತೀವಿ. ಪ್ರಮುಖವಾಗಿ ಈ ಕಾಲದಲ್ಲಿ ನಾವು ನೋಡೋದು ಟ್ರೈಬಲ್ ಮತ್ತು ಪೆಸೆಂಟ್ಸ್ ಮೂವ್ಮೆಂಟ್ಸ್ ಹೇಗಾಯ್ತು, ಪಿಲ್ಲರ ದಂಗೆ, ಸಂತಾಲರ ದಂಗೆ, ಮುಂಡಾ ದಂಗೆ, ಇದನ್ನ ನಾವು ಈ ಪೀರಿಯಡ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಹೇಗೆ ನಮ್ಮ ಇಂಡಸ್ಟ್ರೀಸ್ ಡಿಕ್ಲೈನ್ ಆಯ್ತು ಈ ಬ್ರಿಟಿಷರಿಂದ ಮತ್ತು ನಮ್ಮ ಆರ್ಥಿಕ ನೀತಿ ಹೇಗೆ ಸಂಪತ್ತಿನ ಸೋರಿಕೆಯ ರೂಪದಲ್ಲಿ ಆಯ್ತು ಎಂಬುದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಬ್ರಿಟಿಷರ ಇಂಡಸ್ಟ್ರಿಯಲ್ ಪಾಲಿಸೀಸ್ ನ ನೋಡ್ತೀವಿ. ಬ್ಯಾಂಕ್ ಸಿಸ್ಟಮ್ ಹೇಗ್ ತಂದ್ರು ಇವರು, ರೈಲ್ವೇಸ್ ನ ತಂದ್ರು, ರೋಡ್ ನ ತಂದ್ರು, ಕಮ್ಯುನಿಕೇಶನ್ ಮತ್ತೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ನ ಯಾಕೆ ತಂದ್ರು, ತಂದಿದ ಅವ್ರ ಉಪಯೋಗಕ್ಕೆ ನಮ್ಗಲ್ಲ ಬ್ರಿಟಿಷರ ಆಡಳಿತಕ್ಕೆ ಏನು ಅನುಕೂಲ ಆಗುತ್ತೋ ಅದಕ್ಕೋಸ್ಕರ ಅವ್ರು ತಂದಿದ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ನಾವ್ ಏನ್ ಬರ್ತೀವಿ ಅಂದ್ರೆ ಹೇಗೆ ಅರ್ಬನ್ ಅಂದ್ರೆ ನಗರ ವ್ಯವಸ್ಥೆ ಹೇಗೆ ಚೇಂಜಸ್ ಆಯ್ತು. ಇದಾದ ನಂತರ ಕ್ರಿಶ್ಚಿಯನ್ ಮಿಷನರಿಗಳು ಹೇಗೆ ಎಜುಕೇಶನ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ, ಮಾಡರ್ನ್ ಸೈನ್ಸ್ ಗೆ ತಮ್ಮ ಪ್ರಿಫರೆನ್ಸ್ ನ ಕೊಟ್ಟರು ಅನ್ನೋದನ್ನ ನೋಡ್ತೀವಿ. ಅಲ್ಲಿ ಮಹಿಳಾ ಸ್ಥಾನಮಾನ ಯಾವ ರೀತಿ ಇತ್ತು ಎಂಬುದನ್ನ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ 8 ಅಲ್ಲಿ ರಾಷ್ಟ್ರೀಯತೆ ಉಗಮದ ಕಾಲವನ್ನು ನೋಡ್ತೀವಿ. 1885 ಇಂದ 1920 ವರೆಗೆ ಸ್ವದೇಶಿ ಮೂಮೆಂಟ್, ಸ್ವರಾಜ್ ಮೂಮೆಂಟ್, ನೆಕ್ಸ್ಟ್ ಗಾಂಧಿಯನ್ ಮಾಸ್ ಮೂಮೆಂಟ್, ಸುಭಾಷ್ ಚಂದ್ರ ಬೋಸ್ರು ಬರ್ತಾರೆ, INA ಬರುತ್ತೆ, ಮಿಡಲ್ ಕ್ಲಾಸ್ ಹೇಗೆ ರಾಷ್ಟ್ರೀಯತೆಯಲ್ಲಿ ಭಾಗವಹಿಸ್ತು, ಮಹಿಳೆಯರು ಹೇಗಿದ್ರು ರಾಷ್ಟ್ರೀಯತೆಯಲ್ಲಿ, ಕರ್ನಾಟಕದಲ್ಲಿ ಯೂನಿಫಿಕೇಶನ್ ಮತ್ತೆ ರಾಷ್ಟ್ರೀಯತೆಯ ಪ್ರಭಾವ ಹೇಗಿತ್ತು, ಸ್ವತಂತ್ರ ಹೋರಾಟ ಹೇಗಿತ್ತು, ನೆಕ್ಸ್ಟ್ ಈ ಮುಸ್ಲಿಂ ಲೀಗ್, ಪಾಕಿಸ್ತಾನ, ಈ ಎಲ್ಲ ಕಾನ್ಸೆಪ್ಟ್ ಹೇಗೆ ಹಂತ ಹಂತವಾಗಿ ಹುಟ್ಕೊಳ್ಳುತ್ತೆ, ನಮ್ಮ ದೇಶನ ಒಡೆಯೋದಕ್ಕೆ ಏನೇನು ಯಾವ್ಯಾವ ಕಾರಣಗಳು ಬರುತ್ತೆ ಇದನ್ನ ನಾವು ತಿಳ್ಕೊತೀವಿ. ನೆಕ್ಸ್ಟ್ ನಾವು ನೋಡೋದು ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರ ಭಾರತದ ನಂತರ ನಮಗೆ ಉಂಟಾದ ಸಮಸ್ಯೆಗಳನ್ನು. ಈ ಕಾಶ್ಮೀರ್ ಸಮಸ್ಯೆ ಬರುತ್ತೆ, ಹೈದರಾಬಾದ್ ಸಮಸ್ಯೆ ಬರುತ್ತೆ, ಜುನಾಗಢ ಸಮಸ್ಯೆ ಬರುತ್ತೆ, ಈ ಎಲ್ಲ ಸಮಸ್ಯೆಗಳನ್ನ ಹೇಗೆ ನಾವು ಪರಿಹಾರ ಕಂಡ್ಕೋತೀವಿ. ಇದಾದ್ಮೇಲೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರ ಬಗ್ಗೆ ಬರಬೇಕು ನಾವು. ಬಾಬಾ ಸಾಹೇಬ್ರಿಗೆ ಕಾನ್ಸ್ಟಿಟ್ಯೂಷನ್ ನ ಫ್ರೇಮ್ ಮಾಡಿದ್ರು, ಈ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಕ್ಕೆ ಅವ್ರ ಹಿಂದೆ ಪಟ್ಟ ಕಷ್ಟಗಳೇನು, ಸಾಮಾಜಿಕ ಅವರ ಮೇಲೆ ಪ್ರಭಾವ ಬೀರುತ್ತಾ ಈ ಸಾಮಾಜಿಕ ಪರಿಸ್ಥಿತಿಗಳು ಯಾವುದು ಇದನ್ನೆಲ್ಲ ನೋಡ್ಬೇಕು. ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆದ್ಮೇಲೆ ನಮಗೆ ಯಾವ್ಯಾವ ಸವಲತ್ತುಗಳು ಸಿಗ್ತಿದೆ, ಯಾವ ಸವಲತ್ತಿಂದ ಇಲ್ಲಿವರೆಗೆ ನಾವು ಹೇಗ್ ಬಂದು ನಿಂತಿದೀವಿ ಇದನ್ನೆಲ್ಲಾನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ಲೋಬಲೈಸೇಷನ್, LPG ಬರುತ್ತೆ, ಗ್ಲೋಬಲೈಸೇಷನ್ ಬರುತ್ತೆ, ಲಿಬರಲೈಸೇಷನ್ ಬರುತ್ತೆ, ಪ್ರೈವೇಟೈಸೇಷನ್ ಬರುತ್ತೆ, ಇದರಿಂದ ನಮ್ಮ ಭಾರತ ಯಾವ ಯಾವ ಹಂತದಲ್ಲಿ ಹೇಗೆ ಬೆಳವಣಿಗೆಗಳಾಯ್ತು ಎಂಬುದನ್ನ ನೋಡ್ಕೋತೀವಿ. ಇಷ್ಟು ನನ್ನ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಒಂದು ಚುಟುಕಾಗಿ ಹೇಳಿದ್ದೀನಿ. ಆದ್ರೆ ಈ ಸಿಲೆಬಸ್ ತುಂಬಾ ಬ್ರಾಡ್ ಆಗಿದೆ, ಈ ಸಿಲೆಬಸ್ ನ ಕ್ಲೀನ್ ಆಗಿ ನೀವು ಕೂತ್ಕೊಂಡು ಸ್ಟಡಿ ಮಾಡಿ. ನಮ್ಮ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು ಸರ್ ಅಂದ್ರೆ, ಮೊದಲನೇದಾಗಿ ಬೇಸಿಕ್ಲಿ ನಾವು KSET ಗೆ ಓದ್ಬೇಕಾಗಿರೋದು ಸದಾಶಿವ ಸರ್ ಪುಸ್ತಕನ, ಬೇಸಿಕ್ ಬುಕ್ ಅದು. ನೆಕ್ಸ್ಟ್ ಸ್ವತಂತ್ರ ಗಂಗೆಯ ಸಾವಿರ ತರುಗಳು ಶಂಕರ್ ನಾರಾಯಣ ರವರ ಪುಸ್ತಕ, ಆಧುನಿಕ ಭಾರತದ ಇತಿಹಾಸ ಬಿಪಿನ್ ಚಂದ್ರ ರವರ ಪುಸ್ತಕ, ಮತ್ತು ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ ಸೂರ್ಯನಾಥ್ ಕಾಮತ್ ರವರ ಪುಸ್ತಕ, ಪ್ರಾಚೀನ ಭಾರತದ ಇತಿಹಾಸ RS ಶರ್ಮಾ ರವರ ಪುಸ್ತಕ, ಪ್ರೌಢ ಭಾರತದ ಇತಿಹಾಸ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯವರು ಮಾಡಿರೋದು. ನೆಕ್ಸ್ಟ್ ಹಿಸ್ಟೋರಿಯೋಗ್ರಫಿ ಬರುತ್ತೆ, ಇತಿಹಾಸ ಲೇಖನ ಶಾಸ್ತ್ರ ಅಂತ, ಇದಕ್ಕೆ KPRABHAKAR ರಾವ್ ರವರ ಪುಸ್ತಕ ಭಾರತೀಯ ಇತಿಹಾಸಕಾರರು ಅಂತ. ಇದನ್ನ ಹೊರತುಪಡಿಸಿ ಪ್ರೈಮರಿ ಸೋರ್ಸಸ್ ಅಂದ್ರೆ ನೀವು ಬೇಸಿಕ್ಲಿ ಓದ್ಬೇಕಾಗಿರೋದು PUC ಟೆಕ್ಸ್ಟ್ ಬುಕ್, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಕರ್ನಾಟಕ ಸರ್ಕಾರ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ತಮಿಳ್ನಾಡು ಸರ್ಕಾರ, ನೆಕ್ಸ್ಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು NCERT ಟೆಕ್ಸ್ಟ್ ಬುಕ್ಸ್. ಇಷ್ಟು ಪುಸ್ತಕಗಳನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ನೀವು ಈ ಎಲ್ಲಾ ಪುಸ್ತಕಗಳನ್ನ ಹೇಗೆ ಓದ್ಬೇಕು ಸರ್, ಕಾನ್ಸೆಪ್ಟ್ ವೈಸ್ ಓದ್ತೀರಾ? ಬೆಟರ್ ಕಾನ್ಸೆಪ್ಟ್ ವೈಸ್ ಓದಿ. ಈ ಎಲ್ಲಾನು ಹೋದ್ಮೇಲೆ ಮುಖ್ಯವಾಗಿ ನಾವು ಈ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕು ಅಂದ್ರೆ ಒಂದು ಮೆಥಡ್ ಇದೆ, ಆ ಮೆಥಡ್ ಏನಂದ್ರೆ ರಿವಿಷನ್ ಮೆಥಡ್. ರಿವಿಷನ್ ನ ಎಲ್ಲಾರು ಮಾಡ್ತಾರೆ, ನಾವು ಸ್ಮಾರ್ಟ್ ಆಗಿ ಮಾಡೋಣ. ಹೇಗೆ ಅಂದ್ರೆ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಆಗಿರುತ್ತೆ KSET ಪರೀಕ್ಷೆಗಳು, ಅಲ್ಲಿ ಕ್ವಶನ್ ಪೇಪರ್ಸ್ ತಗೊಳ್ಳೋಣ, ಅದನ್ನ ನಾವೇ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋಣ. ಇದೆಲ್ಲ ಮಾಡ್ಕೊಂಡು ಪ್ರತಿ ಸಬ್ಜೆಕ್ಟ್ ಅಲ್ಲೂ ಇದೇ ಮೆಥಡ್ ಇರುತ್ತೆ. ಕೂತ್ಕೊಂಡು ಸ್ಟಡಿ ಮಾಡಿ, ಎಲ್ಲಾರ್ಗು ಒಳ್ಳೇದಾಗ್ಲಿ, ಪರೀಕ್ಷೆ ಪಾಸ್ ಮಾಡಿ, ಉನ್ನತ ಹುದ್ದೆಗಳಿಗೆ ಹೋಗಿ.
2: ಈಗ ನಾವು ಪತ್ರಿಕೆ 2 ಇದರ ಬಗ್ಗೆ ಸ್ವಲ್ಪ ದೀರ್ಘವಾಗಿ ಮತ್ತು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡೋಣ. ಪತ್ರಿಕೆ 2 ಈಗ ನನ್ನ ವಿಷಯ ಇತಿಹಾಸ ವಿಷಯ ಆಗಿರೋದ್ರಿಂದ 100 ಪ್ರಶ್ನೆಗಳು, 200 ಅಂಕಗಳು ಪತ್ರಿಕೆ 2 ರಲ್ಲಿ. ಹೀಗೆ 41 ವಿಷಯಗಳಿಗೂ ಸೇಮ್ ಮೆಥಡ್ ಇರುತ್ತೆ. ಈಗ ಪೇಪರ್ 2 ಯಾವ ಮೆಥಡ್ ಅಲ್ಲಿ ಇರುತ್ತೆ ಅಂತ ನೋಡ್ಬೇಕಾದ್ರೆ, ಈಗ ಇತಿಹಾಸ ವಿಷಯನ ತಗೊಂಡಾಗ ನಾನು ಮೊದಲನೇದಾಗಿ 20 ಪ್ರಶ್ನೆಗಳು ಒಂದು ವಾಕ್ಯ ರೂಪದಲ್ಲಿರುತ್ತೆ, ಇನ್ನಿಪ್ಪತ್ತು ಪ್ರಶ್ನೆಗಳು 2 ಆಪ್ಷನ್ ನ ಕೊಟ್ಟು 2 ಚೂಸ್ ಮಾಡಬೇಕು. ಉದಾಹರಣೆ ABCD ಅಂತ ಕೊಟ್ಟಿರ್ತಾರೆ, ಇದರಲ್ಲಿ ಎ ಮತ್ತು ಬಿ, ಬಿ ಮತ್ತು ಸಿ, ಸಿ ಮತ್ತು ಡಿ, ABCD ಈ ತರ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ 20 ಪ್ರಶ್ನೆಗಳು ರೀಸನಿಂಗ್,

0: ಹೇಳಿಕೆ ಮತ್ತು ಸಮರ್ಥನೆ ಅಂತ ಬರುತ್ತೆ. ಹೇಳಿಕೆ ಮತ್ತು ಸಮರ್ಥನೆ ಹೇಗೆ ಅಂದ್ರೆ, ಎರಡು ಹೇಳಿಕೆಗಳು ಕೊಟ್ಟಿರ್ತಾರೆ, ಆ ಹೇಳಿಕೆ ಸಮರ್ಥನೆಗೆ ಸರಿಯಾಗಿರುತ್ತಾ ಅಂತ ನೋಡಬೇಕು. ಉದಾಹರಣೆಗೆ, ಭಾರತದ ರಾಜಧಾನಿ ನವದೆಹಲಿ, ಇದು ಹೇಳಿಕೆ. ಇದರ ಸಮರ್ಥನೆ ಅಂದ್ರೆ, ನವದೆಹಲಿಯು 1911 ರಾಜಧಾನಿಯಾಗಿ ಕಲ್ಕತ್ತಾದಿಂದ ಬದಲಾವಣೆಗೊಂಡಿತು. ಇದು ಸಮರ್ಥನೆ. ಇದೆರಡಕ್ಕೆ ಕಂಪ್ಯಾರಿಸನ್, ಹೇಳಿಕೆ ಮತ್ತು ಸಮರ್ಥನೆಗೆ ಎರಡೂ ಸರಿ ಇದೆಯಾ ಅನ್ನೋದನ್ನ ನೋಡ್ಬೇಕು. ಇದು 20 ಪ್ರಶ್ನೆ ಬರುತ್ತೆ. ಎಷ್ಟಾಯ್ತು ಅಲ್ಲಿಗೆ? 60 ಪ್ರಶ್ನೆ ಆಯ್ತು. ಇನ್ನಿಪ್ಪತ್ತು ಪ್ರಶ್ನೆ ಹೊಂದಿಸಿ ಬರೆಯಿರಿ, ಮ್ಯಾಚ್ ದಿ ಫಾಲೋಯಿಂಗ್ ಇರುತ್ತೆ. ಇನ್ನಿಪ್ಪತ್ತು ಪ್ರಶ್ನೆ ವಿವರಣಾತ್ಮಕವಾಗಿ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಬಿಡಿಸ್ಬೇಕು. ಟೋಟಲ್ 100 ಪ್ರಶ್ನೆ, 5 ಪ್ಯಾಟರ್ನ್ ಅಲ್ಲಿ ಈ 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಇದನ್ನ ನೀವು ಡೀಪ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಹಳೆ ಕ್ವಶನ್ಸ್ ಪೇಪರ್ ತಗೊಂಡು ಇದನ್ನ ಅನಲೈಸ್ ಮಾಡಬೇಕು. ಈಗ 20ರಲ್ಲಿ ಒನ್ ವರ್ಡ್ ಆನ್ಸರ್ ಅಲ್ಲಿ ನಾವು 20ರಲ್ಲಿ ಎಷ್ಟು ಸರಿ ಮಾಡಬಹುದು, ಹೇಳಿಕೆ ಸಮರ್ಥನೆಯಲ್ಲಿ ಇನ್ ಡೆಪ್ತ್ ಆಗಿ ಥಿಯರಿ ಓದ್ಕೊಂಡಿದ್ರೆ ನಾವು ಎಷ್ಟು ಸರಿ ಮಾಡಬಹುದು, ಮ್ಯಾಚ್ ದ ಫಾಲೋಯಿಂಗ್, ಮ್ಯಾಚ್ ದ ಫಾಲೋಯಿಂಗ್ ಈಗ ಮೆಥಡ್ ಹೇಗೆ ಕೊಡ್ತೀನಿ ಅಂದ್ರೆ, ಈಗ ಭಾರತ, ನವದೆಹಲಿ, ಚೀನಾ, ಬೀಜಿಂಗ್, ಈಜಿಪ್ಟ್, ಕೈರೋ, ಪಾಕಿಸ್ತಾನ, ಇಸ್ಲಾಮಾಬಾದ್, ಇದು ರಾಜಧಾನಿಗಳು. ಇದು ಹಳೆ ಮೆಥಡ್. ಬಟ್ ಈಗ ಅಪ್ಡೇಟೆಡ್ ಮೆಥಡ್ ಏನು ಅಂದ್ರೆ, ಹೊಂದಿಸಿ ಬರೆಯಿರಲಿ ಇನ್ ಡೆಪ್ತ್ ಕೇಳ್ತಾನೆ. ಉದಾಹರಣೆಗೆ, IMA, ಇಂಡಿಯನ್ ನ್ಯಾಷನಲ್ ಆರ್ಮಿ, ಇದರ ಗಾಂಧಿ ದಳದ ನಾಯಕ ಯಾರು, ನೆಹರು ದಳದ ನಾಯಕ ಯಾರು, ಈ ತರ ಪ್ರಶ್ನೆಗಳು ಕೇಳ್ತಾರೆ ಇನ್ ಡೆಪ್ತ್ ಆಗಿ. ಇನ್ನು ಬಂದು 1857 ಸ್ವತಂತ್ರ ಪ್ರಥಮ ಸಂಗ್ರಾಮ ಆಗ್ಬೇಕಾದ್ರೆ ಇಂಗ್ಲೆಂಡಿನ ಪ್ರಧಾನಿ ಯಾರಾಗಿದ್ರು, ಆಗಿನ ಕಾಲದಲ್ಲಿ ಅಮೆರಿಕದ ಪ್ರಧಾನಿ ಯಾರು, ಇಂಗ್ಲೆಂಡಿನ ರಾಜ ಯಾರು, ಈ ತರ ಪ್ರಶ್ನೆಗಳು ಬರುತ್ತೆ. ಒಂದು ಹಾಕಿದಲ್ಲಿ ಡೈರೆಕ್ಟ್ ಕ್ವಶನ್, ರಾಜ ತರಂಗಿಣಿ ಈ ಕೃತಿ ಬರೆದವರು ಯಾರು, ಮಾನಸೋಲ್ಲಾಸ ಈ ಕೃತಿ ಬರೆದವರು ಯಾರು, ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಸದಸ್ಯರಿದ್ರು, ಇದು ಡೈರೆಕ್ಟ್ ಒಂದು ವಾಕ್ಯ. ಈ ಪ್ಯಾಟರ್ನ್ ಅಲ್ಲಿ ಟೋಟಲ್ ನಿಮ್ಗೆ 100 ಪ್ರಶ್ನೆಗಳು ಬರುತ್ತೆ. ಇದನ್ನ ಕ್ವಶನ್ ಪೇಪರ್ ಇಟ್ಕೊಂಡು, ಸಿಲಬಸ್ ಕಾಪಿ ಇಟ್ಕೊಂಡು, ಯಾವ್ಯಾವ ವಿಂಗ್ ಇಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ, ಆ ವಿಂಗ್ ನ ನಾವು ಹೇಗೆ ಕವರ್ ಮಾಡಬೇಕು ಅನ್ನೋದನ್ನ ಕ್ಲೀನ್ ಆಗಿ ಒಂದು ಅನಾಲಿಟಿಕಲ್ ಸ್ಟಡಿ ಮಾಡಬೇಕು. ಅನಾಲಿಟಿಕಲ್ ಸ್ಟಡಿ ಮಾಡಿದಾಗ ಮಾತ್ರ ಈ ಪರೀಕ್ಷೆನ ಪಾಸ್ ಮಾಡಕ್ಕಾಗುತ್ತೆ. ಸುಮ್ನೆ ನಾವು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿದೀನಲ್ಲಪ್ಪ ಬರೆದ್ ಬಂದ್ಬಿಡೋಣ ಅಂದ್ರೆ ಈ ಪರೀಕ್ಷೆ ಪಾಸ್ ಮಾಡಕ್ಕಾಗೋದಿಲ್ಲ. ನೀವು ಸತತವಾಗಿ ದೃಢ ಸಂಕಲ್ಪದೊಂದಿಗೆ ಅಧ್ಯಯನ ಮಾಡಿದ್ರೆ ಮಾತ್ರ ಈ ಪರೀಕ್ಷೆ ಪಾಸ್ ಮಾಡಬಹುದು. ಈ ಪರೀಕ್ಷೆ ಪಾಸ್ ಮಾಡಿದ್ರೆ ನಿಮ್ಮ ಜೀವನದ ಒಂದು ದಿಕ್ಕೆ ಬದಲಾಗುತ್ತೆ, ನಿಮ್ಮ ಜ್ಞಾನ ಭಂಡಾರ ಹೆಚ್ಚಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ನೀವು ಆಲೋಚನೆ ಮಾಡುವ ಆಲೋಚನಾ ವಿಧಾನ ಇದೆಲ್ಲ ಬದಲಾವಣೆ ಆಗುತ್ತೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ್ದು ಬೇಕಾದ್ರೂ ನಾನು ತಗೋಬಹುದು, ಯಾವುದೇ ಸರ್ಕಾರಿ ನೌಕರಿ ಪರೀಕ್ಷೆ ಬೇಕಾದ್ರೂ ನಾನು ಪಾಸ್ ಮಾಡಬಹುದು ಅನ್ನೋ ಎಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ನೀವು ಈ ಕ್ವಶನ್ ಪೇಪರ್ಸ್ ಗೆ ಅಫಿಷಿಯಲ್ ವೆಬ್ಸೈಟ್ UGC NTA ನೆಟ್ ಅಲ್ಲಿ ಹಳೆ ಪ್ರಶ್ನಾ ಪತ್ರಿಕೆಗಳು ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಇಷ್ಟು ವರ್ಷ ಮೈಸೂರು ವಿಶ್ವವಿದ್ಯಾನಿಲಯ ಕೆಸೆಟ್ ನ ಕಂಡಕ್ಟ್ ಮಾಡ್ತಿತ್ತು, ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಹಳೆ ಕ್ವಶನ್ ಪೇಪರ್ಸ್ ನ ಹಾಕಿರ್ತಾರೆ. ಈ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದ್ರೆ, ನಿಮ್ಗೆ 70-80 ಪೇಜು ಬರೀ ಸೆಕೆಂಡ್ ಪೇಪರ್ ಪೇಜಸ್ ಕೊಟ್ಬಿಟ್ಟಿರ್ತಾನೆ. 80 ಪೇಜು ನೀವು ಬುಕ್ಲೆಟ್ ನ ನೋಡಿದ ತಕ್ಷಣ ಏನಪ್ಪ ಇಷ್ಟಿದೆ ಅನ್ನೋ ಭ್ರಮೆ ಬರುತ್ತೆ. ಬಟ್ ಇದನ್ನ ನೀವು ಕ್ಲೀನ್ ಆಗಿ ಅನಾಲಿಟಿಕ್ ಆಗಿ ತಯಾರಿ ಮಾಡಿದ್ರೆ, ಹೇಗ್ ಕೊಟ್ರೇನು, ನಾನು ಪರೀಕ್ಷೆ ಪಾಸ್ ಮಾಡ್ತೇನೆ, ನಾನು ಸಹಾಯಕ ಪ್ರಾಧ್ಯಾಪಕನಾಗ್ತೇನೆ, ನಾನು ಸಂಶೋಧನೆ ಮಾಡ್ತೇನೆ, ನಾನು ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗ್ತೇನೆ ಅನ್ನೋ ದೃಢ ಸಂಕಲ್ಪ ಮಾಡಿ ಓದಿದ್ರೆ ಯಾವುದೋ ಪರೀಕ್ಷೆ ಕಷ್ಟ ಅಲ್ಲ. ಯಾಕಂದ್ರೆ ಸ್ನೇಹಿತರೆ, ನಾವು ಹೆಚ್ಚು ಕಡಿಮೆ ಒಂದು 6 ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿದ್ವಿ, ಒಂದು 14 ಪರೀಕ್ಷೆಗಳನ್ನ ತಗೊಂಡ್ವಿ, 7 ಪರೀಕ್ಷೆಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿ ಈಗ 2 ಸರ್ಕಾರಿ ಹುದ್ದೆಗೆ ಆಯ್ಕೆ ಆಗಿದ್ದೇನೆ. ಒಂದು BBMP FDA, ಇನ್ನೊಂದು ಕಾಲೇಜು ಶಿಕ್ಷಣ ಇಲಾಖೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆ. ಹಾಗಾಗಿ ಈಗ ನಾನು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಕನ್ನಡ ಮಾಧ್ಯಮ ಸ್ಟೂಡೆಂಟ್, ನಾವು ಸತತವಾಗಿ ದೃಢ ಸಂಕಲ್ಪದೊಂದಿಗೆ ಅಧ್ಯಯನ ಮಾಡಿದ್ರೆ ಯಾರು ಯಾವ ಪರೀಕ್ಷೆ ಬೇಕಾದ್ರೂ ಪಾಸ್ ಮಾಡಬಹುದು. ಇಂಗ್ಲಿಷ್ ನಮಗೆ ಕಬ್ಬಿಣದ ಕಡ್ಲೆ ಅನ್ಸುತ್ತೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾವು ಟ್ರೈ ಮಾಡುವ, ಓದುವ, ಸತತವಾಗಿ ಅಧ್ಯಯನ ಮಾಡುವ, ಯಾವುದು ಕಷ್ಟ ಅನ್ಸಲ್ಲ. ಹಾಗಾಗಿ ನೀವು ಕಂಟಿನ್ಯೂಟಿ ಸ್ಟಡಿ ಮಾಡಿ, ಗಿವ್ ಅಪ್ ಮಾಡಬೇಡಿ, ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇರಲಿ. ಮತ್ತೆ ಕ್ವಶನ್ ಪೇಪರ್ಸ್ ನ ಬಿಡಿಸಿ, ನಿಮಗೆ ನೀವು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡಾಗ ನಿಮಗೆ 10 ಅಂಕಗಳು ಬರಲಿ. ನಿಮ್ ಸೆಲ್ಫ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಬಿಡಿಸೋ ಒಂದು ಮೆಥಡ್ ಗೊತ್ತಾಗುತ್ತೆ, ಅದನ್ನ ನೀವು ಪರ್ಫೆಕ್ಟ್ ಆಗಿ ಎಕ್ಸಾಮ್ ಹಾಲಲ್ಲಿ 3 ಆ ಪೀಸ್ ಮೈಂಡ್ ಸೆಟ್ ಅಲ್ಲಿ ಹೇಗ್ ಕ್ರ್ಯಾಕ್ ಮಾಡ್ತೀರಾ, ನೀವು ತಿಳ್ಕೊಂಡಿರೋ ವಿಷಯನ ಅಲ್ಲಿ ಹೇಗೆ ಇಳಿಸ್ತೀರಾ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ಚೆನ್ನಾಗಿ ಸ್ಟಡಿ ಮಾಡಿ, ಏನೇ ಇದ್ರು ಡೌಟ್ ಇದ್ರೆ ಕೇಳಿ, ಖಂಡಿತ ನಮಗೆ ಏನ್ ತಿಳಿದೆ ಅದನ್ನ ನಾವು ಹೇಳ್ಕೊಡ್ತೀವಿ. ಮತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಜನಸಾಮಾನ್ಯರಿಗೆ, ವಿಶೇಷವಾಗಿ ಹಳ್ಳಿ ಪ್ರತಿಭೆಗಳಿಗೆ ಹೇಗೆ ತಲುಪಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಸರಗೂರಿನ ಜನಧ್ವನಿಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ, ಇದು ಶ್ಲಾಘನೀಯ. ಅವರಿಗೆ ನೀವು ಋಣಿಯಾಗಿರ್ಬೇಕು. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ ಮಾರ್ಗದ

0: ಶಿಕ್ಷಣ ನೀಡುವ,
1: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
0: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
0: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
0: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಕೆಸೆಟ್ ಪರೀಕ್ಷೆ ಎಂದರೇನು, ವಿದ್ಯಾರ್ಥಿಗಳು ಹೊಂದಿರಬೇಕಾದ ಅರ್ಹತೆಗಳು ಮತ್ತು ಇದರ ಸಿದ್ಧತೆ ತಯಾರಿ ಕುರಿತು ಮೈಸೂರು ಮಾನಸಗಂಗೋತ್ರಿ ಕಾಲೇಜು ಶಿಕ್ಷಣ ಇಲಾಖೆಯ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೈಯದ್ ಬರ್ಕತ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
3: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸುವುದು ಹೇಗೆ ಎಂಬ ವಿಷಯದ ಕುರಿತು ಎಚ್ಡಿಕೊಡೆ ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಮನೆಯೇ ಮೊದಲ ಪಾಠಶಾಲೆ,
5: ಜನನಿ ತಾನೇ ಮೊದಲ ಗುರುವು,
4: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
5: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
4: ಗುರುಗಳ ಮಾರ್ಗದರ್ಶನ,
5: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
4: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
5: ಮನೆಯೇ ಮೊದಲ ಪಾಠಶಾಲೆ.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
5: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
4: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ ಉತ್ತಮ ಅಭ್ಯಾಸಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಒಳ್ಳೆಯ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವ, ಶಿಸ್ತು ಮತ್ತು ಜೀವನದ ಯಶಸ್ಸಿನ ಅಡಿಪಾಯವಾಗಿರುತ್ತದೆ. ಈ ಉತ್ತಮ ಗುಣಗಳು ಮೊದಲು ಮನೆಯಲ್ಲೇ ಬೆಳೆಯುತ್ತವೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸುವುದು ಹೇಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಇಚ್ಚಿಟಿಕೋಟೆ ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೈವಿಕ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
7: ಧನ್ಯವಾದಗಳು ಪ್ರೀತಿ. ಅಂಡ್ ಎಲ್ಲಾ ಕೇಳುಗರಿಗೂ ಸಹ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
6: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
7: ಖಂಡಿತ. ನನ್ನ ಹೆಸರು ದಿವ್ಯಶ್ರೀ ಸಿಎಂ ಅಂದ್ಬಿಟ್ಟು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಚ್ ಡಿ ಕೋಟೆ ಇಟ್ನ ಕಾಲೋನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ.
6: ಮೇಡಮ್, ಇಂದು ನಾವು ಚರ್ಚೆ ಮಾಡ್ತಾ ಇರುವಂತ ವಿಷಯ ಅಂದ್ರೆ ಮಕ್ಕಳಿಗೆ ಉತ್ತಮ ಅಭ್ಯಾಸವನ್ನ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಆಗಿದೆ. ಹಾಗಿದ್ರೆ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಬೆಳೆಸೋದು ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ.
7: ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಬೆಳೆಸೋದು ಹೌದು, ಏಕೆಂದ್ರೆ ಬಾಲ್ಯದಿಂದಲೇ ಚಿಕ್ಕ ವಯಸ್ಸಿಂದನೇ ಕಲ್ತಿರುವಂತಹ ಅಭ್ಯಾಸಗಳು ಅವರ ಭವಿಷ್ಯದ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಯಾವ್ಯಾವುದು ಅಭ್ಯಾಸಗಳಾಗಿರ್ಬೋದು ಅಂತ ಕೇಳೋದಾದ್ರೆ ಇದು ಸಮಯ ಪಾಲನೆ ಆಗಿರ್ಬೋದು, ಸ್ವಚ್ಛತೆ ಅಥವಾ ಗುರು ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ. ಸೊ ಓದುವಂತ ಅಭ್ಯಾಸಗಳಾಗಿರ್ಬೋದು, ಶಿಸ್ತು, ಇಂಥ ಅಭ್ಯಾಸಗಳನ್ನ ಅವರ ಜೀವನ ಪೂರ್ತಿ ಅದನ್ನ ಅವರು ಕಲಿಯೋದ್ರಿಂದ ಅವ್ರಿಗೆ ಉಪಯೋಗ ಆಗ್ತಾ ಹೋಗುತ್ತೆ. ಹಾಗೆ ಅದನ್ನ ಹೇಗೆ ಬೆಳೆಸ್ಬೋದು ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಅದು ಪೋಷಕರಿಂದನೆ ಬರಬೇಕು. ಮತ್ತೆ ಆ ಒಂದು ಅಭ್ಯಾಸಗಳನ್ನ ಮಾಡುವಂತ ವಾತಾವರಣನೂ ಕೂಡ ಅದು ಸೃಷ್ಟಿಯಾಗಿರ್ಬೇಕು. ಸೊ ಇದರಿಂದ ಆ ಮಕ್ಕಳಿಗೆ ಅಭ್ಯಾಸ ಅನ್ನೋದು ಒಂದೇ ದಿನಕ್ಕೆ ರೂಢಿಯಾಗೋದಿಲ್ಲ ಅಥವಾ ಒಂದೇ ದಿನಕ್ಕೆ ಬರೋದಿಲ್ಲ ಅಂತ, ಅದೊಂದು ಪ್ರತಿನಿತ್ಯ ನಡೆಯುವಂತಹ ಒಂದು ದಿನಚರಿಯಾಗಿ ಆಗಿರುತ್ತೆ.
6: ಇವಾಗ ನಾವು ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಿದ್ರೆ ಉತ್ತಮ ಅಭ್ಯಾಸಗಳು ಮಕ್ಕಳ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ ಅಂತ ಹೇಳ್ತೀರಾ?
7: ನಮ್ಮ ಹಿರಿಯರು ಹೇಳೋದನ್ನ ನಾವು ಕೇಳಿದೀವಿ, ಏನಪ್ಪಾ ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಸೊ ಹಾಗಾದ್ರೆ ಮಕ್ಕಳ ಭವಿಷ್ಯವನ್ನ ಹೇಗೆ ರೂಪಿಸ್ಬೋದು ಒಂದು ಉತ್ತಮ ಅಭ್ಯಾಸಗಳನ್ನ ಅಂತ ಕೇಳೋದಾದ್ರೆ, ಪ್ರತಿದಿನ ಅವ್ರಿಗೆ ಬೆಳಗ್ಗೆ ಒಂದು ಕರೆಕ್ಟ್ ಆಗಿರೋ ಅಂತ ಸಮಯಕ್ಕೆ ಎದ್ದಾಳೋದಾಗಿರ್ಬೋದು,

ಅಥವಾ ಶಿಸ್ತುಗಳಾಗಿರ್ಬೋದು, ಅಥವಾ ಒಂಚೂರು ಮನೆ ಕೆಲಸವನ್ನ ಮಾಡೋದಾಗಿರ್ಬೋದು, ಮತ್ತೆ ಹಿರಿಯರಿಗೆ ಗೌರವ ಕೊಡೋದು. ಗೌರವ ಕೊಡೋದು ಅಂದ್ರೆ ಹೇಗೆ, ಹಿರಿಯರಿಗೆ ಕೆಲವೊಂದು ಕೆಲಸಗಳನ್ನ ಮಾಡಕ್ ಆಗೋದಿಲ್ಲ, ಸೊ ಆ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಅವರೇ ನಿರ್ವಹಿಸೋದನ್ನ, ಆ ಗುಣಗಳನ್ನ ಅವ್ರಿಗೆ ರೂಢಿಸೋದ್ರಿಂದ ಮಕ್ಕಳಲ್ಲಿ ಒಂದು ಉತ್ತಮ ಅಭ್ಯಾಸಗಳನ್ನ ನಾವು ಕಲಿಸಿರ್ತೀವಿ. ಸೊ ಇದು ಅವರ ಮುಂದಿನ ಭವಿಷ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ಅವ್ರಿಗೆ ನಿಜವಾಗಿ ಅದು ಅವ್ರಿಗೆ

0: ಈ ಒಂದು ದಿನಚರಿ ಏನ್ ಪಾಲನೆ ಮಾಡ್ತಾ ಹೋಗ್ತಾನೆ. ಸೊ ಈ ನೆಕ್ಸ್ಟ್ ಅವನು ಒಂದು ಕೆಲ್ಸಕ್ಕೆ ಜಾಯಿನ್ ಆದಾಗ್ಲೂ ಕೂಡ ಅದೇ ತರನೇ ಒಂದು ಡಿಸಿಪ್ಲಿನ್ ಅನ್ನೋದು, ಒಂದು ಶಿಸ್ತು ಕ್ರಮ ಅನ್ನೋದು ಬರ್ತಾ ಹೋಗುತ್ತೆ. ಒಂದು ಜವಾಬ್ದಾರಿಯುತ ನಾಗರಿಕರ ಆಗ್ಬೇಕು ಅಂದ್ರೆ ಮೊದಲನೇದಾಗಿ ಅವನು ಆ ಒಂದು ಡಿಸಿಪ್ಲಿನ್ ಅಥವಾ ಏನ್ ನಾವು ಶಿಸ್ತು ಅಂತ ಕರಿತಾ ಇದೀವಿ, ಆ ಶಿಸ್ತು ಅನ್ನೋದು ಅವನು ರೂಢಿಗತ ಮಾಡ್ಕೊಳ್ಳೇಬೇಕು ಅಂತ ನಾನಾದ್ರೂ ಹೇಳಿದೆ.
1: ಮ್ಯಾಮ್, ಮಕ್ಕಳಲ್ಲಿ ಒಳ್ಳೆ ಅಭ್ಯಾಸವನ್ನ ರೂಢಿಸೋದ್ರಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಅಂತಾನೆ ಹೇಳಬಹುದು. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನ ಹೇಗೆ ಕಲಿಸಬಹುದು ಅಂತ ಹೇಳ್ತೀರಾ?
0: ಪೋಷಕರ ಜವಾಬ್ದಾರಿ ನಿಜವಾಗ್ಲೂ ಇದರಲ್ಲಿ ತುಂಬಾ ದೊಡ್ಡದಿದೆ. ಪೋಷಕರು ಅನ್ನ ನೋಡ್ಕೊಂಡೇನೆ ಮಗು ಅನುಕರಣೆ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ಮೊದಲು ಪೋಷಕರು ಮಾತಾಡೋದಾಗಿರ್ಬೋದು ಅಥವಾ ಅವ್ರು ಹೇಗೆ ನಡೆ, ಅವ್ರು ಹೇಗಿರ್ತಾರೆ, ಸೊ ಅದು ಆ ಮಕ್ಕಳಿಗೆ ಮಾದರಿಯಾಗಿರ್ಬೇಕು.
1: ಹೌದು,
0: ಯಾಕೆಂದ್ರೆ ಪ್ರತಿದಿನ ಮಗು ಅವರನ್ನೇ ನೋಡ್ತಾ ಇರತ್ತೆ. ಅವ್ರು ಹೇಗೆ ವರ್ತಿಸ್ತಾ ಇದಾರೆ, ಅವ್ರು ಎಷ್ಟೊತ್ತಿಗೆ ಎದ್ದಾಳ್ತಿದ್ದಾರೆ, ಹೇಗೆ ಊಟ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಅನುಕರಣೆ ಮಾಡ್ಕೊಳ್ತಾನೆ ಬಂದಿರತ್ತೆ. ಸೊ ಒಳ್ಳೆ ಮಾತಾಡ್ಬೇಕು ನಾವು ಮಗು ಜೊತೆ ಇದ್ದಾಗ, ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಮತ್ತೆ ಮನೆಗೆ ಯಾರಾದ್ರೂ ಬಂದವ್ರನ್ನ ನಾವು ಹೇಗೆ ಅವರನ್ನ ಸ್ವಾಗತಿಸ್ತೀವಿ, ಅವ್ರಿಗೆ ಹೇಗೆ ನಾವು ಒಂದು ಅತಿಥಿ ಸತ್ಕಾರವನ್ನ ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಮಗು ಇದ್ ಮಾಡ್ತಿರತ್ತೆ. ಸೊ ಒಂದು ಚಿಕ್ಕ ಪುಟ್ಟ ಕತೆಗಳನ್ನ ಹೇಳ್ಕೊಂಡು ಅಥವಾ ಅವ್ರಿಗೆ ಮನೆ ಕೆಲಸಗಳಲ್ಲೂ ಕೂಡ ಆ ಮಕ್ಕಳನ್ನ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಕೂಡ ಅವ್ರಿಗೆ ಒಂದು ಒಳ್ಳೆ ಅಭ್ಯಾಸಗಳನ್ನ ಕಲಿಸೋದ್ರಲ್ಲಿ ಪೋಷಕರು ನಿಜವಾಗ್ಲೂ ಒಂದು ಒಂದು ಮಾದರಿಯಾಗೇ ಇರ್ಬೇಕು, ಒಂದು ರೋಲ್ ಮಾಡೆಲ್ ಆಗೇ ಇರ್ತಾರೆ.
1: ಹೌದು, ನೀವು ಹೇಳ್ದಾಗೇನೆ ಅಂದ್ರೆ ಪೋಷಕರನ್ನ ನೋಡಿ ಮಕ್ಕಳು ಅನುಕರಣೆ ಮಾಡೋದೇ ಹೆಚ್ಚು, ಅವ್ರನ್ನ ನೋಡಿನೇ ಒಳ್ಳೆ ಅಭ್ಯಾಸಗಳನ್ನ ಕಲಿಬಹುದು.
0: ನಿಜವಾಗ್ಲೂ.
1: ಹಾಗಾದ್ರೆ ಮ್ಯಾಮ್, ಮಕ್ಕಳಲ್ಲಿ ಸಮಯ ಪಾಲನೆ ಬೆಳೆಸೋದು ಯಾವ ಕ್ರಮಗಳು ಸಹಾಯಕ ಆಗುತ್ತೆ ಅಂತ ಹೇಳ್ತೀರಾ?
0: ಸಮಯ ಪಾಲನೆ ಅನ್ನೋದೇ ಒಂದು ಒಂದು ದೊಡ್ಡ ಟಾಸ್ಕ್.
1: ಹೌದು,
0: ಅದಕ್ಕೆ ಅಂತಾನೆ ಒಂದು ಟೈಮ್ ಟೇಬಲ್ ಅನ್ನೋದು ರೂಢಿ ಆಗ್ಬೇಕು ಮಗುಗೆ. ಟೈಮ್ ಟೇಬಲ್ ಅಂದ್ರೆ ನಾವೆಲ್ಲ ಬರ್ಕೊಂಡು ಇದನ್ನ ನಾವು ಮಾಡೋದಕ್ಕಾಗೋದಿಲ್ಲ. ಇಷ್ಟು ಗಂಟೆಗೆ ಎದ್ದಾಳ್ತಾ ಇದೀವಿ, ಇಷ್ಟು ಗಂಟೆಗೆ ಎದ್ದಾಳ್ಲೇಬೇಕು, ಇಷ್ಟು ಗಂಟೆಗಳ ಕಾಲ ನೀನು ಓದ್ಬೇಕು, ಆಟಗಳಾಡ್ಬೇಕು, ಈ ಆಟ ಆಡೋದಕ್ಕೂ ಕೂಡ ನಾವು ಒಂದು ಸಮಯನ ಕೊಡ್ಬೇಕು, ಊಟ ಇಷ್ಟು ನಿಮಿಷಗಳಲ್ಲಿ ಮುಗಿಸ್ಬೇಕು, ಯಾಕಂದ್ರೆ ಒಂದೊಂದು ಗಂಟೆ ಊಟ ಮಾಡ್ಕೊಂಡು ಕುತ್ಕೊಂಡ್ರೆ ಸ್ಕೂಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ನಿದ್ರೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನೀನು ನಿದ್ರೆಗೆ ಹೋಗ್ಬೇಕು, ಒಂದು ನಿಗದಿತ ಸಮಯವನ್ನ ಮಕ್ಕಳಿಗೆ ರೂಢಿಗತ ಮಾಡಿಸ್ಬೇಕು ನಾವೇನೆ. ಸೊ ಹೇಳಿದ್ನಲ್ಲ ನಾನು, ಇದು ಒಂದು ಎರಡು ದಿನಗಳಲ್ಲಿ ಆಗೋದಿಲ್ಲ, ಪ್ರತಿ ದಿನದ ದಿನಚರಿ ಹೀಗೆ ಇರ್ತಾ ಹೋಗೋದ್ರಿಂದ ಮಕ್ಕಳಿಗೆ ಆ ಸಮಯದ ಮಹತ್ವ ಅರಿತಾ ಹೋಗುತ್ತೆ. ಪೋಷಕರು ಕೂಡ ಇದ್ರ ಜೊತೆಗೆ ಸಮಯ ಪಾಲನೆ ಮಾಡೋದು ಅತಿ ಮುಖ್ಯ. ಸೊ ಯಾಕೆಂದ್ರೆ ಮಕ್ಕಳು ಪೋಷಕರನ್ನ ಅನುಸರಿಸ್ತಾ ಹೋಗ್ತಾರೆ, ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಕ್ಕಳಿಗೆ ನಾವು ಕೊಟ್ಟು ಅದನ್ನ ಪೂರ್ಣಗೊಳಿಸಿದಾಗ ನಾವು ಅವ್ರಿಗೆ ಪ್ರಶಂಸೆ ಮಾಡೋದ್ರ ಮುಖಾಂತರನು, ಓ ನಾನು ಅಮ್ಮ ಅಥವಾ ಅಪ್ಪ ಕೊಟ್ಟಿರುವಂತಹ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಿದೀನಿ ಅಂತ ಆ ಮಗುಗೆ ಒಂದು ಪ್ರೌಡ್ ಫೀಲ್ ಬರ್ತಾ ಹೋಗುತ್ತೆ. ಸೊ ಅಮ್ಮ ನನಗೆ ಗುಡ್ ಅಂದ್ರು, ಅಮ್ಮ ನನಗೆ ಇನ್ ಟೈಮ್ ಕೆಲಸ ಮುಗಿಸ್ದೆ ಅಂತ ಹೇಳ್ತಾ ಇದ್ದಾರೆ ಅಂತ ಮಗುಗೆ ಖುಷಿ ಆಗೋದ್ರಿಂದನು, ಸೊ ನಾವು ಆ ಸಮಯ ಪಾಲನೆಯನ್ನ ಆ ಕ್ರಮಗಳನ್ನ ನಾವು ಬೆಳೆಸ್ತಾ ಹೋಗ್ಬೋದು ಮಕ್ಕಳಿಗೆ, ಮತ್ತೆ ಅದು ಅವರ ನೆಕ್ಸ್ಟ್ ಜೀವನಕ್ಕೆ ನಿಜವಾಗ್ಲೂ ಸಹಾಯಕ್ಕಾಗತ್ತೆ.
1: ಹೌದು ಮ್ಯಾಮ್, ಅಂದ್ರೆ ನೀವು ಹೇಳಿದ್ರೆ ಮಕ್ಕಳ ಜೊತೆಗೆ ಪೋಷಕರು ಕೂಡ ಸಮಯ ಪಾಲನೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗೇನೆ ಮ್ಯಾಮ್, ಓದಿನ ಅಭ್ಯಾಸ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಅಂತ ಹೇಳ್ತೀರಾ?
0: ಈ ಓದು ಅನ್ನೋದು ಒಂದು ತುಂಬಾ ಹಂತಗಳಿದಾವೆ. ಇನ್ನು ಆಗಿನ ಹುಟ್ಟಿರೋ ಅಂತ ಮಗುವಿಂದ ಒಂದು 3 ವರ್ಷದ ಒಳಗಡೆ ಅಥವಾ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ, ಪ್ರೌಢಶಾಲಾ, ಕಾಲೇಜು, ಈ ರೀತಿ ತುಂಬಾ ಹಂತಗಳಿದಾವೆ. ಇದರಲ್ಲಿ ಮೇನ್ ಆಗಿ ನಾವು ಮಾತಾಡೋದಾದ್ರೆ ಆಗಿನ್ನೂ ಮಗು ಮಾತಾಡೋದು ಕಲ್ತ್ಕೊಂಡಿದೆ, ಇಲ್ಲಿಂದ ಮುಂದಕ್ಕೆ ಅದು ಸ್ಕೂಲ್ಗೆ ಹೋಗುತ್ತೆ ಅಂತ ಅಂತ ಸಮಯದ ಬಗ್ಗೆ ನಾನು ಹೇಳೋದಾದ್ರೆ, ಕತೆ ಪುಸ್ತಕಗಳನ್ನ ಕೊಡೋದ್ರ ಮೂಲಕ, ಚಿತ್ರ ಪುಸ್ತಕಗಳು ಅಥವಾ ಅವರನ್ನ ತುಂಬಾ ಆಕರ್ಷಣೆ ಮಾಡಿರುವಂತಹ ಕೆಲವೊಂದು ಪುಸ್ತಕಗಳನ್ನ ಮತ್ತೆ ಇಷ್ಟದ ಪುಸ್ತಕಗಳನ್ನ ಕೊಡೋದ್ರ ಮೂಲಕ, ಮತ್ತೆ ಇವರು ಪುಸ್ತಕಗಳನ್ನ ಕೊಂಡ್ಕೊಳಕ್ ಹೋದಾಗ್ಲೂ ಕೂಡ ಆ ಮಗುನ ಅಂಗಡಿಗೆ ಕರ್ಕೊಂಡು ಹೋಗೋದ್ರಿಂದನು ಓಕೆ ನಾನು ಇದನ್ನ ತಗೊಂಡು ಓದ್ಬೋದು ಅನ್ನೋ ಅಂತದ್ದು ಒಂದು ಅಂದ್ರೆ ಲೆವೆಲ್ ಆಫ್ ಅಟ್ರಾಕ್ಷನ್ ಆಗತ್ತೆ ಆ ಮಗುಗೆ. ಸೊ ಈಗ ಬರೀ ಓದಿದ್ದನ್ನ ಅಥವಾ ಏನು ನಾವೀಗ ಬರೀ ಬುಕ್ ಕೊಟ್ವಿ ಓದಿತ್ತು ಹಾಗೆ ಸುಮ್ಮನೆ ಆಗ್ಬಾರ್ದು, ಓದಿದ ವಿಷಯವನ್ನ ಸಹ ನಾವು ಕೇಳ್ಬೇಕು, ಏನ್ ಓದ್ದೆ ಅಂತ, ಓ ಇಷ್ಟೆಲ್ಲ ವಿಚಾರ ತಿಳ್ಕೊಂಡಿದ್ಯಾ ಅಂತ ನಾವು ನಿಜವಾಗೂ ಆ ಮಗುಗೆ ಒಂದು ಪ್ರಶಂಸೆಯನ್ನ ಕೊಡೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಓದೋದಕ್ಕೆ ನಾವು ಪ್ರೋತ್ಸಾಹಿಸ್ಬೋದು.
1: ಹೌದು,
0: ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಆ ಓದೋದಕ್ಕೆ ಅದರದೇ ಆದಂತ ಒಂದು ಕಲಿಕಾ ವಾತಾವರಣ ಕೂಡ ನಾವು ಸೃಷ್ಟಿ ಮಾಡ್ಬೇಕಾಗುತ್ತೆ. ಮತ್ತೆ ಮಕ್ಕಳು ಜೊತೆಗೆ ಪೋಷಕರು ಕೂಡ ಒಂದು ಬುಕ್ನ ಅಥವಾ ಒಂದು ಪುಸ್ತಕ ಓದೋದನ್ನ ಅಭ್ಯಾಸ ಮಾಡೋದ್ರಿಂದ ನಿಜವಾಗ್ಲೂ ಅದು ಅನುಕರಣೆ ಮಾಡುತ್ತೆ. ಇದಕ್ಕೆ ನಾನೊಂದು ನಿದರ್ಶನ ಹೇಳೋದಾದ್ರೆ, ನನ್ಗೆ ಒಬ್ಳೆ ಮಗಳಿರೋದು, ಆದ್ರೆ ನಮ್ಮ ಮನೆಗೆ ಒಂದು ಸ್ವಲ್ಪ ಜನ ಹುಡುಗರು ಹುಡುಗಿರು ಓದ್ಕೊಳಕ್ ಬರ್ತಾ

0: ಮಾಡಿದ್ರು, ಇನ್ನೊಂದು ಹೈಸ್ಕೂಲ್ ಲೆವೆಲ್ ಮಕ್ಕಳು. ಬಟ್ ಇವಳಿನ್ನು ಚಿಕ್ಕವಳಾಗಿದ್ರಿಂದ ಅವಳಲ್ಲಿ ಏನು ಓದ್ತಿದ್ದಾಳೆ ಬರೀತಿದ್ದಾಳಲ್ಲ, ಸೊ ಅವಳೊಂದು ಬುಕ್ ಇಟ್ಕೋಬೇಕು ಕುತ್ಕೋಬೇಕು ಇಷ್ಟೇ. ಸೊ ಈ ಒಂದು ವಾತಾವರಣ ಬಂದಿದ್ರಿಂದ ಸೊ ತಾನು ಕೂಡ ಓದ್ಬೇಕು ಅನ್ನೋ ಅಂಥದ್ದು ಒಂದು ಮನೋಭಾವ ಮೂಡಿತು.
1: ಮ್ಯಾಮ್, ಹಾಗೇನೆ ಮಕ್ಕಳಲ್ಲಿ ಕ್ಲೀನ್ನೆಸ್ ಅಂದರೆ ಸ್ವಚ್ಛತೆ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಸ್ವಚ್ಛತೆಯ ಅಭ್ಯಾಸ ಬೆಳೆಸೋದು ಹೇಗೆ?
0: ಸ್ವಚ್ಛತೆ ಅಂತ ಬಂದಾಗಲೂ ಕೂಡ ಇದು ಅಷ್ಟೆ, ಮಗುವಿನ ಚಿಕ್ಕ ವಯಸ್ಸಿಂದನೇ ಈ ಒಂದು ಚಟುವಟಿಕೆನ ನಾವು ರೂಢಿಗತ ಮಾಡಿಸ್ಬೇಕಾಗತ್ತೆ. ಮಕ್ಕಳು ಕೈ ತೊಳೆಯೋದಾಗಿರ್ಬಹುದು, ಸ್ನಾನ ಮಾಡೋದಾಗಿರ್ಬೋದು, ಅಥವಾ ಹಲ್ಲುಜ್ಜೋದಾಗಿರ್ಬಹುದು, ಅಥವಾ ಉಗುರು ಕಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಹೇರ್ ಕಟ್ ಮಾಡೋದಾಗಿರ್ಬೋದು, ಒಂದು ಸ್ವಚ್ಛವಾಗಿರುವಂಥ ಬಟ್ಟೆಯನ್ನ ಧರಿಸೋದು ಕೂಡ ಒಂದು ಒಳ್ಳೆ ಅಭ್ಯಾಸಗಳೇ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಪೋಷಕರು ಸಹ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾ ಇರ್ಬೇಕು, ಹೋಗು ಈಗೆದ್ದಿದ್ಯಾ, ಹಲ್ಲುಜ್ಜು, ಸ್ನಾನ ಮಾಡ್ಕೋ, ಆಯ್ತಾ ಇದಾಯ್ತಾ ಎತ್ತಿಡು, ಈ ರೀತಿ ಅವ್ರಿಗೆ ಮನೇಲಿ ಗುರು ಹಿರಿಯರ ಅಥವಾ ಯಾರಾದ್ರೂ ಇದಾರೆ ಅಂದ್ರೆ ಇದ್ರದ್ದು ಹೇಳ್ತಾನೆ ಇದ್ದಾಗ ಒಂದಿನ ಎರಡ್ ದಿನ ಒಂದ್ ತಿಂಗಳು ಈ ರೀತಿ ಒಂದು ಅಭ್ಯಾಸ ಅದು ಕ್ರಮಬದ್ಧವಾಗಿ ಆ ಮಗುಗೆ ನಿಜವಾಗ್ಲೂ ಆಗ್ತಾ ಬರುತ್ತೆ.
1: ಮ್ಯಾಮ್, ಇದುವರೆಗೂ ಮಕ್ಕಳಲ್ಲಿ ಸ್ವಚ್ಛತೆಯ ಅಭ್ಯಾಸನ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಹೆಚ್ಚಿನದಾಗಿ ಹೇಳೋದಾದ್ರೆ ಮಕ್ಕಳಲ್ಲಿ ಮೊಬೈಲ್ ಬಳಕೆ ತುಂಬಾ ಅತಿ ಹೆಚ್ಚಾಗಿ ನಡೀತಾ ಇದೆ. ಹಾಗಿದ್ರೆ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿ ಉತ್ತಮ ಅಭ್ಯಾಸವನ್ನ ಹೇಗೆ ರೂಪಿಸಬಹುದು?
0: ಇತ್ತೀಚಿನ ದಿನಗಳಲ್ಲಿ ಈ ಏನ್ ಮೊಬೈಲ್ ಅಂತ ಹೇಳ್ತಿದೀವಿ, ಸ್ಕ್ರೀನ್ ಟೈಮ್ ಅಥವಾ ಮೊಬೈಲ್ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂತ ಸ್ಥಿತಿಗೆ ಮಕ್ಕಳು ತಲುಪಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಅಂತ ನಾವು ಹುಡ್ಕೊಂತ ಹೋದಾಗ ನಾವೇ ರೂಢಿಗತ ಮಾಡಿರೋದು, ಪೋಷಕರೇ ನಿಜವಾದ ಕಲ್ಪ್ರಿಟ್ಸ್ ಅಂತ ನಾನಾದ್ರೂ ಹೇಳ್ತೀನಿ.
1: ಖಂಡಿತ.
0: ಮಗುವಿನ ಹುಟ್ಟಿದಾಗ್ಲಿಂದ 3 ವರ್ಷದವರೆಗೂ ಅದರ ಮೆದುಳಿನ ಬೆಳವಣಿಗೆ ತುಂಬಾ ಆಗ್ತಾ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು 7-8 ತಿಂಗಳು ಆಗಿದ ತಕ್ಷಣನೇ ಅದಕ್ಕೆ ಮೊಬೈಲ್ಗಳನ್ನ ತೋರಿಸೋದು ಆ ತರ ನಾವು ಮಾಡ್ಬಿಟ್ಟಿರ್ತೀವಿ. ಅಥವಾ ಮಗು ಊಟ ಮಾಡ್ತಾ ಇಲ್ಲ ಅಂತ ಅಂದ ತಕ್ಷಣನೇ ಅದಕ್ಕೆ ಇದರಲ್ಲಿ ಯಾವ್ದಾದ್ರು ಒಂದು ಕಾರ್ಟೂನ್ಸ್ನ ಹಾಕೊಂಡು ಅಥವಾ ಏನಾದ್ರು ಒಂದು ರೀಲ್ಸ್ನ ಹಾಕೊಂಡು ಮಗುಗೆ ಊಟ ಮಾಡಿಸೋದನ್ನ ರೂಢಿ ಮಾಡಿಬಿಟ್ಟಿರ್ತೀವಿ. ಸೊ ಅಲ್ಲಿಗೆ ಆ ಮಗುಗೆ ಅಡಿಕ್ಷನ್ಸ್ ಶುರು ಆಗೋಗ್ಬಿಡುತ್ತೆ. ಮೊಬೈಲ್ ಬಿಟ್ಟಿರೋದೇ ಆಗೋದಿಲ್ಲ, ಬೆಳಗ್ಗೆ ಎದ್ರೂ ಬೇಕು, ರಾತ್ರಿ ಆದ್ರೂ ಬೇಕು ಅನ್ನೋದು ಇದಾಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಒಂದು ನಾನು ಹೇಳೋದೇನಂದ್ರೆ ಮೊಬೈಲ್ ಬಿಟ್ಟಿರಬೇಕು ಅಂದ್ರೆ ಫಸ್ಟ್ ನಾವು ಅವಾಯ್ಡ್ ಮಾಡಬೇಕು, ಪೋಷಕರಾಗಿರೋರು ಮೊದಲು ಅದನ್ನ ಅವಾಯ್ಡ್ ಮಾಡಬೇಕು, ಮತ್ತೆ ಕೆಲವೊಂದು ಕಡೆ ಮಾತ್ರ ಅದನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಮಾಡಬೇಕು. ಈಗ ಕೆಲವೊಂದು ಮಲ್ಕೊಳ್ಳೋ ಕೋಣೆಗೆ ಅದನ್ನ ತಗೊಂಡ್ ಬರಬಾರ್ದು, ಅಥವಾ ಈ ಟೈಮಲ್ಲಿ ಊಟ ಮಾಡ್ಬೇಕಾದ್ರೆ ನಾನು ಇದ್ಕೊಡೋದಿಲ್ಲ ಅಂತ, ಅಥವಾ ಇನ್ನು ಹೇಗೆ ಬೇರೆ ಅಭ್ಯಾಸಗಳನ್ನ ರೂಪಿಸ್ಬೋದು ಅಂತ ಕೇಳೋದಾದ್ರೆ ಪೋಷಕರು ಮಕ್ಕಳಿಗೆ ಅಂತ ಸ್ವಲ್ಪ ಸಮಯ ಕೊಟ್ಟು ಮಕ್ಕಳ ಜೊತೆ ಇರಲಿ, ಮಕ್ಕಳ ಜೊತೆನೂ ಕೂಡ ಅವರು ಸ್ವಲ್ಪ ಆಟ ಆಡ್ಲಿ ಅಥವಾ ಬೇರೆ ಈ ಕ್ರಾಫ್ಟ್ಸ್ಗಳನ್ನ ಮಾಡ್ಲಿ, ಸೃಜನಾತ್ಮಕ ಕೆಲಸಗಳನ್ನ ಮಾಡ್ಲಿ, ಪೇಂಟಿಂಗ್ ಡ್ರಾಯಿಂಗ್ಗಳನ್ನ ಮಾಡ್ಲಿ, ಚಿತ್ರಕಲೆಗಳನ್ನ ಮಾಡೋದು, ಅಥವಾ ಒಳಾಂಗಣ ಆಟಗಳೇನಿದೆ ಆ ಆಟಗಳನ್ನ ಆಡೋದ್ರ ಮೂಲಕ ಮಕ್ಕಳನ್ನ ಮೊಬೈಲಿಂದ ನಾವೇ ದೂರ ಇಡ್ಬೋದು.
1: ಹೌದು,
0: ಆ ಮಗು ಕೇಳೋದೇ ಇಲ್ಲ, ನಾವೆಲ್ಲ ಕೇರಂ ಮಾಡ್ತಾ ಇದೀವಿ ಅಥವಾ ಏನೋ ಚೆಸ್ ಆಡ್ತಾ ಇದೀವಿ ಅಂದ್ರೆ ಈಗ ನಾವೇನು ಬೇಸಿಗೆ ರಜದಲ್ಲಿ ಏನಿದ್ವಿ ನಾವು ಮನೆಯಲ್ಲಿ, ಇಲ್ಲಿ ನಮ್ಮ ಎಲ್ಲಾ ರಿಲೇಷನ್ಸ್ಗಳು ಫ್ರೆಂಡ್ಸ್ಗಳೆಲ್ಲ ಬಂದಿದ್ರಿಂದ ಮ್ಯಾಕ್ಸಿಮಮ್ ಅಲ್ಲಿ ಒಂದು ಸ್ವಲ್ಪ ಹರಟೆ ಹೊಡ್ಕೊಂಡು ಚಿಕ್ಕ ಪುಟ್ಟ ಆಟ ಆಡ್ಕೊಂಡು ಕೇರಂ ಚೆಸ್ ಅಥವಾ ಈ ತರದ್ದು ಮತ್ತೆ ಅಡುಗೆ ಮಾಡೋದ್ರು ಈ ತರದ್ ಮಾಡ್ಕೊಂಡೇನೆ ಮಗುನ ಎಷ್ಟೋ ಸಮಯ ನಾವು ಮೊಬೈಲ್ನ ನೋಡ್ತಾನೆ ಇರ್ಲಿಲ್ಲ. ಈ ರೀತಿನೂ ಕೂಡ ನಾವು ಮಕ್ಕಳನ್ನ ಮೊಬೈಲಿಂದ ದೂರ ಇಡ್ತೀವಿ. ನಮ್ಮ ಕೆಲಸ ಆಗ್ಬೇಕು, ಪೋಷಕರು ಬೇಗ ನಾವು ನಮ್ ಕೆಲಸ ಮುಗಿಸ್ಬಿಡ್ಬೇಕು ಅನ್ನೋ ಧಾವಂತದಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ನಾವೇ ಮೊಬೈಲ್ನ ಅಡಿಕ್ಷನ್ ಮಾಡಿಸ್ತಾ ಇದೀವಿ.
1: ಹೌದು ಮ್ಯಾಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ. ಹಾಗಿದ್ರೆ ಮೊದಲು ಪೋಷಕರು ಮೊಬೈಲ್ನಿಂದ ದೂರ ಇರಬೇಕು,
0: ಹೌದು,
1: ಸಮಯವನ್ನ ಕಳಿಬೇಕು ಅನ್ನೋದು.
0: ಪೋಷಕರು ಮೊದಲು ಮೊಬೈಲ್ನ ಮಿತಿಗೊಳಿಸ್ಬೇಕು, ಅವರು ಅದನ್ನ ಪಾಲಿಸಿದ್ರೆ ನಿಜವಾಗ್ಲೂ ಮಕ್ಕಳು ಅವರನ್ನ ಅನ್ಸರ್ಸೆ ಅನ್ಸರ್ಸ.
1: ಹೌದು, ನಾವು ಮೊದಲೇ ಮಾತಾಡಿದ ಹಾಗೆ ಅಂತಂದ್ರೆ ಪೋಷಕರನ್ನ ಅನುಕರಣೆ ಮಾಡೋದು ಹೆಚ್ಚು ಮಕ್ಕಳು. ಸೊ ಮೊದಲು ಪೋಷಕರು ಮೊಬೈಲ್ನ ಬಿಟ್ಟರೆ ಮಕ್ಕಳು ಕೂಡ ಒಳ್ಳೆಯ ಅಭ್ಯಾಸವನ್ನು ಕಲಿತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅಂದ್ರೆ ಈಗ ಮಕ್ಕಳು ಮನೆಯಲ್ಲದೇನೆ ಈಗ ಇರೋದು ಅಂತ ಶಾಲೆಯಲ್ಲಿ ಇರ್ತಾರೆ, ಹಾಗಿದ್ರೆ ಮಕ್ಕಳ ಉತ್ತಮ ಅಭ್ಯಾಸಗಳಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳ್ತೀರಾ?
0: ಹೌದು, ಹೇಗೆ ನಾವೀಗ ಮನೆಯೇ ಮೊದಲ ಪಾಠಶಾಲೆ ಅಂತ ಕರೆದು ಹೇಗೆ ಪೋಷಕರನ್ನ ನಾವು ಅವರ ಮಹತ್ವವನ್ನ ಹೇಳಿದ್ವು, ಇದ್ರ ನೆಕ್ಸ್ಟ್ ಮಗು ಎಲ್ಲಿ ಇರುತ್ತೆ ಅಂದ್ರೆ ಶಾಲೆಯಲ್ಲೇ ಇರುತ್ತೆ. ನೆಕ್ಸ್ಟ್ ಮಗು ಅನುಕರಣೆ ಮಾಡೋದು ಕೂಡ ಶಿಕ್ಷಕರನ್ನೇ ಆಗಿರುತ್ತೆ. ಹಾಗಾಗಿ ಶಿಕ್ಷಕ ಅನ್ನೋನು ದ ವೆರಿ ಗುಡ್ ರೋಲ್ ಮಾಡೆಲ್ ಆಗಿರ್ತಾನೆ, ಒಬ್ಬ ಅವನು ಮಾರ್ಗದರ್ಶಕ ಆಗಿರ್ತಾನೆ. ಸೊ ಅವರ ಪ್ರೋತ್ಸಾಹ ಆಗಿರ್ಬೋದು ಅಥವಾ ಅವರ ಜೀವನ

0: ನಾವು ಮೌಲ್ಯಗಳನ್ನ ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು, ಅಥವಾ ಒಂದೇನೋ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದಾಗ ತಿದ್ದುವಂತ ಕ್ರಮಗಳಾಗಿರ್ಬಹುದು, ಮತ್ತೆ ಅವರು ಹೇಳ್ಬೇಕಾದ್ರೆ, ಶಿಕ್ಷಕರು ಹೇಳ್ಬೇಕಾದ್ರೆ ಒಂದು ಚಿಕ್ಕ ಪುಟ್ಟ ಕತೆಗಳನ್ನ ಹೇಳ್ಕೊಂಡು ಮಕ್ಕಳಿಗೆ ಹೀಗಲ್ಲ ಈ ರೀತಿ ನೀನಿದ್ರೆ ಚೆನ್ನಾಗಿರತ್ತೆ ಅಂತ ಮಕ್ಕಳಿಗೆ ಅದನ್ನ ತಿದ್ದಿ ಹೇಳೋ ಅಂತ ಜವಾಬ್ದಾರಿ ನಿಜವಾಗ್ಲೂ ಶಿಕ್ಷಕರಿಗಿದೆ. ಮತ್ತೆ ಮಕ್ಕಳು ಮನೆಯಲ್ಲಿ ಮಾತು ಕೇಳೋದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ಟೀಚರ್ಸ್ ಮಾತನ್ನ ಕೇಳ್ತಾರೆ.
1: ಹೌದು ಮ್ಯಾಮ್, ಖಂಡಿತ.
0: ಹಾಗಾಗಿ ಮಕ್ಕಳು ಸಹ ಟೀಚರ್ಸ್ನ ಅನುಕರಣೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನನ್ನ ಉದಾಹರಣೆನೆ ಹೇಳ್ತೀನಿ. ನಾನು ಕಾಲೇಜ್ ಲೆವೆಲ್ ಅಲ್ಲಿ ಇದ್ದಾಗ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದಂತ ಒಬ್ರು ಲೆಕ್ಚರರ್ ಇದ್ದಾರೆ, ಅವ್ರ ಹೆಸರು ಎನ್ ಇಂದಿರಮ್ಮ ಅನ್ಬಿಟ್ಟು. ಅವರು ಮಾಡ್ತಿದ್ದಂತ ಪಾಠಗಳ ಕ್ರಮ ಆಗಿರ್ಬಹುದು, ಪ್ರತಿಯೊಂದು ನನ್ಗೆ ಅವರನ್ನ ಇನ್ಸ್ಪೈರ್ ಮಾಡ್ಕೊಂತ ಬಂತು, ನಂಗೆ ತುಂಬಾ ಇಷ್ಟ ಆಗ್ತಾ ಬಂತು. ಮತ್ತೆ ಅವ್ರು ಹೇಗಿದ್ದಾರೆ ನಾನು ಕೂಡ ಹಾಗೆ ಕಾಣಿಸ್ಬೇಕು ಅನ್ನೋ ಅಂತ ಒಂದು ಮನೋಭಾವನ ಕೂಡ ಮೂಡ್ತು. ಈಗ್ಲೂ ನೀವು ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೇಗೆ ಮೇಡಮ್ ಕಾಲ್ ಮೇಲೆ ಕಾಲ್ ಹಾಕೊಂಡ್ತಾರೆ, ಹೇಗೆ ಕಡ್ಡಿನ ಹಿಡ್ಕೊಂಡಿರ್ತಾರೆ, ಹೇಗೆ ಪಾಠ ಮಾಡ್ತಾರೆ, ಅದನ್ನೆಲ್ಲ ಮನೆಗೆ ಬಂದು ಅನುಕರಣೆ ಮಾಡೋದನ್ನ ನಾವು ನೋಡಿರ್ತೀವಿ. ಹಾಗೇನೆ ಟೀಚರ್ ಹೇಳಿದಂತನ ನಿಜವಾಗ್ಲೂ ಮಕ್ಕಳು ಕೇಳೇ ಕೇಳ್ತಾರೆ. ಹಾಗಾಗಿ ನಾವು ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿನೇ ಇದೆ ಅಂತ ನಾನಾದರೂ ತಿಳಿಸ್ತೇನೆ.
1: ಹೌದು ಮ್ಯಾಮ್, ಖಂಡಿತ ಮ್ಯಾಮ್. ಹಾಗೇನೆ ಈಗ ಮಕ್ಕಳಲ್ಲಿ ಸಹಾಯ ಮಾಡುವ ಮನೋಭಾವನೆ ಅದು ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಮಕ್ಕಳಲ್ಲಿ ಒಳ್ಳೆ ನಾಗರಿಕತೆ ಆಗಲಿ, ಒಳ್ಳೆ ಸಂಸ್ಕಾರ ಬೆಳೆಯೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗಾದ್ರೆ ಮಕ್ಕಳಲ್ಲಿ ಸಹಾಯ ಮಾಡುವ ಮನೋಭಾವನೆ ಬೆಳೆಸೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ?
0: ಸಹಾಯ ಮನೋಭಾವ ಅನ್ನೋದು ನಾನು ಮತ್ತೆ ಹೇಳೋದಾದ್ರೆ ಇದು ಮನೆಯಿಂದನೂ ಶುರು ಆಗಿರಬೇಕು, ಹಾಗೆ ಶಾಲೆನಲ್ಲೂ ಕೂಡ ಇದು ನಾವು ಜಾಸ್ತಿ ಅದರದ್ದು ಇಂಪಾರ್ಟೆನ್ಸ್ನ ಹೇಳಬೇಕಾಗತ್ತೆ. ಮನೆಯಲ್ಲಿ ಹೇಗೆ ಅಂದರೆ, ಈಗ ಒಂದು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇದ್ದಾರೆ ಅಂದರೆ ಅಕ್ಕ ತಮ್ಮನಿಗೆ ಸಹಾಯ ಮಾಡೋದನ್ನ ನಾವೇ ಹೇಳ್ಕೊಟ್ಟಿರ್ತೀವಿ. ಅಮ್ಮ ಆದವಳು ಇಲ್ಲಪ್ಪ ತಂಗಿಗ ಬಟ್ಟೆ ಹಾಕ್ಬಿಡು, ಇದೊಂಚೂರು ಊಟ ತಿನ್ನಿಸ್ಬಿಡು ಅಂತನ್ಬಿಟ್ಟು ಹೇಳಿರ್ತೀವಿ. ಇನ್ನು ಶಾಲೆಗೆ ಬಂದಾಗ ನಾವು ಒಂದು ಕೆಲವೊಂದು ಮಕ್ಕಳ ಗುಂಪುಗಳನ್ನು ಮಾಡಿ ಈ ಕೆಲಸಗಳನ್ನು ನಿರ್ವಹಿಸಬೇಕು ಅಂತ ಅನ್ಬಿಟ್ಟು ಕೊಟ್ಟಿರ್ತೀವಿ. ಆ ಕೆಲಸ ನಿರ್ವಹಿಸೋದ್ರಲ್ಲಿ ದೊಡ್ಡ ಮಗುನೂ ಇರುತ್ತೆ, ಚಿಕ್ಕ ಮಗುನೂ ಇರುತ್ತೆ. ಆದರೆ ಚಿಕ್ಕ ಮಗು ತನಗೆ ತಾನೇ ಅನ್ಕೊಂಡಿರುತ್ತೆ, ಹೌದು ನಾನು ಇವ್ರ ದೊಡ್ಡವ್ರ ಜೊತೆ ಇದ್ದೀನಿ, ನಾನು ಈ ಕೆಲಸವನ್ನು ನಿರ್ವಹಿಸ್ಬೇಕು ಅಂತ. ಅವಾಗ ಹೋಗಪ್ಪ ಅವ್ರಿಗೊಂಚೂರು ಇದನ್ನ ಹಂಚ್ಕೊಂಡ್ಬಿಟ್ಟು ಕೊಡ್ಬೇಕು, ಇದಕ್ಕೆ ಹೆಲ್ಪ್ ಮಾಡ್ಬೇಕು, ಅಯ್ಯೋ ಬಿದ್ಬಿಟ್ಟಿದ್ದಾನೆ ಒಂಚೂರು ಆಫೀಸ್ ರೂಮಿಗೆ ಕರ್ಕೊಂಡ್ ಬಾ, ಈ ತರ ದಯೆ ಸಹಾನುಭೂತಿ. ಮತ್ತೆ ಕೆಲವೊಂದು ಕೆಲ್ಸಗಳು ಮಾಡ್ಬೇಕಾದ್ರೆ ನೀನೊಂಚೂರು ಅವನ್ಗೆ ಸಹಾಯ ಮಾಡು ಅಂತ ಅನ್ಬಿಟ್ಟು ಭಾಗಿಯಾಗೋದಕ್ಕೆ ನಾವು ಶಿಕ್ಷಕರಾದವರು ಕೂಡ ಪ್ರೋತ್ಸಾಹಿಸ್ಬೇಕು. ಮತ್ತೆ ಈ ಒಂದು ಇದನ್ನು ಕೂಡ ಮನೆಯಲ್ಲೂ ಕೂಡ ಹೇಳೋದ್ರಿಂದ ಅವ್ರು ಹೇಳೋ ಕ್ರಮನೂ ಕೂಡ ಇರುತ್ತೆ. ನೀನ್ ಮಾಡುವಂತ ಜೋರಾಗಿ ಹೇಳಿದ್ರೆ ನಿಜವಾಗ್ಲೂ ಮಗು ಮಾಡೋದಿಲ್ಲ. ಹೇಳೋ ಅಂತ ಕ್ರಮದಿಂದ ಆ ಗುಣವನ್ನ ನಿಜವಾಗ್ಲೂ ತೋರಿಸಿ ಆ ಮಕ್ಕಳಿಗೆ ನಾವು ಅದನ್ನ ರೂಢಿಗತ ಮಾಡೋದ್ರಿಂದ ಅನುಸರಿಸ್ತಾರೆ.
1: ಹಾಗೇನೆ ಮೇಡಮ್, ಇವಾಗ ಉತ್ತಮ ಸ್ನೇಹ ಬಳಗ ಅಂತಂದ್ರೆ ಮಕ್ಕಳಲ್ಲಿ ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇರೋದಾಗ್ಲಿ, ಮಕ್ಕಳು ಅಂತಂದ್ರೆ ಸ್ನೇಹದಲ್ಲಿ ಇದ್ದಾಗ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇರುತ್ತೆ. ಅವ್ರ ಅಭ್ಯಾಸಗಳು ಏನಿರುತ್ತೆ ಅದೇ ಮಕ್ಕಳು ಕೂಡ ಕಲಿತಾ ಹೋಗ್ತಾರೆ. ಹಾಗಿದ್ರೆ ಉತ್ತಮ ಸ್ನೇಹ ಬಳಗ ಮಕ್ಕಳ ಅಭ್ಯಾಸಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
0: ಪೋಷಕರು ಶಿಕ್ಷಕರು ಅಂತ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಬರೋದೇ ಈ ಸ್ನೇಹ ಬಳಗ.
1: ಹೌದು,
0: ಇಲ್ಲಿ ತಿದ್ದೋ ಅಂತ ಕ್ರಮಗಳು ಬೇರೆ ಬೇರೆ ಇರುತ್ತೆ. ಶಿಕ್ಷಕರಾಗಿರೋರು ತಿದ್ದೋ ಅಂತ ಕ್ರಮಗಳು ಬೇರೆ, ಪೋಷಕರಾಗಿರೋರು ಬೈದು ಬುದ್ಧಿ ಹೇಳಿ ಹೊಡೆದು ಈ ರೀತಿ ಹೇಳುತ್ತೆ. ಇಲ್ಲಿ ಸ್ನೇಹ ಬಳಗದಲ್ಲಿ ಹಂಗಿಲ್ಲ. ಸ್ನೇಹ ಬಳಗದಲ್ಲಿ ಯಾವುದೇ ರೀತಿಯಾದಂತಹ ಈ ಅಬ್ಸ್ಟಕಲ್ಸ್ ಇರೋದಿಲ್ಲ, ಅಥವಾ ಡೈರೆಕ್ಟ್ ಆಗಿ ತಿದ್ದಿ ಬುದ್ಧಿ ಹೇಳೋ ಅಂತ ಎಲ್ಲಾ ಜವಾಬ್ದಾರಿನೂ ಕೂಡ ಆ ಸ್ನೇಹಿತ ಅನ್ನೋಂಗಿರುತ್ತೆ. ಹಾಗಾದ್ರೆ ಈ ಉತ್ತಮ ಸ್ನೇಹವನ್ನ ಸಂಪಾದಿಸೋದು ಹೇಗೆ ಅನ್ನೋದಕ್ಕೆ ನಾವು ಚಿಕ್ಕ ಮಕ್ಕಳಿಗೆ ಕತೆಗಳನ್ನ ಹೇಳ್ಬೋದು. ಈಗ ನೀವು ಕೇಳಿರ್ತೀರ ಮಂಗ ಮತ್ತು ಮೊಸಳೆ ಕತೆಗಳನ್ನ ಕೇಳಿರ್ತೀವಿ. ನಾವು ಆ ಮಗುಗೆ ಅದನ್ನ ಹೇಳ್ಬೇಕು. ಸೊ ಮೊಸಳೆ ಮೊಸಳೆ ಬುದ್ಧಿಯನ್ನ ಹೇಗ್ ತೋರಿಸ್ತು, ಅವಾಗ ನೀವು ಹೇಗೆ ಉಪಾಯದಿಂದ ನೀನು ಆ ಒಂದು ಅಪಾಯದಿಂದ ತಪ್ಪಿಸ್ಕೊಂಡೆ, ಈ ತರ ಕತೆಗಳನ್ನ ಹೇಳಿ. ಓಕೆ, ಗುಡ್ ಫ್ರೆಂಡ್ಸ್ ಅಂದ್ರೆ ಈ ರೀತಿ ಇದಾರೆ, ಸೊ ನೀನು ಫ್ರೆಂಡ್ಸ್ ಗಳನ್ನ ಈ ರೀತಿ ಇದ್ ಮಾಡ್ಕೊಂಡಿರ್ಬೇಕು, ಮತ್ತೆ ಆ ಫ್ರೆಂಡ್ ಏನ್ ಕ್ರಮಗಳನ್ನ ಮಾಡಿರ್ತಾನೋ ಅದೇ ಕ್ರಮಗಳನ್ನು ಕೂಡ ಇವನು ಅನುಸರಿಸ್ಕೊಳ್ತಾ ಬರ್ತಾನೆ. ಇದಕ್ಕೂ ನಾನು ನನ್ನ ಮನೆಯಲ್ಲೇ ನಡೆದಿರುವಂತ ಒಂದು ಉದಾಹರಣೆನ ಹೇಳ್ತೀನಿ ನಿಮ್ಗೆ. ನನ್ನ ಮಗಳು ಫ್ರೆಂಡ್ ಇದ್ದಾಳೆ, ದೂರದ ನನಗೆ ಸಂಬಂಧಿ ಮಗಳು ಕೂಡ. ಅವಳು ಬೆಳಗ್ಗೆ ಬೇಗ ಎದ್ದಳ್ತಾ ಇದ್ಲು, ಅವಳ ಕೆಲಸ ಅವಳೇ ಮಾಡ್ಕೊತಾ ಇದ್ಲು, ಮತ್ತೆ ಆಗಿದ ತಕ್ಷಣನೇ ಸ್ನಾನ, ಆಗಿದ ತಕ್ಷಣ ಪೂಜೆ, ಆಮೇಲೆ ತಿಂಡಿ, ಇಷ್ಟೆಲ್ಲ ಆಗಿದ್ದಾದ್ಮೇಲೆ ಮಾತುಕತೆ, ತನ್ನ ಊಟ ತಟ್ಟೆ ಏನಿದೆ ಅದನ್ನ ಅವಳೇ ವಾಶ್ ಮಾಡಿ ತೊಳೆದು ಇಡೋದ್ರಿಂದ ಇರ್ಬೋದು, ಈ ತರದನ್ನೆಲ್ಲ ಒಂದು 4-5 ದಿನ ಮಾಡಿದ್ದನ್ನ ನನ್ನ ಮಗಳು ಗಮನಿಸಿದ್ಲು. ಅದನ್ನ ಜೊತೆನಲ್ಲೇ ಇದ್ಲಲ್ಲ, ಅದ್ರ ನೆಕ್ಸ್ಟ್ ಇಂದ ಅವಳು ಕೂಡ ಅದನ್ನೇ

0: ಅನ್ಸರಿಸ್ತಾ ಬಂದ್ಲು. ಇದರಿಂದ ಹೇಳ್ಬೋದು ಏನಪ್ಪಾ ಅಂದ್ರೆ, ಉತ್ತಮ ಸ್ನೇಹ ಇದೆ, ಅವರು ಯಾವ ತರ ಇದಾರೋ ಈ ಮಕ್ಕಳು ಕೂಡ ಅದನ್ನೇ ಇಮಿಟೇಟ್ ಮಾಡ್ತಾ ಹೋಗ್ತಿದ್ದಾರೆ, ಅಂದ್ರೆ ಅನುಸರಿಸ್ತಾ ಹೋಗ್ತಿದ್ದಾರೆ. ಹಾಗಾಗಿ ಆ ಒಂದು ಒಳ್ಳೆ ಸ್ನೇಹ ಬಳಗದಿಂದ ನಿಜವಾಗ್ಲೂ ಆ ಮಗುಗೆ ಆಗುವಂತ ಈಗ ನಮ್ಮ ಹತ್ರ ಹಂಚ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ, ಅಂದ್ರೆ ಟೀಚರ್ಸ್ ಹತ್ರ ಹಂಚ್ಕೊಳ್ಳೋದೇ ಬೇರೆ ಇರುತ್ತೆ, ಪೋಷಕರ ಹತ್ರ ಹಂಚ್ಕೊಳ್ಳೋದೇ ಬೇರೆ ಇರುತ್ತೆ, ಆ ಒಂದು ಸ್ನೇಹ ಬಳಗದಲ್ಲಿ ಇರೋ ರೀತಿನೇ ಬೇರೆ ಇರುತ್ತೆ. ಹಂಗಾಗಿನೂ ಕೂಡ ಆ ಮಕ್ಕಳ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳಾಗಿರ್ಬೋದು ಒಳ್ಳೆ ಅಭ್ಯಾಸಗಳಾಗಿರ್ಬೋದು, ಪ್ರತಿಯೊಂದು ಅವಲಂಬಿತ ಆಗಿದ್ದು ಆ ಸ್ನೇಹ ಬಳಗ ಇಂದನೇ. ಹಾಗಾಗಿ ಆ ಮಗುವಿನ ಮೇಲೆ ಒಳ್ಳೆ ಪರಿಣಾಮ ಬೀರ್ಬೇಕು ಅಂದ್ರೆ ಅದಕ್ಕೊಂದು ಉತ್ತಮವಾಗಿರುವಂತಹ ಸ್ನೇಹ ಬಳಗ ನಿಜವಾಗ್ಲೂ ಅವಶ್ಯಕತೆ ಇದೆ.
1: ಹೌದು ಮೇಡಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ. ಹಾಗೇನೆ ಮೇಡಮ್, ಈಗ ಮಕ್ಕಳಲ್ಲಿ ಶಿಸ್ತು ಮತ್ತೆ ಜವಾಬ್ದಾರಿತನ, ಜವಾಬ್ದಾರಿತನ ಅಂತ ಹೇಳೋದಾದ್ರೆ ಅಟ್ಲೀಸ್ಟ್ ಅವ್ರ ಕೆಲಸನೇ ಅವ್ರು ಮಾಡೋ ಅಂತ ವಿಷಯ ಆಗಿರ್ಬಹುದು, ಜವಾಬ್ದಾರಿತನವನ್ನ ಬೆಳೆಸುವ ವಿಧಾನಗಳು ಯಾವ್ಯಾವ್ದು ಅಂತ ಹೇಳ್ತೀರಾ?
0: ಜವಾಬ್ದಾರಿತನ ಅಂದಾಗ್ಲೂ ಕೂಡ ಮತ್ತೆ ನಾನು ಮೊದ್ಲಿಗೆ ಹೇಳ್ದಂಗೆನೆ ಇದು ಮನೆಯಲ್ಲೇ ಶುರು ಆಗ್ಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದು ಹೆಗ್ಗಳಿಕೆ ಆಗ್ಬಿಟ್ಟಿದೆ ಪೋಷಕರಿಗೆ, ಏನಪ್ಪಾ ಅಂದ್ರೆ ನನ್ ಮಗಳು ಒಂದು ಕೆಲ್ಸ ಮುಟ್ಟೋದಿಲ್ಲ, ನನ್ ಮಗ ಒಂದ್ ಕೆಲ್ಸ ಮಾಡೋದಿಲ್ಲ ಅಂತ. ನಾವು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಕೊಟ್ಟಿದಂತಹ ಚಿಕ್ಕ ಚಿಕ್ಕ ಕೆಲ್ಸಗಳನ್ನ ಆ ಮಗು ಮುಗ್ಸುತ್ತಾ, ಮುಗ್ಸಿದ್ಯಾ ಮುಗ್ಸಿಲ್ವಾ ಇನ್ನೊಂದು ಸ್ವಲ್ಪ ಸಮಯವನ್ನ ಕೊಡ್ಬೇಕು ನಾವು, ಅದು ಮಾಡಿದ ನಂತರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಅದಕ್ಕೆ ಒಂದು ಅಪ್ರಿಸಿಯೇಷನ್ ಕೊಡೋದು, ಅಂದ್ರೆ ನಾವೊಂದು ಪ್ರಶಂಸೆ ಮಾಡೋದಾಗಿರ್ಬೋದು, ಈ ರೀತಿ ಮಾಡಿ ಮತ್ತೆ ಮಕ್ಕಳಿಗೆ ಹೇಳ್ಬೇಕು ನಾವು ಇದು ನಿನ್ನ ಕೆಲ್ಸ, ಇದು ನಿನ್ನ ಮಕ್ಕಳಿಗೆ ಪ್ರಶಂಸೆಯನ್ನ ಕೊಡೋದ್ರ ಜೊತೆಗೆ ಇದು ನಿನ್ನ ಕೆಲ್ಸ, ಇದು ನಿನ್ ಕೆಲ್ಸ ನೀನ್ ಪೂರ್ಣ ಮಾಡು, ಇದು ನಿನ್ ಜವಾಬ್ದಾರಿ ನೀನ್ ತಗೊಂಡ್ಬಂದಿಟ್ಬಿಡು ಅಂತ ನಾವೇ ಕೆಲವೊಂದು ಕೆಲ್ಸವನ್ನ ಕೊಡ್ಬೇಕು. ಮನೆಗಳಲ್ಲಿ ಮಕ್ಕಳಿಗೆ ನಿಜವಾಗ್ಲೂ ಕೆಲ್ಸವನ್ನ ಕೊಟ್ಟು ನಾವೇ ಇಲ್ಲಿ ಇದ್ ಮಾಡ್ಬೇಕು. ಇದಕ್ಕೆ ಮತ್ತು ನಾನು ಹೇಳೋದಾದ್ರೆ, ಮನೆಗೆ ಬರ್ತಾ ಇದಾರೆ ಒಬ್ರು ಯಾರೋ ಬರ್ತಾ ಇದಾರೆ ಅಂದಾಗ ಅಥವಾ ಬಂದಾಗ ನೀರ್ ಕೊಡ್ಲಾ, ನೀರ್ ಕುಡಿತೀರಾ, ಕುತ್ಕೊಳ್ಳಿ, ಇಲ್ಲ ಅಪ್ಪ ಇಲ್ಲಿದ್ದಾರೆ, ಅಮ್ಮನ್ ಕರಿಲ್ಲ, ನೀವು ಇನ್ನೇನಾದ್ರೂ ತಿಂಡಿ ತಿಂತೀರಾ, ಈ ರೀತಿ ನಾವು ಕೂಡ ಒಂದು ಹೇಗ್ ಕೇಳ್ತೀವಿ ಅನ್ನೋದನ್ನ ಮಗು ನೋಡಿರುತ್ತೆ, ನೋಡಿ ಅದನ್ನು ಕೂಡ ಅನುಸರಿಸುತ್ತೆ. ಈ ಕೆಲ್ಸವನ್ನ ಆ ಮಗು ಮಾಡ್ಲಿ ಅನ್ಬಿಟ್ಟು ನಾವು ಒಂದು ಜವಾಬ್ದಾರಿಯನ್ನ ಕೊಟ್ಟು ಅದಕ್ಕೆ ರೂಢಿಗತ ಮಾಡಿಸ್ಬೇಕು. ಇದು ಯಾವುದು ಸಹ ಮತ್ತು ಹೇಳ್ದಂಗೆ ಒಂದೇ ದಿನದಲ್ಲಿ ಆಗಿರೋದಿಲ್ಲ, ನಾವು ಹೇಗ್ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ದಿನಪ್ರತ್ಯ ಇದು ಕೂಡ ಒಂದು ರೂಢಿ ಆಗ್ತಾ ಹೋಗುತ್ತೆ.
1: ಮ್ಯಾಮ್, ಹಾಗೇನೆ ಮನೆ ವಾತಾವರಣ ಅಂತಂದ್ರೆ, ಮನೆ ವಾತಾವರಣ ಅನ್ನೋದು ಕೇವಲ ಮಕ್ಕಳ ಅಭ್ಯಾಸಗಳ ಮೇಲೆ ಅಂತಲ್ಲ, ಮಕ್ಕಳ ಕಲಿಕೆ ಮೇಲೆ ಆಗಿರ್ಬೋದು, ಮಕ್ಕಳು ನಡ್ಕೊಳ್ಳೋ ರೀತಿ ಮೇಲೆ ಕೂಡ ತುಂಬಾ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಮನೆಯ ವಾತಾವರಣ ಮಕ್ಕಳ ಅಭ್ಯಾಸಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ?
0: ಮನೆ ಅಂದ ತಕ್ಷಣ ನಾವೆಲ್ಲ ಅನ್ಕೊಂತೀವಿ ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಅಂತ. ಆಕ್ಚುಲಿ ಅದೊಂದು ಕುಟುಂಬ ಅಂದ್ರೆ ಅಲ್ಲಿ ಅಜ್ಜಿ ತಾತ ಅಂಕಲ್ ಆಂಟಿ ಅತ್ತೆ ಮಾವ ಇವರೆಲ್ಲರೂ ಈ ಒಂದಿದಕ್ಕೆ ಭಾಗಿಯಾಗಿರ್ತಾರೆ. ಮತ್ತೆ ಒಂದು ಮಗುಗೆ ಒಂದು ಸಂಸ್ಕಾರ ಬೆಳೀತಾ ಇದೆ ಅಂದ್ರೆ ಆ ಕುಟುಂಬ ಅದನ್ನ ಯಾವಾಗ್ಲೂ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಈ ಇದಕ್ಕೆ ಹೇಳೋದಾದ್ರೆ ಮನೆಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ ದೊಡ್ಡವ್ರು ಏನ್ ಮಾಡ್ತಾ ಇದಾರೆ ಮಗು ಅದನ್ನ ಅನುಸರಣೆ ಮಾಡ್ತಾ ಹೋಗುತ್ತೆ. ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಮಾಡೋದು, ಮತ್ತೆ ಓದೋ ಅಂತ ಅವ್ಯಾಸಗಳನ್ನ ಮಾಡೋದು, ಮತ್ತೆ ದೊಡ್ಡವರು ಅಂದ ತಕ್ಷಣನೇ ನಾವ್ ಅನ್ಕೊಂಡ್ಬಿಟ್ಟಿರ್ತೀವಿ ನಾನು ಹೇಳ್ದಂಗ ಮಗು ಕೇಳ್ಬೇಕು ಅಂತ. ನಾವು ಕೂಡ ಆ ಮಗುಗೆ ಒಂದ್ ಜವಾಬ್ದಾರಿನ ಕೊಟ್ಟು ಇವತ್ ಇವನ್ ಮಾಡದ್ನಪ್ಪ, ಇವತ್ ಈ ಕೆಲ್ಸ ಮುಗಿಸಿದ್ರಪ್ಪ ಅಂತ ನಾವ್ ಯಾವಾಗ ಆ ಮಗುಗೆ ಹೊಗಳುತ್ತೀವೋ ಅವಾಗ ಅದ್ ಫೀಲ್ ಅದೊಂದು ಭಾವನೆ ಬೆಳೀತಾ ಹೋಗುತ್ತೆ, ಹೌದು ನಾನು ಇವತ್ ಈ ಕೆಲ್ಸ ಮಾಡಿದೀನಿ ಅದಕ್ಕೆ ನನ್ಗೆ ಇಷ್ಟೆಲ್ಲ ಇದೆ ಅಂತ. ಇನ್ನ ಅಜ್ಜಿ ತಾತ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಇವರು ಮನೆಗಳಲ್ಲಿ ಇರೋದ್ರಿಂದನು ಒಂದು ಚಿಕ್ಕ ಪುಟ್ಟ ಕೆಲ್ಸಗಳನ್ನ ನಿರ್ವಹಿಸಿದ್ರಿಂದನು ಕೂಡ ಆ ಮಗು ನಿಜವಾಗ್ಲೂ ಒಂದು ಒಳ್ಳೆ ಅಭ್ಯಾಸವನ್ನ ಕೊಡ್ತಾ ಹೋಗುತ್ತೆ. ಮತ್ತೆ ಅಪ್ಪ ಅಮ್ಮ ಈ ಕೆಲ್ಸ ಮಾಡ್ಕೊಂಡ್ ಬಂದಿದ್ದೀರಪ್ಪ ನೀನ್ ಇದನ್ ಮುಗಿಸ್ಬಿಡು ಅಂತ ಹೇಳ್ತಾರೆ. ಮತ್ತೆ ಅಜ್ಜಿ ಇದ್ರೆ ಏನ್ ಮಾಡತ್ತೆ, ಒಂದು ಬೆಳಗ್ಗೆ ಪೂಜೆಗೆ ಹೂ ಕೇಳೋದಾಗಿರ್ಬೋದು ಅಥವಾ ಬತ್ತಿ ಒಸಿಯೋದಾಗಿರ್ಬೋದು ಅಥವಾ ಇನ್ನೇನಾದ್ರೂ ಕೆಲ್ಸಗಳನ್ನ ನಿರ್ವಹಿಸ್ತಾ ಇರ್ತಾರೆ, ಅಥವಾ ಸೊಪ್ಪು ಬಿಡಿಸೋದು ತರಕಾರಿ ಹೆಚ್ಚೋದು ಇದನ್ನ ನೋಡ್ತಾ ನೋಡ್ತಾ ನೋಡ್ತಾನೋ ಮಗುನು ಕೂಡ ಅದೇ. ಇನ್ನ ತಾತ ಸಂಜೆ ಆದ್ರೆ ವಾಕ್ ಮಾಡ್ತಾ ಇರತ್ತೆ, ಬೆಳಗ್ಗೆ ಇದ್ರೆ ಪೇಪರ್ ಓದ್ತಾ ಇರತ್ತೆ, ಇದನ್ನ ಮಗು ನೋಡ್ತಾ ನೋಡ್ತಾ ಓಕೆ ಇದನ್ನ ನಾನು ಕೂಡ ಮಾಡ್ಬೇಕು ಅನ್ನೋದು ಆ ಮಗುಗೆ ನಿಜವಾಗ್ಲೂ ರೂಢಿ ಆಗ್ತಾ ಹೋಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಕೆಲವೊಂದು ಅಭ್ಯಾಸಗಳು ಈ ಒಂದು ಇದರಿಂದ ಚಟುವಟಿಕೆಯಿಂದ ಪ್ರಭಾವ ಬೀರ್ತಾ ಹೋಗುತ್ತೆ.
1: ಹೌದು ಮ್ಯಾಮ್, ನೀವು ಹೇಳ್ದಾಗ ಏನಂದ್ರೆ ಮನೆಯಲ್ಲಿರೋ ಕುಟುಂಬ ಹೇಗೆ ಅವ್ರು ನಡ್ಕೋತಾರೆ ಅನ್ನೋದ್ರ ಬಗ್ಗೆನು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ.
0: ಹೌದು, ಅವರ ಮಾತುಗಳು ಸಹ ಆ ಮಗು ತುಂಬಾ ಅನುಕರಣೆ ಮಾಡುತ್ತೆ. ಮಾಮ ಹೇಗ್ ಮಾತಾಡ್ತಾರೆ, ಅತ್ತೆ ಹೇಗ್ ಮಾತಾಡ್ತಾರೆ, ಯಾರು ಎಷ್ಟು ಜೋರು ಮಾತಾಡ್ತಾರೆ, ಎಷ್ಟು ಮೆಲುಧ್ವನಿನಲ್ಲಿ ಮಾತಾಡ್ತಾರೆ, ಪ್ರತಿಯೊಂದು ಕೂಡ ಆ ಕುಟುಂಬದ ಸದಸ್ಯರಿಂದಲೇ ನಿಜವಾಗ್ಲೂ ಅದು ಪರಿಣಾಮವನ್ನ ಬೀರುತ್ತೆ.

0: ಅಂತಂದ್ರೆ ಮಕ್ಕಳಿದ್ರು ಕೂಡ ಅವ್ರ ಮುಂದೆನೆ ಜಗಳ ಆಡೋದಾಗ್ಲಿ ಆತರ ತುಂಬಾ ಪರಿಣಾಮ ಬೀಳ್ತಾ ಇದೆ ಮಕ್ಳ ಮೇಲೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
1: ಪೋಷಕರಿಗೆ ನಾನು ಹೇಳೋದು ಮತ್ತೆ ನಾನಾದರೂ ಅದನ್ನು ಅನುಕರಣೆ ಮಾಡೋದೇನೆಂದರೆ ನಮ್ಮ ನಮ್ಮ ಈಗೋಗಳನ್ನು ನಿಜವಾಗ್ಲೂ ಮಕ್ಕಳ ಮುಂದೆ ಸೈಡಿಗಿಟ್ಟು ಆ ಮಕ್ಕಳಿಗೋಸ್ಕರ ಏನೇ ವಿಚಾರಗಳು ನಡೀತಾ ಇದ್ರು ಅದು ಸ್ವಲ್ಪ ನಿಧಾನವಾಗಿ ಆಗೋದನ್ನು ಇದು ಮಾಡಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದರೆ ಇದು ನನ್ನ ಗುರು ಹೇಳಿದ್ದಂಥದ್ದು. ಅವರ ಮನೆಯಲ್ಲೂ ಕೂಡ ಹೀಗೇನೆ ತುಂಬ ಜಗಳಗಳು ನಡೀತಾ ಇತ್ತಂತೆ. ಪ್ರತಿದಿನ ಕೂಗಾಟ ಹಾರಾಟ ಹೀಗೆ ಇರ್ತಿತ್ತು. ನೀನ್ ಮಾಡಿದ ಸರಿ, ನಾನ್ ಮಾಡಿದ ಸರಿ, ಹೀಗೆ ನಡೀತಾ ಇತ್ತಂತೆ. ಒಂದು ದಿನ ಮಗಳಿಗೆ ಮಾತಾಡ್ತಾ ಮಾತಾಡ್ತಾ, ಇನ್ನೇನ್ ಮಗಳೆ, ನೀನು ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಓದಿದ್ ಮುಗಿಸಿದ ನಂತರ ನಿನ್ಗೆ ಒಂದು ಮದ್ವೆ ಮಾಡಿ, ಜೋರು ಮದ್ವೆ ಮಾಡಿ ಕಳಿಸ್ತೀವಿ ಮನೆಗೆ ಅಂತಂದಾಗ ಆ ಮಗುವಿನ ಬಾಯಲ್ಲಿ ಬಂದಿದ್ದನ್ನ ಗುರು ಹೇಳ್ಬೇಕಾದ್ರೆ ನಿಜವಾಗ್ಲೂ ನನ್ಗಾದ್ರೂ ಬೇಜಾರ ಅನ್ಸ್ತು. ನಾನಂತೂ ಮದ್ವೆ ಆಗೋದಿಲ್ಲ, ನಾನು ಪ್ರತಿದಿನ ನಿಮ್ಮ ಜಗಳಗಳನ್ನ ನೋಡಿ ಈ ರೀತಿ ಜಗಳ ಆಡೋದಕ್ಕೆ ನಾನು ಮದ್ವೆ ಆಗ್ಬೇಕಾ? ನಾನಂತೂ ಮದ್ವೆ ಆಗದೆ. ಈ ರೀತಿ ಆ ಮಗುವಿನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದನ್ನ ನಾವು ತಪ್ಪಿಸ್ಬೇಕು ಅಂದ್ರೆ ನಾವು ಪೋಷಕರಾಗಿರೋರು ನಿಜವಾಗ್ಲೂ ನಮ್ದೆಲ್ಲಾ ಇದನ್ನ ಬದಿಗಿಟ್ಟು ಮಗು ಮುಂದೆ ಕೇಳೋದನ್ನ ನೇರಾನೇರವಾಗಿ ನಿಧಾನವಾಗಿ ಕೇಳಿ ಆ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕೇ ಹೊರತು ಮಕ್ಳು ಮುಂದೆ ಅದೇ ಅದು ಒಂದಿನ ಎರಡ್ ದಿನ ಓಕೆ, ಯಾವಾಗ್ಲೂ ಅದೇ ತರ ಆಗ್ತಾ ಇದ್ರೆ ಇವ್ರದ್ದು ಇದ್ದಿದ್ದೆ. ನಾನು ಕೇಳುಗ್ರಲ್ಲಿ ಮತ್ತೆ ಹೇಳ್ತೀನಿ, ಇದು ನಂದು ಕೂಡ ಒಂದು ಉದಾಹರಣೆ. ಏನಪ್ಪ ಅಂದ್ರೆ ಹಿಂಗೆ ನಮ್ಮ ಮನೆಯಲ್ಲೂ ಒಂದು ಹೆಲ್ದಿ ಆರ್ಗ್ಯುಮೆಂಟ್ಸ್ ತರ ನಡೀತಾನೆ ಇರುತ್ತೆ. ಹಿಂಗೆ ನಡೀತಾ ನಡೀತಾ ಒಂದ್ ಸ್ವಲ್ಪ ಮಾತು ಬಿಡೋದು ಒಂದು ರೂಢಿ ಆಗ್ಬಿಟ್ಟಿದೆ ನಮ್ಮ. ಎಷ್ಟೊತ್ತಾದ್ರೂ ಮಾತಾಡೋದಿಲ್ಲ ನಾವು. ಹೀಗೆ ಒಂದು ಏನೋ ಒಂದು ಚಿಕ್ಕದು ಒಂದು ಸಣ್ಣ ಜಗಳ ನಡೆದಿರುತ್ತೆ. ಜಗಳ ನಡೆದು ಏನೋ ಇನ್ನೂ ಒಂದು ಅರ್ಧ ಗಂಟೆನೂ ಆಗಿಲ್ಲ, ನಾವು ಆರಾಮಾಗಿ ಟೀ ಕುಡಿತಾ ಮಾತಾಡ್ತಿರ್ತೀವಿ. ನನ್ನ ಮಗಳು ಬರ್ತಾಳೆ, ನನ್ನ ಮಗಳು ಬಂದು ಓ ಏನು ಇಷ್ಟು ಬೇಗ ಒಂದಾಗ್ಬಿಟ್ರಾ?
2: ಅಲ್ಲಿಗೆ ನನ್ಗೆ ಅವತ್ತು ಅನ್ಸಿದ್ದೇನಂದ್ರೆ
1: ಮಗು ಮನ್ಸಲ್ಲಿ ಬಂದ್ಬಿಟ್ಟಿತ್ತು ಇವ್ರು ಜಗಳ ಆಡಿದ್ರೆ ಒಂದ್ ಅರ್ಧ ಮುಕ್ಕಾಲ್ ದಿನ ಮಾತಾಡಲ್ಲ, ಅರ್ಧ ಗಂಟೆ ಬೇಗನೆ ಇವರು ಒಂದಾಗ್ಬಿಟ್ರಲ್ಲ ಅನ್ನೋ ಒಂದು ಅವತ್ತೇ ನಾನು ಇದನ್ ನಿಲ್ಸಿದೆ. ಏನೇ ಆದ್ರೂ ಮಗು ಮುಂದೆ ಮಾತ್ರ ನಾನು ಇದು ಮಾತಾಡ್ಬಾರ್ದು.
0: ಒಂದೊಳ್ಳೆ ಸಲಹೆ ನೀಡಿದ್ರಿ ಮೇಡಮ್. ಇದೆಲ್ಲ ಪೋಷಕರು ಕೂಡ ಅನುಕರಣೆ ಮಾಡ್ಕೋಬೇಕು. ಅದು ಅಂದ್ರೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅರಿವಿರೋದಿಲ್ಲ. ಅದು ಒಂದು ಬೇಜಾರ್ ವಿಷಯ ಅಂತಾನೆ ಹೇಳ್ಬಹುದು. ಹಾಗೇನೆ ಮೇಡಮ್, ಇವಾಗ ಹೇಳೋದಾದ್ರೆ ಅಂದ್ರೆ ಹಿರಿಯರ ಸಲಹೆಗಳು ಅಥವಾ ಕಥೆಗಳು ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಮೂಡಿಸಬಹುದಾ?
1: ಹೌದು, ಖಂಡಿತ ಮೂಡಿಸ್ಬೋದು. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಏನೇ ಇದಾದ್ರೂ ಸಣ್ಣ ಕಥೆಗಳನ್ನ ಹೇಳ್ತಾ ಇದ್ರು, ನೀತಿ ಕಥೆಗಳನ್ನ ಹೇಳ್ತಿದ್ರು. ಪ್ರತಿದಿನ ನಾವು ಮಲ್ಕೊಂತಾ ಇದೀವಿ ಅಂದ್ರೆ ಕಥೆಗಳನ್ನ ಕೇಳ್ಕೊಂಡೆ ಮಲ್ಕೋತಾ ಇದ್ವಿ. ಅದು ಒಂದು ಪಂಚತಂತ್ರ ಕಥೆಗಳಾಗಿರ್ಬೋದು, ಈಸಪ್ಪನ ಕಥೆಗಳಾಗಿರ್ಬೋದು, ಕೆಲವೊಮ್ಮೆ ದೆವ್ವದ ಕಥೆಗಳಾಗಿರ್ಬೋದು, ಅಥವಾ ಶಿಶು ಗೀತೆಗಳಾಗಿರ್ಬಹುದು. ಈ ತರದನ್ನ ಯಾವಾಗ್ಲೂ ನಾವು ಕೇಳ್ತಾ ಇದ್ವಿ. ಎಷ್ಟೋ ಜೀವನದ ಮೌಲ್ಯಗಳು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅದು ಕಥೆಗಳ ಮೂಲಕನೇ ಆಗತ್ತೆ ಅಂತ ನಾನಾದ್ರೂ ಹೇಳ್ತೀನಿ. ಕೆಲವೊಂದು ಗುಣಗಳು ಯಾವ್ಯಾವ್ದಿರ್ಬೋದು, ಈಗ ನಾವು ಅವಾಗ್ಲೇ ಮಾತಾಡಿದ್ವಿ, ಒಂದು ಉತ್ತಮ ಸ್ನೇಹ ಬಳಗ ಅಂತ, ಅಥವಾ ಪ್ರಾಮಾಣಿಕತೆ, ಅಥವಾ ಸಹಾಯ ಮಾಡುವಂತ ಮನೋಭಾವ, ಅಥವಾ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋ ಅಂತ ಒಂದು ಗಾದೆ ವಿಸ್ತರಣೆ ಆಗಿರ್ಬೋದು, ಅಥವಾ ಒಂದು ಉತ್ತಮ ಅಭ್ಯಾಸಗಳನ್ನ ಮಾಡಿಕೊಂಡು ಶಿಸ್ತುಬದ್ಧವಾಗಿ ಕ್ರಮವಾಗಿ ಹೇಗಿರೋದು ಅನ್ನೋದು, ಈ ಕಥೆಗಳು ನಿಜವಾಗ್ಲೂ ಮಕ್ಕಳಿಗೆ ತುಂಬಾ ಸುಲಭವಾಗಿ ಆ ಮಕ್ಕಳು ಮನಸ್ಸನ್ನ ಸೇರುತ್ತೆ, ಬೇಗ ಬರುತ್ತೆ ಆ ಮಕ್ಕಳು ಮನಸ್ಸಿಗೆ. ಸೊ ಹಿರಿಯರ ಅನುಭವಗಳನ್ನ ಹೇಳ್ತಾ ನಾವ್ ಹೀಗಿದ್ವಿ ಹೀಗ್ ಮಾಡಿದ್ವಿ ಅಂತ ಅವರ ಮಾರ್ಗದರ್ಶನದಿಂದನೂ ಕೂಡ ಮಕ್ಕಳಿಗೆ ಸರಿಯಾದ ದಾರಿಯನ್ನ ತೋರಿಸ್ತಾ ಹೋಗುತ್ತೆ. ನಾನು ಪಂಚತಂತ್ರದ ಕಥೆಗಳು ಅಥವಾ ಸಣ್ಣ ಸಣ್ಣ ಕಥೆಗಳನ್ನ ಹೇಳೋದು, ಅಥವಾ ಈಗ ಇತ್ತೀಚೆಗೆ ತುಂಬಾ ಮೋರಲ್ ಸ್ಟೋರೀಸ್ ಅಂತ ಏನ್ ಕರೆದ್ವಿ ಇವಾಗ, ಅದನ್ನ ಹೇಳೋದ್ರ ಮುಖಾಂತರ ಮಕ್ಕಳಿಗೆ ಆ ದಿನದ ಶುರುನ ನಾನು ಆ ರೀತಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ.
0: ಒಂದೊಳ್ಳೆ ಅಭ್ಯಾಸ ಮ್ಯಾಮ್. ಹಾಗೇನೆ ಮೇಡಮ್, ಇವಾಗ ಮಕ್ಕಳು ತಪ್ಪು ಮಾಡೋದು ಅದು ಸಹಜ ಅಂತಾನೆ ಹೇಳಬಹುದು. ಮಕ್ಕಳ ತಪ್ಪು ಅಭ್ಯಾಸವನ್ನ ಸರಿಪಡಿಸುವ ಸರಿಯಾದ ವಿಧಾನ ಅಂತಂದ್ರೆ ಯಾವುದು?
1: ಮಕ್ಕಳು ಅಂದ್ಮೇಲೆನೆ ತಪ್ಪು ಮಾಡ್ತಾರೆ.
0: ಹೌದು,
1: ಅವ್ರಿನ್ನೂ ಈಗಿನ್ನೂ ಅವರು ಕಲಿಕೆಯ ಹಂತದಲ್ಲಿರೋದ್ರಿಂದ ನಿಜವಾಗ್ಲೂ ತಪ್ಪು ಮಾಡೇ ಮಾಡ್ತಾರೆ. ಆದ್ರೆ ಅದನ್ನ ನಾವು ಕೋಪದಿಂದಲೋ ಅಥವಾ ತುಂಬಾ ಅವ್ರಿಗೆ ಅಗ್ರೆಸಿವ್ ಇಂದನೋ ನಾವು ಅದನ್ನ ಇದು ಮಾಡೋದು ತಪ್ಪು. ಒಂದು ಪ್ರೀತಿಯಿಂದ ಸಹನೆಯಿಂದ ತಿದ್ದಬೇಕು. ಇದು ಕೇಳುಗರಲ್ಲಿ ಅನ್ಕೊಂತಾ ಇರ್ತಾರೆ ಏನಪ್ಪ ಅಂದ್ರೆ ಓ ಪ್ರೀತಿಯಿಂದ ಸಹನೆಯಿಂದ ಮಾಡು, ತಮಗೆ ಕೋಪ ನೆತ್ತಿಗೇರಿರುತ್ತೆ ಅಂತ. ನಿಜವಾಗ್ಲೂ ಹೌದು, ಸೇರಿರುತ್ತೆ, ನಾನಾದ್ರೂ ಒಪ್ಕೋತೀನಿ ಅದು. ಆದ್ರೆ ಅವ್ರಿಗೆ ಕರೆಕ್ಟಾಗಿ ಮಾರ್ಗದರ್ಶನ ಮಾಡೋದ್ರಿಂದ, ಇಲ್ಲ ಇದು ಮಾಡಿ ತಪ್ಪಲ್ವಾ ನೀನು ಅಂತ ಅವ್ರಿಗೆ ಹೇಳೋದ್ರಿಂದ, ಸರಳವಾಗಿ ವಿವರಿಸ

0: ಬೇಕು ನಾವು ಹಿಂಗ್ ಮಾಡಬಾರ್ದು ಹೀಗ್ ಮಾಡಬಾರ್ದು ಅಂತ ಅನ್ಬಿಟ್ಟು. ಹಾಗೇನೆ ಮಕ್ಕಳನ್ನ ಒಂದು ಒಳ್ಳೆ ಅಭ್ಯಾಸ ಮಾಡಿದಾಗ ನಾವು ಹೇಗೆ ಪ್ರೋತ್ಸಾಹಿಸಿರ್ತೀವೋ ಹಾಗೆ ತಪ್ಪು ಮಾಡಿದಾಗ್ಲೂ ಕೂಡ ನಾವು ಒಂದ್ ಸ್ವಲ್ಪ ಅವ್ರಿಗೆ ತಿದ್ದಿ ಹೇಳೋದು ಕೂಡ ನಮ್ಮ ಗುಣಗಳಾಗಿರುತ್ತೆ. ಅದು ಶಾಲೆಯಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬಹುದು. ಮತ್ತೆ ಪ್ರಶಂಸೆ ಅಂತ ನಾನು ಅವಾಗಲೇ ಒಂದು ಮಾತು ಯೂಸ್ ಮಾಡಿದ್ನಲ್ಲ, ಇದು ಕೂಡ ಒಂದು ಪರಿಣಾಮಕಾರಿ ವಿಧಾನ ಅವರ ತಪ್ಪು ಅಭ್ಯಾಸಗಳನ್ನ ಇದ್ಮಾಡೋದು. ಇದಕ್ಕೂ ಒಂದು ಚಿಕ್ಕದನ್ನ ಹೇಳ್ತೀನಿ. ನಾನು ಇಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ರೆಸಿಡೆನ್ಷಿಯಲ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲೂ ಕೂಡ ಈ ರೀತಿ ಒಂದು ಕ್ಲೀನಿಂಗ್ ಅನ್ನೋದು ಇರ್ತಾ ಇರಲಿಲ್ಲ ಅಲ್ಲಿನ ವಾಶ್ರೂಮ್ಸ್ಗಳಲ್ಲಿ. ಯಾವಾಗ ನಾವು ಅದನ್ನ ಒಂದು ಇನ್ಸ್ಟ್ರಕ್ಷನ್ಸ್ ತರ ಹೇಳ್ತೀವಿ, ಅವ್ರನ್ನೆಲ್ಲ ಒಂದ್ ಕಡೆ ಕರೆದ್ಬಿಟ್ಟು ಈ ರೀತಿ ಅಂತ ಅನ್ಬಿಟ್ಟು ಅವ್ರಿಗೆ ತಿಳಿಸ್ತಾ ಹೋಗ್ತೀವಿ, ಆ ಇನ್ಸ್ಟ್ರಕ್ಷನ್ಸ್ ಹೇಳ್ಬೇಕಾದ್ರೆ ಕ್ರಮಬದ್ಧವಾಗಿ ಹೇಳಿರ್ತೀವಿ, ಇಲ್ಲ ನೀವು ವಾಶ್ರೂಮ್ಸ್ನ ಈ ರೀತಿ ಯೂಸ್ ಮಾಡಬೇಕು, ಡಸ್ಟ್ಬಿನ್ ಅನ್ನ ಈ ರೀತಿ ಯೂಸ್ ಮಾಡಬೇಕು, ಊಟ ಆಗಿದ್ದಾದ್ಮೇಲೆ ಕ್ಯಾಂಟೀನ್ ಅಲ್ಲಿ ಈ ರೀತಿ ನೀವು ತಟ್ಟೆಗಳನ್ನ ಇಡಬೇಕು, ಈ ರೀತಿ ಅವ್ರಿಗೆ ಮೊದಲು ನಾವು ಆ ರೀತಿ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟು ಹಂಗೂ ತಪ್ಪಾಯ್ತಾ ಹೇಳೋ ಅಂತ ವಿಧಾನ, ಮತ್ತೂ ತಪ್ಪಾಯ್ತಾ ಇನ್ನೊಬ್ಬ ಮಗು ಹೇಗ್ ಮಾಡ್ತಾ ಇದ್ದಾನೆ ನೋಡು ಅಂತ ಅವ್ರನ್ನ ತೋರಿಸಿ ಉದಾಹರಣೆ ಕೊಡೋದ್ರ ಮೂಲಕ ನಿಜವಾಗ್ಲೂ ಆ ಮಗುವಿನ ತಪ್ಪು ಅಭ್ಯಾಸಗಳನ್ನ ಕಡಿಮೆ ಮಾಡಬಹುದು.
1: ಹೌದು ಮ್ಯಾಮ್, ಹಾಗೇನೆ ಈಗ ಉತ್ತಮ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಹೇಗೆ ಸಹಾಯ ಮಾಡುತ್ತೆ?
0: ಹೌದು, ಉತ್ತಮ ಅಭ್ಯಾಸ ಅನ್ನೋದು ಆ ಮಗುವಿನ ಒಂದು ಒಂದು ಓವರ್ಆಲ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಒಂದು ಚಿಕ್ಕ ಚಿಕ್ಕ ಬ್ಲಾಕ್ಗಳೆಲ್ಲ ಸೇರಿ ಹೇಗೆ ಒಂದು ದೊಡ್ಡದಾಗಿ ಒಂದು ಕಾಂಪ್ಲೆಕ್ಸ್ ರೀತಿನಲ್ಲಿ ನಿರ್ಮಾಣ ಆಗುತ್ತೋ, ಈ ಒಂದೊಂದು ಚಿಕ್ಕ ಚಿಕ್ಕ ಅಭ್ಯಾಸ ಚಿಕ್ಕ ಚಿಕ್ಕ ಶಿಸ್ತು ಕ್ರಮಗಳು ಆ ಮಗುವಿನ ವ್ಯಕ್ತಿತ್ವವನ್ನ ನಿರ್ಮಾಣವಾಗ್ತಾ ಹೋಗುತ್ತೆ, ಆ ಮಗುವಿನಲ್ಲಿ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ, ಮತ್ತೆ ನಾನು ಎಲ್ಲೇ ಹೋದ್ರೂ ನನಗೆ ಗೌರವ ಸಿಗುತ್ತೆ, ಮತ್ತೆ ಅವ್ರು ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಾನು ಯಶಸ್ವಿಯಾಗಿ ಮುಗಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಮತ್ತೆ ಯಾವಾಗ್ಲೂ ಕೂಡ ಒಂದು ಉತ್ತಮ ಆಲೋಚನೆಯನ್ನ ಮಾಡುತ್ತೆ, ಅದರ ನಡವಳಿಕೆನು ಕೂಡ ಬಿಹೇವಿಯರ್ ಕೂಡ ತುಂಬಾ ಚೆನ್ನಾಗಿದ್ದು, ಮತ್ತೆ ತನ್ನ ಜೀವನ ಶೈಲಿನ ಲೈಫ್ ಸ್ಟೈಲ್ನು ಕೂಡ ತುಂಬಾ ಉತ್ತಮಗೊಳಿಸೋ ಹಂಗೆ ಮಾಡ್ತಾ ಹೋಗುತ್ತೆ ಈ ಗುಡ್ ಹ್ಯಾಬಿಟ್ಸ್ ಅನ್ನೋದು. ಸೊ ಇದ್ರ ಮೂಲಕನೂ ಕೂಡ ನಾವು ಮಕ್ಕಳ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿ ಈ ಒಂದು ಸಮಾಜಕ್ಕೆ ಒಂದು ರೋಲ್ ಮಾಡೆಲ್ ವ್ಯಕ್ತಿಗಳಾಗಿ, ಒಂದು ಮಾದರಿಯಾಗಿರುವಂತ ವ್ಯಕ್ತಿಗಳಾಗಿ ಅವ್ರು ನಿಂತ್ಕೋತಾರೆ, ಬೆಳೀತಾರೆ ಅಂತ ನಾನಾದ್ರೂ ಹೇಳಿದ.
1: ಮ್ಯಾಮ್, ಇವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಏನಂದ್ರೆ ಈಗ ನಮ್ಮ ಜನಧ್ವನಿ ಕೇಳಿಕೊರಿಕಾಗ್ಲಿ ಅಥವಾ ಪೋಷಕರಿಗೆ ನೀವು ಒಂದು ಸಲಹೆ ನೀಡ್ತೀನಿ ಅಥವಾ ಒಂದು ಸಂದೇಶ ನೀಡ್ತೀನಿ ಅನ್ನೋದಾದ್ರೆ ಏನಂತ ಹೇಳ್ತೀರಾ?
0: ಸಲಹೆ ಸಂದೇಶ ಅನ್ನೋದಾದ್ರೆ ನಾನು ಹೇಳೋದು, ಮಕ್ಕಳು ರೋಬೋ ಅಲ್ಲ, ಇವುಗಳಿಗೆ ನಾವೇ ಒಂದು ಮೋಲ್ಡ್ ನ ಕೊಡ್ತೀವಿ, ಒಂದು ನಾವೇ ಒಂದು ಮಾದರಿಯಾಗಿ ನಿಂತ್ಕೋತೀವಿ. ಮಗು ಹೇಗಾಗಬೇಕು ಅನ್ನೋದು ನಮ್ಗೊಂದು ಕಲ್ಪನೆ ಇರಬೇಕು, ಅದಕ್ಕೆ ತಕ್ಕನಾಗಿರುವಂತ ಒಂದು ವಾತಾವರಣವನ್ನ ಕೊಡ್ತಾ ಹೋಗ್ಬೇಕು ನಾವು. ಮತ್ತೆ ಅದಕ್ಕೆ ಕೆಲವೊಂದು ಹೇಳುವಂತ ಕ್ರಮಗಳಿರುತ್ತೆ, ಅಥವಾ ಕೆಲವೊಂದಕ್ಕೆ ಒಂದ್ ಸರಿ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವೊಂದಕ್ಕೆ ಎರಡು ಮೂರು ಸರಿ ಹೇಳ್ಬೇಕು, ಈ ರೀತಿ ಇರುತ್ತೆ. ನಾನು ಎಲ್ಲಾ ಪೋಷಕರಲ್ಲಿ ಕೇಳೋದು ಮತ್ತೆ ಹೇಳೋದು ಏನಂದ್ರೆ, ನೀವಾಗಿಲ್ಲ ಅಂತ ಆ ಆಸೆಗಳನ್ನ ಮಗು ಮೇಲೆ ಹೇರಕ್ ಹೋಗ್ಬೇಡಿ. ಮಗು ಏನಾಗಕ್ಕೆ ಇಷ್ಟಪಡುತ್ತೋ ಅದನ್ನ ಹಾಗೆ ಆಗ್ಲಿ, ಆದ್ರೆ ಆಗುವಂತ ಅದ್ರಲ್ಲಿ ಪಾಸಿಟಿವ್ ಆಗಿರುವಂತ ತನ್ನ ಧನಾತ್ಮಕ ಚಿಂತನೆಗಳನ್ನ ಮಾಡೋ ತರ ನೀವು ಪ್ರೇರೇಪಣೆ ಮಾಡ್ತಾ ಬನ್ನಿ, ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದುತ್ತಾ ಬನ್ನಿ. ಹೇಳೋದು ನಮ್ಮ ಕರ್ತವ್ಯ ಆಗಿರುತ್ತೆ, ಮತ್ತೆ ನಾವು ಆ ವಾತಾವರಣವನ್ನ ಹೇಗ್ ನಿರ್ಮಿಸ್ತೀವಿ ಅನ್ನೋದ್ರ ಮೇಲೆ ನಿಜವಾಗ್ಲೂ ಈ ಮಕ್ಕಳನ್ನ ತುಂಬಾ ಇದಾಗಿ ಬೆಳೆಸ್ಬೋದು ಅನ್ನೋದನ್ನ ನಾನಾದ್ರೂ ತಿಳಿಸ್ತೆ. ಪೋಷಕರಿಗೆ ಮೊದಲು ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಮೊದಲು ಮೊಬೈಲ್ ಯೂಸ್ ಮಾಡೋದನ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ, ಮಕ್ಕಳಿಗೆ ಅಂತ ಸಮಯವನ್ನ ಕೊಡಿ. ನೀವು ಓದಿದ್ರೆ ಅವರು ಕೂಡ ಓದ್ತಾರೆ. ಮ್ಯಾಮ್, ನಾವೆಲ್ಲ ಕೆಲಸ ಮಾಡ್ತೀವಿ, ನಾವೇ ಸಾಕಾಗಿ ಬಂದಿರ್ತೀವಿ, ನಾವೇನು ಓದೋದು ಅಂತ ಕೇಳಿದ್ರೆ, ಅಟ್ಲೀಸ್ಟ್ ಒಂದು ಪೇಪರ್ ಓದಿ, ಅಲ್ಲಿ ಯಾವ್ದಾದ್ರು ಒಂದು ಬುಕ್ ಓದಿ. ನೀವು ಬುಕ್ ಇಟ್ಕೊಂಡು ಕುತ್ಕೊಳ್ಳಿ, ಅವರು ಕೂಡ ನಿಮ್ಮನ್ನ ನೋಡಿ ಅನ್ಸರಿಸ್ತಾರೆ. ಮತ್ತೆ ಓದುವಂತಹ ವಾತಾವರಣನ ನಿರ್ಮಾಣ ಮಾಡಿ, ಒಂದು ಓದೋಕೆ ಒಂದು ಚಂದದ ಜಾಗವನ್ನ ಮಾಡಿಕೊಡಿ. ಮತ್ತೆ ಪ್ರತಿದಿನ ಮಗು ಮಲ್ಗೋಕ್ಕೂ ಮುಂಚೆ ಒಂದು ಚಿಕ್ಕ ಕತೆಗಳನ್ನ ಹೇಳಿ. ಅದು ನೀವು ಕತೆ ಅಂದ ತಕ್ಷಣನೇ ಇದಾಗಿ ಅಲ್ಲ, ಆ ಮಗುಗೆ ಅರ್ಥ ಆಗೋ ರೀತಿನಲ್ಲಿ ಒಂದು ಪುಟ್ಟಾಣಿ ಕತೆಗಳನ್ನ ಹೇಳೋದ್ರ ಮುಖಾಂತರ ಆ ಮಗುಗೆ ಆ ದಿನದ ಎಲ್ಲಾ ಇದು ಕಡಿಮೆ ಆಗಿ ಆರಾಮಾಗಿ ನಿದ್ದೆ ಮಾಡುವಂತ ಇದನ್ನ ಕೊಡೋದು. ಮತ್ತೆ ಯಾರಿಗಾದ್ರೂ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೇಕು ಅಂದಾಗ ಆ ಪುಸ್ತಕವನ್ನ ಉಡುಗೊರೆ ಆಗಿ ಕೊಡೋದನ್ನ ವಾಡಿಕೆ ಮಾಡ್ಕೊಳ್ಳೋದ್ರ ಮುಖಾಂತರನು ಕೂಡ ಇದ್ ಮಾಡ್ಕೋಬಹುದು. ಮತ್ತೆ ಇನ್ನೂ ಒಂದು ಹೇಳೋದೇನಪ್ಪ ಅಂದ್ರೆ, ಹಿರಿಯರ ವರ್ತನೆ ನಿಜವಾಗ್ಲೂ ಮಕ್ಕಳ ಕಾಫಿ ಪುಸ್ತಕ ಆಗಿರುತ್ತೆ. ನಾವ್ ಹೇಗಿರ್ತೀವಿ ಅದು ಮಗುಗೆ ಪರಿಣಾಮ ಬೀರ್ತಾಗುತ್ತೆ. ಹಾಗಾಗಿ ನಿಮ್ಮ ನೋಡಿ ಆ ಮಗು ಕಲ್ತ್ಕೋತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲಾ ಕೇಳುಗರಿಗೆ ಹೇಳೋದೇನಂದ್ರೆ, ನಾನು ಪೋಷಕರು ಮತ್ತೆ ಈ ಟೀಚರ್ಸ್ ಮೇಲೆ ಜಾಸ್ತಿ ಇದು ಅವಲಂಬಿತ.

0: ಆಗಿರೋದ್ರಿಂದ ನಿಮ್ಮನ್ನ ನೋಡಿ ಮಗು ಅನುಕರಣೆ ಮಾಡ್ತಾ ಇರತ್ತೆ. ಹಾಗಾಗಿ ಮಗುವಿನ ಮುಂದೆ ಪ್ರತಿ ಮಾತು ಪ್ರತಿ ವರ್ತನೆ ತುಂಬಾ ಪರಿಣಾಮಕಾರಿಯಾಗಿದೆ. ಹಾಗಾಗಿ ನೀವು ಹೇಗಿರ್ತಿರೋ ಅದು ಮಗುಗೆ ಇಂಪಾರ್ಟೆಂಟ್.
1: ಒಳ್ಳೆ ಸಂದೇಶವನ್ನ ನೀಡಿದ್ರಿ ಮ್ಯಾಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಹೇಗೆ ಬೆಳೆಸಬಹುದು ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ನಿಮಗೆ
0: ನಿಮಗೂ ಸಹ ತುಂಬ ಧನ್ಯವಾದಗಳು. ಕೇಳುಗರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಉತ್ತಮ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವವನ್ನು ಸುಂದರಗೊಳಿಸಿ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡುವುದು ಬಹಳ ಮುಖ್ಯ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸುವುದು ಹೇಗೆ ಎಂಬ ವಿಷಯದ ಕುರಿತು HDKOTE ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 23ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
5: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
5: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
5: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಿನ್ನೆ ನಾವು ನೋಡಿದಂತೆ DVJ ಅವರು ದ್ವಂದ್ವಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದರು. ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು, ಸಂಗೀತ, ಅದೇ ರೀತಿಯಲ್ಲಿ ಶಂಖ, ಸೊ ಹೀಗೆ ದ್ವಂದ್ವಗಳು ಜೀವನದಲ್ಲಿ ತುಂಬಿರುತ್ತೆ ಅಂತ. ಅದೇ ರೀತಿಯ ಇನ್ನೊಂದು ರೀತಿಯ ದ್ವಂದ್ವದ ಬಗ್ಗೆ ಮುಂದಿನ ಮುಕ್ತಕದಲ್ಲಿ ನಾವು ನೋಡೋಣ. ಇದು 30ನೇ ಮುಕ್ತಕ. ಬ್ರಹ್ಮವೇ ಸತ್ಯ,
3: ಬ್ರಹ್ಮವೇ ಸತ್ಯ,
6: ಸೃಷ್ಟಿಯೇ ಮಿಥ್ಯ ಎನ್ನುವೊಡೆ,
3: ಸೃಷ್ಟಿಯೇ ಮಿಥ್ಯ ಎನ್ನುವೊಡೆ,
6: ಸಂಬಂಧವಿಲ್ಲವೇನಾ,
3: ಸಂಬಂಧವಿಲ್ಲವೇನಾ,
6: ವಿಷಯಯುಗಕ್ಕೆ,
3: ವಿಷಯಯುಗಕ್ಕೆ,
6: ನಮ್ಮ ಕಣ್ಮನಸುಗಳೇ,
3: ನಮ್ಮ ಕಣ್ಮನಸುಗಳೇ,
6: ನಮಗೆ ಸಟೆ ಪೇಳುವೊಡೆ,
3: ನಮಗೆ ಸಟೆ ಪೇಳುವೊಡೆ,
6: ನೆಮ್ಮುವುದು ಅದಾರನೋ ಮಂಕುತಿಮ್ಮ,
3: ನೆಮ್ಮುವುದು ಅದಾರನೋ ಮಂಕುತಿಮ್ಮ.
6: ಸೊ ಇದು ಇನ್ನೊಂದು ರೀತಿಯ ಬಹಳ ಗಹನವಾದಂಥ ದ್ವಂದ್ವದವನ್ನ ಇಲ್ಲಿ DVJ ಅವರು ಎತ್ತಿ ಹಿಡಿತಾ ಇದ್ದಾರೆ. ಯಾವುದು ಸತ್ಯ, ಯಾವುದು ಮಿಥ್ಯ ಅಂತ. ಸೊ ಸತ್ಯ ಅಂದ್ರೆ ನಿಜವಾದದ್ದು ಅದು ನಾವು ಕೇಳಿದೀವಿ, ಮಿಥ್ಯ ಅಂದ್ರೆ ಯಾವುದಿಲ್ಲವೋ ಅದು ಅಂತ. ಅಂದ್ರೆ ಆಕ್ಚುಲಿ ಸಾಪೇಕ್ಷವಾದಂಥದ್ದು, ಸಾಪೇಕ್ಷವಾದ ರೀತಿಯಲ್ಲಿ ನಾವು ನೋಡಿದಾಗ ಯಾವ್ದು ನಮಗೆ ಕಾಣಿಸುತ್ತೋ ಅದು ಮಿಥ್ಯ ಅಂತ ನಾವು ಹೇಳ್ತೀವಿ ಆ ಪದದ ಅರ್ಥವನ್ನು ನೋಡಿದಾಗ. ಸೊ ನಾವು ಒಂದು ಪ್ರಸಿದ್ಧವಾದಂಥ ಒಂದು ಹೇಳಿಕೆಯನ್ನು ನಾವು ಬಹುಶಃ ಕೇಳಿರ್ತೀವಿ, ತತ್ವಮಸಿ ಅಂತೆಲ್ಲ ನಾವು ಯಾವುದು ಮಹಾವಾಕ್ಯಗಳು ಅಂತ ಹೇಳಿ.

0: ಕರಿತೀವೋ ಅದೇ ರೀತಿಯ ಇನ್ನೊಂದು ಮಹಾವಾಕ್ಯ ಅಂತಂದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅನ್ನುವಂಥದ್ದನ್ನು ಶಂಕರಾಚಾರ್ಯರು ಹೇಳಿದ ಮಾತು. ಅದು ಮಹಾವಾಕ್ಯಗಳ ವರ್ಣನೆ ವಿವರಣೆಗೆ ಬಹಳ ಅನೇಕ ಸ್ಥಳಗಳಲ್ಲಿ ಬಳಕೆಯಾಗುವಂತಹ ಒಂದು ವಿವರಣೆ. ಸೊ ಬ್ರಹ್ಮ ಅನ್ನುವಂಥದ್ದು ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ. ಸೊ ಇದು ಬಹಳ ಆಳವಾದಂಥ ಒಂದು ವಿಚಾರಗಳಿಂದ ಕೂಡಿರುವಂತಹ ವೇದಾಂತದ ತಿರುಳನ್ನೇ ಇದು ಹೇಳುವಂಥ ಒಂದು ಮಾತು. ಅದರ ಬಹಳ ಪಾರಮಾರ್ಥಿಕ ಆಳಕ್ಕೆ ನಾವು ಇಳಿಯೋದು ಬೇಡ. ಅದು ಹೇಗೆ ಅಂದರೆ, ನಮಗೆ ಕಣ್ಣು ಕಾಣೋದು ಸತ್ಯವಾ ಅಲ್ವಾ ಅನ್ನೋದು ಪ್ರಶ್ನೆ. ನಮಗೆ ಕಣ್ಣು ಕಾಣೋದೆಲ್ಲ ನಿಜಾನ ಅಥವಾ ಅದರಲ್ಲಿ ಸತ್ಯ ಅಲ್ಲದೆ ಇರುವಂಥದ್ದು ಇರುತ್ತಾ ಅಂತ. ನಾನು ಆಗಲೇ ಈ ಮರೀಚಿಕೆ ಅದರ ಉದಾಹರಣೆ ಕೊಟ್ಟಿದ್ದೆ, ಮಿರಾಜ್. ಅದು ನಾವು ಬೇಸಿಗೆ ಕಾಲದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ನಮಗೆ ನೀರಿದ್ದಂಗೆ ಕಾಣಿಸುತ್ತೆ, ಅದರಲ್ಲಿ ಆ್ಯಕ್ಚುಲಿ ನೀರೇ ಇರಲ್ಲ. ಸೊ ನಮ್ಮ ಕಣ್ಣು ನಮಗೆ ಹೇಳ್ತಾ ಇದೆ ಅಲ್ಲಿ ನೀರಿದೆ ಅನ್ನೋ ರೀತಿಯಲ್ಲಿ. ನಮ್ಮ ಮನಸ್ಸು ನೀರನ್ನು ನೋಡಿರುತ್ತಲ್ಲ. ಸೊ ಈ ರೀತಿಯಲ್ಲಿ ಹೊಳಿತಾ ಇರುವಂಥ ಒಂದು ಸರ್ಫೇಸ್ ನಮಗೆ ಕಾಣಿಸಿದ್ರೆ ಅದು ನೀರು ಅಂತ ಮನಸ್ಸು ಕೂಡ ಭ್ರಮಿಸುತ್ತೆ. ಸೊ ನಮ್ಮ ಕಣ್ಣು ಏನೋ ಒಂದು ಹೇಳ್ತು, ನಮ್ಮ ಮನಸ್ಸು ಏನನ್ನೋ ಒಂದು ಭ್ರಮಿಸ್ತು, ಇದಿರಬಹುದೇನೋ ಅಂತ. ಆದರೆ ಹತ್ತಿರ ಹೋಗಿ ನೋಡಿದಾಗ ಅದು ಸಟ್ಟೆ, ಅದು ಸುಳ್ಳಾಯಿತು, ಅಲ್ಲಿ ನೀರಿಲ್ಲ, ಅಲ್ಲಿ ಬರೀ ಮರೀಚಿಕೆ ಇತ್ತು. ಸೊ ನಮ್ಮ ಕಣ್ಣು ನಮ್ಮ ಮನಸ್ಸುಗಳೇ ನಮಗೆ ನಿತ್ಯ ಜೀವನದಲ್ಲಿ ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಸುಳ್ಳು ಹೇಳ್ತಾ ಇದೆಯಲ್ಲ, ಯಾವುದನ್ನು ನಾವು ನಂಬಬೇಕು? ಇದು ನಿತ್ಯ ಜೀವನದಲ್ಲಿ ನಮ್ಮ ನಡವಳಿಕೆ, ನಮ್ಮ ನಿತ್ಯದ ವ್ಯವಹಾರದಲ್ಲಿ ಆಗುವಂಥದ್ದು. ಅದನ್ನು ನಾವು ಉದಾಹರಣೆಯಾಗಿ ಕೊಡ್ತಾ ಇರುವಂಥದ್ದು ಪಾರಮಾರ್ಥಿಕವಾಗಿಯೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ, ಅದು ಸಂದೇಹವಾಗಿಯೇ ಉಳಿದಿದೆ. ಅದೇನು ಅಂತಂದರೆ, ನಾವು ಹೇಳೋದಂಗೆ ಬ್ರಹ್ಮ ಅನ್ನುವಂಥ ಒಂದು ಸೃಷ್ಟಿಕರ್ತ ಅನ್ನುವಂಥ ಒಂದು ಶಕ್ತಿ, ಅದು ಸತ್ಯ. ಆದರೆ ಅದು ನಮ್ಮ ಕಣ್ಣು ಕಾಣ್ತಿಲ್ಲ. ಈ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಕಣ್ಣು ಕಾಣ್ತಾ ಇರುವಂಥದ್ದು ಏನು? ನಮ್ಮ ಕಣ್ಣು ಕಾಣ್ತಿರುವಂಥದ್ದು ಜಗತ್ತು. ಏನು ಸೃಷ್ಟಿಕರ್ತ ಅನ್ನುವಂಥ ಒಂದು ಸೃಷ್ಟಿ ಮಾಡಿದಾನೋ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾದರೆ ನಾವು ಅಂದ್ಕೊಂಡಂಗೆ ಸೃಷ್ಟಿಕರ್ತ ಯಾಕೆ ಕಾಣಿಸ್ಬಾರ್ದಿತ್ತು? ಕಾಣಿಸ್ಬಹುದಿತ್ತಲ್ವಾ? ಕಾಣಿಸ್ತಾ ಇಲ್ಲ. ಸೊ ಸೃಷ್ಟಿಕರ್ತ ಸತ್ಯನೋ ಅಥವಾ ಈ ಸೃಷ್ಟಿ ನಮ್ಮ ಕಣ್ಣೆದುರು ಕಾಣಿಸ್ತಾ ಇರೋದು ಅದು ಸತ್ಯನೋ? ಅವೆರಡಕ್ಕೂ ಎರಡು, ಯುಗ ಅಂತಂದರೆ ಎರಡು ಅಂತ ಜೋಡಿ. ನಾವು ರೇಡಿಯೋದಲ್ಲೆಲ್ಲ ಕೇಳಿರ್ತೀವಿ ಯುಗಳ ಗೀತೆ, ಯಾವುದೋ ಚಿತ್ರಗೀತೆ ಯುಗಳ ಗೀತೆ ಅಂದರೆ ಇಬ್ಬರು ಹಾಡಿರೋವಂಥದ್ದು ಅಂತ. ಸೊ ಹಾಗೆ ಈ ವಿಷಯ ಯುಗಕ್ಕೆ ಯಾವುದು ಎರಡು ವಿಷಯಗಳು? ಬ್ರಹ್ಮ ಮತ್ತು ಸೃಷ್ಟಿ. ಅಂದರೆ ಒಂದು ರೀತಿಯಲ್ಲಿ ತಂದೆ ಮತ್ತು ಮಗ, ಒಂದು ರೀತಿಯಲ್ಲಿ ಸೃಷ್ಟಿಕರ್ತ ಮತ್ತು ಅವನ ಸೃಷ್ಟಿಯ ಕಾರ್ಯ. ಸೊ ಈ ಎರಡಕ್ಕೆ ಸಂಬಂಧವಿದೆಯಾ? ನಾವು ಅಂದ್ಕೊಂಡಂಗೆ ಸೃಷ್ಟಿಕರ್ತನಾದಂಥ ಪರಬ್ರಹ್ಮ ಶಕ್ತಿ ಅದು ಸೃಷ್ಟಿಯ ಹೊರಗೆ ಒಳ ನಮ್ಮ ಕಣ್ಣಿಗೆ ಕಾಣುವಂಥ ಎಲ್ಲ ವಸ್ತುಗಳಲ್ಲೂ ಇದೆ, ಎಲ್ಲ ವಸ್ತುಗಳ ಹೊರಗೂ ಇದೆ, ಒಳಗೆ ಹೊರಗೆ ಎರಡೂ ಕಡೆ ವ್ಯಾಪಿಸ್ಕೊಂಡಿದೆ ಅಂತ. ಆದರೆ ಆ ಸೃಷ್ಟಿಯ ಕರ್ತೃ ನಮಗೆ ಕಾಣಿಸ್ತಾ ಇಲ್ಲ, ಕೇವಲ ಸೃಷ್ಟಿ ಮಾತ್ರ ಕಾಣಿಸ್ತಾ ಇದೆ. ಈ ಎರಡಕ್ಕೆ ಸಂಬಂಧ ಏನು? ಇವೇನಾದರೂ ಇದೆಯಾ? ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ವಸ್ತುಗಳು ಸತ್ಯವಾ ಅಥವಾ ಅದು ಮಿಥ್ಯೆಯಾ ಅಂತ ಇಲ್ಲಿ ಪ್ರಶ್ನೆ. ಇದನ್ನೇ ಮುಂದಿನ ಮುಕ್ತಕದಲ್ಲೂ ಕೂಡ ಇನ್ನಷ್ಟು ಮುಂದುವರಿಸ್ತಾರೆ, ಅದನ್ನು ಈಗ ನೋಡೋಣ. ಬಚ್ಚಿಟ್ಟುಕೊಂಡಿಹುದೇ ಸತ್ಯ ಮಿಥ್ಯೆಯ ಹಿಂದೆ,
1: ಸತ್ಯ ಮಿಥ್ಯೆಯ ಹಿಂದೆ
0: ನಚ್ಚುವುದೇ ಮರೆಯೊಳ್,
1: ನಚ್ಚುವುದೇ ಮರೆಯೊಳ್
0: ಇಹುದನೇ ಸತ್ಯವೆಂದು,
1: ಇಹುದನೇ ಸತ್ಯವೆಂದು
0: ಅಚ್ಚರಿಯ ತಂತ್ರವಿದು,
1: ಅಚ್ಚರಿಯ ತಂತ್ರವಿದು
0: ಬ್ರಹ್ಮ ಸೃಷ್ಟಿಗಳೇಕೋ,
1: ಬ್ರಹ್ಮ ಸೃಷ್ಟಿಗಳೇಕೋ
0: ಮುಚ್ಚಿಹವು ಸಾಜತೆಯ ಮಂಕುತಿಮ್ಮ,
1: ಮುಚ್ಚಿಹವು ಸಾಜತೆಯ ಮಂಕುತಿಮ್ಮ.
0: ಸೊ ಇಲ್ಲಿ ನಾವು ಚಿಕ್ಕವರಾಗಿದ್ದಾಗ ಬಚ್ಚಿಟ್ಕೊಳ್ಳೋ ಆಟ ಆಡ್ತಿದ್ವಿ, ಐಸ್ ಪೈಸ್ ಅಲ್ವಾ. ಯಾರೋ ಒಬ್ರು ಔಟ್ ಆಗಿರ್ತಾರೆ, ಅವರೊಂದು 50 100 ಎಣಿಸ್ಬೇಕು, ಉಳಿದವರೆಲ್ಲ ಬಚ್ಚಿಟ್ಕೊಳ್ತಾರೆ. ಯಾರನ್ನ ಇವ್ರು ಕಾಣಿಸ್ಬಿಡ್ತಾರೋ ಅವ್ರು ಓಡ್ ಬಂದು ಅವ್ರ ಐಸ್ ಪೈಸ್ ಅಂತಾರೆ, ಅವ್ರ ಔಟು. ಇದು ಈ ಆಟವನ್ನು ಆಡಿದ್ವಿ ಅಲ್ವಾ. ನಾವು ಚಿಕ್ಕವರಾಗಿದ್ದಾಗ ಒಂದೇನೋ ತಮಾಷೆಯಾದಂಥ ಒಂದು ಇದನ್ನು ಮಾಡ್ತಾ ಇದ್ವಿ, ಟ್ರಿಕ್ಕು. ಅದೇನು ಅಂತಂದರೆ, ಈಗ ನಾನು ಸಪೋಸ್ ಬಿಳಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅನ್ಕೊಂಡು, ಬಿಳಿ ಅಂಗಿ, ಬಚ್ಚಿಟ್ಕೊಳ್ಳೋಕೆ ಮುಂಚೆ ಯಾರೋ ಒಬ್ಬ ಔಟಾದ ಅವನು ಎಣಿಸ್ತಾ ಇದ್ದಾನೆ, ನಾನು ಬಿಳಿ ಅಂಗಿ ಹಾಕ್ಕೊಂಡು ಬಚ್ಚಿಟ್ಕೊಳ್ಳೋಕೆ ಹೋಗಿದ್ದೀನಿ, ನನ್ನ ಫ್ರೆಂಡ್ ನೀಲಿ ಅಂಗಿ ಹಾಕ್ಕೊಂಡಿರ್ತಾನೆ, ನಾನೇನು ಮಾಡ್ತೀನಿ ಬಚ್ಚಿಟ್ಕೊಂಡಿದ್ದಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡೋದು, ನಾನು ನೀಲಿ ಹಂಗೆ

0: ಹಾಕೊಂಡ್ಬಿಡ್ತೀನಿ. ನೀಲಿ ಅಂಗಿಯನ್ನು ಮಾತ್ರ ಕಾಣಿಸೋ ಹಂಗೆ ಎಲ್ಲೋ ಕೂತ್ಕೊಳ್ಳೋದು. ಈ ಔಟ್ ಆಗಿದ್ದವನು ಏನು ಮಾಡ್ತಾನೆ, ನೀಲಿ ಅಂಗಿಯನ್ನು ನೋಡ್ತಾನೆ. ಮೊದಲು ನೀಲಿ ಅಂಗಿ ಹಾಕ್ಕೊಂಡಿದ್ದಿದ್ದು ಬೇರೆ ಯಾರೋ, ಸೊ ಹಾಗಾಗಿ ಅವನ ಹೆಸರು ಹೇಳಿಬಿಟ್ಟು ನೀನು ಔಟು ಅಂತಾನೆ. ಆಗ ನಾನೇನು ಮಾಡ್ತೀನಿ, ನಾನು ಹೊರಗೆ ಬಂದುಬಿಟ್ಟು ಅದು ನೀನು ತಪ್ಪು ಮಾಡಿದ್ಯಪ್ಪ, ತಿರ್ಗಾ ನೀನೇ ಔಟು, ಸೊ ನೀನೇ ತಿರ್ಗಾ ಎಣಿಸು. ಸೊ ಸತ್ಯ ಬಚ್ಚಿಟ್ಕೊಂಡಿದೆ. ಹೊರಗಡೆಯಿಂದ ಕಾಣಿಸೋರಿಗೆ ಏನು ಕಾಣಿಸುತ್ತೆ, ಹೊರಗಿರೋಂಥದ್ದು ಮಾತ್ರ ಕಾಣಿಸುತ್ತೆ. ಸೊ ಮಿಥ್ಯೆ ಹೊರಗಡೆ ಇದ್ದು ಸತ್ಯ ಒಳಗಡೆ ಇದೆ ಅನ್ನೋ ರೀತಿಯಲ್ಲಿ ಈ ಜಗತ್ತು ಅಂತ. ನಾವೆಲ್ಲ ಇನ್ನೊಂದು ಮಾಡ್ತೀವಿ, ಸಣ್ಣ ಮಕ್ಕಳ ಜೊತೆ ನಾವು ಆಟ ಆಡುವಾಗ ಏನೋ ಒಂದು ಚಾಕ್ಲೇಟ್ ಇದೆ ಅಂತ ಅನ್ಕೋಣ. ಎಲ್ಲರೂ ತಮಾಷೆಯಾಗಿ ಮಕ್ಕಳಿಗೆ ಮಾಡೋವಂಥದ್ದೇ ಇದು. ಒಂದು ಚಾಕ್ಲೇಟ್ ಇರುತ್ತೆ, ಅದನ್ನು ನಾವು ಎಷ್ಟೋ ಸರ್ತಿ ಏನು ಮಾಡ್ತೀವಿ, ನಮ್ಮ ಕೈ ಒಳಗಡೆ ಮುಷ್ಟಿ ಒಳಗಡೆ ಹಿಂಗೆ ಹಿಡ್ಕೊಂಡ್ಬಿಡ್ತೀವಿ. ಯಾವುದ್ರಲ್ಲಿದೆ ಅಂತ ಮಗುಗೆ ಗೊತ್ತಿಲ್ಲ. ಮಗುಗೆ ಏನು ಹೇಳ್ತೀವಿ, ನಿನ್ನ ಕೈ ನೋಡು, ಯಾವ ಕೈಯಲ್ಲಿ ಚಾಕ್ಲೇಟ್ ಇದೆಯೋ ಅದನ್ನು ಹುಡುಕು ನೋಡೋಣ ಅಂತ. ಎರಡೂ ಮುಷ್ಟಿಯನ್ನು ನಾವು ಮುಚ್ಚಿಟ್ಕೊಂಡ್ಬಿಟ್ಟಿದ್ದೀವಿ, ಯಾವುದರೂ ಒಂದರಲ್ಲಿ ಮಾತ್ರ ಚಾಕ್ಲೇಟ್ ಇದೆ ಅಲ್ವಾ. ಸೊ ಈ ಥರ ಆಟಗಳು ನಾವು ಸಾಕಷ್ಟು ಆಡಿದ್ದೀವಿ. ಸತ್ಯ ಅಂದರೆ ನಾವು ಏನನ್ನು ಹುಡುಕ್ತಾ ಇದ್ದೀವೋ ಅದನ್ನು ಎಲ್ಲೋ ಬಚ್ಚಿಟ್ಟಿರೋಂಥ ಸಂದರ್ಭಗಳು ನಮಗೆ ಅನೇಕ ಬರ್ತವೆ. ಈ ಥರದ ಅಚ್ಚರಿಯ ತಂತ್ರವನ್ನು ನಾವು ಆಟದಲ್ಲಿ ಉಪಯೋಗಿಸಿರೋಂಥದ್ದು ನಮಗೆಲ್ಲ ಗೊತ್ತು. ಡಿ ವಿ ಜಿಯವರು ಹೇಳ್ತಿದ್ದಾರೆ, ಬ್ರಹ್ಮ ಮತ್ತು ಸೃಷ್ಟಿ ಈ ಎರಡು ಕೂಡ ನಮ್ಮ ಜೊತೆ ಈ ಥರ ಆಟ ಆಡ್ತಾ ಇದೆಯೋ ಏನೋ ಅಂತ. ಸೊ ನಮ್ಮ ಒಳಗೆ ಅಂತರ್ಯಾಮಿಯಾಗಿರೋಂತಹ ಆ ಶಕ್ತಿಯನ್ನು ನಾವು ಎಷ್ಟೋ ಸರ್ತಿ ಗುರುತಿಸ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಪರಂಪರೆಯಲ್ಲಿ ಅತ್ಯಂತ ದೊಡ್ಡ ವಿದ್ಯೆ ಅಂತ ಹೇಳಿರುವಂಥದ್ದು ಈ ಆತ್ಮವಿದ್ಯೆಯನ್ನು. ಮೊದಲಿಂದ ನೋಡ್ತಾ ಬಂದಿರೋ ಹಾಗೆ ಎಲ್ಲ ವೇದಗಳನ್ನು ಯಾರೋ ಓದ್ಬಿಟ್ಟಿದ್ದಾರೆ ಅಂತ ಅನ್ಕೋಣ, ಎಲ್ಲ ಶಾಸ್ತ್ರಗಳನ್ನು ಅವರು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅಂತ ಅನ್ಕೋಣ, ಏನೇನು ಅವಾಗಿನ ಕಾಲಕ್ಕೆ ಏನೇನಿತ್ತೋ ಗಣಿತ ಇತ್ಯಾದಿಗಳೆಲ್ಲ ಎಲ್ಲ ಕಲ್ತಿದ್ದಾರೆ, ಸಕಲ ಶಾಸ್ತ್ರ ಪಾರಂಗತರು. ಇವಾಗಿನ ಕಾಲಕ್ಕೆ ಬರೋಣ, ಈಗಲೂ ಅಷ್ಟೇ ಸೈನ್ಸು ಮ್ಯಾಥ್ಸು ಎಲ್ಲವನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೋಣ. ನಮ್ಮ ಪರಂಪರೆಯ ಗಣನೆ ಹೇಗಪ್ಪ ಅಂತಂದರೆ, ಅವರ ಜ್ಞಾನ ಎಷ್ಟೇ ಯೂನಿವರ್ಸಿಟಿಗಳಲ್ಲಿ ಅವರು ಅಧ್ಯಯನ ಮಾಡಿದರೂ ಕೂಡ ಎಲ್ಲಿವರೆಗೆ ಅವರು ತಮ್ಮ ಬಗ್ಗೆ ತಿಳ್ಕೊಂಡಿರಲ್ವೋ ಅಲ್ಲಿವರೆಗೂ ಅವರು ಜ್ಞಾನಿ ಅಲ್ಲ ಅಂತಲೇ. ಅಕ್ಷರಜ್ಞಾನ ಇರಬಹುದು, ಶಾಸ್ತ್ರ ಪಾಂಡಿತ್ಯ ಇರಬಹುದು, ಸೈಂಟಿಫಿಕ್ ನಾಲೆಡ್ಜ್ ಇರಬಹುದು, ಆದರೆ ಆತ್ಮಜ್ಞಾನ ಅನ್ನೋದನ್ನೇ ಹೇಳ್ತೀವಿ, ಆ ಆತ್ಮಜ್ಞಾನವೇ ಪರಮಜ್ಞಾನ ಅಂತ ನಮ್ಮ ನಂಬಿಕೆ. ಅದನ್ನೇ ನಮ್ಮ ಉಪನಿಷತ್ತುಗಳಲ್ಲಿ ಪರಾವಿದ್ಯಾ ಅಂತ ಕರೀತಾರೆ. ಬೇರೆ ಎಲ್ಲ ಅಪರಾವಿದ್ಯೆಗಳು ಈ ಭೂಮಿಗೆ ಜಗತ್ತಿಗೆ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥದ್ದು, ಪಾರಮಾರ್ಥಿಕವಾದಂತಹ ವಿಚಾರಗಳನ್ನು ಒಳಗೊಂಡಂಥದ್ದು ಆ ಪರಾವಿದ್ಯ. ಅದು ಹೊರಗಡೆ ಇರೋ ಜಗತ್ತನ್ನು ತಿಳ್ಕೊಳ್ಳೋದ್ರಿಂದ ಗೊತ್ತಾಗಲ್ಲ, ನನ್ನೊಳಗಡೆ ಇರೋಂಥ ಶಕ್ತಿಯನ್ನು ಪರಮಾತ್ಮನ ಆ ಅಂಶವನ್ನು ನಾನು ಅರ್ಥ ಮಾಡ್ಕೊಳ್ಳೋದ್ರಿಂದ ಮಾತ್ರ ಗೊತ್ತಾಗುತ್ತೆ. ಆದರೆ ಆ ಅಂಶ ಒಳಗಡೆ ಇದೆ, ಅದರ ಸುತ್ತೂರು ಈ ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಅಹಂಕಾರ, ಸೊ ಹೀಗೆ ಈ ಎಲ್ಲ ಪದರಗಳು ಅದನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಒಳಗಡೆ ಇರೋಂಥ ಸತ್ಯ ಬೇರೆ ಬೇರೆ ವಿಚಾರಗಳಿಂದ ಅದು ಆವರಿಸ್ಕೊಂಡಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಅಂತಹ ಅಚ್ಚರಿಯ ಆಟ ಬ್ರಹ್ಮ ನಮ್ಮ ಜೊತೆ ಆಡ್ತಿದ್ದಾನೇನೋ ಅನ್ನೋ ರೀತಿಯಲ್ಲಿದೆ ಅನ್ನೋದು ಇದರ ಇಂಗಿತ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 23ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ನಮ್ಮಲ್ಲಿ ಇದರಿಂದ ಬೀಸು ಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬೀಸುಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಒಂದಲ್ಲ ಒಂದು ಮನೆಗಳಲ್ಲಿ ರಾಗಿ ಬೀಸುವ ಕಲ್ಲಿನ ಶಬ್ದ ಜೊತೆಗೆ ಜಾನಪದ ಹಾಡುಗಳು ಕೇಳಿ ಬರುತ್ತಿದ್ದವು. ಅದರಲ್ಲೂ ವಿಶೇಷವಾಗಿ ಸಾಯಂಕಾಲ ಬೆಳದಿಂಗಳ ತಂಗಾಳಿಯಲ್ಲಿ ಬೀಸುವ ಕಲ್ಲಿನ ಹಾಡುಗಳು ಜೊತೆ ಜೊತೆಗೆ ಜಾನಪದ ಹಾಡುಗಳು, ವೀರಖ್ಯಾತ ರಾಯನ ಹಾಡುಗಳು, ಸೋಬಾನೆ ಪದಗಳು ಎಲ್ಲೆಡೆ ತೇಲಿ ಬರುತ್ತಿದ್ದವು. ಒಂದಿಲ್ಲೊಂದು ಮನೆಯಲ್ಲಿ ಬೆಳಗಿನ ಜಾವದವರೆಗೂ ಕೇಳಿ ಬರುತ್ತಿದ್ದ ಆ ಕಾಲವದು. ಬೀಸುವ ಕಲ್ಲಿನ ಹಾಡುಗಳು ಒಬ್ಬರಿಂದ ಮತ್ತೊಬ್ಬರಿಗೆ, ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬರುತ್ತಿದ್ದ ಕಾಲವದು. ಇಂದು ಹಾಡುವವರಿಲ್ಲ. ಕಾರಣ, ಬೀಸುವ ಕಲ್ಲು ಬಿಟ್ಟು ಹಿಟ್ಟಿನ ಗಿರಣಿಗೆ ಮಾರು ಹೋಗಿದ್ದಾರೆ. ಕಾರಣ, ಬೇಗ ಹಾಗೂ ಕಷ್ಟಪಡುವುದು ಬೇಡವೆಂದು. ಬೀಸುವ ಕಲ್ಲಿನ ಜೊತೆಗೆ ಹಾಡುಗಳು ನಮ್ಮಜ್ಜಿಯ ಕಾಲಕ್ಕೆ ಕೊನೆಗೊಂಡಿವೆ. ಹಳ್ಳಿಗಳಲ್ಲಿ ಉಪಯೋಗದಲ್ಲಿದ್ದ ಹಿಟ್ಟು ಬೀಸುವ ಕಲ್ಲಿನಲ್ಲಿ ಎರಡು ಕಲ್ಲಿನ ವೃತ್ತಗಳಿರುತ್ತವೆ. ಅದಕ್ಕೆ ಮೇಲಿನ ಕಲ್ಲಿನ ವೃತ್ತಕ್ಕೆ ಒಂದು ಮರದ ಗೂಟವಿರುತ್ತದೆ. ಕೆಳಗಿನ ಕಲ್ಲಿನ ಮಧ್ಯೆ ಒಂದು ಕಬ್ಬಿಣದ ಚಿಕ್ಕ ಮೊಳೆಯಿರುತ್ತದೆ. ಇದರ ಮೇಲೆ ವೃತ್ತಾಕಾರದ ಮೇಲಿನ ಕಲ್ಲು ಅದರ ಮೇಲೆ ಸರಿಯಾಗಿ ಕುಳಿತುಕೊಳ್ಳುತ್ತದೆ. ರಾಗಿ ಕಲ್ಲಿನಲ್ಲಿ ಬೀಸಲು ಇಬ್ಬರು ಇರುತ್ತಾರೆ. ಒಬ್ಬರು ಬೀಸಬಹುದು. ಮೊದಲು ಈ ಬೀಸುವ ಕಲ್ಲನ್ನು ಒಂದು ಗೋಣಿತಟ್ಟಿನ ಮೇಲೆ ಹರಡಿದ ಬಿಳಿಯ ದಪ್ಪ ಬಟ್ಟೆಯ ಮೇಲೆ ಇಡಬೇಕು. ಬೀಸುವಾಗ ಬಲಗೈಯಲ್ಲೋ ಅಥವಾ ಎಡಗೈಯಲ್ಲೋ ಒಂದು ಮುಷ್ಟಿ ಧಾನ್ಯವನ್ನು ಕಲ್ಲಿನ ಬಾಯಲ್ಲಿ ಹಾಕಬೇಕು. ನಿಧಾನವಾಗಿ ಕಲ್ಲನ್ನು ತಿರುಗಿಸಬೇಕು. ಕಾಳು ಚೆನ್ನಾಗಿ ಪುಡಿಯಾಗಿದೆ ಎಂಬುದನ್ನು ಖಾತ್ರಿ ಮಾಡಿಕೊಂಡ ಮೇಲೆ ಸ್ವಲ್ಪ ಜೋರಾಗಿ ಬೀಸಬಹುದು. ಯಾವುದೇ ಅಕ್ಷರವಿದ್ಯೆ ಗೊತ್ತಿಲ್ಲದೆ ನಮ್ಮ ಸ್ಮೃತಿ ನೆನಪುಗಳಿಂದ ತಲೆ ತಲಾಂತರಗಳಿಂದ ಉಳಿದುಕೊಂಡಿದ್ದ ಜಾನಪದ ಕಲೆ ಸಂಸ್ಕೃತಿ ಬೀಸು ಕಲ್ಲಿನ ಜೊತೆಗೆ ನಶಿಸುತ್ತಿದೆ. ಇಂದಿನ ಮಹಿಳೆಯರಿಗೆ ಹಾಡುಗಳು ಬರುತ್ತಿಲ್ಲ, ರಾಗಿ ಬೀಸೋದು ಗೊತ್ತಿಲ್ಲ. ಇಂದು ಯೋಗಾಸನ ತರಗತಿಗಳಲ್ಲಿ ಬೀಸುವ ಕಲ್ಲಿನ ರೀತಿ ಕುಳಿತು ಆಸನ ಹಾಕಿ ಬೀಸು ಕಲ್ಲಿನ ರೀತಿ ಕೈ ತಿರುಗಿಸುವುದು ಕಲಿಸುತ್ತಿದ್ದಾರೆ. ಅಂದು ಇಷ್ಟೆಲ್ಲ ಕೆಲಸ ಮಾಡುತ್ತಿದ್ದರೆ ಯಾವ ಕಾಯಿಲೆಯೂ ಬರುತ್ತಿರಲಿಲ್ಲ. ಅದಕ್ಕೆ ಕೆಲವು ಗಾದೆಗಳು ಉಂಟು. ಇಟ್ಟಂ ತಿಂದಂ ಬೆಟ್ಟಂ ಕಡಿದಂ, ಇಟ್ಟಂ ಬಿಟ್ಟಂ ಕೆಟ್ಟಂ. ರಾಮ ರಾಜ್ಯ ಆಳಿದರೂ ರಾಗಿ ಬೀಸೋದು ತಪ್ಪಲಿಲ್ಲ. ಕುಟ್ಟಲಾರದವಳಿಗೆ ಕೂಳಿಲ್ಲ, ಬೀಸಲಾರದವಳಿಗೆ ಹಿಟ್ಟಿಲ್ಲ. ನೆಂಟರು ಬಿಕ್ಕಿ ಬಿಕ್ಕಿ ಅತ್ತರೆ ಬೀಸುವ ಕಲ್ಲು ತಿರುಗಿತೆ. ಎಷ್ಟೊಂದು ಸುಂದರವಾದ ಗಾದೆಗಳು. ಬೀಸುವ ಕಲ್ಲು ಕೊಟ್ಟವರಿಗೆ ಸಕಲ ಸೌಭಾಗ್ಯ ಬರಲಿ. ಅಂಥವರ ಮನೆಗೆ ಮಲ್ಲಿಗೆ ಮುಡಿಯುವ ಸೊಸೆ ಬರಲಿ. ಮತ್ತೆ ಬೀಸುವ ಭಾಗ್ಯದ ಜೊತೆಗೆ ನಮ್ಮ ಜಾನಪದ ಕಲೆ ಹಾಡುಗಳು ಚಿರವಾಗಿ ಮುಂದಿನ ಪೀಳಿಗೆಗೆ ಉಳಿಯುವಂತಾಗಲಿ. ಇಲ್ಲಿ ಬೀಸುವ ಕಲ್ಲಿನ ಮಹತ್ವವನ್ನು ಹಳ್ಳಿಯಲ್ಲಿನ ಕೆಲವು ಮಹಿಳೆಯರು ತಿಳಿಸಿರುವ ಇದೊಂದು ಉಪಯುಕ್ತ ಮಾಹಿತಿ ನಿಜಕ್ಕೂ ನಮ್ಮೆಲ್ಲರಲ್ಲಿ ಸದಾ ಉಳಿಯುವಂತಾಗಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬೀಸುಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಬೀಸುಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು

0: 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ, ಜನಧ್ವನಿ ಯಶೋಗಾಥೆ ಕುರಿತು ಜನಧ್ವನಿ ನಿರಂತರ ಕೇಳುಗರಾದ ನಂಜನಗೂಡಿನ ಶ್ರೀಯುತ ಯೋಗೇಂದ್ರ ಪ್ರಸಾದ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಬಾನುಲಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಕೇಳುಗರಾದ ಹೆಚ್ ಡಿ ಕೋಟೆ ತಾಲೂಕಿನ ತುಂಬಸುಗೆ ಗ್ರಾಮದ ಶ್ರೀಯುತ ಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಜನಧ್ವನಿ ಒಂದು ಕಾರ್ಯಕ್ರಮಗಳ ಅನಿಸಿಕೆ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಜನಧ್ವನಿ ನೀವು ಕೇಳ್ತಾ ಇರೋದು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್.
1: ನನ್ನ ಹೆಸರು ಚಂದ್ರ ಅಂತ. ಗಾರೆ ಕೆಲಸ ಮಾಡ್ತಿದ್ರೆ ಇಲ್ಲಿಗೆ ಅಲ್ವಾಯ್ತಲ್ಲ.
0: ತುಂಬಾ ಖುಷಿ ಆಯ್ತು ಸರ್. ಮನೇಲಿ ಯಾರ್ಯಾರಿದ್ದೀರಿ ಸರ್ ನೀವು?
1: ನಾನು, ನಮ್ಮ ಮಿಸ್ಸಸ್, ನಮ್ಮ ಮಗಳು.
0: ಸರ್, ಈಗ ಜನಧ್ವನಿ ರೇಡಿಯೋ ಪರಿಚಯ ಯಾವಾಗ್ಲಿಂದ ಆಯ್ತು ಸರ್ ನಿಮ್ಗೆ?
1: ಮೇಡಮ್, ಸುಮಾರು ತುಂಬಾ ವರ್ಷದಿಂದ ಕೇಳ್ತಾ ಇದ್ದೀನಿ ನೋಡ್ಲಿ. ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾವ ಅವ್ಲಿ, ಚೆನ್ನಾಗಿ ಮಾಡ್ಕೊಡ್ತೀರಾ ಎಲ್ಲಾ ಕಾರ್ಯಕ್ರಮ ನೋಡ್ಲಿ, ಚೆನ್ನಾಗಿ ಬರ್ತಾ ಇದೆ ಅವ್ಲಿ.
0: ಅಂದಾಜು ಒಂದು ಎಷ್ಟರಲ್ಲಿ ಕೇಳ್ತಾ ಇರ್ಬೋದು ಸರ್? ಈಗ ರೇಡಿಯೋ ಸ್ಟಾರ್ಟ್ ಆಗಿ ಒಂದು 14 ವಸಂತಗಳನ್ನ ಪೂರೈಸಿದೆ.
1: ಸ್ಟಾರ್ಟಿಂಗ್ ಮನೆ ಮನೆಗೆ ಬಂದು ಭೇಟಿ ಮಾಡ್ತಿರೋ ಗೊತ್ತಾ, ಸರ್ಗುರಿಯಿಂದ ಜನಧ್ವನಿ ಪ್ರಾರಂಭ ಆಗ್ತಾ ಇದೆ, ನಿಮ್ಗೆ ಯಾವ ತರ ಕಾರ್ಯಕ್ರಮ ಬಂದಿಷ್ಟ ಅನ್ಕೊಂಡು ಒಂದು ನ್ಯೂಸ್ ಬಂದಿರು, ಅವಾಗ ಕೇಳಿದೆ. ಅಲ್ಲಿಂದ ಇಚ್ಚಿಗೆ ಕೇಳಕ್ ಶುರು ಮಾಡಿದೆ.
0: ಸರ್, ಯಾವ ಒಂದು ಆಪ್ಷನ್ ಅಲ್ಲಿ ಕೇಳ್ತೀರಾ? ರೇಡಿಯೋದಲ್ಲಿ ಕೇಳ್ತೀರಾ, ಮೊಬೈಲ್ ಅಲ್ಲಿ ಕೇಳ್ತೀರಾ?
1: ಮೊಬೈಲ್ ಅಲ್ಲಿ ಕೇಳ್ತಾರೆ ನನ್ ಜಾಸ್ತಿ.
0: ಮೊಬೈಲ್ ಅಲ್ಲಿ ಕೇಳ್ತಾ ಇದ್ದೀರಾ? ಯಾವ ರೀತಿ ಕಾರ್ಯಕ್ರಮಗಳು ಬರ್ತಾ ಇವೆ ಸರ್ ನಿಮ್ಗೆ ಇಷ್ಟ ಆಗುವಂತದ್ದು?
1: ನಮ್ಗೆ ಇಷ್ಟ ಆಗುವಂತದ್ದು ಮಾಮೂಲಿ ಪ್ರತಿಯೊಂದು ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಈಗ ಪೇಷಂಟ್ ಗಳದು, ಡಾಕ್ಟರ್ದು, ರೈತರ ಸಮಸ್ಯೆ, ಗ್ರಾಮ ಪಂಚಾಯತ್ ವ್ಯವಸ್ಥೆಗಳು, ಆಮೇಲೆ ಕೆಲವು ಭಾವಗೀತೆ ಭಕ್ತಗೀತೆಗಳು, ಟ್ರೈಬಲ್ಸ್ ನ್ಯೂಸ್ಗಳು, ಇವೆಲ್ಲ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ.
0: ಅಂದ್ರೆ ಎಲ್ಲಾ ರೀತಿಯ ಕಾರ್ಯಕ್ರಮ

0: ಕೂಡ ಈಗಲೂ ನೀವು ಆಲಿಸ್ತಾ ಬರ್ತಾ ಇದ್ರಿ. ಅತಿ ಹೆಚ್ಚು ನಿಮ್ಗೆ ಮನಸ್ಸಿಗೆ ಹತ್ತಿರವಾಗಿರುವಂತ ಕಾರ್ಯಕ್ರಮ ಯಾವ್ದು ಸರ್?
1: ಎಲ್ಲಾನು ಕೇಳ್ತಿದ್ದೀನಿ ನಾನು ಅತಿ ಹೆಚ್ಚು ಹತ್ತಿರ ಅಂತಂದ್ರೆ ಅಂತಿದ್ದೇನೆ ಪ್ರತಿಯೊಂದು ನ್ಯೂಸ್ ಆಗ್ಬೋದು, ಮತ್ತೆ ತತ್ವ ಬಸವ ತತ್ವಗಳು, ವಿವೇಕಾನಂದರ ಮಾತುಗಳು, ಇದನ್ನೆಲ್ಲ ಕೇಳ್ತಾ ಇರ್ತೀನಿ ಮೇಡಮ್.
0: ಸರ್, ಈಗ ಜನಧ್ವನಿ ಒಂದು ಸರ್ಗೂರಲ್ಲಿ ನಿಮ್ಮ ಹತ್ತಿರದಲ್ಲೇ ಇರುವಂತದ್ದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್?
1: ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಕೋಟೆ ತಾಲೂಕಿಗೆ ಸುಮಾರು ವರ್ಷಗಳಾಗಿರ್ಬೋದು, ಸುಮಾರು ಶತಮಾನ ಆಗಿರ್ಬೋದು,
0: ಹೌದು,
1: ಆದ್ರೆ ನಮ್ಮ ಕೋಟೆ ತಾಲೂಕಲ್ಲಿ ಏನೂ ಆಗಿಲ್ಲ. ಆದ್ರೆ ಇತ್ತೀಚೆಗೆ ಸರ್ಗೂರ್ ತಾಲೂಕ ಆಗದಕ್ಕೆ ಮುಂಚೆಗೆ ಹೋಟ್ಲಿ ಇದು ಸ್ಟೇಷನ್ ಆಗಿರೋದು ತುಂಬಾ ಉತ್ತಮ ಹೋಟ್ಲಿ, ಹಂಗಾಗಿ ತುಂಬಾ ಖುಷಿ ಆಗ್ತದೆ ಮ್ಯಾಮ್.
0: ಅಂದ್ರೆ ಒಂದು ತಾಲೂಕಿನ ಅಭಿವೃದ್ಧಿಗೆ ಜನಧ್ವನಿ ಸಾಕ್ಷಿ ಆಗ್ತಿರೋದು ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಸರ್, ಈಗ ಜನಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನ ಕರೆಸಿ ಒಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ಇದ್ರೆ, ಇದ್ರ ಬಗ್ಗೆ ಕೇಳಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಖುಷಿ ಆಗುತ್ತೆ ಏನು?
1: ತುಂಬಾ ಖುಷಿ ಆಗ್ತದೆ ಮೇಡಮ್. ಒಬ್ರು ಅಧಿಕಾರಿಗಳು ಬಂದು ಇಲ್ಲಿ ಮಾಹಿತಿ ಕೊಟ್ಟಾಗ ಕೆಲವರು ಫೋನ್ ಅಲ್ಲಿ ಮಾತಾಡಿ ಕೇಳ್ತಾರೆ, ಅವ್ರ ಕಷ್ಟ ಸುಖಗಳನ್ನ ಕೇಳ್ಕೊತಾರ, ವಿಚಾರಿಸ್ಕೊತಾರ, ಅದನ್ನ ಸ್ಪಂದಿಸ್ತಾರೆ, ಅದು ತುಂಬಾ ಖುಷಿ ಅಲ್ಲ ಮೇಡಮ್.
0: ನೀವು ಕರೆ ಮಾಡಿದಿರಾ ಸರ್ ಯಾವತ್ತಾದ್ರೂ?
1: ಇಲ್ಲ ಮೇಡಮ್, ಮಾಡಿಲ್ಲ.
0: ಯಾಕೆ ಸರ್?
1: ನಮ್ಗೆ ಲೈನ್ ಸಿಗೋದಿಲ್ಲ ಮೇಡಮ್, ಅವ್ರನ್ನ ಟೈಮ್ ಕಟ್ ಆಗ್ಬಿಡ್ತದಲ್ಲ, ಹಾಗಾಗಿ ಮಾಡಿಲ್ಲ ಮೇಡಮ್.
0: ಅಂದ್ರೆ ಕರೆಕ್ಟ್ ಸಿಗದೇ ಇರೋ ಕಾರಣ ನೀವು ಯಾವತ್ತೂ ಕೂಡ ನೀವು ಜನಧ್ವನಿಗೆ ಒಂದು ರೀಸನ್ ಆಗಿ ಫೋನ್ ಮಾಡಿಲ್ಲ ಅಂತ ಹೇಳ್ತೀರಿ. ಅದು ಕೇಳ್ತಾ ಇದ್ರೆ ಹೇಗೆ ಬರ್ತಾ ಇದೆ ಸರ್ ಈಗ ಜನಧ್ವನಿ ಜನರಿಗೆ ಧ್ವನಿ ಆಗೋದು, ಈ ಮೂಲಕ ಜನಧ್ವನಿ ಸಾಕ್ಷಿ ಆಗ್ತಾ ಇದೆ, ಅವರ ಕಷ್ಟಗಳೆಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗೋ ನಿಟ್ಟಿನಲ್ಲಿ ಜನಧ್ವನಿ ಕೆಲಸ ಮಾಡ್ತಿದೆ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ತುಂಬಾ ಖುಷಿ ಆಗ್ತದೆ ಮೇಡಮ್. ಮತ್ತೆ ಏನಂದ್ರೆ ಇನ್ನು ಸ್ವಲ್ಪ ಕಾರ್ಯಕ್ರಮಗಳು ಅಂದ್ರ ಒಂದ ಅರ್ಧ ಗಂಟೆ ಕೆಲವು ನಾಟಕಗಳು, ಕಾದಂಬರಿಗಳು. ಈಗ ಸ್ಯಾಟರ್ಡೆ ಭಾನುವಾರ, ಇವತ್ತು ಭಾನುವಾರ ಅಲ್ವಾ, ಭಾನುವಾರ ಒಂದು ಚಲನಚಿತ್ರ ಸ್ಟೋರಿನೋ ಅಥವಾ ಒಂದು ಪುರಾಣದ ಚಿತ್ರನೋ ಕೊಟ್ರೆ ಇನ್ನು ಚೆನ್ನಾಗಿರ್ತದೆ.
0: ಓಕೆ, ಅಂದ್ರೆ ಇನ್ನು ಮುಂದಿನ ಹಂತದಲ್ಲಿ ಕಾರ್ಯಕ್ರಮಗಳು ಉತ್ತಮ ಆಗ್ಬೇಕು, ಒಂದು ಮಕ್ಕಳಿಗೆ ಯೂಸ್ ಆಗಂತ ಕಾರ್ಯಕ್ರಮಗಳು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂದು ನೈತಿಕ ಮೌಲ್ಯಗಳನ್ನ ಅಳವಡಿಸಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಮೂಲಕ ಸಜೆಷನ್ ಕೊಡ್ತಾ ಇದ್ರ. ಸರ್, ಈಗ ನೀವು ಮಾತಲ್ಲಿ ಹೇಳಿದ್ರಿ ಎಷ್ಟೋ ಜನರ ಸಮಸ್ಯೆಗಳಿಗೆ ಸಾಕ್ಷಿ ಆಗ್ತಾ ಇದೆ, ಪರಿಹಾರಕ್ಕೆ ಇದೊಂದು ಸೂಕ್ಷ್ಮ ಉತ್ತರವನ್ನ ಕಂಡುಕೊಳ್ಳೋದ್ರಲ್ಲಿ ಜನಧ್ವನಿ ಕಾರಣ ಆಗ್ತಿದೆ ಅಂತ. ಈಗ ಎಷ್ಟೋ ಜನಗಳು ಎಷ್ಟೋ ಅಧಿಕಾರಿಗಳನ್ನ ಮೀಟ್ ಮಾಡಬೇಕು ಅಂತ ಕಾಯಕ ಕೂತ್ಕೋಬೇಕಾಗಿರುತ್ತೆ, ಒಂದು ಫೋನ್ ಮುಖಾಂತರ ಒಂದು ಜನಧ್ವನಿ ಈ ತರ ಕೆಲಸ ಮಾಡ್ತಿರೋದು ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ನಿಮ್ಗೂ ಆತರ ಅನುಭವ ಏನಾರ ಆಗಿದೆಯಾ?
1: ಇಲ್ಲ ಇಲ್ಲ, ತುಂಬಾ ಖುಷಿ ಆಗುತ್ತೆ ಹೋಟ್ಲಿ ಮಾಡ್ತಿರೋದು ಹೋಟ್ಲಿ. ಈಗ ಯಾಕಂದ್ರೆ ಒಬ್ಬ ಅಧಿಕಾರಿ ಹತ್ರ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ, ಈಗ ಅರಿವಿಡ ಮುಖಾಂತರ ಒಬ್ರು ಫೋನ್ ಮಾಡಿ ಮಾತಾಡಿದಾಗ ನಮ್ಗೆ ಒಂಥರ ಖುಷಿ ಆಗುತ್ತೆ, ಈ ತರ ಮಾಡ್ಬೋದು ಹಿಂಗ್ ಮಾಡ್ಬೋದು ಅನ್ನೋ ರೀತಿ ಖುಷಿ ಆಗುತ್ತೆ.

0: ಇನ್ಯಾವ ತರ ಕಾರ್ಯಕ್ರಮಗಳು ನಿಮಗೆ ಬರಬೇಕು ಅಂತ ಅನ್ಸುತ್ತೆ ಸರ್?
1: ಇಲ್ಲ ಕೊಡ್ತಿದ್ರಲ್ಲ ಮೇಡಮ್, ಈಗ ಹೇಳಿದ್ನಲ್ಲ ನಾನು ಕತೆ ಕಾದಂಬರಿಗಳು ಒಂದ ಅರ್ಧ ಗಂಟೆ ಅಷ್ಟೇ, ಜಾಸ್ತಿ ಕೈಗಿಲ್ಲ. ಮತ್ತೆ ಮಂತ್ಲಿ ವಾರದಲ್ಲಿ ಒಂದು ಚಲನ ಚಿತ್ರಗಳು ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ.
0: ಪುರಾಣ ಕಥೆಗಳಾಗಿರ್ಬೋದು, ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ನೈತಿಕ ಮೌಲ್ಯ ಅಳವಡಿಸ್ಕೊಂಡಂತ ಒಂದು ಕಥೆಗಳಾಗಿರ್ಬೋದು, ಈ ತರ ಬಂದ್ರೆ ಈ ತರ ರೀತಿಯ ಕಾರ್ಯಕ್ರಮಗಳು ಬಂದ್ರೆ ಇನ್ನೂ ಜನಧ್ವನಿ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳ್ತೀರಿ. ಸರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಒಂದು ಹತ್ರದಲ್ಲೇ ರೇಡಿಯೋ ಸ್ಟೇಷನ್ ಇರೋದು ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ಸಾಕಷ್ಟು ರೀತಿಯ ಜಾಗೃತಿಯನ್ನ ಮೂಡಿಸ್ತಾ ಇದೆ, ಅರಿವೇ ಇಲ್ಲದ ಜನರಿಗೆ ಆಶಾ ಕಿರಣ ಆಗಿ ಕೆಲಸ ಮಾಡ್ತಿರೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್?
1: ತುಂಬಾ ಖುಷಿ ಆಗುತ್ತೆ ಮೇಡಮ್, ಯಾಕಂತಂದ್ರೆ ಅವ್ರಿಗೋಸ್ಕರ ಇರುದಲ್ವಾ ಸಮಸ್ಯೆ ಅನ್ನೋದು. ಹಾಗಾಗಿ ಅವರಿಂದ ನಾವು ತುಂಬಾ ಖುಷಿ ಆಗ್ತದೆ.
0: ಈಗ ನಿಮ್ ಮನೇಲಿ ಒಬ್ಬರೇ ಕೇಳ್ತೀರಾ ಅಥವಾ ಮನೇಲಿ ಯಾರನ್ನಾರು ಕೂರಿಸ್ಕೊಂಡಿದಾರ ಕೇಳ್ತೀರಾ
1: ಸರ್? ಅವ್ರು ಕೇಳ್ತಾರೆ.
0: ಅವ್ರಿಗೆ ಯಾವ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ?
1: ಅವರು ಜಾಸ್ತಿ ಅಂತಂದ್ರೆ ಮಾಮೂಲಿ ಟೇಬಲ್ಸ್ ಮಾತುಗಳು, ಮತ್ತೆ ಕೆಲವು ಹಾಸ್ಪಿಟಲ್ ಹೋಗಿ ಕೆಲವು ಮಕ್ಕಳನ್ನ

0: ಹುಷಾರಿಲ್ದ ಕರ್ಕೊಂಡ್ಬಂದು ಎಲ್ಲ ಇದ್ ಮಾಡ್ತಾರ ನೋಡಿ, ಮಕ್ಕಳುಗಳು ಅಂಗವಿಕಲತೆ ಇರ್ತಾರಲ್ಲ,
1: ದಿವ್ಯಾಂಗ ದೀಪ್ತಿ,
0: ದಿವ್ಯಾಂಗ ದೀಪ್ತಿ ಆ ಕಾರ್ಯಕ್ರಮ ಮತ್ತ ಕೆಲವು ಇನ್ನು ಏನನ್ನ ಕೇಳ್ತಾ ಇರ್ತಾರ ಅವರು, ನಾನು ಇದ್ದಾಗ ನಾನು ಕೇಳ್ತಾ ಇರ್ತೀನಿ.
1: ನೀವು ಇತರ ಕಾರ್ಯಕ್ರಮಗಳನ್ನ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಪರಿಚಯ ಇರೋ ಜನರಿಗೆ ಜನಧ್ವನಿ ರೇಡಿಯೋ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಏನಾದ್ರು ಸಜೆಷನ್ ಕೊಟ್ಟಿರೋದು ಉಂಟಾ?
0: ಅವರು ಕೇಳ್ತಾರೆ ಏನೋ ಗೊತ್ತಿಲ್ಲ, ಒಟ್ಲಿ ನಾನು ಕೇಳ್ತಾ ಇರ್ತೀನಿ.

0: ಕಡೆಯಿಂದ ಕೆಲವು ಡಾಕ್ಟರ್ಸ್ ಗಳು ವಿತರಣೆ ಕೊಡೋದು, ಮತ್ತೆ ಡಾಕ್ಟರ್ ಇಂತ ಕಾಯಿಲೆಗಿಂತ ಸಜೆಷನ್ ಕೊಡೋದು, ಮತ್ತೆ ಅಧಿಕಾರಿಗಳಿಂದ ಗ್ರಾಮ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಕೆಲವು ಕಡೆಯಿಂದ ಅಧಿಕಾರಿಗಳನ್ನ ಕರೆಸಿ ಈ ತರ ಹಿಂಗಿಂಗ ಕಾರ್ಯಕ್ರಮ ಕೊಡ್ತಾರೆ, ಕೇಳಿ ನೋಡಿ ವಿಚಾರಿಸಿ ನಿಮ್ಮ ಕೇಳಿ ಅಂತ ಹೇಳ್ತೀನಿ ಮೇಡಮ್.
1: ಉಪಯುಕ್ತ ಆಗ್ತಾ ಇದೆಯಾ ಸರ್ ನಿಮ್ಗೆ ಆ ಮಾಹಿತಿಗಳೆಲ್ಲ?
0: ಹೌದು ಮೇಡಮ್, ಉಪಯುಕ್ತ ಆಗ್ತಾ ಇದೆ.
1: ಯಾವ್ದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು ಅಂತ ನಿಮ್ಗೆ ಎಲ್ಲಿವರೆಗೂ ಅನ್ಸಿತ್ತು, ಅದು ಇನ್ಫಾರ್ಮೇಶನ್ ತಲುಪಿದ್ಯಾ, ಯಾವ್ದಾದ್ರು ಒಂದು ಉದಾಹರಣೆ ಇದ್ರೆ ಹೇಳ್ತೀರಾ?
0: ಈಗ ಅಧಿಕಾರಿಗಳ ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟ ಇತ್ತು, ಆದ್ರೆ ಕರೆಸಿ ಹೇಳ್ತಾ ಇದ್ರಲ್ಲ. ನನ್ನೆ ಒಬ್ರು ರೋಡ್ ಬಗ್ಗೆ ಮತ್ತೆ ವಾಟರ್ ಬಗ್ಗೆ, ನೀರ್ ಸರಿಯಾಗಿ ಬಿಡ್ತಾ ಇಲ್ಲ, ನಡಾಡಿ ಸೈಡ್ ರೋಡ್ ಆಗಿದೆ ರೋಡು, ಮತ್ತೆ ಹಿಂಗೆ ಈ ತರ ಚರ್ಚೆ ಮಾಡ್ತಾ ಇದ್ರಲ್ಲ.
1: ಪ್ಲಾನಿಂಗ್ ಆಫೀಸರ್ ಪ್ರಭು ಅವರು.
0: ಹೌದು, ಆ ತರ ಅಧಿಕಾರಿಗಳು ಬಂದಲ್ಲಿ ನಮ್ಗೆ ಮಾಹಿತಿ ಕೊಡೋದು ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಂತ ಅಧಿಕಾರಿಗಳು ಬಂದು ಆ ಸ್ಟೇಷನ್ಗೆ ನಮ್ಗೆ ಪರಿಹಾರಗಳನ್ನ ಕಂಡ್ಕೊಳ್ಳೋ ರೀತಿ ಉದಾಹರಣೆಗಳು ಕೊಟ್ಟರೆ ನಾವು ತಿಳ್ಕೊಬಹುದು.

0: ಕೊನೆಯ ರೀತಿ ನಿಮಗೆ ಅಧಿಕಾರಿಗಳನ್ನ ಕರೆಸಬೇಕು, ಈ ತರ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ನಿಮ್ಮ ಊರಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸಾಮಾಜಿಕ ಸಮಸ್ಯೆ ಇಂಥದ್ದು ಕಾಡ್ತಾ ಇದೆ ಅನ್ನೋದು ಒಂದು ಉದಾಹರಣೆ ಇಟ್ಕೊಂಡು.
1: ಸಾಮಾಜಿಕವಾಗಿ ಕಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಕೆಲವು ಜನಗಳಿಗೆ ಇಲ್ಲಿ ಒಂದು ವೈನ್ ಆಗಿರೋದು ಬಾರಿ ತೊಂದರೆ ಆಗ್ಬಿಟ್ಟಿದೆ, ಅದೇನಿಲ್ಲ, ಅದೊಂದೇ ನೋಡಿ ನಮ್ಮ ಇಲ್ಲಿ ಪ್ರಾಬ್ಲಮ್ ಆಗಿರೋದು, ಇನ್ನಾದ್ರು ಇಲ್ಲ, ಇನ್ನು ಹೆಚ್ಚಿಗೆ ಹೇಳದಂತಿದೆ ಏನಿಲ್ಲ.
0: ಒಟ್ಟಿನಲ್ಲಿ ಜನಧ್ವನಿ ಕಾರ್ಯಕ್ರಮಗಳು ಹೇಗ್ ಬರ್ತಾ ಇದಾವೆ ಸರ್ ಇಲ್ಲಿವರೆಗೂ ನೀವು ಕೇಳಿದ ಮಟ್ಟಿಗೆ? ಎಲ್ಲಾ ಕ್ಷೇತ್ರಗಳನ್ನು ಬಿಟ್ಟಿಲ್ಲ ಅಂತ ನೀವು ಹೇಳಿದ್ರಿ, ಹೇಗ ಅನಿಸುತ್ತೆ ನಿಮ್ಗೆ?
1: ಮೇಡಮ್, ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಎಲ್ಲ ಕೇಳ್ತಾ ಇದೀವಿ, ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ?
0: ನಡ್ಸ್ಕೊಡೋರು ಯಾವ ತರ ನಡ್ಸ್ಕೊಡ್ತಾ ಇದಾರೆ ಸರ್ ಕಾರ್ಯಕ್ರಮಗಳನ್ನ?
1: ನಿಮ್ಮ ಕಡೆಯಿಂದ ಎಲ್ಲರೂ ತುಂಬಾ ಚೆನ್ನಾಗೇ ನಡ್ಸ್ಕೊಡ್ತಾ ಇದಾರ, ತುಂಬಾ ಚೆನ್ನಾಗೇ ಬರ್ತಾ ಇದೆ, ಏನ್ ತೊಂದ್ರೆ ಇಲ್ಲ.
0: ಖಂಡಿತ ಸರ್, ನಿಮ್ಮ ಒಂದು ಸಲಹೆ ಸಂದೇಶಗಳಿಗೆ ನಾವು ಕೂಡ ಆಶಾದಾಯಕವಾಗಿರ್ತೀವಿ ಅಂತ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ ಸರ್. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್.

ಕೇಳುವರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ಇಷ್ಟೊತ್ತು ನಮ್ಮ ಜೊತೆ ತಿಳಿಸ್ಕೊಟ್ಟವರು ಹೆಚ್ ಡಿ ಕೋಟೆ ತಾಲೂಕಿನ ತುಂಬಸೋಗೆ ಗ್ರಾಮದ ಶ್ರೇತಾ ಚಂದ್ರಾರವರು. ಇಲ್ಲಿಗೆ ಇವತ್ತಿನ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರಿ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕಡೆಯಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಆಸ್ತಿ ಪಾಸ್ತಿ ಮಾಡುತ್ತೇವೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವರಿಗೆ ಕುಡಿಯುವ ಒಂದು ಲೋಟ ಶುದ್ಧ ನೀರನ್ನು ಉಳಿಸುತ್ತೇವೆ ಎನ್ನುವುದು ಇಂದಿನ ದೊಡ್ಡ ಪ್ರಶ್ನೆಯಾಗಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಾಲದ ಅತಿಯಾದ ಬಳಕೆಯಿಂದಾಗಿ ಜಗತ್ತೇ ಇಂದು ನೀರಡಿಕೆ ಅನುಭವಿಸುತ್ತಿದೆ. ಬೆಂಗಳೂರಿನಂತಹ ಮಹಾನಗರಗಳಿಂದ ಹಿಡಿದು ಹಳ್ಳಿಯವರಿಗೆ D0 ನೀರೇ ಇಲ್ಲದ ದಿನ ಭೀತಿ ಎದುರಾಗಿದೆ. ಇಂದು ನಾವು ನೀರನ್ನು ಬಳಸುವ ಮತ್ತು ವ್ಯರ್ಥ ಮಾಡುವ ರೀತಿಯನ್ನು ಬದಲಾಯಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ಬಂಗಾರಕ್ಕಿಂತ ಒಂದು ಹನಿ ನೀರು ದುಬಾರಿಯಾಗುವುದರಲ್ಲಿ ಸಂಶಯವಿಲ್ಲ. ಅಂಕಿಅಂಶಗಳ ಪ್ರಕಾರ, ವಿಜ್ಞಾನಿಗಳ ಸಂಶೋಧನಾ ವರದಿ ಪ್ರಕಾರ, ಭೂಮಿಯಲ್ಲಿ ಶೇಕಡ 71% ಭಾಗ ನೀರಿನಿಂದ ಕೂಡಿದ್ದು ನಮಗೆ ಕುಡಿಯಲು ಯೋಗ್ಯವಾದ ಸಿಹಿ ನೀರು ಮಾತ್ರ ಇರುವುದು ಕೇವಲ 2.5% ಮಾತ್ರ. ಅದರಲ್ಲೂ ನದಿ ಕೆರೆಗಳಲ್ಲಿ ಸಿಗುವುದು ಕೇವಲ ಶೇಕಡ 0.3% ಮಾತ್ರ. ಉಳಿದದ್ದು ಮಂಜುಗಡ್ಡೆ ಅಥವಾ ಭೂಮಿಯ ಆಳದಲ್ಲಿದೆ. 2050 ವೇಳೆಗೆ ವಿಶ್ವದ ಜನಸಂಖ್ಯೆ 970 ಕೋಟಿ ತಲುಪಲಿದ್ದು ನೀರಿನ ಬೇಡಿಕೆ ಶೇಕಡ 55% ಹೆಚ್ಚಾಗಲಿದೆ. ಅಂದರೆ ನಾವು ಹೊಸ ನೀರನ್ನು ಹುಡುಕುವುದಕ್ಕಿಂತ ಇದ್ದ ನೀರನ್ನೇ ಮತ್ತೆ ಮತ್ತೆ ಬಳಸುವುದನ್ನು ಕಲಿಯುವುದು ಅನಿವಾರ್ಯವಾಗಿದೆ. ಈಗಾಗಲೇ ನೀರಿನ ಅಭಾವ ದೇಶಗಳ ನಡುವೆ ಜಗಳ ತಂದೊಡ್ಡುತ್ತಿದೆ. ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ಚೀನಾ ಈಗಾಗಲೇ ಮೆಕಾಂಗ್ ನದಿಗೆ ಮೇಲ್ಭಾಗದಲ್ಲಿ 11 ಕ್ಕೂ ಹೆಚ್ಚು ಬೃಹತ್ ಜಲವಿದ್ಯುತ್ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಇದು ಕೆಳಭಾಗದ ದೇಶಗಳಾದ ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂಗೆ ನುಂಗಲಾರದ ತುತ್ತಾಗಿದೆ. ಆದರೆ ಈ ಸಂಘರ್ಷದಿಂದ ಪರಿಹಾರ ಶೂನ್ಯ. ಏಕೆಂದರೆ ನೀರಿನ ಲಭ್ಯತೆ ಈಗಿನ ಬರೀ ಒಂದು ಜಾಗತಿಕ ಸಮಸ್ಯೆಯಲ್ಲ, ಅದು ಮನುಷ್ಯನ ಅಳಿವು ಉಳಿವಿನ ಪ್ರಶ್ನೆ. ಸಮುದ್ರದ ನೀರು ಸಿಹಿಯಾಗುವ ಪವಾಡ. ಅಂದರೆ ಇಂತಹ ಪರಿಸ್ಥಿತಿಯಲ್ಲಿ ಸಿಂಗಾಪುರದಂತಹ ದೇಶಗಳು ಅದ್ಭುತ ದಾರಿ ಕಂಡುಕೊಂಡಿವೆ. ಅದಕ್ಕೆ 4 ರಾಷ್ಟ್ರೀಯ ನಳಗಳು ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಪ್ರಮುಖವಾದದ್ದು ಡೆಸಾಲಿಯೇಷನ್ ಅಥವಾ ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರನ್ನಾಗಿ ಮಾಡುವ ತಂತ್ರಜ್ಞಾನ, ರಿವರ್ಸ್ ಆಸ್ಮೋಶಿಯಸ್ ಅಂದರೆ RO ಅಂತ ಅರ್ಥ. ಈ ವಿಧಾನದ ಮೂಲಕ ಉಪ್ಪನ್ನು ಬೇರ್ಪಡಿಸಿ ಸಮುದ್ರದ ನೀರನ್ನು ಬಳಸುವ ಮೂಲಕ ದೇಶಗಳು ನದಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡಿವೆ. ಅರಬ್ ದೇಶಗಳು ಮರುಭೂಮಿಯ ನಡುವೆ ಇದ್ದರೂ ಅಲ್ಲಿನ ಜನಜೀವನ ನಡೆಯುತ್ತಿರುವುದು ಇದೇ ಡೆಸಾಲಿಯೇಷನ್ ಪ್ಲಾಂಟ್ಗಳಿಂದ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕುವೈತ್ ದೇಶಗಳು ತಮ್ಮ ಶೇಕಡ 90% ನೀರಿಗಾಗಿ ಇವುಗಳನ್ನೇ ನಂಬಿಕೊಂಡಿವೆ. ಇತ್ತೀಚಿನ ದಿನಗಳಲ್ಲಿ ಯುದ್ಧ ಮತ್ತು ರಾಜಕೀಯ ಸಂಘರ್ಷಗಳಲ್ಲಿ ಈ ಪ್ಲಾಂಟ್ಗಳ ಮೇಲೆ

0: ನಡೆಯುತ್ತಿದ್ದು ಆತಂಕಕಾರಿ ವಿಷಯ. ಒಂದು ವೇಳೆ ಈ ಘಟಕಗಳು ನಾಶವಾದರೆ ಈ ದೇಶಗಳಲ್ಲಿ ಕೆಲವರು 3-5 ದಿನಗಳಾಗುವಷ್ಟು ಮಾತ್ರ ನೀರನ್ನ ಇರುತ್ತದೆ. ರಂಗುರಂಗಿನ ನಗರಗಳು ಕೆಲವೇ ದಿನಗಳಲ್ಲಿ ವಾಸಿಸಲು ಅಯೋಗ್ಯ ಮರುಭೂಮಿಗಳಾಗಬಹುದು. ಇಂದು ನೀರನ್ನ ಕೇವಲ ಸೋಸುವುದಷ್ಟೇ ಅಲ್ಲ, ಅತ್ಯಾಧುನಿಕ ಮಂಬ್ರೀನ್ ಬಯೋರಿಯಾಕ್ಟರ್ ಮೂಲಕ ಚರಂಡಿ ನೀರನ್ನ ಅತ್ಯಂತ ಶುದ್ಧ ನೀರಾಗಿ ಬದಲಾಯಿಸಿಕೊಳ್ಳಬಹುದು. ಮಳೆ ಹನಿಯಂತಹ ಸಮುದ್ರ ನೀರನ್ನ ಕುದಿಸಿ ಆವಿಯಾಗಿಸಿ ನೀರು ಪಡೆಯುವ ಥರ್ಮಲ್ ಡಿಸ್ಟಿಲೇಷನ್ ಕೂಡ ಚಾಲ್ತಿಯಲ್ಲಿದೆ. ಅಷ್ಟೇ ಏಕೆ, ಮನೆಯ ವಾಶ್ ಬೇಷನ್ ಮತ್ತು ಸ್ನಾನದ ನೀರನ್ನ ಪ್ರತ್ಯೇಕವಾಗಿ ಸಂಸ್ಕರಿಸಿ ಗಿಡಗಳಿಗೆ ಅಥವಾ ಶೌಚಾಲಯಕ್ಕೆ ಬಳಸುವ ಮೂಲಕ 40% ನೀರನ್ನ ಉಳಿತಾಯ ಮಾಡಬಹುದು. ಇನ್ನು ಪರಿಸ್ಥಿತಿ ಕೈಮೀರಿಲ್ಲ, ಸಿಗುವ ನೀರನ್ನ ಉಳಿಸಿಕೊಂಡರೆ ನೀರಿನ ಮೂಲಗಳನ್ನ ಹಾಳು ಮಾಡದೇ ಇದ್ದರೆ ಪವಾಡ ಸಾಧ್ಯ ಎಂಬುದಕ್ಕೆ ಕೆಲವೊಂದು ದೇಶಗಳು ಮಾದರಿಯಾಗಿವೆ. ನೀರನ್ನ ಉಳಿಸುವಲ್ಲಿ ಮುಂಚೂಣಿಯಲ್ಲಿರುವ ದೇಶಗಳಲ್ಲಿ ಮೊದಲ ಹೆಸರು ಇಸ್ರೇಲ್ನದ್ದು. ಈ ಪುಟ್ಟ ದೇಶ ತನ್ನ 90% ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಕೃಷಿಗೆ ಬಳಸುತ್ತಿದೆ. ಆಸ್ಟ್ರೇಲಿಯಾ ಕೂಡ ಬಳಸಿದ ನೀರನ್ನ ಶುದ್ಧೀಕರಿಸಿ ಭೂಮಿಯ ಆಳದಲ್ಲಿ ಶೇಖರಿಸಿಡುವ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಅಚ್ಚರಿ ವಿಷಯವೆಂದರೆ ನಮೀಬಿಯಾದ ದೇಶದ ವಿಂಡ್ ಹೋಕ್ ನಗರದಲ್ಲಿ 1968 ಚರಂಡಿ ನೀರನ್ನ ಸಂಸ್ಕರಿಸಿ ನೇರವಾಗಿ ಕುಡಿಯಲು ಬಳಸಲಾಗುತ್ತಿದೆ. ಸ್ಪೇನ್ ದೇಶ ಸೌರಶಕ್ತಿಯನ್ನ ಬಳಸಿ ಸಮುದ್ರ ನೀರನ್ನ ಶುದ್ಧೀಕರಿಸುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ದೇಶದಲ್ಲಿ ವರ್ಷಕ್ಕೆ 4,000 ಬಿಲಿಯನ್ ಕ್ಯೂಬಿಕ್ ಮೀಟರ್ ಮಳೆಯಾಗುತ್ತಿದೆ. ಆದರೂ ಬೆಂಗಳೂರು, ದೆಹಲಿಯಂತಹ ನಗರಗಳಲ್ಲಿ ನೀರಿನ ಆಹಾಕಾರ ತಪ್ಪಿಲ್ಲ. ಇಂದು ಕೈಗಾರಿಕೆಗಳು ಬಳಸುವ ನೀರನ್ನ ನದಿಗಳಿಗೆ ಬಿಡುವ ಬದಲು 0 ಲಿಕ್ವಿಡ್ ಡಿಸ್ಚಾರ್ಜ್ ನಿಯಮದ ಅಡಿ ಸಂಪೂರ್ಣವಾಗಿ ಸಂಸ್ಕರಿಸಿ ಮರುಬಳಕೆ ಮಾಡುವುದು ಕಡ್ಡಾಯವಾಗಿದೆ. ಇದರಿಂದ ಗಂಗಾ, ಯಮುನಾ ಮತ್ತು ನಮ್ಮ ಕಾವೇರಿಯಂತಹ ನದಿಗಳು ಕಲುಷಿತವಾಗುವುದು ತಪ್ಪುತ್ತದೆ. ಹಾಗೆ ಮಳೆ ನೀರನ್ನ ಹಿಡಿದಿಟ್ಟುಕೊಳ್ಳುವ ನಮ್ಮ ಹಳೆಯ ಪದ್ಧತಿಗೆ ಈಗ ಹೊಸ ರೂಪ ದೊರೆತಿದೆ. ಮನೆಯ ಮೇಲ್ಛಾವಣಿಯ ನೀರನ್ನ ಫಿಲ್ಟರ್ ಮಾಡಿ ಟ್ಯಾಂಕುಗಳಿಗೆ ತುಂಬಿಸುವುದು, ಹೂಳು ತುಂಬಿದ ಕೆರೆಕುಂಟೆ ಮತ್ತು ಕಲ್ಯಾಣಿಗಳನ್ನು ಸ್ವಚ್ಛಗೊಳಿಸಿ ಅಂತರ್ಜಲ ಹೆಚ್ಚಿಸುವುದು, ಅಲ್ಲದೆ ರೀಚಾರ್ಜುವಲ್ ಅಂದರೆ ಭಾವಿಯ ಮರುಪೂರಣ ಅಂದರೆ ಮಳೆ ನೀರನ್ನು ನೇರವಾಗಿ ಭೂಮಿ ಆಳಕ್ಕೆ ಇಳಿಸುವ ಹಿಂಗು ಬಾವಿಗಳು ಇಂದು ಅತ್ಯಂತ ಯಶಸ್ವಿಯಾಗಿವೆ. ನಗರಗಳು ಮತ್ತು ಹಳ್ಳಿಗಳು ಹೀಗೆ ವಿವಿಧ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮಳೆ ನೀರಿನ ಕೊಯ್ಲು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಈಗ ಸಾಧ್ಯವಾಗಿದೆ. ಜಲ ಮರುಬಳಕೆ ಎನ್ನುವುದು ಕೇವಲ ಸರ್ಕಾರಿ ಯೋಜನೆಯಲ್ಲ, ಅದು ಪರಿಸರ ಸಂರಕ್ಷಣೆಯ ಒಂದು ಪ್ರಮುಖ ಭಾಗ. ದೂರದ ನದಿಗಳಿಂದ ಪಂಪ್ ಮಾಡಿ ನೀರು ತರುವಾಗ ಬೇಕಾಗುವ ವಿದ್ಯುತ್ ಉಳಿಯುತ್ತದೆ. ನದಿಗಳಿಂದ ಅತಿಯಾಗಿ ನೀರು ಎತ್ತುವುದು ತಪ್ಪತೊಡಗುತ್ತದೆ ಮತ್ತು ಬರಗಾಲ ಬಂದಾಗಲೂ ನಮ್ಮ ನೀರಿನ ಸಂಗ್ರಹ ಇರುತ್ತದೆ. ಪ್ರತಿಯೊಂದು ಹನಿ ಮರುಬಳಕೆಯ ನೀರು ಎಂದರೆ ಪ್ರಕೃತಿಯ ಒಂದು ಹನಿ ಜೀವ ಜಲವನ್ನು ಉಳಿಸಿದಂತೆ. ನೀರನ್ನ ಅಕ್ಷಯ ಪಾತ್ರೆ ಎಂದು ತಿಳಿಯುವುದು ನಮಗೆ ನಾವೇ ಮಾಡಿಕೊಳ್ಳುವ ವಂಚನೆ. ಮುಂದಿನ ದಿನಗಳಲ್ಲಿ ತೈಲಕ್ಕಿಂತ ಬೆಲೆ ಬಾಳುವ ವಸ್ತು ಯಾವುದಾದರೂ ಇದ್ದರೆ ಅದು ನೀರು ಮಾತ್ರ. ಅರಬ್ ದೇಶಗಳ ಬೃಹತ್ ಪ್ಲಾಂಟುಗಳಿರಲಿ ಅಥವಾ ನಮ್ಮ ಹಳ್ಳಿಯ ಪುಟ್ಟ ಇಂಗು ಗುಂಡಿಗಳಿರಲಿ, ಪ್ರತಿಯೊಂದು ಪ್ರಯತ್ನವೂ ಬೆಲೆ ಬಾಳುವಂಥದ್ದು. ನೀರನ್ನ ಗೌರವಿಸೋಣ, ಮಿತವಾಗಿ ಬಳಸೋಣ ಮತ್ತು ಮರುಬಳಕೆ ಮಾಡುವುದನ್ನ ರೂಢಿಸಿಕೊಳ್ಳೋಣ. ನಾವು ಉಳಿಸುವ ಒಂದು ಹನಿ ನೀರು ಮುಂದಿನ ಪೀಳಿಗೆಯ ಬದುಕಿನ ಭರವಸೆಯಾಗಲಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕರೇ, ಇದುವರೆಗೂ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ಇದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಅಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಈ ಘಟನೆ ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿದ್ದ ಆದದ್ದು. ವಕೀಲಿ ಕೆಲಸ ಮಾಡ್ತಿದ್ರು ಗಾಂಧಿ. ಅವ್ರ ಜೊತೆಗೆ ಒಬ್ಬ ಜರ್ಮನ್ ವ್ಯಕ್ತಿ ಇದ್ದ, ಕ್ಯಾಲನ್ ಬ್ಯಾಕ್ ಅಂತ. ಕ್ಯಾಲನ್ ಬ್ಯಾಕ್ ಅವ್ರ ಜೊತೆಗೆ ಇರುವಂತ ಗಾಂಧಿ ಶಿಷ್ಯ ಆಗಿದ್ದ ಆತ. ಒಂದು ಘಟನೆ ಏನಾಯ್ತು ಅಂದ್ರೆ, ಯಾವುದೋ ಒಬ್ಬ ಪಠಾಣ ಗಾಂಧೀಜಿ ಬಗ್ಗೆ ತಪ್ಪು ಅಭಿಪ್ರಾಯ ಬಂತು, ಅವನೊಂಥರ ದ್ವೇಷ ಮಾಡೋಕೆ ಶುರು ಮಾಡಿದ ಗಾಂಧಿನ. ಒಂದು 4-5 ಜನ ಸೇರ್ಕೊಂಡು ಗಾಂಧಿನ ಹೊಡಿಬೇಕು ಬಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಅದು ಎಲ್ಲರೂ ಗೊತ್ತಾಯ್ತು, ಇವತ್ತಿಲ್ಲ ನಾಳೆ ಪಠಾಣ ಬಂದು ಗಾಂಧೀಜಿನ ಹೊಡಿತಾನೆ ಅಂತ. ಗಾಂಧೀಜಿ ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ, ಇವ್ರ ಕೆಲಸ ಇತ್ತಲ್ಲ ಮಾಡ್ತಾ ಇದ್ರು. ಆದ್ರೆ ಜೊತೆಗಿರುವಂತ ಕ್ಯಾಲನ್ ಬ್ಯಾಕಿಗೆ ಏನಿಸ್ತು ಅಂದ್ರೆ, ಆ ಪಠಾಣ ಏನಾದರೂ ತೊಂದರೆ ಕೊಟ್ಟು ರಕ್ಷಣೆ ಮಾಡ್ಬೇಕಲ್ಲ ಗಾಂಧಿನ ಅಂತ. ಗಾಂಧೀಜಿ ಒಂದ್ ದಿವಸ ಕೋರ್ಟ್ಗೆ ಹೋಗಿ ತಯಾರಾಗಿದ್ದಾರೆ. ಅಲ್ಲಿ ಗೂಟಕ್ಕೆ ಕ್ಯಾಲನ್ ಬ್ಯಾಕ್ ಒಂದು ಕೋಟ್ ಹಾಕಿತ್ತು. ನೋಡಿದ್ರು ಕೋಟ್ ಇಷ್ಟು ದಪ್ಪ ಇದೆಯಲ್ಲ, ಏನಾಗಿದೆ ಇಷ್ಟು ದಪ್ಪ ಇದು? ಕೈ ಹಾಕಿ ನೋಡಿದ್ರೆ ಆ ಒಳಗಡೆ ಜೇಬಲ್ಲಿ ರಿವಾಲ್ವರ್ ಇದೆ, ಒಂದು ಪಿಸ್ತೂಲ್ ಇದೆ. ಆಶ್ಚರ್ಯ ಆಯ್ತು ಅವ್ರಿಗೆ, ಕ್ಯಾಲನ್ ಬ್ಯಾಗ್ ಪಿಸ್ತೂಲ್ ಹಾಕಿಟ್ಕೊಂಡಿದ್ದಾನೆ, ಕೈಯಲ್ಲಿ ತೆಗೆದು ಹಿಡ್ಕೊಂಡಿದ್ರು. ಅಷ್ಟರ ಕ್ಯಾಲನ್ ಬ್ಯಾಗ್ ಬಂದ. ಗಾಂಧೀಜಿ ಕೈಯಲ್ಲಿ ಆ ಪಿಸ್ತೂಲ್ ಇರೋದನ್ನ ನೋಡಿ ಆತನ ಸ್ವಲ್ಪ ಮುಜುಗರ ಆಯ್ತು. ಗಾಂಧೀಜಿ ಕೇಳಿದ್ರು, ಈ ರಿವಾಲ್ವರ್ ಹಾಕಿಟ್ಕೊಂಡಿದ್ದೀಯ ನೀನು ಜೇಬಲ್ಲಿ ಅಂತ ಕೇಳಿದ್ರು. ಏನಿಲ್ಲ, ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ ಅಂದ ಕ್ಯಾಲನ್ ಬ್ಯಾಗ್. ಗಾಂಧೀಜಿ ನಕ್ರಂತೆ, ಟಾಲ್ಸ್ಟಾಯ್ ಅಥವಾ ರಸ್ಕಿನ್ ಪುಸ್ತಕದಲ್ಲಿ ಏನಾದರೂ ಬರೆದಿದ್ದಾರಾ ಪಿಸ್ತೂಲ್ ಒಟ್ಟು ಅಡ್ಡಾಡಬೇಕು ಅಂಥೇಳಿ? ಇಲ್ಲ ಇಲ್ಲ, ಹಾಗೇನಿಲ್ಲ, ಆದರೆ ಕೆಲವು ಗುಂಡಾಗಳು ನಿಮ್ಮ ಮೇಲೆ ದಾಳಿ ಮಾಡಬೇಕು ಅಂತ ಯತ್ನ ಮಾಡ್ತಿದ್ದಾರೆ, ಅದು ಗೊತ್ತಾಯಿತು ನನಗೆ. ಹೇಗೂ ನಿಮ್ಮ ಜೊತೆಗಿರ್ತೀನಲ್ಲ ನಾನು, ಆಪತ್ತಿನ ಸಮಯದಲ್ಲಿ ರಕ್ಷಣೆ ಇರಲಿ ಅಂತ ಇಟ್ಕೊಂಡಿದ್ದೀನಿ ಅಂದ್ರು. ಓಹೋ, ಹಾಗಾದರೆ ಗುಂಡಾಗಳಿಂದ ರಕ್ಷಣೆ ಕೊಡ್ತೀವೋ ನನಗೆ ನೀನು ಅಂತ ಕೇಳಿದ್ರಂತೆ. ಹೌದು, ಅದೇ ಉದ್ದೇಶದಿಂದ ನಾನು ನಿಮ್ಗೆ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ, ನಾನು ಅಗತ್ಯ ಬಿದ್ದರೆ ಈ ಪಿಸ್ತೂಲ್ ಬಳಸ್ತೇನೆ, ಉದ್ದೇಶ ಅದೇ ಇದು ನಂದೆ ಅಂತ. ಗಾಂಧೀಜಿ ಮಾತು ಕೇಳಿ ಕೇಳುವ್ರೆ ಎಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಓಹೋ ಹಾಗಾದರೆ ದೊಡ್ಡ ಕೆಲಸ ತೊಗೊಂಡ್ಬಿಟ್ಟಿದ್ಯಪ್ಪ ನೀನು, ನನ್ನ ರಕ್ಷಣೆ ಮಾಡೋನು ಭಗವಂತ ಮಾತ್ರ ಅಂತ ಅಂದ್ಕೊಂಡಿದ್ದೆ, ಅವನ ಕೆಲಸ ನೀನು ಕಿತ್ಕೊಂಡ್ಬಿಟ್ಟಿದ್ಯಾ, ಈಗ ಜವಾಬ್ದಾರಿ ನೀನು ತೊಗೊಂಡಿದ್ಯಾ, ನಿಶ್ಚಿಂತೆ ಆಗಿರ್ಬೋದಪ್ಪ ನಾನು. ಹಾಗಾದರೆ ನೀನು ಬದುಕಿರೋವರೆಗೂ ನನ್ನ ರಕ್ಷಣೆ ಮಾಡ್ತೀಯ, ನಾನು ಸುರಕ್ಷಿತ.

ತಿಳ್ಕೋಬೇಕು. ನನ್ನ ಮೇಲಿನ ಪ್ರೀತಿಯಿಂದ ಭಗವಂತನಿಂದ ಅವಕಾಶವನ್ನು ಕಿತ್ಕೊಂಡಿರೋದ್ರಿಂದ ನಾನು ನಿನಗೆ ಅಭಿನಂದನೆ ಹೇಳಬೇಕಪ್ಪ, ಭಗವಂತನ ಕೆಲಸ ನೀನೇ ಮಾಡ್ತಿದ್ದೀಯಲ್ಲ ಅಂತ. ಕ್ಯಾಲನ್ ಬ್ಯಾಕಿಗೆ ಭಾಳ ಪಿನ್ ಅರಿವಾಯ್ತು, ತಲೆ ತಗ್ಸಿದ್ರು. ಅವ್ರು ಹೇಳಿದರು, ಕ್ಯಾಲನ್ ಬ್ಯಾಕ್ ಹಾಗಾದ್ರೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅನ್ನಂಗಾಯ್ತಲ್ಲಪ್ಪ ನಿನಗೆ. ನನ್ನ ಭಾಗ್ಯವನ್ನು ನನ್ನ ಯೋಗಕ್ಷೇಮವನ್ನು ಭಗವಂತ ನೋಡ್ಕೋತಾನೆ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಭಗವಂತ ನಿನಗಿಂತ ಹೆಚ್ಚು ಶಕ್ತಿವಂತನಾದ್ರಿಂದ ನಿನ್ನ ರಿವಾಲ್ವರ್ಕ್ಕಿಂತ ಹೆಚ್ಚಿನ ಶಕ್ತಿ ಅವನ ಕಡೆ ಇದೆ, ಅದರಿಂದ ಮತ್ತೊಬ್ಬರು ರಕ್ಷಣೆ ತಲೆಗೆ ಹಾಕೋಬೇಡ, ನಿನ್ನ ಪಾಡಿಗೆ ನೀ ಇದ್ದುಬಿಡು. ಭಗವಂತನಲ್ಲಿರುವಂಥ ನಂಬಿಕೆ, ಅಪಾರವಾದಂಥ ನಂಬಿಕೆ ಗಾಂಧೀಜಿಗೆ, ಕೊನೆವರೆಗೂ ನಂಬಿಕೆ ಇತ್ತು ಅವರಲ್ಲಿ. ಅಂಥ ಗಾಂಧೀಜಿ ಬಗ್ಗೆ ನಾವು ಇಡೀ ತಿಂಗಳು ನೆನೆಸ್ಕೊಂಡಿದ್ದೀವಿ. ಯಾಕೆ ಮಾತನ್ನು ಹೇಳಬೇಕು ಅಂದರೆ ಎಷ್ಟೋ ಸಲ ನನ್ನ ಮನಸ್ಸಿಗೆ ತುಂಬ ನೋವು ಅನಿಸುತ್ತೆ. ಪ್ರತಿಯೊಂದು ದೇಶದಲ್ಲಿ ತಮ್ಮದ ದೇಶದ ನಾಯಕರನ್ನು ತುಂಬ ಪ್ರೀತಿ ಮಾಡ್ತಾರೆ, ನಮ್ಮ ನಾಯಕರು ಅಂತ ಅಭಿಮಾನ ಪಡ್ತಾರೆ. ನನ್ನ ದೇಶದಲ್ಲೂ ಯುವಕರು ಹಾಗೆ ಅಭಿಮಾನ ಪಡಬೇಕು ಗಾಂಧೀಜಿ ಬಗ್ಗೆ ಅಂತ ನನ್ನ ಆಸೆ. ಅನಾಕಾರಣ ಅಲ್ಲ, ವಿನಾಕಾರಣ ಅಲ್ಲ ನಂಬಬೇಕಾದದ್ದು. ದಯವಿಟ್ಟು ಗಮನಿಸಿ, ಭಗವಂತನ ಕೃಪೆ, ಅವರು ದೇವರಾಗಿರಲಿಲ್ಲ ಮನುಷ್ಯರಾಗಿದ್ದರು. ಮನುಷ್ಯ ದೌರ್ಬಲ್ಯಗಳು ಅವರಲ್ಲಿ ಇರಬಹುದು, ಆದರೆ ನಾನು ಅವರಿಂದ 70 ವರ್ಷ ದೂರ ನಿಂತಹ ವ್ಯಕ್ತಿ, ನಾನು ಏನೇನು ಪಡ್ಕೋಬೇಕು ಅವ್ರ ಕಡೆಯಿಂದ? ಅವರ ಆದರ್ಶಗಳಲ್ಲಿ ಕೆಲವು ಆದರ್ಶಗಳು ನನ್ನ ಜೀವನಕ್ಕೆ ಬಂದರೆ ಒಳ್ಳೆಯದಲ್ವಾ? ಅವ್ರಲ್ಲಿ ದೋಷ ಇದ್ದರೆ ಬಿಟ್ಟುಬಿಡೋಣ. ನನ್ನ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಒಳ್ಳೆ ವಸ್ತುಗಳಂತಂದು ತುಂಬ್ಕೋಬೇಕಾಗತ್ತೆ. ಮನಸ್ಸಲ್ಲಿ ಕಸ ತುಂಬಿಕೊಳ್ಳೋದು ಬೇಕಾಗಿಲ್ಲ. ಗಾಂಧೀಜಿ ಚೆನ್ನಾಗಿಲ್ಲ, ಅವರು ಚೆನ್ನಾಗಿಲ್ಲ, ಇವರು ಚೆನ್ನಾಗಿಲ್ಲ ಅಂತ ಹೇಳೋದ್ರಲ್ಲಿ ಏನೂ ಸಾರ್ಥಕ್ಯ ಇಲ್ಲ. ಪ್ರತಿಯೊಂದು ಜೀವನದಲ್ಲಿ ಇರುವಂಥ ಒಳ್ಳೆ ಗುಣಗಳನ್ನು ಆಯ್ದು ಆಯ್ದು ನನ್ನ ಜೀವನದ ಸೌಂದರ್ಯವನ್ನು ಹೆಚ್ಕೋಬೋದಲ್ಲಪ್ಪ ನಾನು, ಹಾಗೆ ಮಾಡಿದರೆ ಒಳ್ಳೆಯದಲ್ವಾ? ಆ ರೀತಿಯಲ್ಲಿ ಗಾಂಧೀಜಿಯನ್ನು ಮೆಚ್ಚಿಕೊಳ್ಳುವಂಥವ್ರು ಪ್ರಪಂಚದಾದ್ಯಂತ ಜನ ಇದ್ದಾರೆ, ಕಾರಣವಿಲ್ಲದೆ ಮೆಚ್ಚಿಕೊಳ್ಳಿಲ್ಲ. ಅವರಲ್ಲಿರುವಂಥ ಒಳ್ಳೆ ಸತ್ವಯುತವಾದಂಥ ಗುಣಗಳನ್ನು ನಾವು ಬಳಸ್ಕೊಂಡು ನಮ್ಮ ಮಕ್ಕಳಿಗೆ ಹೇಳೋದಾದರೆ ಅದು ಬಹುದೊಡ್ಡ ಗಾಂಧಿ ಸ್ಮರಣೆ ಆದೀತು, ಅವ್ರ ಸ್ಮರಣೆಗೆ ನಾವು ಕೊಟ್ಟಂಥ ಒಂದು ಗೌರವ ಆದೀತು ಅಂತ ನನ್ನ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ನಮ್ಮಮ್ಮ ಸಾರದೆ ಉಮಾ ಮಹೇಶ್ವರಿ ನಿಮ್ಮ

ಮಯ ನಮ್ಮಮ್ಮ ಸಾರದೆ ಉಮ್ಮ ಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ ಅಮ್ಮ ಅಮ್ಮ.

ರಮ್ಮ ದೇಸಗಿ ಜನರ ಸಲಗುವನ ರಮ್ಮ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಕೇಳಮ್ಮ ನಮ್ಮಮ್ಮ ಸಾರದೆ ಹುಮ್ಮ ಮಹೇಶ್ವರಿ.

ದಿಟ್ಟ ಚಂದ್ರನ ದಿಟ್ಟತ ಗಣನಾಥನೇ ದಿಟ್ಟಿತ ಗಣನಾಥನೇ ಶಿವನ ಪಟ್ಟದ ರಾಣಿ ಪಾರ್ವತಿ ಕುಮಾರನೆ ಶಿವನ ಪಟ್ಟದ ರಾಣಿ ಪಾರ್ವತಿ ಕುಮಾರನೆ ಹೊಟ್ಟೆಯ ಗಣನಾಥ

0: ಉಮ ಮಹೇಶ್ವರಿ ನಿನ್ನೊಳಗಿ ಹನಾರಮ್ಮ ಅಮ್ಮ ಅಮ್ಮ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಕೂರಿನ ಎಸ್ಪಿವೈಎಂನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಹಾಡುವಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೀನಿ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.

0: ಇಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ದನಿಯಾದ ವೇದಿಕೆ ಹಾಡು ಹಸೆ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹಿಸಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಇಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಮೈಸೂರು ಜಿಲ್ಲೆಯ ಸೋಲಿಗರ ಕಾಲೋನಿಯ ಶ್ರೀಮತಿ ನಂದಿನಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ,

0: ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಉದ್ಯಮವನ್ನು ಆರಂಭ ಮಾಡಿರುವ ಮೈಸೂರು ಜಿಲ್ಲೆಯ ಸೋಲಿಗರ ಕಾಲೋನಿಯ ಶ್ರೀಮತಿ ನಂದಿನಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ನಿಮಗೂ ನಮಸ್ತೆ.
0: ಸೊ ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
1: ಹಾ ಮ್ಯಾಮ್, ಖಂಡಿತವಾಗಿ. ನನ್ನ ಹೆಸರು ನಂದಿನಿ ಅಂತ. ನಮ್ಮೂರು ಸೋಲಿಗರ ಕಾಲೋನಿ, ಮೈಸೂರು ಡಿಸ್ಟಿಕ್, ಮೈಸೂರು ತಾಲೂಕು. ನನಗೆ ಮದುವೆ ಆಗಿ 3 ವರ್ಷ ಆಗಿದೆ. ಒಂದು ಪಾಪು ಇದೆ, 2.5 ವರ್ಷ ಪಾಪುಗೆ, ಯುವನ್ ಅಂತ ಗಂಡು ಪಾಪು. ನಾನು ಈಗ ಒಂದು 6 ತಿಂಗಳ ಹಿಂದೆ ಜೈಪುರದಲ್ಲಿ ಜಾಯ್ನ್ ಆಗಿದ್ದು ಬ್ಯೂಟಿಷಿಯನ್ಗೆ, SPM ಸಂಸ್ಥೆಯಲ್ಲಿ ಬ್ಯೂಟಿಷಿಯನ್ಗೆ ಜಸ್ಟ್ 5,000 ಕೊಟ್ಟು ಜಾಯ್ನ್ ಆಗಿದ್ದು. ಈಗ ಯಾವ ತರ ಇದೆ ಅಂತಂದ್ರೆ, ಹೆಣ್ಮಕ್ಳಿಗೆ ಸ್ವಂತ ಉದ್ಯೋಗ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ಇಲ್ಲಿ ಜಾಯ್ನ್ ಆದ್ಮೇಲೆ ತುಂಬಾ ಗೊತ್ತಾಗಿದೆ. ಇವಾಗ ಮನೆಗಳಲ್ಲಿ ಎಷ್ಟೊಂದು ಕಷ್ಟಗಳಿರುತ್ತೆ, ಅದನ್ನ ಒಬ್ಬ ಗಂಡನೇ ನಿಭಾಯಿಸ್ಕೊಂಡು ಹೋಗೋದಂದ್ರೆ ಅಷ್ಟು ಈಸಿ ಅಲ್ಲ ಈಗಿನ ಜನರೇಷನ್ ಅಲ್ಲಿ. ಈಗ ಪ್ರತಿಯೊಂದು ಕೂಡ ಮಕ್ಕಳನ್ನ ಓದಿಸ್ಬೇಕಂದ್ರು, ಒಂದು ಮನೆ ನಿಭಾಯಿಸ್ಬೇಕಂದ್ರು ತುಂಬಾನೇ ಕಷ್ಟ ಇದೆ ಲೈಫ್ ಅಲ್ಲಿ. ಹಾಗೆ ನಾನೊಂದು ಕೈ ಜೋಡಿಸಿದಾಗ ಅವ್ರಿಗೆ ಅವ್ರಿಗೆ ಇನ್ನಷ್ಟೊಂದು ಹಂಬಲ ಸಿಗುತ್ತೆ. ನನ್ನಿಂದ ನನ್ನ ಕೈಲಿ ಆಗ್ಲಿಲ್ಲ ಅಂದ್ರು ನನ್ನ ಹೆಂಡತಿ ಇದ್ದಾಳೆ ಅವನೊಂದು ಒಂದು ಭರವಸೆನ ಕೊಡ್ತಾ ಇದ್ದೀನಿ. ನನಗ ಅಷ್ಟು ಖುಷಿ ಇದೆ, ಮನೆಯಲ್ಲೂ ಕೂಡ ಅಷ್ಟೇ ಖುಷಿ ಇದೆ. ನಾನು ಹೋಗ್ತಾ ಇರೋದು, ಮಾಡ್ತಾ ಇರೋದು, ಇವಾಗ ಅಷ್ಟು ಈಸಿಯಾಗಿ ಬೇಗ ಕನೆಕ್ಟ್ ಆಗಲ್ಲ ಜನಗಳಿಗೆ. ಸೊ ನನ್ನ ವರ್ಕ್ ಕೂಡ ಅಷ್ಟೇ ಈಸಿಯಾಗಿ ಕನೆಕ್ಟ್ ಆಗಿದೆ, ಎಲ್ಲರು ತುಂಬಾನೇ ಇಷ್ಟಪಡ್ತಾರೆ, ಆರ್ಡರ್ಸ್ ಎಲ್ಲ ಬರ್ತಿರುತ್ತೆ. ನಾನು ಇನ್ನು ಪಾರ್ಲರ್ ಕೂಡ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಮಾಡ್ತೀನಿ.
0: ಮನೆಯವ್ರು ಏನ್ ಮಾಡ್ತಾ ಇದಾರೆ ಮೇಡಮ್?
1: ಮನೇಲಿ ಫೈನಾನ್ಸ್ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್.
0: ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ನೀವು?
1: ನಾನು 2nd ಇಯರ್ ಡಿಗ್ರಿ ಕಂಪ್ಲೀಟ್ ಆಗ್ಲಿಲ್ಲ, ಡ್ರಾಪ್ ಔಟ್ ಆಗಿದ್ದೆ.
0: ಓಕೆ, ನೀವು ಬೆಳೆದು ಬಂದ ದಾರಿ ಏನೇ ಮೆಲ್ಕಾಕೋದಾದ್ರೆ ಮೇಡಮ್?
1: ಆಕ್ಚುಲಿ ನಂದೇನು ಅಷ್ಟು ಕಷ್ಟ ಅನ್ನೋ ತರ ಏನಿರ್ಲಿಲ್ಲ, ಬಟ್ ಅಪ್ಪ ಅಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿರುವಂತ ಹುಡುಗಿನ ನಾನು, ಕಷ್ಟ ಅನ್ನೋದು ನೋಡಿಲ್ಲ ನನ್ಗೆ, ನಮ್ಮ ಅಪ್ಪ ಅಮ್ಮ ಅದನ್ನ ತೋರಿಸಿಲ್ಲ. ಬಟ್ ಈ ಮದ್ವೆ ಅಂತ ಆದ್ಮೇಲೆ ಒಂದಷ್ಟು ಕಷ್ಟ ಸುಖಗಳೆಲ್ಲ ನೋಡಿದಾಗ ನನಗೆ ಇದೊಂದು ಶಿಕ್ಷಣ ಅನ್ನೋದು ಬೇಕಾಗಿತ್ತು ಅಂತ ಅನ್ನಿಸ್ತು. ಈಗ ಒಬ್ಬರೇ ನಿಭಾಯಿಸೋದಂದ್ರೆ ಅಷ್ಟು ಈಸಿ ಅಲ್ಲ ಮೇಡಮ್, ಈಗಿನ ಜನರೇಷನ್ ತಗೊಂಡ್ರೆ ತುಂಬಾನೇ ಕಷ್ಟ ಇದೆ. ಈ ಒಂದು ತರಬೇತಿ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಅನುಕೂಲವಾಗಿದೆ. ಆಮೇಲೆ ನನ್ಗೆ ಅಂತಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಅವ್ರದೇ ಆದಂತಹ ಜವಾಬ್ದಾರಿಗಳು ಅವ್ರಿಗೆ ಅರ್ಥ ಆಗ್ಬೇಕು, ಮನೇಲಿ ಎಷ್ಟು ಕಷ್ಟ ಇದೆ ಏನು ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ. ಈಗ ಎಲ್ಲರಿಗೂ ಒಂದು ಶಿಕ್ಷಣ ಅನ್ನೋದು ಅವರ ಒಂದು ಜವಾಬ್ದಾರಿನ ಅವ್ರು ವಹಿಸ್ಕೊಳ್ಳೋಂತಹ ಶಕ್ತಿ ಅವರಲ್ಲಿ ಇರ್ಬೇಕು. ಇವಾಗ ಮನೇಲಿ ಎಲ್ಲರೂ ಚೆನ್ನಾಗೇ ಇರ್ತಾರೆ ಅಂತ ಹೇಳಕ್ ಆಗಲ್ಲ, ಇವಾಗ ಒಬ್ಬನೇ ಡಿಪೆಂಡ್ ಆಗಿದ್ರೆ ನಮ್ಮ ಜೀವನನ ನಾವ್ ಹೇಗ್ ನಡ್ಸ್ಕೊಂಡು ಹೋಗೋದು? ಇವಾಗ ಪ್ರತಿಯೊಂದಕ್ಕೂ ನಮ್ಮ ಕಷ್ಟಗಳು ಎಲ್ಲರೂ ಯಾರನ್ನು ರಿಲೇಷನ್ಸ್ ಅನ್ನೋರು ಆಗಲ್ಲ, ನಮ್ಗೆ ಬೆಂಬಲ ಕೊಡ್ತಾರೆ ಹೌದು, ಎಲ್ಲ ಕಷ್ಟಕ್ಕೂ ನಮ್ಗೆ ಆಗ್ತಾರೆ ಅಂತ ನಾವ್ ಹೇಳಕ್ ಆಗಲ್ಲ. ನಮ್ಮ ಜೀವನನ ನಾವ್ ಇನ್ನೊಬ್ರು ಇಲ್ಲ ಅಂದ್ರೂ ನಾವ್ ಅದನ್ನ ನಡ್ಸ್ಕೊಂಡು ಹೋಗುವಂತ ಶಕ್ತಿ ನಮ್ಮಲ್ಲಿ ಇರ್ಬೇಕು. ಹಾಗಾಗಿ ನನ್ನ ಜೀವ ಚೆನ್ನಾಗಿತ್ತು ಮ್ಯಾಮ್. ಮದ್ವೆ ಆಗೋಕ್ ಮುಂಚೆ ನಮ್ಮ ಅಪ್ಪ ಅಮ್ಮನ ಮನೇಲಿ ತುಂಬಾ ಚೆನ್ನಾಗಿತ್ತು, ಅದಾದ್ಮೇಲೆ ಮದ್ವೆ ಆದ್ಮೇಲೆ ತುಂಬಾ ಕಷ್ಟಗಳನ್ನ ನೋಡಿದೀವಿ. ಸ್ಟಾರ್ಟಿಂಗ್ ನಮ್ಗೆ ಮನೆ ಇರ್ಲಿಲ್ಲ, ನಂದು ಲವ್ ಮ್ಯಾರೇಜ್ ಆಗಿದ್ದು. ಲವ್ ಮ್ಯಾರೇಜ್ ಆಗಿ ಮನೇಲಿ ಗೊತ್ತೇ ಇರುತ್ತಲ್ವ, ಲವ್ ಮ್ಯಾರೇಜ್ ಅಂದ್ರೆ ಯಾರು ಕೂಡ ಒಪ್ಕೊಳ್ಳಲ್ಲ. ಸೊ ಹೇಗೋ ಹಣೆ ಬರ್ದಲ್ಲಿ ಇರುತ್ತೆ ಅಂತಂಗೆ ಮದ್ವೆ ಆಯ್ತು. ನನ್ಗೆ ಒಂದ್ ಪಾಪುನು ಇದೆ ಇವಾಗ 2.5 ವರ್ಷ ಅವನ್ಗೆ. ಲೈಫ್ ಕೂಡ ಚೆನ್ನಾಗಿದೆ, ಆದ್ರೆ ಆರ್ಥಿಕವಾಗಿ ತುಂಬಾ ಕಷ್ಟ ಇದೆ. ಮನೆಗೆ ಇವಾಗ ಮನೆ ಕಟ್ತಾ ಇದೀವಿ, ಅದಕ್ಕೆಲ್ಲ ಇವಾಗ EMIಗಳು ಸಂಘಗಳು ಅಂತ ಪ್ರತಿಯೊಂದು ತುಂಬಾ ತಗೊಂಡಿರ್ತೀವಿ, ಅದನ್ನೆಲ್ಲ ನಿಭಾಯಿಸೋದು ಒಬ್ಬ ಗಂಡನಾಗಿ ತುಂಬಾ ಕಷ್ಟ ಇದೆ. ಇವಾಗ ನಾನು ಕೈ ಜೋಡಿಸಿರೋದ್ರಿಂದ ಅಷ್ಟೊಂದು ಪರವಾಗಿಲ್ಲ, ಸುಧಾರಿಸ್ಕೊತಾ ಹೋಗ್ತಾ ಇದೆ. ಹಾಗಾಗಿ ಈ ಒಂದು ಸಂಸ್ಥೆ ನಿಜವಾಗ್ಲೂ ನನ್ನ ಲೈಫ್ ಅಲ್ಲಿ ದಾರಿ ದೀಪ ಅಂತಾನೆ ಹೇಳ್ಬೋದು.
0: ಓಕೆ ಮೇಡಮ್, ಅಂದ್ರೆ ಇವಾಗ ನೀವು ಸ್ವ ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಸೊ ಅದಕ್ಕೂ ಮುಂಚೆ ನೀವು PUC ಓದಿದ್ರಿ, ನಂತರ ಮದುವೆ ಆಯ್ತು, ತದನಂತರದಲ್ಲಿ ನಿಮ್ಗೆ ಬ್ಯೂಟಿಷಿಯನ್ ತರಬೇತಿಯನ್ನ ತಗೋಬೇಕು ಅಥವಾ ಪಡ್ಕೋಬೇಕು ಅಂತ ಯಾವಾಗ ಅನ್ನಿಸ್ತು ಮೇಡಮ್? ಏನಾದ್ರೂ ಚಿಕ್ಕ ವಯಸ್ಸಿಂದ ಆಸೆ ಏನಾದ್ರೂ ಇತ್ತ?
1: ಹೌದೌದು, ಚಿಕ್ಕ ವಯಸ್ಸಿಂದ ನನ್ಗೆ ತುಂಬಾ ಅಂದ್ರೆ ತುಂಬಾ ಕ್ರೇಜ್ ಇತ್ತು ಬ್ಯೂಟಿಷಿಯನ್ ಬಗ್ಗೆ, ತುಂಬಾ ಅಂದ್ರೆ ತುಂಬಾ ಇತ್ತು. ಇವಾಗ ಊರಲ್ಲಿ ಏನಾದ್ರು ಒಂದು ಫಂಕ್ಷನ್ ನಡೆದ್ರೆ ನನ್ನ ಕರೆಯೋರು, ಒಂಚೂರು

0: ಒಂಚೂರು ಹೇರ್ ಸ್ಟೈಲ್ ಮಾಡ್ಕೊಟ್ಬಿಡು, ಒಂಚೂರು ಸ್ಯಾರಿ ಹಾಕೊಟ್ಬಿಡು ಅಂತೆಲ್ಲ. ನನಗೂ ತುಂಬಾ ಅದ್ರ ಮೇಲೆ ತುಂಬಾ ಆಸೆ ಇರೋದ್ರಿಂದ ಹೋಗ್ತಿದ್ದೆ ನಾನು. ಹೋಗಿ ಅವ್ರ ಫಂಕ್ಷನ್ಸ್ ಗಳಿಗೆಲ್ಲ ನಾನೇ ರೆಡಿ ಮಾಡ್ಕೊಡ್ತಿದ್ದೆ, ಪ್ರಾಡಕ್ಟ್ಸ್ ನ ಅವ್ರ ಹತ್ರನೇ ತರಿಸಿ ಅವ್ರ ಹತ್ರನೇ ಮೇಕಪ್ ಎಲ್ಲ ಮಾಡ್ಕೊಡ್ತಿದ್ದೆ, ಸ್ಯಾರಿ ಹಾಕೊಡ್ತಿದ್ದೆ, ಹೇರ್ ಸ್ಟೈಲ್ಸ್ ಮಾಡಿಸ್ಕೊಡ್ತಿದ್ದೆ ಪ್ರತಿಯೊಂದು. ಮತ್ತೆ ಆಮೇಲೆ ಅವ್ರಿಗೂ ಕೂಡ ಅಷ್ಟೇ ಇಷ್ಟ ಆಗ್ತಿತ್ತು, ಅದು ನನ್ಗೆ ಫಸ್ಟ್ ಇಂದಾನು ಬಂದ್ಬಿಟ್ಟಿದೆ. ನಾನು ಮಾಡ್ಬೇಕು ಅನ್ನೋದು ತುಂಬಾ ಇದೆ, ನನ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನನ್ಗೆ ಬೇಗನು ಕ್ಯಾಚ್ ಮಾಡ್ಕೊಂಡೆ ಈ ಒಂದು ಇದನ್ನ. ಈ ತರ ಫಸ್ಟ್ ಇಂದಲೂ ನನ್ಗಿದೆ, ಅದು ಆಗ್ಬಿಟ್ಟಿದೆ. ತುಂಬಾ ಇಷ್ಟ ನನ್ಗೆ ಬ್ಯೂಟಿಷಿಯನ್ ಮಾಡೋದು ಅಂತಂದ್ರೆ, ಇದೊಂಥರ ನನ್ಗೆ ಕನ್ಸು ಅಂತಾನೆ ಹೇಳ್ಬೋದು ಮೇಡಮ್.
1: ಮತ್ತೆ ಯಾವಾಗ ಗೊತ್ತಾಯ್ತು ಮೇಡಮ್, ಇವಾಗ ಚಿಕ್ಕ ವಯಸ್ಸಿಂದಾನು ಆಸಕ್ತಿ ಇತ್ತು, ಕನ್ಸು ಇತ್ತು ಅಂತ ಹೇಳಿದ್ರಿ, ಸೊ ಇಲ್ಲಿ ಒಂದು ಜೈಪುರದಲ್ಲಿ ಈ ರೀತಿಯ ಒಂದು ತರಬೇತಿ ಸಿಗ್ತಾ ಇದೆ ಅನ್ನೋದೆಲ್ಲ ಹೇಗ್ ಗೊತ್ತಾಯ್ತು?
0: ನಾನ್ ಅವಾಗ ಬಾಣ್ತಿ ಮೇಡಮ್, ನಮ್ ಪಾಪುಗೆ 1 ವರ್ಷ ಆಗಿತ್ತನು ಅಷ್ಟೇ. ನನ್ಗೆ ಬರಕ್ ರುಕ್ಮಿಣಿ ಮ್ಯಾಮ್ ಅಂತ ಗೊತ್ತಿರ್ಬೋದು ಅನ್ಸುತ್ತೆ ನಿಮ್ಗೆ, ಅವ್ರು ನಮ್ಮೂರ್ಗೆ ಬಂದಿದ್ರು. ಬಂದಿದ್ರಲ್ಲ ಹೇಳ್ದಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಪಾಪು ಚಿಕ್ಕ ಪಾಪು ಹೋಗಕ್ ಆಗ್ಲಿಲ್ಲ ನನ್ಗೆ. ಹಾಗಾಗಿ 5th batch ಜಾಯ್ನ್ ಆದೆ ನಾನು. ಜಾಯ್ನ್ ಆಗಿ ಆವಾಗ ಕಲ್ತು ಹೋಗ್ಲೇಬೇಕು, ಮಾಡ್ಬೇಕು ಏನಾದ್ರು ಒಂದಂತ. ನಮ್ಮ ಅಮ್ಮ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಮನೆಯವ್ರು ಕೂಡ ನನ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಪಾಪುನೆಲ್ಲ ನೋಡ್ಕೊಳ್ಳೋದಾಗ್ಲಿ, ಇವಾಗ ಬೆಳಿಗ್ಗೆ ಹೋದ್ರೆ ಸಂಜೆನೆ ಹೋಗ್ತಾ ಇದ್ದಿದ್ದು ಮನೆಗೆ. ಅಲ್ಲಿವರೆಗೂ ಚಿಕ್ಕ ಪಾಪು ಮಕ್ಳು ಇರ್ಬೇಕಂದ್ರೆ ಕಷ್ಟನೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು 3 ತಿಂಗಳು ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮನೆಯವರು ಕೂಡ. ಈ ತರ ರುಕ್ಮಿಣಿ ಮ್ಯಾಮ್ ಇಂದ ನನ್ಗೆ ಪರಿಚಯ ಆಗಿ ಹೋಗಿ ಜಾಯ್ನ್ ಆಗಿದ್ದು.
1: ಅಂದ್ರೆ ಈಗ ಮಾತಾಡ್ತಾ ಹೇಳಿದ್ರಿ 3 ತಿಂಗಳ ತರಬೇತಿಯಲ್ಲಿ ನನಗೆ ಕುಟುಂಬದ ಸಹಕಾರ ಚೆನ್ನಾಗಿತ್ತು ಅಂತ. ಈ ಒಂದು 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ ಮೇಡಮ್? ಅಂದ್ರೆ ಒಬ್ಬ ಸ್ವ ಉದ್ಯೋಗಿಯಾಗಿ ಹೊರಹೊಮ್ಮೋದಕ್ಕೆ ಅನುಕೂಲ ಆಯ್ತಾ ಈ 3 ತಿಂಗಳ ತರಬೇತಿ?
0: ತುಂಬಾನೇ ಅನುಕೂಲ ಆಯ್ತು ಮೇಡಮ್. ಒಂದು ಹೆಣ್ಣು ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ, ಜವಾಬ್ದಾರಿನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ, ಕಷ್ಟಗಳನ್ನ ಯಾವ ತರ ನಿಭಾಯಿಸ್ಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ. ಅಲ್ಲಿ ಕೇವಲ ಒಂದು ಬ್ಯೂಟಿಷಿಯನ್ ಅಷ್ಟೇ ಹೇಳ್ಕೊಟ್ಟಿಲ್ಲ ಮ್ಯಾಮ್, ಜೀವನ ಯಾವ ತರ ನಡ್ಸ್ಕೋಬೇಕು, ದುಡ್ಡಿದ್ದಾಗ ಹೆಂಗಿರ್ಬೇಕು, ದುಡ್ಡು ಇಲ್ಲದೆ ಇದ್ದಾಗ ಹೆಂಗಿರ್ಬೇಕು, ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಈ ಒಂದು ಸಂಸ್ಥೆ ನಿಜವಾಗ್ಲೂ ತುಂಬಾ ಗ್ರೇಟ್ ಜಾಬ್ ಮಾಡ್ತಾ ಇದೆ. ಇನ್ನಂತೆ ಎಷ್ಟೋ ಹೆಣ್ಮಕ್ಳ ಕನಸನ್ನ ನೆರವೇರಿಸಿದೆ, ಎಷ್ಟೋ ಮನೆಗಳ ಕಷ್ಟನ ನಿವಾರಿಸ್ತಾ ಇದೆ ಈಗ. ಅಲ್ಲಿ ಪ್ರತಿಯೊಂದನ್ನು ಕಲ್ತಿದ್ದೆ, ಪಾರ್ಲರ್ ಇಟ್ಟು ಯಾವ ತರ ನಿಭಾಯಿಸಿ ಎಷ್ಟೇ ಕಷ್ಟ ಆದ್ರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯನ ತುಂಬಿಕೊಟ್ಟಿದ್ದು.
1: ಓಕೆ ಮ್ಯಾಮ್, ಅದು 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ, ಏನೇನೆಲ್ಲ ಹೇಳ್ಕೊಟ್ರು ನಿಮ್ಗೆ?
0: 30 subjects ಇತ್ತು ಮ್ಯಾಮ್. ಮೆಹಂದಿ, ಐಬ್ರೋ, ವ್ಯಾಕ್ಸು, ಫೇಶಿಯಲ್ಲು, ಡಿಟ್ಯಾನು, ಮತ್ತೆ ಕ್ಲೀನಪ್, ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗು, ಮೇಕಪ್, ರಿಸೆಪ್ಷನ್ ಲುಕ್ಕು. ಮೇಕಪ್ ಅಲ್ಲಿ 3 types ಇರುತ್ತೆ, ರಿಸೆಪ್ಷನ್ ಲುಕ್ಕು, ಮತ್ತೆ ಮುಹೂರ್ತಂ ಲುಕ್ಕು, ನೈಟ್ ರಿಸೆಪ್ಷನ್ ಲುಕ್ಕು, ಪಾರ್ಟಿ ಲುಕ್ಕು, ಸಿಂಪಲ್ ಮೇಕಪ್ ನ ಯಾವ ತರ ಮಾಡ್ಬೇಕು, ಆಮೇಲೆ ಯಾವ ತರ ಸ್ಕಿನ್ ಟೋನ್ಗೆ ಯಾವ ತರ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು, ನಾವು ಯಾವ ತರ ಫೇಸ್ ಇರೋರ್ಗೆ ಯಾವ ತರ ಹೇರ್ ಸ್ಟೈಲ್ಸ್ ನ ಮಾಡ್ಬೇಕು, ವೆರೈಟಿ ಆಫ್ ಹೇರ್ ಸ್ಟೈಲ್ಸ್ ನ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಕ್ರಂಪಿಂಗು, ಕರ್ಲಿ, ಸ್ಟ್ರೈಟ್ನಿಂಗು, ಆತರ ತುಂಬಾ ವೆರೈಟಿ ಆಗಿ 30 subjects ನಮ್ಗೆ ಹೇಳ್ಕೊಟ್ಟಿರೋದು. ಎಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಗೊತ್ತಲ್ಲ, ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸ್ಯಾರಿ ಡ್ರಾಪಿಂಗ್ ಆಗ್ಲಿ, ಮೆಹಂದಿ ಅಪ್ಲಿಕೇಶನು, ಆಯಿಲ್ ಮಸಾಜು, ಸ್ಪಾ ಎಲ್ಲ ಎಲ್ಲ ಕವರ್ ಮಾಡಿದ್ದಾರೆ. ಪಾರ್ಲರ್ ಇಟ್ಟು ನಾವ್ ಏನ್ ಮಾಡ್ಬೇಕು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ವೆರೈಟಿ ಆಫ್ ಹೇರ್ ಕಟ್ಸ್ ಹೇಳ್ಕೊಟ್ಟಿದ್ದಾರೆ, ಈ ತರ ಮ್ಯಾಮ್ ಎಲ್ಲಾನು ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.
1: ಒಟ್ಟು ಬೇಸಿಕ್ ಇಂದ ಅಪ್ ಟು ಬಿಸ್ನೆಸ್ ಮನ್ ಆಗಿ ಹೊರಹೊಮ್ಮಷ್ಟು ನಿಮ್ಗೆ ತರಬೇತಿ ಎಲ್ಲ ಈ 3 ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ.
0: ಹೌದು ಸಿಗುತ್ತೆ.
1: ಓಕೆ,
0: ಆಮೇಲೆ ಇನ್ನೊಂದೇನು ಅಂತಂದ್ರೆ SCM ಅಲ್ಲಿ ಅಲ್ಲಿ ಕಲ್ತಿರೋರ್ಗೆ ಇವಾಗ ತುಂಬಾ ಕಷ್ಟ ಇರೋರ್ಗೆಲ್ಲ ಹೆಲ್ಪ್ ಮಾಡ್ತಾರೆ, 50,000 ಅನ್ನೋ ತರ ಕೊಡ್ತಾರೆ. ಆತರ ಅಪ್ಲಿಕೇಶನ್ ಹಾಕಿದೀವಿ, ಬಂದ್ಮೇಲೆ ಸ್ಟಾರ್ಟ್ ಮಾಡಂತ ಆತರ ಎಲ್ಲ ಕೂಡ ಹೆಲ್ಪ್ ಮಾಡಿದಾರೆ. ಮತ್ತೆ ಟೈಲರಿಂಗ್ಸ್ ಇರುತ್ತಲ್ವ ಅಂದ್ರೆ ಟೈಲರ್ ಅವ್ರಿಗೂ ಕೂಡ ಮಿಷಿನ್ ಗಳನ್ನ ಕೊಟ್ಟಿದ್ದಾರೆ, ಅದ್ರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
1: ಅಂದ್ರೆ ಒಟ್ಟು ಸಂಸ್ಥೆಯಿಂದ ಸಹಾಯಧನ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ.
0: ಸಿಗುತ್ತೆ.
1: ಈಗ ಯಾವ ಮಟ್ಟದಲ್ಲಿ ನಿಮ್ಮ ಒಂದು ಉದ್ಯೋಗ ನಡೀತಾ ಇದೆ ಮೇಡಮ್?
0: ಚೆನ್ನಾಗಿ ನಡೀತಾ ಇದೆ ಮೇಡಮ್. ಆರ್ಡರ್ಸ್ ಎಲ್ಲ ಬುಕ್ ಆಗ್ತಿರುತ್ತೆ. ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೇನೆ ಒಂದು ಆರ್ಡರ್ ಸಿಕ್ಕಿತ್ತು ನನ್ಗೆ, ಎಷ್ಟು ಅಂದ್ರೆ ಫುಲ್ ನರ್ವಸ್ ಆಗ್ಬಿಟ್ಟಿದೆ. ಯಾವ ತರ ಮಾಡೋದು, ಏನು, ಹೆಂಗೆ, ಫಸ್ಟ್ ಟೈಮ್ ಹೋಗ್ತಾ ಇದೀನಿ, ಯಾವ ತರ ಇರುತ್ತೆ, ಅವ್ರು ನನ್ನ ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ ತುಂಬಾ ಭಯ ಇತ್ತು. ಅಲ್ಲಿಗೆ ಹೋದ್ಮೇಲೆ ಒಂದಷ್ಟು ಗೊತ್ತಾಗ್ಬಿಡುತ್ತೆ ನಮ್ಗೆನೆ, ಅಲ್ಲಿ ಹೇಗಿರ್ಬೇಕು, ಹೆಂಗಿರ್ಬೇಕು, ಅವ್ರಿಗೆ ಯಾವ ತರ ಬೇಕು, ಅದನ್ನ ನಾವು ಕೇಳಿ ಅವ್ರ ಹತ್ರ ಅವ್ರಿಗೆ ಹೇಗ್ ಬೇಕು ಹಾಗೆ ಮಾಡ್ಕೊಟ್ಬಿಟ್ರೆ ಅವ್ರು ಅಷ್ಟೇ ಖುಷಿ ಪಡ್ತಾರೆ, ನಮ್ ಕೆಲ್ಸನ ಕೂಡ ಅಷ್ಟೇ ಇಷ್ಟ ಪಡ್ತಾರೆ. ಸೊ ಈ ತರ ಕನೆಕ್ಟ್ ಆಗಿ ನನ್ಗೆ ಆರ್ಡರ್ ಸಿಕ್ಕಿದ್ದು. ಇವಾಗ ಒಬ್ರಿಗೆ ಹೋದ್ರೆ ಅವ್ರಿಗೆ ಇಷ್ಟ ಆಗಿ ಇನ್ನೊಬ್ರಿಗೆ ಹೇಳಿ ಅವ್ರ ಫಂಕ್ಷನ್ಸ್ಗೆ ನಾನು ಬುಕ್ ಮಾಡ್ಕೊಳ್ಳೋದು, ಆತರ ಆತರ ನಡೀತಾ ಇರೋದು ನಂದು. ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ನನ್ನ ಕೆಲ್ಸಗಳಾಗ್ಲಿ, ಪ್ರತಿಯೊಂದನ್ನು ಅಷ್ಟೇ ಇಷ್ಟ ಪಡ್ತಾರೆ. ಚೆನ್ನಾಗಿ ಸಂಪಾದನೆ ಮಾಡ್ಬೋದು, ಅಷ್ಟೇ ಇನ್ವೆಸ್ಟ್ ಕೂಡ ಮಾಡ್ಬೇಕಾಗುತ್ತೆ. ನಾನು

0: ಸ್ಟಾರ್ಟ್ ಆಗಿ ಕ್ಲಾಸ್ ಕ್ಲಾಸ್ ಸ್ವಲ್ಪ ದಿನ ಇದ್ದಂಗೆ ನಂದು ಸ್ಟಾರ್ಟ್ ಆಯ್ತು ಚಿತ್ರವಾದರ್ಸ್ ಬರೋದು ಅದೆಲ್ಲ. ಒಂದು 5 months ಆಯ್ತು ಮ್ಯಾಮ್ ಕ್ಲಾಸ್ ನಂದು ಮುಗ್ದು. 5 months ಅಲ್ಲಿ 130,000 ಸಂಪಾದನೆ ಮಾಡಿದೀನಿ. ಅಷ್ಟರಲ್ಲಿ ಅದರಲ್ಲಿ ಸ್ವಲ್ಪ ನಾವು ಇನ್ನು ಪ್ರಾಡಕ್ಟ್ಸ್ ಎಲ್ಲ ತಗೋಬೇಕಾಗಿತ್ತಲ್ಲ, ಹಾಗಾಗಿ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದೀನಿ. ಇನ್ನು ನಾನು ಮನೆಗೂ ಹೆಲ್ಪ್ ಮಾಡಿದೀನಿ.
1: ಓಕೆ, ಅಂದ್ರೆ ಈಗ ಪ್ರಸ್ತುತ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆಯಾ ನಿಮ್ದು?
0: ಹೌದು ಮ್ಯಾಮ್, ಚೆನ್ನಾಗಿ ನಡೀತಾ ಇದೆ. ಸೊ ಹಾಗಾಗಿ ಇದ್ರೊಳಗ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ. ಆದಷ್ಟು ಬೇಗನೆ ಪಾರ್ಲರ್ ಇಡೋಣ ಅಂತ ಅನ್ಕೊಂಡಿದೀನಿ. ಪ್ರೋತ್ಸಾಹ ಸಿಗ್ತಾ ಇದೆ. ಪಾರ್ಲರ್ ಇಟ್ರೆ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು ಮ್ಯಾಮ್.
1: ಓಕೆ, ಅಂದ್ರೆ ನಿಮ್ಮ ಸರ್ವಿಸ್ ಅಥವಾ ಕೆಲಸ ಕಾರ್ಯಗಳು ಏನೇನು ಇರುತ್ತೆ ಮೇಡಮ್? ಜನಗಳಿಗೆ ನೀವು ನೀಡುವಂತ ಸರ್ವಿಸ್?
0: ಜನಗಳಿಗೆ ಐಬ್ರೋ, ಫೇಷಿಯಲ್, ಆಮೇಲೆ ಇವಾಗ ನಾವೊಂದು ಆರ್ಡರ್ಸ್ ಹೋದಾಗ ಮೆಹೆಂದಿನ ಕೂಡ ಬಿಡ್ತೀನಿ ಮ್ಯಾಮ್. ನಾನು ಮೆಹೆಂದಿನ ಬಿಡ್ತೀನಿ, ಅವಾಗ ಮೆಹೆಂದಿ ಕೇಳ್ತಾರಲ್ವಾ, ಆ ಟೈಮಲ್ಲಿ ಒಂದ್ ಪ್ಯಾಕೇಜ್ ತರ ಒಂದ್ ಫೇಷಿಯಲ್, ಐಬ್ರೋ, ಮೆಹೆಂದಿ, ವ್ಯಾಕ್ಸ್ ಈ ತರ ಹೇಳ್ತಿರ್ತೀವಿ. ಇದಕ್ಕೆ ಒಂದಿಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟಿರ್ತೀವಿ. ಸೊ ಆತರ ಅವ್ರ ನಮ್ಮನ್ನ ಕರ್ಸ್ಕೊಂಡು ಮಾಡ್ಕೊಡ್ತಾರೆ. ಆಮೇಲೆ ಮನೇಲಿ ಕೂಡ ಬರ್ತಾರೆ, ಹೇರ್ ಕಟ್ ಬರ್ತಾರೆ, ಐಬ್ರೋ ಮಾಡ್ತೀವಿ, ವ್ಯಾಕ್ಸ್, ಫೇಷಿಯಲ್, ಹೇರ್ ಕಟ್, ಇದೆಲ್ಲ ನಡೀತಾ ಇದೆ ಇವಾಗ.
1: ಬೇರೆಯವ್ರಿಗೂ ಏನಾದ್ರೂ ಈ ತರಬೇತಿ ಕೊಡ್ತಾ ಇದ್ದೀರಾ ಹೇಗೆ ಮೇಡಮ್ ನೀವು?
0: ಇಲ್ಲ ಮ್ಯಾಮ್, ಇನ್ನೂ ಇಲ್ಲ. ನಾನು ಇವಾಗ ಬೆಳೀತಾ ಇದ್ದೀನಿ, ಆ ಮಟ್ಟಕ್ಕೆ ಹೋಗುವಂತ ಕೆಪಾಸಿಟಿ ಇದೆ, ಬೆಳಿತೀನಿ ಮ್ಯಾಮ್. ಅಷ್ಟು ಧೈರ್ಯ ಕೊಟ್ಟಿದೆ ನನ್ಗೆ ಈ ಸಂಸ್ಥೆ.
1: ಈ ವೃತ್ತಿಗೆ ಬರೋದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್?
0: ಏನಿಲ್ಲ ಮ್ಯಾಮ್, ಮನೇಲೇ ಇದ್ದಿದ್ದು, ಹೌಸ್ ವೈಫ್ ಆಗಿ ಮನೇಲೇ ಇದ್ದೆ.
1: ಮನೆ, ಗಂಡ, ಮಕ್ಕಳು, ಸಂಸಾರ ಅಂತ ಇದ್ದವರು. ಇವಾಗ ಪ್ರಸ್ತುತ ಒಂದು ಬಿಸ್ನೆಸ್ ನ ಆರಂಭ ಮಾಡ್ತಾ ಇದ್ದೀರಿ.
0: ಹೌದು ಮ್ಯಾಮ್.
1: ಸೊ ಹೇಗೆ ಅನ್ಸುತ್ತೆ ಮೇಡಮ್?
0: ತುಂಬಾ ಚೆನ್ನಾಗಿದೆ, ಒಂದು ಪ್ರೌಡ್ ಫೀಲ್ ಆಗುತ್ತೆ ಮ್ಯಾಮ್ ನಮ್ಮೇಲೆ ನಮ್ಗೆನೆ. ಇವಾಗ ಪ್ರತಿಯೊಂದಕ್ಕೂ ಅವ್ರನ್ನ ಕೇಳ್ತಾ ಇದ್ವಿ, ಅಯ್ಯೋ ಒಂಚೂರು ತರಕಾರಿ ತರಬೇಕು ಅಮೌಂಟ್ ಕೊಡಿ, ಅದಕ್ಕೆ ತಗೋಬೇಕು ಅಮೌಂಟ್ ಕೊಡಿ, ಪ್ರತಿಯೊಂದು ಆತರ ಕೇಳ್ತಿದ್ದಾಗ ಅವ್ರು ಒಂದ್ಸಲ ಎಲ್ಲದಕ್ಕೆ ದುಡ್ಕೊಳ್ತೀವಿ ಸುಮ್ನೆ ಆತರ ಹೇಳೋರು. ಇವಾಗ ಅಷ್ಟೊಂದು ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಏನಾದ್ರೂ ಅರ್ಜೆಂಟ್ ನಂಗೆ ಬೇಕು ಅಂದ್ರೆ ನಾನೇ ಹೋಗಿ ತಗೋ ಬರ್ತೀನಿ ಅನ್ನೋ ಒಂದು ಧೈರ್ಯ ನನ್ನಲ್ಲಿದೆ.
1: ಅಂದ್ರೆ ಇವಾಗ ನೀವು ಈ ವೃತ್ತಿಗೆ ಬರೋದಕ್ಕೂ ಮುಂಚೆನೆ ಇದ್ದ ಅನುಭವಕ್ಕೂ ಈಗ ಒಂದು 4 ಲಕ್ಷ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದಿರಿ.
0: ಹೌದು.
1: ಅಂದ್ರೆ ಈ ಹಿಂದೆ ಆರ್ಥಿಕ ಪರಿಸ್ಥಿತಿಗೂ ಈಗ ಪ್ರಸ್ತುತ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ
0: ತುಂಬಾನೇ ಸುಧಾರಿಸಿದೆ. ಸ್ವಲ್ಪ ಕಷ್ಟಗಳೆಲ್ಲ ಕಡಿಮೆ ಆಗಿದೆ, ಒಂದು ಧೈರ್ಯ ಇದೆ ಮಾಡ್ಬೋದು. ಒಂದು ಅವ್ರು ಕೈಲಿ ಆಗ್ಲಿಲ್ಲ ಅಂದ್ರೂ ನಾನು ಅದನ್ನ ನಿಭಾಯಿಸ್ಬೋದು ಅನ್ನೋ ಒಂದು ಶಕ್ತಿ ಇದೆ. ಇವಾಗ ನನ್ಗೆ ಆರ್ಡರ್ ಸಿಗ್ಲಿಲ್ಲ ಅಂದ್ರೂ ಅವ್ರು ಮಾಡ್ತಾರೆ ಬಿಡು ಅನ್ನೋದೊಂದು ಇದೆ ನಮ್ಮ ಹತ್ರ.
1: ಬ್ಯೂಟಿಷಿಯನ್ ವೃತ್ತಿಯನ್ನ ಇವಾಗ ನಿರ್ವಹಣೆ ಮಾಡ್ತಾ ಇದ್ದೀರಾ ಅಲ್ವಾ? ಇವಾಗ ಮನೇನೂ ಜೊತೆಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ. ಸೊ ಹೇಗೆ ಎರಡನ್ನು ನಿಭಾಯಿಸ್ತೀರಿ?
0: ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು ಮ್ಯಾಮ್ ಫಸ್ಟ್ ಎಲ್ಲ. ಇವಾಗ ಅಲ್ಲೂ ನೋಡ್ಕೋಬೇಕು, ಇಲ್ಲೂ ಪ್ರತಿಯೊಂದು ನೋಡ್ಕೋತಾ ಇರ್ಬೇಕು. ಇವಾಗ ಚಿಕ್ಕ ಪಾಪು ಬೇರೆ, ಇವಾಗ 2.5 ವರ್ಷ, ಅವನ್ನ ಬಿಟ್ಬಿಟ್ಟು ಆರ್ಡರ್ಸ್ ಹೋಗ್ಬೇಕು, ಪ್ರತಿಯೊಂದನು ಕಷ್ಟ ಆಗ್ತಿತ್ತು. ಇವಾಗ ಎಲ್ಲ ಅಡ್ಜಸ್ಟ್ ಆಗ್ತಿದೆ, ಪ್ರತಿಯೊಂದನು ಅಡ್ಜಸ್ಟ್ ಆಗ್ತಾ ಇದೆ. ಸಪೋರ್ಟಿವ್ ಆಗಿ ನಮ್ಗ್ ನಾವೇ ಅಂತ ಅನ್ಕೊಂಡ್ರೆ ಆಗಲ್ಲ, ಮನೆಯಲ್ಲಿ ನಾವು ಸಪೋರ್ಟ್ ಕೂಡ ಬೇಕಾಗುತ್ತೆ ನಮ್ಗೆ. ಆ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ. ಒಂದು ಕಲ್ತು ಏನೋ ಒಂದ್ ಮಾಡ್ತೀನಿ ಅನ್ನೋದು ಆಗ್ತಿರ್ಲಿಲ್ಲ. ಅವ್ರ ಸಪೋರ್ಟ್ ಇಂದನು ಕೂಡ ಇದಾಗಿದೆ.
1: ಕುಟುಂಬದ ಸಹಕಾರದೊಂದಿಗೆ ಈ ಮಟ್ಟಕ್ಕೆ ಬೆಳೀತಾ ಇದ್ದೀರಿ.
0: ಹೌದು ಮ್ಯಾಮ್, ಕುಟುಂಬನೇ ಬಿಡಕ್ಕಾಗಲ್ಲ, ತುಂಬಾನೇ ಸಪೋರ್ಟ್ ಮಾಡಿದಾರೆ ಮನೆಯಲ್ಲೂ ಕೂಡ. ಕಲಿ ಮಾಡು, ನಾನು ನೋಡ್ಕೋತೀನಿ ಪಾಪನ, ಹೆದರ್ಕೋಬೇಡ ಅಂತೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ.
1: ಇವಾಗ ಪ್ರಸ್ತುತ ಮನೆ ನಿರ್ವಹಣೆ ಮಾಡ್ತಾ ಬ್ಯೂಟಿಷಿಯನ್ ವೃತ್ತಿಯನ್ನ ಬಿಸ್ನೆಸ್ ನ ಆರಂಭ ಮಾಡೋದ್ರ ಜೊತೆಗೆ ಬೇರೆ ಏನೆಲ್ಲ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ?
0: ಇವಾಗ ಆತರ ಏನು ಇಲ್ಲ
1: ಮ್ಯಾಮ್,
0: ಎಷ್ಟು ಟೈಲರಿಂಗ್ ಕ್ಲಾಸ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ಟೈಲರಿಂಗ್ ಕ್ಲಾಸ್ ಕೂಡ ಕಲ್ತ್ಕೊಬಿಟ್ರೆ ಸ್ವಲ್ಪ ಗೊತ್ತಿದೆ ನನ್ಗೆ ಫಸ್ಟೇ, ಒಂದಷ್ಟು ಕಲ್ತ್ಕೊಂಡ್ರೆ ಪಾರ್ಲರ್ ಇಡೋ ಜೊತೆ ಅದನ್ನ ಇರ್ಬೋದಲ್ಲ ಅಂತ, ಅದು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದು ಯೋಚನೆ ಇದೆ. ಹಾಗಾಗಿ ಅದನ್ನು ಕಲ್ತು ಆಗಸ್ಟ್ ಒಳಗಡೆ ಪಾರ್ಲರ್ ಇಡೋಣ ಅಂತ ಅನ್ಕೊಂಡಿದ್ದೀನಿ, ನಮ್ಮೂರಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ.
1: ಸೋಲಿಗರ ಕಾಲೋನಿಯಲ್ಲೇ ಒಂದು ಬ್ಯೂಟಿ ಪಾರ್ಲರ್ನ ಆರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ಓಕೆ, ಈಗ ನೀವು ಒಬ್ಬ ಮಹಿಳೆಯಾಗಿ, ಒಬ್ಬ ಮನೆ, ಮಕ್ಕಳು, ಗಂಡ, ಸಂಸಾರ ಅಂತ ಇದ್ದವರು, ಈಗ ಒಂದು ಉದ್ಯೋಗವನ್ನು ಆರಂಭ ಮಾಡಿದ್ದೀರಿ. ಸೊ ಈ ಹಿಂದೆ ಆಗಿರ್ಬೋದು ಅಥವಾ ಈಗ ಪ್ರಸ್ತುತ ಆಗಿರ್ಬೋದು, ಏನೆಲ್ಲ ಸವಾಲುಗಳನ್ನ ಎದುರಿಸಿ ಈ ಮಟ್ಟಕ್ಕೆ ಬೆಳೀತಾ ಇದ್ದೀರಿ ಮೇಡಮ್?
0: ತುಂಬ ಕಷ್ಟಗಳನ್ನ ಅನುಭವಿಸಿದೀನಿ ಮ್ಯಾಮ್. ಅವಮಾನಗಳು, ಪ್ರತಿಯೊಂದನ್ನು ಅನುಭವಿಸ್ದಾಗ್ಲೇ ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಮುಂದೆ ಬರಕ್ ಸಾಧ್ಯ. ಕಷ್ಟಗಳನ್ನ ಅನುಭವಿಸಿದೀನಿ, ತುಂಬಾ ಅವಮಾನಗಳನ್ನು ಅನುಭವಿಸಿದೀನಿ. ಇವಾಗ ಅದನ್ನೆಲ್ಲ ಮನ್ಸಲ್ಲಿ ಇರೋದಕ್ಕೇನೆ ನಾನ್ ಬೆಳಿಬೇಕು, ಇವ್ರ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದು ಬಂದಿರೋದು. ಅದನ್ನೆಲ್ಲ ಮರ್ತ್ಬಿಟ್ರೆ ಜೀವನ ನಡೆಸೋದು ಕಷ್ಟನೇ ಆಗುತ್ತೆ. ನಮ್ಗೆ ಒಂದು ಚಾಲೆಂಜ್ ಅನ್ನೋದು ಇರಲ್ಲ, ಪ್ರತಿಯೊಂದನ್ನು ಸ್ವೀಕರಿಸ್ಬೇಕು. ನಾವು ಯಾರೋ ಏನೋ ಅನ್ಬಿಟ್ರು ಅಂತ ಸುಮ್ಮನೆ ಕೂತ್ಕೋಬಿಟ್ರೆ ಆಗಲ್ಲ, ನಾನೇನು ಅಂತ ಅವ್ರಿಗೆ ತೋರಿಸ್ಬೇಕು.

0: ಹತ್ರ ಮೈಂಡ್ ಸೆಟ್ ಇರೋದು ಮ್ಯಾಮ್, ಯಾರ ಹತ್ರನು ಒಂದ್ ಮಾತು ಅನ್ಸ್ಕೊಳ್ಳೋದಾಗ್ಲಿ ಓ ಈ ತರ ಅಂತೆ ಅಂತ ಏನು ಅನ್ಸ್ಕೊಳಕ್ ಇಷ್ಟ ಪಡಲ್ಲ. ನಾನು ಬೆಳೆದ್ರೆ ಅವಳ ತರ ಬೆಳಿಬೇಕು ಅಂತ ಹೇಳ್ಬೇಕೆಲ್ಲಾರು. ಇವಾಗ ನನ್ನ ನೋಡಿ ಕೆಲವರೆಲ್ಲ ನಗಾಡ್ತಿರೋರೆಲ್ಲ ಇವಾಗ ಅವ್ರ ಮನೆ ಫಂಕ್ಷನ್ ಗಳಿಗೆ ನನ್ನೇ ಕರೀತಾರೆ, ಚೆನ್ನಾಗ್ ಮಾಡ್ತೀಯ ಕೆಲ್ಸನ ನೀನೇ ಮಾಡ್ಕೊಡು ಅಂತ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಳ್ಳೋ ತರ ಮಾಡ್ಕೊತಿದ್ದಾರೆ.
1: ಸೊ ನಿಮ್ಮನ್ನ ನೋಡಿ ನಗಾಡ್ತಿದ್ದ ಒಂದ್ ಕಾಲ, ಇವಾಗ ನೀವೇ ಬೇಕು ಮೇಕಪ್ ಗೆ ಅನ್ನೋದು ಒಂದ್ ಕಾಲ ಅನ್ನೋದನ್ನ ಹೇಳ್ತಾ ಇದೀರಿ.
0: ಹೌದು ಮ್ಯಾಮ್, ಅದೇ ಸಾಧನೆ ಮ್ಯಾಮ್. ಹೌದು ಅದೇ ಸಾಧನೆ,
1: ಖಂಡಿತ ಮೇಡಮ್ ಖಂಡಿತ.
0: ಆ ಒಂದ್ ಸ್ವಾರ್ಥ ಇರ್ಬೇಕು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು ನಮ್ಮಲ್ಲಿ, ಆವಾಗ್ಲೇ ಬೆಳೆಯಕ್ಕಾಗೋದು.
1: ಖಂಡಿತ, ನಮ್ಮನ್ನ ನಾವು ಗೌರವಿಸ್ಕೊಂಡಾಗ ಖಂಡಿತ ನಮ್ಮ ಸುತ್ತಲಿನ ವಾತಾವರಣ ನಮ್ಮನ್ನ ಗೌರವಿಸುತ್ತೆ ಅಂತ.
0: ನಮ್ಮ ಕೆಲಸನ ನಾವು ಗೌರವಿಸ್ಬೇಕು.
1: ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಕೆಂಚನಹಳ್ಳಿ ಎಚ್ ಡಿ ಕೋಟೆ ಸರ್ಗೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿರದೇನೆ, ಜೈಪುರ ಆಗಿರ್ಬೋದು, ಹುಣಸೂರು ಆಗಿರ್ಬೋದು ಅಥವಾ ನಾನಾ ಪ್ರದೇಶಗಳಿಗೆ ಹೋಗಿ ಈ ಒಂದು ಸ್ವಾವಲಂಬಿ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಲಸ ನಿರ್ವಹಿಸ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
0: ಮ್ಯಾಮ್ ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಸಂಸ್ಥೆ ಎಷ್ಟೋ ಹೆಣ್ಮಕ್ಳಿಗಾಗಿದ್ರೆ ಇವಾಗ ಎಷ್ಟೋ ಜನ ಹುಡುಗರು ಹುಡುಗಿರು ಎಸ್ ಎಲ್ ಸಿ ಸಿ ಫೇಲ್ ಆಗಿರ್ಬೋದು ಅಥವಾ ಎಸ್ ಎಲ್ ಸಿ ಸಿ ಮಾಡಿಸಿ ಮನೆಯಲ್ಲಿ ಕಾಲೇಜ್ಗೆ ಎಲ್ಲೆಲ್ಗೂ ಕಳಿಸ್ತೇ ಇರೋದು ಅದೆಲ್ಲ ಇರೋ ಮಕ್ಕಳಿಗೆಲ್ಲ ಇವಾಗ ಒಂದು ಬ್ಯೂಟಿಷಿಯನ್ ಆಗಲಿ ಒಂದು ಟೈಲರಿಂಗ್ ಆಗಲಿ ಅದೆಲ್ಲ ಕಲಿಸ್ಕೊಳ್ಳೋದ್ರಿಂದ ಇನ್ನೂ ತುಂಬಾ ಇದೆ, ಎಲೆಕ್ಟ್ರಿಕ್ಕು ಜೇನುದು ಉಳಿದು ಸಾಗಾಣಿಕೆ ಪ್ರತಿಯೊಂದು ತುಂಬಾ ಇದೆ ಅಲ್ಲೂ ಕೂಡ. ಎಷ್ಟೊಂದು ಜನಕ್ಕೆ ಕಂಪ್ಯೂಟರ್ ಸೆಂಟರ್, ಇಂಗ್ಲಿಷು, ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಎಲ್ಲ ನಡೀತಾ ಇದೆ. ಇದರಿಂದ ಎಷ್ಟೋ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬಾ ಚೆನ್ನಾಗಿ ಕೆಲಸ ಕಲಿತು ಅವ್ರ ಕೆಲಸಗಳನ್ನ ಅವರು ಮಾಡ್ಕೊತಾ ಇದ್ದಾರೆ. ಇವಾಗ ಎಷ್ಟೋ ಹೆಣ್ಮಕ್ಳಿಗೆ ಕಳ್ಸಲ್ಲ ಮನೇಲಿ ಈಚೆಗೆ ಕಳ್ಸಲ್ಲ, ಬೇಡ ಹೆಣ್ಮಕ್ಳು ಏನಕ್ಕೆ ಹೋಗ್ಬೇಕು, ಹೆಂಗಿದ್ರು ಪಾತ್ರೆ ತೊಳ್ಕೊಂಡಿರೋದಲ್ವಾ, ಮದ್ವೆ ಮಾಡ್ಕೊಂಡು ಸುಮ್ಮನೆ ಇರೋದಲ್ವಾ ಅಂತೆಲ್ಲ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಈ ಸಂಸ್ಥೆ ತುಂಬ, ಇವಾಗ ಈಚೆ ಕಳ್ಸಲ್ಲ ಅಂದ್ರೆ ಕೂಡ ಟೈಲರಿಂಗ್ ಮಾಡ್ಕೊಳ್ಳಿ, ಟೈಲರಿಂಗ್ ಮಾಡ್ಕೊಂಡ್ರೆ ಮನೇಲೆ ಮಾಡ್ಬೋದಿಲ್ಲ, ಎಲ್ಲಿಗೆ ಹೋಗೋ ಅವಶ್ಯಕತೆನೂ ಇಲ್ಲ, ಮನೇಲೆ ಆರಾಮಾಗಿ ದುಡಿಬೋದು, ಅವ್ರ ಅಪ್ಪ ಅಮ್ಮನಿಗೂ ಹೆಲ್ಪ್ ಆಗ್ಬೋದು, ಅವ್ರ ಗಂಡಂದಿರಿಗೂ ಹೆಲ್ಪ್, ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಸೊ ಈ ತರ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೆ ಈ ಒಂದು ಸಂಸ್ಥೆ, ಅಷ್ಟೇ ಸ್ಟ್ರಗಲ್ ಕೂಡ ಪಟ್ಟಿದೆ ಈ ಸಂಸ್ಥೆ. ನಾನು ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಏನು ಅನ್ಕೊಂಡಿದ್ದೆ, ಬಟ್ ಈ ಸಂಸ್ಥೆ ತುಂಬಾ ದೊಡ್ಡದಾಗಿ ಬೆಳಿಲಿ ಅನ್ನೋದು ನನ್ನ ಅನಿಸಿಕೆ ಕೂಡ. ನಾನು ಇರೋವರೆಗೂ ಈ ಭೂಮಿ ಮೇಲೆ ಇರೋವರೆಗೂ ಕೂಡ ಈ ಸಂಸ್ಥೆಗೆ ನಾನು ಚಿರಋಣಿ ಆಗಿರ್ತೀನಿ. ಅಷ್ಟು ಕೊಟ್ಟಿದೆ ನಿಜವಾಗ್ಲು ಈ ಸಂಸ್ಥೆ, ಇಷ್ಟು ಧೈರ್ಯವಾಗಿ ಇರ್ಬೇಕು, ಒಂದು ಸಂಪಾದನೆ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳಾಗಿ ತುಂಬಾ ಕಷ್ಟ ಇದೆ. ಶಕ್ತಿನ ಕೊಟ್ಟಿರೋದಕ್ಕೆ, ಆ ಧೈರ್ಯನ ಕೊಟ್ಟಿರೋದಕ್ಕೆ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ನಾನು ಇವಾಗ ಸಂಸ್ಥೆ.
1: ಅಂದ್ರೆ ನೀವು ಅನುಕೂಲಗಳನ್ನ ಪಡ್ಕೋತಾ ಇದ್ದೀರಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ, ಒಂದಷ್ಟು ಯುವಕ ಯುವತಿಯರಿಗೆ ಅದರಲ್ಲೂ ಸ್ಥಳೀಯವಾಗಿ ಹೋಗಿ ಒಂದು ತರಬೇತಿಯನ್ನ ಕೊಟ್ಟು ಅವರನ್ನ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯವನ್ನ ಸತತವಾಗಿ ನಿರ್ವಹಿಸ್ತಾ ಬರ್ತಾ ಇದೆ.
0: ಹೌದು,
1: ಸೊ ಅದೆಲ್ಲ ಸ್ಥಳೀಯ ಮಹಿಳೆಯರಿಗಾಗಿ ಅನುಕೂಲ ಆಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ.
0: ಹೌದು.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಅದೇ ಮ್ಯಾಮ್, ನನ್ನ ಮುಂದಿನ ಗುರಿ ಏನಂತಂದ್ರೆ ಪಾರ್ಲರ್ ಇಡ್ಬೇಕು. ಪಾರ್ಲರ್ ಇಟ್ಟು ಕೆಲ್ಸ ನನ್ಗೆ ಅಂತ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗ್ಬೇಕು, ಇನ್ನಷ್ಟು ಬೆಳಿಬೇಕು ಅನ್ನೋದು ನನ್ನ ಆಸೆ. ಚೆನ್ನಾಗಿ ಪಾರ್ಲರ್ ಮಾಡ್ಬೇಕು, ನಾನು ಒಂದು ಕ್ಲಾಸ್ನ ಮಾಡುವಷ್ಟು ಬೆಳಿಬೇಕು. ದುಡ್ಡಿಗೆ ಅಂತ ಅಲ್ಲ ಮ್ಯಾಮ್, ನನ್ನಂತ ಹೆಣ್ಮಕ್ಳಿಗೆ ಇನ್ನೊಂದಷ್ಟು ಹೆಲ್ಪ್ ಆಗ್ಲಿ, ಅವ್ರಿಗೂ ಕೂಡ ಒಂದು ಶಕ್ತಿ ಒಂದು ಧೈರ್ಯ ಅನ್ನೋದು ಬರ್ಲಿ ಅನ್ನೋ ಕಾರಣಕ್ಕೆ ಕ್ಲಾಸ್ ಕೂಡ ಮಾಡ್ಬೇಕು, ಪಾರ್ಲರ್ ಇರ್ಬೇಕು, ಮಾಡ್ತೀನಿ ಅನ್ನೋ ಧೈರ್ಯ ಇದೆ ನಮ್ಮಲ್ಲಿ.
1: ಖಂಡಿತ, ನಿಮ್ಮ ಒಂದು ಗುರಿ ಸಾಕಾರವಾಗಿ ಈಡೇರಲಿ ಅಂತ ನಾವಾದರೂ ಕೂಡ ಆಶಿಸ್ತೀವಿ. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಥವಾ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಇರುವಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದರೆ?
0: ಕಿವಿ ಮಾತು ತಿಳಿಸೋದಾದ್ರೆ ಅಂದರೆ ಯಾವುದಕ್ಕೂ ಹೆದರಬಾರ್ದು ಮ್ಯಾಮ್, ಮೊದಲನೇದಾಗಿ ಯಾವುದಕ್ಕೂ ಹೆದರಬಾರ್ದು, ಬೇರೆಯವರು ಮಾತಿಗೆ ಕಿವಿ ಕೊಡಬಾರ್ದು, ಯಾರೂ ಮುಂದೆ ಹೋಗಿ ಅಂತ ಹೇಳಲ್ಲ ಮ್ಯಾಮ್, ಆದಷ್ಟು ಅವ್ರನ್ನ ಕೆಳಗಡೆ ಇಳಿಸೋದಕ್ಕೆ ನೋಡ್ತಾರೆ, ನಾವು ಅದಕ್ಕೆ ಎದುರ್ಕೋಬಾರ್ದು. ನಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಬೇಕು, ತಿಳಿದ್ರ ಹತ್ರ ಕೆಟ್ಟದ್ರ ಒಳ್ಳೇದಂತ ತಿಳ್ಕೊಂಡು ಮಾಡ್ಬೇಕು. ಸೊ ಯಾವ್ದಕ್ಕೂ ಎದುರ್ಬಾರ್ದು, ನಾವೇನ್ ಅನ್ಕೊಂಡಿರ್ತೀವೋ ಅದನ್ನ ಮಾಡಿ ತೋರಿಸ್ಬೇಕು, ಇನ್ನೊಬ್ರ ಹತ್ರ ನಾವು ಕೀಳಾಗಿ ಕಾಣ್ತಿದ್ರೆ ಇರಬಾರ್ದು, ನಾವೇನು ಅನ್ನೋದು ಅವ್ರಿಗೂ ಗೊತ್ತಾಗ್ಬೇಕು. ನಮ್ಮಲ್ಲೂ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ, ಅದನ್ನ ಒಳಗಡೆನೆ ಇಟ್ಕೊಂಡಿರ್ತಾರೆ. ಈಚೆ ತರೋದು ಹೇಗೆ ಅಂತ ಗೊತ್ತಿಲ್ಲ. ಈ ತರ ಒಂದು ಸಂಸ್ಥೆಗಳು ಆ ತರ ಒಂದು ಕಲಾವಿದರಿಗೆ ಈ ತರ ಕಲ್ತಿರೋರ್ಗೆಲ್ಲ ಒಳ್ಳೆ ಅವಕಾಶನ ಕೊಡ್ತಾ ಇದೆ ಈ ಸಂಸ್ಥೆ, ಇದನ್ನ ಉಪಯೋಗಿಸ್ಕೋಬೇಕು ಅನ್ನೋದೇ ನನ್ನ ಆಸೆ.
1: ಖಂಡಿತ, ಎಲ್ಲ ಸಮಯನ ವ್ಯರ್ಥ ಮಾಡದೆ ನಮ್ಮಲ್ಲಿರೋ ಕಲೆ ಏನು ಅನ್ನೋದನ್ನ ಗುರುತಿಸ್ಕೊಂಡು, ಸೊ ಈ ರೀತಿಯ ಸಂಸ್ಥೆಗಳಿಂದ ನಮ್ಮನ್ನ ನಾವು ಗುರುತಿಸ್ಕೊಂಡು ಒಂದು ಆರ್ಥಿಕವಾಗಿ ಸಬಲರಾಗಿ

0: ಅನ್ನೋದನ್ನ ತಿಳಿಸ್ತಾ ಇದ್ದೀರಿ.
1: ಹೌದು,
0: ಮಹಿಳೆಯರಿಗೆ ಒಳ್ಳೆ ಸಂದೇಶನ ನೀಡಿದ್ರಿ ಮೇಡಮ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ನಿಮ್ಮ ಒಂದು ಸಲಹೆ ಅಥವಾ ಸಂದೇಶನ ತಿಳಿಸೋದಾದ್ರೆ ಮೇಡಮ್.
1: ನಾನು ಕೂಡ ಇಲ್ಲಿಗೆ ಒಂದ್ಸಲ ಬಂದಿದ್ದೆ, ಅಲ್ಲಿಗೆ ಯಾವ ತರ ಇರುತ್ತೆ ಅಂತ ನಮ್ಗೆ ವಿಸಿಟ್ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ಅನ್ಕೋತಿದ್ದೆ ನಾವು ಈ ತರ ಬಂದು ನಮ್ ಈ ತರ ಕೇಳೋ ತರ ಆಗಿದ್ರೆ ಚೆನ್ನಾಗಿರೋದು ಅಂತ. ಅದು ಇವತ್ ನೆರೆದೇರಿದೆ. ನಿಜವಾಗ್ಲೂ ಖುಷಿ ಇದೆ ಮೇಡಮ್, ಈ ಒಂದ್ ಸಂಸ್ಥೆನ ಇದೇ ತರ ನಡೀತಾ ಇರ್ಲಿ, ಆಮೇಲೆ ಈ ತರ ಕೇಳುಗರಿಗೆ ಒಳ್ಳೊಳ್ಳೆ ಇಂತ ವಿಷಯಗಳು ತಲುಪ್ಲಿ, ಈ ಸಂಸ್ಥೆ ಸಾಧನೆಗಳ ಬಗ್ಗೆ ತಿಳಿಲಿ, ಇಷ್ಟೋ ಹೆಣ್ಮಕ್ಳಿಗೆ ಈ ಒಂದ್ ಸಂಸ್ಥೆ ದಾರಿದೀಪ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಧನ್ಯವಾದಗಳು ಮೇಡಮ್, ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ವ ಉದ್ಯೋಗದ ಕುರಿತಾಗಿರ್ಬೋದು ಅಥವಾ ಜೊತೆಗೆ ಸಮುದಾಯದ ಮಹಿಳೆಯರು ಮನ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂತಹ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು.
0: ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಹೆಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನ ಪಡೆದು ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಮೈಸೂರು ಜಿಲ್ಲೆಯ ಸೋಲಿಗರ ಕಾಲೋನಿಯ ಶ್ರೀಮತಿ ನಂದಿನಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಹತ್ತರಿಂದ 19 ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು ತರ್ತೀನಿ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.

0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಬ್ರಹ್ಮಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಯಾವುದು ಸರ್ವೋತ್ತಮವೋ ಅವಿನಾಶಿಯೋ ಅದು ಬ್ರಹ್ಮ. ಪ್ರಾಣಿ ಮಾತ್ರದಲ್ಲಿ ಯಾವುದು ತನ್ನ ಸ್ವಭಾವದೊಂದಿಗೆ ಇರುವುದೋ ಅದು ಅಧ್ಯಾತ್ಮ. ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ವ್ಯಾಪಾರವೇ ಕರ್ಮ. ಇಂಥ ಒಂದು ಉತ್ತರದಾಯಿತ್ವದ ಶ್ಲೋಕವನ್ನು ಕೃಷ್ಣ ಇದೀಗ ಅರ್ಜುನನ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾನೆ. ಈ ಹಿಂದೆ 8ನೇ ಅಧ್ಯಾಯದಲ್ಲಿ ಮೊದಲನೆಯ ಮತ್ತು 2ನೇ ಶ್ಲೋಕದ ಮೂಲಕ ಅರ್ಜುನ ಪ್ರಶ್ನೆ ಕೇಳಿದ್ದ ಕೃಷ್ಣನಿಗೆ. ಪರಬ್ರಹ್ಮದ ಸ್ವರೂಪ ಏನು, ಅಧ್ಯಾತ್ಮ ಎಂದರೇನು, ಕರ್ಮ ಎಂದರೇನು, ಇನ್ನು ಅಧಿಭೂತ ಅಧಿದೈವ ಹೀಗೆಲ್ಲ ಎಂದರೇನು ಎಂಬ ಪ್ರಶ್ನೆಯನ್ನ ಕೇಳಿರುವಂತಹ ಅರ್ಜುನನಿಗೆ ಇದೀಗ ಕೃಷ್ಣ ಉತ್ತರವನ್ನ ಆರಂಭಿಸಿದ್ದಾನೆ. ಆ ಉತ್ತರದ ಮೊದಲನೆಯ ಶ್ಲೋಕವೇ ಇದು. ಬ್ರಹ್ಮವು ಈ ವಿಶ್ವದಲ್ಲೆಲ್ಲ ಸರ್ವೋತ್ತಮವಾಗಿರುವಂಥದ್ದು, ಸರ್ವಶ್ರೇಷ್ಠವಾಗಿರುವಂಥದ್ದು. ಉಳಿದಿರುವುದೆಲ್ಲವೂ ಕೂಡ ಈ ಬ್ರಹ್ಮದ ಆಧಾರದ ಮೇಲೆಯೇ ಇದೆ. ಈ ಪ್ರಪಂಚದಲ್ಲಿ ಬ್ರಹ್ಮನ ವಿನಃ ಉಳಿದಿರುವುದೆಲ್ಲ ಈ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಸಿಕ್ಕಿ ನರಳುತ್ತಿದ್ದಾವೆ. ಬ್ರಹ್ಮ ಮಾತ್ರ ಅದಕ್ಕೆ ಸಿಕ್ಕಿಲ್ಲ, ಅದು ಎಂದಿಗೂ ಎಂದೆಂದಿಗೂ ಇರುವಂಥದ್ದು. ಆ ಬ್ರಹ್ಮ ಇಲ್ಲದ ಕಾಲವೇ ಇಲ್ಲ, ಅದನ್ನು ಯಾವುದೂ ಕೂಡ ಇಲ್ಲದಂತೆ ಮಾಡಲಾಗುವುದೂ ಇಲ್ಲ. ಆಕಾಶವು ಹೇಗೆ ಏನು ಮಾಡಿದರೂ ಕೂಡ ನಾಶವಾಗುವುದಿಲ್ಲವೋ ಹಾಗೆ ಈ ಬ್ರಹ್ಮ. ಆದರೆ ಆಕಾಶ ಎಂಬುವಂಥದ್ದಿದೆಯಲ್ವಾ, ಅದು ಜಡ, ಜಡ, ಅದು ನಿರ್ಜೀವವಾಗಿರುವಂಥ ಒಂದು ರೂಪ. ಆದರೆ ಬ್ರಹ್ಮ ಅನ್ನೋದಿದೆಯಲ್ವಾ, ಅದು ಚೈತನ್ಯ ಸ್ವರೂಪ. ಅವನು ಸೃಷ್ಟಿಸಿದ ಈ ವಿಶ್ವದಲ್ಲೆಲ್ಲ ಹಾಸುಹೊಕ್ಕಾಗಿರುವಂಥವನು, ಎಲ್ಲವನ್ನ ಮೀರಿ ನಿಂತಿರುವಂಥವನು. ಅವನ ಅನಂತದಲ್ಲಿ ಯಾವುದೋ ಒಂದು ಅಂಶ ಈ ಪ್ರಪಂಚದ ರೂಪವನ್ನ ತಾಳಿದೆ. ಈ ಪೃಥ್ವಿಯನ್ನೆಲ್ಲ ವ್ಯಾಪಿಸಿರುವ ಸಾಗರದಲ್ಲಿ ಯಾವುದೋ ಸ್ವಲ್ಪ ಭಾಗ ಘನೀಭೂತವಾಗಿ ಒಂದು

ನೀರ್ಗಲ್ಲಿನಂತೆ ನೀರನ ಮೇಲೆ ತೇಲ್ದುತ್ತಾ ಹೇಗಿರುತ್ತೋ ಹಾಗೆ ಬ್ರಹ್ಮದ ಒಂದೇ ಒಂದು ಸಣ್ಣ ರೂಪ ಈ ಪ್ರಪಂಚವಾಗಿದೆ. ಹಾಗಾಗಿ ಯಾವುದು ಜೀವಿಯಲ್ಲಿ ಸ್ವಭಾವದಂತೆ ಇದೆಯೋ ಅದೇ ಅಧ್ಯಾತ್ಮ. ಪ್ರತಿ ಜೀವರಾಶಿಯಲ್ಲಿಯೂ ಕೂಡ ಅದರ ವ್ಯಕ್ತಿತ್ವದ ಕೇಂದ್ರವೇ ಅದರ ಸ್ವಭಾವವಾಗಿದೆ. ನಾವೆಲ್ಲ ಕೆಲವು ಸ್ವಭಾವದೊಡನೆ ಹುಟ್ಟುತ್ತೇವೆ. ಸ್ವಭಾವವನ್ನು ನಾವು ಬದಲಾಯಿಸಿಕೊಳ್ಳಬಹುದು, ಆದರೆ ಯಾರೂ ಕೂಡ ಇಲ್ಲಿ ಖಾಲಿ ಬರೋದಿಲ್ಲ. ಸ್ವಭಾವದೊಡನೆ ನಾವು ಈ ಪ್ರಪಂಚಕ್ಕೆ ಬರ್ತೇವೆ, ಸ್ವಭಾವಕ್ಕೆ ತಕ್ಕಂತೆ ನಾವು ಇಲ್ಲಿ ಬಾಳಿ ಬದುಕುತ್ತೇವೆ, ಕರ್ಮವನ್ನೂ ಕೂಡ ಅದೇ ರೀತಿ ಮಾಡುತ್ತೇವೆ. ಹೀಗೆ ಮನುಷ್ಯ ಎಂದರೆ ಸ್ವಭಾವದ ಒಂದು ಕಂತೆಯಲ್ಲದೆ ಬೇರಲ್ಲ. ನಮ್ಮ ಇಡೀ ವ್ಯಕ್ತಿತ್ವದ ಒಂದು ಸಾರವೇ ಈ ಸ್ವಭಾವ. ಹಾಗಾಗಿ ಸಾಹಿತ್ಯದಲ್ಲಿ ಒಂದು ಮಾತಿದೆ, ಪ್ರಭಾವಕ್ಕಿಂತ ಸ್ವಭಾವ ಬೆಳೆಸಿಕೊಳ್ಳುವುದು ಮುಖ್ಯ ಅಂತ. ಅನಂತರ ಕರ್ಮ ಅಂದರೆ ಏನು ಎಂಬುದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನಮ್ಮ ಉತ್ಪತ್ತಿ ಸ್ಥಿತಿಗೆ ಕಾರಣವಾಗಿರುವುದೇ ಕರ್ಮ. ಕರ್ಮವನ್ನು ಮಾಡಿ ಸ್ವಭಾವವನ್ನು ಉತ್ಪತ್ತಿ ಮಾಡಿಕೊಳ್ತೇವೆ, ಅನಂತರ ಆ ಸ್ವಭಾವಕ್ಕೆ ತಕ್ಕಂತೆ ಕರ್ಮ ಮಾಡುತ್ತಾ ಇರುತ್ತೇವೆ. ಈ ಕರ್ಮಕ್ಕೆ ಒಂದು ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಷ್ಟು ಜನ್ಮಗಳ ಹಿಂದೆ ಹೋದರೂ ಕೂಡ ಅದರ ಹಿಂದೆ ಒಂದು ಕರ್ಮ ಇದೆ. ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ಸಂಸ್ಕಾರದಂತೆ ನಮ್ಮ ಮನಸ್ಸಿನಲ್ಲಿ ಬೀಜವಾಗುತ್ತೆ. ಆ ಬೀಜ ಎಂದಿಗೂ ನಾಶವಾಗುವುದಿಲ್ಲ, ನಮ್ಮ ಮನಸ್ಸಿನ ಉಗ್ರಾಣದಲ್ಲಿರುತ್ತೆ ಅದು. ಅದಕ್ಕೆ ಸರಿಯಾದ ವಾತಾವರಣ ಸಿಕ್ಕಿದರೆ ಪುನಃ ಅದು ಕಾರ್ಯರೂಪದಲ್ಲಿ ವ್ಯಕ್ತವಾಗಿ ಪುನಃ ಬೀಜ ಬಿಟ್ಟು ಸಂಸ್ಕಾರ ರೂಪದಲ್ಲಿ ಸಂಗ್ರಹವಾಗುತ್ತೆ. ನಾವು ನಾಶ ಮಾಡಿದ ಕರ್ಮಗಳ ವಾಸನೆ ಇರುವ ತನಕ ಅದನ್ನು ವೃದ್ಧಿ ಮಾಡಿಕೊಳ್ಳುವುದರ ಕಡೆಗೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡಿಕೊಂಡು ಈ ವಾಸನಾಕ್ಷಯಕ್ಕೂ ನಾವು ಕರ್ಮ ಮಾಡಲೇಬೇಕು. ಹಾಗಾಗಿ ಕರ್ಮವಿಲ್ಲದೇ ಇದ್ದರೆ ವಾಸನೆಯೂ ಕೂಡ ಕ್ಷಯಿಸುವುದಿಲ್ಲ. ಒಂದು ದಾರವನ್ನು ನಾವು ಉಂಡೆಯಾಗಿ ಸುತ್ತುವುದೂ ಕರ್ಮವೇ, ಇದೇ ಪ್ರವೃತ್ತಿ ಕರ್ಮ. ಸುತ್ತಿದ ಉಂಡೆಯನ್ನು ಬಿಡಿಸುವುದು ಅದೂ ಕೂಡ ಕರ್ಮವೇ, ಅದೇ ನಿವೃತ್ತಿ ಕರ್ಮ ಅಂತ ಹೇಳಿ. ಹಾಗಾಗಿ ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಬ್ರಹ್ಮವು ನಾಶವುಳ್ಳಂತಹ ಜಗತ್ತಿಗೆ ಅಧಿಷ್ಠಾನವಾದ ಒಂದು ಶಕ್ತಿ. ಇದು ಅವಿನಾಶಿ, ಇದು ಅಖಂಡ ವಸ್ತು, ಸರ್ವವ್ಯಾಪಕವಾಗಿ ಸರ್ವಾಧಿಷ್ಠಾನವಾಗಿ ಇರುವ ಅದ್ವಿತೀಯ ವಸ್ತು. ಹಾಗಾಗಿ ಈ ಪರಬ್ರಹ್ಮ ವಸ್ತುವೇ ಉಪಾಧಿಗತವಾಗಿ ಕಾಣುವಾಗ ಅದಕ್ಕೆ ಅಧ್ಯಾತ್ಮ ಎಂದು ಹೆಸರು. ಆತ್ಮ ಅನ್ನೋದಿದೆಯಲ್ವಾ, ಅದು ಸರ್ವವ್ಯಾಪಿ, ಆದುದರಿಂದ ಅದು ಅತ್ಯಂತ ಸೂಕ್ಷ್ಮ ಕೂಡ. ನಮ್ಮೆಲ್ಲರ ಶರೀರದ ಮೂಲಕ ಅದು ವ್ಯಕ್ತಗೊಳ್ಳುವುದರಿಂದ ಅದಕ್ಕೆ ಅಧ್ಯಾತ್ಮ ಅಂಥೇಳಿ ಹೆಸರು. ಆಚಾರ್ಯರ ಶಂಕರರು ಇದನ್ನು ಒಂದು ಸುಂದರವಾಗಿ ನಿರೂಪಿಸಿದ್ದಾರೆ. ಏನಂತಂದರೆ, ತನ್ನ ಸನ್ನಿಧಿ ಮಾತ್ರದಿಂದ ಶರೀರೇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಚೇತನಗೊಳಿಸುವ ಶಕ್ತಿಯೇ ಅಧ್ಯಾತ್ಮ ಅಂಥೇಳಿ. ಅಂದರೆ ನಮ್ಮ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವುಗಳಿಗೂ ಕೂಡ ಯಾವುದು ಚೇತನವನ್ನು ಕೊಡ್ತಿದೆಯೋ ಅಥವಾ ಚೇತನವನ್ನಾಗಿ ಮಾಡಿಕೊಳ್ಳಿಕ್ಕೆ ಯಾವುದು ಶಕ್ತಿ ಇದೆಯೋ ಅದೇ ಅಧ್ಯಾತ್ಮ. ಇನ್ನು ಕರ್ಮ ಅನ್ನೋದಿದೆಯಲ್ವಾ, ಅದು ಕರ್ಮ ಅನ್ನುವಂಥದ್ದು ಕೇವಲ ಕೆಲಸಗಳಲ್ಲ, ದೈಹಿಕವಾಗಿ ನಾವು ಮಾಡೋ ಅಂಥ ಕೇವಲ ಕರ್ತವ್ಯಗಳಲ್ಲ. ಕರ್ಮ ಎಂಬ ಶಬ್ದಕ್ಕೆ ಒಂದು ಗೂಢ ಅರ್ಥವಿದೆ. ನಮ್ಮ ಪ್ರತಿಯೊಬ್ಬರ ಬುದ್ಧಿಯನ್ನು ಕೂಡ ಪ್ರೇರಣೆಗೊಳಿಸುವಂತಹ ಕ್ರಿಯಾತ್ಮಕ ಶಕ್ತಿಯೇ ಕರ್ಮ. ಯಾವುದೋ ಒಂದು ಕೆಲಸ ಇರುತ್ತೆ, ಆ ಕೆಲಸವನ್ನು ಮಾಡಬೇಕೋ ಬಿಡಬೇಕೋ ಅದನ್ನು ಪ್ರೇರಣೆಗೊಳಿಸುವಂಥದ್ದು ಬುದ್ಧಿ. ಎರಡು ಕೆಲಸಗಳಿರುತ್ತೆ, ನಾನು ಈ ಕೆಲಸವನ್ನು ಮಾಡಲು ಅಥವಾ ಆ ಕೆಲಸವನ್ನು ಮಾಡಲು ಅಂಥೇಳಿ. ನಮ್ಮ ಮುಂದೆ ಹಲವು ಬಾರಿ ಯೌವನಾವಸ್ಥೆಯಲ್ಲಿ ಎರಡು ರೀತಿಯ ಒಂದು ಕರ್ತವ್ಯ ಪಾಲನೆಗೆ ನಮಗೆ ಆಯ್ಕೆ ಇರುತ್ತೆ, ಹಲವಾರು ಆಯ್ಕೆಗಳಿರ್ತವೆ. ಆ ಎಲ್ಲ ಆಯ್ಕೆಗಳನ್ನು ಮಾಡುವಂಥದ್ದು ನಾವೇ, ಆ ಆಯ್ಕೆಗಳು ಕೂಡ ಅದು ಕರ್ಮಾನುಸಾರ.
ನಮ್ಮ ಬುದ್ಧಿಗೆ ಯಾವುದು ಪ್ರೇರಣೆ ಕೊಡುತ್ತೋ

ಅದನ್ನೇ ತಾನೇ ನಾವು ಆರಿಸಿಕೊಳ್ಳುವಂಥದ್ದು, ಅದು ಬುದ್ಧಿ ಪ್ರೇರಕ, ಅದೇ ಕರ್ಮ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಈ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ನೀನೂರು ಕೆರೆ ಬಾವಿ ತೋಡಬಹುದತಿ ಆಳ, ಮಳೆ ಬರದೆ ನೀರಿದೆಯೇ ಬರಗಾಲದಲ್ಲಿ, ತೋಡುವುದು ಅನಿವಾರ್ಯ ಜಲಧಾರೆ ಅವನಿಚ್ಛೆ, ತೋಡುವುದು ಅನಿವಾರ್ಯ

ಹಾಗಾಗಿ ನಾವು ನಮ್ಮ ಕೆಲಸಗಳನ್ನು, ನಮ್ಮ ಆಯ್ಕೆಗಳನ್ನು ನಾವು ಮಾಡ್ತಾ ಹೋಗಬೇಕು. 100 ಕೆರೆ ಬಾವಿಗಳನ್ನು ನಾವು ತೋಡಬಹುದು ಅತೀ ಆಳವಾಗಿ, ಆದರೆ ಮಳೆ ಬರದೆ ಹೋದರೆ, ಬರಗಾಲ ಇದ್ದಾಗ ನೀರಿರುತ್ತಾ? ಹಾಗಾಗಿ ಬಾವಿಯನ್ನು ತೋಡುವುದು ನಮಗೆ ಅನಿವಾರ್ಯದ ಕೆಲಸ, ಆದರೆ ಜಲವನ್ನು ಕೊಡುವಂಥದ್ದು ಅದು ಆ ಭಗವಂತನ ಇಚ್ಛೆ. ಅವನಿಚ್ಛೆಯಂತೆ ಅವನು ಮಾಡ್ತಾನೆ, ಆದರೆ ನಮ್ಮ ಕರ್ತವ್ಯದಂತೆ ನಾವು ಕೆಲಸವನ್ನು ಮಾಡ್ತಾ ಸಾಗೋಣ. ಹಾಗಾಗಿ ನಿರಂತರ ಕರ್ತವ್ಯ, ನಿರಂತರ ಕರ್ಮದಲ್ಲಿಯೇ ನಾವು ತೊಡಗೋಣ ಅಂತಲೇ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ಕೂಡ ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ರಾಷ್ಟ್ರಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾಕ್ಟರ್ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂದು ನಡೆದ ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾಕ್ಟರ್ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು ಎಸ್ಜಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ತಮ್ಮನ್ನು ಸಭೆಗೆ ಆಹ್ವಾನಿಸಿದ್ದು ಸಭೆಯ ನಿಖರವಾದ ವಿಷಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಾದ ಊಹಾಪೋಹಗಳು ರಾಜಕೀಯದಲ್ಲಿ ಸಹಜ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳು ಹಿರಿಯ ಸಚಿವರೊಂದಿಗೆ ಇಂದು ಸಂಜೆಯೇ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ ಸೂಚಿಸಿದರೆ ತಾವು ಸಹ ದೆಹಲಿಗೆ ಭೇಟಿ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬರುವ 2028 ಚುನಾವಣೆಯಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಿರಿಯ ನಾಯಕರ ಸಭೆ ನಡೆಯಲಿದ್ದು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಮುಂಬರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ ತಳೆದಿದ್ದು ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದು ಮತ್ತು 2015 ನಂತರದ ಎಲ್ಲ ಒತ್ತುವರಿ ತೆರವು ಮಾಡಬೇಕು ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಉಡುಪಿಯಲ್ಲಿಂದು ಅರಣ್ಯ ಮತ್ತು ಪರಿಸರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಸೂಚನೆ ನೀಡಿರುವ ಸಚಿವರು, 2015 ಮೊದಲು ರಾಜ್ಯದಲ್ಲಿ ಒಟ್ಟು 2,00,000 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿರುವುದಾಗಿ ಪ್ರಮಾಣ ಪತ್ರ ಸಲ್ಲಿಸಲಾಗಿದೆ. ಇದರಲ್ಲಿ ಜೀವನೋಪಾಯಕ್ಕಾಗಿ ಒತ್ತುವರಿ ಮಾಡಿರುವ, ಅಂದರೆ ಪಟ್ಟಭೂಮಿ ಸೇರಿ 3 ಎಕರೆಗಿಂತ ಕಡಿಮೆ ಒತ್ತುವರಿ ಮಾಡಿರುವ ಕುಟುಂಬಗಳಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ತೆರವು ಮಾಡದಂತೆ ನಿರ್ಣಯಿಸಿದೆ. 3 ಎಕರೆಗಿಂತ ಹೆಚ್ಚಿನ ಒತ್ತುವರಿಯನ್ನು ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮತದಾರರ ಪಟ್ಟಿಯಿಂದ ಅರ್ಹರ ಹೆಸರುಗಳು ಕೈಬಿಟ್ಟು ಹೋಗದಂತೆ ಜಾಗ್ರತೆ ವಹಿಸಲು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಫಾರಂಗಳನ್ನು ಬಳಸಿ ಪಿಎಲ್ಎಗಳಿಗೆ ಸೂಕ್ತ ತರಬೇತಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್, ಸಾರ್ವಜನಿಕ ಕಲ್ಯಾಣದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಎಸ್ಐಆರ್ ಯೋಜನೆ ಕುರಿತು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರಲ್ಲಿ ಜಾಗೃತಿ ಮೂಡಿಸಲು ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಇದಕ್ಕೂ ಮುನ್ನ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಮರು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೃತಪಟ್ಟವರ ಹೆಸರಿನಲ್ಲಿ ಹಣ ವರ್ಗಾವಣೆಯಾಗುತ್ತಿರುವುದು ಸೇರಿದಂತೆ ಸುಮಾರು 100 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ತಾಲೂಕಿನಲ್ಲೂ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿಯನ್ನು ಅಂಗೀಕರಿಸಬೇಕು ಎಂದು ಆಗ್ರಹಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟಿಸಲು ನಿರ್ಧರಿಸಿವೆ. 20ಕ್ಕೂ ಹೆಚ್ಚು ಸಂಘಟನೆಗಳು ಜಂಟಿಯಾಗಿ ಈ ಹೋರಾಟ ಹಮ್ಮಿಕೊಂಡಿದ್ದು, ಹಿರಿಯ ಮುಖಂಡರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಹಾಗೂ ಕೆಆರ್ ಕುಮಾರ್ ನೇತೃತ್ವ ವಹಿಸಲಿದ್ದಾರೆ. ಪ್ರತಿಭಟನೆಗೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ ಪವಿತ್ರ ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನೆರವೇರಿಸಲಾಗುವುದು. ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು, ಗಡಿ ವಿವಾದಕ್ಕೆ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಎಂಬ ಗೊತ್ತುವಳಿಯನ್ನು ಪಾಲಿಕೆ ತಕ್ಷಣವೇ ಅಂಗೀಕರಿಸಬೇಕು ಎಂದು ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ದಾರೆ. ಸದೃಢ ಹಾಗೂ ಸ್ವಾಸ್ಥ ಸಮಾಜ ನಿರ್ಮಿಸಲು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಗತ್ಯ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಹೇಳಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದ ವಸತಿ ಶಾಲೆ ಮತ್ತು ಕಾಲೇಜುಗಳ ಪ್ರಾಂಶುಪಾಲರ ಆಡಳಿತ ಮತ್ತು ಶೈಕ್ಷಣಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಅಭಿವೃದ್ಧಿ ಹಾಗೂ ಪ್ರಗತಿಯ ನಿಜವಾದ ಅಳತೆಗೋಲು ಶಿಕ್ಷಣ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಕ್ಷರ, ಅನ್ನ ಮತ್ತು ಜ್ಞಾನದ ದಾಸೋಹ ನೀಡುವಲ್ಲಿ ಪ್ರಾಂಶುಪಾಲರ ಪಾತ್ರ ಬಹುಮುಖ್ಯವಾಗಿದೆ. ಪ್ರಸ್ತುತ ವಸತಿ ಶಾಲೆಗಳು ರಾಜ್ಯಮಟ್ಟದಲ್ಲಿ ಶೇಕಡ 99.57% ಅತ್ಯುತ್ತಮ ಫಲಿತಾಂಶ ಮಾಡಿರುವುದು ಹೆಮ್ಮೆಯ ವಿಚಾರ. ಈ ಸಾಧನೆಯ ಸಂಪೂರ್ಣ ಕೀರ್ತಿ ರಾಜ್ಯದ ಎಲ್ಲ ಪ್ರಾಂಶುಪಾಲರಿಗೆ ಸಲ್ಲಬೇಕು ಎಂದರು. ದೇಶಾದ್ಯಂತ ಒಟ್ಟು 500 ಕಡೆಗಳಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನವನ್ನು ನಡೆಸಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಮೈಸೂರಿನ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಶಿಕ್ಷಣಾರ್ಥಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಓರ್ವ ಸಚಿವರಿಗೆ ಖಾತೆ ಮರುಹಂಚಿಕೆ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖ ಚಾಮರಾಜನಗರದಲ್ಲಿ 5, ಮಂಡ್ಯದ ಕೃಷ್ಣರಾಜಸಾಗರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 41.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ರಾಜ್ಯದ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆ ನಾಳೆ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ಇದೇ 29ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ನಗರದಲ್ಲಿ ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬಂಗಾಳ ಕೊಲ್ಲಿಯ ನೈಋತ್ಯ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮೇಲ್ಮುಖ ವಾಯು ಚಂಡಮಾರುತದ ಪ್ರಸರಣ ಉಂಟಾಗುವುದರಿಂದ ರಾಜ್ಯದಲ್ಲಿ ಮಳೆ ಹೆಚ್ಚಾಗಿದೆ. ಈ ಹವಾಮಾನ ಚಟುವಟಿಕೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಇಂದು ರಾಜ್ಯದ 8 ಸಾಧಕರ ಪೈಕಿ 3ರಿಂದ ಪ್ರಶಸ್ತಿ ಸ್ವೀಕಾರ. ಮುಖ್ಯಮಂತ್ರಿ

0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ, ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಪ್ರಮುಖ ಸಭೆಯಲ್ಲಿ ಭಾಗಿ. ಅರಣ್ಯ ಭೂಮಿ ಒತ್ತುವರಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶೂನ್ಯ ಸಹಿಷ್ಣುತೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಬೆಳಗಾವಿ ಪಾಲಿಕೆಯಲ್ಲಿ ಕರ್ನಾಟಕ ಪರ ಗೊತ್ತುವಳಿಗೆ ಆಗ್ರಹ, ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಂಗಳೂರು ನಗರದಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯಗಳ ಕುರಿತು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಾದ ಶ್ರೀ ರಾಘವೇಂದ್ರರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಥ್ಯಾಂಕ್ ಯು
3: ಸರ್. ಮೊದಲಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಪ್ರಮುಖ ಉದ್ದೇಶ ಮತ್ತು ಈ ಒಂದು ಇಲಾಖೆಯ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ತಾವು ತಿಳಿಸಬಹುದು ಸರ್?
4: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4) ಅಡಿಯಲ್ಲಿ ಇದು ಸ್ಥಾಪನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ ಈ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ.
3: ಸರ್, ನಮ್ಮ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಯಾವ ಯಾವ ಪ್ರಮುಖ ಸೇವೆಗಳು ಮತ್ತು ಯೋಜನೆಗಳನ್ನ ನೀಡ್ತಾ ಇದೆ ಸರ್?
4: ನಾವು ಮೈಸೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ವಸತಿ ನಿಲಯಗಳು, ಒಟ್ಟು ನಮ್ಮಲ್ಲಿ 108 ವಸತಿ ನಿಲಯಗಳಿದ್ದಾವೆ. ಅದರಲ್ಲಿ 67 ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳು ಹಾಗೂ 41 ಪ್ರೀ ಮೆಟ್ರಿಕ್ ವಸತಿ ನಿಲಯಗಳಿದ್ದಾವೆ. ಸೊ ಇದರದ್ದು ಒಟ್ಟು ನಾವು 10,570 ಮಕ್ಕಳಿಗೆ ನಾವು ವಸತಿ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಅದರ ಜೊತೆಗೆ ಸಮುದಾಯ ಭವನ ಕಾರ್ಯಕ್ರಮಗಳು, ಹಿಂದುಳಿದ ವರ್ಗಗಳ ಸಮುದಾಯದವರು ಅವರಿಗೆ ಅವರ ಸಮುದಾಯದ ಕಾರ್ಯಚಟುವಟಿಕೆ ಸಲುವಾಗಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಳ್ಳುವ ಸಲುವಾಗಿ ಅವರಿಗೆ ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಸಲುವಾಗಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ನಮ್ಮ ಇಲಾಖೆಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಿಂಧುತ್ವ ಕೊಡ್ತೀವಿ. ಯಾರು ಸರ್ಕಾರಿ ಉದ್ಯೋಗಕ್ಕೆ ನೇಮಕವಾಗಿರ್ತಾರೆ ಅಂತಹ ಅಭ್ಯರ್ಥಿಗಳು ಅವರು ನಮ್ಮ ಇಲಾಖೆ ವತಿಯಿಂದ ಸಿಂಧುತ್ವವನ್ನು ಪಡೆದುಕೊಳ್ಳುತ್ತಾರೆ.
3: ಸರ್, ಈಗ ತಾವು ವಸತಿ ನಿಲಯಗಳ ಬಗ್ಗೆ ತಾವು ಮಾತನಾಡ್ತಾರೆ. ಈಗ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಪ್ರಮುಖವಾಗಿ ವಸತಿ ನಿಲಯಗಳಂತ ಬಂದಾಗ ಯಾರು ಈ ಒಂದು ವಸತಿ ನಿಲಯದ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬಹುದು ಸರ್?
4: ಸರ್, ನಮ್ಮ ವಸತಿ ನಿಲಯದಲ್ಲಿ ಟೋಟಲ್ ನಮ್ಮಲ್ಲಿ 100%ಕ್ಕೆ 75% ಹಿಂದುಳಿದ ವರ್ಗ, 25% SC/ST, 21% SC ಜನಾಂಗ, 4% ST ಜನಾಂಗ. ಈ 75%ದಲ್ಲಿ ಕ್ಯಾಟಗರಿ 1 ಅವರು 15%, 2A 35%, 2B 9%, 3A 9%, 3B 12%. ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸು ಅವರಿಗೆ ಮೀಸಲಿಟ್ಟಂತ ವಸತಿ ನಿಲಯದಲ್ಲಿ ನಮ್ಮ ಸ್ಥಾನಗಳು.
3: ಹೇಗೆ ಸರ್, ಈಗ ತಾವು ಹೇಳಿದ್ರಿ, ಈಗ 75% ಅಷ್ಟು ಹಿಂದುಳಿದ ವರ್ಗಗಳು ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಆದ್ರೆ ಹೇಗೆ, ಯಾವ ತರ ಅವರು ಪಡೆದುಕೊಳ್ಬಹುದು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ.
5: ಹಲೋ.
3: ಹಾ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
5: ಜವರಾಜನ್ ಮಾತಾಡ್ತಾರೆ ಸರ್. ಹಾ ಸರ್, ನಮಸ್ಕಾರ ಸರ್. ಇದು ಕೋಲ್ಡಲ್ಲಿ ಬಿಸಿಎಂ ಹಾಸ್ಟೆಲ್ ಇರ್ತಲ್ಲ ಸರ್, ಬಿಸಿಎಂ ಹಾಸ್ಟೆಲ್ ಹೆಣ್ಮಕ್ಳ ಹಾಸ್ಟೆಲ್, ಅದನ್ನ ಸರಿಪಡಿಸ್ಬಿಡ್ತೀರಿ. ಈಗ ಮಕ್ಕಳಿಗೆ ಅದು ಯಾರು ರೂಮಲ್ಲಿ ಬಾಡಿಗೆ ಇಟ್ಕೊಂಡು

0: ಮಕ್ಕಳಿಗೆ ಸ್ನಾನ ಮಾಡಕ್ಕಿಲ್ಲ, ನೀರು ವ್ಯವಸ್ಥೆ ಇಲ್ಲ, ಹೊರಗಡೆ ಇದೆ, ಸ್ನಾನ ಮನೆ ಹೊರಗಡೆ ಇದೆ. ಯಾಕಂದ್ರೆ ಈಗ ಆದರ್ಶ ಸ್ಕೂಲಿನ ಭಾಗ ಒಂದು ಹಾಸ್ಟೆಲ್ ಸರ್, ಬೀಸ ಮಕ್ಕಳು, ಅದು ದುರಸ್ತಿ ಆಗಿದೆ ಸರ್. ಈಗ ಸಾಮಾನ್ಯ ಹೆಣ್ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟೆ ಪಾಪ ಎಷ್ಟೋ ಹೆಣ್ ಮಕ್ಳು ಓದಕ್ಕೆ ಕಷ್ಟ ಆಗ್ತದೆ ಸರ್. ಹೌದು ಸರ್, ಇದೊಂದು ಸರಿಪಡಿಸ್ಕೊಡಿ. ಮತ್ತೆ ಇನ್ನೊಂದು ಸರ್, ನೀವು ತಾಲೂಕು ಅಧಿಕಾರಿಗಳಿಗೆ ಮೆಸೇಜ್ ಕೊಡೋದಕ್ಕೆ ಸ್ವಲ್ಪ ವಿಸಿಟ್ ಮಾಡಿದ್ರೆ ಅನಿಸ್ತಾ ಸರ್?
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಸರ್ ದೇವರಾಜ್ ಸರ್, ನಮಸ್ತೆ ಸರ್.
0: ಆಮೇಲೆ ಜೊತೆಗೆ ಆ ಸಿಸಿ ಕ್ಯಾಮ್ರಾ ನೀವೇ ನೋಡೋ ಸರ್, ಏನಾದ್ರು ಮಾಡಕ್ ಆಗುತ್ತೆ ಸರ್?
1: ಓಕೆ ದೇವರಾಜ್ ಅವ್ರೆ ಕೇಳಿಸ್ಕೊಳ್ಳಿ, ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಹಾ
2: ದೇವರಾಜ್ ಸರ್ ಅವರೇ ನಮಸ್ತೆ. ಈಗ ನಮ್ಮಲ್ಲಿ ಇಚ್ಚಿಡಿಕೋಟೆಯಲ್ಲಿ ಬಾಲಕಿಯರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೆ, ಅದು ಬಾಡಿಗೆ ಕಟ್ಟಡದಲ್ಲಿ ನಾವು ರನ್ ಮಾಡ್ತಾ ಇದ್ದೀವಿ. ಆದರ್ಶ ಏನ್ ಸ್ಕೂಲ್ ಇದೆ ಅದರ ಡಿಗ್ರಿ ಕಾಲೇಜ್ ಪಕ್ಕಕ್ಕೆ ನಮಗೆ ಸರ್ಕಾರದ ಅದರಲ್ಲಿ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗು ನಮಗೆ ಸರ್ಕಾರದಿಂದ ಹಸ್ತಾಂತರ ಮಾಡಿದ್ದಾರೆ. ಅದರದ್ದು ದುರಸ್ತಿ ಕಾಮಗಾರಿ ನಡೀತಾ ಇದೆ ಸರ್. ಅಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬಾಯ್ಸ್ ಅಥವಾ ಗರ್ಲ್ಸಿಗೆ ಯಾವ ಮಕ್ಕಳಿಗೆ ಅದು ಸೂಕ್ತವಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿ ಅಲ್ಲಿ ಮತ್ತೆ ಅಲ್ಲಿರುವಂತಹ ನಾವು ಮಕ್ಕಳದ ಒಪಿನಿಯನ್ ಅನ್ನು ತಗೊಂಡು ನಾವು ಅಲ್ಲಿ ಆ ಮಕ್ಕಳಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್, ತೊಂದರೆ ಆಗ್ಲಾರ್ದಂಗೆ.
0: ಸರ್ ಏನಾಗಿದೆ ಗೊತ್ತಾ ಸರ್, ಮನೆಗೆ ಹೆಣ್ಮಕ್ಳು ಶೌಚಾಲಯ ಹೊರಗಡೆ ಸರ್ ಒಂದು, ಯಾಕಂದ್ರೆ ಮಹಿಳೆ ಪಾಪ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾರೆ. ಒಂದು ಎರಡನೇ ಸರ್, ಸ್ನಾನದ ಮನೆ ಇಲ್ಲ ಸರ್ ಅಲ್ಲಿ, ನೀನ್ ವ್ಯವಸ್ಥೆ ಇಲ್ಲ
2: ಸರ್. ಸರ್ ಮೆಟ್ರಿಕ್ ನಂತರದ ನಮ್ಮ ವಸತಿ ನಿಲಯದಲ್ಲಿ ಏನ್ ತಾವ್ ಬಾಲಕಿಯರ ಬಾಡಿಗೆ ಕಟ್ಟಡ ಹೇಳ್ತಾ ಇದ್ರಿ, ಅಲ್ಲಿ ನಮ್ದು ಶೌಚಾಲಯಗಳು ಮತ್ತೆ ಸ್ನಾನದ ಮನೆಗಳು ನಾನು ವಿಸಿಟ್ ಮಾಡಿದೀನಿ ಸರ್, ಆ ರೀತಿ ಯಾವುದು ಹೊರಗಡೆ ಇಲ್ಲ. ಯಾಕಂದ್ರೆ ನಾವು ಸೂಕ್ತವಾದ ಭದ್ರತೆ ನಾವು ಕೊಡ್ಲೇಬೇಕಾಗುತ್ತೆ ಸರ್.
0: ಇದೆ ಸರ್, ಯಾಕಂದ್ರೆ ಎರಡು ಹೊರಗಡೆ ಮಕ್ಕಳು ಸ್ನಾನನೇ ಮಾಡ್ತಿಲ್ಲ ಸರ್, ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು.
2: ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಾವು ಬಾಡಿಗೆ ಕಟ್ಟಡ ತಗೊಳಕ್ ಬರೋದೇ ಇಲ್ಲ ಸರ್. ಸೊ ಅದನ್ನ ನಾವು ನಾನೇ ಪರಿಶೀಲನೆ ಮಾಡಿದ್ದೀನಿ, ನಿಮ್ಗೆ ಬೇಕಾದ್ರೆ ನಾನು ಇವತ್ತು ಇಲ್ಲೇ ಇದ್ದೀನಿ, ನಾನು ನನ್ನ ಜೊತೆನೆ ಕರ್ಕೊಂಡು ಹೋಗಿ ತಮ್ಗೆ ತೋರಿಸ್ತೀನಿ ಸರ್.
0: ಹೌದು ಹೋಗಿ ಸರ್, ಅಲ್ಲ ಹೋಗಿ ನೋಡ್ಕೊಂಡು ನೀವು ಬನ್ನಿ ಸರ್, ಯಾಕಂದ್ರೆ ಮಕ್ಕಳಿಗೆ ಸ್ನಾನ ವ್ಯವಸ್ಥೆ
2: ಸರ್. ಸ್ನಾನದ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ವಸತಿ ನಿಲಯನ ಸ್ಟಾರ್ಟ್ ಮಾಡಕ್ಕೆ ಬರೋದಿಲ್ಲ. ಎಸ್ ಎಸ್ ಸರ್.
1: ಓಕೆ ವಿಸಿಟ್ ಮಾಡ್ತಾರೆ ದೇವರಾಜ್ ಸರ್, ಇವತ್ತು ಇಲ್ಲೇ ಬಂದಿದ್ದಾರೆ, ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ನೋಡ್ತಾರೆ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್ ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ನಾವು ವಸತಿ ನಿಲಯಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಪ್ರಕ್ರಿಯೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಹೇಗೆ ಸರ್, ಯಾವ ತರ ಅವರು ದಾಖಲಾತಿಗಳನ್ನ ಪಡ್ಕೊಳ್ಬೇಕು, ಅದು ಮೆರಿಟ್ ಆಧಾರದ ಮೇಲೆ ಇರಬೇಕು, ಅಥವಾ ಯಾವ ತರ ಅಪ್ಲಿಕೇಶನ್ ಅವರು ಹಾಕ್ಬೇಕು, ಅಥವಾ ಆನ್ಲೈನ್ ವ್ಯವಸ್ಥೆನ, ಅಥವಾ ಹೇಗೆ ಸರ್?
2: ಸರ್ ನಮ್ಗೆ ಯಾವುದೇ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯಕ್ಕೆ ಸೇರ್ಕೊಳ್ಬೇಕು ಅಂತಂದ್ರೆ SHP ಅಂತಿದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ನಾವು ಆನ್ಲೈನ್ ಅರ್ಜಿಯನ್ನು ಆಹ್ವಾನ ಮಾಡ್ತೀವಿ ಅಂತ ಹಂತ ಹಂತವಾಗಿ. ಈಗ ಮೆಟ್ರಿಕ್ ಪೂರ್ವ ಮತ್ತೆ ಮೆಟ್ರಿಕ್ ನಂತರದ PUC ವಿದ್ಯಾರ್ಥಿಗಳಿಗೋಸ್ಕರ ನಾವು ಅರ್ಜಿಯನ್ನು ಆಹ್ವಾನ ಮಾಡಿದೀವಿ. ಈ ತಿಂಗಳ 25ರಿಂದ ಅರ್ಜಿಯನ್ನ ನಾವು ಆಹ್ವಾನ ಆಗಿದೆ. ಸೊ ಅಂತಂದ್ರೆ ಅದು ಹಂತ ಹಂತವಾಗಿ ಡಿಗ್ರಿಗೆ, ಆ ಡಿಗ್ರಿದನ್ನ ಅದಕ್ಕೊಂದು ಸಮಯ ನಿಗದಿಪಡಿಸ್ತಾರೆ ಕೇಂದ್ರ ಕಚೇರಿಯಿಂದ, ಅದು SHP ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಆ ಅರ್ಜಿ ಆಹ್ವಾನ ಮಾಡಿದ್ದು ಒಂದು ತಿಂಗಳು ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ. ಆ ಕಾಲಾವಕಾಶದಲ್ಲಿ ಅವರು ಅರ್ಜಿ ಹಾಕೊಳ್ಬೇಕು ಸರ್. ಇಲ್ಲಿ ಮೆಟ್ರಿಕ್ ಪೂರ್ವಕ್ಕೆ ನಮಗೆ ಆಯಾ ಏನ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಆಯಾ ತಾಲೂಕಿನ ಏನು ಪ್ರತಿನಿಧಿಸುವಂತಹ ಶಾಸಕರು ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಸೆಲೆಕ್ಷನ್ ಅನ್ನು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ, ಅದಕ್ಕೆ ಅಧ್ಯಕ್ಷರು ಆಯಾ ತಾಲೂಕಿನ MLA ಅವರಾಗಿರ್ತಾರೆ. ಅದೇ ರೀತಿ ಮೆಟ್ರಿಕ್ ನಂತರದ ಏನ್ PUC ಡಿಗ್ರಿ ಎಲ್ಲ ಅದಕ್ಕೂ ಸೆಲೆಕ್ಷನ್ ಪ್ರೊಸೆಸ್ಗೆ ಅದಕ್ಕೂ ಒಂದು ಕಮಿಟಿ ಇದೆ. ಅತಿ ಹೆಚ್ಚು ಪ್ರತಿನಿಧಿಸುವ ಶಾಸಕರು ಅಂದ್ರೆ, ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ನಮ್ಮ ಹಾಸ್ಟೆಲ್ಗಳ ಏನು ಎಲ್ಲಿ ನಾವು ಹಾಸ್ಟೆಲ್ಗಳಿದಾವೆ, ಆ ಹಾಸ್ಟೆಲ್ಗಳಲ್ಲಿ ಅತಿ ಹೆಚ್ಚು ಪ್ರತಿ ಯಾರು ಶಾಸಕರು ಇರ್ತಾರೆ ಅವರು ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಉಳಿದವರೆಲ್ಲ ಸದಸ್ಯರು ಇರ್ತಾರೆ. ಸೊ ಅದೇ ರೀತಿಯಾಗಿ ನಾವು ಅಲ್ಲೂ ಮೆರಿಟ್ ಬೇಸ್ಡ್ ಮೇಲೆ ನಾವು ಆನ್ಲೈನ್ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ಕೊಳ್ತೀವಿ. ಸೊ ಸೆಲೆಕ್ಷನ್ ಅಲ್ಲದೇನೆ ನಮಗೆ ಮೆಟ್ರಿಕ್ ನಂತರದಲ್ಲಿ ನಮಗೆ ಯಾವ ರೀತಿ ಆದೇಶ ಇದೆ ಅಂತಂದ್ರೆ, ಜಿಲ್ಲೆಯವರಿಗೆ ಜಿಲ್ಲೆಯಿಂದ ನಮಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರು ಜಿಲ್ಲೆಯವರಿಗೆ 50%, ಉಳಿದವರಿಗೆ ಹೊರ ಜಿಲ್ಲೆಯವರಿಗೆ 50%, ಈ ರೀತಿ ಮೀಸಲಾತಿ
1: ಕೊಟ್ಟು ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಏನು ಹಾಸ್ಟೆಲ್ಗೆ ನಾವು ದಾಖಲಾತಿ ಅಥವಾ ಪ್ರವೇಶಾತಿಯನ್ನು ಪಡಿಬೇಕು ಅಂತಂದ್ರೆ

0: ಒಂದು ವ್ಯವಸ್ಥೆಗಳ ಬಗ್ಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಅದೇ ರೀತಿ ಸರ್, ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನಗಳು ಅಥವಾ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾವು ತಿಳಿಸ್ಬೋದಾ ಸರ್, ಯಾವ್ಯಾವ ಒಂದು ಮೂಲಗಳಿಂದ ಒಂದು ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ?
1: ಸರ್, ನಮಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಸರ್, 1ರಿಂದ 10ನೇ ತರಗತಿವರೆಗೂ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಸರ್. ಅದಕ್ಕೆ ಒಂದು ಪೋರ್ಟಲ್ ಇದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಆ ಮೂಲಕ ಮಕ್ಕಳು ಅವರು ಅಪ್ಲೈ ಮಾಡಿಕೊಂಡಿದ್ರೆ ಎಲ್ಲ ಆನ್ಲೈನ್ ಸರ್. ಇದು ನಮಗೆ DBT ಮೂಲಕ, ಯಾವುದು ಮ್ಯಾನ್ಯುವಲ್ ಇಲ್ಲ. ಪ್ರತಿಯೊಂದು ಅವರು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ಪ್ರೊಸೆಸ್ ಎಲ್ಲಾನು ಆನ್ಲೈನ್. ನಮ್ಮ ಮೂಲಕ ಓನ್ಲಿ ಅವರ ಏನು ಆಧಾರ್ ಜೋಡಣೆ ಆಗಿರುವಂತ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಸರ್, ಅದಕ್ಕೆ DBT ಮೂಲಕ ಅವ್ರಿಗೆ ಹಣ ವರ್ಗಾವಣೆ ಆಗುತ್ತೆ ಮೆಟ್ರಿಕ್ ಪೂರ್ವ. ಮೆಟ್ರಿಕ್ ನಂತರದ್ದು, ಮೆಟ್ರಿಕ್ ನಂತರದಲ್ಲಿ ನಮಗೆ ಸ್ಕಾಲರ್ಶಿಪ್ ಏನ್ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಈ ರೀತಿ ಇದೆ. ಅದೇ ರೀತಿ ನಮಗೆ ಶುಲ್ಕ ವಿನಾಯಿತಿ ಅಂತ ಕೊಡ್ತೀವಿ ಸರ್. ಶುಲ್ಕ ವಿನಾಯಿತಿ ಅಂತಂದ್ರೆ ಏನ್ ನಮ್ಮ ಅವರು ಕಲಿತಕ್ಕಂತ ಕಾಲೇಜಲ್ಲಿ ಏನ್ ಶುಲ್ಕವನ್ನ ಭರಿಸಿರ್ತಾರೆ, ಅದರಲ್ಲಿ ಶುಲ್ಕದಲ್ಲಿ ನಮಗೆ 5 ವಿಧದ ಯಾವ್ಯಾವ ಶುಲ್ಕವನ್ನ ನಾವು ಸರ್ಕಾರದಿಂದ ಭರಿಸುತ್ತೆ ಅಂತ, ಅದು ಆ ಯೂನಿವರ್ಸಿಟಿ ಅವರು ಫಿಕ್ಸ್ ಮಾಡಿರ್ತಾರೆ ಸರ್. ಎಷ್ಟು ಅಮೌಂಟು, ಯಾವ ಕೋರ್ಸ್ಗೆ ಎಷ್ಟೆಷ್ಟು ಶುಲ್ಕ ಇದೆ ಅಂತ, ಅದನ್ನ ಪೂರ್ತಿ ನಮ್ಮ ಇಲಾಖೆ ರಿಇಂಬರ್ಸ್ಮೆಂಟ್ ಮಾಡುತ್ತೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು, ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ.
0: ಅಂದ್ರೆ ಅವರು ಎಷ್ಟು ಶುಲ್ಕವನ್ನ ಕಟ್ಟಿರ್ತಾರೆ ಅಷ್ಟನ್ನು ಕೂಡ.
1: ಅದರಲ್ಲಿ ಸರ್ ನಮಗೆ ಪರೀಕ್ಷಾ ಶುಲ್ಕ, ಗ್ರಂಥಾಲಯ ಶುಲ್ಕ, ಕ್ರೀಡಾ ಶುಲ್ಕ, ಈ ರೀತಿಯ ನಮ್ದು 4-5 ಶುಲ್ಕಗಳಿದಾವೆ. ಆ ಶುಲ್ಕಗಳನ್ನ ಯೂನಿವರ್ಸಿಟಿನಿಂದ ಅವರು ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನ ನಾವು ಸರ್ಕಾರದ ಮೂಲಕ ಅವರಿಗೂ ನೇರ ವರ್ಗಾವಣೆ ಮೂಲಕ DBT ಮೂಲಕನೇ ನಾವು ರಿಇಂಬರ್ಸ್ಮೆಂಟ್ ಮಾಡ್ತೀವಿ. ಇಲ್ಲೂ ಯಾವುದು ಮ್ಯಾನ್ಯುವಲ್ ಇಲ್ಲ.
0: ಓಕೆ ಸರ್, ಈ ಎಲ್ಲ ಒಂದು ಸೌಲಭ್ಯಗಳು ಅಥವಾ ಈ ತರ ಒಂದು ಯೋಜನೆಗಳು ಅಂದ್ರೆ ಸಾಮಾನ್ಯವಾಗಿ ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತಲುಪ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಈ ಒಂದು ಗ್ರಾಮೀಣ ಮಕ್ಕಳಿಗೆ ನಿಖರವಾಗಿ ತಲುಪ್ತಾ ಇದೆಯಾ ಅಥವಾ ಇಲಾಖೆ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ತಕ್ಕಂತ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹೇಗೆ ಸರ್?
1: ಸರ್, ಆಕ್ಚುಲಿ ನಮ್ಮ ಇಲಾಖೆಯಲ್ಲಿ ವಸತಿ ನಿಲಯಗಳ ಸೌಲಭ್ಯ ಇರುವುದೇ ಗ್ರಾಮೀಣ ಮಕ್ಕಳಿಗೋಸ್ಕರ. ಯಾಕೆ ಅಂತಂದ್ರೆ ನಮಗೆ ಕನಿಷ್ಠ 5 ಕಿಲೋಮೀಟರ್ ದೂರದಿಂದ ನಮ್ಮ ವಸತಿ ನಿಲಯ ಬರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ವಸತಿ ನಿಲಯನ ಕೊಡ್ತೀವಿ. ಆದ್ರೆ ಅದೇ ಟೌನ್ ಅಲ್ಲಿರುವಂತ ವಿದ್ಯಾರ್ಥಿಗಳು ನಾವು ಅಷ್ಟೊಂದು ಕೊಡೋದಿಲ್ಲ. ಸೊ ಅತಿ ಹೆಚ್ಚಾಗಿ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅವರಿಗೆ ಪ್ರೋತ್ಸಾಹ ಸಿಗಬೇಕಂತ ನಮ್ಮ ಇಲಾಖೆಯ ಕಾನ್ಸೆಪ್ಟ್ ಇದೆ ಸರ್.
0: ಸರಿ, ಇದ್ರ ಜೊತೆಗೆ ತಾವು ಹೇಳ್ತಾ ಇದ್ರಿ ಈಗ ಮಕ್ಕಳು ವಿದ್ಯಾರ್ಥಿಗಳಿಗೆ ತಾವು ಹೇಗೆ ತಮ್ಮ ಒಂದು ಹಾಸ್ಟೆಲ್ ವ್ಯವಸ್ಥೆಗಳಲ್ಲಿ ಏನೇನು ವ್ಯವಸ್ಥೆಗಳಿದೆ ಅಂತ ಹೇಳಿದ್ರೆ, ಈಗ ಹಾಸ್ಟೆಲ್ಗಳಲ್ಲಿ ಪ್ರತಿದಿನ ಒಂದು ಊಟದ ಮೆನು ಇದೇ ತರ ಕೊಡಬೇಕು ಅಂತಕ್ಕಂತ ಒಂದು ನಿಯಮಾವಳಿ ಏನಾದ್ರೂ ಮಾಡಲಾಗಿದೆ ಅಥವಾ ಹೇಗೆ ಸರ್?
1: ಸರಿ, ಇಲಾಖೆಯಲ್ಲಿ ನಮಗೆ ಈಗ ನಮ್ಮ ಏನ್ ನಮ್ಮ ಕರ್ನಾಟಕದಲ್ಲಿ ಡಿವಿಜನ್ ವೈಸ್ ಮೈಸೂರು ಡಿವಿಜನ್ಗೆ ಒಂದು ಸಪರೇಟ್ ಮೆನು ಚಾರ್ಟ್ ಅಂತ ಇರುತ್ತೆ ಸರ್. ಆ ಮೆನು ಚಾರ್ಟ್ ಪ್ರಕಾರನೇ ನಾವು ಅವರಿಗೆ ಊಟ ಅನ್ನೋ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಬೆಳಗ್ಗೆ ಏನ್ ಟಿಫಿನ್ ವ್ಯವಸ್ಥೆ ಇರುತ್ತೆ ಅದೇ ಮೆನು ಚಾರ್ಟ್ ಪ್ರಕಾರನೇ ಕೊಡ್ಬೇಕು, ಏನು ವೇರಿಯೇಷನ್ ಇರೋದಿಲ್ಲ. ಮಧ್ಯಾಹ್ನ ಊಟ ಮೆನು ಚಾರ್ಟ್ ಪ್ರಕಾರ, ರಾತ್ರಿ ಊಟನು ಮೆನು ಚಾರ್ಟ್ ಪ್ರಕಾರ, ಬಾಳೆಹಣ್ಣು, ಮೊಟ್ಟೆ ಮತ್ತೆ ಚಿಕನ್ನು, ಇದು ಯಾವ್ದು ಎಲ್ಲಾನು ನಾವು ಮೆನು ಚಾರ್ಟ್ ಪ್ರಕಾರನೇ ಕೊಡೋ ವ್ಯವಸ್ಥೆ ಮಾಡ್ತೀವಿ.
0: ಸರ್, ಅದರ ಜೊತೆಗೆ ಈಗ ತಾವು ಹೇಳಿದ್ರಿ ವಿದ್ಯಾರ್ಥಿ ವೇತನ ಹೇಳಿದ್ರಿ, ಹಾಸ್ಟೆಲ್ ವ್ಯವಸ್ಥೆ ಹೇಳಿದ್ರಿ, ಮತ್ತೆ ಪ್ರಮುಖವಾಗಿ ತಮ್ಮ ಒಂದು ಇಲಾಖೆಯಲ್ಲಿ ಯಾರು ಹೆಚ್ಚಿನ ಒಂದು ಮೀಸಲಾತಿಯನ್ನು ಪಡೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅದೇ ರೀತಿ ಈಗ ಯುವಕರಿಗೆ ಒಂದು ಕೌಶಲಭ್ಯತೆ ತರಬೇತಿಗಳಿರ್ಬೋದು ಅಥವಾ ಈ ತರ ಒಂದು ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆನಾದ್ರ ಬಗ್ಗೆ ಮಾತಾಡೋಣ ಸರ್? ಒಂದು ಕರೆ ಇದೆ ಮತ್ತೊಂದು. ಹಲೋ
2: ಸರ್, ನಮಸ್ಕಾರ ಸರ್.
0: ಹಾ, ನಮಸ್ತೆ, ತಮ್ಮ ಹೆಸರು?
2: ಸರ್, ನನ್ನ ಹೆಸರು ದೊಡ್ಡ ಸಮಾಜ ಸೇವಕ.
0: ಹಾ, ದೊಡ್ಡ ನಾಯಕರೇ ಹೇಳಿ. ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಜನರ ಬಡತನದಿಂದ ಮೇಲೆತ್ತುವುದಕ್ಕೋಸ್ಕರ ಸಬ್ಸಿಡಿ ಸಾಲ ಸೌಲಭ್ಯಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಆದ್ರೆ ಅದನ್ನ ಆ ಪ್ರಗತಿ ಮಾಡ್ಲಿಕ್ಕೆ ಈ ರಾಜಕಾರಣಿಗಳ ಬೆರಿ ಬಟ್ಟೆ ಅವರು ರೆಕಮೆಂಡ್ ಮಾಡ್ತಾರ, ಯಾರು ಬೆಳೆ ಬಟ್ಟೆ ಇಕ್ಕೊಂಡು ಬೈಕ್ ಅಲ್ಲಿ ತಿರ್ತಾರ ಅವ್ರಿಗೆ ಅವ್ರ ಹೆಸರನ್ನ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಫೀಲ್ಡ್ ವರ್ಕ್ ಮಾಡಿ ಆ ಬಡತನ ರೇಖೆಯಲ್ಲಿರೋರಿಗೆ ಆ ಒಂದು ಕಾರ್ಯಕ್ರಮ ನೀಡುವುದರಿಂದ ನಮ್ಮ ಭಾರತ ದೇಶದ ಬಡತನವನ್ನ ಅಡಿಸ್ಲಿಕ್ಕೆ ಅದು ಮೂಲ ಕಾರಣ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ.
0: ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
1: ಸರ್ ನಮಸ್ತೆ ಸರ್, ಇದೇನು ಆರ್ಥಿಕ ಸೌಲಭ್ಯ, ಇದಕ್ಕೆ ಆದಂತೆ ಪ್ರತ್ಯೇಕವಾದ ನಿಗಮ ಇದೆ ಸರ್, ಡಿ ದೇವರಾಜ್ ಅರಸು ನಿಗಮ ಅವರು, ಅವರು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ತಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಸರ್.
0: ಓಕೆ, ದೊಡ್ಡ ಸಿದ್ದನಗರಿಗೆ ತಾವು ಕೇಳಿದಂತಹ ಪ್ರಶ್ನೆ ಇದು.

0: ನಿಗಮಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಬಟ್ ಇವತ್ತು ಸರ್ ಮಾತನಾಡ್ತಕ್ಕಂಥದ್ದು ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು, ಮತ್ತೆ ವಿದ್ಯಾರ್ಥಿ ವೇತನಗಳಿರ್ಬೋದು, ಶೈಕ್ಷಣಿಕ ಪ್ರಗತಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ನಿಮಗೆ ಪ್ರಶ್ನೆ ಇದೆಯಾ?
1: ಅಲ್ಲಲ್ಲ, ಈಗ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಡತನ ರೇಖೆಯಲ್ಲಿ ಸಬ್ಸಿಡಿ ಸಾಲ ಸೌಲಭ್ಯ ಇದೆಯಲ್ಲ ಸರ್.
0: ಅದೇ, ಅದು ದೇವರಾಜ ಅರಸು ನಿಗಮ ಅವ್ರಿಗೆ ಸಂಬಂಧಪಟ್ಟಂತೆ ಬರುತ್ತಂತೆ. ಇದು ಬಂದು ಇವತ್ತು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಏನು ಸಮುದಾಯ ಭವನಗಳ ನಿರ್ಮಾಣ, ಮತ್ತೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ, ಮತ್ತೆ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗಳು, ಈ ತರ ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಸರ್, ತಾವು ಅದ್ರ ಬಗ್ಗೆ ತಾವೇನಾದ್ರು ಇದ್ರೆ ಕೇಳ್ಬೋದು.
1: ಸರಿ, ಈಗ ಸರ್ ಈಗ ನಿಮ್ಮ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ವ್ಯವಸ್ಥೆ ಎಲ್ಲ ಸರಿಯಾಗಿ ನಡೀತಾ ಇರೋದ್ರಿಂದ, ಈ ಹಾಸ್ಟೆಲ್ ವಿಧಾನಗಳು ಇವೆಲ್ಲ ನಡೀತಾ ಇರೋದ್ರಿಂದ ನಮ್ದು ಪ್ರಶ್ನೆ ಏನಿಲ್ಲ. ಒಂದು ಅಲ್ಪಸಂಖ್ಯಾತರ ಸಮುದಾಯ ಭವನದಲ್ಲಿ ಕೊಡ್ತಕ್ಕಂತ ಸೌಲಭ್ಯ ಸಬ್ಸಿಡಿಗಳನ್ನ ಬಡ ಜನತೆಗೆ ನೀಡುವುದರ ಮುಖಾಂತರ ಆರ್ಥಿಕ ಪ್ರಗತಿ ಮಾಡಕ್ಕೆ ನನ್ನ ಪ್ರಶ್ನೆ ಇತ್ತು, ಬಿಡಿ ಸರ್ ಆ ಪ್ರಶ್ನೆ ಬಗ್ಗೆ.
0: ಓಕೆ ಓಕೆ, ಧನ್ಯವಾದಗಳು. ಸರ್, ಈಗ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಏನೇನ್ ಕಾರ್ಯಕ್ರಮಗಳನ್ನು ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಸರ್?
2: ಸರ್, ನಮ್ಮಲ್ಲಿ ಈಗ ನಮ್ಮ ಇಲಾಖೆಯಿಂದ ಏನು ಪದವಿ ಮುಗಿದಂತ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅಂತ ಅದು ನೀಡಲಾಗ್ತಾ ಇದೆ ಸರ್. ಅದನ್ನ ಈಗ ನಮ್ಮಲ್ಲಿ ಒಂದು ಎಕ್ಸಾಮ್ ಮೂಲಕ ಎಕ್ಸಾಮ್ ನಡೆಸಿಬಿಟ್ಟು ಅರ್ಹ ವಿದ್ಯಾರ್ಥಿಗಳನ್ನ ಇಲಾಖೆ ವತಿಯಿಂದ ಬೆಂಗಳೂರು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಅವರಿಗೆ ದಾಖಲಾತಿಯನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ IAS ಕೋಚಿಂಗ್ ಸೆಂಟರ್ ಅಂತಂತೆ ನಮ್ಮ ಇಲಾಖೆಯಿಂದ ಬೆಂಗಳೂರಲ್ಲಿ ತೆರೆಯಲಾಗಿದೆ. ಕೆಂಗೇರಿಯಲ್ಲಿ IAS ಕೋಚಿಂಗ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ. ಅದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಅವರು ನಡೆಸ್ಕೊಡ್ತಾ ಇದ್ದಾರೆ.
0: ಸೊ ನಿಮ್ಮ ಇಲಾಖೆ ವಂತೆಯಿಂದನೇ ಕೂಡ ನಡೆಸ್ತಾ ಇದೆ? ಹೇಗೆ ಸರ್ ಅದನ್ನ ಅಲ್ಲಿ ಉಚಿತವಾಗಿ ಕೂಡ ಮಾಡಲಾಗುತ್ತೆ?
2: ಅಲ್ಲಿ ಊಟ ಮತ್ತು ವಸತಿ ಎರಡು ಉಚಿತ ಸರ್. ಊಟ ವಸತಿ ಮತ್ತು ಏನ್ ಕೋಚಿಂಗ್ ಇದೆ ಎಲ್ಲಾನು ಉಚಿತ, ಇಲಾಖೆನೇ ಎಲ್ಲ ನೋಡ್ಕೊಳ್ಳುತ್ತೆ.
0: ಓಕೆ, ಅದನ್ನ ಒಂದು ದಾಖಲಾತಿ ಅಥವಾ ಅಲ್ಲಿಗೆ ಒಂದು ಸೇರ್ಬೇಕು ಅಂದ್ರೆ ಏನ್ ಪ್ರಕ್ರಿಯೆ ಹೇಗೆ ಸರ್?
2: ಸರ್, ಅವರಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ, KA ಮೂಲಕ ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಅರ್ಹ ವಿದ್ಯಾರ್ಥಿಗಳನ್ನ ಮೆರಿಟ್ ಮೂಲಕ ಆಯ್ಕೆ ಮಾಡ್ಕೊಂಡು ಅವರಿಗೆ ಕೋಚಿಂಗ್ ಅನ್ನ ಕಳಿಸ್ಕೊಡ್ತಾರೆ.
0: ಸರ್, ಹಾಗೇನೆ ಈಗ ತಾವು ಹೇಳಿದ್ರೆ ಯುವಕರಿಗೆ ಏನು ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗಳಿರ್ಬೋದು, ಮತ್ತೆ ಒಂದು ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಏನಾದರೂ ತಮ್ಮ ಇಲಾಖೆಯಿಂದ ಏನಾದರೂ ವಿಶೇಷ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನ ಮಾಡಲಾಗ್ತಿದೆ ಅಥವಾ ಹೇಗೆ ಸರ್?
2: ಸರ್, ಮಹಿಳೆಯರಿಗೆ ಅಂತಂದ್ರೆ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ವಸತಿ ನಿಲಯಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು 33% ನಾವು ಮಹಿಳೆಯರಿಗೆ ಮೀಸಲಾಗಿರ್ತಾ ಇದ್ದೀವಿ. ಮಹಿಳೆಯರ ಉನ್ನತೀಕರಣಕ್ಕೋಸ್ಕರನೇ ಇಲಾಖೆಯಲ್ಲಿ ನಮ್ಮ ಈಗೇನಿದೆ ಅವರಿಗೆ ಶಿಕ್ಷಣ ಮತ್ತು ಏನು ಪ್ರೋತ್ಸಾಹಕ್ಕಾಗಿ ನಮ್ಮ ಇಲಾಖೆ ಕಾರ್ಯಕ್ರಮ ಮಾಡ್ತಾ ಇದೆ ಸರ್.
0: ಸರ್, ಈ ಒಂದು ತಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್? ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಇಲಾಖೆ ಯೋಜನೆಗಳು ಸಿಗಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಕೆಲವರು ವಂಚಿತರಾಗ್ಬೋದು, ಇಲಾಖೆಯಿಂದ ಏನೇನು ಯೋಜನೆಗಳಿದೆ ಅದು ನಮ್ಗೆ ಸಿಗ್ತಾ ಇಲ್ಲ ಅಥವಾ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತಕ್ಕಂಥ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ಅವರುಗಳಿಗೆ ಈ ಒಂದು ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಅಥವಾ ಮಾಹಿತಿಯನ್ನ ರವಾನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಾದ್ರು ಇದೆಯಾ ಹೇಗೆ ಸರ್?
2: ಎಸ್ ಸರ್, ನಮ್ಮ ಇಲಾಖೆಯ ಮಾಹಿತಿಯನ್ನ ನಾವು ಎಲ್ಲ ನಮ್ಮ ಏನ್ ಮುದ್ರಣ ಮೂಲಕ ನಮ್ಮ ಪ್ರತಿ ಒಂದು ತಾಲೂಕದಲ್ಲಿ ಎಲ್ಲ ಕಡೆ ನೋಟಿಸ್ ಬೋರ್ಡಿಗೆ ಹಾಕ್ತೀವಿ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಿಗೆ ವಸತಿ ನಿಲಯಕ್ಕೆ ಸಂಬಂಧಪಟ್ಟಿದ್ದು ಆಯಾ ವಸತಿ ನಿಲಯಗಳಿಗೆ ಎಲ್ಲಾ ಪ್ರಿನ್ಸಿಪಲ್ರು ಮತ್ತೆ ಎಲ್ಲಾ ಶಾಲಾ ಏನ್ ಇನ್ಸ್ಟಿಟ್ಯೂಟ್ಸ್ ಸರ್ಕಾರಿ ಶಾಲೆ ಎಲ್ಲಾ ಕಡೆನೂ ನಮ್ಮ ವಾರ್ಡನ್ಸ್ ಮತ್ತೆ ಅಡಿಗೆಯವರು ಹೋಗಿ ನಮ್ಮ ಇಲಾಖೆ ವಸತಿ ನಿಲಯ ಮತ್ತೆ ಅದರ ಉಪಯೋಗದ ಬಗ್ಗೆ ಎಲ್ಲ ಮಾಹಿತಿಯನ್ನ ಅವ್ರು ಕೊಡ್ತಾರೆ. ಆ ಮಕ್ಕಳು ನಮಗೆ ಯಾವ ಮಕ್ಕಳು ವಂಚಿತರಾಗಬಾರ್ದು ಅಂತ ಹೇಳಿ ಆ ಮಕ್ಕಳು ಅರ್ಹ ವಿದ್ಯಾರ್ಥಿಗಳು ಏನಿದ್ರು ಅವ್ರು ನಮ್ಮ ಹಾಸ್ಟೆಲ್ಗಳಿಗೆ ದಾಖಲಾತಿಯನ್ನು ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಸಮುದಾಯ ಭವನ ಕಾರ್ಯಕ್ರಮ ಇದೆ, ಅದರದ್ದು ಕೂಡ ನಮಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಫಾರ್ ಎಕ್ಸಾಂಪಲ್ ಗ್ರಾಮ ಸಭೆಗಳಲ್ಲಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳು ಭಾಗವಹಿಸಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ ಅಲ್ಲಿ ಜನ.
0: ಸರಿ, ಸಮುದಾಯ ಭವನಗಳ ನಿರ್ಮಾಣ ಅಂತ ಹೇಳಿದ್ರಿ, ಹೇಗೆ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಯಾವ ತರ ತಮ್ಮ ಒಂದು ಇಲಾಖೆಯಿಂದ ಅವ್ರಿಗೆ ಆರ್ಥಿಕವಾಗಿ ನೆರವನ್ನು ನೀಡಲಾಗ್ತಾ ಇದೆ, ಯಾವ ಯಾವ ವರ್ಗದವರಿಗೆ ಈ ತರ ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ ಸರ್?
2: ಸರ್, ನಮ್ಮಲ್ಲಿ ಹಿಂದುಳಿದ ವರ್ಗದವರಿಗೆ ಮಾತ್ರ ಇದೆ ಸರ್. ಅದರಲ್ಲಿ ನಮಗೆ ಒಂದಿಷ್ಟು ಅರ್ಹತೆಗಳ ಒಂದು ಸಮುದಾಯ ಭವನ ಬೇಕು ಅಂತಂದ್ರೆ

0: ಮೊಟ್ಟ ಮೊದಲನೇದಾಗಿ ಅವರು ಒಂದು ಸಂಘ ಅಥವಾ ಸಂಸ್ಥೆಯಾಗಿರಬೇಕು ಸರ್. ಮತ್ತೆ ಆ ಸಂಘ ಸಂಸ್ಥೆಯಲ್ಲಿ ಒಂದೇ ಕುಟುಂಬದವರಾಗಿರಬಾರ್ದು, ಆ ಎಲ್ಲಾ ಸಮುದಾಯದವರು ಇರಬೇಕು. ಅದೇ ರೀತಿಯಾಗಿ ಅದು 2 ವರ್ಷ ಅಡಿಟ್ ಆಗಿರ್ಬೇಕು ಆ ಸಂಸ್ಥೆದು. ಮತ್ತೆ ಅವರಿಗೆ ಒಂದು ನಿವೇಶನ ಇರಬೇಕು, ಅಥವಾ ಆ ನಿವೇಶನ ಸ್ವಂತ ಇಲ್ಲ ಅಂತಂದ್ರೆ ಒಂದು 30 ವರ್ಷಗಾದಂತ ಒಂದು ಲೀಸ್ ಆದರೂ ಅವ್ರಿಗೆ ಪಡ್ಕೊಂಡಿರ್ಬೇಕು. ಮತ್ತೆ ಅವರು 25% ಏನು ನಮ್ಮ ಹತ್ರ ಸಹಾಯಧನ ಪಡೆಯುವಂತ ಸಮುದಾಯ ಏನು ಸಂಘ ಸಂಸ್ಥೆಯವರು ತಮ್ಮ ಸ್ವಂತ ಸಂಪನ್ಮೂಲದಿಂದ ಭರಿಸುವಂತ ಸಶಕ್ತರಾಗಿರಬೇಕು. ಅವರೆಲ್ಲರೂ ನಮ್ಮ ಇಲಾಖೆಗೆ ನಾವು ಮ್ಯಾನ್ಯುವಲ್ ಅಲ್ಲಿ ಅರ್ಹರು ಯಾರಿದ್ರೆ ಅವರು ಬಂದ್ರೆ ಅವರಿಗೆ ಮಾಹಿತಿ ಕೊಡ್ತೀವಿ. ಅವರಿಂದ ನಾವು ದಾಖಲಾತಿಗಳನ್ನು ತೆಗೆದುಕೊಂಡು ನಾವೇ ಖುದ್ದಾಗಿ ಸೈಟ್ ವಿಸಿಟ್ ಮಾಡಿ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಪಡೆದುಕೊಂಡು ನಾವು ಕೇಂದ್ರ ಕಚೇರಿ ಆಯುಕ್ತರ ಕಚೇರಿ ಕಳಿಸ್ತೀವಿ. ಅಲ್ಲಿ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರ್ಕಾರಕ್ಕೆ
1: ಕೊಡ್ತಾರೆ. ಎಷ್ಟು ಅನುದಾನವನ್ನ ನೀಡಲಾಗ್ತಾ ಇದೆ ಸರ್?
0: ಸರ್, ನಮ್ಮಲ್ಲಿ ನಮ್ಮ ಇಲಾಖೆಗೆ ಗ್ರಾಮ ಮಟ್ಟದಲ್ಲಿ 10 ಲಕ್ಷ, ತಾಲೂಕು ಮಟ್ಟದಲ್ಲಿ 25 ಲಕ್ಷ, ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ 50 ಲಕ್ಷ ಅಂತ ಈ ರೀತಿ ಫಿಕ್ಸ್ ಮಾಡಿದ್ದಾರೆ.
1: ಸರ್, ಹಾಗೇನೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸವಾಲುಗಳು ಆಗ್ತಾ ಇದೆಯಾ, ಅಥವಾ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತಾ ಇದೆ ಸರ್?
0: ಸರ್, ನಮಗೆ ಸವಾಲು ಅಂತಿಲ್ಲ, ನಮಗೆ ಗ್ರಾಮೀಣ ಭಾಗದ ನಮ್ಮಲ್ಲಿ ಮಕ್ಕಳು ಯಥೇಚ್ಛವಾಗಿ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗುತ್ತೆ ಅವರಿಗೆ.
1: ಹೌದು,
0: ಅವರಿಗೆ ಅದೇ ನಮಗೆ ಇನ್ನೂ ಹಾಸ್ಟೆಲ್ಗಳನ್ನ ಮೈಸೂರು ಜಿಲ್ಲೆಗೆ ನಾವು ಬೇಕಾಗಿದೆ. ಅದೇ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರೆಲ್ಲರೂ ನಮಗೆ ಹೋದ ವರ್ಷ 2, ಅದ್ರ ಹಿಂದಿನ ವರ್ಷ 14 ಹೊಸ ಹಾಸ್ಟೆಲ್ಗಳು, ಟೋಟಲ್ 16 ಹೊಸ ಹಾಸ್ಟೆಲ್ಗಳು ನಮ್ಮನ್ನು ಕೊಟ್ಟಿದ್ದಾರೆ. ಅದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗ್ತಾ ಇದೆ.
1: ಸರಿ, ತಮ್ಮ ಒಂದು ಇಲಾಖೆಯನ್ನು ಸಾರ್ವಜನಿಕರು ಸಂಪರ್ಕ ಮಾಡಬೇಕು ಅಥವಾ ತಮ್ಮ ಇಲಾಖೆ ಬಗ್ಗೆ ಯೋಜನೆಗಳನ್ನ ತಿಳಿಸ್ಕೊಳ್ಬೇಕು ಅಂದ್ರೆ ಹೇಗೆ, ಯಾವ ತರ ಸಂಪರ್ಕವನ್ನು ಮಾಡಬಹುದು ಸರ್?
0: ಸರ್, ನಮ್ಮ ಇಲಾಖೆಯದ್ದು ನಮ್ದು ದೂರವಾಣಿ ಸಂಖ್ಯೆ ಇದೆ ಸರ್, ನಮ್ಮ ಇಲಾಖೆದು, ಅದಕ್ಕೂ ಸಂಪರ್ಕ ಮಾಡಬಹುದು. ಮತ್ತೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ ಇದೆ. ಮತ್ತೆ ನಮ್ಮ ಮೇಲ್ ಇದೆ, ಯಾರಾದರೂ ಮೇಲ್ ಹಾಕ್ ಮಾಡಬಹುದು, ಮೇಲ್ ಮಾಡಬಹುದು, ಅಥವಾ ನೇರವಾಗಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಅಲ್ಲಿ ಬಂದು ಸಂಪರ್ಕಿಸಬಹುದು.
1: ಸರ್, ಇದರ ಜೊತೆಗೆ ಈಗ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನಾದರೂ ದೂರುಗಳು ಸಮಸ್ಯೆಗಳು ಅಂತ ಬಂದಾಗ ಆ ಒಂದು ವ್ಯವಸ್ಥೆಗಳನ್ನು ಅಥವಾ ದೂರುಗಳನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಇಲಾಖೆ ವ್ಯವಸ್ಥೆಗಳನ್ನ ಕೈಗೊಂಡಿದೆ ಅಥವಾ ಹೇಗೆ ಸರ್?
0: ಹೌದು ಸರ್, ಪ್ರತಿ ಒಂದು ದೂರಿಗೆ ನಾವು ಒಂದು ಎನ್ಕ್ವೈರಿಯನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನು ಆ ದೂರನ್ನು ಸಮಂಜಸವಾದ ದೂರನ್ನು ಪಡೆದುಕೊಂಡು ಅದಕ್ಕೆ ಆದಂಥ ಒಂದು ನಾವು ಎನ್ಕ್ವೈರಿಯನ್ನು ಇದು ಮಾಡ್ತೀವಿ ಸರ್.
1: ಓಕೆ ಸರ್, ಈಗ ಒಂದ್ ವೇಳೆಗೆ ಇಲಾಖೆಯಿಂದ ಏನಾದರೂ ಬೇರೆ ಬೇರೆ ತರ ದುರುಪಯೋಗಗಳು ಆಗ್ತಕ್ಕಂಥದ್ದು ಈ ತರದ ಏನಾದ್ರೂ ಸಮಸ್ಯೆಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಏನೇನ್ ಕ್ರಮಗಳನ್ನ ಕೈಗೊಂಡಿದೆ ಸರ್?
0: ಸರ್, ಇಲಾಖೆ ಈ ರೀತಿ ದುರುಪಯೋಗ ಆಗಬಾರ್ದಂತೆ ಎಲ್ಲವನ್ನು ಆನ್ಲೈನ್ ಇತ್ತು, ಸ್ಕಾಲರ್ಶಿಪ್ ಆನ್ಲೈನ್ ಬಂದಿದೆ ಸರ್. ಮತ್ತೆ ನಮ್ಗೆ ಯಾವುದೇ ರೀತಿ ದೂರ ಆಗಬಾರ್ದಂತ ಸಕಾಲ ಸೇವೆ ಇದೆ, ಎಲ್ಲವನ್ನು ಆನ್ಲೈನ್ ಅಲ್ಲಿ ಸೇವೆ.
1: ಅಂದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು ಅಂದ್ರೂ ಕೂಡ ಆನ್ಲೈನ್ ವ್ಯವಸ್ಥೆ
0: ಮೂಲಕ
1: ತೆಗೆದುಕೊಳ್ಬೇಕಾಗುತ್ತೆ. ಸರ್, ಇದ್ರ ಜೊತೆಗೆ ಈಗ ಸರ್ ಈ ಒಂದು ತಮ್ಮ ಒಂದು ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ತಮ್ಮ ಒಂದು ಇಲಾಖೆಯ ಯೋಜನೆಗಳನ್ನ ಜನರು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತಂದಾಗ ಅಥವಾ ಏನ್ ಅಂದ್ರೆ ಈಗ ಯಾವ ತರ ಒಂದು ಯೋಜನೆಗಳನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಹೇಗೆ ಅವರುಗಳಿಗೆ ಒಂದು ಮಾಹಿತಿಯನ್ನ ತಲುಪಿಸ್ತೀರಿ ಸರ್?
0: ಸರ್, ಜನಗಳಿಗೆ ಯಥೇಚ್ಛವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿದ್ದೇ ಒಂದು ವಸತಿ ಸೌಲಭ್ಯ, ಅದೇ ರೀತಿ ವಿದ್ಯಾರ್ಥಿ ವೇತನ. ಇದನ್ನ ನಮ್ಮ ಸ್ಕೂಲು ಮತ್ತೆ ಕಾಲೇಜ್ಗಳಲ್ಲಿ ನಾವು ಯಥೇಚ್ಛವಾಗಿ ಪ್ರಚಾರ ಕೊಡ್ತಾ
1: ಇದ್ದೀವಿ.
0: ಸೊ ಮಕ್ಕಳನ್ನ ನಮಗೆ ಬಳಸ್ಕೊಳ್ಳಿ ಅಂತಂತೆ, ಎಲ್ಲಾ ಮಕ್ಕಳು ನಮಗೆ ಸ್ಕಾಲರ್ಶಿಪ್ ಅಲ್ಲಿ ಒಳಗಡೆ ಬರ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಹಾಸ್ಟೆಲ್ ವ್ಯವಸ್ಥೆಗೂ ನಮಗೆ ಎಷ್ಟು ನಮ್ಮ ಶಾಂಕ್ಷನ್ ಸ್ಟ್ರೆಂತ್ ಇದೆ ಅದಕ್ಕಿಂತಲೂ ಸುಮಾರು ಹೆಚ್ಚುವರಿ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದೆ. ಪ್ರಚಾರವನ್ನು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ.
1: ಸರ್, ಈಗ ನಮ್ಮ ಒಂದು HD ಕೋಟೆನಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸರ್?
0: ಸರ್, ನಮ್ಮಲ್ಲಿ 7 ವಸತಿ ನಿಲಯಗಳು, ನಮ್ಮ HD ಕೋಟೆ ಮತ್ತೆ ಸರ್ಗೂರು, 2 ಏನು ಅವಳಿ ತಾಲೂಕು ಇದೆ ಸರ್, ಈ 2 ತಾಲೂಕಲ್ಲಿ 7 ವಸತಿ ನಿಲಯ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ.
1: ಅದು ಟೌನ್ ಅಲ್ಲೇ ಇದೆ ಅಥವಾ ಹಳ್ಳಿ?
0: ಸರ್, ನಮ್ಮಲ್ಲಿ ಒಂದು ಮುನುಗ್ನಳ್ಳಿ ಒಂದಿದೆ ಸರ್, ಮಾದಾಪುರದಲ್ಲಿ ಒಂದಿದೆ, ಮುಳ್ಳೂರಲ್ಲಿ ಒಂದಿದೆ, ಮತ್ತೆ ಸರ್ಗೂರಲ್ಲಿ ಒಂದಿದೆ. ಅದೇ ರೀತಿಯಾಗಿ HD ಕೋಟೆ ಟೌನ್ ಅಲ್ಲಿ 2 ಬಾಲಕಿಯರದಿದೆ, 2 ಬಾಲಕ

0: ಬರೆದಿದೆ.
1: ಸರ್, ಈಗ ಈಗ ವಸತಿ ನಿಲಯಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ, ನಮ್ಮಲ್ಲಿ ತುಂಬಾ ವ್ಯವಸ್ಥೆಗಳೆಲ್ಲ ಇದೆ, ನಾವು ಮಕ್ಕಳನ್ನ ಅಡ್ಮಿಷನ್ ಅಂದ್ರೆ ಪ್ರತಿ ವರ್ಷನೂ ಕೂಡ ಇಷ್ಟು ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಅಂತಕ್ಕಂತ ಒಂದು ಸುತ್ತಲ್ಲಿ ಏನಾದೈತಿ, ಅಥವಾ ಅಡಿಷನಲ್ ಆಗಿ ಸ್ವಲ್ಪ ವರ್ಷ ವರ್ಷ ಜಾಸ್ತಿ ಆಗುವ ಸಾಧ್ಯತೆ ಆ ತರದ ಇದ್ರೂ ಕೂಡ ಅವಕಾಶ ಸಿಗಬಹುದು ಅಥವಾ ಹೇಗೆ ಸರ್?
2: ಸರ್, ನಮ್ಮಲ್ಲಿ ಯಾವುದೇ ಒಂದು ಹಾಸ್ಟೆಲ್ ಅದಕ್ಕೆ ಆದಂತ ಸ್ಯಾಂಕ್ಷನ್ ಸ್ಟ್ರೆಂತ್ ಅಂತ ಇರುತ್ತೆ. ಹೆಚ್ಚುವರಿ ಏನಾದರೂ ಡಿಮ್ಯಾಂಡ್ ಬಂತು ಅಂತಂದ್ರೆ ಆ ಅರ್ಜಿಗಳನ್ನ ನಾವು ಪಡೆದುಕೊಂಡು ಯಾವ ವಸತಿ ನಿಲಯದಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇದೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಳ್ತೀವಿ. ಆ ಶಿಫ್ಟ್ ಅನ್ನ ನಮಗೆ ಮಾನ್ಯ ಆಯುಕ್ತರು ನಮಗೆ ಪರ್ಮಿಷನ್ ಕೊಡ್ತಾರೆ. ಎಷ್ಟು ಮಕ್ಕಳು ನಾವು ಈ ಹಾಸ್ಟೆಲ್ಗೆ ತಗೊಳ್ಬೇಕು, ಎಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಆ ಡಿಮ್ಯಾಂಡ್ ಕಡಿಮೆ ಇದ್ದಲ್ಲಿಂದ ಮಕ್ಕಳನ್ನ ಶಿಫ್ಟ್ ಮಾಡ್ಕೊಂಡು ಎಲ್ಲಿ ಡಿಮ್ಯಾಂಡ್ ಇದೆ ಆ ಹಾಸ್ಟೆಲ್ನಲ್ಲಿ ಅವಕಾಶ
1: ಅಂದ್ರೆ ಮಕ್ಕಳಿಗೆ ಹೋಗೋದಕ್ಕೆ ಬರೋದಕ್ಕೆ
2: ಅಲ್ಲಿ ಕಡಿಮೆ ಆಗಿರುತ್ತಲ್ಲ, ಈ ಹಾಸ್ಟೆಲ್ ಅಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂದ್ರೆ ಇಲ್ಲಿನ ಮಕ್ಕಳಿಗೆ ಇಲ್ಲ ಅವಕಾಶ
1: ಇರುತ್ತೆ. ಸರ್, ಈಗ ತಾವು ಉಚಿತ ಕೋಚಿಂಗ್ ಸಂಬಂಧಪಟ್ಟಂತೆಲ್ಲ ಹೇಳಿದ್ರಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಠ್ಯ ಪುಸ್ತಕಗಳಿರ್ಬೋದು ಅಥವಾ ಅವ್ರಿಗೆ ಬೇಕಾದಂತಹ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಸಲಕರಣೆಗಳು ಅಥವಾ ವ್ಯವಸ್ಥೆಗಳನ್ನ ಕೂಡ ಇಲಾಖೆಯಿಂದ ನೀಡಲಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
2: ಸರ್, ನಮ್ಮಲ್ಲಿ ಈಗ ಕೆಂಗೇರಿಯಲ್ಲಿ ಏನು IAS ಕೋಚಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ ಸರ್, ಅಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಹೈದರಾಬಾದ್, ಡೆಲ್ಲಿ, ಬೆಂಗಳೂರು ಈ ಕಡೆ ಎಲ್ಲ ಕಳಿಸಿ ಕೊಡ್ತಾರ, ಅಲ್ಲಿ ಗ್ರಂಥಾಲಯ ವ್ಯವಸ್ಥೆನು ಆ ಕೋಚಿಂಗ್ ಸೆಂಟರ್ ಅಲ್ಲಿ ಇರುತ್ತೆ ಸರ್.
1: ಅಂದ್ರೆ ಅವರು ಹಾಸ್ಟೆಲ್ ಅಲ್ಲಿ ಅಥವಾ ಸೆಂಟ್ರಲ್ ಗಳಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ
2: ಅಲ್ಲಿ ಅವರು ಉಪಯೋಗಿಸಿಕೊಳ್ಳಬಹುದು.
1: ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ನಾವು ವಸತಿ ನಿಲಯಗಳಲ್ಲೂ ಕೂಡ ಗ್ರಂಥಾಲಯಗಳ ವ್ಯವಸ್ಥೆಗಳನ್ನ ಮಾಡಿದೀವಿ ಅಂತ ಹೇಳಿದ್ರಿ, ಸೊ ಆ ಒಂದು ಗ್ರಂಥಾಲಯಗಳನ್ನ ಅಲ್ಲಿರ್ತಕ್ಕಂಥ ಒಂದು ಹಾಸ್ಟೆಲ್ ವಾರ್ಡ್ ಅನ್ನೇ ನಿರ್ವಹಣೆ ಮಾಡ್ತಾರೆ ಅಥವಾ ಪ್ರತ್ಯೇಕವಾಗಿ ಅದಕ್ಕೆ ಬೇರೆ ಸಿಬ್ಬಂದಿಗಳೇನಾದ್ರೂ ನಿರ್ವಹಣೆ ಮಾಡ್ತಾರ ಹೇಗೆ ಸರ್?
2: ಸರ್, ಇಲ್ಲ, ಅದಕ್ಕೆ ನಮ್ಮ ಹಾಸ್ಟೆಲ್ ನಿಲಯ ಪಾಲಕರೇ ನಿರ್ವಹಣೆ ಮಾಡ್ತಾರೆ.
1: ಸರ್, ಈಗ ತಾವು ಈ ಒಂದು ಪ್ರೀ ಮತ್ತು ಪೋಸ್ಟ್ ಮೆಟ್ರಿಕ್ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧ ಅಂದ್ರೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಪ್ರೀ ಮತ್ತೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಸರ್?
2: ಸರ್, ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ನಮಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮಾಡಿದ್ದಾರೆ ಸರ್. ಫಾರ್ ಎಕ್ಸಾಂಪಲ್, ಗ್ರೂಪ್ ಎಗೆ 3,500, ಗ್ರೂಪ್ ಬಿ 3,350, ಗ್ರೂಪ್ ಸಿ 2,100, ಗ್ರೂಪ್ ಡಿ 1,600. ಗ್ರೂಪ್ ಎ ಅಂತಂದ್ರೆ ನಮಗೆ PG ಎಲ್ಲ ಕೋರ್ಸ್ ಬರುತ್ತೆ, ಗ್ರೂಪ್ ಬಿ ಅಲ್ಲಿ ಸರ್ ನಮಗೆ ಪದವಿ ಎಲ್ಲ ಬರುತ್ತೆ, ಗ್ರೂಪ್ ಸಿ ಡಿಪ್ಲೊಮಾ, ಈ ರೀತಿ ಹಂತ ಹಂತವಾಗಿ ನಮಗೆ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬರುತ್ತೆ, ಅದಕ್ಕೆ ಆದಂತೆ ಸ್ಕಾಲರ್ಶಿಪ್ ಅನ್ನ ನಿಗದಿಪಡಿಸಿರ್ತಾರೆ.
1: ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಜೊತೆ ಕೂಡ ವಿದ್ಯಾರ್ಥಿ ವೇತನ ಕೂಡ ಪಡೆದುಕೊಳ್ಬಹುದು?
2: ಇಲ್ಲ ಸರ್, ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಅವಕಾಶ ಪಡೆದವರಿಗೆ ವಿದ್ಯಾರ್ಥಿ ವೇತನ ಬರೋದಿಲ್ಲ.
1: ಅಂದ್ರೆ ಹಾಸ್ಟೆಲ್ ಅಲ್ಲಿ ಪ್ರವೇಶ ಪಡೆದೇ ಬೇರೆ ವಿದ್ಯೆ ಅಂದ್ರೆ ಶಾಲೆಗಳಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನ ಪಡೆದುಕೊಳ್ಬಹುದು, ಹಾಸ್ಟೆಲ್ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್, ಹಾಗೇನೆ ಈಗ ಈ ಒಂದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಏನಾದರೂ ಅವರುಗಳಿಗೆ ಅವಕಾಶ ಇದೆಯಾ ಅಥವಾ ಹೇಗೆ ಸರ್?
2: ಸರ್, ನಿರುದ್ಯೋಗಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಡಿ ದೇವರಾಜ ಅರಸು ನಿಗಮ ಅಲ್ಲಿ ಆರ್ಥಿಕವಾದಂತಹ ಸೌಕರ್ಯಗಳನ್ನ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೋಡ್ಕೊಳ್ಳುತ್ತೆ ಸರ್.
1: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮುದಾಯ ಭವನಗಳ ನಿರ್ವಹಣೆ ಇರಬಹುದು ಮತ್ತೆ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಮತ್ತು ವಿದ್ಯಾರ್ಥಿ ವೇತನಗಳ ಬಗ್ಗೆ ಇರಬಹುದು. ಈಗ ಜೊತೆಗೆ ತಾವು ಮಹಿಳೆಯರು ಕೂಡ ತಮ್ಮ ಅಂದ್ರೆ ಎಲ್ಲ ವಸತಿ ನಿಲಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಕೂಡ ಮಹಿಳೆಯರೇ ಅಂತ ಹೇಳಿದ್ರಿ, ಈಗ ಹಾಸ್ಟೆಲ್ ವ್ಯವಸ್ಥೆ ಅಲ್ಲದೆ ಬೇರೆ ಏನಾದರೂ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಅಂದ್ರೆ ಈಗ ನಿರ್ವಹಣೆ ಅಂದ್ರೆ ಬೇರೆ ಈಗ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಬೇರೆ ಬೇರೆ ತರದಲ್ಲಿ ಏನಾದರೂ ಅವ್ರಿಗೆ ಆರ್ಥಿಕ ನೆರವು ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಏನಾದ್ರೆ ಇದೆಯಾ ಅಥವಾ ಹೇಗೆ ಸರ್?
2: ಇದೆ, ಅದಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇದೆ ಸರ್, ಅದರ ಮೂಲಕವಾಗಿ ಮಹಿಳೆಯರಿಗೆ ಸಣ್ಣ ಉದ್ಯಮ ಮತ್ತೆ ಅವ್ರದೇ ಆದಂತಹ ಉದ್ಯಮಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮೂಲಕ ಸಾಲ ಸೌಲಭ್ಯ, ನೇರ ಸಾಲ ಎಲ್ಲವನ್ನು ನೀಡಲಾಗುತ್ತದೆ ಸರ್.
1: ಓಕೆ, ಈಗ ವಿದ್ಯಾರ್ಥಿ ವೇತನಗಳ ಅಂದ್ರೆ ವಿದ್ಯಾರ್ಥಿ ನಿಲಯಗಳನ್ನ ಹುಡುಗರದ್ದು ಮತ್ತು ಹುಡುಗಿರದ್ದು ಎರಡರಲ್ಲೂ ಕೂಡ ಮಹಿಳೆಯರೇ ಕೂಡ ಕಾರ್ಯನಿರ್ವಹಿಸ್ತಾರಾ ಅಥವಾ ಪುರುಷರು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಅವಸ್ಥೆ ಇದೆ?
2: ನಮ್ಮಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪುರುಷರ ಪ್ರವೇಶ ಇಲ್ಲ ಸರ್. ಎಲ್ಲಾ ಕರ್ತವ್ಯ ನಿರ್ವಹಿಸುವರು ಮಹಿಳೆಯರು. ಬಾಲಕರ ಮೆಟ್ರಿಕ್ ಪೂರ್ವದಲ್ಲಿ ಅಲ್ಲಿ ಹೆಣ್ಣು ಮಕ್ಕಳು ಅಂತಂದ್ರೆ ಅಡಿಗೆಯವರಾಗಿ ನಿಲಯ ಪಾಲಕರು ಕರ್ತವ್ಯ ನಿರ್ವಹಿಸ್ತಾರೆ. ಮೆಟ್ರಿಕ್ ನಂತರದ ಬಾಲಕರಲ್ಲಿ ಅಂದ್ರೆ ಅಲ್ಲಿ ಹೆಚ್ಚಿಗಾಗಿ ಗಂಡು ಮಕ್ಕಳು ಕಾರ್ಯನಿರ್ವಹಿಸ್ತಾರೆ, ಅದ್ರ ಜೊತೆ ಹೆಣ್ಮಕ್ಕಳು ನಾವು ತೊಳಿತೀವಿ, ಅಲ್ಲಿ ಅಂತ ಏನು ನಿರ್ಬಂಧ ಇಲ್ಲ.
1: ಓಕೆ, ಅಂದರೆ ಅವ್ರುಗಳಿಗೆ

0: ಮಕ್ಕಳಿಗೆ ಈ ಒಂದು ರಜದ ಅವಧಿಯಲ್ಲೂ ಕೂಡ ತಮ್ಮ ವಸತಿ ನಿಲಯಗಳಲ್ಲಿ ಅವಕಾಶ ಇರುತ್ತೆ ಅಥವಾ ಶಾಲೆ ಪ್ರಾರಂಭ ಆದಾಗ ಮಾತ್ರ ಅವರುಗಳಿಗೆ ಅವಕಾಶ ಇರುತ್ತೆ ಹೇಗೆ ಸರ್?
1: ಸರ್, ಶಾಲಾ ಮತ್ತು ಕಾಲೇಜು ಪ್ರಾರಂಭ ಆದಾಗ ನಾವು ಅವಕಾಶ ಕೊಡ್ತೀವಿ. ಶಾಲೆ ಜೊತೆನೆ ನಮ್ಮ ಹಾಸ್ಟೆಲ್ಗಳು ಇರುತ್ತೆ ಸರ್, ಅಲ್ಲಿ ಶಿಕ್ಷಣ, ನಮ್ಮಲ್ಲಿ ವಸತಿ, ನಮ್ಮಲ್ಲಿ ವಸತಿ ಜೊತೆ ಮತ್ತೆ ಅವ್ರಿಗೆ ಗ್ರಂಥಾಲಯ ಮತ್ತೆ ಶಿಕ್ಷಣ ವೃತ್ತಿ ಮಾರ್ಗ ಈ ರೀತಿ ಎಲ್ಲ ನಾವು ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ.
0: ಸೊ ಅಂದ್ರೆ ನಿಮ್ದು ಜೂನ್ಗೆ ಶಾಲೆ ಪ್ರಾರಂಭ ಆಗುತ್ತಂದ್ರೆ ಆ ಒಂದು ಸಂದರ್ಭದಲ್ಲೇ ಕೂಡ ನಿಮ್ಮ ವಸತಿ ನಿಲಯಗಳ ಒಂದು ಪ್ರವೇಶಾತಿಗಳು ಕೂಡ ಶುರುವಾಗುತ್ತೆ.
1: ಜೂನ್ ಒಂದಕ್ಕೆ ನಮ್ಮ ಶಾಲಾ ಪ್ರಾರಂಭೋತ್ಸವ ಆಗಿದ್ರೆ ನಾವು ಜೂನ್ 27ರಿಂದ ನಾವೆಲ್ಲ ಸ್ವಚ್ಛತೆ ಎಲ್ಲ ಆಗಿ ಮಕ್ಕಳಿಗೆ 28ಕ್ಕೆ ನಾವು ರೆಡಿ ವೆಲ್ಕಮ್ ಮಾಡ್ಕೊಳ್ತೀವಿ.
0: ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ಕೂಡ ತಿಳಿಸ್ತೀರಿ. ಇದರ ಜೊತೆಗೆ ಸರ್, ಈಗ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಒಂದು ಇಲಾಖೆಯಿಂದ ಸಿಗ್ತಕ್ಕಂಥ ಬೇರೆ ಬೇರೆ ಏನು ಯೋಜನೆಗಳ ಬಗ್ಗೆ ಏನಾದ್ರು ತಾವು ಮಾಹಿತಿಯನ್ನು ತಿಳಿಸ್ಬೋದು? ಏನೇನು ಯೋಜನೆಗಳಿದೆ, ಇದನ್ನು ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ಬಹುದು ಸಮುದಾಯದ ಜನಗಳು ಅಂತ ತಾವು ಏನಾದ್ರು ತಿಳಿಸ್ಬೋದು ಸರ್?
1: ಸರ್, ಹಿಂದುಳಿದ ವರ್ಗಗಳ ನಮ್ಮ ಇಲಾಖೆ ಮತ್ತು ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ವರ್ಗಗಳ ಇಲಾಖೆ ಇದು ನಮಗೆ ವಸತಿ ಮತ್ತು ವಿದ್ಯಾರ್ಥಿ ವೇತನ ಹಾಗೆ ಸಮುದಾಯ ಭವನ ಕಾರ್ಯಕ್ರಮ ಮತ್ತೆ ವಕೀಲರಿಗೆ ಏನು ನಮ್ಮ ಕಾನೂನು ಪದವೀಧರ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ನಾವು ಏನು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಆ ಟೈಮಲ್ಲಿ ಸ್ಟೈಫಂಡ್ ಕೊಡ್ತೀವಿ. 4 ವರ್ಷ ಪ್ರತಿ ವರ್ಷ 4,000 ಒಂದು ಜಿಲ್ಲೆಯಿಂದ ನಾವು 10 ಮಕ್ಕಳಿಗೆ ಕೊಡ್ತೀವಿ. ಅಲ್ಲಿ ಮಹಿಳೆಯರಿಗೆ 33% ನಾವು ರಿಸರ್ವೇಷನ್ ಕೊಡ್ತೀವಿ, ಅದು ಕಾನೂನು ಪದವೀಧರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ PhD ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೂ 3 ವರ್ಷ ಅಂದ್ರೆ ಅವರ ಕೋರ್ಸು ಯಾವ ಕೋರ್ಸ್ ಮುಗಿಯುವರೆಗೂ ಅಥವಾ ಗರಿಷ್ಠ 3 ವರ್ಷ ಪ್ರತಿ ತಿಂಗಳು ಅವರಿಗೂ 10,000 ನಾವು ಸ್ಟೈಪೆಂಡ್ ಅನ್ನ ಕೊಡ್ತೀವಿ. ಮತ್ತೆ ವಿದೇಶಿ ವ್ಯಾಸಂಗ ಆ ಸ್ಕೀಮು ನಮ್ಮಲ್ಲಿ ಇದೆ ಸರ್, ಅದು 2 ವರ್ಷ ಆಯ್ತು, ಅದು ನಡೀತಾ ಈ ವರ್ಷ ಹೋದ ವರ್ಷ ಇನ್ನು ನೋಟಿಫಿಕೇಶನ್ ಆಗಿ ಮಾಡ್ತೀನಿ ಅಂತ ಹೇಳಿದಾರೆ, ಇನ್ನು ಆಗಿಲ್ಲ. ಆ ಕೋರ್ಸ್ ಆ ಸ್ಕೀಮು ನಮ್ಮಲ್ಲಿ ವಿದೇಶಿ ವ್ಯಾಸಂಗ ಗ್ರಾಮೀಣ ಭಾಗದಾಗ್ಲಿ ಎಲ್ಲಾ ನಮ್ಮ ಹಿಂದುಳಿದ ವರ್ಗಗಳ ಏನ್ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ PG ಮತ್ತೆ PhD ಅನ್ನು ಮಾಡ್ಕೊಳ್ಳೋಕೆ ನಮ್ಮ ಇಲಾಖೆಯಿಂದ ಅವಕಾಶ ಇದೆ.
0: ಅಂದ್ರೆ ಈಗ ತಾವು ಹೇಳಿದಂಗೆ PhD ಮತ್ತೆ ಕಾನೂನು ಪದವಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ತಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗುತ್ತೆ ಅಥವಾ ವರ್ಷಕ್ಕೆ ಮಾತ್ರ?
1: ಪ್ರತಿ ತಿಂಗಳು ಅಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿ ಮೂಲಕ ನಾವು ಅವರಿಗೆ ನಾವು ಇಲಾಖೆಯಿಂದ ಅರ್ಜಿ ಆಹ್ವಾನ ಮಾಡಿಕೊಂಡು ಆ ಅರ್ಜಿಯನ್ನ ನಾವು ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ಕೊಡ್ತೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ, ಅವರ ಮೂಲಕ ನಾವು ಕಾನೂನು ಪದವೀಧರು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಸೀನಿಯರ್ಸ್ ಹತ್ರ ಅವರನ್ನ ನಾವು ಆ ಕಮಿಟಿ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ. 1 ವರ್ಷಕ್ಕೆ ನಾವು 1 ಜಿಲ್ಲೆಯಿಂದ 10 ಮಕ್ಕಳಿಗೆ ಆಯ್ಕೆ ಮಾಡ್ಕೊಳ್ತೀವಿ, ಅದರಲ್ಲಿ 33% ಹೆಣ್ಮಕ್ಳು.
0: ಅಂದ್ರೆ 10 ಮಕ್ಕಳು ಆಯ್ಕೆ ಆಗೋದ್ರಲ್ಲಿ 33%
1: ಮಹಿಳೆಯರು
0: ಇರ್ತಾರೆ. ಅಂದ್ರೆ ಜಿಲ್ಲೆಗೆ 10 ಮಕ್ಕಳು ಮಾತ್ರ ಆಯ್ಕೆ ಮಾಡ್ತಾರೆ. ಹೇಗೆ ಸರ್, ಯಾವ ತರ ಆಯ್ಕೆ ಪ್ರಕ್ರಿಯೆ, ಮೆರಿಟ್ ಮೇಲೆ ಮಾಡ್ತೀರಾ ಅಥವಾ ಅರ್ಜಿ ಮುಂಚಿತವಾಗಿ?
1: ಅದಕ್ಕೊಂದು ಕಮಿಟಿ ಇದೆ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು, ಮತ್ತೆ ಬಾರ್ ಕೌನ್ಸಿಲ್ ಅಧ್ಯಕ್ಷರು, ಮತ್ತೆ ಲೀಗಲ್ ಸೆಲ್ ಈ ನ್ಯಾಯಾಧೀಶರು, ಇದಕ್ಕೆ ಈ ಕಮಿಟಿ ಮೂಲಕ ನಾವು ಸದಸ್ಯ ಕಾರ್ಯದರ್ಶಿ ಇರ್ತವೆ, ಅಲ್ಲಿ ಅವರಿಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲು.
0: ಓಕೆ, ಸೊ ಒಂದು ಒಂದು ಸರಿ ಆಯ್ಕೆ ಆದಂತಹ ವ್ಯಕ್ತಿ 3 ವರ್ಷದ ತನಕ ಅಥವಾ 4 ವರ್ಷದ ತನಕ ಪಡಿಬಹುದು. ಅವ್ರದ್ದು ಪ್ರತಿ ವರ್ಷ ಕೂಡ ಇರುತ್ತೆ.
1: ಹೌದು ಸರ್, ಅವರು ಪ್ರಾಕ್ಟೀಸ್ ಮಾಡ್ತಾ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವು ಅಟೆಂಡೆನ್ಸ್ ಅನ್ನ ನಮ್ಮ ಇಲಾಖೆಗೆ ಸಲ್ಲಿಸಿದ್ರೆ ನಾವು ಅಟೆಂಡೆನ್ಸ್ ಮೂಲಕ ಅದನ್ನ ತೆಗೆದುಕೊಂಡು ಅವರಿಗೆ ನಾವು ಪೇಮೆಂಟ್ ಅನ್ನ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ.
0: ಓಕೆ, ಅಂದ್ರೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ ಬರೀ ಜಿಲ್ಲೆಯಿಂದ 10 ಮಕ್ಕಳನ್ನ ಮಾತ್ರ ನಾವು ಆಯ್ಕೆ ಮಾಡ್ತಕ್ಕ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಸಾಕಷ್ಟು ಅರ್ಜಿಗಳು ಬರ್ತೀವಿ. ಈಗ ಈ ವರ್ಷ ಹಾಕಿದಂತಹ ಅರ್ಜಿನ ಮತ್ತೆ ಅವ್ರು ಆಗ್ಲಿಲ್ಲ ಈ ವರ್ಷ ಅಂದಾಗ ಮುಂದಿನ ವರ್ಷನೂ ಕೂಡ ಅವ್ರು ಅಪ್ಲೈ ಮಾಡಬಹುದು ಅಥವಾ ಆ ವರ್ಷಕ್ಕೆ ಮಾತ್ರ ಸೀಮಿತನೇ ಹೇಗೆ ಸರ್?
1: ಸರ್, ನಮಗೆ ಅವರಿಗೆ ವಯಸ್ಸಿನ ಒಂದು ಇದು ಇದೆ, 38 ವರ್ಷದ ಒಳಗಡೆ ಹಾಕ್ತಾ ಇರಬಹುದು ಸರ್, ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅಪ್ಲೈ ಮಾಡಬಹುದು.
0: ಸೊ 38 ವರ್ಷದ ತನಕ ಕೂಡ ಅವ್ರಿಗೆ ಅವಕಾಶ ಇದೆ. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ. ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದರಲ್ಲಿ ಪ್ರಮುಖವಾಗಿ ವಸತಿ ನಿಲಯ ಮತ್ತೆ ಒಂದು ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಹೇಳಿದ್ರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಇಲಾಖೆ ಕುರಿತು ಏನಾದರೂ ಸಂದೇಶ ನೀಡೋದಿದ್ರಿ, ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಸರ್?
1: ಸರ್, ನಮ್ಮ ಇಲಾಖೆ ಶಿಕ್ಷಣಕ್ಕಾಗಿ ಮೀಸಲಾಗಿರುವಂತಹ ಇಲಾಖೆ, ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತು ನೀಡಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕಾಗಿರೋ ಸಲುವಾಗಿ

0: ಇಲಾಖೆ, ಇಲಾಖೆಯ ಮುಖ್ಯ ಉದ್ದೇಶ ಸರ್ ವಸತಿ ಇಲಾಖೆ ಮುಖ್ಯ ಉದ್ದೇಶ ಇದು. ಇದನ್ನ ನಾವು ಎಲ್ಲಾ ನಮ್ಮ ಜನರಿಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ.
1: ಹಾ, ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಲ್ಲಿ ಪ್ರಮುಖವಾಗಿ ಏನೇನು ಯೋಜನೆಗಳಿದೆ, ಅದನ್ನ ಹೇಗೆ ಪಡೆದುಕೊಳ್ಬೇಕು, ಪ್ರಮುಖವಾಗಿ ತಮ್ಮ ಒಂದು ವಸತಿ ನಿಲಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತದೆ ವಸತಿ ನಿಲಯಗಳು, ಆ ಒಂದು ವಸತಿ ನಿಲಯಗಳ ಒಂದು ಸೌಲಭ್ಯವನ್ನ ಮಕ್ಕಳು ಹೇಗೆ ಪಡೆದುಕೊಳ್ಬೇಕು, ಮತ್ತೆ ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್. ತಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಇದೇ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. ಓಟಿಪಿ ಅಥವಾ ಬ್ಯಾಂಕ್

0: ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 2026 ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂ ಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ಭವನದಲ್ಲಿ ಇಂದು ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮ ವಿಭೂಷಣ, 6 ಗಣ್ಯರಿಗೆ ಪದ್ಮ ಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕನ್ನಡಿಗರಾದ ಶತಾವಧಾನಿ ಡಾ ಆರ್ ಗಣೇಶ್ ಅವರು ಅವಧಾನ ಕಲೆಯ ಪುನರುಜ್ಜೀವನಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದರು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲ್ಲೈಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಇದೇ ವೇಳೆ ಕನ್ನಡಿಗರಾದ ಅಂಕೇಗೌಡರು, ಎಸ್ಜಿ ಸುಶೀಲಮ್ಮ, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ದೇಶದಲ್ಲಿ ರಸಗೊಬ್ಬರದ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿದ್ದು ಸಾಮಾನ್ಯ ಮಟ್ಟಕ್ಕಿಂತ 33% ಅಧಿಕ ಸಂಗ್ರಹವಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರ ಸಂಗ್ರಹ ಸಾಕಷ್ಟು ಪ್ರಮಾಣದಲ್ಲಿದ್ದು ಪ್ರಸಕ್ತ ವರ್ಷ 390.54 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯವನ್ನು ಅಂದಾಜಿಸಲಾಗಿದೆ. ಪ್ರಸ್ತುತ 200.12 ಲಕ್ಷ ಮೆಟ್ರಿಕ್ ಟನ್ ದಾಸ್ತಾನು ಲಭ್ಯವಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ 40% ಕಚ್ಚಾ ತೈಲ, 90% ಎಲ್ಪಿಜಿ ಹಾಗೂ 65% ನೈಸರ್ಗಿಕ ಅನಿಲದ ಆಮದು

0: ದಿನ ಮೇಲೆ ಪರಿಣಾಮ ಉಂಟಾಗಿದೆ. ಈ ನಡುವೆಯೂ ದೇಶೀಯ ಪೆಟ್ರೋಲಿಯಂ ಪೂರೈಕೆ ಸುಗಮವಾಗಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ತೈಲ ಮತ್ತು ಚಿನ್ನದಂತಹ ಆಮದು ಮಾಡಿಕೊಳ್ಳುವ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮತ್ತು ವಿದೇಶಿ ವಿನಿಮಯ ಮೀಸಲು ಬಲಗೊಳ್ಳುತ್ತವೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ. ಹರಿಯಾಣದ ಜಿಂದ್ ಜಿಲ್ಲೆಯ ಬಿಬಿಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಧನ ಉಳಿಸಲು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದಾಗಿ ತಿಳಿಸಿದರು. ಮೇ 21ರಂದು ದೇಶದಲ್ಲಿ 271 ಗಿಗಾವ್ಯಾಟ್ಗಳ ಗರಿಷ್ಠ ವಿದ್ಯುತ್ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಎಂದು ಸಚಿವ ಮನೋಹರ್ ಲಾಲ್ ಹೇಳಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಇಂಧನ ರಸಗೊಬ್ಬರ ಮತ್ತು ವಿದೇಶಿ ವಿನಿಮಯ ಮೇಲೆ ಹೆಚ್ಚಿನ ಗಮನ ಹರಿಸುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ಮುಂಬೈನಲ್ಲಿಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಆರ್ಥಿಕತೆ ಸ್ಥಿರವಾಗಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತದಿಂದ ಖಜಾನೆಯ ಮೇಲೆ 1,00,000 ಕೋಟಿ ರೂಪಾಯಿಗಳ ಹೊರೆ ಬಿದ್ದಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಆಗಿರುವ ಲೋಪಗಳ ಬಗ್ಗೆ ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರನ್ನೊಳಗೊಂಡ ನ್ಯಾಯಪೀಠ ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTAಗೆ

ಸೋರಿಕೆ ವಿವಾದದಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಯಾವುದೇ ಪಾಠ ಕಲಿಯದಿರುವುದು ದುಃಖಕರ ಎಂದು ನ್ಯಾಯಪೀಠ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿತು. ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದ ಸಮಿತಿಯು ಕಳೆದ ವರ್ಷ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಮಾಡಿದ ಶಿಫಾರಸುಗಳ ಅನುಸರಣೆಯನ್ನು ವಿವರಿಸುವ ಅಫಿಡವಿಟ್ ಅನ್ನು ಗುರುವಾರದೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಎನ್ಟಿಎಗೆ ನಿರ್ದೇಶಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ನಂತರ ಈ ತಿಂಗಳ 3ರಂದು ನಡೆಸಲಾದ ನೀಟ್ ಯುಜಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಜೊತೆಗೆ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಜಪಾನ್ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟಗಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುನ್ನಡೆಸುವುದು, ಪ್ರಸ್ತುತ ಇರುವ ಉಪಕ್ರಮಗಳ ಪ್ರಗತಿ ಪರಿಶೀಲಿಸುವುದು ಮತ್ತು ಪರಸ್ಪರ ಕಾಳಜಿಯ ಇತರ ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಅಸ್ಸಾಂ ವಿಧಾನಸಭೆಯಲ್ಲಿ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಮಂಡಿಸಲಾಗಿದೆ. ಈ ಮೂಲಕ ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳ ಬಳಿಕ ಈ ಮಸೂದೆಯನ್ನು ಮಂಡಿಸಿರುವ 3ನೇ ರಾಜ್ಯವಾಗಿ ಅಸ್ಸಾಂ ಗುರುತಿಸಿಕೊಂಡಿದೆ. ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದರು. ಇದೇ 27ರಂದು ಮಸೂದೆಯ ಕುರಿತು ಚರ್ಚೆ ನಡೆಯಲಿದೆ. ಕಳೆದ 13ರಂದು ಅಸ್ಸಾಂ ಸಚಿವ ಸಂಪುಟವು ಏಕರೂಪ ನಾಗರಿಕ ಮಸೂದೆಯ ಮಂಡನೆಗೆ ಅನುಮೋದನೆ ನೀಡಿತ್ತು. ಉತ್ತರಾಧಿಕಾರ, ವಿವಾಹದ ಕಾನೂನುಬದ್ಧ ವಯೋಮಾನ, ಬಹುವಿವಾಹ ಇತ್ಯಾದಿ ಹಲವಾರು ಅಂಶಗಳನ್ನು ಮಸೂದೆ ಒಳಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಶಾಂತಿ ಮಾತುಕತೆಗಳು ಪ್ರಸ್ತುತ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸುವತ್ತ ಕೇಂದ್ರೀಕೃತವಾಗಿದೆ. ಪರಮಾಣು ವಿಷಯದ ಕುರಿತು ಚರ್ಚೆಗಳು ಇನ್ನೂ ನಡೆದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಕೈ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಬರುವ ಕೆಲಸ ಪ್ರಗತಿಯಲ್ಲಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ವಿಶ್ವದ ಇಂಧನ ಪೂರೈಕೆಯ ಸುಮಾರು 1/5 ಹಾದುಹೋಗುವ ಹಾರ್ಮೋಜ್ ಜಲಸಂಧಿಯು ಈ ವರ್ಷದ ಆರಂಭದಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯ ನಂತರ ಪ್ರಮುಖ ಅಡಚಣೆಗಳನ್ನು ಎದುರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷವನ್ನು ಕೊನೆಗೊಳಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಜಾಗತಿಕ ಬೆಂಬಲವಿದೆ. ಆದರೆ ಶಾಂತಿಯ ಹಾದಿ ಅಷ್ಟು ಸುಲಭವಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಹವಾಮಾನ. ಇದ 28ರಿಂದ ಜೂನ್ 3ರವರೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಬಾರಿ ವಾಡಿಕೆಗಿಂತ ಮೊದಲೇ ನಾಳೆ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಪ್ಲೇ ಆಫ್ ಪಂದ್ಯಗಳು ನಾಳೆಯಿಂದ ಆರಂಭವಾಗಲಿದೆ. 10 ತಂಡಗಳು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ 4 ತಂಡಗಳು ಪ್ಲೇ ಆಫ್ ಪ್ರವೇಶಿಸಿದ್ದು ಉಳಿದ 6 ತಂಡಗಳು ಲೀಗ್ ಹಂತದಲ್ಲಿ ಹೋರಾಟ ಅಂತ್ಯಗೊಳಿಸಿವೆ. ನಾಳೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಸೆಣಸಲಿವೆ. ಇದೇ 27ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಇದೇ 29ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದ್ದು ಮೇ 31ರಂದು ಅಹಮದಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಾರ್ವೆ ಚೆಸ್ 2026 ಪಂದ್ಯಾವಳಿಯ ಮೊದಲ ಸುತ್ತಿನ ಪಂದ್ಯಗಳು ಓಸ್ಲೋದಲ್ಲಿ ಇಂದು ಪ್ರಾರಂಭವಾಗಲಿದೆ. ಭಾರತೀಯ ಕಾಲಮಾನ ರಾತ್ರಿ 8:30 ಪಂದ್ಯಾವಳಿ ಆರಂಭವಾಗಲಿದೆ. 13 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂದ್ಯಾವಳಿಯು ಸ್ಟಾವಂಜರ್ನಿಂದ ರಾಜಧಾನಿ ಓಸ್ಲೋಗೆ ಸ್ಥಳಾಂತರಗೊಂಡಿದೆ. ಪಂದ್ಯಗಳು ಡೀಚ್ಮನ್ ಬಿಜೋರ್ವಿಕ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2026ರ ಪದ್ಮ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಪ್ರಮಾಣ ಸುಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ. ನೀಟ್ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಲೋಪಗಳ ಕುರಿತು ಸುಪ್ರೀಂ ಕೋರ್ಟ್ ಕಳವಳ. ದೆಹಲಿಯಲ್ಲಿ ನಾಳೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್,

0: ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900551119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.